ಆಕಾಶವಾಣಿ ಮಂಗಳೂರು. ಇಂದು ಬುಧವಾರ, 1948 ರಾಷ್ಟ್ರೀಯ ಶಕವರ್ಷ, ಜ್ಯೇಷ್ಠ ಮಾಸದ 13ನೆಯ ದಿನ, ಅಂದರೆ 2026 ಇಸವಿಯ ಜೂನ್ ತಿಂಗಳಿನ 3ನೆಯ ತಾರೀಕು. ತರಂಗಾಂತರ ಮೀಡಿಯಂ ವೇವ್ನ 275.5 ಮೀಟರ್ಗಳು, 1089 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಬ್ಯಾಂಡಿನ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:59. ಆತ್ಮೀಯ ಕೇಳುಗರಿಗೆಲ್ಲ ನಿಲಯದ ಪರವಾಗಿ ಪ್ರೀತಿಯ ಸ್ವಾಗತ ಮತ್ತು ನಮಸ್ಕಾರ. ಇಂದಿನ ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಾನು ನಾಗರತ್ನ. ನಮ್ಮೆಲ್ಲ ಕೇಳುಗರಿಗೆ ಶುಭೋದಯ.

0: ಆಕಾಶವಾಣಿ ಮಂಗಳೂರು. ಸಮಯ 6:05 ಆಗಲಿದೆ. ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: ದಿಸ್ ಈಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ಸುಭದ್ರ ರಾಮಚಂದ್ರನ್.

0: ಧರ್ಮಶಾಸ್ತ್ರಗಳು ವರ್ಣಿಸಿವೆ. ಅದರಲ್ಲಿ ಹಸಿವೆಯೇ ಮೊದಲಾದ 18 ದೋಷಗಳು ಇಲ್ಲದ ಭಗವಂತನಲ್ಲಿ ನನ್ನ ಕ್ಷುದಾರೋಗ ನಿವಾರಿಸು ಎಂದು ಬೇಡುತ್ತಾ ಪೂಜಿಸಬೇಕು ಎಂದಿದೆ. ಒಂದೊಮ್ಮೆ ಅನಾಗರಿಕನಾಗಿ ಕಾಡು ಮನುಷ್ಯನಾಗಿದ್ದ ಮಾನವ ಕೇವಲ ಹಸಿವನ್ನು ತಣಿಸಲು ಹಸಿಮಾಂಸ, ಗೆಡ್ಡೆಗೆಣಸು, ಹಣ್ಣು ಹಂಪಲುಗಳನ್ನು ತಿನ್ನುತ್ತಿದ್ದ. ಇಂದು ನಮ್ಮ ಆಹಾರದ ವೈವಿಧ್ಯತೆ ಅಪಾರವಾಗಿ ಬೆಳೆದು ನಿಂತಿದೆ. ಹಸಿವಿನ ಜೊತೆಯಲ್ಲಿ ನಾಲಿಗೆಯ ರುಚಿ, ಕಣ್ಣಿಗೆ ಕಾಣಿಸುವ ಸ್ವರೂಪ ಇತ್ಯಾದಿಗಳು ಸೇರಿ ಆಹಾರ ಜಗತ್ತು ಅಪರಿಮಿತವಾಗಿ ವಿಸ್ತಾರಗೊಳ್ಳುತ್ತಲೇ ಇದೆ. ಇದಕ್ಕೆ ಒಮ್ಮೆ ಹೋಟೆಲ್ ಉದ್ಯಮವನ್ನು ಅವಲೋಕಿಸಿದರೆ ನಮಗೆಲ್ಲವೂ ಅರ್ಥವಾಗುತ್ತದೆ. ನಿಜವಾಗಿ ಆಹಾರ ನಮ್ಮ ನಾಲಿಗೆಯ ರುಚಿಯನ್ನು ತೃಪ್ತಿಪಡಿಸುವುದಕ್ಕಾಗಿರುವುದಲ್ಲ, ಅದರ ಉದ್ದೇಶ ದೇಹಕ್ಕೆ ಪೌಷ್ಟಿಕಾಂಶಗಳನ್ನು ಒದಗಿಸುವುದೇ ಆಗಿದೆ. ಷಡ್ರಸಗಳಿಂದ ಕೂಡಿದ ಅನ್ನ, ಪಾನ, ಖಾದ್ಯ, ಲೇಹ್ಯವೆಂಬ ವೈವಿಧ್ಯತೆಯುಳ್ಳ ಈ ಆಹಾರ ಕೆಲವೊಮ್ಮೆ ನಾಲಿಗೆಗೆ ಹಿತವಾಗದೇ ಇದ್ದರೂ ಸ್ವೀಕರಿಸುವುದು ಅನಿವಾರ್ಯವಾಗುತ್ತದೆ. ಆಹಾರ ಸೇವನೆ ತತ್ಕಾಲಕ್ಕೆ ಹೊಟ್ಟೆ ತುಂಬಿಸಿ ಹಸಿವನ್ನು ತಣಿಸುವ ಕ್ರಿಯೆಯಾದರೂ ಅದು ಶರೀರ ಹಾಗೂ ಆರೋಗ್ಯದ ಹಿತರಕ್ಷಣೆಗಾಗಿ ಉಂಟುಮಾಡುವ ದೀರ್ಘಕಾಲೀನ ಪರಿಣಾಮವನ್ನು ಯೋಚಿಸಲೇಬೇಕಾಗುತ್ತದೆ. ಆದ್ದರಿಂದ ಆಹಾರದ ಕ್ಷಣಿಕ ಸುಖಕ್ಕಿಂತಲೂ ಅದು ಉಂಟುಮಾಡುವ ಪರಿಣಾಮದ ಕುರಿತು ಹೆಚ್ಚು ಗಮನಹರಿಸಬೇಕು. ಅದಕ್ಕೆ ನಮ್ಮ ಹಿರಿಯರು ಆಹಾರವನ್ನು ಔಷಧದಂತೆ ಹಿತಮಿತವಾಗಿ ಸೇವಿಸಿರಿ, ಇಲ್ಲದೇ ಇದ್ದರೆ ಮುಂದೆ ಔಷಧವನ್ನೇ ಆಹಾರದಂತೆ ಸೇವಿಸಬೇಕಾದೀತು ಎಚ್ಚರ ಎಂದಿದ್ದಾರೆ. ಜಗತ್ತಿನಲ್ಲಿ ಸಸ್ಯಾಹಾರಿಗಳು, ಶಾಖಾಹಾರಿಗಳು, ಮಾಂಸಾಹಾರಿಗಳು, ಮಿಶ್ರಾಹಾರಿಗಳು ಹೀಗೆ ಎಲ್ಲರೂ ಇದ್ದಾರೆ. ಆಹಾರ ಅವರವರ ಆಯ್ಕೆ ಮತ್ತು ಕುಟುಂಬದಲ್ಲಿ ಬೆಳೆದು ಬಂದ ಪರಂಪರಾನುಗತವಾದ ಪದ್ಧತಿಯ ಅನುಕರಣೆಯಿಂದ ರೂಢಿಯಾಗುತ್ತದೆ. ಆಹಾರ ಸೇವನೆಯ ಸಂದರ್ಭದಲ್ಲಿ ಶರೀರ ಸುಖದ ಜೊತೆಯಲ್ಲಿ ಸಮಾಜದ ಹಿತವನ್ನು ಅವಲೋಕಿಸಬೇಕಾಗುತ್ತದೆ. ಈಗಲೂ ವಿಶ್ವದ ಕೆಲವು ಕಡೆಗಳಲ್ಲಿ ನರಭಕ್ಷಕ ಆದಿವಾಸಿ ಮನುಷ್ಯರಿದ್ದಾರೆ ಎಂದು ಕೇಳಿದ್ದೇವೆ. ಹಾಗೆಯೇ ಒಮ್ಮೆ ಮನುಷ್ಯ ಮಾಂಸದ ರುಚಿ ನೋಡಿದ ಹುಲಿ ಮತ್ತೆ ಬೇರಾವ ಪ್ರಾಣಿಗಳನ್ನು ಬೇಟೆಯಾಡದೆ ಮಾನವ ಬೇಟೆಗಾಗಿಯೇ ಕಾಯುವ ಮ್ಯಾನ್ ಈಟರ್ಸ್ಗಳು ಆಗುತ್ತವೆ ಎಂದು ಕೇಳಿದ್ದೇವೆ. ಆದ್ದರಿಂದ ರುಚಿ ಎಂದು ಎಲ್ಲವನ್ನೂ ತಿನ್ನುವುದಲ್ಲ, ಸಾತ್ವಿಕ ಭಾವನೆಗಳನ್ನು ಪ್ರೇರೇಪಿಸುವ ಸಾತ್ವಿಕ ಆಹಾರದ ಸೇವನೆ ಸಮಾಜದ ಹಿತದೃಷ್ಟಿಯಿಂದ ಬಹಳ ಮುಖ್ಯವೆನಿಸುತ್ತದೆ. ಏಕೆಂದರೆ ಆಹಾರವೂ ನಮ್ಮ ಸಂಸ್ಕೃತಿಯ ಒಂದು ಭಾಗವೇ ಆಗಿದೆ. ಆಹಾರ ಸೇವನೆಯಲ್ಲಿ ಶಿಸ್ತನ್ನು ಅಳವಡಿಸಿಕೊಳ್ಳುವುದು ಬಹಳ ಮುಖ್ಯ. ಪ್ರತಿದಿನ ನಿಗದಿತ ಸಮಯದಲ್ಲಿ ಆಹಾರ ಸೇವಿಸುವುದು ಒಳ್ಳೆಯದು. ಅದರ ಜೊತೆಯಲ್ಲಿ ಯಾವಾಗ ಎಷ್ಟು ಆಹಾರ ಸೇವಿಸಬೇಕು ಎಂಬ ಅರಿವೂ ಇರಬೇಕು. ಎಲ್ಲೋ ಓದಿದ ನೆನಪು, ಬೆಳಿಗ್ಗೆ ಶ್ರೀಮಂತನಂತೆ ಊಟ ಮಾಡು, ಮಧ್ಯಾಹ್ನ ಮಧ್ಯಮ ವರ್ಗದವನಂತೆ ಊಟ ಮಾಡು, ರಾತ್ರಿ ಬಡವನಂತೆ ಊಟ ಮಾಡು ಎಂದು. ಆದರೆ ಕೆಲವರು ಜೀವನದಲ್ಲಿ ತದ್ವಿರುದ್ಧವಾಗಿ ಅಳವಡಿಸಿಕೊಂಡು ಮುಂದೆ ಚಿಂತೆ ಮಾಡುವುದಿದೆ. ಬೆಳಿಗ್ಗೆ ವೃತ್ತಿ ಸಂಬಂಧಿತ ಒತ್ತಡಗಳಿಂದ ಒಂದಿಷ್ಟು ಗಬಗಬನೆ ತಿಂದು ಓಡುವ ಜನ ರಾತ್ರಿ ವಿರಾಮವಾಗಿ ಹೊಟ್ಟೆ ತುಂಬ ಉಂಡು ಮಲಗುತ್ತಾರೆ. ವೈದ್ಯಕೀಯ ಶಾಸ್ತ್ರವೂ ಇದನ್ನು ಹಾನಿಕಾರಕ ಎಂದಿದೆ. ರಾತ್ರಿ ಮಲಗುವುದಕ್ಕಿಂತ 3 ಗಂಟೆ ಮೊದಲೇ ಮಿತಾಹಾರ ಸೇವನೆ ಒಳ್ಳೆಯದು ಎನ್ನುತ್ತಾರೆ ವೈದ್ಯರು. ಅಂದರೆ ನಿದ್ರಿಸುವ ಹೊತ್ತಿನಲ್ಲಿ ಹೊಟ್ಟೆ ಬರಿದಾಗಿದ್ದಷ್ಟು ಉತ್ತಮ. ವಿಶ್ವದಲ್ಲಿ ಪ್ರದೇಶದಿಂದ ಪ್ರದೇಶಕ್ಕೆ ಆಹಾರ ಪದ್ಧತಿ ವಿಭಿನ್ನವೂ ವೈವಿಧ್ಯಪೂರ್ಣವೂ ಆಗಿರುತ್ತದೆ. ಒಟ್ಟಿನಲ್ಲಿ ನಾಲಿಗೆಯ ರುಚಿಗೆ, ಮನಸ್ಸಿನ ಆಸೆಗೆ ಒಳಗಾಗಿ ಆಹಾರ ಸೇವಿಸಿ ಆರೋಗ್ಯ ಕೆಡಿಸಿಕೊಳ್ಳುವುದಕ್ಕಿಂತ ವಿವೇಕಪೂರ್ಣವಾಗಿ ಹಿತ ಮಿತವಾದ ಸಾತ್ವಿಕ ಆಹಾರ ಸೇವಿಸಿದರೆ ಎಲ್ಲರಿಗೂ ಸುಖ.
1: ಇದುವರೆಗೆ ಮುನಿರಾಜ ರೆಂಜಾಳ ಅವರಿಂದ ಚಿಂತನ ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಪ್ರಿಯ ಕೇಳುಗರೇ, ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಇನ್ನು 6:40 ತತ್ವಪದ, 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಶ್ರಾವ್ಯ, ರೈತರಿಗೆ ಸಲಹೆ 6:50, 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ CDAC ಜೊತೆ, ಪ್ರಾಯೋಜಕರು ಸುಧಾರಿತ ಕಂಪ್ಯೂಟಿಂಗ್ ಅಭಿವೃದ್ಧಿ ಕೇಂದ್ರ ಬೆಂಗಳೂರು, 7:45 ರಾಗರಂಜನೆಯಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ಈ ಬೆಳಗ್ಗೆ 8:30 ಕಾವ್ಯಯಾನ, ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನದ 60ನೆಯ ಸಂಚಿಕೆ. ವಾಚನಕಾರರು ವಿಷ್ಣುಪ್ರಸಾದ ಕಲ್ಲೂರಾಯ, ವ್ಯಾಖ್ಯಾನಕಾರರು KR ಸುವರ್ಣಕುಮಾರಿ. 8:45 ಹಿಂದಿ ಚಿತ್ರಗೀತೆಗಳು, 9:00 ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳ ಪ್ರಸಾರವಿದೆ. 9:30 ನಯೇ ತರಾನೆ ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 10 ಗಂಟೆಗೆ ಸಿಐ

0: ಈ ದೇಶಭಕ್ತಿ ಗೀತೆಯೊಂದಿಗೆ ಇಂದಿನ ವಂದನಾ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಮಂಗಳೂರು. ಇದೀಗ ಚಿಂತನ ಮುನಿರಾಜ ರೆಂಜಾಳ ಅವರಿಂದ.
1: ಪ್ರಕೃತಿಯಲ್ಲಿ ಸಕಲ ಜೀವರಾಶಿಗಳ ಮೂಲ ಆಧಾರ ಆಹಾರ. ಮನುಷ್ಯನಿಗೂ ಜೀವನದ ಮೂಲಭೂತ ಅವಶ್ಯಕತೆಗಳಲ್ಲಿ ಒಂದಾದ ಆಹಾರದ ಬಗ್ಗೆಯೇ ನಿತ್ಯ ಚಿಂತೆ. ಜಗತ್ತಿನಲ್ಲಿ ಮನುಷ್ಯ ಅತ್ಯಂತ ಶ್ರೇಷ್ಠನೆನಿಸಿದ್ದರೂ ಇರುವೆ ಮತ್ತು ಜೇನುನೊಣಗಳನ್ನು ಬಿಟ್ಟರೆ ನಾಳೆಯ ಆಹಾರಕ್ಕಾಗಿ ಅತಿ ಹೆಚ್ಚು ಸಂಗ್ರಹಿಸಿಡುವವನು, ಪರದಾಡುವವನು ಮನುಷ್ಯನೇ. ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸದಿರುವನೇ ಎಂಬ ಮಾತನ್ನು ಸೃಷ್ಟಿಸಿ ಇಟ್ಟಿದ್ದಾನಾದರೂ ಅದನ್ನು ಹೆಚ್ಚು ಅನುಸರಿಸುವುದು ಪ್ರಾಣಿಗಳೇ. ಆದ್ದರಿಂದ ಆಹಾರದ ಬಗ್ಗೆ ಹೆಚ್ಚು ಯೋಚಿಸುವವನೆಂದರೆ ಮನುಷ್ಯನೇ ಎಂದು ಹೇಳಬಹುದು. ಹಸಿವು ಒಂದು ರೋಗ ಎಂದು ಕೆಲವು

ಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. 10:30 ಎಸ್ಎಂಎಸ್ ಮೆಲೋಡೀಸ್. ಕೇಳುಗರ ಸಂದೇಶಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ. 11:00 ವನಿತಾವಾಣಿ ಕಾರ್ಯಕ್ರಮದಲ್ಲಿ ವಸಂತಿ ಶೆಟ್ಟಿ ಬ್ರಹ್ಮಾವರ ಅವರ ಸತ್ಯಕಂಬ ಕಾದಂಬರಿ ಓದುವ ಸರಣಿ. 11:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ದ್ವಾರಂ ವೆಂಕಟಸ್ವಾಮಿ ನಾಯ್ಡು ಅವರ ಪಿಟೀಲು ವಾದನ ಕೇಳಲಿದ್ದೀರಿ. ಈ ಮಧ್ಯಾಹ್ನ 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ, ಸಾವಿತ್ರಿ ಮನೋಹರ್ ಅವರಿಂದ ಲಘುಧಾಟಿಯ ಭಾಷಣ, ಅಕ್ಕ ಭಾವನ ಹೊಸ ದೀಪಾವಳಿ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಜೀನ್ ಥೆರಪಿ, ಈ ಕುರಿತು ಡಾಕ್ಟರ್ ರೋಹಿತ್ ಶೆಟ್ಟಿ ಅವರಿಂದ ಭಾಷಣ. 11:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ರಾಷ್ಟ್ರೀಯ ಜಾನುವಾರು ಮಿಷನ್ ಕುರಿತು ಮಾಹಿತಿ. 11:20 ಸ್ವರಮಾಧುರ್ಯ, ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಭಕ್ತಿಗೀತೆಗಳು. 11:30 ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ. ಹಿಂದಿ ಚಿತ್ರಗೀತೆಗಳು 2:15, ಕನ್ನಡ ಚಿತ್ರಗೀತೆಗಳನ್ನು 2:40 ಕೇಳಲಿದ್ದೀರಿ. ಇನ್ನು ಸಾಯಂಕಾಲದ ಪ್ರಸಾರದಲ್ಲಿ 5:00 ಕಾನೂನು ಸಲಹೆ. 34:00 ಇಂದಿನ ವಿಷಯ, ಮಹಿಳೆಯರ ಮೇಲಿನ ದೌರ್ಜನ್ಯ ತಡೆ ಕಾಯಿದೆ. ಸಂಪನ್ಮೂಲ ವ್ಯಕ್ತಿ ಸುರತ್ಕಲ್ನ ವಕೀಲರಾದ ಇಸ್ಮಾಯಿಲ್ ಶಫಿ. ಸಂದರ್ಶಕರು ಪ್ರದೀಪ್ ಡಿಎಂ ಹಾವಂಜೆ. 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ಕೃತಿಕಾ ಅವರಿಂದ ಭಾಷಣ, ವಿದ್ಯಾರ್ಥಿ ಜೀವನದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯ ಪಾತ್ರ. ಬಳಿಕ ನಯನ ಜಿಎಸ್ ಅವರಿಂದ ಸಣ್ಣ ಕತೆ, ಹೌದು ಅವಳು ಬದಲಾಗಿದ್ದಾಳೆ. 6:10 ಭಕ್ತಿಗೀತೆಗಳು, ರಸವಾರ್ತೆ 6:30. ಈ ಸಾಯಂಕಾಲ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ತೋಡಿಕ್ಕಾನದ ಸಾವಿತ್ರಿ ಮತ್ತು ಶ್ರೀನಿಧಿ ಅವರ ಹೈನುಗಾರಿಕೆ ಅನುಭವ ಕುರಿತು ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ರಜನಿ ಭಟ್. 7:45 ಹಿಂದಿ ಚಿತ್ರಗೀತೆಗಳು. ಇಂದು ರಾತ್ರಿ 8:00 ಪ್ರಾಯೋಜಿತ ಕಾರ್ಯಕ್ರಮ ಆರೋಗ್ಯ ದೀಪ, ನೇರ ಫೋನ್ಇನ್ ಕಾರ್ಯಕ್ರಮ. ಇಂದಿನ ವಿಷಯ ಗೊರಕೆ. ಭಾಗವಹಿಸಲಿರುವ ತಜ್ಞರು ಡಾಕ್ಟರ್ ರಾಜೇಶ್, ಪ್ರೊಫೆಸರ್ ಹಾಗೂ ಮೆಡಿಸಿನ್ ವಿಭಾಗದ ಮುಖ್ಯಸ್ಥರು, ಏನಪೋಯ ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಏನಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು. 8:30 ಹಿಂದಿ ಚಿತ್ರಗೀತೆಗಳು. ರಾತ್ರಿ 9:15 ಸ್ವರ ಸಂಭ್ರಮ. ಆಕಾಶವಾಣಿಯ 90th ವರ್ಷಾಚರಣೆ ಅಂಗವಾಗಿ 25/5/2026 ಮಂಗಳೂರು ನಗರದ ಕುದ್ಮುಲ್ ರಂಗರಾವ್ ಪುರಭವನದಲ್ಲಿ ನಡೆದ ಸ್ವರ ಸಂಭ್ರಮ ಭಾವಗೀತೆ ಹಾಗೂ ಜನಪದ ಗೀತೆಗಳ ಕಾರ್ಯಕ್ರಮದ ಧ್ವನಿಮುದ್ರಣದ ಪ್ರಸಾರ. ಈ ರಾತ್ರಿ 10:30 ಕೇಂದ್ರ ಸರ್ಕಾರವು 12 ವರ್ಷ ತುಂಬಿರುವ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದಲ್ಲಿ ಮಧ್ಯಮ ವರ್ಗದ ಕಲ್ಯಾಣ ಕುರಿತ ಕಾರ್ಯಕ್ರಮದ ಧ್ವನಿಮುದ್ರಣದ ಪ್ರಸಾರ. 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ಇವು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಮಂಗಳೂರು, ಸಮಯ 6:40. ಇದೀಗ ವೀರೇಶ್ ಕಿತ್ತೂರ ಹಾಡಿರುವ ಶಿಶುನಾಳ ಶರೀಫರ ತತ್ವಪದ.

0: ಇದುವರೆಗೆ ವೀರೇಶ್ ಕಿತ್ತೂರ ಹಾಡಿದ ತತ್ವಪದ ಕೇಳಿದಿರಿ.
1: ಯನಪೋಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಇದೇ ಬುಧವಾರ ರಾತ್ರಿ 8 ಗಂಟೆಗೆ. ಈ ವಾರ ಪ್ರಸಾರವಾಗಲಿರುವ ಯನಪೋಯ ಆಸ್ಪತ್ರೆ ಆರೋಗ್ಯ ದೀಪ ಕಾರ್ಯಕ್ರಮದಲ್ಲಿ ಸ್ಲೀಪ್ ಆಪ್ನಿಯಾ ಅಥವಾ ಗೊರಕೆ ಈ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಯನಪೋಯ ಮೆಡಿಕಲ್ ಕಾಲೇಜು ಆಸ್ಪತ್ರೆ ದೇರಳಕಟ್ಟೆ ಇಲ್ಲಿನ ಡಾಕ್ಟರ್ ರಾಜೇಶ್. ಕೇಳುಗರು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211999 ಮಂಗಳೂರಿನ STD ಕೋಡ್ ಸಂಖ್ಯೆ 0824 ಅಥವಾ ಮೊಬೈಲ್ ಸಂಖ್ಯೆ 8277038000. ಕೇಳಿ ಯನಪೋಯ ಆಸ್ಪತ್ರೆ ಆರೋಗ್ಯ ದೀಪ ಇಂದು ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಯನಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು.
0: ಆಕಾಶವಾಣಿ ಮಂಗಳೂರು.

0: ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ. ಇಂದಿನ ವಿಷಯ ಆಟಿಸಂ ಪತ್ತೆ ಹಚ್ಚುವುದು ಹಾಗೂ ಕಾರಣಗಳು. ಪ್ರಸ್ತುತಿ ಡಾಕ್ಟರ್ ಶ್ರವ್ಯ.
1: ಮೇನ್ ಆಗಿ ನಮ್ಗೆ ಈಗ ಬರುವ ಪೇಷಂಟ್ಸ್ ಯಾವ ತರ ಮಕ್ಕಳನ್ನ ಕರ್ಕೊಂಡು ಬರ್ತಾರೆ ಅಂತ ಹೇಳಿದ್ರೆ, ಮಗು ಕೂತಲ್ಲಿ ಕೂತ್ಕೊಳ್ತಾ ಇಲ್ಲ, ಅಥವಾ ಮಗುವಿಗೆ ನಮ್ಗೆ ಸ್ಕೂಲಿಗೆ ಅಡ್ಮಿಷನ್ಗೆ ಮೇನ್ ಆಗಿ ಪೇರೆಂಟ್ಸ್ ಬರೋದು ಯಾವ

0: ಅವಾಗ ಏಜ್ ಅಂದ್ರೆ ಒಂದು 3 ಅಥವಾ 4 ವರ್ಷಕ್ಕೆ ಮಗುವನ್ನು ಪ್ಲೇ ಸ್ಕೂಲ್ ಅಥವಾ LKG ಸೇರಿಸ್ಲಿಕ್ಕೆ ಹೋಗುವಾಗ ಈ ಪೇರೆಂಟ್ಸ್ಗೆ ಸ್ಕೂಲ್ ಟೀಚರ್ಸ್ ಐಡೆಂಟಿಫೈ ಮಾಡಿ ಹೇಳಿರ್ತಾರೆ, ಅಂದ್ರೆ ನಿಮ್ಮ ಮಗು ಕೂತಲ್ಲಿ ಕೂತ್ಕೊಳ್ತಾ ಇಲ್ಲ ಅಥವಾ ಇನ್ನೊಬ್ರು ಮಕ್ಕಳಿಗೆ ಉಪದ್ರವ ಮಾಡ್ತಾ ಇದ್ದಾರೆ, ನಾವೇನ್ ಹೇಳ್ತಿದ್ದೇವೆ ಅದು ಅವನಿಗೆ ಅರ್ಥ ಆಗ್ತಾ ಇಲ್ಲ, ನಾವೇನ್ ಹೇಳ್ತಾ ಇದ್ದೇವೆ ಆಗ ಬೋರ್ಡ್ ನೋಡ್ತಾ ಇಲ್ಲ ಅಥವಾ ನಮ್ಮ ಮುಖ ನೋಡ್ತಾ ಇಲ್ಲ, ಎಲ್ಲೆಲ್ಲೋ ನೋಡ್ತಾ ಇದ್ದಾನೆ, ಅವನಷ್ಟಕ್ಕೆ ಏನೋ ಬೇರೆ ಆಕ್ಟಿವಿಟೀಸ್ ಅಲ್ಲಿ ಮಿಂಗಲ್ ಆಗಿದ್ದಾನೆ ಅಂತ ಹೇಳಿ ಆಗುವಾಗ ಸೊ ಈ ಏಜ್ ಅಲ್ಲಿ ಯೂಶ್ವಲಿ ಪೇರೆಂಟ್ಸ್ ಗೆ ಮಿಸ್ ಆದದ್ದು ಸ್ಕೂಲ್ ಇಂದ ನಮಗೆ ಫಾಲೋ ಅಪ್ ಸಿಗ್ತದೆ. ಸೊ ಆ ಟೈಮ್ ಅಲ್ಲಿ ಮಗುವಿಗೆ ಸ್ಪೀಚ್ ಥೆರಪಿಯೋ ಅಂದ್ರೆ ಅವನ ಬಿಹೇವಿಯರ್ಸ್ ಯಾವ ತರ ಇದೆ ಅದರ ಪ್ರಕಾರ ಅವನಿಗೆ ಬಿಹೇವಿಯರಲ್ ಥೆರಪೀಸ್ ಇರ್ಬೋದು ಅಥವಾ ಆಕ್ಯುಪೇಷನಲ್ ಥೆರಪೀಸ್ ಇರ್ಬೋದು ಅಥವಾ ಸ್ಪೀಚ್ ಡಿಲೇ ಮಾತುಕತೆಯೇ ಇಲ್ಲ ಅಂತ ಹೇಳಿದ್ರೆ ಶಬ್ದಗಳಿಲ್ಲ ಅಂತ ಹೇಳಿದ್ರೆ ಸ್ಪೀಚ್ ಥೆರಪಿ ಇರ್ಬೋದು ಅಥವಾ ಅರ್ಲಿ ಇಂಟರ್ವೆನ್ಷನ್ ಇದೆಲ್ಲವನ್ನು ಒಟ್ಟಿಗೆ ಮಾಡಿ ಒಂದು ಸ್ಪೆಷಲ್ ಎಜುಕೇಷನ್ ಆ ತರ ಏನಾದರೂ ಒಂದು ಚಿಕಿತ್ಸೆಯನ್ನು ಮಾಡ್ಲಿಕ್ಕಾಗತ್ತೆ. ಇದು ನೀವು ಲೇಟ್ ಮಾಡಿದಷ್ಟು ಮಗುವಿಗೆ ಅದರಿಂದ ಹೊರಗೆ ಬರಲಿಕ್ಕೆ ತುಂಬ ಟೈಮ್ ತಗೊಳ್ತದೆ. ಸೊ ಎಷ್ಟು ಬೇಗ ನೀವು ಇದನ್ನು ಪತ್ತೆ ಹಚ್ಚಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀರೋ ಅಷ್ಟು ಬೇಗ ನಿಮಗೆ ವಾಸಿಯಾಗುದಂದ್ರೆ ಇದೊಂದು ಕಾಯಿಲೆ ಅಲ್ಲ, ಬಟ್ ಸ್ಟಿಲ್ ದ ಚೈಲ್ಡ್ ಅವನಿಗೆ ಆ ಒಂದು ಇನ್ನರ್ ಸರ್ಕಲ್ ಇಂದ ಅವನನ್ನು ಓವರ್ಕಮ್ ಮಾಡ್ಲಿಕ್ಕೆ ಆಗುತ್ತೆ, ಈ ಸಿಂಪ್ಟಮ್ಸ್ ಇಂದ ಹೊರಗೆ ಬರ್ಲಿಕ್ಕಾಗತ್ತೆ. ಇಲ್ಲದಿದ್ರೆ ಆ ಚೈಲ್ಡ್ ಆ ಮಗುವಿಗೆ ಇನ್ನೂ ಬಿಹೇವಿಯರ್ಸ್ ಜಾಸ್ತಿ ಆಗ್ತಾ ಹೋಗಿ ಬೇರೆ ಯಾವ ಮಕ್ಕಳೊಟ್ಟಿಗೂ ಮಿಂಗಲ್ ಆಗದ ಹಾಗೆ, ಶಾಲೆಗೂ ಹೋಗದ ಹಾಗೆ, ಮನೆಯಲ್ಲೂ ಪೇರೆಂಟ್ಸ್ಗೂ ತುಂಬ ಕಷ್ಟ ಆಗುವ ಸಿಚುವೇಶನ್ಸ್ಗಳು ಕಾಣ್ಲಿಕ್ಕೆ ಸಿಗುತ್ತೆ. ಇದಕ್ಕೆ ಕಾರಣ ಇದೆ ಅಂಥೇಳಿ ಇಷ್ಟು ತನಕ ಸೈನ್ಸ್ ರಿಸರ್ಚ್ ಮಾಡಿದವರಲ್ಲಿ ಒಂದು ಸ್ಪೆಸಿಫಿಕ್ ಕಾರಣದಿಂದಾಗಿ ಆಟಿಸಮ್ ಬರ್ತದೆ ಅಂಥೇಳಿ ಪಿನ್ ಪಾಯಿಂಟ್ ಮಾಡಲಿಲ್ಲ. ಬಟ್ ಮೇಯ್ನ್ ಆಗಿ ಜೆನೆಟಿಕ್ ಫ್ಯಾಕ್ಟರ್ಸ್ ಮತ್ತೆ ಎನ್ವೈರನ್ಮೆಂಟಲ್ ಹೊರಗಿರುವ ಎನ್ವೈರನ್ಮೆಂಟ್ ಇಂದಾಗಿ ಮತ್ತೆ ಜೆನೆಟಿಕ್ ಕಾರಣಗಳಿಂದಾಗಿ ಮೇಯ್ನ್ಲಿ ಈ ಸಮಸ್ಯೆಗಳು ಕಾಣಲಿಕ್ಕೆ ಬರ್ತವೆ ಅಂತ ಹುಡುಕಿದ್ದಾರೆ. ಪ್ರೆಗ್ನೆನ್ಸಿ ಟೈಮ್ ಇಂದ ಮೇ ಬಿ ತಾಯಿ ಯಾವ ತರ ಆಹಾರ ತಗೊಂಡಿದೆ, ತಾಯಿದ್ದು ವಿಹಾರಗಳು ಯಾವ ತರ ಇವೆ, ಅಥವಾ ಏನಾದರೂ ಮೆಡಿಕೇಶನ್ಸ್ ತಗೊಂಡಿದ್ದಾರೆ, ಅಥವಾ ತಾಯಿ ಕೂಡ ಇಮೋಷನಲ್ ಸ್ಟ್ರೆಸ್ ಅಲ್ಲಿ ಇದ್ದಾರೆ, ಏನೋ ಫಿಸಿಕಲ್ ಸ್ಟ್ರೆಸ್, ಇಮೋಷನಲ್ ಸ್ಟ್ರೆಸ್, ಮೆಂಟಲ್ ಸ್ಟ್ರೆಸ್ ಏನಾದರೂ ಇದ್ರೆ ಸೊ ಅದರದ್ದು ಕಾಂಪ್ಲಿಕೇಶನ್ಸ್ ಇಂದಾಗಿ ಮಗುವಿಗೂ ಈ ತರ ಬಿಹೇವಿಯರ್ಸ್ ಬರುವ ಚಾನ್ಸಸ್ ಇರುತ್ತೆ. ಅಥವಾ ಮಗು ಸಣ್ಣದ್ರಿಂದ ಇರುವಾಗಲೇ ನೀವು ಅದಕ್ಕೆ ಜಾಸ್ತಿ ಸ್ಟಿಮ್ಯುಲೇಟ್ ಮಾಡಲಿಲ್ಲ, ಪೇರೆಂಟ್ಸ್ ಮನೆಯಲ್ಲಿದ್ದಾಗ ಮಗುವನ್ನು ಫೋನ್ ಅಥವಾ ಟಿವಿ ಎದುರುಗಡೆ ಬಿಟ್ಟು ತಂದೆ ತಾಯಿ ಅವರವರು ಕೆಲಸ ಮಾಡಿಕೊಂಡಿದ್ದಾಗ ಮಗುವಿಗೆ ಯಾವುದೇ ತರದ ಒಂದು ಇಂಟ್ರಾಕ್ಷನ್ ಸಿಗದೇ ಇರುವ ಕಾರಣ ಆ ಲ್ಯಾಕ್ ಆಫ್ ಸ್ಟಿಮ್ಯುಲೇಷನ್ ಇಂದಾಗಿ ಈ ತರ ಬಿಹೇವಿಯರ್ಸ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಅಥವಾ ಕೆಲವೊಮ್ಮೆ ಏನಾಗಿರುತ್ತೆ ಅಂದ್ರೆ ಈ ಮಕ್ಕಳಿಗೆ ಬರೀ ಫಾರ್ಮುಲಾ ಫೀಡ್ಸ್ ಅಥವಾ ಆರ್ಟಿಫಿಷಿಯಲ್ ಫೀಡಿಂಗ್, ಟಾಪ್ಅಪ್ ಫೀಡ್ಸ್ ಅಥವಾ ಪ್ರೊಸೆಸ್ಡ್ ಫುಡ್ ಅಂಥದ್ದನ್ನೇ ಜಾಸ್ತಿ ಕೊಟ್ಟು ಬೇರೆ ವೆರೈಟೀಸ್ ಆಫ್ ಫುಡ್ ಕೊಡದೇ ಇದ್ದಾಗ ಹೊಟ್ಟೆಯಲ್ಲಿ ಈಗ ನಾವು ಏನು ಹೇಳ್ತೇವಂದ್ರೆ ನಮ್ಮಲ್ಲಿ ಮಾನಸಿಕ ದೋಷಗಳಿಗೆ ಶಾರೀರಿಕ ಕಾರಣಗಳು ಇರುತ್ತೆ, ನಾವು ತಿನ್ನೋದ್ರಿಂದನೇ ನಮ್ಮದು ಕಾಯಿಲೆಗಳ ಉತ್ಪನ್ನ ಜಾಸ್ತಿ ಆಗಿರುತ್ತೆ ಅದಕ್ಕೆ ಕಾರಣ ಆಗಿರ್ತದೆ. ಸೊ ಮಕ್ಕಳಿಗೆ ಫುಡ್ ಕೂಡ ವೆರೈಟಿ ಆಗಿ ಸಿಗದೇ ಇದ್ದಾಗ ಈ ಗಟ್ ಇಂಬ್ಯಾಲೆನ್ಸಸ್ ಇಂದಾಗಿ ಕೂಡ ಈ ತರ ಸಮಸ್ಯೆಗಳು ಬರಲಿಕ್ಕೆ ಚಾನ್ಸಸ್ ಇರ್ತವೆ. ಸೊ ಒಂದೇ ಫ್ಯಾಕ್ಟರ್ ಅಂತೇಳಿ ಇರುವುದಿಲ್ಲ, ಸೊ ಇಟ್ ಕುಡ್ ಬಿ ಎಲ್ಲ ಫ್ಯಾಕ್ಟರ್ಸ್ ಒಟ್ಟಿಗೆ ಜೊತೆಗೂಡಿ ನಿಮಗೆ ಈ ತರದ್ದು ಸ್ಪೆಕ್ಟ್ರಮ್ ಆಫ್ ಡಿಸಾರ್ಡರ್ಸ್ ಕಾಣಲಿಕ್ಕೆ ಸಿಗ್ತದೆ.
1: ಇದುವರೆಗೆ ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ ಆಟಿಸಂ ಪತ್ತೆ ಹಚ್ಚುವುದು ಹಾಗೂ ಕಾರಣಗಳು. ಪ್ರಸ್ತುತಿ ಡಾಕ್ಟರ್ ಶವ್ಯ. ಕಾರ್ಯಕ್ರಮ ನಿರ್ಮಾಣ ಲತೇಶ್ ಪಾಲ್ದಾನೆ.
2: ಆಕಾಶವಾಣಿ ಮಂಗಳೂರು. ಇದೀಗ ರೈತರಿಗೆ ಸಲಹೆ.
3: ರಾಂಬುಟಾನ್ ಹಣ್ಣು ಸ್ಯಾಂಪಿಡೇಸಿ ಕುಟುಂಬಕ್ಕೆ ಸೇರಿದ್ದು ಏಷ್ಯಾ ಖಂಡದ ದಕ್ಷಿಣ ಪೂರ್ವ ಭಾಗಗಳ ಭೂಪ್ರದೇಶಗಳಲ್ಲಿ ಇದು ಹೆಚ್ಚಾಗಿ ಬೆಳೆಯಲ್ಪಡುತ್ತಿದೆ. ಇತ್ತೀಚೆಗೆ ಭಾರತ ಹಾಗೂ ಶ್ರೀಲಂಕಾ ದೇಶಗಳಲ್ಲೂ ಕೂಡ ಇದನ್ನು ಬೆಳೆಸುತ್ತಾರೆ. ಈ ಹಣ್ಣಿಗೆ ಹೆಸರು ಬರಲು ಕಾರಣ ಮಲೆಯ ಭಾಷೆಯಲ್ಲಿ ಈ ಹಣ್ಣಿನ ಕೂದಲನ್ನು ರಾಂಬೂಟ್ ಎಂದು ಕರೆಯುತ್ತಾರೆ. ಇದನ್ನು ರೋಮವುಳ್ಳ ಲಿಚ್ಚಿ ಅಂದರೆ ಹ್ಯಾರಿ ಲಿಚ್ಚಿ ಎಂದು ಕೂಡ ಕರೆಯಲಾಗುತ್ತದೆ. ಇದರ ತಿರುಳಿನಲ್ಲಿ ಅಧಿಕ ಪ್ರಮಾಣದ ಶರ್ಕರಪಿಷ್ಟ, ಖನಿಜ ಪದಾರ್ಥ ಹಾಗೂ ಸಿ ಜೀವಸತ್ವ ಇದೆ. ಈ ಹಣ್ಣಿನ ಸೇವನೆಯಿಂದ ಹೊಟ್ಟೆಯಲ್ಲಿ ಜಂತು ಹುಳುಗಳು ನಾಶಗೊಳ್ಳುತ್ತವೆ ಎಂದು ಹೇಳಲಾಗುತ್ತದೆ. ಸಾಮಾನ್ಯವಾಗಿ ಇದರ ಬೇಸಾಯವು ಕೇರಳದ ಜಿಲ್ಲೆಗಳಾದ ತ್ರಿಶೂರ್, ಕೋಟ್ಟಯಂ, ಎರ್ನಾಕುಳಂ, ತಮಿಳುನಾಡಿನ ನಾಗರಕೋಳಿ, ನೀಲಗಿರಿ, ಕರ್ನಾಟಕದ ದಕ್ಷಿಣ ಕನ್ನಡ, ಉಡುಪಿ, ಕೊಡಗು ಜಿಲ್ಲೆಗಳಾಗಿದೆ. ರಾಂಬುಟಾನ್ ಮರಗಳು ಹೆಣ್ಣು ಗಂಡು ಅಥವಾ ಉಭಯ ಲಿಂಗಿಗಳಾಗಿರುತ್ತವೆ. ಹಣ್ಣುಗಳು ಲಿಚ್ಚಿ ಹಣ್ಣುಗಳನ್ನು ಹೋಲುತ್ತವೆ. ಹಣ್ಣಿನ ಹೊರಮೈ ಒರಟಾಗಿದ್ದು ಉದ್ದ ಹಾಗೂ ದಪ್ಪವಾದ ಹಳದಿ, ನಸುಗೆಂಪು ಮತ್ತು ಕೆಂಪು ಬಣ್ಣದ ಕೂದಲನ್ನು ಹೊಂದಿರುತ್ತದೆ. ಹಣ್ಣಿನ ಒಳ ತಿರುಳು ಪ್ರಕಾಶಿತ ಬಿಳಿ ಅಥವಾ ಗುಲಾಬಿ ಮಿಶ್ರಿತ ಬಣ್ಣವನ್ನು ಹೊಂದಿದ್ದು ರಸಭರಿತ ತಿರುಳು ರುಚಿಯಲ್ಲಿ ಸಿಹಿ ಹುಳಿಗಳ ಮಿಶ್ರಣವನ್ನು ಹೊಂದಿದೆ.

0: ಈ ಬೆಳೆಯನ್ನು ಹೆಚ್ಚು ಫಲವತ್ತತೆಯಿಂದ ಕೂಡಿದ ನೀರು ಬಸಿಯುವ ಆಳವಾದ ಮರಳು ಮಿಶ್ರಿತ ಗೋಡು ಮಣ್ಣು ಅಥವಾ ಕೆಂಪು ಗೋಡು ಮಣ್ಣುಗಳಲ್ಲಿ ಸಾವಯವಯುಕ್ತ ಅಂಶಗಳುಳ್ಳ ಮಣ್ಣುಗಳಲ್ಲಿ ಹೆಚ್ಚಿನ ಇಳುವರಿ ಮತ್ತು ಗುಣಮಟ್ಟದಿಂದ ಬೆಳೆಯಲು ಉಪಯುಕ್ತ. ಮಣ್ಣಿನ ರಸಸಾರ 4.5-6 ಬೇಕಾಗುತ್ತದೆ. ನೀರು ನಿಲ್ಲುವ ಭೂಪ್ರದೇಶ ಇದರ ಬೆಳೆಗೆ ಸೂಕ್ತವಲ್ಲ. ರಾಂಬುಟಾನ್ ಬೆಳೆ ಉಷ್ಣವಲಯದ ಬೆಳೆಯಾಗಿದ್ದು ಆರ್ದ್ರತೆಯಿಂದ ಕೂಡಿದ ಹವೆ ಇರಬೇಕಾಗುತ್ತದೆ. ಸಾಮಾನ್ಯ 22-30 ಡಿಗ್ರಿ ಉಷ್ಣಾಂಶದಲ್ಲಿ ಇದು ಚೆನ್ನಾಗಿ ಬೆಳೆಯುತ್ತದೆ. ಜೂನ್ನಿಂದ ಜುಲೈ ತಿಂಗಳು ಇದರ ನಾಟಿಗೆ ಸೂಕ್ತ. ಕೆಂಪು ಹಣ್ಣಿನ ಮತ್ತು ಹಳದಿ ಹಣ್ಣಿನ ಬಗೆಗಳು ಇದರಲ್ಲಿ ಮುಖ್ಯವಾದ ತಳಿಗಳು. ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಅಭಿವೃದ್ಧಿಪಡಿಸಿದ ತಳಿಗಳೆಂದರೆ ಅರ್ಕಾ ಕೂರ್ಗ್ ಅರುಣ್, ಅರ್ಕಾ ಕೂರ್ಗ್ ಪಿತಾಪ್, CHES 26, CHES 14 ಮುಂತಾದವು. ಅರ್ಕಾ ಕೂರ್ಗ್ ಅರುಣ್ ಇದರ ಮರಗಳು ಮಧ್ಯಮ ಗಾತ್ರಕ್ಕೆ ಬೆಳೆಯುವ, ಸಾಧಾರಣ ಹರಡಿಕೊಳ್ಳುವ, ಬೇಗನೆ ಫಲ ಕೊಡುವಂತಹ ಗುಣವನ್ನು ಹೊಂದಿವೆ. ಹಣ್ಣುಗಳು ಕಡು ಕೆಂಪು ಬಣ್ಣವಿದ್ದು 40-45 ಗ್ರಾಂ ತೂಗುತ್ತವೆ. ಇದು ಬೇಗನೆ ಕೊಯ್ಲಿಗೆ ಬರುವ ತಳಿಯಾಗಿದ್ದು ಫೆಬ್ರವರಿ ತಿಂಗಳಲ್ಲಿ ಹೂ ಬಿಟ್ಟು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಕೊಯ್ಲಿಗೆ ಬರುತ್ತದೆ. ತಿರುಳು ದಪ್ಪವಾಗಿ ಗಟ್ಟಿಯಾಗಿ ಬಿಳಿಯಾಗಿರುತ್ತದೆ. 10 ವರ್ಷದ ಗಿಡ ಸರಾಸರಿ 750-1,000 ಹಣ್ಣುಗಳನ್ನು ಕೊಡುತ್ತದೆ. ಅರ್ಕಾ ಕೂರ್ಗ್ ಪಿತಾಬ್ ಹೆಚ್ಚು ಇಳುವರಿ ಕೊಡುವ, ಪ್ರತಿ ಋತುವಿನಲ್ಲಿ ಹಣ್ಣು ಬಿಡುವ ತಳಿಯಾಗಿದೆ. ಮಧ್ಯಮ ಎತ್ತರ, ಸಾಧಾರಣ ಹರಡಿಕೊಳ್ಳುವ ತಳಿ ಇದು. ತಿರುಳು ಬಿಳಿಯಾಗಿದ್ದು ಸಿಹಿ ಮತ್ತು ರಸಭರಿತವಾಗಿರುತ್ತದೆ. ಹಣ್ಣುಗಳು 25-30 ಗ್ರಾಂ ತೂಕವಿರುತ್ತದೆ. ಪ್ರತಿ ವರ್ಷ ಗಿಡ ಸರಾಸರಿ 1,200-1,500 ಹಣ್ಣುಗಳನ್ನು ಬಿಡುತ್ತದೆ. ಗಿಡಗಳು ಬೇಗನೆ ಬೆಳೆದು ಹರಡಿಕೊಳ್ಳುವುದರಿಂದ ಗಿಡದಿಂದ ಗಿಡಕ್ಕೆ ಹೆಚ್ಚು ಅಂತರವನ್ನು ಕೊಟ್ಟು ನಾಟಿ ಮಾಡಬೇಕಾಗುತ್ತದೆ. ಇಲ್ಲದಿದ್ದರೆ 10-15 ವರ್ಷಗಳಲ್ಲಿ ಒಂದರ ಮೇಲೊಂದು ಹರಡಿಬಿಡುತ್ತದೆ. 1 ಹೆಕ್ಟೇರ್ನಲ್ಲಿ ಸರಾಸರಿ 100-150 ಗಿಡಗಳನ್ನು ಇದರಲ್ಲಿ ನಾಟಿ ಮಾಡಬಹುದು. ಸಾಲುಗಳ ನಡುವಣ ಮತ್ತು ಪಾತಿಗಳಲ್ಲಿ ಮಣ್ಣುಗಳನ್ನು ಆಗಾಗ್ಗೆ ಇದರಲ್ಲಿ ಸಡಿಲಿಸಬೇಕು. ಅದರಿಂದ ಕಳೆಗಳ ಬಾಧೆ ಇರುವುದಿಲ್ಲ. ತೇವ ಬಹುಕಾಲ ಉಳಿಯುತ್ತದೆ. ಅಂತರ ಬೆಳೆಯಾಗಿ ಕೆಲವು ವರ್ಷಗಳವರೆಗೆ ಬೇರೆ ಬೇರೆ ರೀತಿಯ ತರಕಾರಿಗಳು, ಹಸಿರೆಲೆ ಗೊಬ್ಬರ ಮುಂತಾದವುಗಳನ್ನು ಬೆಳೆಸಬಹುದು. ರಾಂಬುಟಾನ್ ಗಿಡಗಳು ಬೇಗನೆ ಬೆಳೆಯುವುದರಿಂದ ಸರಿಯಾದ ರೀತಿಯಲ್ಲಿ ಗಿಡ ಬೆಳೆಯಲು ಅನುಕೂಲ ಮಾಡಿಕೊಡುವ ಹಾಗೆ ರೆಂಬೆ ಕೊಂಬೆಗಳನ್ನು ಸವರುವುದು ಅಗತ್ಯ. ನೇರ ಹಾಗೂ ನಿರ್ದಿಷ್ಟವಾಗಿ ಬೆಳೆಯಲು ಆಸರೆಯ ಕೋಲು ಕಟ್ಟುವುದು ಕೂಡ ಅಗತ್ಯ. ಕಟಾವಿನ ನಂತರ ಒಣಗಿದ ರೆಂಬೆ ಕೊಂಬೆಗಳನ್ನು ಸವರುವುದರಿಂದ ಮುಂದಿನ ಋತುವಿಗೆ ಇದು ಚೆನ್ನಾಗಿ ಹೆಚ್ಚು ಕಾಯಿ ಬಿಡಲು ಸಹಕಾರಿಯಾಗುತ್ತದೆ. ಗಿಡ ನಾಟಿ ಮಾಡಿದ 4 ವರ್ಷಗಳ ನಂತರ ಹಣ್ಣುಗಳನ್ನು ಪಡೆಯಬಹುದು. ಕಾಯಿ ಕಚ್ಚಿದ ನಂತರ ಹಣ್ಣಾಗಲು 4-5 ತಿಂಗಳು ಇದು ತೆಗೆದುಕೊಳ್ಳುತ್ತದೆ. ಹಣ್ಣು ಪೂರ್ಣ ಮಾಗಿದಾಗ ಮಾತ್ರವೇ ಕೊಯ್ಲು ಮಾಡಬೇಕು. ಸಾಮಾನ್ಯವಾಗಿ ವರ್ಷಕ್ಕೆ 2 ಬಾರಿ ಹಣ್ಣು ಕಟಾವು ಮಾಡಬಹುದು. ಮೊದಲನೆಯದು ಜೂನ್ ತಿಂಗಳಲ್ಲಿ, 2ನೇದು ಡಿಸೆಂಬರ್ ತಿಂಗಳಲ್ಲಿ. ಮರದ ಸರಾಸರಿ ಇಳುವರಿ 60-90 ಕಿಲೋಗ್ರಾಂ ಇರುತ್ತದೆ. ಕಟಾವು ಮಾಡುವಾಗ ನೆಲಕ್ಕೆ ಬೀಳದ ಹಾಗೆ ಹಣ್ಣನ್ನು ಇಡೀ ಗೊಂಚಲನ್ನೇ ಕಟಾವು ಮಾಡಬೇಕಾಗುತ್ತದೆ. ಸುಮಾರು 20-30 ವರ್ಷಗಳವರೆಗೆ ಲಾಭದಾಯಕ ಫಸಲನ್ನು ಇದರಿಂದ ಪಡೆಯಬಹುದು.
1: ರೈತರಿಗೆ ಸಲಹೆ ಕೇಳಿದಿರಿ. ಇಂದು ಸಾಯಂಕಾಲ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ತೊಡಿಕಾನದ ಸಾವಿತ್ರಿ ಮತ್ತು ಶ್ರೀನಿಧಿ ಅವರ ಹೈನುಗಾರಿಕೆ ಅನುಭವ ಕುರಿತು ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ರಜನಿ ಭಟ್. ಆಕಾಶವಾಣಿ ಮಂಗಳೂರು. ಸಮಯ 6:55 ಆಗಲಿದೆ. ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
2: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕ ದಿವ್ಯಾನಂದ ಝಾ. ಅಥ ವಾರ್ತಾ. ಪ್ರಶಾಸನೇನ ಸಿಬಿಎಸ್ಇ ಇತಿ ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಾ ಪರಿಷದ ಒಎಸ್ಎಂ ಇತ್ಯೇತಸ್ಯಾಹ ಆಂಕಿಕೀಯ ಮೂಲ್ಯಾಂಕನ ಪ್ರಣಾಲ್ಯಾಹ ಸೇವಾನುಬಂಧ ಸಂಬದ್ಧ ವಿಷಯಾಣಾಂ ಪರೀಕ್ಷಣಾರ್ಥಂ ಏಕಸದಸ್ಯೀಯ ಸಮಿತಿಃ ಸಂಘಟಿತಾ. ಸಮಿತೇಃ ಅಧ್ಯಕ್ಷ ಕ್ಷಮತಾ ನಿರ್ಮಾಣ ಯುಗಸ್ಯ ಅಧ್ಯಕ್ಷ ಪದಾರೂಢ ಎಸ್ ರಾಧಾಚೌಹಾನಃ ಭವಿಷ್ಯತಿ. ಸಮಿತಿಃ ಮಾಸಾಭ್ಯಂತರೆ ಅಂತಃ ಕಾರ್ಮಿಕ ಪ್ರಶಿಕ್ಷಣ ವಿಭಾಗಾಯ ಸ್ವಪ್ರತಿವೇದನಂ ಪ್ರಸ್ತೋಷ್ಯತಿ.

0: ರಾಜು, ನನಗೆ ಕೊನೆಗಾಲ ಸಮೀಪಿಸುತ್ತಿದೆ ಅನ್ನಿಸುತ್ತಿದೆ. ನನಗೆ ಪಟೇಲರ ಮನೆಗೆ, ನನ್ನೂರಿಗೆ ಹೋಗಬೇಕೆನ್ನಿಸುತ್ತಿದೆ ಕಣೋ. ವಾರ್ತೆಯಲ್ಲಿ ಯುದ್ಧ ಕಂಡ ಗಳಿಗೆಯಿಂದ ಯಾಕೋ ಭಯ. ನನ್ನವರನ್ನೆಲ್ಲ ನೋಡಬೇಕೆನಿಸುತ್ತಿದೆ ಎಂದು ಕಣ್ಣೀರಿಟ್ಟಾಗ ಆಶ್ಚರ್ಯ ಪಡುವ ಸರದಿ ಮಾತ್ರ ರಾಜವಿನದ್ದು.
1: ತಪ್ಪದೆ ಕೇಳಿ ಇಂದು ಪೂರ್ವಾನ್ನ 11 ಗಂಟೆಗೆ ವನಿತಾವಾಣಿಯಲ್ಲಿ. ಆಕಾಶವಾಣಿ ಮಂಗಳೂರು, ಸಮಯ 7:02 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವು ಪ್ರಕಟಣೆಗಳು, ಬಳಿಕ 7:05 ಧಾರವಾಡ ಕೇಂದ್ರದಿಂದ ಪ್ರದೇಶ ಸಮಾಚಾರ ಕೇಳಲಿದ್ದೀರಿ.

0: ಆಕಾಶವಾಣಿ ಸಮಯ 7:02:15. ಈಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಸ್ ಬರ್ತೀನಿ.
3: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ, ಕಸ ಎಸೆಯೋದಲ್ಲ. ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
4: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
3: ಹೇಳಿ, ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದೀಯ ತಾನೇ?
2: ಓ, ಅದು ಬೇರೆ ಮಾಡ್ತಾರೆ.
3: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
2: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡು ಮಾಡ್ಬೇಕು, ಗೊತ್ತಾಯ್ತಾ?
5: ಖಂಡಿತ. ಸಹನಾ ಅವರಮ್ಮ ಮೆಸೇಜ್ ಮಾಡಿದಾರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
6: ಹೌದು, ನನಗೂ ಬಂದಿದೆ ಕಣೆ.
5: ಏ ಅಮ್ಮ, ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
7: ಹಲೋ, ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
5: ಅಯ್ಯೋ, ನಿಂಗೂ ಬಂತ?
7: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗ್ಯಾಕೆ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
5: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದಲು ನಿಮ್ಮ ಅಕೌಂಟ್ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ಬೇಕು.
8: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು. ನೂತನ ಮುಖ್ಯಮಂತ್ರಿಯಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇಂದು ಪ್ರಮಾಣ ವಚನ ಸ್ವೀಕಾರ, ಲೋಕಭವನ ಸನ್ನದ್ಧ. ಕರ್ನಾಟಕದಲ್ಲಿ ಹೊಸ ಯುಗ ಆರಂಭವಾಗಲಿದೆ, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಡಿಕೆ ಶಿವಕುಮಾರ್. ಕೇಂದ್ರ ಸರ್ಕಾರ ಘೋಷಿಸಿರುವ 2025 ರಾಷ್ಟೀಯ ಪಂಚಾಯತ್ ಪ್ರಶಸ್ತಿಗಳ ವಿತರಣಾ ಸಮಾರಂಭ ಇಂದು. ಇಂದು ವಿಶ್ವ ಬೈಸಿಕಲ್ ದಿನ, ಹಸಿರು ಭವಿಷ್ಯಕ್ಕಾಗಿ ಸೈಕ್ಲಿಂಗ್ ಧ್ಯೇಯವಾಕ್ಯ. ವಾರ್ತೆಗಳ ವಿವರ. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಲೋಕಭವನದಲ್ಲಿ ಇಂದು ಪ್ರಮಾಣ

0: ಸ್ವೀಕರಿಸುವ ಹಿನ್ನೆಲೆ ಭರದ ಸಿದ್ಧತೆಗಳು ನಡೆದಿವೆ. ಈ ನಡುವೆ ಸಚಿವ ಸಂಪುಟಕ್ಕೆ ಯಾರನ್ನು ತೆಗೆದುಕೊಳ್ಳಬೇಕು ಎನ್ನುವ ಕುರಿತು ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ನಿರ್ಗಮಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೆಹಲಿಯಲ್ಲಿ ಪಕ್ಷದ ವರಿಷ್ಠರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿದರು. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಸಭೆ ನಡೆಸಿ ಈ ವೇಳೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ಪಕ್ಷದ ನಾಯಕರಾದ ಕೆಸಿ ವೇಣುಗೋಪಾಲ್ ಹಾಗೂ ರಣದೀಪ್ ಸುರ್ಜೇವಾಲಾ ಪಾಲ್ಗೊಂಡಿದ್ದರು. ಮೊದಲ ಹಂತದಲ್ಲಿ 8-10 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ಇಂದು ಸಂಜೆ 4:05 ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಸ್ವೀಕರಿಸಲಿರುವ ಹಿನ್ನೆಲೆ ಲೋಕಭವನದ ಸುತ್ತಮುತ್ತ ಜನಸಂದಣಿ ಸೇರುವ ಹಾಗೂ ವಾಹನ ಸಂಚಾರ ದಟ್ಟಣೆ ಉಂಟಾಗುವ ಸಂಭವನೀಯತೆ ಇರುವ ಹಿನ್ನೆಲೆಯಲ್ಲಿ ಭದ್ರತೆ ಮತ್ತು ಸುರಕ್ಷತೆಯ ದೃಷ್ಟಿಯಿಂದ ವಿಧಾನಸೌಧ, ವಿಕಾಸಸೌಧ, ಬಹುಮಹಡಿ ಕಟ್ಟಡಗಳಲ್ಲಿ ಕರ್ತವ್ಯ ನಿರ್ವಹಿಸುವ ಅಧಿಕಾರಿ ಹಾಗೂ ಸಿಬ್ಬಂದಿಗೆ ಅಪರಾಹ್ನ ರಜೆ ಘೋಷಿಸಿ ಸರ್ಕಾರ ಆದೇಶ ಹೊರಡಿಸಿದೆ. ಇದೇ ವೇಳೆ ಲೋಕಭವನಕ್ಕೆ ಆಹ್ವಾನಿತರಿಗೆ ಮಾತ್ರ ಪ್ರವೇಶವಿದ್ದು ಸಾರ್ವಜನಿಕರು ಪ್ರವೇಶಿಸಲು ಅವಕಾಶವಿರುವುದಿಲ್ಲ. ಇಂದು ಮಧ್ಯಾಹ್ನ 12:00 ರಾತ್ರಿ 8:00 ಕೆಲ ರಸ್ತೆಗಳಲ್ಲಿ ಸಂಚಾರದಲ್ಲಿ ಮಾರ್ಪಾಡು ಮಾಡಲಾಗಿದೆ. ಕರ್ನಾಟಕದ ಜನರು ನನ್ನ ಮೇಲೆ ವಿಶ್ವಾಸ ಹೊಂದಿದ್ದಾರೆ. ರೈತರು, ಮಹಿಳೆಯರು ಹಾಗೂ ಯುವ ಪೀಳಿಗೆಯನ್ನು ಸೇರಿ ನಾನು ಸಮಾಜದ ಪ್ರತಿಯೊಂದು ವರ್ಗವನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುತ್ತೇನೆ. ಕರ್ನಾಟಕದಲ್ಲಿ ಹೊಸ ಯುವ ಯುಗ ಪ್ರಾರಂಭವಾಗಲಿದೆ ಎಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಪ್ರತಿಕ್ರಿಯೆ ನೀಡಿದ ಅವರು, ನಾನು ಯಾವುದನ್ನು ಕನಸು ಎಂದು ಹೇಳುವುದಿಲ್ಲ, ಕಠಿಣ ಪರಿಶ್ರಮದ ಜೊತೆಗೆ ಸಮರ್ಪಣೆ ಎಂದು ಕರೆಯುತ್ತೇನೆ. ಇದು ಕಠಿಣ ಸಮಯ, ವಿಳಂಬವಾಗಿರಬಹುದು, ಆದರೆ ನಿರಾಕರಣೆಗೆ ಒಳಗಾಗಿಲ್ಲ. ಇಲ್ಲಿ ಶಿವಕುಮಾರ್ ಒಬ್ಬನ ವಿಚಾರವಲ್ಲ, ಕಾಂಗ್ರೆಸ್ ಪಕ್ಷದ ಇತಿಹಾಸದೊಂದಿಗೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೇಲೆ ನಂಬಿಕೆಯಿಟ್ಟಿರುವ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರ ಪರಿಶ್ರಮದ ಫಲವಾಗಿದೆ ಎಂದರು. ನನ್ನ ಮೇಲೆ ನಂಬಿಕೆ ಇಟ್ಟಿರುವ ವಿಶ್ವಾಸಕ್ಕೆ ನಾನು ಬದ್ಧನಾಗಿದ್ದೇನೆ ಮತ್ತು ಕಷ್ಟಪಟ್ಟು ಕೆಲಸ ಮಾಡಿ ಎಲ್ಲರ ಆಶೋತ್ತರಗಳನ್ನು ಈಡೇರಿಸುತ್ತೇನೆ. ದಾರಿ ಅಷ್ಟು ಸುಲಭವಾಗಿಲ್ಲ, ಆದರೂ ಇದನ್ನು ನಿರ್ವಹಿಸಬೇಕು. ನಾನು ನನ್ನ ಕೆಲಸವನ್ನು ತುಂಬಾ ಪ್ರಾಮಾಣಿಕವಾಗಿ ಸಮರ್ಪಣಾ ಭಾವದಿಂದ ಮಾಡುತ್ತೇನೆ ಎಂದು ಹೇಳಿದರು. ಕರ್ನಾಟಕ ವಿಧಾನಮಂಡಲವನ್ನು ಮುಂದಿನ ಕೆಲ ತಿಂಗಳೊಳಗೆ ಸಂಪೂರ್ಣ ಡಿಜಿಟಲೀಕರಣಗೊಳಿಸಿ ಕಾಗದರಹಿತ ವ್ಯವಸ್ಥೆಗೆ ಬದಲಾಯಿಸಲಾಗುವುದು ಎಂದು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಈ ವಿಷಯ ತಿಳಿಸಿದ ಅವರು, ಬೆಂಗಳೂರು ಕರ್ನಾಟಕ ಹಾಗೂ ದೇಶದ ಮಾಹಿತಿ ತಂತ್ರಜ್ಞಾನ ರಾಜಧಾನಿಯಾಗಿರುವ ಹಿನ್ನೆಲೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತನ್ನು ಆಧುನಿಕ ತಂತ್ರಜ್ಞಾನಕ್ಕೆ ಅಳವಡಿಸಿಕೊಳ್ಳುವ ಅಗತ್ಯವಿದೆ. ಈ ಹಿನ್ನೆಲೆಯಲ್ಲಿ ವಿಧಾನಮಂಡಲವನ್ನು ಡಿಜಿಟಲೀಕರಣಗೊಳಿಸಲು ಉದ್ದೇಶಿಸಲಾಗಿದೆ ಎಂದು ತಿಳಿಸಿದ್ದಾರೆ. ವಿಧಾನಮಂಡಲವನ್ನು ಸಂಪೂರ್ಣ ಕಾಗದರಹಿತವನ್ನಾಗಿ ಮಾಡುವ ನಿಟ್ಟಿನಲ್ಲಿ ಹಲವು ವರ್ಷಗಳಿಂದ ಚರ್ಚೆ ನಡೆದಿತ್ತು. ಕೇಂದ್ರ ಸರ್ಕಾರದ ರಾಷ್ಟೀಯ ಇ ವಿಧಾನ ಯೋಜನೆಗೆ ರಾಜ್ಯ ಸರ್ಕಾರ ಈಗಾಗಲೇ ಒಪ್ಪಿಗೆ ನೀಡಿದೆ. ಕೇಂದ್ರ ಸಂಸದೀಯ ವ್ಯವಹಾರಗಳ ಇಲಾಖೆ ಹಾಗೂ ರಾಜ್ಯ ವಿಧಾನಮಂಡಲ ಈ ನಡುವೆ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಬೆಂಗಳೂರು ಮತ್ತು ಬೆಳಗಾವಿಯ ವಿಧಾನಸಭೆಗೆ 78 ಕೋಟಿ ರೂಪಾಯಿ ಹಾಗೂ ಎರಡೂ ಕಡೆಯ ವಿಧಾನ ಪರಿಷತ್ ಡಿಜಿಟಲೀಕರಣ ಮಾಡಲು 52 ಕೋಟಿ ರೂಪಾಯಿ ಯೋಜನಾ ವೆಚ್ಚ ಸಿದ್ದಗೊಂಡಿದೆ ಎಂದರು. ಕಲಬುರಗಿ ಜಿಲ್ಲೆಯ ಆಳಂದ ಗಲಭೆ ಪ್ರಕರಣ ವಾಪಸ್ ಪಡೆದಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ವಿರೋಧಿಸಿ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ನೇತೃತ್ವದ ಬಿಜೆಪಿ ನಿಯೋಗ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಲೋಕಭವನದಲ್ಲಿ ಭೇಟಿ ಮಾಡಿ ಮನವಿ ಸಲ್ಲಿಸಿತು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಛಲವಾದಿ ನಾರಾಯಣ ಸ್ವಾಮಿ, ಆಳಂದದಲ್ಲಿ ರಾಘವ ಚೈತನ್ಯ ಶಿವಲಿಂಗಕ್ಕೆ ಅಪಮಾನ ಹಾಗೂ ಸಾರ್ವಜನಿಕ ಆಸ್ತಿಪಾಸ್ತಿಗೆ ಹಾನಿ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಾಖಲಾಗಿದ್ದ ಗಂಭೀರ ಪ್ರಕರಣಗಳನ್ನು ರಾಜ್ಯ ಸರ್ಕಾರ ಹಿಂಪಡೆದಿರುವುದು ಆಘಾತಕಾರಿ ಮತ್ತು ಖಂಡನೀಯ ಎಂದು ತಿಳಿಸಿದ್ದಾರೆ. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೇಂದ್ರ ಸರ್ಕಾರ ಘೋಷಿಸಿರುವ 2025 ರಾಷ್ಟೀಯ ಪಂಚಾಯತ್ ಪ್ರಶಸ್ತಿಗಳ ವಿತರಣಾ ಸಮಾರಂಭ ಇಂದು ನಡೆಯಲಿದೆ ಎಂದು ಪಂಚಾಯತ್ ರಾಜ್ ಸಚಿವಾಲಯ ತಿಳಿಸಿದೆ. ದೇಶಾದ್ಯಂತ 42 ಪಂಚಾಯತ್ಗಳನ್ನು ಈ ಗೌರವಗಳಿಗೆ ಆಯ್ಕೆ ಮಾಡಲಾಗಿದ್ದು, ಸಚಿವಾಲಯದ ಪ್ರಕಾರ ಕರ್ನಾಟಕವು 6 ಪಂಚಾಯತ್ಗಳಿಗೆ ಪುರಸ್ಕಾರ ಪಡೆಯುವ ಮೂಲಕ ಅತಿ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದುಕೊಂಡಿದೆ. ನಂತರ ಆಂಧ್ರಪ್ರದೇಶ ಮತ್ತು ಒಡಿಶಾ ತಲಾ 5 ಪ್ರಶಸ್ತಿಗಳನ್ನು ಪಡೆದಿವೆ. ಆಕಾಶವಾಣಿಗೆ 90 ವರ್ಷ ತುಂಬುತ್ತಿರುವ ಹಿನ್ನೆಲೆ ಆಕಾಶವಾಣಿ ಭದ್ರಾವತಿ ಹಾಗೂ ಕುವೆಂಪು ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ವಿಭಾಗದ ಸಹಯೋಗದಲ್ಲಿ ಬಾನುಲಿ ಬರಹ ವಿಶೇಷ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿತ್ತು. ಪತ್ರಿಕೋದ್ಯಮ ಹಾಗೂ ಕನ್ನಡ ವಿಭಾಗದ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಮತ್ತು ಆಸಕ್ತರು ಭಾಗವಹಿಸಿದ ಈ ಕಾರ್ಯಾಗಾರದಲ್ಲಿ ಕೇಂದ್ರದ ಮುಖ್ಯಸ್ಥ ಎಸ್ಆರ್ ಭಟ್ ಅವರು, ಆಕಾಶವಾಣಿಗೆ 90 ವರ್ಷ ತುಂಬುತ್ತಿದೆ, ದೇಶದ ಪ್ರಥಮ ಎಲೆಕ್ಟ್ರಾನಿಕ್ ಮಾಧ್ಯಮವಾಗಿ ಆರಂಭವಾದ ಆಕಾಶವಾಣಿ 10 ಹಲವು ಪ್ರತಿಭೆಗಳನ್ನು ಹೊರತಂದಿರುವುದಲ್ಲದೆ ಪ್ರತಿದಿನ ಆಬಾಲವೃದ್ಧರಿಗೆ ವಿವಿಧ ರೀತಿಯ ಕಾರ್ಯಕ್ರಮ ನೀಡುತ್ತಿದೆ, ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಸಂಶೋಧಕರಾಗಿ ವಸ್ತುನಿಷ್ಠ ವರದಿ ಮಾಡಿದರೆ ಜನಮನ ಗೆಲ್ಲಲು ಸಾಧ್ಯ ಎಂದರು. ಇಂದು ವಿಶ್ವ ಬೈಸಿಕಲ್ ದಿನ. ವಿಶ್ವಸಂಸ್ಥೆಯು ಸೈಕಲ್ಅನ್ನು ವಿಶ್ವಾಸಾರ್ಹ, ಕೈಗೆಟುಕುವ, ಸ್ವಚ್ಛ ಮತ್ತು ಸುಸ್ಥಿರ ಸಾರಿಗೆ ಸಾಧನವೆಂದು ಗುರುತಿಸಲು ಘೋಷಿಸಿದ ಜಾಗತಿಕ ಆಚರಣೆಯಾಗಿದೆ. ಪ್ರತಿವರ್ಷ ಜೂನ್ 3 ಈ ದಿನವನ್ನು ಆಚರಿಸಲಾಗುತ್ತದೆ. ಇದು ಸೈಕ್ಲಿಂಗ್ನ ಆರೋಗ್ಯ ಮತ್ತು ಪರಿಸರ ಪ್ರಯೋಜನಗಳನ್ನು ಎತ್ತಿ ತೋರಿಸುವ ವಿಶ್ವಸಂಸ್ಥೆಯ ಅಧಿಕೃತ ಆಚರಣೆಯಾಗಿದೆ. ಕೈಗೆಟುಕುವ, ಆರೋಗ್ಯಕರ ಮತ್ತು ಪರಿಸರ ಸ್ನೇಹಿ ಸಾರಿಗೆ ವಿಧಾನವಾಗಿ ಸೈಕಲ್ಗಳ ಮಹತ್ವವನ್ನು ಎತ್ತಿ ತೋರಿಸುವುದು ಈ ದಿನದ ಮಹತ್ವವಾಗಿದೆ. ಆರೋಗ್ಯವನ್ನು ಸುಧಾರಿಸುವಲ್ಲಿ, ಮಾಲಿನ್ಯರಹಿತ ಚಲನಶೀಲತೆಯನ್ನು ಬೆಂಬಲಿಸುವಲ್ಲಿ ಮತ್ತು ಸಮುದಾಯಗಳನ್ನು ಸಂಪರ್ಕಿಸುವಲ್ಲಿ ಸೈಕಲ್ನ ಪಾತ್ರ ಮುಖ್ಯವಾದುದು. ಈ ಬಾರಿ ಹಸಿರು ಭವಿಷ್ಯಕ್ಕಾಗಿ ಸೈಕ್ಲಿಂಗ್ ಧ್ಯೇಯವಾಕ್ಯದೊಂದಿಗೆ ವಿಶ್ವ ಬೈಸಿಕಲ್ ದಿನ ಆಚರಿಸಲಾಗುತ್ತಿದೆ. ವಿಶ್ವ ಬೈಸಿಕಲ್ ದಿನದ ಅಂಗವಾಗಿ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಹುಬ್ಬಳ್ಳಿ ಬೈಸಿಕಲ್ ಕ್ಲಬ್ನ ಅಧ್ಯಕ್ಷ ಶೆಟ್ಟಪ್ಪ ಫಿರಂಗಿ.
4: ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜೂನ್ 3 ವಿಶ್ವ ಬೈಸಿಕಲ್ ದಿನಾಚರಣೆಯನ್ನ ಆಚರಿಸ್ತಾ ಇದೆ. ಇದರ ಉದ್ದೇಶ ಇಷ್ಟೇ, ನಾವೆಲ್ಲ ಒಂದು ಉತ್ಕೃಷ್ಟ ಮತ್ತು ಸದೃಢ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ, ಒಂದು ಒಳ್ಳೆಯ ಆರೋಗ್ಯಕರ ಶೈಲಿಯ ಬದುಕನ್ನ ಕಟ್ಟಿಕೊಳ್ಳಲಿಕ್ಕೆ ನಾವು ಪ್ರತಿದಿನದ ಒಂದು ಈ ಬದುಕಿನ ತುಡಿತದಲ್ಲಿ ನಾವೆಲ್ಲ ಸೈಕ್ಲಿಸ್ಟ್ಗಳಾಗಿ ಮತ್ತು ನಮ್ಮ ಒಂದು ಆರೋಗ್ಯ ರಕ್ಷಣೆಗಾಗಿ ಸೈಕಲ್ ಮತ್ತು ಪೆಡಲ್ ಮಾಡುವುದರ ಮೂಲಕ ತುಂಬಾ ಆರೋಗ್ಯಕರವಾಗಿ ಇಟ್ಕೊಳ್ಳಲು ನಾವು ಪ್ರತಿನಿತ್ಯ ಸೈಕ್ಲಿಂಗ್ ಮಾಡುವುದಕ್ಕೂ ತುಂಬಾ ಅತ್ಯವಶ್ಯಕವಾಗಿದ್ದು, ಜೂನ್ 7 ಬೆಳಗಿನ ಜಾವ 7 ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಸ್ಪತ್ರೆ ಮತ್ತು ವೈದ್ಯಕೀಯ ಮಹಾವಿದ್ಯಾಲಯ ಧಾರವಾಡ ಇವರ ಆವರಣದಲ್ಲಿ ನಮ್ಮ ಹುಬ್ಬಳ್ಳಿ ಬೈಸಿಕಲ್ ಕ್ಲಬ್ ಅನ್ನ ಸೈಕ್ಲೋತ್ಸವ 2026 ಕಾರ್ಯಕ್ರಮಗಳನ್ನ ಒಂದು 10-15 ಕಿಲೋಮೀಟರ್ಗಳ ಒಂದು ಸಣ್ಣ ರೈಡ್ ಮಾಡುವುದರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಆಗಲಿದೆ.
0: ವಿಶ್ವ ಪರಿಸರ ದಿನಾಚರಣೆಯು ಕೇವಲ ಒಂದು ದಿನದ ಆಚರಣೆಯಾಗಬಾರದು, ಅದು ನಮ್ಮ ಜಂಟಿ ಜವಾಬ್ದಾರಿಯನ್ನು ನೆನಪಿಸುವ ಮತ್ತು ವರ್ಷಪೂರ್ತಿ ಕಾರ್ಯನಿರ್ವಹಿಸುವ ಯೋಜನೆಯಾಗಬೇಕು. ಆರೋಗ್ಯಕರ ರಾಷ್ಟದ ನಿರ್ಮಾಣಕ್ಕೆ ಆರೋಗ್ಯಕರ ಪರಿಸರ ಅಗತ್ಯ ಎಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ತಿಳಿಸಿದ್ದಾರೆ. ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿ ದಿವೇಕ ಹವಾಮಾನ ಬದಲಾವಣೆ ಕೇಂದ್ರದ ವತಿಯಿಂದ ಆಯೋಜಿಸಲಾಗಿರುವ ಹವಾಮಾನ ಮಾಲಿನ್ಯ ಮತ್ತು ಆರೋಗ್ಯ, ಭಾರತದಲ್ಲಿ ಸುಸ್ಥಿರ ಭವಿಷ್ಯದ ಹಾದಿಗಳು ಎಂಬ 2 ದಿನಗಳ ರಾಷ್ಟೀಯ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಮತ್ತು ಪಕ್ಕದ ಆಂಧ್ರಪ್ರದೇಶದ ಕರ್ನೂಲು, ಅನಂತಪುರ ಸೇರಿದಂತೆ ಒಟ್ಟು 7-8 ಜಿಲ್ಲೆಗಳ ರೈತರ ನೀರಾವರಿಯ ಹಿತದೃಷ್ಟಿಯಿಂದ ತುಂಗಭದ್ರಾ ಜಲಾಶಯದ ಒಟ್ಟು 33 ಗೇಟ್ಗಳ ಅಳವಡಿಕೆಯ ಕಾರ್ಯ ಯಶಸ್ವಿಯಾಗಿ ಜರುಗಿದ್ದು, ಸುರಕ್ಷತೆ ಮತ್ತು ಆಧುನೀಕರಣದ ದೃಷ್ಟಿಯಿಂದ ಕ್ರಸ್ಟ್ ಗೇಟ್ಗಳಿಗೆ ಹೊಸ ಚೈನ್ ಅಳವಡಿಕೆ ಕಾರ್ಯವೂ ಸಹ ತ್ವರಿತಗತಿಯಿಂದ ನಡೆಯುತ್ತಿದೆ. 11 ಗೇಟ್ಗಳಿಗೆ ಚೈನ್ ಅಳವಡಿಕೆ ಕಾರ್ಯ ಈಗಾಗಲೇ ಪೂರ್ಣಗೊಂಡಿದ್ದು, ಎಲ್ಲಾ ಗೇಟ್ಗಳಿಗೆ ಜೂನ್ 20 ಒಳಗೆ ಪೂರ್ಣಗೊಳ್ಳಲಿದೆ ಎಂದು ತುಂಗಭದ್ರಾ ಜಲಾಶಯದ ಕಾರ್ಯನಿರ್ವಾಹಕ ಅಭಿಯಂತರ ಚಂದ್ರಶೇಖರ್ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೂತನ ಮುಖ್ಯಮಂತ್ರಿಯಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇಂದು ಪ್ರಮಾಣವಚನ ಸ್ವೀಕಾರ, ಲೋಕಭವನ ಸನ್ನದ್ಧ. ಕರ್ನಾಟಕದಲ್ಲಿ ಹೊಸ ಯುವ ಯುಗ ಪ್ರಾರಂಭವಾಗಲಿದೆ, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಡಿಕೆ ಶಿವಕುಮಾರ್. ಕೇಂದ್ರ ಸರ್ಕಾರ ಘೋಷಿಸಿರುವ 2025 ರಾಷ್ಟೀಯ ಪಂಚಾಯತ್ ಪ್ರಶಸ್ತಿಗಳ ವಿತರಣಾ ಸಮಾರಂಭ ಇಂದು. ಇಂದು ವಿಶ್ವ ಬೈಸಿಕಲ್ ದಿನ, ಹಸಿರು ಭವಿಷ್ಯಕ್ಕಾಗಿ ಸೈಕ್ಲಿಂಗ್ ಧ್ಯೇಯವಾಕ್ಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
5: ಸಮಯ ಸರಿಯಾಗಿ 7:15:33. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ, ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಕೌಶಲ್ಯಾಭಿವೃದ್ಧಿಯ ಮಹತ್ವ ಭಾಗವಹಿಸ್ತಾ ಇದ್ದಾರೆ ಶಿಲ್ಪಾ ಬೊಂಬ್ರಿ, ಸೈಂಟಿಸ್ಟ್ ಇ ಸಿಡ್ಯಾಕ್ ಬೆಂಗಳೂರು.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ಆತ್ಮೀಯ ಕೇಳುಗರಿಗೆಲ್ಲ ಸ್ವಾಗತ ಸುಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಯುವಕ ಯುವತಿಯರಿಗೆ ಎಲ್ಲರೂ ಕೇಳೋದು ಒಂದೇ ಪ್ರಶ್ನೆ, ಏನು ಅಂದ್ರೆ ಡಿಗ್ರಿ ಆಯ್ತು ಮುಂದೇನಪ್ಪ? ಈ ಪ್ರಶ್ನೆಗೆ ಉತ್ತರ ಕೊಡೋ ಅಷ್ಟರಲ್ಲಿ ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಕೆಲಸ ಸಿಗ್ತಾ, ಹುಡುಕ್ತಾ ಇದೀಯಾ, ಗ್ಯಾರಂಟಿ ಕೆಲಸ ಸಿಗತ್ತಾ, ಹೀಗೆ. ಆದ್ರೆ ಈಗಿನ ಕಂಪನಿಗಳು ಕೇಳೋ ಪ್ರಶ್ನೆ ಏನು ಅಂದ್ರೆ, ಏನ್ ಓದಿದೀರಾ ಅನ್ನೋದಷ್ಟೇ ಅಲ್ಲ, ನೀವು ನಮ್ಮ ಕಂಪನಿಗೆ ಸೇರಿದ್ರೆ ಏನ್ ಮಾಡ್ತೀರಾ, ಯಾವ ಬದಲಾವಣೆ ಅಥವಾ ಲಾಭ ತರ್ತೀರಾ ಅಂತ ಕೇಳ್ತಾರೆ. ಈ ರೀತಿಯ ಪ್ರಶ್ನೆಗಳು ಎದುರಾದಾಗ ನಮ್ಮ ಸಹಾಯಕ್ಕೆ ಬರೋದು ನಮ್ಮ ಕೌಶಲ್ಯ, ಅಂದ್ರೆ ಸ್ಕಿಲ್ ಡೆವಲಪ್ಮೆಂಟ್. ಅದಕ್ಕಾಗಿಯೇ ಇಂದು ನಮ್ಮ ಕಾರ್ಯಕ್ರಮದಲ್ಲಿ ಸಿಡ್ಯಾಕ್ ಬೆಂಗಳೂರು ಹೇಗೆ ವಿದ್ಯಾರ್ಥಿಗಳನ್ನ, ವೃತ್ತಿಪರರನ್ನ ಮತ್ತು ಸಾಮಾನ್ಯ ಯುವಕರು ಉತ್ತಮ ಕರಿಯರ್ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ ಸಹಾಯ ಮಾಡ್ತಾ ಇದೆ ಅಂತ ತಿಳ್ಕೊಳ್ಳೋಣ ಇವತ್ತಿನ ಕಾರ್ಯಕ್ರಮದಲ್ಲಿ. ಈ ಎಲ್ಲ ಮಾಹಿತಿ ನೀಡೋದಕ್ಕೆ ನಮ್ಮ ಜೊತೆಯಲ್ಲಿದ್ದಾರೆ ಸಿಡ್ಯಾಕ್ ಬೆಂಗಳೂರಿನ ಶಿಲ್ಪಾ ಬೊಂಬ್ರಿ ಅವರು, ಸೈಂಟಿಸ್ಟ್ ಇ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
6: ನಮಸ್ಕಾರ ಮೇಡಮ್.
1: ಸಿಡ್ಯಾಕ್ ಬೆಂಗಳೂರಿನಲ್ಲಿ ಯಾವ ರೀತಿ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೆ?
6: ACTS ಪ್ರೋಗ್ರಾಮ್ಸ್, ಅದು ನಮ್ದು ಒನ್ ಆಫ್ ದ ಪ್ರೋಗ್ರಾಮ್ಸ್ ನಾವು ನಡೆಸೋದು. ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಪ್ರಮುಖ ಪ್ರೋಗ್ರಾಮ್ ನಾವು ಯಾವ್ದು ನಡೆಸ್ತೇವೆ ಅಂದ್ರೆ PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಫುಲ್ ಸ್ಟಾಕ್ ಡೆವಲಪ್ಮೆಂಟ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸ್ಟೇಟ್ ಸಿಸ್ಟಮ್ ಅಂಡ್ ಸೆಕ್ಯೂರಿಟಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇವು NCVT ಸರ್ಟಿಫೈಡ್, NCVT ಅಂದ್ರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ವೊಕೇಶನಲ್ ಎಜುಕೇಶನ್ ಅಂಡ್ ಟ್ರೈನಿಂಗ್ ಸರ್ಟಿಫೈಡ್ ಕೋರ್ಸಸ್ಗಳು. ಇವರು ಬರೀ ಕೋರ್ಸ್ ಮಾಡೋದಷ್ಟೇ ಇಲ್ಲ, ಪ್ರಾಜೆಕ್ಟ್ಸ್ ಮಾಡ್ತಾರೆ, ಲ್ಯಾಬ್ ಅಸೈನ್ಮೆಂಟ್ಸ್, ಕೋಡಿಂಗ್ ಅಸೈನ್ಮೆಂಟ್ಸ್, ಕೋಡ್ ಹೆಂಗ್ ಬರೆಯೋದಂತೂ ಕಲಿತಾರೆ, ಅವರು ರಿಯಲ್ ವರ್ಲ್ಡ್ ಅಪ್ಲಿಕೇಶನ್ ಅಲ್ಲಿ ಹೇಗ್ ವರ್ಕ್ ಮಾಡೋದನ್ನು ಕಲಿಯುತ್ತಾರೆ.
1: ಸಿಡ್ಯಾಕ್ ಕೋರ್ಸ್ ಮಾಡಿದ್ರೆ ಲೈಫ್ ಚೇಂಜ್ ಆಗುತ್ತೆ ಅಂತ ಬಹಳಷ್ಟು ಕಡೆ ನಾವು ಕೇಳಿರ್ತೀವಿ. ACTS ಆಕ್ಟ್ಸ್ ಕಾರ್ಯಕ್ರಮದಲ್ಲಿ ಅಂತದ್ ಏನ್ ವಿಶೇಷತೆ ಇದೆ?
6: ನಮ್ದು 12 ಸೆಂಟರ್ಸ್ ಇದೆ ಅಕ್ರಾಸ್ ಇಂಡಿಯಾ. ನೀವ್ ಎಲ್ಲ ಹೋದ್ರೂ ನೀವ್ ಈ ಸಿಡ್ಯಾಕ್ ಬಗ್ಗೆ ಕೇಳಿದ್ರೆ, ಸಿಡ್ಯಾಕ್ ಫಸ್ಟ್ ನೋನ್ ಇರೋದು ಅದು ಪರಮ್ ಸುಪೀರ್ ಕಂಪ್ಯೂಟರ್ಸ್. ನೆಕ್ಸ್ಟ್ ಬಂದು ಟ್ರೈನಿಂಗ್. ಒಂದ್ಸರಿ ವಿದ್ಯಾರ್ಥಿಗಳು ಟ್ರೈನಿಂಗ್ ಮಾಡಿ ಹೊರಗೆ ಬಂದ್ರೆ ಅವ್ರ ಲೈಫೇ ಚೇಂಜ್ ಆಗುತ್ತೆ, ಅವ್ರ ಪೊಸಿಷನ್ಸೇ ಚೇಂಜ್ ಆಗುತ್ತೆ. ಸಿಡ್ಯಾಕ್ ಕೋರ್ಸಿಗೆ ಅಷ್ಟೊಂದು ವೇಟೇಜ್ ಇದೆ, ಲೈಕ್ ದೇ ಆರ್ ಇಂಡಸ್ಟ್ರಿ ರೆಡಿ ಅಂತ. ಒಂದು ವಿದ್ಯಾರ್ಥಿ ಸ್ಟೋರಿ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಸ್ಟೂಡೆಂಟ್ ಒಬ್ನ ರವಿ ಅಂತ, ಅವರು ತುಂಬಾ ಹಳ್ಳಿಯಿಂದ ಬಂದವರು. ಹಿ ಹ್ಯಾಡ್ ಕಂಪ್ಲೀಟೆಡ್ ಹಿಸ್ BE ಡಿಗ್ರಿ, ಕೆಲಸ ಸಿಕ್ಕಿಲ್ಲ. ಸೊ ಅವ್ರ ತಂದೆ ಕೇಳ್ತಾ ಇದ್ರು, ಏನಪ್ಪ ಏನಾದ್ರೂ ಇಂಟರ್ವ್ಯೂ ಬಂತ ಹೇಗೆ ಅಂತ. ಅವನ್ಗೆ ಸ್ವಲ್ಪ ಮುಜುಗರ, ಏನು ಇವತ್ತು ಇಂಟರ್ವ್ಯೂ ಕಾಲ್ಸ್ ಇಲ್ಲಲ್ಲ ಅಂತಂದು ದಿನೇ ದಿನೇ ಹೀಗೆ ಆಯ್ತು. ದೆನ್ ಹಿ ಸ್ಟಾರ್ಟೆಡ್ ಅವಾರ್ಡಿಂಗ್ ಮೀಟಿಂಗ್ ಸ್ಟೂಡೆಂಟ್ಸ್, ಮತ್ತೆ ಲಿಂಕ್ಡ್ಇನ್ ಪ್ರೊಫೈಲ್ ಓಪನ್ ಮಾಡೋದು ಬಂದ್ ಮಾಡಿದ. ಆ ಹೊತ್ತಿನಲ್ಲಿ ಅವನು ಸ್ನೇಹಿತ ಒಬ್ನು ಆಕ್ಸ್ ಕೋರ್ಸ್ ಬಗ್ಗೆ ಹೇಳ್ತಾನೆ. ಅದನ್ನ ಕೇಳ್ಬಿಟ್ಟು ಅವನು ಆಕ್ಸ್ ಕೋರ್ಸ್ ಜಾಯ್ನ್ ಆಗ್ತಾನೆ. ಫಸ್ಟ್ ಬಂದಾಗ ಹುಡುಗರು ಎಲ್ಲರೂ ನೋಡ್ಬಿಟ್ಟು ಹಿಲ್ ಬಿ ಕನ್ಫ್ಯೂಸ್ಡ್, ಏನಪ್ಪ ನಾನು ಯಾವ ವರ್ಲ್ಡ್ ಅಲ್ಲಿ ಬಂದಿದ್ದೀನಿ, ಎಲ್ಲರೂ ಕೋಡ್ AI ಅಂತ ಮಾತಾಡ್ತಾ ಇದ್ದಾರಲ್ಲ ಅಂತ. ನೆಕ್ಸ್ಟ್ ಹಿಲ್ ಜಸ್ಟ್ ಸ್ಟಾರ್ಟ್ ಲರ್ನಿಂಗ್ ದ ಥಿಂಗ್ಸ್ ಒನ್ ಬೈ ಒನ್. ದಿನೇ ದಿನೇ ಕಳೆದಂಗೆಲ್ಲ ಅವನು ಅವ್ನ ಲ್ಯಾಬ್ ಅಸೈನ್ಮೆಂಟ್ಸ್, ಅವ್ನ ಥಿಯರಿ ಸೆಷನ್ಸ್ ಎಲ್ಲ ಅಟೆಂಡ್ ಮಾಡಕ್ಕೆ ಶುರು ಮಾಡಿ, ಹಿಲ್ ಕೋಪ್ ಅಪ್ ವಿತ್ ದ ಕೋರ್ಸ್ ಅಂಡ್ ಒನ್ ಡೇ ಹಿಲ್ ಕಮ್ ಅಪ್ ವಿತ್ ಅ ವೆರಿ ಗುಡ್ ಮಾರ್ಕ್ಸ್ ಅಂಡ್ ಹಿಲ್ ಪಾಸ್ ಔಟ್ ದ ಕೋರ್ಸ್ ಅಂಡ್ ಹಿ ಗೆಟ್ಸ್ ಪ್ಲೇಸ್ಡ್ ಇನ್ ಒನ್ ಆಫ್ ದ ಬೆಸ್ಟ್ ಕಂಪನಿ. ಒಂದ್ಸರಿ ಪ್ಲೇಸ್ ಆದ್ಮೇಲೆ ಹಿ ವಿಲ್ ಬಿ ವೆರಿ ಪ್ರೌಡ್ ಸೇಯಿಂಗ್ ದಟ್ ಆಫ್ಟರ್ ದಿಸ್ ಕೋರ್ಸ್ ಐ ಹ್ಯಾವ್ ಜಾಯಿನ್ ಸಮ್ವೇರ್ ಆಸ್ ಅ ಸಾಫ್ಟ್ವೇರ್ ಎಂಜಿನಿಯರ್ ಅಂತ. ಆಕ್ಸ್ ಕೋರ್ಸ್ ಮಾಡಿದ್ಮೇಲೆ ಅವ್ರಿಗೆ ಫೀಲ್ ಬರೋದೇನೋ ಅಥವಾ ಆಕ್ಸ್ ಕೋರ್ಸ್ ಅಲ್ಲಿ ಅವ್ರಿಗೆ ಕರ್ತಿಲ್ದೇನೋ ಅಂತ ಗೊತ್ತಾಗುತ್ತೆ.
1: PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಹಾಗೂ ಅದರಿಂದ ಏನೆಲ್ಲ ಉಪಯೋಗಗಳಾಗತ್ತೆ, ಅವರ ಕರಿಯರ್ ನ ಹೇಗ್ ಮಾಡ್ಕೊಳ್ಬಹುದು ಅಂತ ಒಂದು ಒಳ್ಳೆ ಉದಾಹರಣೆ ಮೂಲಕ ತಿಳಿಸಿದ್ರಿ ಶಿಲ್ಪಾ ಬೊಂಬ್ರಿ ಅವರೇ. ಇನ್ನು ನಮ್ಮ ಕಾರ್ಯಕ್ರಮವನ್ನ ಕೇಳ್ತಾ ಇರುವಂತ ನಮ್ಮ ವಿದ್ಯಾರ್ಥಿಗಳು ಈ ACTS ಪ್ರೋಗ್ರಾಮ್ಗೆ ಸೇರ್ಬೇಕು ಅನ್ನೋದಾದ್ರೆ ಅವ್ರು ಏನ್ ಮಾಡ್ಬೇಕು?
6: ಈ ಪ್ರೋಗ್ರಾಮ್ ಸೇರ್ಬೇಕಾದ್ರೆ ಗ್ರಾಜ್ಯುಯೇಷನ್ ಆಗಿರಬೇಕು, ಬಿ ಎನಿ ಡಿಗ್ರಿ ಆದ್ರೂ ನಡೆಯುತ್ತೆ, ಐದರ್ ಸಿವಿಲ್ ಮೆಕ್ಯಾನಿಕಲ್. ದೇರ್ ಆರ್ ಎಲಿಜಿಬಿಲಿಟಿ ಯಾವ ಕೋರ್ಸಿಗೆ ಅವ್ರು ಸೇರ್ಬೋದು ಅಂತ. MCA ಸ್ಟೂಡೆಂಟ್ಸ್ ಸೇರ್ಬೋದು, MSc ಮ್ಯಾಥಮೆಟಿಕ್ಸ್ ಸ್ಟಾಟಿಸ್ಟಿಕ್ಸ್ ಅವರು ಸೇರ್ಬೋದು, MCA ಮಾಡಿದವರು ಕೂಡ ಸೇರ್ಬೋದು, ಆದ್ರೆ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಸಿಡ್ಯಾಕ್ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಇರುತ್ತೆ, ಅದರ ಮೂಲಕ ಎಕ್ಸಾಮ್ ಬರೆದ್ಬಿಟ್ಟು ಕೋರ್ಸ್ಗೆ ಅಪ್ಲೈ ಮಾಡಬೇಕು, ಅಪ್ಲೈ ಮಾಡಿ ಕೋರ್ಸ್ ಅನ್ನ ತಗೋಬೇಕು. ನಮ್ದು ನೆಕ್ಸ್ಟ್ PG ಕೋರ್ಸ್ ಬ್ಯಾಚ್ ಸ್ಟಾರ್ಟ್ ಆಗೋದು August 24, 2026 ಅಲ್ಲಿ. ಈಗ ನಮ್ದು CCAT ಎಕ್ಸಾಮ್ July 4 ಮತ್ತು July 5 ಅನ್ನೌನ್ಸ್ ಆಗಿದೆ. ಅಪ್ಲಿಕೇಶನ್ಸ್ ಆಲ್ರೆಡಿ ಅನೌನ್ಸ್ ಆಗಿದೆ. ಮೇ 26 ಜೂನ್ 23 ವರೆಗೂ ಓಪನ್ ಇದೆ. ಸೊ ವಿದಿನ್ ದ ಟೈಮ್ ಪೀರಿಯಡ್ ಅಲ್ಲಿ ಸ್ಟೂಡೆಂಟ್ಸ್ ನಮ್ಮ ವೆಬ್ಸೈಟ್ ವಿಸಿಟ್ ಮಾಡಿ, ನಮ್ಮ ವೆಬ್ಸೈಟ್ www.axe.cdac.in ವಿಸಿಟ್ ಮಾಡಿ ಅವ್ರು ರಿಜಿಸ್ಟರ್ ಮಾಡಿ ಎಕ್ಸಾಮ್ ತಗೋಬಹುದು. ಅಂಡ್ ದೇ ಕ್ಯಾನ್ ಎನ್ರೋಲ್ ಫಾರ್ ದ ಕೋರ್ಸ್.
7: ಓಕೆ, ಕಾರ್ಯಕ್ರಮ ಕೇಳ್ತಾ ಇರೋರಿಗೆ ಮತ್ತೊಮ್ಮೆ ಗಮನಕ್ಕೆ ತರ್ತಾ ಇದ್ದೀನಿ, www.acts.cdac.in ನಲ್ಲಿ ಈಗಾಗಲೇ ಅಪ್ಲಿಕೇಶನ್ಸ್ ಲಭ್ಯವಿದೆ. July 4 and 5
6: ಕಾಮನ್ ಅಡ್ಮಿಷನ್ ಟೆಸ್ಟ್ ಅದೇ ಎಕ್ಸಾಮ್ ನಡೆಯುತ್ತೆ ಆಲ್ ಓವರ್ ಇಂಡಿಯಾ ಆನ್ 4th July and 5th July. ಸೊ ರೆಸ್ಪೆಕ್ಟಿವ್ ಸೆಂಟರ್ಸ್ ಅವರೆಲ್ಲಿ ಸೆಲೆಕ್ಟ್ ಮಾಡಿರ್ತಾರೆ ಅಲ್ಲಿ ಹೋಗಿ ಅವ್ರ ಎಕ್ಸಾಮ್ ತಗೋಬಹುದು.
7: ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ August 24 ಕ್ಲಾಸ್ ಆರಂಭ ಆಗುತ್ತೆ. ಇನ್ನು ಈ ACTS ಪ್ರೋಗ್ರಾಮ್ ನಲ್ಲಿ ಯಾವ ತಂತ್ರಜ್ಞಾನಗಳನ್ನ ನೀವು ಕಲಿಸ್ತೀರಾ, ಮಕ್ಕಳು ಏನ್ ಕಲಿತಾರೆ? ಯಾಕೆಂದ್ರೆ ಕೆಲವು ಪೇರೆಂಟ್ಸ್ಗೆ ಮತ್ತೆ ಮಕ್ಕಳಿಗೆ ಏನಿರುತ್ತೆ ಅಂದ್ರೆ ಎಲ್ಲಾ ಕಡೆ AI ಡಾಟಾ ಸೈನ್ಸ್ ಅನ್ನೋ ಪದಗಳನ್ನ ಕೇಳಿದ್ರೆ ಇದು ನಮ್ಮ ಮಕ್ಕಳಿಗೆ ಆಗ ಬರಲ್ಲಪ್ಪ, ಬರೀ ತುಂಬಾ ಶಾರ್ಪ್ ಆಗಿರುವಂತಹ ಮಕ್ಕಳಿಗೆ ಮಾತ್ರ ಇದು ಅನ್ನೋದು ಎಲ್ಲೋ ಒಂದ್ ಕಡೆ ಬರಬಹುದು. ಸೊ ಏನು ಕಲಿತಾರೆ, ಯಾವ ತಂತ್ರಜ್ಞಾನವನ್ನ ಕಲಿತಾರೆ ಈ ಕೋರ್ಸ್ ಅಲ್ಲಿ?
6: ಹೌದು, ಕೆಲವು ಪೇರೆಂಟ್ಸ್ಗೆ ಅನ್ಸುತ್ತೆ AI ಅಂದ್ ಬಿಟ್ರೆ ರೋಬೋಟ್ ಎಲ್ಲ ಅದಕ್ಕೆ ನಮ್ ಕೆಲಸ ಮಾಡ್ಬಿಡುತ್ತೆ, ಎಲ್ಲ ನಮ್ ಜೀವನ ಸುಲಭ ಆಗ್ಬಹುದು. ಆದರೆ ಟೆಕ್ನಾಲಜಿ ಒಂದು ಟೂಲ್ ಮಾತ್ರ. ಸ್ಟೂಡೆಂಟ್ಸ್ ಕಲಿಯೋದು ವಿಶೇಷಗಳು ತುಂಬಾ ಇದೆ, ಲೈಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸೈಬರ್ ಸೆಕ್ಯೂರಿಟಿ, ಡೇಟಾ ಸೈನ್ಸ್, ಎಂಬೆಡೆಡ್ ಸಿಸ್ಟಮ್ಸ್, ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್. ಮುಖ್ಯವಾಗಿ ಅವರು ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ಸ್, ಹೇಗೆ ನಾವು ಇದ್ರ ತ್ರೂ ಸಾಲ್ವ್ ಮಾಡಬಹುದು ಪ್ರಾಬ್ಲಮ್ಸ್ ಎಲ್ಲ, ಲೈಕ್ ಅನಾಲಿಟಿಕಲ್ ಸ್ಕಿಲ್ ಡೆವಲಪ್ ಆಗುತ್ತೆ ಅವ್ರಿಗೆ.
7: ಇನ್ನು ಕಾರ್ಯಕ್ರಮ ಕೇಳ್ತಾ ಇರೋ ನಮ್ಮ ರೈತರು ಯೋಚನೆ ಮಾಡ್ತಾ ಇರಬಹುದು, ಈ ರೀತಿಯ ತಂತ್ರಜ್ಞಾನದ ಬಗ್ಗೆ ಓದೋದು ತಿಳ್ಕೊಳ್ಳೋದು ನಮ್ಮ ಮಕ್ಕಳಿಗಂತೂ ಸಾಧ್ಯನೇ ಇಲ್ಲಪ್ಪ, ಇದು ಏನಿದ್ರು ನಗರ ಪ್ರದೇಶದಲ್ಲಿ ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಓದ ಅಂತ ಮಕ್ಕಳಿಗೆ ಮಾತ್ರ, ನಮ್ಮ ಮಕ್ಕಳಿಗೆ ಇದು ಸಾಧ್ಯ ಇಲ್ಲ ಅಂತ ಯೋಚನೆ ಮಾಡ್ತಿರ್ಬೋದು, ಅಂತವ್ರಿಗೆ ಏನ್ ಹೇಳಿ?
6: ಟೆಕ್ನಾಲಜಿ ಎಲ್ಲರಿಗೂ ಸೇರಿದ್ದು, ಈಗ ನಾವು ಟೆಕ್ನಾಲಜಿ ಜಗತ್ತಲ್ಲಿ ಇದ್ದೇವೆ ಅಂದ್ರೆ ಎಲ್ಲರೂ ಅದನ್ನ ತಿಳ್ಕೊಳ್ಳೋದು ಅರಿತುಕೊಳ್ಳೋದು ಅಷ್ಟೇ ಮುಖ್ಯವಾಗಿರೋದು. ನಾನು ಒಂದು ಸ್ಟೂಡೆಂಟ್ ಬಗ್ಗೆ ಹೇಳ್ತೇನೆ, ಲಕ್ಷ್ಮಿ ಅಂತ ಒಂದು ಸ್ಟೂಡೆಂಟ್ ಹಳ್ಳಿಯಿಂದ ಬಂದವಳು. ಅವ್ರಿಗೂ ಪ್ರಶ್ನೆ ಇತ್ತು, ನಾನು ಇದು ಮಾಡಬಲ್ಲ, ಅವ್ರ ಪೇರೆಂಟ್ಸ್ಗೂ ಇತ್ತು. ಆದ್ರೆ ಅವ್ರ ಪೇರೆಂಟ್ಸ್ಗೆ ಮುಖ್ಯವಾಗಿ ಏನ್ ಪ್ರಶ್ನೆ ಇತ್ತು, ನನ್ನ ಮಗಳಲ್ಲಿ ಹೋಗಿ ಸೇರಿದ ಮೇಲೆ ಹಾಸ್ಟೆಲ್ ಫುಡ್ ಅಡ್ಜಸ್ಟ್ ಆಗುತ್ತಾ, ಹೊಂದ್ಕೋತಾಳ ಹೇಗೆ ಅಂತ. ಆದ್ರೆ ಅವಳು ಕೋರ್ಸ್ ಜಾಯ್ನ್ ಆದ್ಲು, ಬಂದ್ಲು, ಕೋರ್ಸ್ ಅಲ್ಲಿ ದಿನ ಕಳಿತಾ ಅವಳಿಗೆ ಪ್ರೋಗ್ರಾಮ್ ಬರೆಯೋದು ಕಷ್ಟ ಆಗ್ತಾ ಇತ್ತು. ಒಂದು ಸೆಮಿಕೋಲನ್ ಮಿಸ್ ಆದ್ರೂ ಎರರ್ ಸಾಲ್ವ್ ಮಾಡೋದೇ ಎಷ್ಟು ಕಷ್ಟ, 2-3 hours ಟೈಮ್ ಹೋಗ್ತಾ ಇತ್ತು. ಅವಳು ಒಂದ್ ದಿವಸ ಫೋನ್ ಮಾಡ್ಬಿಟ್ಟು ಅವ್ರ ತಂದೆಗೆ ಹೇಳ್ತಾಳೆ, ನನ್ಗೆ ಈ ಕೋರ್ಸ್ ಮಾಡಕ್ ಆಗಲ್ಲ, ನಾನು ಬಿಟ್ ಬಂದ್ಬಿಡ್ತೀನಿ. ಪೇರೆಂಟ್ಸ್ ಅವ್ರಿಗೆ ಧೈರ್ಯ ಕೊಟ್ಟು, ಇಲ್ಲ ನೀನ್ ನಿನ್ಗಾಗತ್ತೆ, ನಿನ್ ಕೈಯಲ್ಲಿ ಮಾಡ್ಬೋದು, ನೀನ್ ಇಷ್ಟವರೆಗೂ ಬಂದಿದ್ದೆ, ಇನ್ ಸ್ವಲ್ಪ ದಿನ ಮಾಡಿ, ಯು ಕ್ಯಾನ್ ಕಮ್ ಔಟ್ ವಿತ್ ಫ್ರೂಟ್ಫುಲ್ ರಿಸಲ್ಟ್ ಅಂತ ಹೇಳ್ತಾರೆ. ಅದನ್ನ ಓವರ್ಕಮ್ ಮಾಡಿ ಶಿ ವಿಲ್ ಬಿಲ್ಡ್ ಕಾನ್ಫಿಡೆನ್ಸ್ ಅಂಡ್ ಶಿ ವಿಲ್ ಫಿನಿಶ್ ದಟ್ ಎಕ್ಸಾಮ್ಸ್ ಅಂಡ್ ಶಿ ವಿಲ್ ಗೆಟ್ ಪ್ಲೇಸ್ಡ್ ಇನ್ ಒನ್ ಆಫ್ ದ ನೋನ್ ಕಂಪನೀಸ್. ಅವಳು ಸೈಬರ್ ಸೆಕ್ಯೂರಿಟಿ ಆ ಟೆಕ್ನಾಲಜಿಯಲ್ಲಿ ವರ್ಕ್ ಮಾಡಿದ್ರೆ ಅವಳಿಗೆ ಪ್ಲೇಸ್ಮೆಂಟ್ ಆಗುತ್ತೆ, ಅಂಡ್ ಶಿ ಗೆಟ್ಸ್ ಇನ್ ಟು ದ ಸೈಬರ್ ಸೆಕ್ಯೂರಿಟಿ ಟೆಕ್ನಾಲಜಿ ಅಂಡ್ ಸ್ಟಾರ್ಟ್ ವರ್ಕಿಂಗ್ ಇನ್ ದಟ್. ಪೇರೆಂಟ್ಸ್ಗೂ ಅಷ್ಟೇ ಹೆಮ್ಮೆ ಆಗುತ್ತೆ, ಮನೆಗೆ ಬಂದ ಸಂಬಂಧಿಕರಿಗೆ ಎಲ್ಲ ಅವ್ರ ತಮ್ಮ ಹೇಳ್ತಾನೆ, ನನ್ನ ಅಕ್ಕ ಸೈಬರ್ ಸೆಕ್ಯೂರಿಟಿ ಕಂಪನಿಗೆ ಸೇರಿದಳು.
7: ಶಿಲ್ಪಾ ಬೊಂಬ್ರಿ ಅವರೇ, ಇದುವರೆಗೂ ವಿದ್ಯಾರ್ಥಿಗಳಿಗೆ ಸಿಡ್ಯಾಕ್ ನಲ್ಲಿ ಯಾವ ರೀತಿಯ ಸೌಲಭ್ಯಗಳಿದೆ, ಕಾರ್ಯಕ್ರಮಗಳಿದೆ, ಅವ್ರು ಏನ್ ಕಲಿಬಹುದು ಅನ್ನೋದನ್ನ ಹೇಳಿದ್ರೆ, ಇನ್ನು ಈಗಾಗಲೇ ವೃತ್ತಿಯಲ್ಲಿ ಇರುವಂತಹ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರುವಂತವ್ರಿಗೆ ಏನಾದ್ರೂ ಕೋರ್ಸ್ ಗಳಿದೆ? ಯಾಕೆಂದ್ರೆ ಇತ್ತೀಚೆಗೆ ಟೆಕ್ನಾಲಜಿ ದಿನ ದಿನ ಚೇಂಜ್ ಆಗ್ತಾ ಇದೆ,
6: ಕರೆಕ್ಟ್?
7: ಸೊ ಅವರುಗಳಿಗೆ ಏನಾದ್ರೂ ಇಲ್ಲಿಂದ ಬೆನಿಫಿಟ್ ಆಗುವಂತದ್ದು ಇದೆಯಾ?
6: ಇಂಡಸ್ಟ್ರಿ ಮತ್ತು ಆರ್ಗನೈಸೇಷನ್ ಗಾಗಿ ಕಾರ್ಪೊರೇಟ್ ಟ್ರೈನಿಂಗ್ಸ್ ಮಾಡ್ತೇವೆ ನಾವು ವಿವಿಧ ಕ್ಷೇತ್ರದಲ್ಲಿ, ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಚ್ ಇಸ್ ಬೂಮಿಂಗ್ ನೌ ಡೇಸ್, ಸೈಬರ್ ಸೆಕ್ಯೂರಿಟಿ, ಎಂಬೆಡೆಡ್ ಸಿಸ್ಟಮ್ಸ್, ಈಗ ಡ್ರೋನ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದಾರೆ, ಲೈಕ್ ಏರ್ ಫೋರ್ಸ್ ಅವ್ರ ಇರ್ಬೋದು, ಆರ್ಮ್ ಫೋರ್ಸ್ ಅವ್ರು ಇರ್ಬೋದು, ಮೆನಿ ಸೆಕ್ಟರ್ಸ್ ಅರ್ಧ ಇರ, ಅವ್ರಿಗೆಲ್ಲ ನಾವು ಈ ತರ ಟೆಕ್ನಾಲಜಿ ಓರಿಯಂಟೆಡ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಕಂಡಕ್ಟ್ ಮಾಡ್ತೀವಿ. ಇವನ್ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಎಲ್ಲ ಅವರು ಸೂಪರ್ ಕಂಪ್ಯೂಟಿಂಗ್ ಫಾರ್ ಹೈ ಕಂಪ್ಯೂಟೇಷನ್ ರಿಕ್ವೈರ್ಡ್ ಇದೆ, ಸೊ ಆ ಟೆಕ್ನಾಲಜಿ ಬಳಸ್ಕೊಂಡು ಅವರು ಅವರಿರೋ ಜಾಬ್ ಅಲ್ಲಿ ದೇ ಕ್ಯಾನ್ ಗೋ ಟು ದ ನೆಕ್ಸ್ಟ್ ಲೆವೆಲ್. ಆತರ ಫೆಸಿಲಿಟೀಸ್ ನಾವು ಕೊಡ್ತಾ ಇದ್ದೀವಿ ಪ್ರೊಫೆಷನಲ್ಸ್ ಗೆ ಹೂ ಆರ್ ಆಲ್ರೆಡಿ ಇನ್ ಜಾಬ್ಸ್ ಅಂಡ್ ದೇ ವಾಂಟ್ ಟು ಅಪ್ಸ್ಕಿಲ್ ದೆಮ್ ಅಂಡ್ ರೆಡಿ ವಿತ್ ದ ನ್ಯೂ ಟೆಕ್ನಾಲಜೀಸ್. ಆತರ
7: ವೃತ್ತಿಪರರಿಗೆ BE, MSc, MCA ಮುಗಿಸಿದವರಿಗೆ ಏನೆಲ್ಲ ಸರ್ಟಿಫಿಕೇಟ್ ಪ್ರೋಗ್ರಾಮ್ಗಳು ಇದೆ ಸಿಡ್ಯಾಕ್ ನಲ್ಲಿ ಅಂತ ಇದುವರೆಗೂ ತಿಳ್ಕೊಂಡ್ವಿ. ಇನ್ನು ಗ್ರಾಜುಯೇಷನ್ ಮಾಡ್ತಿರೋರು, ಅಂಡರ್ ಗ್ರಾಜುಯೇಷನ್ ವಿದ್ಯಾರ್ಥಿಗಳಾಗಿರಬಹುದು, ಪೋಸ್ಟ್ ಗ್ರಾಜುಯೇಷನ್ ವಿದ್ಯಾರ್ಥಿಗಳು ಈಗಿನ್ನು ಓದ್ತಾ ಇದ್ದಾರೆ, ಮುಂದೆ ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮದ ಮೂಲಕ ಏನ್ ತಿಳಿಸಬಹುದು ನಾವು?
6: ಅಂಡರ್ ಗ್ರಾಜುಯೇಟ್ ಆದ್ರೆ ಗ್ರಾಜುಯೇಷನ್ ಮಾಡ್ತಾ ಇದ್ದಾರೆ, ಇನ್ನು ಕಂಪ್ಲೀಟ್ ಆಗಿಲ್ಲ ಅಂತವ್ರಿಗೂ ನಾವು ತುಂಬಾ ಪ್ರೋಗ್ರಾಮ್ಸ್ ನಡೆಸ್ತಾ ಇದ್ದೀವಿ, ಲೈಕ್ ವರ್ಕ್ ಬೇಸ್ಡ್ ಲರ್ನಿಂಗ್ ಪ್ರೋಗ್ರಾಮ್ ಅಂತ ಇದೆ, ಎಕ್ಸ್ಪೀರಿಯನ್ಶಿಯಲ್ ಲರ್ನಿಂಗ್ ಪ್ರೋಗ್ರಾಮ್ ಅಂತ ಇದೆ, ಇಂಡಸ್ಟ್ರಿಯಲ್ ವಿಸಿಟ್, ಇಂಡಸ್ಟ್ರಿಯಲ್ ವಿಸಿಟ್ ಮೂಲಕ ಸ್ಟೂಡೆಂಟ್ಸ್ ಬಂದವರೆಲ್ಲ ವಿಲ್ ಟೇಕ್ ದ ದೆಮ್ ಟು ದ ಪರಂ ಸೂಪರ್ ಕಂಪ್ಯೂಟರ್ಸ್. ಅದಲ್ಲದೇನೆ ನಾವು ಇಂಟರ್ನ್ಶಿಪ್ ಕೊಡ್ತೀವಿ, 6 months ಬಂದು ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ದೇ ಕ್ಯಾನ್ ವರ್ಕ್ ಆನ್ ರಿಯಲ್ ಟೈಮ್ ಪ್ರಾಜೆಕ್ಟ್ಸ್ ಅಲ್ಲಿ ಕೆಲಸ ಮಾಡಿ ದೇಲ್ ಗೆಟ್ ಅ ಸರ್ಟಿಫಿಕೇಟ್ ಔಟ್ ಆಫ್ ದಟ್. ಸೊ ಅಂಡರ್ ಗ್ರಾಜ್ಯುಯೇಟ್ಸ್ ಅವ್ರಿಗೂ ಅಪರ್ಚುನಿಟಿ ಇದೆ, ವಿಚ್ ಟೆಕ್ನಾಲಜಿ ಅವ್ರು ಪ್ರಿಫರ್ ಮಾಡ್ತಾರೆ. ಲೈಕ್ ನಂಗೆ AI ಇಲ್ಲೇ ಕೆಲಸ ಮಾಡಬೇಕು, ನಾನು ಮುಂದೆ ಹೋಗಿ ಸೈಬರ್ ಸೆಕ್ಯೂರಿಟಿ ಅಲ್ಲೇ ಕೆಲಸ ಮಾಡಬೇಕಂದ್ರೆ ದೇ ಕ್ಯಾನ್ ಗೋ ಅಂಡ್ ಕಮ್ ಫಾರ್ ದಟ್ ಇಂಟರ್ನ್ಶಿಪ್ ಪ್ರೋಗ್ರಾಮ್ಸ್ ಆರ್ ಸಮ್ ಅದರ್ ಎಕ್ಸ್ಪೀರಿಯನ್ಶಿಯಲ್ ಲರ್ನಿಂಗ್ ಪ್ರೋಗ್ರಾಮ್ಸ್. ಲೈಕ್ 3 months ಕೋರ್ಸಸ್ ಇದೆ ನಮ್ದು, 5 days ವರ್ಕ್ಶಾಪ್ಸ್ ಆ ತರ ಎಲ್ಲಾನು ಇದೆ ಸ್ಟೂಡೆಂಟ್ಸ್ಗೆ, ದೇ ಕ್ಯಾನ್ ಕಮ್ ಫಾರ್ ದಟ್.
7: ಓಕೆ, ಈಗ ಇಷ್ಟೆಲ್ಲ ಕೇಳ್ತಾ ಇದ್ರೆ ಅನ್ಸತ್ತೆ ಈ ಎಲ್ಲ ಕೋರ್ಸ್ಗಳಿಗೆ IQ ತುಂಬ ಚೆನ್ನಾಗಿರ್ಬೇಕು, ಸೈನ್ಸ್ ತುಂಬ ಚೆನ್ನಾಗಿ ಬೇಸ್ ಆಗಿರ್ಬೇಕು, ತುಂಬ ಕಾನ್ಫಿಡೆಂಟ್ ಆಗಿರ್ಬೇಕು ಸ್ಟೂಡೆಂಟ್ಸ್ಗಳು, ಆ ಥರದವ್ರು ಮಾತ್ರ ಇಲ್ಲಿ

0: ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಅಥವಾ ಕೋರ್ಸ್ ನ ಕಂಪ್ಲೀಟ್ ಮಾಡಿ ಮುಂದಿನ ಅವರ ಕರಿಯರ್ ನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅಂತ ಅನಿಸುತ್ತೆ. ಈ ಚುರುಕುತನ ಅನ್ನೋದು ಕೆಲವರಲ್ಲಿ ಕಡಿಮೆ ಇರುತ್ತೆ, ಅಂದ್ರೆ ಅವ್ರಿಗೆ ಬುದ್ಧಿವಂತಿಕೆ ಇರುತ್ತೆ ಆದ್ರೆ ಅದನ್ನ ಎಕ್ಸ್ಪ್ರೆಸ್ ಮಾಡಕ್ಕೆ ಬರಲ್ಲ. ಎಲ್ಲೋ ಲಾಸ್ಟ್ ಬೆಂಚ್ ಅಲ್ಲಿ ಕೂತ್ಕೊಂಡು ಪ್ರಶ್ನೆನೂ ಕೇಳದೆ ಒಳಗಡೆನೆ ಇಟ್ಕೊಳ್ಳೋ ಅಂತ ವಿದ್ಯಾರ್ಥಿಗಳನ್ನು ನಾವು ನೋಡ್ತಾ ಇರ್ತೀವಿ. ಏನೋ ಹೆಂಜರಿಕೆ ತನ ಇರುತ್ತೆ. ಸೊ ಅಂತ ಮಕ್ಕಳು ಕೂಡ ಇಲ್ಲಿ ಬಂದು ಸರ್ವೈವ್ ಆಗಬಹುದು.
1: ಖಂಡಿತ ಸರ್ವೈವ್ ಆಗಬಹುದು. ನಾವು ಅವ್ರಿಗೆ ಬರೀ ಟೆಕ್ನಾಲಜಿ ಅಷ್ಟೇ ಕಲಿಸ್ತಾ ಇಲ್ಲ, ನಾವು ಅವ್ರನ್ನೆಲ್ಲ ಓವರ್ ವ್ಯೂ ಆಗಿ ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಪ್ರೊಜೆಕ್ಟ್ ಅಲ್ಲಿ ಹೇಗೆ ಪರ್ಫಾರ್ಮ್ ಮಾಡ್ತಾ ಇದಾರೆ, ಏನೇನ್ ಟೆಕ್ನಾಲಜಿ ಕಲ್ತಿರ್ತಾರೆ, ಅದ್ರಲ್ಲಿ ಅವ್ರು ಹೇಗೆಲ್ಲ ಪರ್ಫಾರ್ಮ್ ಮಾಡ್ತಾರೆ ಅದು ಕೂಡ ನಾವು ಗಮನಿಸ್ತೀವಿ. ಪರ್ಫೆಕ್ಟ್ ಇದಾರೆ ಅಂದ್ರೆ ಅವರಿಗೆ ನಾವು ಟೆಕ್ನಾಲಜಿ ಜೊತೆ ಎಫೆಕ್ಟಿವ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಡೆವಲಪ್ ಮಾಡಕ್ಕೆ ಪ್ಲಸ್ ಆಪ್ಟಿಟ್ಯೂಡ್ ಕೂಡ ಅವ್ರಿಗೆ ಹೇಳ್ಕೊಡ್ತೀವಿ. ಹೌ ದೇ ಹ್ಯಾವ್ ಟು ಸ್ಪೀಕ್ ಇನ್ ದ ಪಬ್ಲಿಕ್, ಹೌ ದೇ ಹ್ಯಾವ್ ಟು ರೀಸನ್ ಆಪ್ಟಿಟ್ಯೂಡ್, ಹೆಂಗ್ ಬೆಳಿಬೇಕು, ಇಂಗ್ಲಿಷ್ ಹೆಂಗ್ ಮಾತಾಡಬೇಕು SC/ST ಕ್ಯಾಂಡಿಡೇಟ್ಸ್ಗೆ, ವುಮನ್ ಕ್ಯಾಂಡಿಡೇಟ್ಸ್ಗೆ, ಮತ್ತೆ ಮೈನಾರಿಟಿ ಕಮ್ಯುನಿಟೀಸ್ಗೆ, ಮತ್ತೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವರಿಗೆ ಕೆಲವು ಇನಿಷಿಯೇಟಿವ್ಸ್ ತಗೊಂಡಿದ್ದೀವಿ.

0: ಅವ್ರಿಗೆ ಹೇಳ್ಕೊಡ್ತೀವಿ ಹೌ ದೇ ಹ್ಯಾವ್ ಟು ಸ್ಪೀಕ್ ಇನ್ ದ ಪಬ್ಲಿಕ್, ಹೌ ದೇ ಹ್ಯಾವ್ ಟು ರೀಸನ್, ಆಪ್ಟಿಟ್ಯೂಡ್ ಹೆಂಗ್ ಬೆಳಿಬೇಕು, ಇಂಗ್ಲಿಷ್ ಹೆಂಗ್ ಮಾತಾಡಬೇಕು SC/ST ಕ್ಯಾಂಡಿಡೇಟ್ಸ್, ವುಮನ್ ಕ್ಯಾಂಡಿಡೇಟ್ಸ್ಗೆ, ಮತ್ತೆ ಮೈನಾರಿಟಿ ಕಮ್ಯುನಿಟೀಸ್ಗೆ, ಮತ್ತೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವರಿಗೆ ಕೆಲವು ಇನಿಷಿಯೇಟಿವ್ಸ್ ತಗೊಂಡಿದ್ದೀವಿ. ವರ್ಕ್ ಬೇಸ್ಡ್ ಲರ್ನಿಂಗ್ ಅಂತ ಈ ಪ್ರೋಗ್ರಾಮ್ ಅಲ್ಲಿ ಸ್ಟೂಡೆಂಟ್ಸ್ ಅವ್ರಿಗೆ ಬೇಕಾಗಿರೋ ಟೆಕ್ನಾಲಜೀಸ್ ಅಲ್ಲಿ ಅಪ್ಲೈ ಮಾಡಿಬಿಟ್ಟು ಅವರು ಈ ಪ್ರೋಗ್ರಾಮಿಗೆ ಎನ್ರೋಲ್ ಮಾಡಿ 6 months ಇಂಟರ್ನ್ಶಿಪ್ ಮಾಡ್ತಾರೆ, ವೇರ್ ದೇ ವಿಲ್ ಬಿ ಪೇಡ್ ಫಾರ್ ದಿಸ್, ಸ್ಟೈಫಂಡ್ ಸಿಗುತ್ತೆ. ಅಂಡ್ ನಿಮ್ಗೆ ಅವ್ರಿಗೆ ಯಾವ ಟೆಕ್ನಾಲಜಿ ಕಲಿಬೇಕಂತ ಆಸಕ್ತಿ ಇರುತ್ತೆ ಆ ಟೆಕ್ನಾಲಜಿಯಲ್ಲಿ ಅವರು ಕಲಿಬಹುದು. ಅವ್ರಿಗೆ ನಾವು ಏನ್ ಪ್ರಾಜೆಕ್ಟ್ಸ್ ಮಾಡ್ತಾ ಇರ್ತೇವೆ ಅದೇ ಪ್ರಾಜೆಕ್ಟ್ಸ್ ಅಲ್ಲಿ ಅವ್ರಿಗೆ ಆಸ್ಕ್ ದೆಮ್ ಟು ವರ್ಕ್ ಆನ್ ದೋಸ್ ಪ್ರಾಜೆಕ್ಟ್ಸ್, ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ ಅಲ್ಲೂ ಕೆಲಸ ಮಾಡೋ ಎಕ್ಸ್ಪೋಜರ್ ಸಿಗುತ್ತೆ. ಅದಲ್ದೇನೆ ಮತ್ತೆ SC/ST IoT ಅಪ್ಸ್ಕಿಲಿಂಗ್ ಪ್ರೋಗ್ರಾಮ್ಸ್ ನಡೆಸ್ತೀವಿ, ಆಮೇಲೆ HPC ಟ್ರೈನಿಂಗ್ ಪ್ರೋಗ್ರಾಮ್ ಇನಿಷಿಯೇಟಿವ್ ನಡೆಸ್ತೀವಿ.
1: ಕಾರ್ಯಕ್ರಮದ ಕೊನೆಯಲ್ಲಿ ಯಾವ ಸಂದೇಶವನ್ನ ನೀಡಲಿಕ್ಕೆ ಇಷ್ಟಪಡ್ತೀರಾ?
0: ಲರ್ನಿಂಗ್ ಯಾವತ್ತೂ ನಿಲ್ಲಬಾರದು. ನನ್ನ ಇಂಗ್ಲಿಷ್ ವೀಕ್, ನಾನ್ ವೀಕ್ ಇದ್ದೀನಿ, ನನಗೆ ಕಾನ್ಫಿಡೆನ್ಸ್ ಇಲ್ಲ, ಈ ತರ ಎಲ್ಲ ಮಾತುಗಳು ಬರಬಾರದು. ಟೆಕ್ನಾಲಜಿ ಯಾವುದು ಇದನ್ನ ನೋಡಲ್ಲ, ನೀನ್ ಏನ್ ಕಲಿತೀಯ ಅನ್ನೋದು ಮುಖ್ಯ, ನೀನ್ ಅದನ್ನ ಕಲ್ತ್ ಬಿಟ್ಟು ಮುಂದೆ ಹೇಗೆ ಅದರಲ್ಲೇ ನೀನು ಮುಂದುವರಿತಿ ಅನ್ನೋದು ಮುಖ್ಯ. ಇಂದಿನ ಲರ್ನರ್ಸ್ ನಾಳಿನ ಇನೋವೇಟರ್ಸ್, ಆತ್ಮನಿರ್ಭರ್ ಇಂಡಿಯಾ ಅಂತ ಹೇಳ್ತಾ ಇದ್ದೀವಿ. ಸೊ ನಾವು ನಮ್ಮನ್ನ ಆ ಮಟ್ಟಕ್ಕೆ ಬೆಳೆಸ್ಕೋಬೇಕು, ಬೆಳಿಬೇಕು. ಈ ಕ್ಷೇತ್ರದಲ್ಲಿ ತನ್ನ ಅನುಭವ ಮತ್ತು ಪರಿಣಿತಿಯ ಮೂಲಕ ಸಿಡ್ಯಾಕ್ ನಿಮ್ಮೊಂದಿಗೆ ಸದಾ ನಿಂತಿದೆ.
1: ಕಲಿಕೆ ನಿರಂತರ, ಯಾವುದೇ ಕಾರಣಕ್ಕೂ ಅದು ನಿಲ್ಲೋದಿಲ್ಲ, ಪ್ರತಿ ದಿನ ಕಲಿತಾ ಇರೋಣ. ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಕೌಶಲ್ಯಾಭಿವೃದ್ಧಿಯ ಮಹತ್ವ ಭಾಗವಹಿಸಿದ್ದವರು ಶಿಲ್ಪಾ ಬೊಂಬ್ರಿ, ಸೈಂಟಿಸ್ಟ್ ಇ, ಸಿಡ್ಯಾಕ್ ಬೆಂಗಳೂರು, ಸಂದರ್ಶಕರು ನಿರ್ಮಲಾ ಎಸ್.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
2: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದ್ರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
4: ಆಕಾಶವಾಣಿ ಮಂಗಳೂರು.
5: ಮಳೆಗಾಲದ ಓಟಕ್ಕೆ ಸಿದ್ಧರಿದ್ದೀರಾ?
6: ಚಾಲೆಂಜರ್ಸ್ ಅಥ್ಲೆಟಿಕ್ ಕ್ಲಬ್ ಉಡುಪಿಯ ಸಹಯೋಗದೊಂದಿಗೆ ಸಿಟಿ ಎಜುಕೇಷನ್ ಟ್ರಸ್ಟ್ ಉಡುಪಿ, ವಿದ್ಯಾರತ್ನ ಕಾಲೇಜ್ ಆಫ್ ನರ್ಸಿಂಗ್ ಉಡುಪಿ, ಪೋದಾರ್ ಇಂಟರ್ನ್ಯಾಷನಲ್ ಶಾಲೆ ಉಡುಪಿ ಹಾಗೂ ಉಡುಪಿ ರನ್ನರ್ಸ್ ಕ್ಲಬ್ ಪ್ರಸ್ತುತಪಡಿಸುವ
5: ಮಾನ್ಸೂನ್ ಕ್ರಾಸ್ ಕಂಟ್ರಿ ಮತ್ತು ಮಕ್ಕಳ ಅಥ್ಲೆಟಿಕ್ ಮೀಟ್ 2026
6: ಜೂನ್ 7 ಭಾನುವಾರ ಬೆಳಗ್ಗೆ 6 ಗಂಟೆಗೆ ಉಡುಪಿ ಅಜ್ಜರಕಾಡು ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ
5: ಮಕ್ಕಳಿಗೆ ಸ್ಪ್ರಿಂಟ್ಸ್, ಜಂಪ್ಸ್, ಥ್ರೋಸ್, ರಿಲೇಸ್.
6: 8, 10, 12, 16, 16 ಒಳಗಿನ ವಯಸ್ಸಿನ ಹುಡುಗ ಹುಡುಗಿಯರು, ಪುರುಷ ಮಹಿಳೆಯರಿಗಾಗಿ ಪ್ರತ್ಯೇಕವಾಗಿ 1-10 ಕಿಲೋಮೀಟರ್ ವರೆಗೆ ಸ್ಪರ್ಧೆಗಳು,
5: ಫಿನಿಷರ್ ಮೆಡಲ್, ಇ ಸರ್ಟಿಫಿಕೇಟ್ ಮತ್ತು ನಗದು ಬಹುಮಾನಗಳು.
6: ನೋಂದಣಿಗಾಗಿ ಕರೆ ಮಾಡಿ 9902103867.
4: ಇದೊಂದು ಪ್ರಕಟಣೆ. ಕರ್ನಾಟಕ ಸರ್ಕಾರಿ ಪಾಲಿಟೆಕ್ನಿಕ್ ಮಂಗಳೂರು, ಇಲ್ಲಿ 2026-27 ಸಾಲಿನಲ್ಲಿ 2 ವರ್ಷಗಳ ITI ಅಥವಾ ದ್ವಿತೀಯ PUC ವಿಜ್ಞಾನ ಅಥವಾ ದ್ವಿತೀಯ PUC ತಾಂತ್ರಿಕ ವಿಷಯಗಳಲ್ಲಿ ಉತ್ತೀರ್ಣರಾಗಿರುವ ಅರ್ಹ ಅಭ್ಯರ್ಥಿಗಳಿಗೆ ಲ್ಯಾಟರಲ್ ಎಂಟ್ರಿ ಯೋಜನೆ ಮುಖಾಂತರ 2ನೇ ವರ್ಷ ಅಥವಾ 3ನೇ ಸೆಮಿಸ್ಟರ್ ಡಿಪ್ಲೊಮೋ ಕೋರ್ಸ್ಗಳ ಪ್ರವೇಶಾತಿಗೆ ಹಾಗೂ 1 ವರ್ಷದ ತಾಂತ್ರಿಕ ಕೆಲಸದ ಅನುಭವ ಹೊಂದಿದ್ದು ಖಾಯಂ ಸೇವೆಯಲ್ಲಿ ತಾಂತ್ರಿಕ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆಸಕ್ತ ಅಭ್ಯರ್ಥಿಗಳಿಗೆ ವರ್ಕಿಂಗ್ ಪ್ರೊಫೆಷನಲ್ಸ್ ಡಿಪ್ಲೊಮಾ ಕೋರ್ಸ್ಗಳಿಗೆ ಆಫ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದ್ದು, ಅರ್ಜಿ ಸಲ್ಲಿಸುವ ದಿನಾಂಕವನ್ನು ಇದೇ ಜೂನ್ 6

0: ರವರೆಗೆ ವಿಸ್ತರಿಸಲಾಗಿದೆ. ಅಭ್ಯರ್ಥಿಗಳ ಮೆರಿಟ್ಗೆ ಅನುಗುಣವಾಗಿ ಆಫ್ಲೈನ್ ಮೂಲಕ ಸೀಟು ಹಂಚಿಕೆ ಮಾಡಲಾಗುವುದು. ಅರ್ಹ ಆಸಕ್ತ ಅಭ್ಯರ್ಥಿಗಳು ಈ ಸಂಸ್ಥೆಯಲ್ಲಿ ಸೂಕ್ತ ಮೂಲ ದಾಖಲಾತಿಗಳೊಂದಿಗೆ 6/6/2026 12:00 ಒಳಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ವಿವರಗಳಿಗೆ ಸಂಸ್ಥೆಯ ಅಧಿಕೃತ ವೆಬ್ಸೈಟ್ http://gpt.karnataka.gov.in ಅಥವಾ ಕರ್ನಾಟಕ ಸರ್ಕಾರಿ ಪಾಲಿಟೆಕ್ನಿಕ್ ಮಂಗಳೂರು ಕಚೇರಿಯ ದೂರವಾಣಿ ಸಂಖ್ಯೆ 2211-1636 ಅಥವಾ 3516910 STD ಕೋಡ್ 0824 ಕಚೇರಿ ವೇಳೆಯಲ್ಲಿ ಸಂಪರ್ಕಿಸಬಹುದು ಎಂದು ಕರ್ನಾಟಕ ಸರ್ಕಾರಿ ಪಾಲಿಟೆಕ್ನಿಕ್ನ ಪ್ರಾಂಶುಪಾಲರ ಪ್ರಕಟಣೆ ತಿಳಿಸಿದೆ. ಪ್ರಕಟಣೆ ಕೇಳಿದಿರಿ.
1: ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11:00 ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600. ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

0: ಆಕಾಶವಾಣಿ ಮಂಗಳೂರು. ಸಮಯ 7:34 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಪ್ರಕಟಣೆ, ಬಳಿಕ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ.
1: ಓಹ್ ಸವಿ ರತ್ನ, ಬನಿ ಬನಿ ಬನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
2: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
1: ಏನಾಯ್ತೆ ಸವಿ?
3: ಅಯ್ಯೋ, ಬೆಳಿಗ್ಗೆ ನನ್ನ ನಾದಿನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
2: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
3: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
1: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
4: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಹೆಚ್ಪಿ ಸೌಮ್ಯ. ಮುಖ್ಯಾಂಶಗಳು. ವೆನೆಜುವೆಲಾ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಇಂದಿನಿಂದ 4 ದಿನಗಳ ಭಾರತ ಪ್ರವಾಸ, ದ್ವಿಪಕ್ಷೀಯ ಬಾಂಧವ್ಯ ವೃದ್ಧಿಗೆ ಒತ್ತು. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಇಂದು ಹಿರಿಯ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ಪ್ರಮಾಣವಚನ ಸ್ವೀಕಾರ. ನವದೆಹಲಿಯಲ್ಲಿ ಇಂದು ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರದಾನ ಸಮಾರಂಭ. ಕರ್ನಾಟಕದ 6 ಪಂಚಾಯಿತಿಗಳಿಗೆ ಗೌರವ. ವಿವಾಹಿತ ಹೆಣ್ಣು ಮಕ್ಕಳಿಗೂ ಅನುಕಂಪದ ಆಧಾರದ ಉದ್ಯೋಗ ಸೌಲಭ್ಯ, ಸುಪ್ರೀಂಕೋರ್ಟ್ ಮಹತ್ವದ ತೀರ್ಪು. ಹಾಗೂ ಮಹಿಳಾ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್, ಭಾರತದ ವಿರುದ್ಧ ಇಂಗ್ಲೆಂಡ್ಗೆ ಸರಣಿ ಜಯ. ವಾರ್ತೆಗಳ ವಿವರ. ವೆನೆಜುವೆಲಾದ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಇಂದಿನಿಂದ ಭಾರತಕ್ಕೆ 4 ದಿನಗಳ ಅಧಿಕೃತ ಪ್ರವಾಸ ಕೈಗೊಳ್ಳುತ್ತಿದ್ದಾರೆ. ಅವರೊಂದಿಗೆ ಅಲ್ಲಿನ ವಿದೇಶಾಂಗ, ಆರ್ಥಿಕತೆ ಮತ್ತು ಹಣಕಾಸು ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರನ್ನೊಳಗೊಂಡ ಉನ್ನತ ಮಟ್ಟದ ನಿಯೋಗವು ಭಾರತಕ್ಕೆ ಆಗಮಿಸುತ್ತಿದೆ. ಪ್ರವಾಸದ ಅವಧಿಯಲ್ಲಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ಈ ಉನ್ನತ ಮಟ್ಟದ ಮಾತುಕತೆಯು ಪ್ರಮುಖವಾಗಿ ವ್ಯಾಪಾರ, ಹೂಡಿಕೆ, ಇಂಧನ, ನವೀಕರಿಸಬಹುದಾದ ಇಂಧನ, ಆರೋಗ್ಯ ರಕ್ಷಣೆ ಮತ್ತು ಔಷಧೀಯ ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರವನ್ನು ವಿಸ್ತರಿಸುವತ್ತ ಗಮನ ಹರಿಸಲಿದೆ. ವೆನೆಜುವೆಲಾದ ಇಂಧನ ವಲಯದಲ್ಲಿ ಭಾರತದ ಸಾರ್ವಜನಿಕ ವಲಯದ ಉದ್ದಿಮೆಗಳು ಈಗಾಗಲೇ ಗಣನೀಯ ಹೂಡಿಕೆ ಮಾಡಿದ್ದು ಅಲ್ಲಿ ತಮ್ಮ ಉಪಸ್ಥಿತಿಯನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳಲು ಉತ್ಸುಕವಾಗಿವೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಈ ಪ್ರವಾಸ ಉಭಯ ದೇಶಗಳ ನಡುವಿನ ರಾಜತಾಂತ್ರಿಕ ಸಂಬಂಧವನ್ನು ಬಲಪಡಿಸುವುದರ ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲಿನ ಸಹಭಾಗಿತ್ವವನ್ನು ಮತ್ತಷ್ಟು ಆಳಗೊಳಿಸಲಿದೆ ಎಂದು ನಿರೀಕ್ಷಿಸಲಾಗಿದೆ. ಹಿರಿಯ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ಅವರು ಇಂದು ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಬೆಂಗಳೂರಿನ ಲೋಕಭವನದಲ್ಲಿ ಸಂಜೆ 4 ಗಂಟೆಗೆ ನಡೆಯಲಿರುವ ಸಮಾರಂಭದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಡಿಕೆ ಶಿವಕುಮಾರ್ ಹಾಗೂ ಹೊಸ ಸಚಿವ ಸಂಪುಟದ ಸದಸ್ಯರಿಗೆ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣವಚನ ಬೋಧಿಸಲಿದ್ದಾರೆ. ಸಮಾರಂಭದಲ್ಲಿ ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿ ಸೇರಿದಂತೆ ಸುಮಾರು 55 ಮಠಾಧೀಶರು ಹಾಗೂ ಧಾರ್ಮಿಕ ನಾಯಕರನ್ನು ಆಹ್ವಾನಿಸಲಾಗಿದೆ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆ ನೀಡಿದ ಕೆಲವೇ ದಿನಗಳಲ್ಲಿ ಈ ಮಹತ್ವದ ರಾಜಕೀಯ ಬದಲಾವಣೆ ನಡೆದಿದ್ದು, ಉಪಮುಖ್ಯಮಂತ್ರಿಯಾಗಿದ್ದ ಡಿಕೆ ಶಿವಕುಮಾರ್ ಅವರಿಗೆ ಈಗ ರಾಜ್ಯದ ಅತ್ಯುನ್ನತ ಹುದ್ದೆಯ ಜವಾಬ್ದಾರಿ ಹಸ್ತಾಂತರವಾಗುತ್ತಿದೆ. ಈ ಬೆಳವಣಿಗೆಯು ಕರ್ನಾಟಕ ಕಾಂಗ್ರೆಸ್ನಲ್ಲಿ ದೀರ್ಘಕಾಲದಿಂದ ನಡೆಯುತ್ತಿದ್ದ ನಾಯಕತ್ವದ ಚರ್ಚೆಗಳಿಗೆ ತೆರೆ ಎಳೆದಿದೆ. 2023 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಜಯ ಸಾಧಿಸಿದಾಗಿನಿಂದಲೂ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಹುದ್ದೆಯ ಪ್ರಬಲ ಆಕಾಂಕ್ಷಿಯಾಗಿದ್ದರು. ಮತ್ತೊಂದೆಡೆ ಈ ಪ್ರಮುಖ ರಾಜಕೀಯ ಪರಿವರ್ತನೆಯ ಸಂದರ್ಭದಲ್ಲಿ ರಾಜ್ಯ ಘಟಕದಲ್ಲಿ ಸ್ಥಿರತೆ ಮತ್ತು ಸಮನ್ವಯವನ್ನು ಕಾಯ್ದುಕೊಳ್ಳುವ ಉದ್ದೇಶದಿಂದ ಕಾಂಗ್ರೆಸ್ ಹೈಕಮಾಂಡ್ ಹಿರಿಯ ನಾಯಕ ಸಿದ್ದರಾಮಯ್ಯ ಅವರನ್ನು ಪಕ್ಷದ ಅತ್ಯುನ್ನತ ನಿರ್ಧಾರ ಕೈಗೊಳ್ಳುವ ಸಮಿತಿಯಾದ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಗೆ ನೇಮಕ ಮಾಡಿದೆ. ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರದಾನ ಸಮಾರಂಭ ಇಂದು ನವದೆಹಲಿಯಲ್ಲಿ ನಡೆಯಲಿದೆ. ದೇಶಾದ್ಯಂತದ 42 ಅತ್ಯುತ್ತಮ ಪಂಚಾಯತ್ಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುವುದು. ಸಮಾರಂಭದಲ್ಲಿ ದೀನ್ದಯಾಳ್ ಉಪಾಧ್ಯಾಯ ಪಂಚಾಯತ್ ಸತತ ವಿಕಾಸ ಪುರಸ್ಕಾರ ವಿಭಾಗದ ಅಡಿಯಲ್ಲಿ 34 ಗ್ರಾಮ ಪಂಚಾಯತ್ಗಳಿಗೆ ಮತ್ತು ನಾನಾಜಿ ದೇಶ್ಮುಖ್ ಸರ್ವೋತ್ತಮ ಪಂಚಾಯತ್ ಸತತ ವಿಕಾಸ ಪುರಸ್ಕಾರ ವಿಭಾಗದ ಅಡಿಯಲ್ಲಿ 8 ಪಂಚಾಯತ್ಗಳಿಗೆ ಪ್ರಶಸ್ತಿ ನೀಡಲಾಗುವುದು. ಪ್ರಶಸ್ತಿ ಪಡೆದ ಪಂಚಾಯತ್ಗಳ ಮುಖ್ಯಸ್ಥರು ತಮ್ಮ ಅತ್ಯುತ್ತಮ ಅಭ್ಯಾಸಗಳು ಮತ್ತು ಸಾಧನೆಗಳ ಕುರಿತು ಪ್ರಸ್ತುತಿ ಸಹ ನೀಡಲಿದ್ದಾರೆ. ದೇಶಾದ್ಯಂತದ 42 ಅತ್ಯುತ್ತಮ ಪಂಚಾಯಿತಿಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುತ್ತಿದೆ. ಕರ್ನಾಟಕದ 6 ಗ್ರಾಮ ಪಂಚಾಯಿತಿಗಳು ಅಭಿವೃದ್ಧಿ ಪುರಸ್ಕಾರಕ್ಕೆ ಭಾಜನವಾಗಿವೆ. ಆಯ್ಕೆಯಾದ 6 ಗ್ರಾಮ ಪಂಚಾಯಿತಿಗಳಲ್ಲಿ 5 ಪಂಚಾಯಿತಿಗಳು ಉಡುಪಿ ಜಿಲ್ಲೆಗೆ ಸೇರಿವೆ. ಹೆಬ್ರಿ ತಾಲೂಕಿನ ಮುದ್ರಾಡಿ ಮತ್ತು ಮಡಾಮಕ್ಕಿ, ಕುಂದಾಪುರ ತಾಲೂಕಿನ ವಂಡ್ಲೆ ಮತ್ತು ಹಕ್ಲಾಡಿ ಹಾಗೂ ಕಾರ್ಕಳ ತಾಲೂಕಿನ ಸಾಣೂರು ಉಡುಪಿ ಜಿಲ್ಲೆಯಿಂದ ಆಯ್ಕೆಯಾದ 5 ಗ್ರಾಮ ಪಂಚಾಯತ್ಗಳಾಗಿವೆ. ಬೆಂಗಳೂರು ನಗರ ಜಿಲ್ಲೆಯ ಹಾಲನಾಯಕನಹಳ್ಳಿ ರಾಷ್ಟೀಯ ಮಟ್ಟದ ಪುರಸ್ಕಾರಕ್ಕೆ ಆಯ್ಕೆಯಾಗಿರುವ ಮತ್ತೊಂದು ಗ್ರಾಮ ಪಂಚಾಯತ್ ಆಗಿದೆ. ಪಶ್ಚಿಮ ಬಂಗಾಳ ಸರ್ಕಾರವು ರಾಜ್ಯದಾದ್ಯಂತ ಬೃಹತ್ ಸಾಮಾಜಿಕ ಕಲ್ಯಾಣ ಉಪಕ್ರಮವಾದ ಅನ್ನಪೂರ್ಣ ಯೋಜನೆಗೆ ಇಂದು ಅಧಿಕೃತವಾಗಿ ಚಾಲನೆ ನೀಡಲಿದೆ. ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರು ಈ ಮಹತ್ವಾಕಾಂಕ್ಷೆಯ ಯೋಜನೆಯನ್ನು ಉದ್ಘಾಟಿಸಲಿದ್ದು, ಇಡೀ ರಾಜ್ಯವನ್ನು ಒಳಗೊಳ್ಳುವ ನಿಟ್ಟಿನಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಈ ಬೃಹತ್ ಕಾರ್ಯಕ್ರಮವನ್ನು ಸಂಘಟಿಸಲಾಗಿದೆ. ಮುಖ್ಯಮಂತ್ರಿಗಳು ಪ್ರಧಾನ ಸಮಾರಂಭದಲ್ಲಿ ಈ ಯೋಜನೆಗೆ ಚಾಲನೆ ನೀಡಿದರೆ ರಾಜ್ಯದ ಎಲ್ಲಾ ಬ್ಲಾಕ್ಗಳು, ಪುರಸಭೆಗಳು ಮತ್ತು ಮಹಾನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿರುವ ಫಲಾನುಭವಿಗಳು ವರ್ಚುವಲ್ ಮೂಲಕ ಏಕಕಾಲದಲ್ಲಿ ಈ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅನುಕಂಪದ ಆಧಾರದ ಮೇಲೆ ನೀಡುವ ಉದ್ಯೋಗದ ಸೌಲಭ್ಯದಿಂದ ವಿವಾಹಿತ ಹೆಣ್ಣು ಮಕ್ಕಳನ್ನು ಹೊರಗಿಡಲು ಸಾಧ್ಯವಿಲ್ಲ ಎಂದು ಸುಪ್ರೀಂಕೋರ್ಟ್ ಮಹತ್ವದ ತೀರ್ಪು ನೀಡಿದೆ. ಕುಟುಂಬದ ವ್ಯಾಖ್ಯಾನದಿಂದ ವಿವಾಹಿತ ಹೆಣ್ಣು ಮಕ್ಕಳನ್ನು ಹೊರಗಿಡುವುದು ಸಂಪೂರ್ಣವಾಗಿ ಅಸಮರ್ಥನೀಯ ಮತ್ತು ಅಸಂವಿಧಾನಿಕ ಎಂದು ನ್ಯಾಯಾಲಯ ತಿಳಿಸಿದೆ. ಅಲಹಾಬಾದ್ ಹೈಕೋರ್ಟ್ನ ಹಳೆಯ ಆದೇಶವನ್ನು ಬದಿಗೆ ಸರಿಸಿದ ನ್ಯಾಯಮೂರ್ತಿಗಳಾದ ಪಿಎಸ್ ನರಸಿಂಹ ಮತ್ತು ಅಲೋಕ್ ಆರಾಧೆ ಅವರ ಪೀಠ ಈ ಮಹತ್ವದ ಅವಲೋಕನ ಮಾಡಿದೆ. ಅನುಕಂಪದ ಆಧಾರದ ನೇಮಕಾತಿಗಾಗಿ ಕುಟುಂಬದ ವ್ಯಾಖ್ಯಾನದಲ್ಲಿ ವಿವಾಹಿತ ಮಗಳು ಸೇರುವುದಿಲ್ಲ ಎಂದು ಈ ಹಿಂದೆ ಹೈಕೋರ್ಟ್ ತೀರ್ಪು ನೀಡಿತ್ತು. ಸರ್ಕಾರಿ ಉದ್ಯೋಗಿಯೊಬ್ಬರು ಸೇವೆಯಲ್ಲಿದ್ದಾಗ ಮರಣ ಹೊಂದಿದರೆ ಅಥವಾ ವೈದ್ಯಕೀಯ ಕಾರಣಗಳಿಗಾಗಿ ಅವಧಿಗಿಂತ ಮುನ್ನ ನಿವೃತ್ತಿ ಹೊಂದಿದರೆ ಅವರ ಕುಟುಂಬದ ಸದಸ್ಯರೊಬ್ಬರಿಗೆ ಸರ್ಕಾರ ಅನುಕಂಪದ ಆಧಾರದ ಮೇಲೆ ಉದ್ಯೋಗ ನೀಡುತ್ತದೆ. ಮೃತ ಪಡಿತರ ವ್ಯಾಪಾರಿಯೊಬ್ಬರ ವಿವಾಹಿತ ಮಗಳು ಅನುಕಂಪ

0: ಆಧಾರದ ಮೇಲೆ ತಮಗೆ ನ್ಯಾಯಬೆಲೆ ಅಂಗಡಿಯ ಡೀಲರ್ ಹುದ್ದೆ ನೀಡಲು ನಿರಾಕರಿಸಿದ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿದರು. ವಿವಾಹಿತ ಹೆಣ್ಣು ಮಕ್ಕಳನ್ನು ಕುಟುಂಬದ ವ್ಯಾಖ್ಯಾನದಿಂದ ಹೊರಗಿಟ್ಟಿದ್ದ ಸರ್ಕಾರದ 2019 ಆದೇಶವನ್ನು ಅರ್ಜಿದಾರರು ನ್ಯಾಯಾಲಯದಲ್ಲಿ ಪ್ರಶ್ನಿಸಿದ್ದರು. ದೇಶದ ಸಾರ್ವಭೌಮತೆ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ನಡುವೆ ಸಂಘರ್ಷ ಉಂಟಾದರೆ ಸಾರ್ವಭೌಮತೆಗೆ ಮೊದಲ ಆದ್ಯತೆ ಎಂದು ಸುಪ್ರೀಂಕೋರ್ಟ್ ತೀರ್ಪು ನೀಡಿದೆ. ಮಾದಕ ದ್ರವ್ಯ ಮತ್ತು ಸೈಕೋಟ್ರೋಪಿಕ್ ಪದಾರ್ಥಗಳ ಕಾಯ್ದೆಗೆ ಸಂಬಂಧಿಸಿದ ಪ್ರಕರಣಗಳಲ್ಲಿ ಇದು ಹೆಚ್ಚು ಅನ್ವಯಿಸುತ್ತದೆ ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ಜೈಲಿನ ಒಳಗಿನಿಂದಲೇ ಮೊಬೈಲ್ ಫೋನ್ ಬಳಸಿ ಮಾದಕ ದ್ರವ್ಯ ಸಾಗಣೆ ಜಾಲವನ್ನು ನಿರ್ವಹಿಸುತ್ತಿದ್ದ ಆರೋಪಿಗೆ ಜಾಮೀನು ನೀಡಿದ್ದ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ಆದೇಶವನ್ನು ಸುಪ್ರೀಂಕೋರ್ಟ್ ರದ್ದುಗೊಳಿಸಿದೆ. ಆರೋಪಿಯು ಈ ಹಿಂದೆಯೂ ಇದೇ ರೀತಿಯ ಎನ್ಡಿಪಿಎಸ್ ಕಾಯ್ದೆಯಡಿ ಅಪರಾಧ ಎಸಗಿದ ಇತಿಹಾಸ ಹೊಂದಿರುವುದರಿಂದ ಜಾಮೀನಿನ ಮೇಲೆ ಹೊರಬಂದಾಗ ಆತ ಮತ್ತೆ ಇಂತಹ ಕೃತ್ಯ ಎಸಗುವುದಿಲ್ಲ ಎಂದು ಹೇಳಲು ಸಾಧ್ಯವಿಲ್ಲ ಎಂದು ಸರ್ವೋಚ್ಚ ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಭಾರತೀಯ ನಾಗರಿಕರು ಜರ್ಮನಿಯ ವಿಮಾನ ನಿಲ್ದಾಣಗಳ ಮೂಲಕ ಮೂರನೇ ದೇಶಕ್ಕೆ ಪ್ರಯಾಣಿಸುವಾಗ ಇನ್ನು ಮುಂದೆ ಏರ್ಪೋರ್ಟ್ ಟ್ರಾನ್ಸಿಟ್ ವೀಸಾ ಹೊಂದುವ ಅಗತ್ಯವಿಲ್ಲ ಎಂದು ಭಾರತದಲ್ಲಿನ ಜರ್ಮನ್ ರಾಯಭಾರ ಕಚೇರಿ ಪ್ರಕಟಿಸಿದೆ. ಈ ನಿಯಮವು ಇಂದಿನಿಂದಲೇ ಜಾರಿಗೆ ಬರಲಿದ್ದು ಅಂತಾರಾಷ್ಟೀಯ ಸ್ಥಳಗಳಿಗೆ ಜರ್ಮನಿ ಮಾರ್ಗವಾಗಿ ಪ್ರಯಾಣಿಸುವ ಭಾರತೀಯರಿಗೆ ಇದು ನೆರವಾಗಲಿದೆ. ಈ ತೀರ್ಮಾನವು ಉಭಯ ದೇಶಗಳ ನಡುವೆ ಬೆಳೆಯುತ್ತಿರುವ ದ್ವಿಪಕ್ಷೀಯ ಬಾಂಧವ್ಯದ ಸಂಕೇತವಾಗಿದೆ ಎಂದು ರಾಯಭಾರ ಕಚೇರಿ ಬಣ್ಣಿಸಿದೆ. ಜನರ ಸುಲಭ ಸಂಚಾರಕ್ಕೆ ಅನುವು ಮಾಡಿಕೊಡುವ ಮೂಲಕ ಭಾರತದೊಂದಿಗಿನ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸಲು ಜರ್ಮನ್ ಸರ್ಕಾರ ಬದ್ದವಾಗಿದೆ ಎಂಬುದನ್ನು ಈ ಮಹತ್ವದ ನಿರ್ಧಾರವು ಪುಷ್ಟೀಕರಿಸಿದೆ. ಬಾಂಗ್ಲಾದೇಶದ ವಿದೇಶಾಂಗ ಸಚಿವ ಡಾ ಖಲೀಲುರ್ ರೆಹಮಾನ್ ಅವರು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 81ನೇ ಅಧಿವೇಶನದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ನಡೆದ ತೀವ್ರ ಪೈಪೋಟಿಯ ಚುನಾವಣೆಯಲ್ಲಿ 99 ಮತಗಳನ್ನು ಪಡೆದ ಅವರು 91 ಮತಗಳನ್ನು ಗಳಿಸಿದ ಸೈಪ್ರಸ್ನ ಆಂಡ್ರಿಯಾಸ್ ಕಾಕೌರಿಸ್ ಅವರನ್ನು ಸೋಲಿಸಿದರು. ಏಷ್ಯಾ ಪೆಸಿಫಿಕ್ ಒಕ್ಕೂಟದ ಸರದಿಯ ಆಧಾರದ ಮೇಲೆ ಆಯ್ಕೆಯಾಗಿರುವ ಇವರ 1 ವರ್ಷದ ಅಧಿಕಾರಾವಧಿ ಸೆಪ್ಟೆಂಬರ್ನಿಂದ ಆರಂಭವಾಗಲಿದ್ದು ಮಾನವ ಹಕ್ಕುಗಳ ರಕ್ಷಣೆ ಹಾಗೂ ಜಾಗತಿಕ ಒಗ್ಗಟ್ಟಿಗೆ ಶ್ರಮಿಸುವುದಾಗಿ ಡಾ ರೆಹಮಾನ್ ತಿಳಿಸಿದ್ದಾರೆ. ಇಂಗ್ಲೆಂಡ್ನ ಟಾಂಟನ್ನಲ್ಲಿ ನಿನ್ನೆ ರಾತ್ರಿ ನಡೆದ 3 ಪಂದ್ಯಗಳ ಮಹಿಳಾ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿಯ 3ನೇ ಹಾಗೂ ಅಂತಿಮ ಪಂದ್ಯದಲ್ಲಿ ಇಂಗ್ಲೆಂಡ್ ಮಹಿಳಾ ತಂಡವು ಭಾರತದ ವಿರುದ್ದ 6 ವಿಕೆಟ್ಗಳ ಜಯ ಸಾಧಿಸಿದೆ. ಈ ಗೆಲುವಿನೊಂದಿಗೆ ಇಂಗ್ಲೆಂಡ್ ಸರಣಿಯನ್ನು 2-1 ಅಂತರದಿಂದ ಕೈವಶ ಮಾಡಿಕೊಂಡಿದೆ. ಪಂದ್ಯದಲ್ಲಿ ಭಾರತ ತಂಡ ನೀಡಿದ 180 ರನ್ಗಳ ಸವಾಲಿನ ಗುರಿಯನ್ನು ಬೆನ್ನಟ್ಟಿದ್ದ ಇಂಗ್ಲೆಂಡ್ ನಾಯಕಿ ಹೆದರ್ ನೈಟ್ ಮತ್ತು ಅಲೈಸ್ ಕ್ಯಾಪ್ಸೆ ಅವರ ಉತ್ತಮ ಜೊತೆಯಾಟದ ನೆರವಿನಿಂದ 18.3 ಓವರ್ಗಳಲ್ಲಿ 184 ರನ್ ಗಳಿಸಿ ಗೆಲುವು ತನ್ನದಾಗಿಸಿಕೊಂಡಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೆನೆಜುವೆಲಾ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಇಂದಿನಿಂದ 4 ದಿನಗಳ ಭಾರತ ಪ್ರವಾಸ, ದ್ವಿಪಕ್ಷೀಯ ಬಾಂಧವ್ಯ ವೃದ್ಧಿಗೆ ಒತ್ತು. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಇಂದು ಹಿರಿಯ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ಪ್ರಮಾಣವಚನ ಸ್ವೀಕಾರ. ನವದೆಹಲಿಯಲ್ಲಿ ಇಂದು ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರದಾನ ಸಮಾರಂಭ, ಕರ್ನಾಟಕದ 6 ಪಂಚಾಯಿತಿಗಳಿಗೆ ಗೌರವ. ವಿವಾಹಿತ ಹೆಣ್ಣು ಮಕ್ಕಳಿಗೂ ಅನುಕಂಪದ ಆಧಾರದ ಉದ್ಯೋಗ ಸೌಲಭ್ಯ, ಸುಪ್ರೀಂಕೋರ್ಟ್ ಮಹತ್ವದ ತೀರ್ಪು. ಮಹಿಳಾ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್, ಭಾರತದ ವಿರುದ್ದ ಇಂಗ್ಲೆಂಡ್ಗೆ ಸರಣಿ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರದ ಪ್ರಸಾರ. ಸಮಯ 7:45:33. ರಾಗರಂಜನಿ ಇನ್ನು ಸ್ವಲ್ಪ ಹೊತ್ತಿನಲ್ಲಿ.
2: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
3: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
6: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
6: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
7: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಷನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ರಾಗರಂಜನೆಯಲ್ಲಿ ಚಿತ್ರಗೀತೆಗಳು. ಮೊದಲಿಗೆ ಭಜರಂಗಿ ಚಿತ್ರದ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಸಂಗೀತ ಸಂಯೋಜಿಸಿದ್ದಾರೆ. ಗಾಯಕಿ ಅನುರಾಧಾ ಭಟ್.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಮುಂದೆ ಕೇಳಿ ಎಸ್ ಜಾನಕಿ,

ಒಂದು ಸಿನಿಮಾ ಕಥೆ ಚಿತ್ರಕ್ಕಾಗಿ ಚಿ ಉದಯಶಂಕರ್ ಬರೆದಿರುವ ಗೀತೆ ಕೇಳುತ್ತಿರುವಿರಿ. ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಷಡ್ಪದಿ ಕಾವ್ಯವು ರಾಮಾಯಣದ ಕಥಾಲೋಕಕ್ಕೆ ನಮ್ಮನ್ನು ಒಯ್ದು ಬದುಕಿನ ಹಲವು ಮೌಲ್ಯಗಳನ್ನು ನೆನಪಿಸುತ್ತದೆ. ಹೆಣ್ಣು, ಹೊನ್ನು, ಮಣ್ಣು ಇವು ಮನುಷ್ಯನ ಉದ್ಧಾರಕ್ಕೂ ಪತನಕ್ಕೂ ಹೇತುವಾಗುತ್ತದೆ. ಪ್ರಾಯಃ ಇದಕ್ಕೆ ಅಹಂಕಾರ, ಒಣಪ್ರತಿಷ್ಠೆ, ಮತ್ಸರ ಎಂಬುದು ಸೇರಿದರೆ ಇನ್ನೂ ವ್ಯಕ್ತಿಯ ವ್ಯಕ್ತಿತ್ವವನ್ನು ಹೇಳಬೇಕೇ? ಅವನು ಹಾಳಾಗುವುದು ಮಾತ್ರವಲ್ಲ, ಅವನನ್ನು ನಂಬಿದವರೂ ಹಾಳಾಗಿ ಹೋಗುತ್ತಾರೆ. ಸಣ್ಣ ವಿಚಾರಕ್ಕೆ ಕಿಷ್ಕಿಂಧೆಯ ರಾಜ ವಾಲಿಗೂ ತಮ್ಮ ಸುಗ್ರೀವನಿಗೂ ಮನಸ್ತಾಪವಾಗಿ ಯುದ್ಧ ಆರಂಭವಾಗಿದೆ. ಶುದ್ಧ ಬ್ರಹ್ಮ ಪರಾತ್ಪರನಾದ ಸತ್ಯಮೂರ್ತಿ ಶ್ರೀರಾಮಚಂದ್ರನಿಂದ ನ್ಯಾಯವನ್ನು ಅಪೇಕ್ಷಿಸಿ ಸುಗ್ರೀವ ಅವನಿಗೆ ಶರಣು ಹೋಗಿದ್ದಾನೆ. ಧೈರ್ಯ ಹೇಳಿದ ರಾಘವನು, ಧುರಕೆ ನೀನಡೆ, ನಮ್ಮ ಬೆಂಬಲವಿದೆ, ಅಂಜಬೇಡ, ನೀನು ಹೋಗಿ ಕಾದು ಎಂದು ಹೇಳಿ ಕಳುಹಿಸುತ್ತಾನೆ. ಸುಗ್ರೀವನಿಗೆ ಹರುಷವಾಗಿದೆ.

ಸುಮಾರು 14-15 ಶತಮಾನದ ಆಸುಪಾಸಿನಲ್ಲಿ ರಚಿತವಾದ, ಬಹಳ ಕಾಲದಿಂದ ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರಚಾರದಲ್ಲಿದ್ದ ಬತ್ತಲೇಶ್ವರ ಕವಿಯ ಕೌಶಿಕ ರಾಮಾಯಣ ಕನ್ನಡ ಸಾರಸ್ವತ ಲೋಕದ ಒಂದು ಅಮೋಘ ರತ್ನ ಎನ್ನಬಹುದು. ಗಮಕಿ

ನಾವು ಸಂಕಟದಲ್ಲಿ ಇದ್ದಾಗ ಒಬ್ಬರು ನಮಗೆ ಧೈರ್ಯ ಹೇಳಿ ನಮ್ಮ ಬೆನ್ನ ಹಿಂದೆ ಇದ್ದು ನಾನಿದ್ದೇನೆ, ಏನೂ ಹೆದರಬೇಡ, ಮುಂದುವರಿ ಎಂದರೆ ಎಷ್ಟು ಸಂತೋಷವಾಗುವುದಿಲ್ಲ. ರಾಮನ ಮಾತನ್ನು ಕೇಳಿದ ಸುಗ್ರೀವನು ಹರುಷದಿಂದ ವಾಲಿಯ ಅರಮನೆಯ ಬಾಗಿಲಿಗೆ ಬರುತ್ತಾನೆ. ಪ್ರತಿ ಸಾರಿಯೂ ಮಾಡುವ ಹಾಗೆ ಈ ಬಾರಿಯೂ ಮೂದಲಿಸಿ ಅಣ್ಣನಾದ ವಾಲಿಯನ್ನು ಯುದ್ಧಕ್ಕೆ ಕರೆಯುತ್ತಾನೆ. ವಾಲಿಗೆ ಸುಗ್ರೀವನ ಕರೆ ಕೇಳುತ್ತದೆ. ಇವತ್ತಿನ ಧ್ವನಿಯನ್ನು ಕೇಳಿದರೆ ಏನೋ ಇಂದು ಸೊಕ್ಕಿದ ಹಾಗೆ ಇದ್ದಾನೆ. ಇಂದು ಅವನನ್ನು ಒರೆಸಿ ಬಿಡುತ್ತೇನೆ. ಈ ಹಿಂದೆ ಎಲ್ಲ ಇರಲಿ ಹೋಗಲಿ, ತಮ್ಮನಲ್ಲವೇ ಎಂದು ಬಿಟ್ಟಿದ್ದೆ, ಇವತ್ತು ಹಾಗಲ್ಲ, ಕೊಂದೇ ಬಿಡುತ್ತೇನೆ ಎಂದು ತೀರ್ಮಾನಿಸಿ ಮನೆಯಿಂದ ಹೊರಟನು. ಒರೆಸಿ ಬಿಡುವೆನು ಎಂಬ ಶಬ್ದದ ಪ್ರಯೋಗ ಜನಪದರ ಪ್ರಯೋಗದಿಂದ ಬಂದ ಹಾಗಿದೆ. ಒರೆಸಿದ ಮೇಲೆ ಯಾವೊಂದು ಶೇಷವೂ ಉಳಿಯುವುದಿಲ್ಲ. ಕವಿಯ ಪ್ರತಿಭೆಯನ್ನು ನಾವು ಇಲ್ಲಿ ಗುರುತಿಸಬಹುದು. ಇಲ್ಲಿ

ಮನೆಯಿಂದ ಹೊರಟ ಇಂದ್ರನಂದನ ವಾಲಿಯು ತಮ್ಮನ ಕರೆಯನ್ನು ಕೇಳಿ ಸಿಟ್ಟುಗೊಂಡು ಕಿಡಿಕಿಡಿಯಾಗುತ್ತಾ ಹಲ್ಲು ಕಡಿಯುತ್ತಾ ಆಯುಧದ ತುದಿಯಿಂದ ಪರಸ್ಪರ ಹೊಡೆದಾಡುವಾಗ ಆ ಕಾಡಿನ ಮರಗಿಡಗಳೆಲ್ಲ ಹುಡಿ ಹುಡಿಯಾದವು. ಅವುಗಳನ್ನೇ ಕಿತ್ತುಕೊಂಡು ಪರಸ್ಪರ ಬಡಿದಾಡುತ್ತಿದ್ದಾರೆ. ಸುತ್ತಮುತ್ತ ಸೇರಿದ ಕಪಿ ಸಮೂಹಕ್ಕೆಲ್ಲ ಸಿಟ್ಟು ಏರುತ್ತಾ ಇದೆ. ವಾಲಿ ಸುಗ್ರೀವರ ಪಕ್ಷದ ಕಪಿಗಳಿಗೂ ತಮ್ಮ ತಮ್ಮ ಒಡೆಯರ ಬಗೆಗಿನ ಒಲವು ವಿರೋಧಿ ಪಾಳೆಯದ ಮೇಲೆ ಸಿಟ್ಟು ಬರುವಂತೆ ಮಾಡಿದೆ.

ವಾಲಿಯು ತಮ್ಮನ ಉಕ್ಕಿನ ಹಾಗಿದ್ದ ದೇಹಕ್ಕೆ ಫಲವಾದ ಪೆಟ್ಟನ್ನು ಕೊಟ್ಟು ತಿವಿಯುತ್ತಾ ಇದ್ದಾನೆ. ಇವತ್ತಿನ ರೀತಿಯ ಕುಸ್ತಿಯನ್ನು ನೆನೆಸಿಕೊಂಡರೆ ಬಲವಾದ ಮುಷ್ಠಿಯ ಘಾತ ಸುಗ್ರೀವನ ಮುಖದ ಮೇಲೆ ಹೊಟ್ಟೆಯ ಮೇಲೆ ಆಗುತ್ತಿದೆ. ಸುಗ್ರೀವನ ಮೂಗಿನಲ್ಲಿ ರಕ್ತದ ಧಾರೆ ಸುರಿಯುತ್ತಿದೆ. ಸುಗ್ರೀವನು ಬಲದಲ್ಲಿ ವಾಲಿಯಿಂದ ಕಡಿಮೆಯವನು ಏನೂ ಅಲ್ಲ. ತಾನೂ ಕೂಡ ಬಿಕ್ಕಿ ಬಿರಿಯುತ್ತಾ ಬೊಬ್ಬಿರಿಯುತ್ತಾ ಅಣ್ಣನಿಗೆ ಮುಷ್ಟಿ ಹಿಡಿದು ಗುದ್ದುತ್ತಾ ಇದ್ದಾನೆ, ಒದೆಯುತ್ತಾ ಇದ್ದಾನೆ. ಸುಗ್ರೀವನ ಒದೆತಕ್ಕೆ ವಾಲಿಯು ಒಮ್ಮೆಗೆ ಬಸವಳಿದರೂ ಮತ್ತೆ ಸುಧಾರಿಸಿಕೊಂಡು ಪರಸ್ಪರ ಬೊಬ್ಬೆ ಹಾಕುತ್ತಾ ಹೊಡೆಯುತ್ತಾ ಇದ್ದಾರೆ. ಬೊಬ್ಬೆಯ ಉದ್ಗಾರಕ್ಕೆ ಹೊಡೆತಕ್ಕೆ ವಿಶೇಷವಾದ ಶಕ್ತಿಯು ಕೂಡಿಕೊಳ್ಳುವುದು ಕುಸ್ತಿಯಲ್ಲಿ ಮುಷ್ಟಿಯುದ್ಧದಲ್ಲಿ ಸಹಜವಲ್ಲವೇ? ಇಲ್ಲಿ ಪರಸ್ಪರರು ಒಮ್ಮೊಮ್ಮೆ ಸೋತ ಹಾಗೆ ಆದರೂ ಮತ್ತೆ ಸುಧಾರಿಸಿಕೊಂಡು ಕೆರಳಿ ನಿಂತು ಹೋರಾಟ ಮಾಡುತ್ತಾ ಇದ್ದಾರೆ. ವಾಲಿಯು ಸುಗ್ರೀವನ ತಲೆಗೆ ಬಲವಾದ ಒಂದು ಹೊಡೆತವನ್ನು ಕೊಡುತ್ತಾನೆ. ಮತ್ತೆ ಮತ್ತೆ ಯುದ್ಧ ನಡೆಯುತ್ತಾ ಇದ್ದ ಹಾಗೆ ಸುಗ್ರೀವನು ಸೋಲುತ್ತಾ ಇದ್ದಾನೆ, ಪೆಟ್ಟು ತಿನ್ನುತ್ತಾ ಇದ್ದಾನೆ.

ಸುಗ್ರೀವನು ರಕ್ತ ಕಾರುತ್ತಾ ಇದ್ದಾನೆ. ದೇಹ ವಾಲಿಯ ಆಘಾತದಿಂದ ಜರ್ಜರಿತವಾಗಿದೆ. ಇನ್ನೇನು, ಸುಗ್ರೀವನು ಪೂರ್ತಿ ಸೋತ ಎಂದಾದಾಗ ಹನುಮಂತ ಜಾಂಬವಾದಿಗಳು ಸುಗ್ರೀವನನ್ನು ಎತ್ತಿಕೊಂಡು ವಾಲಿಯು ಪ್ರವೇಶಿಸಲು ಸಾಧ್ಯವಾಗದ ಋಷ್ಯಮೂಕ ಪರ್ವತಕ್ಕೆ ಹೋದರು. ತನ್ನ ಮಗನಾದ ಸುಗ್ರೀವನ ಸೋಲನ್ನು ನೋಡಲಾಗದೆ ಸೂರ್ಯನು ಪಶ್ಚಿಮಾಂಬುದಿಯ ಕಡೆಗೆ ಹೋದನು. ಸೂರ್ಯಾಸ್ತಮಾನವಾಯಿತು. ಮರುದಿನ ತನ್ನ ಮಗನು ಹೇಗೆ ಹೋರಾಡುತ್ತಾನೆ ಎಂಬುದನ್ನು ನೋಡಲು ಸೂರ್ಯ ಉದಯಿಸಿದ್ದಾನೆ.

ಸೂರ್ಯೋದಯವಾಗುತ್ತದೆ. ಈ ದಿನ ನನ್ನ ಮಗನಾದ ಸುಗ್ರೀವನ ಹೆಚ್ಚುಗಾರಿಕೆಯ ಪ್ರದರ್ಶನವನ್ನೋ ಅಥವಾ ಸೋಲನ್ನೋ ನೋಡಲೇಬೇಕೆಂದು ಸೂರ್ಯನ ಆಗಮನವಾಗಿದೆ. ಯಾವಾಗಿನ ಹಾಗಲ್ಲ ಇಂದಿನ ಹೋರಾಟ. ಪ್ರಭು ರಾಮಚಂದ್ರ ಇದ್ದಾನೆ. ಸೂರ್ಯವಂಶದ ರಾಮ ಸೂರ್ಯನ ಮಗನಿಗೆ ಆಗುವ ಅನ್ಯಾಯವನ್ನು ನೋಡಿ ಸುಮ್ಮನಿರಲಾರ ಎಂಬ ಧೈರ್ಯ ಸೂರ್ಯನದ್ದು ಇರಬಹುದು. ಈ ಕಡೆ ರಾಘವನು ಸೋತು ಬಂದ ಸುಗ್ರೀವನ ಸಮೀಪ ಬರುತ್ತಿದ್ದಾನೆ. ಸುಗ್ರೀವ ಹೇಳುತ್ತಾನೆ, ರಾಮ, ಕೊನೆಗೂ ವಾಲಿಯನ್ನು ನೀನು ಕೊಂದೇ ಬಿಟ್ಟೆಯಲ್ಲ. ಅಲ್ಲಿ ನೋಡು, ದೇವೇಂದ್ರನ ಮಗ ನಗುತ್ತಾ ಇದ್ದಾನೆ. ನಿನ್ನ ಮಾತನ್ನು ಸತ್ಯ ಎಂದು ನಂಬಿಬಿಟ್ಟೆ ರಾಮ. ನಿನ್ನಂತವನಿಗೆ ಇದು ಒಪ್ಪುವುದೇ? ಘನತೆಯ ವ್ಯಕ್ತಿತ್ವದ ರಾಮ, ನಿನಗೆ ಇದು ಸಲ್ಲುವುದೇ ಹೇಳು? ರಾಮ, ನೀನು ಮಾಡಿದ ಸಾಹಸ ಕಡಿಮೆಯದ್ದೋ ಹೇಳು. ಒಣಗಿದ ಮರವನ್ನು ಬಾಣದ ಮೂಲಕ ದೂರ ಎಸೆದಿದ್ದೀಯ. ಕೋಣನ ಹೆಗಲನ್ನು ಹಿಡಿದು ಕಾಣದಷ್ಟು ದೂರ ಕಾಲಿನ ತುದಿಯಿಂದ ಎತ್ತಿ ಬಿಸಾಡಿದ್ದೀಯ. ರಾವಣನು ವಾಲಿಯನ್ನು ಕೆಣಕಿ ಪಟ್ಟ ಕಷ್ಟ ಜಗತ್ತಿಗೆ ಗೊತ್ತಿದೆ. ನನ್ನ ಪರಿಸ್ಥಿತಿಯನ್ನು ಯಾರಲ್ಲಿ ಹೇಳಲಿ ಎಂದು ರಾಮನ ಎದುರು ದುಃಖಿಸುತ್ತಾ, ದೊಡ್ಡವರೆಂದು ಶ್ರೀಮಂತರೆಂದು ಬಲವಂತರೆಂದು ಹೇಳಿಕೊಳ್ಳುವವರು ಬಡವರ ಬಗೆಗೆ ಮಾಡುವ ನಿರ್ಲಕ್ಷ್ಯತನವನ್ನು ಸುಗ್ರೀವನು ರಾಮನಿಗೆ ವ್ಯಂಗ್ಯವಾಗಿ ಹೇಳುತ್ತಿದ್ದಾನೆ.

ಇದುವರೆಗೆ ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನದ 60ನೇ ಹೆಜ್ಜೆ ಪ್ರಸಾರವಾಯಿತು.

ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ವಿಷ್ಣು ಪ್ರಸಾದ ಕಲ್ಲೂರಾಯ, ವ್ಯಾಖ್ಯಾನಕಾರರು KR ಸುವರ್ಣಕುಮಾರಿ. ನಿರ್ಮಾಣ ಸಹಾಯ ಚೈತನ್ಯ ಪ್ರಶಾಂತ್. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.

ಆಕಾಶವಾಣಿ ಮಂಗಳೂರು. ಸಮಯ 8:48. ಚಿತ್ರಗೀತೆಗಳು. ಮೊದಲಿಗೆ ಕರ್ಣ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದೆ. ಗಾಯಕ ಜೋಡಿ SP ಬಾಲಸುಬ್ರಹ್ಮಣ್ಯಂ ಮತ್ತು SJ.

0: ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11:00 ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600. ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಇನ್ನು ಮುಂದೆ ಪ್ರತಿ ಬುಧವಾರವನ್ನ ಮಾಡಿ ವೈಬ್ ವೆನ್ಸ್ಡೇ, ತಪ್ಪದೆ ಕೇಳಿ ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೇ ತರಾನೆ. ಪ್ರತಿ ಬುಧವಾರ ಬೆಳಗ್ಗೆ 9:30 ಮಂಗಳೂರು ಆಕಾಶವಾಣಿಯಲ್ಲಿ ಮಾತ್ರ.
2: ಯನಪೋಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ಬುಧವಾರ ರಾತ್ರಿ 8:00. ಈ ವಾರ ಪ್ರಸಾರವಾಗಲಿರುವ ಯೆನೆಪೋಯ ಆಸ್ಪತ್ರೆ ಆರೋಗ್ಯ ದೀಪ ಕಾರ್ಯಕ್ರಮದಲ್ಲಿ ಸ್ಲೀಪ್ ಆಪ್ನಿಯಾ ಅಥವಾ ಗೊರಕೆ ಈ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಯೆನೆಪೋಯ ಮೆಡಿಕಲ್ ಕಾಲೇಜು ಆಸ್ಪತ್ರೆ ದೇರಳಕಟ್ಟೆ ಇಲ್ಲಿನ ಡಾಕ್ಟರ್ ರಾಜೇಶ್. ಕೇಳುಗರು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211999, ಮಂಗಳೂರಿನ STD ಕೋಡ್ ಸಂಖ್ಯೆ 0824, ಅಥವಾ ಮೊಬೈಲ್ ಸಂಖ್ಯೆ 8277038000. ಕೇಳಿ ಯೆನೆಪೋಯ ಆಸ್ಪತ್ರೆ ಆರೋಗ್ಯ ದೀಪ ಇಂದು ರಾತ್ರಿ 8:00. ಈ ಕಾರ್ಯಕ್ರಮದ ಪ್ರಾಯೋಜಕರು ಯೆನೆಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು.
3: ಮುಂದೆ ಕೇಳಿ ಚೇತನ್ ಸೋಸ್ಕಾ ಹಾಡಿರುವ ಅಂಬಾರಿ ಚಿತ್ರದ ಗೀತೆ. ಎಪಿ ಅರ್ಜುನ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಸ್ವರ ಸಂಯೋಜಿಸಿದ್ದಾರೆ.

0: ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 9 ಗಂಟೆ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
0: ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಭಾವಗೀತೆಗಳು. ಮೊದಲಿಗೆ ಕೆ ಎಂ ಕುಸುಮ ಹಾಡಿರುವ ಎಚ್ ಎಸ್ ವೆಂಕಟೇಶಮೂರ್ತಿ ಅವರ ಕವನ.

0: ಭಾವಗೀತೆಗಳನ್ನು ಕೇಳಿದಿರಿ. ಸುಗಮ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು.
1: ಯನಪೋಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಇದೇ ಬುಧವಾರ ರಾತ್ರಿ 8 ಗಂಟೆಗೆ. ಈ ವಾರ ಪ್ರಸಾರವಾಗಲಿರುವ ಯನಪೋಯ ಆಸ್ಪತ್ರೆ ಆರೋಗ್ಯ ದೀಪ ಕಾರ್ಯಕ್ರಮದಲ್ಲಿ ಸ್ಲೀಪ್ ಆಪ್ನಿಯಾ ಅಥವಾ ಗೊರಕೆ ಈ ಕುರಿತು ಕೇಳುಗರ ಪ್ರಶ್ನೆ

0: ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಯೆನೆಪೋಯ ಮೆಡಿಕಲ್ ಕಾಲೇಜು ಆಸ್ಪತ್ರೆ ದೇರಳಕಟ್ಟೆ ಇಲ್ಲಿನ ಡಾಕ್ಟರ್ ರಾಜೇಶ್. ಕೇಳುಗರು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211999, ಮಂಗಳೂರಿನ STD ಕೋಡ್ ಸಂಖ್ಯೆ 0824, ಅಥವಾ ಮೊಬೈಲ್ ಸಂಖ್ಯೆ 8277038000. ಕೇಳಿ ಯೆನೆಪೋಯ ಆಸ್ಪತ್ರೆ ಆರೋಗ್ಯ ದೀಪ ಇಂದು ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಯೆನೆಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು.
1: ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಇನ್ನು ಮುಂದೆ ಪ್ರತಿ ಬುಧವಾರವನ್ನ ಮಾಡಿ ವೈಬ್ ವೆನ್ಸ್ಡೇ, ತಪ್ಪದೆ ಕೇಳಿ ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೆ ತರಾನೆ. ಪ್ರತಿ ಬುಧವಾರ ಬೆಳಗ್ಗೆ 9:30 ಮಂಗಳೂರು ಆಕಾಶವಾಣಿಯಲ್ಲಿ ಮಾತ್ರ. ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಿ.
2: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30. ಇದೇ ಶುಕ್ರವಾರ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ ದತ್ತಾತ್ರೇಯ ಜನನ. ನಡೆಸಿಕೊಡುತ್ತಾರೆ ಕಲಾ ಗಂಗೋತ್ರಿ ಯಕ್ಷಗಾನ ಕಲಾ ಕೇಂದ್ರ ಸೋಮೇಶ್ವರ ಉಚ್ಚಿಲ. ಇಲ್ಲಿನ ಸದಸ್ಯರು
3: ಸೃಷ್ಟಿಕರ್ತನಾದ ಬ್ರಹ್ಮದೇವ,
4: ನಾರಾಯಣ
3: ವಯೋಧಿಕಾರಿ ಮಹಾದೇವ,
5: ಮಹಾವಿಷ್ಣು.
3: ಈ ಲೋಕದಲ್ಲಿ ಮಾತೆಯ ಮಹತ್ವ ಏನು ಎಂಬುದನ್ನು ಸೃಷ್ಟಿಯ ಆರಂಭದಲ್ಲೇ ನಾವು ಕಂಡವರು.
2: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಇದೇ ಶುಕ್ರವಾರ ರಾತ್ರಿ 9:30.
6: ಆಕಾಶವಾಣಿ ಮಂಗಳೂರು ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಸೇವಂತಿ ಸೇವಂತಿ ಚಿತ್ರದ ಗೀತೆ. ಜನಪದ ಗೀತೆಯನ್ನು ಚಿತ್ರಸಂಗೀತಕ್ಕೆ ಅಳವಡಿಸಿದ್ದಾರೆ SA ರಾಜ್ಕುಮಾರ್. ಹಾಡಿದ್ದಾರೆ ವಿಜಯ್ ರಾಘವೇಂದ್ರ ಮತ್ತು ಶ್ರೇಯಾ ಘೋಷಾಲ್.

ಮುಂದೆ ಕೇಳಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಪುಟ್ನಂಜ ಚಿತ್ರದ ಗೀತೆ. ಧ್ವನಿಯಾಗಿದ್ದಾರೆ ಮನು.

0: ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಹಿಂದಿಯ ಹೊಸ ಚಿತ್ರಗೀತೆಗಳ ಕಾರ್ಯಕ್ರಮ ನಯೇ ತರಾನೆ ಇನ್ನು ಸ್ವಲ್ಪ ಹೊತ್ತಿನಲ್ಲಿ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಷನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ನಯೇ ತರಾನೆ ಕಾರ್ಯಕ್ರಮ ಇದೀಗ.
4: ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೇ ತರಾನೆ.
0: ಕಾರ್ಯಕ್ರಮದ ಮೊದಲ ಗೀತೆ ಕಟ್ಪುತ್ಲಿ ಚಿತ್ರದಿಂದ ಒಮರ್ ಮಲಿಕ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜಿಸಿ ಸುಖ್ವಿಂದರ್ ಸಿಂಗ್ ಅವರೊಂದಿಗೆ ಹಾಡಿದ್ದಾರೆ ಡಾಕ್ಟರ್ ಜ್ಯೂಯಿಸ್.

ಮುಂದೆ ಕೇಳಿ ದೀಪಕ್ ಬ್ಲೂ ಮತ್ತು ರಾಹುಲ್ ನಂಬಿಯಾರ್ ಹಾಡಿರುವ ವಾರಿಸು ಚಿತ್ರದ ಗೀತೆ. ವೈಭವ್ ಜೋಶಿ ಅವರ ರಚನೆಗೆ ತಮನ್ ಎಸ್ ಅವರ ಸಂಗೀತವಿದೆ.

ಥ್ಯಾಂಕ್ ಗಾಡ್ ಚಿತ್ರಕ್ಕಾಗಿ ರಶ್ಮಿ ವಿರಾಗ್, ದುಲಾನ್ ಮತ್ತು ಮೆಲ್ಲೋಡಿ ಬರೆದಿರುವ ಗೀತೆ, ತನಿಷ್ ಬಾಗ್ಚಿ ಮತ್ತು ಚಮತ್ ಸಂಗಿ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ಯೋಹಾನಿ, ಜುಬಿನ್ ನೌಟಿಯಾಲ್ ಮತ್ತು ಸೂರ್ಯ ರಘುನಾಥನ್.

ಚಿತ್ರ RRR, ಗೀತೆ ರಚಿಸಿದ್ದಾರೆ ರಿಯಾ ಮುಖರ್ಜಿ, ಸ್ವರ ಸಂಯೋಜಿಸಿದ್ದಾರೆ MM ಕೀರವಾಣಿ, ಧ್ವನಿಯಾಗಿದ್ದಾರೆ ವಿಶಾಲ್ ಮಿಶ್ರಾ ಮತ್ತು ರಾಹುಲ್ ಸಿಪ್ಲಿಗುಂಜ್.

ಜುಗ್ ಜುಗ್ ಜಿಯೋ ಚಿತ್ರಕ್ಕಾಗಿ ಗೀತ ರಚಿಸಿ, ಸಂಗೀತ ಸಂಯೋಜಿಸಿ ಗಿಪ್ಪಿ ಗ್ರಿವಾಲ್, ಜಹ್ರಾ ಎಸ್ ಖಾನ್ ಮತ್ತು ರೋಮಿ ಅವರೊಂದಿಗೆ ಹಾಡಿದ್ದಾರೆ ತನಿಷ್ಕ್ ಬಾಗ್ಚಿ.

ನಯೇ ತರಾನೆ ಕಾರ್ಯಕ್ರಮದ ಮುಂದಿನ ಗೀತೆ ಏಕ್ ವಿಲನ್ ರಿಟರ್ನ್ಸ್ ಚಿತ್ರದಿಂದ ಮನೋಜ್ ಮುಂತಾಶೀರ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜಿಸಿ ಧ್ವನಿಯಾಗಿದ್ದಾರೆ ಅಂಕಿತ್ ತಿವಾರಿ.

ನಯೇ ತರಾನೆ ಕಾರ್ಯಕ್ರಮದ ಕೊನೆಯಲ್ಲಿ ಲಾಲ್ ಸಿಂಗ್ ಛಡ್ಡಾ ಚಿತ್ರದ ಗೀತೆ, ಅರಿಜಿತ್ ಸಿಂಗ್ ಮತ್ತು ಶಿಲ್ಪಾ ರಾವ್ ಹಾಡಿರುವ ಈ ಗೀತೆಯ ಸಾಹಿತ್ಯ ಅಮಿತಾಭ್ ಭಟ್ಟಾಚಾರ್ಯ ಅವರದು. ಸಂಗೀತ ನೀಡಿದ್ದಾರೆ ಪ್ರೀತಮ್.

0: ಹಿಂದಿಯ ಹೊಸ ಚಿತ್ರಗೀತೆಗಳ ಕಾರ್ಯಕ್ರಮ ನಯೇ ತರಾನೇ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಮಂಗಳೂರು, ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಇನ್ನು ಸ್ವಲ್ಪ ಹೊತ್ತಿನಲ್ಲಿ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ.
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಕಲಾಕಾರ್ ಬಾಬ್ಲಾ ಕೋಚರ್, ಪೂನಂ ಎಸ್ ಕುದೇಸಿಯಾ, ಮಮತಾ ಮಲ್ಕಾನಿ, ಪ್ರಜ್ಞಾ, ಪ್ರವೀಣ್ ಶರ್ಮಾ ಔರ್ ಗೀತಾಂಜಲಿ. ಆಲೇಖ್ ಏವಂ ಮಾರ್ಗದರ್ಶನ್ ಅಜಿತ್ ಹೊರೋ. ನಿರ್ಮಾಣ ಸಹಾಯಕ್ ಕುಸುಮ್ ಲತಾ. ನಿರ್ದೇಶನ್ ಏವಂ ನಿರ್ಮಾಣ ವಿಮಲೇಶ್ ಚೌಧರಿ. ಪ್ರಿಯ ಶ್ರೋತಾ, ಯದಿ ಆಪ್ ಹಮಾರೇ ಕಾರ್ಯಕ್ರಮೋ ಪರ್ ಅಪ್ನಿ ಪ್ರತಿಕ್ರಿಯಾಯೆ ದೇನಾ ಚಾಹತೆ ಹೈನ್ ತೋ ಹಮಾರೇ IVRS ನಂಬರ್ 8800440559 ಪರ್ ಹಮಸೆ ಸಂಪರ್ಕ ಕರ್ ಸಕ್ತೆ ಹೈನ್. ಸಾಥ್ ಹಿ ಆಪ್ ಇಮೇಲ್ ಪರ್ ಭಿ ಹಮಸೆ ಸಂಪರ್ಕ ಕರ್ ಸಕ್ತೆ ಹೈನ್. ಹಮಾರೇ ಇಮೇಲ್ ಕಾ ಪತಾ ಹೈ audio@cieet.nic.in. यह कार्यक्रम CIET NCERT नई दिल्ली भारत द्वारा प्रस्तुत किया गया है.

0: ಆಕಾಶವಾಣಿ ಮಂಗಳೂರು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಕೇಳುಗರೆ, ಇದೀಗ SMS ಮೆಲೋಡೀಸ್, ನಿಮ್ಮದೇ ಸಂದೇಶಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

ಕೇಳುಗರಿಗೆಲ್ಲ ಎಸ್ಎಂಎಸ್ ಮೆಲಡೀಸ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಿಮ್ಮೊಂದಿಗೆ ನಾನು ಶ್ರೀನಿವಾಸ್ ಮಾರ್ನಬೈಲು. ಇಂದಿನ ಕಾರ್ಯಕ್ರಮದ ಮೊದಲ ಸಂದೇಶ ಲಿಂಗಸಗೂರು ತಾಲೂಕಿನ ನವಲಿಯಿಂದ ಅಭಿಷೇಕ್ ಭರತ್ ವೈಬಿ ಚಳ್ಳಮರದ. ಇಂದು ವಿಶ್ವ ಬೈಸಿಕಲ್ ದಿನಾಚರಣೆ. ಈ ಚಿತ್ರದಲ್ಲಿ ಪ್ರಣಯರಾಜ ಶ್ರೀನಾಥ್ ಅವರು ಮಿನುಗುತಾರೆ ಕಲ್ಪನಾ ಅವರನ್ನು ಬೈಸಿಕಲ್ ಮೇಲೆ ಕುಳಿರಿಸಿಕೊಂಡು ಸಾಗುವಾಗ ಹಾಡಿದ ಹಾಡಿದು. ಅದಕ್ಕಾಗಿ ಈ ಹಾಡನ್ನು ಪ್ರಸಾರ ಮಾಡಬೇಕೆಂದು ಕೇಳಿಕೊಂಡಿದ್ದಾರೆ. ವಿಜಯವಾಣಿ ಚಿತ್ರದಿಂದ ನೀ ನಗುವಾಗ ಹಾಡನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಹಾಡಿರುವ ಗೀತೆ ಇದು. ಸಾಹಿತ್ಯ ಚಿ ಉದಯಶಂಕರ್ ಅವರದು, ಸಂಗೀತ ರಾಜನ್ ನಾಗೇಂದ್ರ.

ನಿಲಯದ ನಿರೂಪಕರಿಗೆ ಬೆಳಗಿನ ಶುಭೋದಯ. ಸಿಬಿಐ ಶಂಕರ್ ಚಿತ್ರದಿಂದ ಕಾಡ ನೋಡ ಹೋದೆ ಕವಿತೆಯೊಡನೆ ಬಂದೆ ಈ ಹಾಡನ್ನು ನಮಗಾಗಿ ತಪ್ಪದೇ ಪ್ರಸಾರ ಮಾಡಿ ಎಂದು ಕೋಟೆನಾಡು ಚಿತ್ರದುರ್ಗದಿಂದ ಸಂದೇಶ ಕಳುಹಿಸಿದವರು ನೇತ್ರ ನಟರಾಜ್. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಹಾಡಿರುವ ಗೀತೆ ಇದು. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

ನಮಸ್ತೆ ಆಕಾಶವಾಣಿ ಮಂಗಳೂರು, ನಮಗೆ ರಥಸಪ್ತಮಿ ಚಿತ್ರದಿಂದ ಶಿಲೆಗಳು ಸಂಗೀತವ ಹಾಡನ್ನು ಪ್ರಸಾರ ಮಾಡಿ. ಈ ಹಾಡು ಕೇವಲ ಒಂದು ಪ್ರೇಮಗೀತೆಯಾಗಿರದೆ ಸಾಹಿತ್ಯ, ಸಂಗೀತ ಮತ್ತು ಗಾಯನದ ತ್ರಿವೇಣಿ ಸಂಗಮವಾಗಿದೆ. ದಶಕಗಳು ಕಳೆದರೂ ಇಂದಿಗೂ ಇದು ಎಲ್ಲರ ಫೇವರಿಟ್ ಹಾಡಾಗಿರುತ್ತದೆ ಎಂದು ತಮ್ಮ ಸಂದೇಶದಲ್ಲಿ ತಿಳಿಸಿದವರು ಕಾರ್ಕಳ ಹಿರ್ಗಾನ ನೆಲ್ಲಿಕಟ್ಟೆಯಿಂದ ರಮಾನಂದ, ಪವಿತ್ರ, ಆತ್ರೇಯ ಮತ್ತು ಆರಾಧ್ಯ ನಾಯಕ್. ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆ, ಸಾಹಿತ್ಯ ಚಿ ಉದಯಶಂಕರ್ ಅವರದು, ಸಂಗೀತ ಉಪೇಂದ್ರ ಕುಮಾರ್.

ಜೋಕ್ ಫಾಲ್ಸ್ ಚಿತ್ರದ ನಗುವಿನ ಲೋಕ ಇದು ಈ ಗೀತೆ ಪ್ರಸಾರ ಮಾಡಿ ಎಂದು ಸಂದೇಶ ಕಳುಹಿಸಿದ್ದಾರೆ ಮಹೇಶ್ ಹೊಸೂರು ಶಿಕಾರಿಪುರ. ಮನೋಮೂರ್ತಿಯವರು ಸಂಗೀತ ನಿರ್ದೇಶಿಸಿರುವ ಜೋಕ್ ಫಾಲ್ಸ್ ಚಿತ್ರದ ಗೀತೆ, ಕೆ ಕಲ್ಯಾಣವರ ಸಾಹಿತ್ಯಕ್ಕೆ, ಹಾಡಿರುವ ಕಲಾವಿದರು ನಂದಿತಾ ಮತ್ತು ಚೇತನ್.

ಆತ್ಮೀಯ ಮಂಗಳೂರು ನಿಲಯಕ್ಕೆ ಶುಭೋದಯ. ನಮಗಾಗಿ ಕಾಮನಬಿಲ್ಲು ಚಿತ್ರದ ಇಂದು ಆನಂದ ನಾ ತಾಳಲಾರೆ ಗೀತೆ ಪ್ರಸಾರ ಮಾಡಿ ಎಂದು ಸಂದೇಶ ಕಳುಹಿಸಿದವರು ಸುಬ್ರಹ್ಮಣಿ ಮತ್ತು ಕುಟುಂಬ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ. ಅಣ್ಣಾವರು ಮತ್ತು ಸರಿತಾ ಅವರ ನಟನೆಯನ್ನು ನೋಡುವುದೇ ಒಂದು ಸೊಗಸು. ಇದು ನನ್ನ ಫೇವರೆಟ್ ಗೀತೆ, ಹಾಗಾಗಿ ಈ ಗೀತೆಯ ನಿರೀಕ್ಷೆಯಲ್ಲಿದ್ದೇನೆ. ಡಾಕ್ಟರ್ ರಾಜ್ಕುಮಾರ್ ಮತ್ತು ವಾಣಿ ಜಯರಾಮ್ ಹಾಡಿರುವ ಗೀತೆ ಇದು. ಸಾಹಿತ್ಯ ಚಿ ಉದಯಶಂಕರ್ ಅವರದು, ಸಂಗೀತ ಉಪೇಂದ್ರ ಕುಮಾರ್.

ಕೇಳುಗರೆ, ಇಂದಿನ ಎಸ್ಎಂಎಸ್ ಮೆಲೋಡೀಸ್ ಕಾರ್ಯಕ್ರಮದ ಕೊನೆಯ ಹಾಡಿಗಾಗಿ ಸಂದೇಶ ಕಳುಹಿಸಿದವರು ಸದಾನಂದ ನಾಯಕ್ ಬಂಟಕಲ್ಲು ಉಡುಪಿಯಿಂದ. ಅವರಿಗೆ ಭೈರವ ಚಿತ್ರದ ಮಳೆರಾಯ ನೀ ಬಾರಯ್ಯ ಹಾಡು ಪ್ರಸಾರ ಮಾಡಬೇಕಂತೆ. ಸಂಗಡಿಗರೊಂದಿಗೆ ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಹಾಡಿರುವ ಗೀತೆ ಇದು. ಕೆ ಕಲ್ಯಾಣವರ ಸಾಹಿತ್ಯಕ್ಕೆ ಸಂಗೀತ ಎಂಎಂ ಕೀರವಾಣಿ. ಕೇಳಿ ನಿಮ್ಮ ನೆಚ್ಚಿನ ಹಾಡು ಇದೀಗ.

ಕೇಳುಗರೆ, ಈ ಗೀತೆಯೊಂದಿಗೆ ಇಂದಿನ ಎಸ್ಎಂಎಸ್ ಮೆಲೋಡೀಸ್ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಸಂದೇಶ ಕಳುಹಿಸಿದ ಹಾಗೂ ಕಾರ್ಯಕ್ರಮವನ್ನು ಆಲಿಸಿದ ಎಲ್ಲ ಶ್ರೋತೃಗಳಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಕಾರ ಜಿಶಾ ಬಿಜು ಮತ್ತು ಮನೋಜ್ ಕುಮಾರ್.

0: ಆಕಾಶವಾಣಿ ಮಂಗಳೂರು.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
0: ಇದೀಗ ಕೇಳಿ ಮಹಿಳೆಯರಿಗಾಗಿ ಕಾರ್ಯಕ್ರಮ ವನಿತಾ ವಾಣಿ.
4: ಆಕಾಶವಾಣಿ ಮಂಗಳೂರು. ವನಿತಾ ವಾಣಿ ಮಹಿಳೆಯರಿಗಾಗಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ.

0: ಈಗ ಕೇಳಿ ವಸಂತಿ ಶೆಟ್ಟಿ ಬ್ರಹ್ಮಾವರ ಅವರ ಸತ್ಯಕಂಬ ಕಾದಂಬರಿ ಓದು ಸರಣಿ ಕಾರ್ಯಕ್ರಮ.
1: ಕಲ್ಪನೆಗಳಿಗೆ ಕಡಿವಾಣವೆಂಬುದಿದೆಯೇ? ಮನುಷ್ಯನಲ್ಲಿಯ ಮಾಯಾಶಕ್ತಿ ಅದೆಷ್ಟು ಬೇಗ ಊರಿಂದ ಊರಿಗೆ, ದೇಶದಿಂದ ದೇಶಕ್ಕೆ ನಿಮಿಷದೊಳಗಿನ ಸಂಚಾರ ಬದುಕಿನ ಹೊತ್ತನ್ನೇ ರಸಭರಿತವನ್ನಾಗಿಯೇ ಮಾಡಬಹುದು, ವಿಷಭರಿತವನ್ನಾಗಿಯೂ ಮಾಡಬಹುದು. ಹಾಗೂ ಈ ಹೊತ್ತು ಬಾಮ್ನಿ ಬಾಯಿಗೆ ಭಯಂಕರವಾಗಿ ಕಲ್ಪಿಸಿಕೊಂಡ ಕಾರಣ ಭಯದಿ ಥರಥರನೆ ನಡುಗುವಂತೆ ಮಾಡಿದ್ದು ಮಲಗಿದ್ದ ಮಗ ಅಮ್ಮನ ಕಿರುಚಾಟಕ್ಕೆ ಎದ್ದು ಕುಳಿತಿದ್ದ. ಆದರೆ ತಾನು ಕಂಡ ಕನಸೇ ಇಲ್ಲ, ವಾಸ್ತವವೇ ಎಂದು ತಿಳಿಯಲು ಹಾಸಿಗೆ ಮೇಲೆ ಕುಳಿತು ಕಣ್ಣು ಹೊಸಕಿಕೊಂಡ. ಅಷ್ಟರಲ್ಲೇ ಕತ್ತಲೆಯಲ್ಲಿ ಕರಿ ನೆರಳೊಂದು ಇತ್ತ ಬರುವುದನ್ನು ಕಂಡು ಯಾರಲ್ಲಿ ಎಂದ ಏರುದನಿಯಲ್ಲಿ. ನಾನ್ ಕಣೋ ರಾಜು, ನಮ್ಮ ಸೀಮಾ ಎಂದು ಅಳಲು ಶುರುವಿಟ್ಟಾಗ ಕೋಣೆಯ ದೀಪ ಬೆಳಗಿಸುತ್ತಲೇ ಸೀಮನಿಗೆ ಏನಾಯ್ತಮ್ಮ ಎಂದು ಗಾಬರಿಯಲ್ಲಿ, ಯುದ್ಧವಾಗುತ್ತಿದೆಯಲ್ಲ ಮಗನೇ, ಈಕೆ ಯಾಕೆ ಹೋಗಬೇಕಿತ್ತು, ಇಡಿಯ ಊರೇ ಸುಟ್ಟು ಹೋಗುತ್ತಿದೆ, ಇವರಿಗೇನಾಯ್ತೋ ಎಂದು ಅಳಲು ಶುರುವಿಟ್ಟರು.
2: ಅಮ್ಮ, ನಿಮಗೆ ಯಾರಾದರೂ ಸುದ್ದಿ ಕೊಟ್ಟರೆ ಏನಾಯ್ತೀಗ?
3: ಅವರು ಆ ದೇಶಕ್ಕೆ ಹೋಗಿಲ್ಲ, ಅದೂ ಅಲ್ಲದೆ ಅಲ್ಲಿಯಾರು ಸತ್ತಿಲ್ಲ. ನಿದ್ರೆ ಮಾಡುವುದ ಬಿಟ್ಟು ಅಲ್ಲಸಲ್ಲದ್ದು ಕನವರಿಸಬೇಡಿ. ಹಗಲಿಗೆ ನಿದ್ರೆ ಮಾಡಿದರೆ ರಾತ್ರಿಗೆ ಎಲ್ಲಿ ಬರುತ್ತದೆ? ಹೀಗೆ ಬೇಡದ್ದರ ಯೋಚನೆ ಬರದೆ ಇನ್ನೇನಾಗುತ್ತದೆ ಎಂದ. ಬಾಮ್ನಿ ಬಾಯಿಗೆ ಮಗನಂದದ್ದಕ್ಕೆ ಬೇಸರವಿಲ್ಲ. ತಲೆಯೊಳಗೆ ಏನೋ ಸುಂಟರ ಗಾಳಿಯಂತಹ ಬಲವಾದ ಶಕ್ತಿಯ ಉಂಡೆಯೊಂದು ತಿರುಗಿದಂತೆ ನಡೆಯಲಾಗದೆ ಸಾವರಿಸಿಕೊಂಡು ಕುಳಿತರು. ರಾಜು ತಾಯಿಯ ಕೈ ಹಿಡಿದುಕೊಂಡು ಹೊರಚಾವಡಿಗೆ ನಡೆಸಿಕೊಂಡು ಬಂದು ಕುರ್ಚಿಯಲ್ಲಿ ಕುಳ್ಳಿರಿಸಿ ಫ್ಯಾನ್ ಹಾಕಿದ.
2: ಅಮ್ಮ, ಏನಾಗುತ್ತದಮ್ಮ ಎಂದು ಮಗುವಿನಂತೆ ರಮಿಸಿದ.
3: ಮಗನೇ, ಕಿವಿಗೆ ಒಂದು ಬುಗುಡಿ, ಮುತ್ತಿನ ಬುಗುಡಿ, ಮುತ್ತಿನ ಬುಗುಡಿ ಮಾಡಿಸು ಮಗನೇ ಎಂದ ರಾಜುವಿಗೆ ಸಖೇದಾಶ್ಚರ್ಯ.
2: ಅಮ್ಮ, ವೈದ್ಯರನ್ನು ಬರಹೇಳಲೇ? ಯಾಕೆ ಈ ರೀತಿಯ ಮಾತನಾಡುತ್ತೀರಿ ಅಮ್ಮ ಎಂದು ನಿಜವಾಗಿಯೂ ಭಯಗೊಂಡ.
3: ರಾಜು, ನನಗೇನೂ ಆಗದು, ಹಾಗೆಲ್ಲ ಹೋಗುವ ಜೀವ ಅಲ್ಲ ಕಣೋ ನಂದು.

0: ಬದುಕಿನಲ್ಲಿ ಬೆಂದು ನೊಂದ ಗಟ್ಟಿ ಕೊರಡು ಕಣೋ, ಹಾಗೆಲ್ಲ ಅಷ್ಟು ಬೇಗನೆ ಹೋಗತ್ತೆ ಜೀವ. ಭಯಪಡಬೇಡ. ಮನಸ್ಸು ಸಾಸಿವೆ ಕಾಳಿನ ಪೊಟ್ಟಣದಂತೆ, ಒಂದು ಸಾರಿ ಅದು ಚದುರಿದರೆ ಅದನ್ನು ಒಟ್ಟು ಮಾಡುವುದು ಕಷ್ಟ. ಈಗ ಚದುರಲು ಶುರುವಾಗಿದೆ. ಹೇಳಲೇಬೇಕು, ಇನ್ನು ತಡ ಮಾಡಬಾರದು ಕಣೋ. ನನಗೊಂದು ಮುತ್ತಿನ ಬುಗುಡಿ ಮಾಡಿಸುತ್ತೀಯಾ ಎಂದರು ಧೈನ್ಯದಿಂದ. ಏನಮ್ಮ ನೀನು, ಇಷ್ಟು ವರ್ಷ ಇಲ್ಲದ ಬೇಡಿಕೆ ಅದೂ ಈಗ? ನಿನಗೆ ಮುತ್ತಿನ ಬುಗುಡಿಯೇ? ಬಂಗಾರದ ಬೆಲೆ ಗಗನಕ್ಕೇರಿದೆ, ಈಗ ಮಾಡಿಸಲಾದರೂ ಆದೀತೆ. ಅಮ್ಮ, ನಿನಗಾಗಿ ಹೇಗಾದರೂ ಸರಿ, ಮಾಡಿಸುತ್ತೇನಮ್ಮ. ಆದರೆ ನೀನು ಧರಿಸುವೆಯಾ? ಈ ಆಸೆ ಈ ಹೊತ್ತಿನಲ್ಲಿ ಯಾಕಮ್ಮ ಬಂತು? ರಾಜುವಿಗೆ ಅಚ್ಚರಿ. ಅಮ್ಮನಿಗೇನಾಗಿದೆ, ಇಷ್ಟು ಆಸೆ ಒಡಲೊಳಗೆ ಇಟ್ಟುಕೊಂಡಿದ್ದಳೆ? ಒಮ್ಮೆಯಾದರೂ ಹೇಳಬಾರದಿತ್ತೆ? ಸ್ವಂತ ಮನೆ ಬೇಕು ಕಣೋ, ಮನೆ ಕಟ್ಟಿಸುತ್ತೀಯಾ ಎಂದು ಆಸೆ ವ್ಯಕ್ತಪಡಿಸಿದ್ದಳು. ಅಮ್ಮನ ಆಸೆಯೂ ಈಡೇರಿದಂತೆ ವಾಸಿಸಲು ಮನೆಯೋ ಬೇಕಾಗಿತ್ತು, ಹಾಗಾಗಿ ಕಟ್ಟಿಸಿದ್ದು. ಅದು ಸುಲಭದ್ದಲ್ಲ, ಹೊಟ್ಟೆ ಬಾಯಿ ಕಟ್ಟಿ ಉಳಿಸಿ ಸಾಲ ಮಾಡಿ ಕಟ್ಟಿಸಿದ್ದು. ದೊಡ್ಡ ಬಂಗಲೆಯಲ್ಲಿ ಪುಟ್ಟ ಮನೆ, ಆದರೆ ಅದು ಬರಿಯ ಕಟ್ಟಡವಾಗಿರಲಿಲ್ಲ. ಜೀವ ಭಾವಗಳಿಂದ ಸ್ಪಂದಿಸುವ ಪ್ರೀತಿ ಮಮತೆಯಿಂದ ತುಂಬಿದ ಸ್ವರ್ಗವಾಗಿತ್ತು. ಅಮ್ಮನ ಒಡಲಾಸೆ ತನಗೂ ತಿಳಿಯದೆ ಹೋದ ಬಗ್ಗೆ ಪರಿತಪಿಸಿದ. ಅಮ್ಮನಿಗೆ ಒಡವೆಗಳ ಧರಿಸುವ ಆಸೆ ಇದ್ದಿರಬೇಕು, ಅಮ್ಮ ಮುಚ್ಚಿಟ್ಟು ಬಿಟ್ಟಳಲ್ಲ. ಎಲ್ಲದರಲ್ಲೂ ನಿರಾಸಕ್ತಿ, ಸೀರೆ ಚಿನ್ನ ಇತ್ಯಾದಿಗಳಲ್ಲಿ ನಿರಾಸಕ್ತಿ ತೋರಿಸುತ್ತಿದ್ದಳು. ಅದು ಮಗನಿಗೆ ಕಷ್ಟವಾಗುತ್ತದೆನ್ನುವ ಉದ್ದೇಶವಾಗಿತ್ತೋ ಹೇಗೆ? ತನಗೆ ತೋಚದೆ ಹೋದ ಬಗ್ಗೆ ದುಃಖ ಪಟ್ಟುಕೊಂಡ. ಅಮ್ಮ, ಏನಾದರಾಗಲಿ ಮುತ್ತಿನ ಬುಗುಡಿಯೇ ಮಾಡಿಸುತ್ತೇನಮ್ಮ ಎಂದ. ನನಗೆ ಯಾಕೋ ಬುಗುಡಿ, ಇದು ಧರಿಸುವ ಪ್ರಾಯವೇ. ನನ್ನ ಕಿವಿಯೇನು ಬುಗುಡಿ ಇಲ್ಲವೆಂದು ಮರುಗುತ್ತದೆಯೇ? ನಿನ್ನ ಮಡದಿ ಮಾಲಿನಿಗೆ ಮಾಡಿಸುವಿಯಂತೆ, ಆಕೆ ಧರಿಸಿದಾಗ ನೋಡಿ ಕಣ್ತುಂಬಿಕೊಳ್ಳುತ್ತೇನೆ. ನನಗೆ ಯಾಕೋ ಯಾರನ್ನು ಮೆಚ್ಚಿಸಬೇಕಿದೆ ಎನ್ನುವಾಗ ರಾಜು ದಿಗಿಲುಕೊಂಡ. ತಾಯಿಗೇನಾಗಿದೆ ಎನ್ನುವ ಗೊಂದಲದಲ್ಲಿ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ಆಕೆಯನ್ನೇ ದಿಟ್ಟಿಸುತ್ತಿದ್ದಾನೆ. ಬಾಮ್ನಿ ಬಾಯಿ ಬೇಕಂದಲೇ ಅಂದದ್ದಂತೂ ಅಲ್ಲ, ತನ್ನಿಂದ ತಾನೇ ಬಂದು ಹೋದ ಮಾತು. ಆಸೆ ಇಲ್ಲದಿರಲಿಲ್ಲ, ಇತ್ತು. ಆದರೆ ಈಗಲ್ಲ, 60 ವರ್ಷಗಳಿಂದಲೂ ಕೆಳಗೆ ಪಟೇಲರ ಮನೆಯಲ್ಲಿ ದುಡಿಯುತ್ತಿದ್ದಾಗ, ಪಟೇಲರ ಮಗಳು ಸಾವಿತ್ರಿಯ ಜೊತೆ ಆಡಿಕೊಂಡಿರುವಾಗ, ಪಟೇಲರ ತಮ್ಮ ಸಣ್ಣಯ್ಯ ನೋಡಿಕೊಳ್ಳುತ್ತಿರುವಾಗ.
1: ಅದು ಸಾವಿತ್ರಿಯ ತಳ್ಳೀರು ಮದುವೆ, ಹೆಣ್ಣು ಹೆಂಗಸಾದ ಸಂಭ್ರಮಾಚರಣೆಯ ದಿನ. ಊರಿಗೆ ಹೇಳಿಕೆ ಮಾಡಿ ಬಂಧು ಬಳಗ ಹಿತೈಷಿಗಳನ್ನ ಆಹ್ವಾನಿಸಲಾಗಿತ್ತು. ಅದು ಹೆಂಗಸರೇ ಹೆಚ್ಚಾಗಿ ಬಂದು ಸೇರಿದ್ದರು. ಮಡಿವಾಳಗಿತ್ತಿ ಬಂದವಳೇ ತುಳಸಿ ಕಟ್ಟೆ ಎದುರಿಗೆ ರಂಗವಲ್ಲಿ ಹಾಕಿದ್ದಳು. ಅವಳ ಕೈಚಳಕವನ್ನೇ ಕೌತುಕದಿಂದ ಕಂಡದ್ದಿದೆ. ರಂಗವಲ್ಲಿಯ ಹಿಂದೆ ಮಣೆ ಇಟ್ಟು ಅದರ ಮೇಲೆ ಬಟ್ಟೆ ಹಾಸಿದ್ದಳು. ಚೆಂಬೆಗೆ ನೀರು ತುಂಬಿಸಿ 5 ವೀಳ್ಯದ ಎಲೆ 1 ಇಡಿಯ ಅಡಿಕೆ ಹಾಕಿ ಶುದ್ಧೀಕರಣಕ್ಕೆ ಸಜ್ಜಾದದ್ದು ನೆನಪಿದೆ. ಸಾವಿತ್ರಿಯನ್ನು ಹಿರಿಯ ಮುತ್ತೈದೆಯರು ಮಣೆಯ ಮೇಲೆ ಕೂರಿಸಿದ್ದೇ ತಡ ಅಲ್ಲಿಂದ ಕಾಲ್ಕಿತ್ತ ತಾನು ಹೊರ ಅಂಗಳದ ಬಾವಿಕಟ್ಟೆ ಬಳಿ ಸುರಿದ ಪಾತ್ರೆಗಳನ್ನು ಬೆಳಗುತ್ತಿದ್ದ ತಾಯಿಯಲ್ಲಿ, ಅಮ್ಮ ನನಗೆ ಯಾವಾಗ ಹೀಗೆ ಮಾಡುತ್ತೀರಿ ಎಂದಾಗ ವೀಳ್ಯ ಜಗಿವ ಕೆಂಪು ಬಾಯಿಯ ಹಾಗೆ ಕೆನ್ನೆಗಳು ಕೆಂಪಾಗಿಸಿಕೊಂಡ ಅಮ್ಮ ಬಾಯಿ ತುಂಬ ನಕ್ಕಾಗ ಕಡೇ ಬಾಯಿಯಲ್ಲಿ ಇಳಿದ ಕೆಂಪನೆಯ ನೀರನ್ನು ಮಣಿಗಂಟಲ್ಲಿ ಒರೆಸಿಕೊಂಡಿದ್ದಳು. ಅಲ್ಲಿಂದ ಒಂದೇ ನೆಗೆತಕ್ಕೆ ಬಂದು ನಿಂತದ್ದು ತುಳಸಿ ಕಟ್ಟೆಯ ಎದುರಿಗೆ. ಹಿರಿಯ ಮುತ್ತೈದೆಯೊಬ್ಬರು ಒಂದು ತಮ್ಮಿಗೆ ನೀರು ತೆಗೆದುಕೊಂಡು ತಲೆಗೆ 1 ಬೊಟ್ಟು ನೀರು ಎರೆದರು. 2 ಭುಜ 2 ಮೊಣಕಾಲುಗಳಿಗೆ 5 ಅಂಗಾಂಗಗಳಿಗೆ ನೀರನ್ನು ಹೊಯ್ದು ಪ್ರಾರಂಭಿಸಿದ ಸ್ನಾನ. ತಾನು ಕಣ್ಣೆವೆ ಮುಚ್ಚದೆ ಗಮನಿಸಿದ್ದು ತನಗಾಗುವಾಗ ಒಂದೂ ಲೋಪವಾಗಬಾರದೆನ್ನುವ ಉದ್ದೇಶದಿಂದ. ಮಡಿವಾಳಗಿತ್ತಿ ನೀರು ತುಂಬಿಸಿ ಕೊಟ್ಟ ಹಾಗೆ ಮುತ್ತೈದೆಯರೆಲ್ಲ ಮೀಯಿಸಿದ್ದರು. ಬಳಿಕ ಹೊಸ ಸೀರೆ ಉಡಿಸಿ ಆಭರಣ ತೊಡಿಸಿ ಜರಿವಸ್ತ್ರ ಹಾಸಿದ ಕುರ್ಚಿಯಲ್ಲಿ ಕುಳ್ಳೇರಿಸಿ ಮಣೆಯ ಮೇಲೆ ಇರಿಸಿದ ಅಕ್ಷತೆಯ ಬಟ್ಟಲು ಎದುರಿಗೆ ಹಚ್ಚಿ ಬೆಳಗುವ ಕಾಲು ದೀಪ, ಆಕೆಯ ಕೈಯಲ್ಲಿ ಎಲೆ ಅಡಿಕೆಯ ಪಟ್ಟಿ, ಎಲ್ಲಕ್ಕಿಂತ ಹೆಚ್ಚಾಗಿ ಅವಳ ಶೃಂಗಾರ ಕಂಡು ಬೆಕ್ಕಸ ಬೆರಗಾದದ್ದು. ಪಟೇಲರ ಹೆಂಡತಿ ತನ್ನೆಲ್ಲ ಒಡವೆಗಳನ್ನ ಹುಡುಗಿಯ ಮೈಮೇಲೆ ಹೇರಿದ್ದರು. ಕಾಲಿಗೆ ಕಾಲು ಸರಪಳಿ, ಸೊಂಟಕ್ಕೆ ಚಿನ್ನದ ಪಟ್ಟಿ, ಉಂಗುರಗಳು, ಮುರ್ಗಿ ಬಳೆ, ಗಿಳಿಬಳೆ, ಕೆಂಪು ಕಲ್ಲಿನ ಬಳೆ, ಮುತ್ತಿನ ಬಳೆ, ತೋಳು ಬಂದಿ, ಕುತ್ತಿಗೆಗೆ ಮುತ್ತಿನ ಸರ, ಪವನ್ ಸರ, ಗಟ್ಟಿ ಸರಪಳಿ, ಮಲ್ಲಿಗೆ ಮಿಟ್ಟಿ, ಹಿತ್ತಲ ಕಾಯಿ ಸರ, ಅವಲಕ್ಕಿ ಸರ, ಮೋಹನ ಮಾಲೆ, ಕಿವಿಗೆ ಲೋಲಾಕು, ಮುತ್ತಿನ ಕೊಪ್ಪು, ಜಡೆಬಿಲ್ಲೆ, ಬಂಗಾರದ ಕೇದೆಗೆ ಎಲೆ, ಒಂದೇ

ಎರಡೇ ಮುತ್ತಿನ ಕುಪ್ಪು ಕಂಡದ್ದೇ ತಡ ತನಗೆ ಆಸೆ ತಡೆ ಹಿಡಿಯಲಾಗಿರಲೇ ಇಲ್ಲ. ತಾಯಿಯ ಬಳಿ ಹೋದವಳೆ, ಅಮ್ಮ ಮುತ್ತಿನ ಕೊಪ್ಪು ಮಾಡಿಸುತ್ತೀಯಾ ನನ್ನ ತಣ್ಣೀರು ಮದುವೆಗೆ ಎಂದಾಗ ಅಮ್ಮ ಆಗಿನಂತಿರಲಿಲ್ಲ. ಮುಖ ಬಿಮ್ಮನೆ ಬೀಗಿತ್ತು. ಬಹುಶಃ ಕೆಲಸ ಮಾಡಿ ಸಾಕಾಗಿರಬೇಕು. ಪದೇ ಪದೇ ಹೇಳಿದ್ದನ್ನೇ ಹೇಳಿದಾಗ, ಹೋಗಾಚೆ ಬುಗುಡಿಯಂತೆ ಬುಗುಡಿ, ಚಾಕರಿ ಮಾಡುವವರಿಗೆ ಆಸೆ ಇರಬಾರದು ನೋಡು. ಆ ನನ್ನ ಹೊಟ್ಟೆಯಲ್ಲಿ ಯಾಕೆ ಹುಟ್ಟಿದ್ದೀಯೇ ಹೇಳು. ಅವರ ಹೊಟ್ಟೆಯಲ್ಲಿ ಹುಟ್ಟಿದ್ದರೆ ಎಲ್ಲ ಮಾಡಿಸಬಹುದಿತ್ತು ಎಂದದ್ದು ಯಾಕೆ ಹೀಗೆಂದಳೆಂದು ಅರ್ಥವಾಗಿರಲೇ ಇಲ್ಲವಾಗಿತ್ತು. ಆಗ ಪದೇ ಪದೇ ಕೇಳಿದ್ದಕ್ಕಿರಬೇಕು. ಆಯ್ತು ನೋಡುವಂತೆ, ನೀನು ಹೆಂಗಸದಾಗಿನ ಮಾತಲ್ಲ. ಆವಾಗ ನೋಡುವ ಎಂದು ಆಚೆ ಅಟ್ಟಿದ್ದಳು ತಾಯಿ ಜಿಬ್ಲಿಬಾಯಿ. ಅಂದಿನಿಂದ ತನಗೆ ಒಂದೇ ಯೋಚನೆ, ಯಾವಾಗ ಹೆಂಗಸಾದೇನು, ಅದು ಹೇಗೆ ಎಂಬ ವಿಚಾರದತ್ತಲೇ ಚಿಂತಿಸತೊಡಗಿತ್ತು. ಸಾವಿತ್ರಿಯ ಬಳಿ ಸಮಯ ಸಿಕ್ಕಾಗಲೆಲ್ಲ ಅದೇ ಮಾತುಕತೆ, ಮುತ್ತಿನ ಬುಗುಡಿಯ ಹಾತೊರೆ. ಕ್ರಮೇಣ ಸಾವಿತ್ರಿಯ ಒಡನಾಟದಲ್ಲೂ ಬದಲಾವಣೆ. ಆಕೆ ಮುಂಚಿನಂತಿರಲಿಲ್ಲ, ಯಾರೊಡನೆಯೂ ಹೆಚ್ಚು ಸೇರುತ್ತಿರಲಿಲ್ಲ, ಹಾಗಾಗಿ ಹೆಚ್ಚಿನ ಮಾತುಕತೆಗೆ ಅವಕಾಶವೇ ಸಿಕ್ಕಿರಲಿಲ್ಲ. ಆಭರಣಗಳಲ್ಲಿ ಮುಚ್ಚಿಹೋದ ಆಕೆಯ ಚಿತ್ರಣವೇ ಕಣ್ಣ ಮುಂದೆ. ಅದೂ ಒಂದು ಕಾರಣವಾಯಿತೋ ತನ್ನ ಮತ್ತು ಅವಳ ನಡುವಿನ ಅಂತರದ ಅಳತೆ ಕೋಲಾಗಿ. ಮತ್ತೆ ಪೀಡಿಸುತ್ತಿದ್ದದ್ದು ತಾಯಿಯನ್ನೇ. ಅಮ್ಮ ತಾನ್ಯಾವಾಗ ಹೆಂಗಸಾಗುತ್ತೇನೆ ಎಂದು ಆಕೆ ಯಾವ್ಯಾವುದೋ ಉತ್ತರ ಕೊಟ್ಟು ಕಳುಹಿಸುತ್ತಿದ್ದಳು. ಅಂದು ಕೇಳಿದಾಗ ಯಾವ ಆಲೋಚನೆಯಲ್ಲಿದ್ದಳೋ. ಛು, ಯಾಕೆ ಅವಸರ, ಆಗುವಾಗ ಆದರೆ ಸಾಕು. ಏನು ಹುಡುಗನನ್ನ ಹುಡುಕಿ ಮದುವೆ ಸಿದ್ಧತೆ ಮಾಡಿಕೊಂಡು ಕಾಯುತ್ತಿದ್ದೇವಾ, ನಿನ್ನದೊಂದು ಅವಸರ ಎಂದು ಬೈದದ್ದಿದೆ. ಅದಕ್ಕಲ್ಲ ಅಮ್ಮ, ಬುಗುಡಿ ಬೇಕಿತ್ತು ಅಂದದಕ್ಕೆ, ಬೋಳು ಕಿವಿಯಲ್ಲಿದ್ದೀಯ, ಒಂದು ಜೊತೆ ಕೆಂಪಿದ್ದೋ ನೀಲಿ ಕಲ್ಲಿನದ್ದೋ ಟಿಕ್ಕಿ ಮಾಡಿಸಿ ಕಿವಿ ಚುಚ್ಚಿಸಬೇಕೆಂದುಕೊಂಡದ್ದು ಇದುವರೆಗೂ ಆಗಿಲ್ಲ. ಟಿಕ್ಕಿಗೆ ಗತಿಯಿಲ್ಲ, ಇನ್ನು ಬುಗುಡಿಯ ಕೈಗೆಟಕುವ ಕನಸು ಕಟ್ಟು. ಪಟೇಲರ ಮನೆಯಲ್ಲಿ ಸಣ್ಣಯ್ಯನ ಸಹಾಯಕ್ಕೆ ಹೋಗುತ್ತಿದ್ದೀಯ, ಅವರಿಗೆ ಕಾಲು ಸರಿಯಿಲ್ಲ, ಹಾಗಾಗಿ ನಿನ್ನನ್ನು ಅಲ್ಲಿ ಬಿಟ್ಟದ್ದು ಅಂದ ಮಾತ್ರಕ್ಕೆ ಪಟೇಲರ ಮನೆಯೊಳಾಗಿ ಹೋದೆಯೇನು. ನನ್ನ ದರಿದ್ರ ಹೊಟ್ಟೆಯಲ್ಲಿ ಹುಟ್ಟಿಕೊಂಡು ಮಹಾರಾಣಿಯ ಕನಸು ಯಾಕೆ ಕಟ್ಟುತ್ತಿ, ಒಂದೂ ಅರ್ಥವಾಗುತ್ತಿಲ್ಲ ಎಂದು ದಬಾಯಿಸಿದ್ದರು. ಆಮೇಲೆ ಸ್ವಲ್ಪ ದಿನ ಅಮ್ಮನೆದುರು ಅದರ ಮಾತೆತ್ತಿರಲಿಲ್ಲ. ಆದರೆ ಒಳ್ಳ ಮನಸ್ಸು ಕೇಳಬೇಕೇ? ಅದೊಂದು ಹುಣ್ಣಿಮೆ ರಾತ್ರಿ, ಮನೆ ಮಂದಿಯೆಲ್ಲ ರಾತ್ರಿಯ ಊಟದ ನಂತರ ಅಂಗಳದಲ್ಲಿ ಹಾಲು ಬೆಳದಿಂಗಳಲ್ಲಿ ಕುಳಿತು ಮಾತಿಗಿಳಿದ ಹೊತ್ತು. ಯಾವ್ದ್ಯಾವುದೋ ವಿಚಾರಗಳು ಬಂದು ಹೋದವು. ತಾಯಿಯ ಮಡಿಲಿಗೊರಗಿ ಕೂತಾಗ ಮತ್ತೆ ಹುಟ್ಟಿಕೊಂಡ ಪ್ರಶ್ನೆಯೇ ಕೇಳಿಬಿಟ್ಟದ್ದು, ಅಮ್ಮ ಹೆಂಗಸಾಗುವುದೆಂದರೇನು? ಅಮ್ಮ ಆ ಹೊತ್ತು ನಿರೀಕ್ಷಿಸಿಲ್ಲದಿರಬೇಕು, ತೊದಲಿದಳು. ಬಳಿಕ, ಅದಾ ಮಗಳೇ, ನೀನು ದೊಡ್ಡವಳಾಗೋದು ಎಂದಿದ್ದಳಾಕೆ. ದೊಡ್ಡವಳೆಂದರೆ? ತಣಿಯದ ಕುತೂಹಲ. ಆಗಸವನ್ನೇ ದಿಟ್ಟಿಸುತ್ತಿದ್ದ ಅಮ್ಮ, ಅದಾ ಚಂದ್ರ ನೆಂಜಿಲು ಕೆಳಗೆ ಬಿದ್ದಾಗ ನೀನು ದೊಡ್ಡವಳಾದೆ ಎಂದರ್ಥ ಎಂದು ಹಾರಿಕೆಯ ಉತ್ತರ ಕೊಟ್ಟಿದ್ದಳು. ಚಂದ್ರ ನೆಂಜಿಲು ಹೇಗಿರುತ್ತದಮ್ಮ? ಮುಗ್ಧತೆಯ ಪ್ರಶ್ನೆ. ಅದಾ ಕೆಂಪನೆಯ ಎಂಜಿಲು ಎಂದಿದ್ದಕ್ಕೆ, ಚಂದ್ರ ನಿನ್ನಂತೆಯೇ ಎಲೆ ಅಡಿಕೆ ಜಗಿಯುತ್ತಿದ್ದಾನೇನು ಅಂದಾಗ ಅಮ್ಮ ಗೊಳ್ಳನೆ ನಕ್ಕಿದ್ದರು. ಹೀಗೆ ಒಂದು ವರ್ಷದ ಹತ್ತಿರ ಹತ್ತಿರ ಪ್ರಶ್ನೋತ್ತರಗಳಲ್ಲೇ ಕಳೆದು ಹೋಗಿತ್ತು. ಅದೊಂದು ದಿನ ಕತ್ತಲೆ ಕರಗಿ ಬೆಳಕು ಹುಟ್ಟುವ ಹೊತ್ತು ಕಿಬ್ಬೊಟ್ಟೆ ನೋವಿಗೆ ಎಚ್ಚರಗೊಂಡದ್ದು. ಮನೆಯ ತೊಂಡೆ ಚಪ್ಪರದ ಕಟ್ಟೆಯಲ್ಲಿ ಹಾಸಿದ ಶಿಲೆಕಲ್ಲಿನ ಮೇಲೆ ಕುಕ್ಕರು ಕಾಲಲ್ಲಿ ಕುಳಿತಾಗಲೇ ಇಡೀ ಕಲ್ಲು ಹಾಸು ಕೆಂಪನೆಯ ಬಣ್ಣ ತಾಳಿತ್ತು. ಮುಸುಕು ಮುಸುಕಾಗಿ ಕಂಡಿತು. ಕಣ್ಣರಳಿಸಿ ಕಾಣುವಾಗ ಆಗಸದಿ ನಗುವ ಚಂದಿರ. ಆಕೆಗೆ ಅರ್ಥವಾಗಿರಲಿಲ್ಲ, ಆದರೆ ಖುಷಿಯೂ ಆಗಿರಲಿಲ್ಲ. ಮಡುಗಟ್ಟಿದ ನೋವು ದುಃಖ ಉಮ್ಮಳಿಸಿ ಬಂದು ಬಿಕ್ಕಿ ಬಿಕ್ಕಿ ಅತ್ತದ್ದು. ಹೇಳಿಕೊಳ್ಳಲು ಹೆತ್ತಬ್ಬೆ ಇಲ್ಲದ್ದು. ಬುಗುಡಿಯ ಆಸೆ ಬಿಡಿ, ಅಮ್ಮನಲ್ಲಿ ಹೇಳಿಕೊಳ್ಳುವ ಅವಕಾಶವೂ ಇರಲಿಲ್ಲ. ಎರಡು ತಿಂಗಳ ಹಿಂದೆ ಆಕೆಯ ಅರಿವಿಗೆ ಬಾರದೆ ಆವರಿಸಿದ ಖಾಯಿಲೆ. ಮೈಹಿಡಿ ಹಳದಿಯಾಗಿ ಕಣ್ಣ ರೆಪ್ಪೆಯ ಕೂದಲು ಹಳದಿಯಾದಾಗ ಗಾಬರಿಗೊಂಡದ್ದು. ಯಾರೋ ಮದ್ದು ಕೊಡುವ ಹಳ್ಳಿ ವೈದ್ಯರಲ್ಲಿ ಕರೆದುಕೊಂಡು ಹೋದದ್ದು. ಕೈಗೆ ಕಾಯಿಸಿದ ಕಬ್ಬಿಣದ ಸಲಾಕೆಯಿಂದ ಎಳೆದ ಬರೆ. ಗಾಯವು ಹುಣ್ಣಾಗಿ ಕೊಳಿತು. ಅದೊಂದು ದಿನ ಅಸುನೀಗಿದ ಅಮ್ಮನಿಲ್ಲದ ಮೇಲೆ ಪಟೇಲರ ಮನೆಯಲ್ಲೇ ಹೆಚ್ಚಿನ ಹೊತ್ತು ಕಳೆದದ್ದು. ಮತ್ತೆ ಮುಂದಿನದ್ದನ್ನು ಯೋಚಿಸಲು ಮನಸ್ಸಾಗದೆ ದೀರ್ಘ ನಿಟ್ಟಿಸಿರೊಂದು ಹೊರಬಂದಾಗಲೇ, ಅಮ್ಮ ಅಮ್ಮ ಏನಾಯ್ತಮ್ಮ ಎಂಬ ಮಗ ರಾಜುವಿನ ಕರೆಗೆ ಎಚ್ಚೆತ್ತುಕೊಂಡಿದ್ದರು ಬಾಮ್ನಿಬಾಯಿ.
ಅಲ್ಲಮ್ಮ ಒಡಲೊಳಗಿನ ಆಸೆ ಆಸೆಯಾಗಿಯೇ ಉಳಿದುದ.

0: ಇದರ ಬಗ್ಗೆ ನೋವಾಗಿದೆ. ಕೆಲವೊಮ್ಮೆ ಈ ಪೆದ್ದು ತಲೆಗೆ ಅರ್ಥವಾಗುವುದೇ ಇಲ್ಲ. ನನ್ನಿಂದ ತಪ್ಪಾಗಿದೆ ಎಂದು ಪರಿಪರಿಯಾಗಿ ಹಲುಬಿದ ಮಗನನ್ನ ತಬ್ಬಿಕೊಂಡ ಬಾಮ್ನಿಬಾಯಿ, ನಾನೀಗ ಏನಂದು ಬಿಟ್ಟೆ ಎಂದರು. ಏನೂ ನೆನಪಿಲ್ಲದವರಂತೆ. ರಾಜುವಿಗೆ ಮತ್ತೊಮ್ಮೆ ಆಶ್ಚರ್ಯ. ಏನಮ್ಮ ಬುಗುಡಿ ಮಾಡಿಸು ಎಂದೆಯಲ್ಲ? ದೇವರ ನಾಮಸ್ಮರಣೆ ಮಾಡುವ ಕಾಲದಲ್ಲಿ ಬಂಗಾರದ ಬಯಕೆ. ಕೇಳಿದವರಿಗೆಲ್ಲ ಕೇಳಿದಾಗಲೆಲ್ಲ ಬೇಡಿಕೊಂಡಾಗಲೆಲ್ಲ ಸಾವನ್ನು ಕರುಣಿಸಿದ್ದರೆ ಲೋಕವೇ ಬರಿದಾಗಿ ಬಿಡುತ್ತಿತ್ತೇನೋ. ತಾನು ಅದೆಷ್ಟು ಬಾರಿ ಕೇಳಿಸಿಕೊಂಡಿಲ್ಲ. ಸಾವು ಅಷ್ಟು ಸುಲಭವಾಗಿ ಲಭಿಸುವುದಿಲ್ಲ. ಆದರೆ ದೇವರು ಯಾರನ್ನೂ ಮರೆಯುವುದಿಲ್ಲ. ಸರದಿಯ ಪ್ರಕಾರ ಕರೆಯುತ್ತಾನೆ. ಬಿಡು, ಜೀವನದಲ್ಲಿ ಜಿಗುಪ್ಸೆ ಹುಟ್ಟಿಕೊಂಡರೆ ಬದುಕಲಾಗುವುದೇ? ನೀನೇ ನನ್ನ ಬದುಕಿನ ಬಂಗಾರವಾಗಿರುವಾಗ ಆ ಬುಗುಡಿ ಯಾವ ಲೆಕ್ಕ? ಸಾಯಲು ಹೊರಟವಳಿಗೆ ಬಂಗಾರವೇ. ಅದಿಲ್ಲದಿದ್ದರೆ ಯಮರಾಜ ಟಿಕೆಟು ನಿರಾಕರಿಸುತ್ತಾನೆಯೇ ಎಂದು ನಕ್ಕಾಗ ಮಾತು ತಪ್ಪಿಸುವ ತಾಯಿಯ ಬಗ್ಗೆ ಯಾಕೋ ಚಿಂತೆಯಾಗತೊಡಗಿತು. ಇವತ್ಯಾಕೋ ಸಂಪೂರ್ಣ ಬದಲಾದಂತೆ ಕಂಡ ತಾಯಿಯನ್ನು ಎಬ್ಬಿಸಿ ಎದುರಿನ ಆರಾಮ ಕುರ್ಚಿಯಲ್ಲಿ ಕುಳ್ಳೇರಿಸಿದ ರಾಜು. ನಿದ್ರೆ ಹೇಳ ಕೇಳದೆ ದೂರಾಗಿ ಆಗಿತ್ತು. ಒಳಹೋಗಿ ತಾಯಿಗೆ ಕುಡಿಯಲು ಬಿಸಿ ಬಿಸಿ ಚಹಾ ಮಾಡಿ ತಂದ. ನಾನೇ ಮಾಡಿಕೊಳ್ಳುತ್ತಿದ್ದೇನಲ್ಲ, ಇನ್ನೇನು ಬೆಳಗಾಗಲು ಮೂರೇ ಗಳಿಗೆ, ಮತ್ತೆ ಒಟ್ಟಿಗೆ ಕುಡಿಯಬಹುದಿತ್ತು. ನೀನ್ಯಾಕೋ ಕೈ ಸುಟ್ಟುಕೊಳ್ಳಲು ಹೋದದ್ದು? ಅದು ಗಂಡು ಮಗನ ಕೈಯಲ್ಲಿ ಮಾಡಿಸಿ ಕುಡಿದೆ ಎನ್ನುವಾಗ ಇನ್ನೊಬ್ಬರ ಕೈಯಿಂದ ಕೆಲಸ ಮಾಡಿಸಿಕೊಳ್ಳುವುದು ಸುತರಾಮ್ ಇಷ್ಟವಿಲ್ಲ ಎನ್ನುವುದು ಸಾಬೀತಾಗುತ್ತಿತ್ತು. ಅಮ್ಮ, ಕಾಲ ಬದಲಾಗಿದೆ. ಗಂಡು ಹೆಣ್ಣು ಇಬ್ಬರೂ ಕೆಲಸವನ್ನ ಹಂಚಿಕೊಂಡು ಮಾಡಬೇಕು. ಈಗ ಇಬ್ಬರೂ ಮನೆಯ ಹೊರಗಡೆ ದುಡಿಯುವಾಗ ಮನೆ ಕೆಲಸ ಒಬ್ಬರಿಗೆ ಹೊರೆಯಾಗಬಾರತ್ತಲ್ಲ. ರಥದ ಎರಡು ಗಾಲಿಗಳ ಹಾಗೆ ಗಂಡ ಹೆಂಡತಿ ಬಾಳು ಬಂಡಿಯ ಎರಡು ಚಕ್ರಗಳು. ಕೆಲಸ ಮಾಡುವುದರಲ್ಲಿ ಮೇಲು ಕೇಳು ಯಾಕೆ? ನೀನು ಕುಡಿಯುತ್ತಿರುವುದರಲ್ಲಿ ಏನಾದರೂ ವ್ಯತ್ಯಾಸವಿದೆಯೇ? ಅದೇ ರುಚಿ, ಅದೇ ಪರಿಮಳ ತಾನೆ ಅಂದಾಗ ನಕ್ಕವರೇ, ಇಲ್ಲ, ಸ್ವಲ್ಪ ರುಚಿ ಜಾಸ್ತಿಯೇ ಇದೆ, ಯಾಕೆಂದರೆ ನನ್ನ ಮಗ ಮಾಡಿದ್ದು ಎಂದು ನಕ್ಕಿದ್ದರು. ಮರುಕ್ಷಣದಲ್ಲಿ ಶಿಖರದತ್ತ ತುತ್ತ ತುದಿಯಿಂದ ಒಮ್ಮೆಲೆ ಪ್ರಪಾತಕ್ಕೆ ಕುಸಿದವರಂತೆ ಕುಗ್ಗಿ ಹೋದದ್ದು. ಅಮ್ಮನ ಬಳಿಗೆ ಹೋದವನೇ ಅವರ ತಲೆ ಸವರುತ್ತಾ ಮಗುವಿನಂತೆ ಮುದ್ದಾಡುತ್ತಾ, ಅಮ್ಮ ಏನಾಗುತ್ತದೆ? ಅಮ್ಮ ಯಾಕೆ ನೀವು ಈ ರೀತಿ ಕ್ಷಣ ಕ್ಷಣಕ್ಕೂ ಬದಲಾಗುತ್ತಿದ್ದೀರಿ ಎಂದು ಒತ್ತಾಯಿಸಿದ. ಕಣ್ಣಾಲಿಗಳು ತುಂಬಿ ಬಾಮ್ನಿಬಾಯಿಯ ಗಲ್ಲದ ಮೇಲೆ ಹರಿಯಿತು. ರಾಜು, ನನಗೆ ಕೊನೆಗಾಲ ಸಮೀಪಿಸುತ್ತಿದೆ ಅನ್ನಿಸುತ್ತಿದೆ. ನನಗೆ ಪಟೇಲರ ಮನೆಗೆ, ನನ್ನೂರಿಗೆ ಹೋಗಬೇಕೆನ್ನಿಸುತ್ತಿದೆ ಕಣೋ. ವಾರ್ತೆಯಲ್ಲಿ ಯುದ್ಧ ಕಂಡ ಗಳಿಗೆಯಿಂದ ಯಾಕೋ ಭಯ. ನನ್ನವರನ್ನೆಲ್ಲ ನೋಡಬೇಕೆನ್ನಿಸುತ್ತಿದೆ ಎಂದು ಕಣ್ಣೀರಿಟ್ಟಾಗ ಆಶ್ಚರ್ಯ ಪಡುವ ಸರದಿ ಮಾತ್ರ ರಾಜವಿನದ್ದು. ಅಮ್ಮ ಏನಂದೆ? ಊರು? ನಿಮಗೊಂದು ಊರಿದೆಯೇ? ಪಟೇಲರೇ ಯಾರವರು? ನಿನಗೇನಾಗಬೇಕು? ಒಮ್ಮೆಲೆ ಆಶ್ಚರ್ಯಚಕಿತನಾದ. ಇದುವರೆಗೂ ಬಾಯ್ಬಿಡದ ರಹಸ್ಯದ ಬಾಗಿಲೊಂದು ತೆರೆದಂತೆ ಭಾಸವಾಗಿತ್ತು. ಎಷ್ಟು ದಿನಗಳಿಂದ, ದಿನವೆಲ್ಲಿ ಬಂತು? ವರುಷಗಳಿಂದ ಅಮ್ಮ ನಮಗ್ಯಾರೂ ಬಂಧುಗಳಿಲ್ಲವೇ, ಅಂದರೆ ತಾನೊಬ್ಬಳೆ ಎಂದಿರಿ. ತಾವೇನು ಮಾಯಕದಿಂದ ಆಕಾಶದಿಂದ ಭೂಮಿಗೆ ಬಿದ್ದವರೇ ಎಂದರೆ ನಕ್ಕು ಮಾತು ಬದಲಾಯಿಸುತ್ತಿದ್ದೀರಿ. ಈಗ ನನ್ನೂರ ಪಟೇಲರು ಇನ್ನು ಏನೇನೋ ಅನ್ನುತ್ತಿದ್ದೀರಿ, ಕನವರಿಕೆಯ ಮಾತೆ? ಇಲ್ಲ, ನಿಜವಾಗಿಯೂ ನಿಮ್ಮೊಳಗೊಂದು ನಿಗೂಢತೆಯ ಕತೆ ಇದೆಯೇ ಎನ್ನುವ ಪ್ರಶ್ನೆಗೆ ಬಾಮ್ನಿಬಾಯಿ ಕೆಲ ಹೊತ್ತು ಮೌನ. ಹೇಳಲೇ ಬೇಡವೇ? ಹೇಳದಿರೆ ಆತ ಬಿಡಲಾರ. ಕುತೂಹಲ ಕೆರಳಿದೆ. ಪ್ರತಿ ವರ್ಷ ರಜಾ ದಿನಗಳಲ್ಲಿ ಗೆಳೆಯರೆಲ್ಲರೂ ಅಜ್ಜಿ ಮನೆಗೋ ಊರಿಗೋ ಹೋಗುವಾಗಲೆಲ್ಲ, ಅಮ್ಮ ನಮ್ಮೆಲ್ಲರಿಗೂ ಹೋಗಲಿಕ್ಕಿಲ್ಲವಲ್ಲ? ಯಾಕಮ್ಮ ಎಂದರೆ ನಮಗ್ಯಾರೂ ಇಲ್ಲಪ್ಪ, ತಾನೋರ್ವಳು ಅನಾಥೆ ಎನ್ನುತ್ತಿದ್ದಾರಲ್ಲ. ನಮ್ಮ ಊರಾವುದು? ನಮಗೊಂದು ಊರಿದೆಯೇ, ಅಲ್ಲೊಂದು ಮನೆ ಇದೆಯೇ? ನನ್ನೆಲ್ಲ ಗೆಳೆಯರಿಗೂ ದೂರ ದೂರಗಳಲ್ಲಿ ಬಂಧುಗಳಿದ್ದಾರೆ ಎಂದರೆ ನಮಗ್ಯಾವ ಊರು? ಎಲ್ಲಿ ಬದುಕುತ್ತಿದ್ದೇವೋ ಅದೇ ಊರು. ಅನಾಥಳು ಎಂದ ಮೇಲೆ ಬಂಧುಗಳಾರಿರುತ್ತಾರೆ? ನೀನು ದೊಡ್ಡವನಾಗಿ ಮದುವೆಯಾಗಿ ಮಕ್ಕಳಾದ ಮೇಲೆ ನಿನಗೆಷ್ಟು ಬಂಧುಗಳು ಬೇಕೋ ಅಷ್ಟು ಮಂದಿ ಸಿಗುತ್ತಾರಪ್ಪ. ಹಾಗಾದರೆ ಈಗಲೇ ಒಂದು ಮದುವೆ ಮಾಡಿಬಿಡಲೆ ಅಂದಾಗ, ಆಯ್ತು ಮಾಡಿಬಿಡಿ ಅಂದಿರಲು ಬಾಯಿ ತುಂಬ ನಕ್ಕಿದ್ದೀರಿ. ಈಗ ಎಲ್ಲಿಂದ ಬಂದರಮ್ಮ ಪಟೇಲರು? ನಿಮ್ಮೂರು, ಬಂಧುಗಳು, ಮತ್ತಿನ್ನೇನು ಎಂದು ಮಾಡಿದ ಒತ್ತಾಯ ಹೇಳದೆ ಬಿಡುವಂತಿರಲಿಲ್ಲ. ಹೌದು, ನನಗೂ ಒಂದು ಊರು, ಅದರೊಳಗೊಂದು ಮನೆ ಇತ್ತು. ಇಂದು ನನ್ನ ಬದುಕಿನ ಗುಟ್ಟನ್ನೇ ತೆರೆದಿಡಲೇಬೇಕಾದ ಹೊತ್ತು, ಕೇಳು ಎಂದರು.
1: ಇದುವರೆಗೆ ವಸಂತಿ ಶೆಟ್ಟಿ ಬ್ರಹ್ಮಾವರ ಅವರ

0: ಸತ್ಯಕಂಬ ಕಾದಂಬರಿ ಓದು ಸರಣಿ ಪ್ರಸಾರವಾಯಿತು. ನಿರೂಪಣೆ ಮಮತಾ ನವೀನ್ ಶೆಟ್ಟಿ.
1: ಮುಂದೆ ಜನಪದ ಗೀತೆಗಳು. ಮೊದಲಿಗೆ ಸುಲೋಚನಾ ಹಾಗೂ ಯುವರಾಜ್ ಹಾಡಿರುವ ಗೀತೆ

0: ಇದು ಇಂದಿನ ವನಿತಾವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
1: ವನಿತಾವಾಣಿ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-233.
1: ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ದ್ವಾರಂ ವೆಂಕಟಸ್ವಾಮಿ ನಾಯ್ಡು ಅವರ ಪಿಟೀಲು ವಾದನ. ಪಕ್ಕವಾದ್ಯದಲ್ಲಿ ವಯೋಲಿನ್ ಮಾರೆಲ್ಲ ಕೇಶವರಾವ್, ಮೃದಂಗ ಕೋಲಂಕ ವೆಂಕಟರಾಜು. ಮೊದಲಿಗೆ ಶಂಕರಾಭರಣರ

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ದ್ವಾರಂ ವೆಂಕಟಸ್ವಾಮಿ ನಾಯ್ಡು ಅವರ ಪಿಟೀಲು ವಾದನ. ಪಕ್ಕವಾದ್ಯದಲ್ಲಿ ವಯೋಲಿನ್ ಮಾರೆಲ್ಲ ಕೇಶವರಾವ್, ಮೃದಂಗ ಕೋಲಂಕ ವೆಂಕಟರಾಜು. ಮೊದಲಿಗೆ ಶಂಕರಾಭರಣರಾಗದ ವರ್ಣ, ಆಟತಾಳದಲ್ಲಿ ಸ್ವಾತಿ ತಿರುನಾಳವರ ಕೃತಿ ಚಲಮೇಲ.

ದ್ವಾರಂ ವೆಂಕಟಸ್ವಾಮಿ ನಾಯ್ಡು ಅವರ ಪಿಟೀಲು ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ಸಹಕರಿಸಿದವರು ವಯೋಲಿನ್ ಮಾರೆಲ್ಲ ಕೇಶವರಾವ್, ಮೃದಂಗ ಕೋಲಂಕ ವೆಂಕಟರಾಜು.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಹಸಿರು ಭವಿಷ್ಯಕ್ಕಾಗಿ ಸೈಕ್ಲಿಂಗ್ ಧ್ಯೇಯದೊಂದಿಗೆ ವಿಶ್ವಸಂಸ್ಥೆ ಘೋಷಣೆಯಂತೆ ಇಂದು ವಿಶ್ವ ಬೈಸಿಕಲ್ ದಿನಾಚರಣೆ. ತನ್ನಿಮಿತ್ತ ಸೈಕ್ಲಿಂಗ್ ಮತ್ತು ಸೈಕಲ್ ಪಟುಗಳ ತವರು ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಗಳು ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ವಿಶೇಷ ಸೈಕ್ಲೋಥಾನ್ ಕಾರ್ಯಕ್ರಮಗಳು ಸಪ್ತಾಹ ಪೂರ್ತಿ ಆಯೋಜಿತವಾಗಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕರೆಯ ಮೇರೆಗೆ ಇಂಧನ ಬಳಕೆ ಮಿತಗೊಳಿಸಿ ಪರಿಸರ ಸಂರಕ್ಷಣೆಯ ಹಿತದೃಷ್ಟಿಯಿಂದ ಸೈಕಲ್ ಬಳಕೆ ಮಹತ್ವದ ಬಗ್ಗೆ ಜನಜಾಗೃತಿ ಮೂಡಿಸಲು ಹುಬ್ಬಳ್ಳಿ ಬೈಸಿಕಲ್ ಕ್ಲಬ್ ಸದಸ್ಯರು ಸೇರಿದಂತೆ ಖೇಲೋ ಇಂಡಿಯಾ ಕ್ಲಬ್, ಭಾರತೀಯ ಕ್ರೀಡಾ ಪ್ರಾಧಿಕಾರದ ಕೇಂದ್ರಗಳು ಸಂಡೇಸ್ ಆನ್ ಬೈಸಿಕಲ್ ಅಭಿಯಾನವನ್ನು ಆಯೋಜಿಸಿ ಪ್ರಚುರಪಡಿಸುತ್ತಿವೆ. ಕರ್ನಾಟಕ ಅಮೇಚ್ಯೂರ್ ಸೈಕ್ಲಿಂಗ್ ಅಸೋಸಿಯೇಷನ್ ಅಧ್ಯಕ್ಷ ಹಾಗೂ ರಾಷ್ಟಮಟ್ಟದ ಸೈಕ್ಲಿಂಗ್ ಪಟು ವಿಜಯಪುರದ ರಾಜು ಬಿರಾದಾರ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಸೈಕಲ್ ಅನ್ನುವ ಶಬ್ದ 1817ರಲ್ಲಿ ಜರ್ಮನಿಯಲ್ಲಿ ಕ್ಲಾರ್ಕ್ ಮೌನ್ ಡ್ರಾಯ್ಸ್ ಅಂತ ಹೇಳಿ ಕಟ್ಟಿಗೆಯ ಒಂದು ಪ್ಯಾಡಲ್ ಇಲ್ಲದ ಸೈಕಲ್ ಅನ್ನು ಸ್ಟಾರ್ಟ್ ಮಾಡಿದ. 1868ರಲ್ಲಿ ಪ್ಯಾರಿಸ್ ನಲ್ಲಿ ಬೈಸಿಕಲ್ ರೇಸ್ ಅನ್ನೇ ನಡೆಸಿದರು. ಹಾಗಾಗಿ 1896ರಲ್ಲಿ ಅದನ್ನು ಮೊದಲ ಬಾರಿ ಒಲಿಂಪಿಕ್ ಅನ್ನು ಅಧಿಕೃತವಾಗಿ ಕ್ರೀಡೆಯಲ್ಲಿ ಸೇರಿಸಲಾಯಿತು. 1930ರಲ್ಲಿ ಭಾರತದಲ್ಲಿ ಪ್ರಪ್ರಥಮವಾಗಿ ಪರಿಚಯ ಆಯಿತು. ಜಮಖಂಡಿ ಮಹಾರಾಜರ ಪಟವರ್ಧನ ಕಾಲದಲ್ಲಿ ರಾಜರು ಏನು ಸುಮಾರು ರೇಸ್ ನಡೆಸ್ತಾ ಇದ್ರು, ನಮ್ಮ ಬಿಜಾಪುರ ಬಾಗಲಕೋಟೆ ಅಖಂಡ ಜಿಲ್ಲೆ ಇದ್ದಾಗ ನಮ್ಮ ಕ್ರೀಡಾಪಟುಗಳು ಇಲ್ಲಿ ಸೈಕ್ಲಿಂಗ್ ಹಾಗೂ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಸಿದ್ರು. ಒಂದು ಆರೋಗ್ಯಕ್ಕಾಗಿ, ಒಂದು ಪರಿಸರಕ್ಕಾಗಿ, ದೇಶದ ಹಿತದೃಷ್ಟಿಗಾಗಿ ಸೈಕಲ್ ಅನ್ನು ಬಳಸಬೇಕು.
0: ಜೂನ್ 5 ಶುಕ್ರವಾರ ವಿಶ್ವ ಪರಿಸರ ದಿನದಂದು ನಮ್ಮ ಭೂಮಿಯನ್ನು ಇತ್ಯಾಜ್ಯ ಮುಕ್ತಗೊಳಿಸಲು ಸಂಕಲ್ಪಿಸೋಣ ಎಂದು ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಮನವಿ ಮಾಡಿದೆ. ಅಧಿಕೃತ ರೀಸೈಕ್ಲಿಂಗ್ ಕೇಂದ್ರಗಳಿಗೆ ಕಡ್ಡಾಯವಾಗಿ ಇಲೆಕ್ಟ್ರಾನಿಕ್ ತ್ಯಾಜ್ಯ ವಿಲೇವಾರಿ ಮಾಡುವ ಪ್ರತಿಜ್ಞೆ ಮಾಡೋಣ, ಪ್ರಕೃತಿಯನ್ನು ರಕ್ಷಿಸೋಣ ಎಂದು ಜನತೆಯಲ್ಲಿ ಕೋರಿದೆ. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇಂದು ಸಂಜೆ 4:05 ಬೆಂಗಳೂರಿನ ಲೋಕಭವನದಲ್ಲಿ ರಾಜ್ಯದ 18ನೇ ಮುಖ್ಯಮಂತ್ರಿಯಾಗಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರಿಂದ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಮೊದಲ ಹಂತದಲ್ಲಿ 8-10 ಶಾಸಕರು ನೂತನ ಸಚಿವ ಸಂಪುಟದ ಸದಸ್ಯರಾಗಿ ಪ್ರಮಾಣವಚನ ಸ್ವೀಕರಿಸುವ ನಿರೀಕ್ಷೆ ಇದೆ ಎಂದು ಮೂಲಗಳನ್ನು ಉಲ್ಲೇಖಿಸಿ ಸುದ್ದಿ ಸಂಸ್ಥೆಗಳು ವರದಿ ಮಾಡಿವೆ. ಸಮಾನತೆ ಹಾಗೂ ಸಾಮಾಜಿಕ ನ್ಯಾಯದ ಬಗ್ಗೆ ಬದ್ಧತೆ ಹೊಂದಿರುವ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ರಾಷ್ಟೀಯ ಕಾಂಗ್ರೆಸ್ ಪಕ್ಷದ ಕಾರ್ಯಕಾರಿ ಸಮಿತಿ ಸದಸ್ಯರನ್ನಾಗಿ ನೇಮಿಸಲಾಗಿದೆ ಎಂದು ಕಾಂಗ್ರೆಸ್ ಪಕ್ಷದ ರಾಷ್ಟೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ತಿಳಿಸಿದ್ದಾರೆ. ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ನಾಳೆ ಬೆಳಗ್ಗೆ 10:00 ಯಾದಗಿರಿ ಜಿಲ್ಲೆ ಗುರುಮಠಕಲ್ ತಾಲೂಕು ಬದ್ದೇಪಲ್ಲಿ ಗ್ರಾಮದಲ್ಲಿ ರೈತರ ತರಬೇತಿ ಕೇಂದ್ರ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರವನ್ನು ಉದ್ಘಾಟಿಸಲಿದ್ದಾರೆ. ಬಳಿಕ ರಾಯಚೂರು ಜಿಲ್ಲೆ ಶಕ್ತಿನಗರದಲ್ಲಿ 12:00 ರಾಯಚೂರು ಮತ್ತು ಯಾದಗಿರಿ ಮಹತ್ವಾಕಾಂಕ್ಷಿ ಜಿಲ್ಲೆಗಳ ಪ್ರಗತಿ ಪರಿಶೀಲಿಸಲಿದ್ದಾರೆ. ನಂತರ 4:00 ವಿಜಯನಗರ ಜಿಲ್ಲೆ ಹೊಸಪೇಟೆಗೆ ತೆರಳಲಿದ್ದಾರೆ. ವಿಜಯನಗರ ಜಿಲ್ಲೆ ಹೊಸಪೇಟೆಯ ತುಂಗಭದ್ರಾ ಜಲಾಶಯದಲ್ಲಿ 33 ಟಿಎಂಸಿ ಅಡಿಯಷ್ಟು ಹೂಳು ತುಂಬಿದ್ದು, ಬಳ್ಳಾರಿ ರೈತ ಸಂಘದ ನೇತೃತ್ವದಲ್ಲಿ ರೈತರು ನಿನ್ನೆ ಹೂಳೆತ್ತುವ ಜಾತ್ರೆ ಕೈಗೊಂಡರು. ಗುಂಡಾ ಸಸ್ಯೋದ್ಯಾನ ಸಮೀಪದ ಹಿನ್ನೀರು ಪ್ರದೇಶದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಕಂಪ್ಲಿ, ಕುರುಗೋಡು ಹಾಗೂ ಸಿರುಗುಪ್ಪ ಭಾಗದ ರೈತರು 60ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳಲ್ಲಿ ಹೂಳು ತುಂಬಿಕೊಂಡು ತಮ್ಮ ಹೊಲಗಳಿಗೆ ಸಾಗಿಸಿದರು ಎಂದು ಬಳ್ಳಾರಿ ರೈತ ಸಂಘದ ಅಧ್ಯಕ್ಷ ದರೂರು ಪುರುಷೋತ್ತಮಗೌಡ

0: ಸಿದ್ದಾರೆ. ದಾವಣಗೆರೆ ನಗರದ ನೀರಿನ ಒತ್ತಡ ಕಡಿಮೆ ಮಾಡಿ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಲು ಪ್ರತಿಯೊಬ್ಬರು ಕಚೇರಿ ಹಾಗೂ ಮನೆಗಳಲ್ಲಿ ಮಳೆ ನೀರು ಕೊಯ್ಲು ಪದ್ಧತಿ ಅಳವಡಿಸಿಕೊಳ್ಳುವುದು ಕಡ್ಡಾಯ ಎಂದು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜಿಲ್ಲೆಯ ಕೆರೆಗಳ ನಿರ್ವಹಣೆ ಕುರಿತ ಸಭೆಯಲ್ಲಿ ಅವರು ಮಾತನಾಡಿದರು. 5ನೇ ತಾರೀಕು ವಿಶ್ವ ಪರಿಸರ ದಿನದ ಅಂಗವಾಗಿ 6ನೇ ತಾರೀಕು ಕುಂದುವಾಡ ಕೆರೆ ಆವರಣದಲ್ಲಿ ವಾಕರ್ಸ್ ಅಸೋಸಿಯೇಷನ್ ವತಿಯಿಂದ 250 ಸಸಿಗಳನ್ನು ನೆಡಲಾಗುವುದು ಎಂದರು. ಬಾಲ ಹಾಗೂ ಕಿಶೋರ ಕಾರ್ಮಿಕ ಪದ್ಧತಿ ನಿರ್ಮೂಲನೆ ಕುರಿತಂತೆ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಹೋಂಸ್ಟೇ ಹಾಗೂ ರೆಸಾರ್ಟ್ಗಳಲ್ಲಿ ತಪಾಸಣೆ ಮತ್ತು ಜಾಗೃತಿ ಮೂಡಿಸುವಂತೆ ಉತ್ತರ ಕನ್ನಡ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಸೂಚಿಸಿದ್ದಾರೆ. ಉಡುಪಿ ಜಿಲ್ಲೆ ಪೆಟ್ರೋಲ್ ಬಂಕ್ಗಳ ಮಾಲೀಕರು ಹಾಗೂ ಕಂಪನಿಗಳ ಮಾರಾಟ ಅಧಿಕಾರಿಗಳ ಸಭೆ ನಡೆಸಿದ ಜಿಲ್ಲಾಧಿಕಾರಿ ಟಿಕೆ ಸ್ವರೂಪ, ಜಿಲ್ಲೆಯ ರೈತರ ಪಂಪ್ಸೆಟ್ಗಳಿಗೆ ಹಾಗೂ ಮೀನುಗಾರರ ದೋಣಿಗಳಿಗೆ ತೊಂದರೆಯಾಗದಂತೆ ನಿಯಮಾನುಸಾರ ಪೆಟ್ರೋಲ್ ಮತ್ತು ಡೀಸೆಲ್ ವಿತರಿಸಲು ಕ್ರಮ ಕೈಗೊಳ್ಳುವಂತೆ ವಿತರಕರಿಗೆ ಸೂಚಿಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ವನಿತಾ ವಿಹಾರ. ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತ್ ಸ್ವಾಗತ ಕೇಳುಗರೆ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಸಾವಿತ್ರಿ ಮನೋಹರ್ ಅವರಿಂದ ಲಘುದಾಟಿಯ ಭಾಷಣ, ಅಕ್ಕ ಭಾವನ ಹೊಸ ದೀಪಾವಳಿ.
2: ಈ ಆಧುನಿಕ ಯುಗದಲ್ಲಿ ಒಂದಿಲ್ಲೊಂದು ಸಮಸ್ಯೆಗಳಿಂದ ಇಡೀ ಮಾನವ ಸಮಾಜ ನರಳುತ್ತಿದೆ ಎಂಬುದು ಅಕ್ಷರಶಃ ಸತ್ಯ. ದಿನ ಬೆಳಗಾದರೆ ಸಾಂಸಾರಿಕವಾಗಿ ಆಗಲಿ, ಸಾಮಾಜಿಕವಾಗಿ ಆಗಲಿ, ಆರ್ಥಿಕವಾಗಿ ಆಗಲಿ ಅಥವಾ ರಾಜಕೀಯವಾಗಿ ಆಗಲಿ ಮನುಷ್ಯನಿಗೆ ಮಾನಸಿಕ ಒತ್ತಡ ಕಟ್ಟಿಟ್ಟ ಬುತ್ತಿ. ಈ ಒತ್ತಡದ ಪರಿಣಾಮವಾಗಿ ಅವನಿಗೆ ಜೀವನದಲ್ಲಿ ಸ್ವಾರಸ್ಯವೇ ಉಳಿದಿರುವುದಿಲ್ಲ. ಈ ಒತ್ತಡದಿಂದ ಸ್ವಲ್ಪ ಮಟ್ಟಿಗಾದರೂ ಪಾರಾಗಲು ಇರುವ ಒಂದೇ ಒಂದು ದಾರಿ ಹಾಸ್ಯ. ಸಮಾಜದ ಒತ್ತಡವೆಂಬ ರೋಗಕ್ಕೆ ರಾಮಬಾಣ ಈ ಹಾಸ್ಯ. ಇದಕ್ಕಾಗಿ 1,000 ರೂಪಾಯಿ ಖರ್ಚು ಮಾಡಬೇಕಾಗಿಲ್ಲ ಮಾರಾಯರೆ, ಮನಸ್ಸು ಮಾಡಬೇಕು ಅಷ್ಟೇ. ಹಾಸ್ಯ ಎಲ್ಲಿದೆ ಎಂದು ನಾವು ಅರಸಬೇಕಾಗಿಲ್ಲ. ಅದು ಅಡುಗೆ ಮನೆಯಿಂದ ಅಂಟಾರ್ಟಿಕಾ ಅಂಡದವರೆಗೆ ಹರಡಿದೆ. ಆದರೆ ಅದನ್ನು ಕಾಣುವ ಕಣ್ಣು, ಅನುಭವಿಸುವ ಮನಸ್ಸು ಇರಬೇಕು ಅಷ್ಟೇ. ಹಾಸ್ಯ ಏಕೆ ಬೇಕು ಅಂತ ನೀವು ಕೇಳಬಹುದು. ಹಾಸ್ಯ ಜೀವನಕ್ಕೆ ಅಗತ್ಯ ಇಲ್ಲದಿರಬಹುದು, ಆದರೆ ಜೀವಕ್ಕೆ ಖುಷಿ ಕೊಡಲು, ನೀರಸ ಬದುಕಿನಲ್ಲಿ ರಸ ಉಕ್ಕಿಸಲು ಹಾಸ್ಯ ಬೇಕೇ ಬೇಕು. ಈ ಹಾಸ್ಯ ಎಂಬುದನ್ನು ಪುಸ್ತಕಗಳಲ್ಲಿ ಓದಿಯೇ ಖುಷಿ ಪಡುವವರು ಕೆಲವರಾದರೆ ಇತ್ತೀಚೆಗೆ ಆರಂಭ ಆಗಿರುವ ಹಾಸ್ಯ ಸಂಘಗಳಲ್ಲಿ ಭಾಗಿಯಾಗಿ ಖುಷಿ ಪಡುವವರು ಹಲವರಿದ್ದಾರೆ. ಅದೇ ರೀತಿ ನಮ್ಮ ದಿನ ನಿತ್ಯದ ಬದುಕಿನ ಜಂಜಾಟದ ನಡುವೆಯೂ ಆಗಾಗ ಮೂಡಿಬರುವ, ಎದುರಾಗುವ ಕೆಲವು ಪ್ರಸಂಗಗಳು ನಮಗೆ ರಸ ಸಂಜೀವಿನಿಗಳಾಗುತ್ತವೆ ಎಂಬುದು ಸತ್ಯ. ಹೌದು, ನಮ್ಮ ಜೀವನದಲ್ಲಿ ಬರುವ ಹಬ್ಬ ಹರಿದಿನಗಳೂ ಕೂಡ ಹಾಸ್ಯದ ಹೊನಲು ಹರಿಸುತ್ತವೆ ಎಂಬುದಕ್ಕೆ ನಮ್ಮ ಅಕ್ಕ ಭಾವನ ಹೊಸ ದೀಪಾವಳಿಯೇ ಸಾಕ್ಷಿ. ಇದೆಂಥದ್ದು ಮಾರಾಯರೆ ಅಂತ ಹುಬ್ಬೇರಿಸಬೇಡಿ, ಹೇಳ್ತೀನಿ ಕೇಳಿ. ಮಲೆನಾಡಿನ ಹಚ್ಚ ಹಸಿರು ಹೊತ್ತು ಕಂಗೊಳಿಸುತ್ತಿರುವ ಕಳಸದ ಪುಟ್ಟಹಳ್ಳಿ ನನ್ನ ಊರು. ಆ ನಮ್ಮ ಹಳ್ಳಿ ಜನ ಮುಗ್ಧತೆಯ ಪ್ರತಿರೂಪವಾಗಿದ್ದರು. ಆ ಹಳ್ಳಿಯ ಯಜಮಾನ ನನ್ನ ಅಪ್ಪ ಪುಟ್ಟಣ್ಣ. ನಮ್ಮದು ಕೂಡು ಕುಟುಂಬ. ನಮ್ಮಕ್ಕ ಮೊದಲ ಹೆಣ್ಣುಮಗಳು, ನಮ್ಮಪ್ಪನದೇ ಪ್ರತಿರೂಪ ಅವಳಿಗೆ. ಅಪ್ಪನಿಗೆ ಅವಳೆಂದರೆ ತುಂಬಾ ಪ್ರೀತಿ. ಹಾಗೆ ಅವಳಿಗೆ 16 ವರ್ಷಕ್ಕೆ ಮದುವೆ ಮಾಡಿದರು. ಅರೆ ಇದೇನ್ರಿ, 18 ವರ್ಷಕ್ಕಿಂತ ಮೊದಲು ಮದುವೆ ಮಾಡುವುದು ಕಾನೂನು ಪ್ರಕಾರ ಅಪರಾಧ ಅಲ್ವಾ? 18 ವರ್ಷಕ್ಕಿಂತ ಮೊದಲು ಮದುವೆ ಮಾಡಿದರೆ ಅದು ಬಾಲ್ಯ ವಿವಾಹ ಅಲ್ವಾ ಅಂತ ತಲೆಗೊಂದು ಪ್ರಶ್ನೆ ಕೇಳಿ ನನ್ನ ತಲೆ ತಿನ್ನಬೇಡಿ ಅಂತ ಕೈ ಮುಗಿದು ಕೇಳ್ಕೊಳ್ತೀನಿ ಮಾರಾಯರೆ. ಯಾಕೆ ಅಂದ್ರೆ ಅದು ನಮ್ಮ ನಿಮ್ಮಂತಹ ಸ್ವಾತಂತ್ರ್ಯ ನಂತರದ ಪೀಳಿಗೆ ಅಲ್ಲ ನಮ್ಮಪ್ಪ. ಅಲ್ಲದೆ ನಮ್ಮೂರಿನ ಸಾಮಾಜಿಕ ಕಟ್ಟುಪಾಡುಗಳೇ ಆಗಿದ್ದವು. 16 ತುಂಬಿದರೂ ಮದುವೆ ಇಲ್ಲ ಎಂದಾದರೆ ಅದೊಂದು ಹೆತ್ತವರಿಗೆ ಶಿಕ್ಷೆ, ಅದೊಂದು ದೊಡ್ಡ ಅಪರಾಧ. ಅದಕ್ಕೆ ಅಲ್ವೇನ್ರಿ ಕವಿ ಮಹಾನುಭಾವ ಶಾನುಭೋಗರ ಮಗಳು ತಾಯಿ ಇಲ್ಲದ ಹುಡುಗಿ, 16 ತುಂಬಿದರೂ ಮದುವೆ ಇಲ್ಲ ಎಂದು ಹಾಡಿದ್ದ.

ಅಯ್ಯೋ, ನಿಮ್ ಹಾಸ್ಯ ಭಾಷಣಕ್ಕಿಂತ ಪೀಠಿಗೆಯೇ ಜಾಸ್ತಿ ಆಯ್ತಲ್ಲ ಮರೇರೆ. ಅದೇನೋ ಹೇಳ್ತಾರಲ್ಲ, ಮೂಗಿಗಿಂತ ಮೂಗುತಿ ಬಾರ ಅಂತ, ಆತರ ಆಯ್ತು ನಿಮ್ಮ ಕತೆ. ಪೀಠಿಗೆ ಸಾಕು, ಭಾಷಣ ಶುರು ಮಾಡಿ ಅಂತೀರಾ? ಆಯ್ತು, ಹೇಳಿ, ಹೇಳ್ತೀನಿ. ಆ ದಿನ ನಮ್ಮಪ್ಪ ನಮ್ಮಮ್ಮನ್ನ ಕರೆದು, ಲೇ, ನಾನು ನಮ್ ಬೀಗರ ಮನೆಗೆ ಹೋಗಿ ಮಗಳು ಅಳಿಯನ್ನ ಹೊಸ ದೀಪಾವಳಿಗೆ ಬನ್ನಿ ಅಂತ ಕರೆದು ಬರ್ತೀನಿ. ಹಾಗೆ ಬರೀ ಕೈಲಿ ಹೋಗಬಾರದಲ್ವಾ, ಏನಾದರೂ ತಿಂಡಿ ಮಾಡಿ ಕೊಡು, ತಗೊಂಡು ಹೋಗ್ತೀನಿ ಅಂತ ಹೇಳಿ ಗರಿ ಗರಿ ಪಂಜೆ ಉಟ್ಟು, ಕೋಟು ತೊಟ್ಟು, ತಲೆಗೆ ಗಾಂಧಿ ಟೊಪ್ಪಿ ಇಟ್ಟು, ಚರ್ಮದ ಚಪ್ಪಲಿ ಮೆಟ್ಟಿ, ಚರಕ್ ಚರಕ್ ಅಂತ ಹೆಜ್ಜೆ ಸದ್ದು ಮಾಡ್ತಾ ಕಳಸಪೇಟೆಗೆ ಹೊರಟು ಬಿಟ್ರು ಹೊಸ ದೀಪಾವಳಿಗೆ ಬರುವ ಅಳಿಯ ಮಗಳಿಗೆ ಉಡುಗೆರೆ ತಲು. ಅಬ್ಬಾ, ಅದೇನು ಸಂಭ್ರಮ, ಅದೇನು ಸಡಗರ! ಅವರು ಹೊರಟ ಸ್ಟೈಲ್ ನೋಡಿದ್ರೆ ಮದುವೆ ಜವಳಿನೇ ತರ್ತಾರೇನೋ ಅನ್ನುವಂತಿತ್ತು ಮಾರೇರೆ. ಅಪ್ಪನ ಕತೆ ಅದಾದ್ರೆ ಅಮ್ಮನ ಗಡಿಬಿಡಿ ಅಡಿಗೆ ಮನೆಯಲ್ಲಿ ಆರಂಭ ಆಯ್ತು ಮಾರೇರೆ. ಅಬ್ಬಬ್ಬೋ, ಹಿಂದಿನ ದಿನವೆಲ್ಲ ನಮ್ ಕಾಳಿ ಎಮ್ಮೆ ಕರು ಹಾಕಿ 4 ದಿನ ಆದ್ರೂ ಅದರ ಕರುಗೆ ನೆಟ್ಟಿಗೆ ನಿಂತ್ಕೊಂಡು ಹಾಲು ಚೀಪ್ಲಿಕ್ ಆಗ್ತಿಲ್ಲ ಮಕ್ಕಳೇ. ಅದನ್ನ ಎತ್ತಿ ಎತ್ತಿ ನನ್ನ ರಟ್ಟೆ ಸೊಂಟ ಮುರಿದು ಹೋದಾಗ ನೋಯ್ತಿದೆ. ನಿಮಗೆ ಭಾನುವಾರದ ರಜೆ, ಆದ್ರೆ ನಂಗೆ ಯಾರು ರಜೆ ಕೊಡ್ತಾರೆ ಹೇಳಿ? ಸ್ವಲ್ಪ ಮನೆ ಗುಡಿಸಿ ಒರೆಸಿ ಸಹಾಯ ಮಾಡಬಾರ್ದಾ ಅಂತ ಹೇಳಿ ನಮ್ಮ ಕೈಯಲ್ಲಿ ಕೆಲಸ ಮಾಡಿಸಿದ ಅಮ್ಮ ಸೋಮವಾರ ಬೆಳಿಗ್ಗೆ ಸಡಗರದಿಂದ ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡ್ತಾ ಬೀಗರ ಮನೆಗೆ ಕಳಿಸಲು ಚಕ್ಕುಲಿ ಜಹಾಯ ಮಾಡಲು ಹೊರಟಿದ್ದು ಕಂಡು, ಅಬ್ಬಾ, ಸಂಕಟದಲ್ಲೂ ಸಂಭ್ರಮಿಸುವ ಅಮ್ಮನಂತಹ ಶಕ್ತಿಯನ್ನ ನನಗೆ ಕೊಡು ದೇವರೇ ಅಂತ ದೇವರಿಗೆ ಕೈಮುಗಿದು ತಂಗಿಯೊಡನೆ ಸ್ಕೂಲಿಗೆ ಹೋಗಿದ್ದೆ. ನಾವು 4 ಮೈಲಿ ನಡೆದು ಕಳಸಪೇಟೆಯ ಸ್ಕೂಲಿಗೆ ಹೋಗುವಾಗ ಪೇಟೆ ನಡುವೆ ಜವಳಿ ಅಂಗಡಿಯಲ್ಲಿ ಅಪ್ಪ ದೊಡ್ಡ ಚೀಲ ಹಿಡಿದು ನಿಂತ್ಕೊಂಡ್ರು. ನಮ್ಮನ್ನು ಕಂಡ ಕೂಡಲೇ, ಏ ಸಾವಿತ್ರು, ಬಾಯಲ್ಲಿ. ಆ ಬಳೆ ಅಂಗಡಿ ಬಾಗಿಲು ತೆಗಿಲಿಲ್ಲ. ಮಧ್ಯಾಹ್ನ ಸ್ಕೂಲ್ ಬಿಟ್ಟು ಮನೆಗೆ ಬರುವಾಗ ಕಾವೇರಮ್ಮನಿಗೆ 1 ಡಜನ್ ಗಾಜಿನ ಬಳೆ ತಗೊಂಡು ಬನ್ನಿ ಅಂತ ಹೇಳಿ 2 ಅಣೆಯ ನಾಣ್ಯ ಕೊಟ್ರು. ಆ ಏನು 2 ಅಣೆಯ ನಾಣ್ಯ, ಅದೆಂತದು ಮಾರೇರೆ ಅಂತ ಕೇಳಬೇಡಿ. ಆಗಿನ ಕಾಲದಲ್ಲಿ ಪೈಸಾ ನಾಣ್ಯ ಬಂದಿರಲಿಲ್ಲ. ಕಾಸು, ಮುಕ್ಕಾಲು, ಅರ್ಧ ಅಣೆ, 1 ರೂಪಾಯಿಯ ನಾಣ್ಯಗಳದೇ ಕಾರುಬಾರ. ಆಯ್ತು, 2 ಅಣೆಗೆ 1 ಡಜನ್ ಬಳೆನಾ ಅಂತ ಹುಬ್ಬೇರಿಸಬೇಡಿ. ಅದು ಸುಭಿಕ್ಷ ಕಾಲ. ಈಗಿನಂತೆ 1 ಗಾಜಿನ ಬಳೆಗೆ 2 ರೂಪಾಯಿ ಅಲ್ಲ, 2 ಅಣೆಗೆ 12 ಬಳೆ ಸಿಗುತ್ತಿದ್ದ ಸುಭಿಕ್ಷ ಕಾಲ ಮಾರೇರೆ. ಸರಿ, ನಾನು ನಾಣ್ಯ ತಗೊಂಡು ತಂಗಿಯರೊಡನೆ ಸ್ಕೂಲ್ ಕಡೆಗೆ ಹೊರಟೆ. ಅಪ್ಪ ಬಟ್ಟೆಯ ಚೀಲವನ್ನು ತಮ್ಮ ಮರದ ಉದ್ದ ಕೋಲಿನ ಕೊಡೆಯ ಕೊಕ್ಕೆಗೆ ಸಿಕ್ಕಿ ಹಾಕಿ ಕೊಡೆಯನ್ನು ಗದೆಯಂತೆ ಹೆಗಲಿಗೇರಿಸಿದರು. ಬಲ ಭೀಮಾಂಜನೇಯರಂತೆ. ಬೆನ್ನ ಹಿಂದೆ ಚೀಲ ಕುಳಿತ ಮೇಲೆ ಬಲಗೈಯಲ್ಲಿ ಪಂಚೆ ಕಾಲಿಗೆ ತೊಡರದಂತೆ ಎತ್ತಿ ಹಿಡಿದು ಎಡಗೈಯಲ್ಲಿ ಕೊಡೆ ಹಿಡಿದು ಮನೆ ಕಡೆ ಹೊರಟರು. ನಾವು ಮಧ್ಯಾಹ್ನ ಸ್ಕೂಲ್ ಬಿಟ್ಟ ಮೇಲೆ ಬಳೆ ಅಂಗಡಿಗೆ ಹೋಗಿ 2 ಅಣೆ ಕೊಟ್ಟು ಅಕ್ಕನಿಗೆ ಇಷ್ಟವಾದ ನೀಲಿ ಗಾಜಿನ ಬಳೆ ಎಣಿಸಿ ಕಟ್ಟುವಾಗ ಚಂದಪ್ಪ, ಮಗಳೇ 2 ಬಳೆ ಹೆಚ್ಚಿಗೆ ಇಡು, ಆ ಹುಡುಗಿ ಬಳೆ ಇಟ್ಟುಕೊಳ್ಳುವಾಗ ಕಣ್ಣು ಕಡಿದು ಹೋದ್ರೆ ಹೆಬ್ಬಾರರು ನನ್ನ ತರಾಟೆಗೆ ತಗೊಳ್ತಾರೆ ಅಂತ ಮಗಳಿಗೆ ಹೇಳಿದಾಗ ನಮ್ಮೂರ ಬಳೆ ವ್ಯಾಪಾರಿಗಳ ನಿಯತ್ತು ಕಂಡು ಖುಷಿಯಾಯಿತು. ಲೋಲಿ, ಏ ಬಾರೇ ತಾತಕ್ಕ, ಹೊಟ್ಟೆ ಹಸಿವಾಗ್ತಿದೆ ಎಂದಾಗ ಎಲ್ಲರೂ ಪಟಪಟನೆ ಹೆಜ್ಜೆ ಹಾಕಿದೆವು ಮನೆ ಕಡೆಗೆ. ಮನೆಗೆ ಬಂದಾಗ ಚಕ್ಕುಲಿಯ ಕಜ್ಜಾಯದ ಗಮ್ಮನೆ ಪರಿಮಳ ಮೂಗಿಗೆ ಬಡಿಯಿತು. ಅಪ್ಪ ತಿಂಡಿಗಂಟಿನೊಂದಿಗೆ ಅಕ್ಕನ ಮನೆಗೆ ಹೋಗಿಯಾಗಿತ್ತು. ದೀಪಾವಳಿಯ ಹಿಂದಿನ ದಿನ ಅಕ್ಕ ಬಾವ ಮನೆಗೆ ಬಂದರು. ನಮಗೆ ದೀಪಾವಳಿಗೆ 3 ದಿನ ರಜೆ ಕೊಟ್ಟಿದ್ರು. ಅಕ್ಕ ಮದುವೆಯಾಗಿದ್ದ ಮೇಲೆ ಮೊದಲ ಸಲ ನಮ್ಮ ಮನೆಗೆ ಬಂದಿದ್ದು. 6 ತಿಂಗಳಿಂದ ಅವಳನ್ನು ನೋಡದೆ ಮಾತನಾಡದೆ ನಮಗೆ ಏನೋ ಕಳೆದುಕೊಂಡಂತಾಗಿತ್ತು. ಹಾ, ಈಗ ಅವು ಮೊದಲಿಗಿಂತ ಬೆಳ್ಳಗೆ ಸ್ವಲ್ಪ ದಪ್ಪಗೆ ಆದಂತೆ ಕಂಡಿತ್ತು. ಅದೆಲ್ಲಿತ್ತೋ ಮಾತಿನ ಮಳೆ. ಮಧ್ಯಾಹ್ನ ಅಮ್ಮ ಊಟಕ್ಕೆ ಕರೆದಾಗಲೇ ನಮಗೆ ಇಹಲೋಕದ ಪ್ರಜ್ಞೆ ಬಂದಿದ್ದು. ಊಟ ಮಾಡಿ ಅಕ್ಕ ಬಾವ ವಿಶ್ರಾಂತಿಗೆ ಹೋದರೆಗೆ ನಮಗೆ ಬಿಡುವಿಲ್ಲದ ಕೆಲಸ. ಅಣ್ಣ ಆಳು ಲಿಂಗನ ಜೊತೆ ತೋಟದ ಧೂಪದ ಮರದಿಂದ ಧೂಪದ ಒಣ ಮೇಣ ಕೆತ್ತಿ ತರ ಹೋದರೆ ಸಣ್ಣಕ್ಕ ಮತ್ತು ಆಲಿ ಗದ್ದೆ ಅಂಚಿನಲ್ಲಿ ಬೆಳೆದ ಬಗೆ ಬಗೆ ಕಾಡು ಗುಲಾಬಿ ತರಲು ಹೋದರು. ನಾನು ದೊಡ್ಡವಳಲ್ವಾ, ಅದಕ್ಕೆ ಕಳೆದ ದೀಪಾವಳಿಯಲ್ಲಿ ಸಿಂಗಾರಗೊಂಡು ಮತ್ತೆ ಅಡಿಕೆ ಸಿಪ್ಪೆ ಕೊನೆಮಟ್ಟೆಯ ಹೊಗೆಯ ಮಸಿ ಮೆತ್ತಿಕೊಂಡ ದೊಡ್ಡ ತಾಮ್ರದ ಹಂಡೆಯನ್ನು ಉಪ್ಪು ಹುಳಿ ಹಾಕಿ ತಿಕ್ಕಿ ಮತ್ತೆ ಎಲೆಯ
ಬೂದಿ ಹಾಕಿ ತಿಕ್ಕಿ ಲಕಲಕನೆ ಹೊಳೆಯುವಂತೆ ಮಾಡುವ ಕೆಲಸ.

ನನಗೊಪ್ಪಿಸಿದ್ದಳು ಅಮ್ಮ. ನನ್ನ ಚೇಲ ಲೋಲಿಗೆ ತಾಮ್ರದ ಕೊಡಪಾನ, ನನ್ನ ಬಾಲ ಸುಕ್ಕೆ ತಾಮ್ರದ ಹಂಬಿಗೆಗಳನ್ನು ಕೆಂಬಣ್ಣಕ್ಕೆ ತರಿಸುವ ಕೆಲಸ. ಅಬ್ಬಾ, ಮಧ್ಯಾಹ್ನ 3 ಗಂಟೆಗೆ ಆರಂಭವಾದ ತಿಕ್ಕಿ ತೊಳೆಯುವ ಕೆಲಸ ಮುಗಿದಾಗ ನಮ್ಮ ಗೇರುಗುಡ್ಡೆಯಿಂದ ಸೂರ್ಯ ಜಾರಿ ಹೋಗಿ ಸಂಜೆ ರಂಗಿ ನೋಕುಳಿಯಾಟ ಆರಂಭವಾಗಿತ್ತು. ಅಕ್ಕಭಾವ ವಿಶ್ರಾಂತಿ ಮುಗಿಸಿ ಅಮ್ಮ ಕೊಟ್ಟ ಚಕ್ಕುಲಿ ಕಜ್ಜಾಯ ತಿಂದು ಕಾಫಿಯಿದು ಗೇರುಗುಡ್ಡಕ್ಕೆ ಹೊರಟಿದ್ರು. ತಾನು ಆಡಿ ನಲಿದ, ಮರಕೋತಿ ಉಯ್ಯಾಲೆ ಆಡಿದ ಗುಡ್ಡದ ತುದಿಯ ಗೇರು ಮರವನ್ನು ಗಂಡನಿಗೆ ತೋರಿಸುವ ತವಕ ಅಕ್ಕನಿಗೆ. ಭಾವನನ್ನು ನೋಡಿ ಏನ್ರೇ ಬರ್ತೀರೇನ್ರೇ ಎಂದಾಗ ಅಮ್ಮ ನಮ್ಮ ಕಡೆಗೆ ದೊಡ್ಡ ಕಣ್ಣು ಬಿಟ್ಟು ಕಣ್ಣು ಸನ್ನೆ ಮಾಡಿ, ನೀವು ಹೋಗಿ ಬನ್ನಿ ಅಳಿಯಂದಿರೇ, ಮಕ್ಕಳ ಬಳಿ ಗಲೀಜಾಗಿದೆ, ಅವರು ಸ್ನಾನ ಮಾಡಿ ಕಾಫಿ ಕುಡಿಯಲಿ, ಕರ್ಕೊಂಡು ಹೋಗಿ ಕಾವೇರಮ್ಮ ಅಂತ ಅಕ್ಕನಿಗೆ ಹೇಳಿದಾಗ ನಮಗೆ ತುಂಬಾ ನಿರಾಶೆ ಆಯಿತು. ಅಕ್ಕನಿಗೂ ಅದೇ ಬೇಕಿತ್ತು ಅನ್ನಿ. ಎಷ್ಟೇ ಆಗಲಿ, ಗಂಡನ ಮನೆಯಲ್ಲಿ ತೋಟ ಗದ್ದೆ ಆಳು ಕಾಳು ಹಟ್ಟಿ ಕೊಟ್ಟಿಗೆ ದನಕರು ಅಂತ ಸದಾ ಕೆಲಸ ಕೆಲಸ ಕೆಲಸ. ಅತ್ತೆ ಮಾವನಿಗರು ಗಂಡನೊಡನೆ ವಿಹಾರಕ್ಕೆ ಹೋಗುವುದಿರಲಿ, ತಲೆ ಎತ್ತಿ ನಗುತ್ತ ಎರಡು ಮಾತಾಡ್ಲಿಕ್ಕೂ ಸಾಧ್ಯ ಇರಲಿಲ್ಲ. ಈಗ ಅಮ್ಮನ ಮನೆಯಲ್ಲಿ ಸಿಕ್ಕಿದ ಅವಕಾಶವನ್ನು ಕಳೆದುಕೊಳ್ಳುವುದಡ್ಡಿಯಲ್ಲ ನಮ್ಮಕ್ಕ. ಎಷ್ಟೇ ಆಗಲಿ, ಫೂಟ್ ಲಾಯರ್ ಪುಟ್ಟಣ್ಣನ ಮಗಳಲ್ವೇ, ನಮ್ಮ ಬಾಡಿದ ಮುಖ ನೋಡಿದ್ರೂ ನೋಡಿದವಳಂತೆ ಗಂಡನೊಡನೆ ಗುಡ್ಡ ಹತ್ತಿ ನಡೆದೇ ಬಿಟ್ಟು ಪೆಚ್ಚು ಮೋರೆ ಹಾಕಿಕೊಂಡು ಬಚ್ಚಲೆ ಮನೆ ಹತ್ರ ನಿಂತಿದ್ದ ನಮ್ಮನ್ನು ನೋಡಿ, ಹಾ ಅದ್ಯಾಕೆ ಹಂಗ್ ನಿಂತಿದ್ದೀರಿ, ಅವ್ರು ಹೊಸ ಮದುಮಕ್ಕಳು, ಅವ್ರು ಹೋಗ್ಲಿ, ಅವರ ಜೊತೆಗೆ ನೀವು ಹೋದ್ರೆ ಬಚ್ಚಲ ಮನೆ ಶೃಂಗಾರ ಮಾಡೋರು ಯಾರು, ನಿಮ್ಮ ಮೈ ಕೈ ಬಟ್ಟೆ ಎಷ್ಟು ಗಲೀಜಾಗಿದೆ ನೋಡಿ, ಹೋಗಿ ಬಟ್ಟೆ ಬದಲಾಯಿಸಿ ಸ್ನಾನ ಮಾಡಿ ಬನ್ನಿ, ಕಾಫಿ ತಿಂಡಿ ಕೊಡ್ತೀನಿ, ತಿಂದು ಅಂಡೆ ಒಲೆ ಬಚ್ಚಲು ಮನೆ ಶೃಂಗಾರ ಮಾಡಿ, ಅಕ್ಕ ಬಂದ ಮೇಲೆ ನೀರು ತುಂಬಿಸೋಣ ಅಂತ ಅಮ್ಮ ಹೇಳಿದಾಗಲೇ ನಾವು ನಮ್ಮ ಬಟ್ಟೆ ಮೈ ಕೈ ಮುಖ ನೋಡಿಕೊಂಡದ್ದು ಮಾರ್ರೆ. ನನ್ನ ಮುಖದ ಮೇಲೆ ಮೆತ್ತಿಕೊಂಡ ಬೂದಿ ಮಸಿ ನೋಡಿಲಿ, ಲೋಲಿ ಸುಕ್ಕಿ ಮುಸಿ ಮುಸಿ ನಕ್ಕರೆ, ಅವರ ಬೂದಿ ಮೆತ್ತಿದ ಮುಖ ನೋಡಿ ನಾನು ಕಿಸಕ್ಕನೆ ನಕ್ಕು ಬಿಟ್ಟೆ. ಮರು ಆಗುಂಬೆ ಘಾಟಿಯ ಮುಷಿಯಗಳಂತಾಗಿದ್ದೆವು. ಅಣ್ಣ ಆಲಿ ಸಣ್ಣಕ್ಕ ಆಗಲೇ ಬಂದು ತಿಂಡಿ ತಿಂದು ಮುರುವಿನ ಕೊಟ್ಟಿಗೆಯಲ್ಲಿ ಧೂಪದ ಹುಡಿ ಮಾಡಿ ಧೂಪದ ದೀಪ ತಯಾರಿಸುವ ವಾಸನೆ ನಮ್ಮ ಮೂಗಿಗೆ ಬಡಿಯಿತು. ಜೊತೆಗೆ ಚಕ್ಕುಲಿಯ ನೆನಪಿನಿಂದ ಬಾಯಿಯಲ್ಲಿ ಜಲ್ಲು ಸುರಿಯಿತು. ಸರಿ, ನಮ್ಮ ಸ್ನಾನ ಮುಗಿಸಿ ತಿಂಡಿ ತಿಂದು ಆಗುವಾಗ ನಳ್ಳಿ ಮತ್ತು ಜಾನಿಯರು ಅಂಗಳದಲ್ಲಿ ಕುಳಿತು ಕೆಲಸದ ತಿಮ್ಮಿ ತಂದು ಹಾಕಿದ ಉಗುರಿಕಾಯಿಗಳನ್ನು ದಬ್ಬಣ ಮತ್ತು ಬಾಳೆ ಹಗ್ಗಕ್ಕೆ ಸುರಿದು ಹಾರ ಮಾಡುತ್ತಿದ್ದರು. ಸಣ್ಣಕ್ಕ ಮತ್ತು ಆಲಿ ತಾವು ತಂದ ಹೂವಿನ ಹಾರ ಮಾಡುತ್ತಿದ್ದರು. ತೋಟದಿಂದ ಗಿಡ್ಡಿ ತಂದು ಹಾಕಿದ ಹಿಂಡ್ಲೆಕಾಯಿ ಬಳ್ಳಿಯನ್ನು ನಾವು ಹಂಡೆಯ ಕುತ್ತಿಗೆಗೆ ಸುತ್ತಿದಾಗ ಆಹಾ ಎಷ್ಟು ಚಂದ ಮಾರೇ, ಕೆಂಬಣ್ಣದ ಮೇಲೆ ಹಚ್ಚ ಹಸಿರೆಲೆಗಳ ಬಳ್ಳಿ, ಮಧ್ಯ ಅಲ್ಲೊಂದು ಇಲ್ಲೊಂದು ಹಿಂಡ್ಲೆಕಾಯಿ, ಹಸಿರು ಹಾರದ ಮೇಲೆಂದು ಬಿಟೆ ಹೂವಿನ ಹಾರ, ಆಹಾ ಅದ್ಭುತ ಶೃಂಗಾರ. ಇಷ್ಟೇ ಅಲ್ಲ ಮಾರೇರೆ, ಹಂಡೆಯ ಕೆಂಪು ಮೈಯ ಸುತ್ತ ಬಿಳಿ ಜೇಡಿ ಮತ್ತು ಕೆಮ್ಮಣ್ಣಿನ ಶೃಂಗಾರ. ಒಲೆಗೆ ಶೃಂಗಾರ ಇಲ್ಲ ಅಂತ ಕೇಳಬೇಡಿ, ಒಲೆ ಅಗ್ನಿದೇವನ ವಾಸಸ್ಥಾನ ಅಲ್ವೇ, ಅದನ್ನೂ ಜೇಡಿ ಕೆಮ್ಮಣ್ಣಿನ ಪಟ್ಟೆಗಳಿಂದ ಸಿಂಗರಿಸಿದೆವು. ಬಾಗಿಲಿಗೂ ಜೇಡಿ ಕೆಮ್ಮಣ್ಣಿನ ಪಟ್ಟೆ ಸಿಂಗಾರ, ಹೊಸ್ತಿಗೆ ರಂಗೋಲಿಯ ಚಿತ್ತಾರ, ಮನೆ ಮುಂದೆ ಸುಂದರ ರಂಗವಲ್ಲಿ ಅಮ್ಮನ ಕಲಾಕುಶಲತೆಗೆ ಸಾಕ್ಷಿಯಾಗಿತ್ತು. ಅಕ್ಕ ಭಾವ ಗುಡ್ಡದಿಂದ ಅಪ್ಪ ತೋಟದಿಂದ ಬಂದ ನಂತರ ಗೋಧೂಳಿ ಮುಹೂರ್ತದಲ್ಲಿ ನೀರು ತುಂಬುವ ಸಂಭ್ರಮ, ಕೆರೆಯಿಂದ ಕಾಲುವೆಯಲ್ಲಿ ಹರಿದು ಬಂದು ಅಡಿಕೆ ದಂಬೆಯಿಂದ ಇಳಿದ ನೀರು ಹಿಡಿದು ಹಂಡೆಗೆ ತುಂಬೋ ಸಡಗರ. ಸರಿ, ಅಮ್ಮ ಅಕ್ಕ ಕೊಡಪಾನಕ್ಕೂ ದಂಬೆ ತುದಿಗೂ ಅರಿಶಿನ ಕುಂಕುಮ ಹೂ ಇರಿಸಿ ಆರತಿ ಮಾಡುವಾಗ ಅಪ್ಪ, ಅಣ್ಣ ಕೊಂಬು ಹಿಡಿಯೋ, ಸಾವಿತ್ರು ಶಂಕ ಓದು, ದದ್ದೇ ತಡ ಅಣ್ಣ ಕೂ ಕೂ ಅಂತ ಕೊಂಬೂದ ತೊಡಗಿದ. ನನಗೋ ಭಾವನೆದುರು ಶಂಕ ಊದಿ ನನ್ನ ಪ್ರತಾಪ ತೋರಿಸಿಕೊಳ್ಳೋ ಹುಮ್ಮಸ್ಸು. ಹೋಂ ಭೋಂ ಭೋಂ ಅಂತ ಎದ್ದ ಬದ್ದ ಸ್ವರ ಸೂಸಿ ಶಂಕನಾದ ಆರಂಭಿಸಿಯೇ ಬಿಟ್ಟೆ. ತಂಗಿಯರೆಲ್ಲ ತಾಳ ಜಾಗಟೆ ಶಕ್ತಿ ಮೀರಿ ಬಾರಿಸ ತೊಡಗಿದರು. ಅಪ್ಪ ಉಚ್ಚಕಂಠದಲ್ಲಿ ಗಂಗಾಪೂಜೆ ಮಂತ್ರ ಹೇಳುವಾಗ ಅಮ್ಮ ಗಂಗಾಪೂಜೆ ಹಾಡು ಹೇಳಿ ಕೊಡಪಾನವನ್ನು ಸುರಿಯುವ ನೀರಿಗೆ ಹಿಡಿದು ಹಂಡೆಗೆ ಹಾಕಬೇಕೆನ್ನುವಾಗ ತಿಣಿಟಿ ಅಂತ ಗಂಟೆ ಬಾರಿಸ್ತಾ ಹಂಡೆ ಪಕ್ಕದ ಗೋಮಯ ಗಣೇಶನಿಗೆ ಆರತಿ ಮಾಡಲು ಬಂದರೆ ಗೋಮಯ ಗಣೇಶ ಮಾಯ. ಅಪ್ಪನಿಗೆ ಸಿಟ್ಟು ನೆತ್ತಿಗೇರಿತು. ಅಣ್ಣ ಏ ರಾಮಚಂದ್ರ, ಗಣೇಶ ಎಲ್ಲೋ ಎಂದು ಗದರಿಸಿದರು. ಆದರೆ ಊ ಅಂತ ಕೊಂಬುದುತ್ತಿದ್ದ ಅಣ್ಣನಿಗೆ ಕೇಳಿಸಲೇ ಇಲ್ಲ. ಅವನ ಪಕ್ಕ ನಿಂತಿದ್ದ ಜಾನಿ ಪಿಸುದನಿಯಲ್ಲಿ, ಅಣ್ಣ
ಅಪ್ಪ ಗರಿಸಿದ್ದಾರೆ.

ಗಣೇಶ ಎಲ್ಲಿಟ್ಟಿದ್ಯೋ ಅಂತ ಅಣ್ಣನ ಪಂಚೆ ಹಿಡಿದು ಪಿಸುಗುಟ್ಟಿದಾಗ ಸರಕ್ಕನೆ ಪಕ್ಕಕ್ಕೆ ತಿರುಗಿದ ಅಣ್ಣ. ಜನಿ ಅವನ ಪಂಚೆ ಜಗ್ಗಿದ್ರಿಂದ ಅವನುಟ್ಟಿದ ನಾರು ಮಡಿಯ ಪಂಚೆ ಹುಸುಕ್ಕನೆ ಜಾರಿ ಬಿತ್ತು. ಮರೆಯರೆ, ಎಲ್ಲರೂ ಕಿಸಕ್ಕನೆ ನಕ್ಕರು. ಅದನ್ನು ಕಂಡು ಅಪ್ಪನ ನೆರಿಗೇರಿದ್ದ ಕೋಪ ಕಾಲಿಗಿಳಿಯಿತು. ಅವರು ಎಲ್ಲರ ನಗೆಯಲ್ಲಿ ಪಾಲುದಾರರಾದರು. ಪಾಪ, ರೇಷ್ಮೆ ಪಂಚೆಯಾಗಲಿ ಹತ್ತಿ ಪಂಚೆಯಾಗಲಿ ತಿಗದೇ ಇದ್ದಿದ್ರಿಂದ ನಾರಿಡಿಯುಟ್ಟಿದ್ದ ಅಣ್ಣ ಈಗ ನಾರು ಮಡಿ ಜಾರಿ ಅಡಿಗೆ ಬಿದ್ದಿದ್ರಿಂದ ಅವನ 6 ಅಡಿ ದೇಹ 3 ಅಡಿ ಅಂತಾಗಿ ಓಡಿಬಿಟ್ಟ. ಮಾರಾಯರೆ, ಎಲ್ಲರ ನಗೆ ಪ್ರವಾಹ ಅವನ ಹಿಂದೆ ಓಡಿತು. ಮತ್ತೆ ಎಲ್ಲರೂ ಯಥಾಸ್ಥಿತಿಗೆ ಬರುವಷ್ಟರಲ್ಲಿ ಅಣ್ಣ ಅಂಗಳದಲ್ಲಿ ಸೀಮೆ ಸೌತೆ ಎಲೆಯ ಮೇಲಿಟ್ಟಿದ್ದ ಗೋಮಯ ಗಣೇಶ, ಅಂದ್ರೆ ಸಮುದಾಯದಂತೆ ಸಗಣಿಯಿಂದ ಮಾಡಿದ ಗಣೇಶನನ್ನು ತಂದು ಹಂಡೆ ಪಕ್ಕಕ್ಕೆ ಇಟ್ಟು ದೂರ ಏರಿಸಿ ದೂರ ಹೋಗಿ ನಿಂತಾಗಿತ್ತು. ಹಂಡೆಗೆ ನೀರು ತುಂಬಿಸಿ ಆದ ಮೇಲೆ ಅಮ್ಮ ಒಲೆಗೆ ಪೂಜೆ ಮಾಡಿ ಒಲೆಗೆ ಉರಿ ಹಾಕಿದರು. ಎಲ್ಲರೂ ಗಂಗಾ ಪೂಜೆ ಪ್ರಸಾದ ತಿಂದು ಊಟ ಮಾಡಿ ಮಲಗಿದೆವು. ಆ ದಿನ ರಾತ್ರಿ ನರಕ ಚತುರ್ದಶಿ. ನಮ್ಮ ಮಲೆನಾಡಿನಲ್ಲಿ ಇಡೀ ವರ್ಷ ಹಾಸ್ಯ ಮಾಡದಿದ್ದವರು, ಏನನ್ನೂ ಕದಿಯದಿದ್ದವರು, ಬೇರೆಯವರನ್ನು ಛೇಡಿಸಿ ಸತಾಯಿಸದಿದ್ದವರು ಸಹ ಆದ ಏನಾದರೊಂದು ಕೀಟಲೆ ಮಾಡುವುದು ಹೆಚ್ಚಿನವರ ಅಭ್ಯಾಸ. ಯಾಕೆ ಗೊತ್ತಾ? ಆ ದಿನ ಯಾರನ್ನೂ ಯಾರೂ ಬೈಯುವ ಹಾಗಿಲ್ಲ. ಆ ದಿನ ಕೆಲ ಯುವಕರು ಬೂದಿಗೋಳ, ಅಂದರೆ ಬೇರೆಯವರ ಮನೆಯಿಂದ ಏನನ್ನಾದರೂ ಕದಿಯುವ ತಮಾಷೆ ಮಾಡುತ್ತಾರೆ. ಕದಿಯುವಾಗ ಎಲ್ಲಾದರೂ ಸಿಕ್ಕಿ ಹಾಕಿಕೊಂಡ್ರೆ ಅವರಿಗೆ ಶಿಕ್ಷೆ ಮತ್ತು ದಂಡ ಗ್ಯಾರಂಟಿ. ಕಳೆದ ವರ್ಷ ಅಣ್ಣ ರಾಮ ಲಿಂಗ ಬೊಗ್ರ ಎಲ್ಲರೂ ಸೇರಿ ಜೇನುಗೂಡಿನ ಸುರೇಶನ ಮನೆಗೆ ಹೋಗಿ ನೀರು ಬಿಸಿಯಾಗುತ್ತಿದ್ದ ಹಂಡೆಗೆ ಬೇಕಾಯಿ ಜಜ್ಜಿ ಹಾಕಿ ಚಪ್ಪರದಲ್ಲಿ ನೇತಾಡುತ್ತಿದ್ದ ಮುಳ್ಳು ಸೌತೆಗಳನ್ನು ಕೊಯ್ದು ಬರುವಾಗ ಹಟ್ಟಿಯ ಬಾಗಿಲು ತೆಗೆದಿಟ್ಟು ಬಂದಿದ್ರಂತೆ. ಪಾಪ ಸುರೇಶನ ಮನೆಯವರು ಬೆಳಿನ ಜಾವ ಮೈ ತುಂಬ ಹರಳೆಣ್ಣೆ ಹಚ್ಚಿಕೊಂಡು ಬಿಸಿ ಬಿಸಿ ಸ್ನಾನ ಮಾಡಿದ ಪ್ರತಿಯೊಬ್ಬರೂ ಮೈ ಚರ್ಮ ಸುಲಿದು ಹೋಗುವಷ್ಟು ಕೆರೆದುಕೊಂಡಿದ್ರಂತೆ. ಸುರೇಶನ ಅಮ್ಮ ಮೈ ಕೈ ಇದುಕೊಳ್ತಾನೆ ಕಾಫಿ ಕಾಯಿಸಿಟ್ಟು ಹಾಲು ಕರೆಯಲು ಹಟ್ಟಿಗೆ ಹೋದವರಿಗೆ ನಿಂತ ನೆಲವೇ ಕುಸಿದಂತಾಗಿತ್ತಂತೆ. ಹಟ್ಟಿಲಿ ದನಗಳೇ ಇಲ್ಲ, ಬಾಗಿಲು ತೆರೆದಿಟ್ಟಿದೆ. ದನಕರುಗಳು ಅಂಗಳದಲ್ಲಿ ಅಡ್ಡಾದಿಡ್ಡಿ ಮಲಗಿವೆ. ಅವರಿಗೆ ತಲೆ ಕೆಟ್ಟಂತಾಗಿ ಮೈ ಕೆರೆದುಕೊಳ್ಳುವುದು ಬಿಟ್ಟು ತಲೆ ಕೆರೆದುಕೊಳ್ತಾ, ಅಯ್ಯೋ ಶಿವನೇ, ಈಗ ಕಾಫಿಗೆ ಹಾಲಿಂದ ತರುವುದಪ್ಪ ಅಂತ ತಲೆ ತಗ್ಗಿಸಿಕೊಂಡು ಒಳಗೆ ಬರುವಾಗ ಸುರೇಶನ ಅಪ್ಪ, ಲೇ ಎಲ್ಲಿ ಹೋದಿಯೇ, ಮೈ ಕೆರೆದು ಕೆರೆದು ಸಾಕಾಯ್ತು, ಕಾಫಿ ಕೊಡೆ ಮಾರಾಯ್ತಿ ಅಂತ ಕೂಗಾಡುವುದನ್ನು ಕೇಳಿ ಕಂಗಾಲಾಗಿ ಜಗುಲಿಯಲ್ಲಿ ನಿಂತು ಮೈ ಕೆರೆದುಕೊಳ್ಳುತ್ತಿದ್ದ ಸುರೇಶನಿಗೆ, ಹೌದಾ ಮಗು, ಹಟ್ಟಿಯಲ್ಲಿ ಒಂದೂ ದನಗಳಿಲ್ಲ, ಎಲ್ಲಾ ದನರುಗಳು ಅಂಗಳದಲ್ಲಿ ಆರಾಮವಾಗಿ ಬಿದ್ದುಕೊಂಡಿವೆ, ಕಾಫಿಗೆ ಹಾಲು ಗೋವಿಂದ. ನೀನು ಹಿತ್ತಲ ಬಾಗಿಲಿನಿಂದ ಪುಟ್ಟಣ್ಣ ಹೆಬ್ಬಾರರ ಮನೆಗೆ ಹೋಗಿ ಸ್ವಲ್ಪ ಹಾಲು ತರ್ತೀಯ ಅಂತ ಪರಪರನೆ ಮೈ ಕೆರೆದುಕೊಳ್ಳ ತೊಡಗಿದರು. ಸುರೇಶ ಬಿಡುವಿಲ್ಲದೆ ಮೈ ಕೆರೆದುಕೊಳ್ತಾ ಬೇರೆ ದಾರಿ ಇಲ್ಲದೆ ಹಾಲು ತಗೊಂಡು ಮೈ ಕೆರೆದುಕೊಳ್ತಾ ಬರುವಾಗ ರಾಮಚಂದ್ರ ಓರೆಗಣ್ಣಿನಲ್ಲಿ ನೋಡಿದ್ದು ಲಿಂಗ ಕಿಸಕ್ಕನೆ ನಕ್ಕಿದ್ದು ಕಂಡಾಗ, ನಿನ್ನೆ ಅಂಡೆಗೆ ಬೈನೆಕಾಯಿ ಜಜ್ಜಿ ಹಾಕಿದ್ದಿ ಇವರೇ ಅಂತ ಅವನಿಗೆ ಕರೆಯಾಯಿತು. ಆದರೆ ಅದು ಬೂದಿಗಳ ದಿನ, ಯಾರನ್ನೂ ದೂರುವಂತಿಲ್ಲ ಎಂದು ನೆನಪಿಸಿಕೊಂಡು ಮುಖದಲ್ಲಿ ಕೃತಕ ನಗೆ ಬೀರಿ ಮನದಲ್ಲಿ ಕಟಕಟನೆ ಹಲ್ಲು ಕಡಿ ಪಟಪಟನೆ ಹೆಜ್ಜೆ ಇಡುತ್ತಾ ಕತ್ತು ಎದೆ ಕೆರೆದುಕೊಳ್ತಾ ಹೋಗಿದ್ದ ಪಾಪ. ಅದೆಲ್ಲ ಒಂದು ವರ್ಷದಲ್ಲಿ ಅವನ ಮನದಲ್ಲಿ ಅವಲಕ್ಕಿ ಕುಟ್ಟಿದಂತೆ ಕುಟುಕುತ್ತಿತ್ತರೆ. ಸೇರಿಗೆ ಸವಾ ಸೇರು ಎಂಬಂತೆ ಈ ವರ್ಷ ಯಾರಿಗೂ ತಿಳಿಯದಂತೆ ಪುಟ್ಟಣ್ಣನ ಮನೆಗೆ ರಾತ್ರಿ ಬಂದು ಬೈನೆಕಾಯಿ ಜಜ್ಜಿ ಹಾಕಿ ಹೋಗಿದ್ದ. ಬೆಳಗಿನ ಜಾವ ಬೇಗ ಎದ್ದ ಅಮ್ಮ, ಹೆಚ್ಚಿನ ನೀರು ತೆಗೆದರೆ ಮಗಳು ಅಳಿಯನಿಗೆ ಬಿಸಿ ನೀರು ಕಡಿಮೆಯಾಗುತ್ತೆ ಅಂತ ತಣ್ಣೀರಿನ ಕಡಾಯಕ್ಕೆ ಸ್ವಲ್ಪ ಬಿಸಿ ನೀರು ಹಾಕಿ ಸ್ನಾನ ಮಾಡಿ ಬಂದು ದೇವ ಮುಂದೆ ದೀಪ ಹಚ್ಚಿ ಎಲ್ಲರನ್ನು ಎಬ್ಬಿಸಿದಳು. ಮಗಳು ಅಳಿಯನಿಗೆ ತಲೆಗೆ ಹರಳೆಣ್ಣೆ ಹಚ್ಚಿ ಗಂಡನ ಮೈ ಕೈಗೂ ಹಚ್ಚುವಂತೆ ಮಗಳಿಗೆ ಹೇಳಿ ಅಡುಗೆ ಮನೆಗೆ ಹೋದಳು. ರಾತ್ರಿ ಬೆಳಿಕಿಟ್ಟಿದ್ದ ಚೀನಿಕಾಯಿ ಮುದ್ದೆಗಳನ್ನು ತೆಗೆದು ದೊಡ್ಡ ಬೋಗಣಿಗೆ ಹಾಕತೊಡಗಿದಳು. ಹೆಂಡತಿ ಎಣ್ಣೆ ಹಚ್ಚುವಾಗ ನಾಚಿಕೆಯಾದರೂ ಏನೋ ಹಿತವಾದ ಖುಷಿಯಿಂದ ಸ್ನಾನದ ಮನೆಗೆ ಹೋದ. ಅವನನ್ನು ಕೂರಿಸಿ ಹಂಡೆಯಿಂದ ಬಿಸಿ ನೀರು ತೆಗೆದು ಗಂಡನ ತಲೆಯ ಮೇಲೆ ಹಾಕುವಾಗ ಅವಳಿಗೆ ಪ್ರೀತಿಯ ಹೊಳೆ ಹರಿದರೆ ಅವನಿಗೆ ತಡಲಾರದ ತುರಿಕೆ. ಹೇಳುವಂತಿಲ್ಲ, ತಾಳುವಂತಿಲ್ಲ ಅವನ ಭಾವನೆ ಅನುಭವಿಸಿದವರಿಗೆ ಗೊತ್ತು. ಮಾರಾಯರೆ, ಅಂತೂ ಇಂತೂ ಅಳಿಯನ ಸ್ನಾನ ಆಯಿತು. ಮೈಯನ್ನು ಒಣ ತವೆಲ್ಲಿ ಬರಬರನೆ ಒರೆಸಿಕೊಳ್ತಾ

ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡು ಮೈ ಇಡೀ ಎರಡೂ ಕೈಗಳಿಂದ ಪರಪರನೆ ಕೆರೆದು ಕೆರೆದು ಸುಸ್ತಾಗಿ ಹೋದ. ಅಷ್ಟರಲ್ಲಿ ತಾನದೇ ನೀರಿನಿಂದ ಸ್ನಾನ ಮಾಡಿದ ಕಾವೇರಮ್ಮ ತಂಗಿಯರೆದುರಿಗೆ ಮೈ ಕೆರೆದುಕೊಳ್ಳಲಾರದೆ ರೂಮಿಗೆ ದಡದಡನೆ ಓಡಿ ಬಡ್ಡನೆ ಬಾಗಿಲು ಬಡಿದಳು. ಮೈ ಕೆರೆದು ಕಂಗಾಲಾಗಿದ್ದ ಭಾವ ಕಷ್ಟದಲ್ಲಿ ಹೋಗಿ ಬಾಗಿಲು ತೆರೆದೊಡನೆ ಬಿರುಗಾಳಿಯಂತೆ ಒಳೆ ನುಗ್ಗಿದ ಅಕ್ಕ ಬಾಗಿಲು ಮುಚ್ಚಿ ಮಂಚದ ಮೇಲೆ ಬಿದ್ದುಕೊಂಡು ಕೈ ಸೋತು ಹೋಗುವವರೆಗೂ ಕೆರೆದುಕೊಂಡಳು. ಗಂಡ ಹೆಂಡತಿಯ ಕೆರೆತದ ಜುಗಲ ಬಂದಿ ಬರೋಬ್ಬರಿ ಅರ್ಧ ಗಂಟೆ ನಡೆದಿರಬಹುದು. ಆಗ ಇದ್ದಕ್ಕಿದ್ದಂತೆ ಅಕ್ಕನಿಗೆ ಅಮ್ಮನ ಮಾತು ನೆನಪಾಗಿ ಮುಖಕ್ಕೆ ಹಚ್ಚುವ ಪೌಡರ್ ತಂದು ಬೆನ್ನನ್ನು ಗೋಡೆಗೆ ತಿಕ್ಕುತ್ತ ಮೈ ಕೈ ಕೆರೆದುಕೊಳ್ಳುತ್ತಿದ್ದ ಗಂಡನ ಬೆನ್ನು ಮೈ ಕೈಗೆ ಹಚ್ಚಿ ತಾನು ಹಚ್ಚಿಕೊಂಡಾಗ ಹುಸಪ್ಪ ಅನ್ನೋ ಉದ್ಗಾರ ಇಬ್ಬರ ಬಾಯಿಂದಲೂ ಹೊರಟಿತು. ಅಂತೂ ಹೊಸ ದೀಪಾವಳಿ ಅವರಿಗೆ ಚಿರಸ್ಮರಣೀಯ ದಿನವಾಯಿತು. ಮಾರೆಯರೆ, ಎಲ್ಲರೂ ಸ್ನಾನ ಮಾಡಿದರು. ಆದರೆ ಅಕ್ಕ ಭಾವ ಕೆರೆಯುವುದನ್ನು ಸೂಕ್ಷ್ಮವಾಗಿ ಗಮನಿಸಿದ್ದ ಅಣ್ಣನಿಗೆ ಕಳೆದ ವರ್ಷ ತಾವು ಮಾಡಿದ ಬೂದಿಗಳ ನೆನಪಾಗಿ ಬಚ್ಚಲು ಮನೆಗೆ ಹೋಗುವಷ್ಟರಲ್ಲಿ ಚಳ್ಳೆ ಪಿಳ್ಳೆಗಳು ಸ್ನಾನಕ್ಕಿಳಿದಾಗಿತ್ತು. ಅವರೆಲ್ಲ ಮಿಂದು ಮೈ ಕೆರೆಯುತ್ತ ಅಡುಗೆ ಮನೆ ಕಡೆಗೆ ಹೋದಾಗ ಅಣ್ಣ ಸರಕ್ಕನೆ ಬಾಗಿಲು ಮುಚ್ಚಿ ಹಂಡೆಯ ಬಿಸಿ ನೀರನ್ನೆಲ್ಲ ತೆಗೆದು ಚೆಲ್ಲಿ ತಳದಲ್ಲಿದ್ದ ಬೈನೆಕಾಯಿಗಳನ್ನು ಟವೆಲ್ಲಿನಿಂದ ತುತ್ತಿ ತೆಗೆದು ಮತ್ತೆ ಹಂಡೆಗೆ ತಣ್ಣೀರು ತುಂಬಿಸಿ ಒಲೆ ಉರಿಸಿ ಬಿಸಿ ನೀರು ಸ್ನಾನ ಮಾಡಿ ಹೊರಬಂದು ಬಿಟ್ಟ. ಅವತ್ತಿನ ನಂತರ ದೀಪಾವಳಿಯ ನರ ಚತುರ್ದಶಿ ಎಣ್ಣೆ ಸ್ನಾನ ಎಂದ ಕೂಡಲೇ ಅಕ್ಕ ಭಾವ ಬೆಚ್ಚಿ ಬೀಳುತ್ತಾರೆ. ಮಾರೇರೆ, ಅರೆ, ಬರೀ ನರಕ ಚತುರ್ದಶಿಯಲ್ಲಿ ಎಣ್ಣೆ ಸ್ನಾನ ಮಾಡಿಸಿ ಹೊಸ ಅಳಿಯ ಮಗಳನ್ನು ಕರೆಸಿಟ್ರ? ಅಲ್ಲ, ನಿಮ್ಮಪ್ಪ ತಂದ ದೊಡ್ಡ ಚೀಲದ ಉಡುಗೊರೆ ಮರ್ತೇ ಹೋಯ್ತಾ ಅಂತ ಹುಬ್ಬೇರಿಸಬೇಡಿ ಮಾರೇರೆ. ನಿಮ್ಮ ಹುಬ್ಬು ಕೊಂಕಿ, ಮುಖ ಒಂಥರಾ ವಿಚಿತ್ರವಾಗಿ ಕಾಣಬಹುದು. ಹಾ, ನರಕ ಚತುರ್ದಶಿಯ ಮರುದಿನ ಬೆಳ್ಳಂ ಬೆಳಿಗ್ಗೆ ಗೋಪೂಜೆ, ಮಧ್ಯಾಹ್ನ ಬಲೀಂದ್ರ ಪೂಜೆ, ರಾತ್ರಿ ತುಳಸಿ ದೀಪ, ತೋಟ ಗದ್ದೆಗಳಿಗೆ ದೀಪ, ಗೇರು ಗುಡ್ಡದಲ್ಲಿರುವ ಪಂಚದೈವ ಗುಡಿಗೆ ಪಂಚದೀಪ ಇಟ್ಟು ಬಲೀಂದ್ರ ದೇವರನ್ನು ಕೂಗಿ ಕರೆಯುವುದು ವಾಡಿಕೆ. ಸರಿ, ಗೋಪೂಜೆ ದಿನ ಬೆಳಗಿನ ಜಾವದಲ್ಲೇ ಶುರುವಾಯಿತು ಗೋಸ್ನಾನ. ಇದೇನು ಮಾರೇರೆ ಗೋಸ್ನಾನ ಅಂತ ಹೊಸ ಸಂಪ್ರದಾಯ ಉಂಟಾ ಅಂತ ಮತ್ತೆ ನಿಮ್ಮ ಸಂಶಯದ ಬಾಣ ಬಿಡಬೇಡಿ. ಅದೇನು ಹೇಳ್ತೀನಿ ಕೇಳಿ. ನಮ್ಮ ಹಟ್ಟಿಲಿ ಗೋಪಂತಹ ಮುದಿದನದಿಂದ ಹಿಡಿದು ಶಬರಿಯಂತಹ 15 ದಿನದ ಹಾಲು ಹಸುಳೆಯವರೆಗೆ 100 ದನಗಳಿದ್ದವು. ಆ ದಿನ ಗೋಪೂಜೆಗೆ ಮೊದಲು ಗೋವುಗಳ ನೆತ್ತಿ ಬೆನ್ನು ಎಣ್ಣೆ ಹಚ್ಚಿ ಶೀಗೆ ಪುಡಿ ಹಾಕಿ 3 ಹಂಡೆಯ ಬಿಸಿ ನೀರ ಸ್ನಾನ ಮಾಡಿಸಲು ಕೆಲಸದವರಿಗೆ ನಾವೂ ಕೈಜೋಡಿಸುತ್ತಿದ್ದೆವು. ಗೋವುಗಳಿಗೆ ಸ್ನಾನ ಮಾಡಿಸಿದ ನಂತರ ಅವುಗಳ ಈಗೆಲ್ಲ ಜೇಡಿ ಕೆಮ್ಮಣ್ಣಿನ ಚಿತ್ತಾರ ಮಾಡುತ್ತಿದ್ದೆವು. ಮತ್ತೆ ಹಿಂದಿನ ರಾತ್ರಿ ಸುರಿದಿಟ್ಟ ಬುಗುರಿಕಾಯಿಯ ಮಾಲೆ, ಹೂವಿನ ಮಾಲೆಗಳನ್ನು ಹಾಕಿ ನಂತರ ನಾವು ಸ್ನಾನ ಮಾಡಬೇಕು. ನಾವೆಲ್ಲ ದನಗಳನ್ನು ಸಿಂಗರಿಸುತ್ತಿದ್ದೆವು. ಭಾವ ಸ್ನಾನ ಮಾಡಿ ಇಸ್ತ್ರಿ ಮಾಡಿದ ಪಂಚೆ ಶರಟು ಧರಿಸಿ ಬಂದು ನಾವು ಮಾಡುತ್ತಿದ್ದ ಕೆಲಸ ನೋಡುತ್ತಾ ನಿಂತಿದ್ದರು. ಎಲ್ಲಾ ದನಗಳನ್ನು ಸಾಲಾಗಿ ಕಟ್ಟಿ ನಿಲ್ಲಿಸಿ ಸ್ನಾನ ಮಾಡಿಸಿ ಹಂಡು ಹುಂಡು ಅಂದರೆ ಜೇಡಿ ಕೆಮ್ಮಣ್ಣಿನ ಚಿತ್ತಾರ ಮಾಡುತ್ತಿದ್ದೆವು. ಇದ್ದಕ್ಕಿದ್ದಂತೆ ಗೋಪಿಗೆ ಏನಾಯ್ತೋ ಗೊತ್ತಿಲ್ಲ, ಸರಕ್ಕ ಹಿಂದೆ ಹೆಜ್ಜೆ ಹಾಕಿತು. ತಿಮ್ಮ, ಏ ಗೋಪಿ, ಈ ಕಡೆ ತಿರ್ಗೆ ಅಂತ ಬೆನ್ನಿಗೆ ತಟ್ಟಿದ್ದೇ ತಡ ಗೋಪಿ ತೊಪ್ಪ ತೊಪ್ಪನೆ ಸಗಣಿ ಹಾಕಿಬಿಡ್ತು. ಪಕ್ಕದಲ್ಲೇ ನಿಂತಿದ್ದ ಭಾವನ ಬಿಳಿ ಪಂಚೆ ಮೇಲೆಲ್ಲ ಸಗಣಿ ಹಾರಿದಾಗ ಭಾವ ಹೌಹಾರಿ ಹಿಂದೆ ಹೆಜ್ಜೆ ಇಟ್ಟದ್ದು ಎಣ್ಣೆ ಬಟ್ಟಲಿನ ಮೇಲೆ. ಮಾರ್ಯಾರೆ, ಎಣ್ಣೆ ಬಟ್ಟಲು ಸರಕ್ಕನೆ ಜಾರಿದಾಗ ಭಾವದ ಪನೆ ಬಿದ್ದು ಬಿಟ್ರು. ನಾವಿಲ್ಲ ಅಯ್ಯೋ ಭಾವ ಅಂತ ಕಿರಿಚಿಕೊಂಡ್ರೆ ದನಗಳಿಗೆ ಜೇಡಿ ಚಿತ್ತಾರ ಮಾಡಿಸುತ್ತಿದ್ದ ಲಿಂಗ ಓಡಿ ಹೋಗಿ ಅಯ್ಯೋ ಬಿದ್ದು ಬಿಟ್ರ ಏನೋರೇ ಹೇಳಿ ಅಂತ ಅವರನ್ನು ಎತ್ತಿದ. ಬಸವನು ಓಡಿ ಬಂದು ಭಾವನನ್ನು ಎತ್ತಲು ಸಹಾಯ ಮಾಡಿದ. ಮಕ್ಕಳು ನಾವೆಲ್ಲ ಕಂಗಾಲಾಗಿ ನಿಂತು ಬಿಟ್ಟೆವು. ಅಷ್ಟರಲ್ಲಿ ಬಂದ ಅಣ್ಣನು ಕಂಡಾಗ ಭಾವ ನಾಚಿ ನೀರಾಗಿ ಬಿಟ್ರು. ಮಾರೇರೆ, ಏನಾಯ್ತು ಭಾವ, ಯಾಕೆ ಎಲ್ಲರೂ ಬೊಬ್ಬೆ ಹೊಡೆದದ್ದು ಅಂತ ಕೇಳಿದಾಗ ಸಗಣಿಯಿಂದ ಚಿತ್ತಾರಗೊಂಡ ಬಿಳಿ ರೇಷ್ ಪಂಚೆಯನ್ನು ಕೈಯಲ್ಲಿ ಹಿಡಿದು ಬಚ್ಚಲು ಮನೆಗೆ ಬಿರುಬಿರನೆ ನಡೆದು ಬಿಟ್ಟರು ಭಾವ. ಪಾಪ, ಮೊದಲೇ ಬೆಣ್ಣೆಯಂತ ಬಿಳಿ ಬಣ್ಣದ ಅವರ ಮುಖ ಟೊಮೆಟೊ ತರ ಕೆಂಪಾದದ್ದು ಇವತ್ತಿಗೂ ನಮ್ಮ ಕಣ್ಣೆದುರು ಬಂದು ಮೊಗದಲ್ಲಿ ನಗು ಹರಡುತ್ತದೆ. ಅಡುಗೆ ಮನೆಯಲ್ಲಿ ಅಮ್ಮನಿಗೆ ಅಡುಗೆಗೆ ಸಹಾಯ ಮಾಡುತ್ತಿದ್ದ ಅಕ್ಕನಿಗೆ ಭಾವನಿಗೆ ಗೋಮಯಾಭಿಷೇಕದ ಸುದ್ದಿ ಮುಟ್ಟಿಸಿದ್ದೇ ತಡ ಅಕ್ಕ ಬರ್ರನೆ ಬಚ್ಚಲು ಮನೆಗೆ ಓಡಿದಳು. ಭಾವ ಬಿಸಿ ನೀರ ಸ್ನಾನ ಮಾಡಿ ಅಕ್ಕ ಕೊಟ್ಟ ಹಸಿರು ಪಂಚೆ ಉಟ್ಟು ಹೊರಬಂದರು. ಹಾ, ಇಲ್ಲಿಗೆ ದೀಪಾವಳಿ ಅಡಗರ ಮುಗಿಯಲಿಲ್ಲ ರೀ. ನೀರು ತುಂಬುವ ದಿನದಿಂದ ನರಕ ಚತುರ್ದಶಿ, ನಂತರ ಬಲಿಪಾಡ್ಯ, ಗೋಪೂಜೆ, ಭಾವನ ಬಿದಿಗೆ, ಅದರ ನಂತರ ಅಕ್ಕನ ತದಿ, ಹೀಗೆ

ಐದು ದಿನಗಳ ದೀಪಾವಳಿ ಹಬ್ಬ ಮುಗಿದಿಕೊಂಡು ಅಕ್ಕ ಭಾವ ಹೊರಲಾರದ ಉಡುಗೊರೆಗಳೊಂದಿಗೆ ಹೊರಟಾಗ ನಾವೆಲ್ಲ ಏನೋ ಕಳೆದುಕೊಂಡವರಂತೆ ನಿಂತಿದ್ದೆವು. ನಿಡಿಸಿರು ಬಿಡುತ್ತಾ ಅಂಗಳದಿಂದ ಜಗುಲಿಗೆ ಬರುವಾಗ ಅಲ್ಲಿ ಗಳುವಿನ ಮೇಲೆ ಒಣಗಲು ಹರವಿದ ಭಾವನ ರೇಷ್ಮೆ ಪಂಚ ಗೋಪೂಜೆಯ ಚಿತ್ರ ಕಣ್ಣಿಗೆ ಕಟ್ಟಿದರೆ ಅದರ ತುಂಬಾ ಕಪ್ಪು ನಕ್ಷತ್ರಗಳಂತೆ ಚಿತ್ತಾರ ಮೂಡಿಸಿದ ಸಗಣಿ ಕಲೆ ಕಂಡು ಎಲ್ಲರೂ ಎಲ್ಲಾ ಮರೆತವರಂತೆ ಗೊಳ್ಳನೆ ನಗಾಡಿದ್ದು ಈಗಲೂ ಕಿವಿಗೆ ಗುಯಿಗುಡುತ್ತಿದೆ.

0: ಮೂಡಿಸಿದ ಸಗಣಿ ಕಲೆ ಕಂಡು ಎಲ್ಲರೂ ಎಲ್ಲಾ ಮರೆತವರಂತೆ ಗೊಳ್ಳನೆ ನಗಾಡಿದ್ದು ಈಗಲೂ ಕಿವಿ ಗುಯಿಗುಡುತ್ತಿದೆ. ಸೋದರಿಯರೇ, ನೀವು ಕೂಡ ನಿಮ್ಮ ಮದುವೆ ನಂತರದ ಮೊದಲ ದೀಪಾವಳಿಯ ನೆನಪು ಮಾಡಿಕೊಳ್ಳಿ. ಆದರೆ ದನದ ಹಿಂಭಾಗದಲ್ಲಿ ನಿಲ್ಲೋ ಸಾಹಸ ಮಾತ್ರ ಬೇಡಿ, ಗೊತ್ತಾಯ್ತಾ? ನಮಸ್ಕಾರ.
1: ಇದುವರೆಗೆ ಅಕ್ಕ ಭಾವನ ಹೊಸ ದೀಪಾವಳಿ ಸಾವಿತ್ರಿ ಮನೋಹರ್ ಅವರಿಂದ ಲಘುದಾಟಿಯ ಭಾಷಣ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
2: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.

0: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
1: ಸ್ಕೂಲ್ ಎಲ್ಲ ಇನ್ನೇನು ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30 ಇದೇ ಶುಕ್ರವಾರ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ ದತ್ತಾತ್ರೇಯ ಜನನ. ನಡೆಸಿಕೊಡುತ್ತಾರೆ ಕಲಾ ಗಂಗೋತ್ರಿ ಯಕ್ಷಗಾನ ಕಲಾ ಕೇಂದ್ರ ಸೋಮೇಶ್ವರ ಉಚ್ಚಿಲ ಇಲ್ಲಿನ ಸದಸ್ಯರು.
5: ಸೃಷ್ಟಿಕರ್ತನಾದ ಬ್ರಹ್ಮದೇವ,
6: ನಾರಾಯಣ
5: ವಯೋಧಿಕಾರಿ ಮಹಾದೇವ,
6: ಮಹಾವಿಷ್ಣು,
5: ಈ ಲೋಕದಲ್ಲಿ ಮಾತೆಯ ಮಹತ್ವ ಏನು ಎಂಬುದನ್ನು ಸೃಷ್ಟಿಯ ಆರಂಭದಲ್ಲೇ ನಾವು ಕಂಡವರು.
4: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಇದೇ ಶುಕ್ರವಾರ ರಾತ್ರಿ 9:30.
0: ಕೇಳುಗರೇ ಗಮನಿಸಿ, ಇದೊಂದು ಪ್ರಕಟಣೆ. ಕರ್ನಾಟಕ ಸರ್ಕಾರಿ ಪಾಲಿಟೆಕ್ನಿಕ್ ಮಂಗಳೂರು, ಇಲ್ಲಿ 2026-27 ಸಾಲಿನಲ್ಲಿ 2 ವರ್ಷಗಳ ಐಟಿಐ, ದ್ವಿತೀಯ ಪಿಯುಸಿ ವಿಜ್ಞಾನ, ದ್ವಿತೀಯ ಪಿಯುಸಿ ತಾಂತ್ರಿಕ ವಿಷಯಗಳಲ್ಲಿ ಉತ್ತೀರ್ಣರಾಗಿರುವ ಅರ್ಹ ಅಭ್ಯರ್ಥಿಗಳಿಗೆ ಲ್ಯಾಟರಲ್ ಎಂಟ್ರಿ ಸ್ಕೀಮ್ ಮುಖಾಂತರ 2ನೇ ವರ್ಷ 3ನೇ ಸೆಮಿಸ್ಟರ್ ಡಿಪ್ಲೊಮಾ ಕೋರ್ಸ್ಗಳ ಪ್ರವೇಶಾತಿಗೆ ಹಾಗೂ 1 ವರ್ಷದ ತಾಂತ್ರಿಕ ಕೆಲಸದ ಅನುಭವ ಹೊಂದಿದ್ದು ಖಾಯಂ ಸೇವೆಯಲ್ಲಿ ತಾಂತ್ರಿಕ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆಸಕ್ತ ಅಭ್ಯರ್ಥಿಗಳಿಗೆ ವರ್ಕಿಂಗ್ ಪ್ರೊಫೆಷನಲ್ಸ್ ಡಿಪ್ಲೊಮಾ ಕೋರ್ಸ್ಗಳಿಗೆ ಆಫ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಿದ್ದಾರೆ. ಅರ್ಜಿ ಸಲ್ಲಿಸುವ ದಿನಾಂಕವನ್ನು ಇದೇ ಜೂನ್ 6ರವರೆಗೆ ವಿಸ್ತರಿಸಲಾಗಿದೆ. ಅಭ್ಯರ್ಥಿಗಳ ಮೆರಿಟ್ಗನುಗುಣವಾಗಿ ಲೈಫ್ಲೈನ್ ಮೂಲಕ ಸೀಟು ಹಂಚಿಕೆ ಮಾಡಲಾಗುವುದು. ಅರ್ಹ ಆಸಕ್ತ ಅಭ್ಯರ್ಥಿಗಳು ಈ ಸಂಸ್ಥೆಯಲ್ಲಿ ಸೂಕ್ತ ಮೂಲ ದಾಖಲೆಗಳೊಂದಿಗೆ ದಿನಾಂಕ 6/6/2026 12:00 AM ಅರ್ಜಿ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ವಿವರಗಳಿಗೆ ಸಂಸ್ಥೆಯ ಅಧಿಕೃತ ವೆಬ್ಸೈಟ್ ಅಥವಾ ಕರ್ನಾಟಕ ಸರ್ಕಾರಿ ಪಾಲಿಟೆಕ್ನಿಕ್ ಮಂಗಳೂರು ಕಚೇರಿಯ ದೂರವಾಣಿ ಸಂಖ್ಯೆ 08241163516910 ಕಚೇರಿ ವೇಳೆಯಲ್ಲಿ ಸಂಪರ್ಕಿಸಬಹುದು ಎಂದು ಕರ್ನಾಟಕ ಸರ್ಕಾರಿ ಪಾಲಿಟೆಕ್ನಿಕ್ನ ಪ್ರಾಂಶುಪಾಲರ ಪ್ರಕಟಣೆ ತಿಳಿಸಿದೆ. ಪ್ರಕಟಣೆ ಕೇಳಿದಿರಿ.

ಆಕಾಶವಾಣಿ ಮಂಗಳೂರು, ಸಮಯ 12:35 ಆಗಲಿದೆ. ಇನ್ನು ಮುಂದೆ ಆರೋಗ್ಯ ಸಂಚಿಕೆ ಪ್ರಸಾರವಾಗಲಿದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ಕೇಳುಗರೆ, ಈ ಸಂಜೆ 5 ಗಂಟೆಗೆ ಕಾನೂನು ಸಲಹೆ ಸಂಚಿಕೆ 34, ವಿಷಯ ಮಹಿಳೆಯರ ಮೇಲಿನ ದೌರ್ಜನ್ಯ ತಡೆ ಕಾಯ್ದೆ, ಸಂಪನ್ಮೂಲ ವ್ಯಕ್ತಿ ಸುರತ್ಕಲ್ನ ವಕೀಲರಾದ ಇಸ್ಮಾಯಿಲ್ ಶಫಿ. 5:30 ಯುವವಾಣಿಯಲ್ಲಿ ಕೃತಿಕಾ ಅವರಿಂದ ಭಾಷಣ, ವಿಷಯ ವಿದ್ಯಾರ್ಥಿ ಜೀವನದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯ ಪಾತ್ರ, ಬಳಿಕ ನಯನ ಜಿಎಸ್ ಅವರಿಂದ ಸಣ್ಣ ಕತೆ ಕೇಳುವಿರಿ.

0: ಆರೋಗ್ಯ ಸಂಚಿಕೆ.
1: ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳ್ತಾ ಇರುವಂತಹ ನಮ್ಮೆಲ್ಲ ಕೇಳುಗರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಎರಡು ವಿಷಯಗಳ ಬಗ್ಗೆ ನೀವು ಮಾಹಿತಿ ಪಡಿತೀರಿ. ಒಂದು, ಜೀನ್ ಥೆರಪಿ ಕುರಿತಾಗಿ ಡಾಕ್ಟರ್ ರೋಹಿತ್ ಶೆಟ್ಟಿ ಅವರಿಂದ ಮಾಹಿತಿ ಇದೆ, ಹಾಗೂ ಡಾಕ್ಟರ್ ತೇಜಸ್ವಿನಿ ಕುಮಾರಸ್ವಾಮಿ ಅವರಿಂದ IVF ಮೂಲಕ ಮಕ್ಕಳನ್ನು ಪಡೆಯೋದು ಹೇಗೆ ಎಂಬುದಾಗಿ ಕೂಡ ಮಾಹಿತಿ ಪಡಿತೀರಿ. ಮೊದಲಿಗೆ ಜೀನ್ ಥೆರಪಿ ಕುರಿತಾಗಿ ತಜ್ಞ ವೈದ್ಯರಾದ ಡಾಕ್ಟರ್ ರೋಹಿತ್ ಶೆಟ್ಟಿ ಅವರಿಂದ ಭಾಷಣ.
2: ನಮಸ್ಕಾರ ಗೆಳೆಯರೇ, ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಒಂದು ಹೊಸ ಮೆಡಿಸಿನಿನ ಒಂದು ಹೊಸ ಒಂದು ಪ್ರಯೋಗದಲ್ಲಿರುವಂಥ ಒಂದು ಥೆರಪಿ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದರ ಹೆಸರು ಜೀನ್ ಥೆರಪಿ ಅಂತ. ಜೀನ್ ಥೆರಪಿ ಅಂದರೆ ಏನು? ನಮ್ಮ ಬಾಡಿಯಲ್ಲಿ ಹಲವಾರು ಜೀನ್ಸ್ ಇರ್ತವೆ, ಆ ಜೀನ್ಸಲ್ಲಿ DNAಗಳಿರ್ತವೆ. ಆ DNAಯಿಂದ ನಮ್ಮ ಬಾಡಿ ಸ್ಟ್ರಕ್ಚರ್ ಆಗಲಿ, ನಮ್ಮ ಕಲರ್ ಆಗಲಿ, ನಾವು ವರ್ಕ್ ಮಾಡುವಂಥ ಪದ್ಧತಿಗಳಾಗಲಿ, ನಮ್ಮ ಕ್ಯಾರೆಕ್ಟರ್ ಆಗಲಿ, ಎಲ್ಲಾನು ಇಟ್ ಗವರ್ನ್ಸ್ ಎವ್ರಿಥಿಂಗ್. ಇದರ ಜೊತೆಗೆ ಈ ಜೀನ್ ಎಬ್ನಾರ್ಮಾಲಿಟೀಸಿಂದ ಭಾಳಷ್ಟು ನಮಗೆ ಬಾಡಿಯಲ್ಲಿ ತುಂಬ ಹಲವಾರು ಕಾಯಿಲೆಗಳು ಬರ್ತವೆ. ನಮ್ಮ ಹೇರ್ ಫಾಲಿಂದ ಹಿಡಿದು ಇನ್ಫೆಕ್ಷನ್ಸಿಂದ ಹಿಡಿದು ಹಾರ್ಟ್ ಅಟ್ಯಾಕಿಂದ ಹಿಡಿದು ಕೊಲೆಸ್ಟ್ರಾಲು, ಮಲ್ಟಿಪಲ್ ಏರಿಯಾಸಲ್ಲಿ ನಮ್ಮ ಜೀನ್ ರಿಲೇಟೆಡ್ ಡಿಸಾರ್ಡರ್ಸ್ ಇರ್ತವೆ. ನಾವು ಜೀನ್ಸ್ ಅನ್ನೋದು ನಾವು ಪಡ್ಕೊಂಬಂದಿರೋ ಅಂಥ ಒಂದು ಸೊತ್ತು, ನಮ್ಮ ಪೇರೆಂಟ್ಸಿಂದ ಬರುವಂಥ ನಮ್ಮ ಗಿಫ್ಟ್ ಅದು. ನಮ್ಮ ಪೇರೆಂಟ್ಸು, ಅವ್ರ ಪೇರೆಂಟ್ಸು, ಅವ್ರ ಹಿಂದಿನ ಜನ್ಮದಿಂದ ಹಿಂದಿನ ಫ್ಯಾಮಿಲಿ ಟ್ರೀಯಿಂದ ತಗೊಂಡ್ರೆ ಆ ಜೀನ್ಸ್ ನಮಗೆ ಬಂದಿರೋದು ಹಲವಾರು ಮ್ಯುಟೇಷನ್ಸ್, ಅಂದರೆ ಹಲವಾರು ಚೇಂಜಸ್ ಆಗ್ತವೆ. ಆ ಮ್ಯುಟೇಷನ್ ಚೇಂಜಸ್ ಆದಾಗ ಏನಾಗುತ್ತೆ, ಅದು ಬಾಡಿಯಲ್ಲಿ ಕೆಲವು ಟೈಮ್ ಸಮ್ ಮ್ಯಾಪ್ ರೀಡಿಂಗ್ ರಾಂಗ್ ಆದಾಗ ಕೆಲವು ಡಿಸೀಸಸ್ ಕ್ರಿಯೇಟ್ ಮಾಡ್ತವೆ. ಫಾರ್ ಎಕ್ಸಾಂಪಲ್, ನಾವು ಕಂಪ್ಯೂಟರಲ್ಲಿ ಕೋಡ್ ಏನಾದ್ರು ರಾಂಗ್ ಆಯಿತು ಅಂತ ಹೇಳ್ತೀವಿ, ಒಂದು ಕೋಡ್ ಸೆಂಟೆನ್ಸ್ ರಾಂಗ್ ಆಯಿತು ಅಂತಾದರೆ ಏನಾಗುತ್ತೆ, ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ರಾಂಗ್ ಆಗುತ್ತೆ, ಕಂಪ್ಯೂಟರ್ ಶಟ್ ಡೌನ್ ಆಗುತ್ತೆ. ಬಾಡಿಯಲ್ಲಿ ಇದೇ ಥರ ಜೀನ್ಸು ಹಲವಾರು ಏನೋ ಶತಮಾನಗಳಿಂದ ಫ್ಯಾಮಿಲಿ ಟ್ರೀಗಳಿಂದ ಬಂದಾಗ ಆ ಕೋಡ್ ರಾಂಗ್ ಅಲ್ಲಾರು ಒಂಚೂರು ಆದಾಗ, ಎಲ್ಲಿಯೋ ಒಂದು ಜೀನ್ ನಾವು ಪಡ್ಕೊಂಬಂದಿದ್ದು ರಾಂಗ್ ಆದಾಗ ಕಾಯಿಲೆಗಳು ಶುರು ಆಗುತ್ತೆ. ಇದು ಮುಂಚೆ ಇದ್ರ ಬಗ್ಗೆ ಜಾಸ್ತಿ ಇದ್ರ ಬಗ್ಗೆ ಗಮನ ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಟೆಸ್ಟಿಂಗ್ಸ್ ತುಂಬ ಕಾಸ್ಟ್ಲಿ ಇರ್ತಾ ಇತ್ತು. ಜೆನೆಟಿಕ್ಸ್ ಅಂತ ನಾವು ಹೇಳ್ತಾ ಇದ್ವಿ ಬಿಟ್ಟರೆ ಅದ್ರ ಬಗ್ಗೆ ನಾವು ಯಾವತ್ತೂ ಅದ್ರ ಬಗ್ಗೆ ಏನು ಮಾಡ್ಬೋದು ಅಂತ ಹೇಳಲಿಕ್ಕೆ ಆಗ್ತಿರ್ಲಿಲ್ಲ. ಲಾಸ್ಟ್ ಒಂದು 25 ಇಯರ್ಸಲ್ಲಿ ಏನಾಯಿತು, ಜೆನೆಟಿಕ್ ಟೆಸ್ಟನ್ನು ನಾವು ಚೆಕ್ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಕಣ್ಣಿನ ಬ್ಲೈಂಡ್ನೆಸ್ ಇರ್ಬೋದು, ಒಬ್ಬ ಹಾರ್ಟ್ ಅಟ್ಯಾಕ್ ಇರ್ಬೋದು, ಅಥವಾ ಕೆಲವರಿಗೆ ಬೇರೆ ಆದಂಥ ಒಂದು ಕ್ಯಾನ್ಸರ್ಸ್ ಇರ್ಬೋದು, ಆವಾಗ ಈ ಜೆನೆಟಿಕ್ ಬ್ಲಡ್ಡಿಂದ ನಾವು ಟೆಸ್ಟ್ ಮಾಡ್ಬೋದು, ಸಲೈವಾಯಿಂದ ಮಾಡ್ಬೋದು, ಬೇರೆ ಬೇರೆ ಆರ್ಗನ್ಸಿಂದ ಮಾಡ್ಬೋದು. ಟೆಸ್ಟ್ ಮಾಡಿದಾಗ ತುಂಬ ಡಿಸೀಸಸ್ ಬಾಡಿ ಇದ್ದು ಜೆನೆಟಿಕ್ಸಿಂದ ಸಂಬಂಧಪಟ್ಟಿರೋ ಒಂದು ಲಿಂಕ್ ಶುರು ಆಯಿತು. ಈ ಲಿಂಕ್ ನಾವು ಬಂದಾಗ ವಿ ಸ್ಟಾರ್ಟೆಡ್ ಲುಕಿಂಗ್ ಆಟ್ ಈ ಲಿಂಕಿಂದ ಈ ಡಿಸೀಸ್ ಬರ್ತಾ ಇದೆ, ಈ ಮ್ಯುಟೇಷನ್ ಅಂದರೆ ಈ ರಾಂಗ್ ರೀಡಿಂಗ್ ಆಫ್ ಕೋಡ್ಸ್. ನಮ್ಮ ಜೆನೆಟಿಕ್ಸಲ್ಲೂ ಕೋಡ್ಸ್ ಇರುತ್ತೆ, ಜೆನೆಟಿಕ್ ಕೋಡ್ ಅಂತ ಹೇಳ್ತೀವಿ. ಆ ಕೋಡ್ ರಾಂಗ್ ಆದಾಗ, ಅಂದರೆ ಅದರಲ್ಲಿ ಕೋಡ್ ರಾಂಗ್ ಆದಾಗ ಏನಾಗುತ್ತೆ, ಬೇಡದೇ ಇರೋವಂಥ ಪ್ರೋಟೀನ್ ಸೆಕ್ರೀಟ್ ಆಗುತ್ತೆ. ಬೇಡದೇ ಇರೋವಂಥ ಪ್ರೋಟೀನ್ ಸೆಕ್ರೀಟ್ ಆದಾಗ ಟ್ಯೂಮರ್ಸ್ ಆಗ್ಬೋದು, ಹಾರ್ಟ್ ಅಟ್ಯಾಕ್ ಆಗ್ಬೋದು, ಬ್ಲೈಂಡ್ನೆಸ್ ಇರ್ಬೋದು. ಈ ಪ್ರೋಟೀನ್ಸ್ನ ನಾವು ಹೇಗೆ ಸರಿಪಡಿಸೋದು? ನಾವೇನು ಶುರು ಮಾಡಿದ್ವಿ, ಮೆಡಿಸಿನ್ಸ್ನಲ್ಲಿ ಬ್ಲಾಕ್ ಮಾಡಲಿಕ್ಕೆ ಶುರು ಮಾಡಿದ್ವಿ. ಮೆಡಿಸಿನ್ ಬ್ಲಾಕ್ ಮಾಡಿದ್ರೆ ಅದು ಲೈಫ್ ಲಾಂಗ್ ತೊಗೊಳ್ಬೇಕಾಗ್ತಿತ್ತು, ಅಥವಾ ಕೆಲವು ಟೈಮ್ ಒಂದ್ಸತಿ ಡ್ಯಾಮೇಜ್ ಆದಮೇಲೆ ರಿವರ್ಸ್ ಆಗ್ತಿರ್ಲಿಲ್ಲ. ಸೊ ಒಂದ್ಸತಿ ಜೆನೆಟಿಕ್ ಕಾಯಿಲೆ ಬಂದರೆ ಅದು ರಿವರ್ಸ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ, ಬರೀ ಸ್ಟಾಪ್ ಮಾಡ್ಬೋದು ಕೆಲವು ಕಾಯಿಲೆಗಳು, ಎಸ್ಪೆಷಲಿ ಕಣ್ಣಿನ ಬ್ಲೈಂಡ್ನೆಸ್ಸು, ನೈಟ್ ಬ್ಲೈಂಡ್ನೆಸ್ ಹೇಳ್ತೀವಿ, ಗ್ಲಾಕೋಮ, ಕಣ್ಣಲ್ಲಿರುವಂಥ ಹಲವಾರು ಅದರ್ ಕಾಯಿಲೆಗಳಿರ್ಬೋದು, ಪ್ಲಸ್ ಬಾಡಿಯಲ್ಲಿರುವಂಥದ್ದು, ಅದನ್ನು ಸ್ಟಾಪ್ ಮಾಡೋದು ಒಂದೇ ನಮ್ಮ ವಿಧಾನ ಹೊರತು ರಿವರ್ಸ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಸೊ ಲಾಸ್ಟ್ ಒಂದು 15-20 ಇಯರ್ಸಲ್ಲಿ ತುಂಬ ಚೇಂಜಸ್ಸು ವರ್ಲ್ಡಲ್ಲಿ ಶುರು ಆಯಿತು. ಇದರ ಚೇಂಜಸ್ ಏನಂದರೆ, ನಾವು ಜೆನೆಟಿಕ್ ಅನ್ನು ಜೀನ್ಸನ್ನು ಮ್ಯಾನಿಪುಲೇಟ್ ಮಾಡ್ಬೋದು, ಜೀನ್ಸನ್ನು ಎಡಿಟ್ ಮಾಡ್ಬೋದು, ಜೀನ್ಸನ್ನು ನಾರ್ಮಲ್ ಥರ ಮಾಡ್ಬೋದು ಅಂತ ಒಂದು ಶುರು ಮಾಡಿತು. ಆವಾಗೇನು ಮಾಡಿದ್ರು, ಆ್ಯನಿಮಲ್ಸಲ್ಲಿ ಸ್ಟಡಿ ಮಾಡಲಿಕ್ಕೆ ಶುರು ಮಾಡಿದ್ರು. ಈ ಜೀನ್ಸ್ ಈ ಥರ ಇದ್ದರೆ ಈ ಥರ ಕ್ಯಾನ್ಸರ್ಗೆ ಅಥವಾ ಬ್ಲೈಂಡ್ನೆಸ್ಗೆ ಅಥವಾ ಬೇರೆ ಬೇರೆ ಕಾಯಿಲೆಗಳಿಗೆ

0: ನಾವು ಈ ಜೀನನ್ನು ನಾವು ಎಡಿಟ್ ಮಾಡಿದರೆ, ಎಡಿಟ್ ಮಾಡಿ ಇಂಜೆಕ್ಷನ್ ಕೊಟ್ಟರೆ, ನಾರ್ಮಲ್ ಜೀನ್ ಹಾಕಿದ್ರೆ ಆ ಜೀನ್ ಹೋಗ್ಬಿಟ್ಟು ವರ್ಕ್ ಮಾಡುತ್ತಾ ಅಂತ. ದ್ಯಾಟ್ ಕ್ರಿಯೇಟ್ ತುಂಬ ಒಂದು ಬಿಗ್ ಇಂಪ್ರೆಷನ್ ಕ್ರಿಯೇಟ್ ಮಾಡ್ತು. ಇದನ್ನು ಚೇಂಜ್ ಮಾಡಬಹುದು, ಇದನ್ನು ನಾವು ಎಡಿಟ್ ಮಾಡ್ಬೋದು, ಇದನ್ನು ಜೀನ್ ಥೆರಪಿ ಅಂತ ಹೇಳ್ತೀವಿ. ಅಂದರೆ ನಾರ್ಮಲ್ ಇರೋ ಜೀನನ್ನು ನಮ್ಮ ನಮ್ಮ ಬಾಡಿಗೆ ಆಗಲಿ ಕಣ್ಣಲ್ಲಿ ಇಂಜೆಕ್ಷನ್ ಅನ್ನೋದು ಕೊಟ್ಟಾಗ ಆ ಜೀನು ಹೋಗಿ ನಾರ್ಮಲ್ ಎಬ್ನಾರ್ಮಲ್ ಹಾಳಾಗಿರೋ ಒಂದು ಜೀನನ್ನು ಅದಕ್ಕೆ ಹೋಗಿ ಅಟ್ಯಾಚ್ ಮಾಡಿಕೊಂಡು ಅದು ನಾರ್ಮಲ್ ಥರ ಫಂಕ್ಷನ್ ಮಾಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ. ನೀ ಟ್ರಾನ್ಸ್ಪ್ಲಾಂಟಲ್ಲಿ ಏನು ಮಾಡ್ತೀವಿ, ನಮ್ಮ ಇರೋ ನೀ ಡ್ಯಾಮೇಜ್ ಆಗಿರೋದನ್ನ ಆರ್ಟಿಫಿಷಿಯಲ್ ನೀ ತೆಗೆದುಹಾಕ್ತೀವಿ. ಇದೇ ಥರ ಒಂದು ಜೀನ್ ಎಬ್ನಾರ್ಮಲ್ ಇರೋದು, ಬಾಡಿಯಲ್ಲಿ ಮಿಲಿಯನ್ಸ್ ಆಫ್ ಜೀನ್ಸ್ ಇರ್ತವೆ, ಅದನ್ನು ನಾವೆಲ್ಲದ ಇದು ಮಾಡಬೇಕು, ಅದೇನು ಮಾಡ್ತೀವಿ ಒಂದು ಇಂಜೆಕ್ಷನಲ್ಲಿ ಆ ಒಂದು ಒಂದು ಅಷ್ಟು ಮಿಲಿಯನ್ಸ್ ಆಫ್ ಜೀನ್ಸ್ನ ನಾವು ಕೋಡ್ ಮಾಡಿ, ನಾರ್ಮಲ್ ಜೀನ್ಸನ್ನು ಕೋಡ್ ಮಾಡಿ ಒಂದು ವೈರಸ್ ಒಳಗೆ ಹಾಕ್ತೀವಿ. ವೈರಸ್ಸು ಡೆಡ್ ವೈರಸ್ಸು, ಅಂದರೆ ಅದರಲ್ಲಿ ಲೈವ್ ಇರೋದಿಲ್ಲ, ಅಡಿನೋ ವೈರಸ್ ಅಂತ ಹೇಳ್ತೀವಿ. ಆ ವೈರಸ್ ಯಾಕೆ ಇಂಪಾರ್ಟೆಂಟು ಅಂದರೆ, ವೈರಸ್ಸು ಒಂಥರ ಸ್ಪೈ ಇದ್ದಾಗೆ, ಅಂದರೆ ಅದು ಒಂದು ಯಾವ್ದು ಎಲ್ಲಿ ಬೇಕಾದ್ರೆ ನುಗುಳ್ಬಿಡತ್ತೆ, ಯಾವ ಸೆಲ್ ಒಳಗಡೆ ಬೇಕಾದ್ರೆ ಹೋಗುತ್ತೆ, ಬ್ಯಾಕ್ಟೀರಿಯಾ ಹೋಗ್ಲಿಕ್ಕಾಗಲ್ಲ. ನಮ್ಮ ಬಾಡಿಗೆ ವೈರಸ್ ಒಳಗಡೆ ಅದಕ್ಕೆ ಹೋಗೋದು ತುಂಬ ಈಸಿ. ಅದಕ್ಕೆ ಕೋವಿಡಲ್ಲಿ ತುಂಬ ಕಷ್ಟ ಆಯಿತು ಅದಕ್ಕೆ ವ್ಯಾಕ್ಸಿನ್ ಕಂಡುಹಿಡಿಯೋದು. ಯಾಕೆ ಅಂದರೆ ಅದು ಎಲ್ಲ ಸೆಲ್ ವರೆಗೂ ಹೋಗಿ ಕೂತ್ಕೊಂಡ್ಬಿಡೋದು, ಕೂತ್ಕೊಂಡ್ಬಿಟ್ಟು ಏನು ಮಾಡುತ್ತೆ, ನಮ್ಮ ಸೆಲ್ಲನ್ನೇ ಕಂಟ್ರೋಲ್ ಮಾಡಲಿಕ್ಕೆ ಶುರು ಮಾಡುತ್ತೆ. ಇದು ಭಾಳ ಡೇಂಜರಸ್ ವೈರಸ್ದು ವ್ಯವಹಾರ. ಸೊ ಅದರಿಂದ ಈ ವೈರಸ್ಸನ್ನು ನಾವು ಏನು ಮಾಡಿದ್ವಿ, ಆ ವೈರಸ್ ಒಳಗಡೆನೆ ನಾವು ಅದನ್ನು ವೈರಸ್ ಇರುವ ಆ್ಯಂಟಿಜೆನಿಕ್ ಅಂದರೆ ಅದರಲ್ಲಿರೋ ಕೆಟ್ಟ ಪ್ರಾಪರ್ಟಿನ ತೆಗೆದು ಅದರೊಳಗೆ ಏನು ಮಾಡ್ತೀವಿ, ಆ ಈ ಜೀನನ್ನು ಲೋಡ್ ಮಾಡ್ತೀವಿ. ಲೋಡ್ ಮಾಡಿಬಿಟ್ಟು ಒಂದು ಮಿಲಿಯನ್ಸ್ ಆಫ್ ಜೀನ್ನ ಒಂದು ಇಂಜೆಕ್ಷನ್ ವಯಲಲ್ಲಿ ಬಾಡಿಗೆ ಹಾಕ್ತೀವಿ ಅಥವಾ ಕಣ್ಣಿಗೆ ಇಂಜೆಕ್ಷನ್ ಕೊಡ್ತೀವಿ. ಅವಾಗ ಏನು ಮಾಡುತ್ತೆ, ಈಚ್ ಆ ವೈರಸ್ ಇರುವ ಸೆಲ್ ಇದು ಇದು ನಮ್ಮ ಕಣ್ಣಿನ ಎಬ್ನಾರ್ಮಲ್ ಅದು ಹಾಳಾಗಿರೋ ನಮ್ಮ ಕಾಯಿಲೆ ಇರುವಂಥ ಸೆಲ್ ಒಳಗಡೆ ಹೋಗುತ್ತೆ. ಸೆಲ್ ಒಳಗೆ ಹೋದಾಗ ಏನಾಗುತ್ತೆ, ಇಟ್ ವಿಲ್ ಸ್ಟಾರ್ಟ್ ರಿಲೀಸಿಂಗ್ ದೋಸ್ ರಿಯಲ್ ಜೀನ್ಸ್, ನಾರ್ಮಲ್ ಜೀನ್ಸ್. ಆ ರಿಲೀಸ್ ಆಗಿರೋ ಜೀನ್ ಏನು ಮಾಡುತ್ತೆ, ಹೋಗ್ಬಿಟ್ಟು ಆ ಹಾಳಾಗಿರೋ ಜೀನು ಅಥವಾ ಕೆಟ್ಟ ಇರೋ ಜೀನನ್ನು ಅಟ್ಯಾಚ್ ಮಾಡಿ ಇಟ್ ವಿಲ್ ಸ್ಟಾರ್ಟ್ ಬಿಕಮಿಂಗ್ ಬೆಟರ್. ಇದು ಇದರ ಹೋಲ್ ಕಾನ್ಸೆಪ್ಟ್. ಈ ವೈರಸ್ಸು ಮತ್ತು ಜೀನಿನ ಲಿಂಕ್ ಹೇಗೆ ಅಂದರೆ, ನಮ್ಮ ಇಸ್ರೋ ಅವರು ರಾಕೆಟ್ ಕಳಿಸ್ತಾರೆ, ಸ್ಪೇಸ್ಶಿಪ್ಪು ಒಂದು ಮೇಲ್ಗಡೆ ನಾವು ನಮ್ಮ ಅಂತರಿಕ್ಷದಲ್ಲಿ ಇರಬೇಕಾದ್ರೆ ನಮಗೆ ಈಗ ಒಂದು ಇಂಟರ್ನೆಟ್ಗಾಗಲಿ ಬೇರೆ ಬೇರೆ ರೀಸನ್ಸ್ ಕಳಿಸ್ತಾರೆ. ಹೋಗ್ಬೇಕಾದ್ರೆ ಏನು ಒಂದು ರಾಕೆಟ್ ಮೇಲೆ ಹೋಗಬೇಕು, ಬರೀ ಸ್ಪೇಸ್ಶಿಪ್ಪೇ ತನ್ನಾಗ್ತಾನಾಗ ಅದು ಹೋಗೋದಿಲ್ಲ. ವೆಲ್ ಮೂನ್ಗಾರು ಹೋಗ್ಬೋದು ಅಥವಾ ನಮ್ಮ ಇಟ್ ಕ್ಯಾನ್ ಗೋ ಟು ಎನಿ ಅಟ್ಮಾಸ್ಫಿಯರ್. ಅವಾಗ ಏನು ಮಾಡ್ತೀವಿ, ಒಂದು ರಾಕೆಟ್ ಬೇಕು. ಈ ವೈರಸ್ ಇಸ್ ಎ ರಾಕೆಟ್, ಟೇಕ್ಸ್ ದ ಜೀನ್ ಗೋಸ್ ಇನ್, ಅಲ್ಲಿ ಹೋಗಿ ಅದು ರಿಲೀಸ್ ಮಾಡುತ್ತೆ. ಇದರಿಂದ ಏನ್ಮೇನ್ ಕಾಯಿಲೆಗಳು ಕ್ಯೂರ್ ಮಾಡ್ಬೋದು, ಇವತ್ತಿನ ದಿನದಲ್ಲಿ ತುಂಬ ಕಾಯಿಲೆ, ಅಟ್ಲೀಸ್ಟ್ ಒಂದು 30-40 ಡಿಫ್ರೆಂಟ್ ಕಾಯಿಲೆಗಳು ಸ್ಟಡೀಸ್ ನಡೀತಾ ಇದೆ. ಅದರಲ್ಲಿ ಒನ್ ಆಫ್ ದ ಫಸ್ಟ್ ಜೀನ್ ಥೆರಪಿ ಕಣ್ಣಲ್ಲಿ ಈ ಬ್ಲೈಂಡ್ನೆಸ್, ನೈಟ್ ಬ್ಲೈಂಡ್ನೆಸ್ ಇರೋರಿಗೆ ಆ ಜೀನನ್ನು ಯಾವುದೈತೆ ಐಡೆಂಟಿಫೈ ಮಾಡಿ ಶುರು ಮಾಡಿದ್ದಾರೆ. ಅದಕ್ಕೆ ಆಲ್ರೆಡಿ ಒಂದು ಡ್ರಗ್ ಇದೆ, ಬಟ್ ಆ ಡ್ರಗ್ದು ಕಾಸ್ಟು 9-11 ಇವತ್ತಿನ ಡಾಲರ್ ರೇಟ್ ತೊಗೊಂಡು ನಾನು 12 crore ಆಗುತ್ತೆ ಒಂದು ಇಂಜೆಕ್ಷನಿಗೆ. ಅದು ನಮ್ಮ ಇಂಡ್ಯಾದಲ್ಲಿ ಎಫೋರ್ಡ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ನಾವೇನು ಮಾಡಿದ್ದೀವಿ, ನಮ್ಮ ರಿಸರ್ಚ್ ಲ್ಯಾಬಲ್ಲಿ ಒಂದು 20 years ಇದನ್ನು ವರ್ಕ್ ಮಾಡಿ ನಮ್ಮದಾದಂಥ ಜೀನ್ ಥೆರಪಿ ಯೂನಿಟ್ಸ್ ಮಾಡಿ ಈ ಒಂದು next 2-3 years ವಿ ಆರ್ ಕಮಿಂಗ್ ಔಟ್ ವಿತ್ ವೆರಿ ವೆರಿ ಲೋ ಕಾಸ್ಟ್ ಜೀನ್ ಥೆರಪಿ ಫಾರ್ ಮೆನಿ ಡಿಸೀಸಸ್, ಸಿಕ್ಕಲ್ ಸೆಲ್ ಎನಿಮಿಯಾ, ಮಸ್ಕ್ಯುಲರ್ ಡಿಸ್ಟ್ರೋಫಿ ಮತ್ತು ಬೇರೆ ಬೇರೆ ಕಣ್ಣಿನ ಕಾಯಿಲೆಗಳು. ಆಮೇಲೆ ಇನ್ ಫ್ಯೂಚರಲ್ಲಿ ಈವನ್ ಮೆನಿ ಕ್ಯಾನ್ಸರ್ಸ್ ಆಲ್ಸೋ ಪೀಪಲ್ ಆರ್ ಲುಕಿಂಗ್ ಇದನ್ನು ಜೀನ್ ಥೆರಪಿ ಬಗ್ಗೆ ನೋಡ್ಬೋದು. ಸೊ ಈ ಒಂದು ಮೀಡಿಯಂ ಥ್ರೂ ನಾನು ಏನು ಹೇಳಬೇಕು ಅಂದರೆ, ನಮ್ಮ ಕಾಯಿಲೆಗಳಿಗೆ ಮಲ್ಟಿಪಲ್ ಆಪ್ಷನ್ಸ್, ಈಗ ನ್ಯೂ ಆಪ್ಷನ್ಸ್ ವೆಂಚರ್ಸ್ ಓಪನ್ ಅಪ್ ಆಗಿದೆ. ನನಗೆ ಭಾಳ ಎಕ್ಸೈಟೆಡ್ ವೆಂಚರ್ ವಿಚ್ ಐ ಆಮ್ ಪರ್ಸ್ನಲಿ ಇನ್ವಾಲ್ವ್ಡ್ ಇನ್ ಇಸ್ ಕಾಲ್ಡ್ ಜೀನ್ ಥೆರಪಿ. ಈ ಜೀನ್ ಥೆರಪಿ ಇನ್ ಫ್ಯೂಚರ್ ಕುಡ್ ಶೇಪ್ ನಾವು ಕಾಯಿಲೆಯನ್ನು ಎಷ್ಟೋ ಕಾಯಿಲೆಯನ್ನು ಟ್ರೀಟ್ ಮಾಡೋ ವಿಧಾನವೇ ಬೇರೆ ಆಗುತ್ತೆ ಅಂತ ನನಗೆ, ಐ ಹ್ಯಾವ್ ಎ ಲಾಟ್ ಆಫ್ ಹೋಪ್ ಇನ್ ಇಟ್. ಆ್ಯಂಡ್ ಥ್ರೂ ದಿಸ್ ಮೀಡಿಯಮ್ ನಾವು ಇನ್ ಫ್ಯೂಚರ್ ಪ್ರೋಗ್ರೆಸ್ನನ್ನು ನಾವು ವಿಲ್ ಕೀಪ್ ಯು ಅಪ್ಡೇಟೆಡ್. ನಮಸ್ಕಾರ.
1: ಇದುವರೆಗೆ ಜೀನ್ ಥೆರಪಿ ಕುರಿತಾಗಿ ಡಾಕ್ಟರ್ ರೋಹಿತ್ ಶೆಟ್ಟಿ ಅವರು ಮಾಹಿತಿ ಮಾಡಿಕೊಟ್ರು. ಇನ್ನು ಮುಂದೆ IVF ಮೂಲಕ ಮಕ್ಕಳನ್ನು ಪಡೆಯೋದು ಹೇಗೆ ಎಂಬುದರ ಕುರಿತಾಗಿ ಸಂದರ್ಶನವಿದೆ ಡಾಕ್ಟರ್ ತೇಜಸ್ವಿನಿ ಕುಮಾರಸ್ವಾಮಿ ಅವರೊಂದಿಗೆ.
2: ಈ IVF ಅಂದರೆ ಏನು ಮೇಡಮ್?
3: IVF ಅಂದರೆ ಕೃತಕ ಗರ್ಭಧಾರಣೆ ಅಂತ, ಫುಲ್ ಫಾರ್ಮ್ ಇನ್ವಿಟ್ರೋ ಫರ್ಟಿಲೈಸೇಷನ್ ಅಂತ. ಇಲ್ಲಿ ಎಲ್ಲಾ ಪ್ರಕ್ರಿಯೆಗಳು ದೇಹದ ಹೊರಗಡೆ ನಡೆಯುತ್ತೆ. ಅಂದ್ರೆ ಹೆಂಡತಿಯಿಂದ ನಾವು ಮೊಟ್ಟೆಗಳು ತಗೊಳ್ತೇವೆ, ಗಂಡನಿಂದ ಸ್ಪರ್ಮ್ ಅಥವಾ ವೀರ್ಯಾನ್ ತಗೊಳ್ತೇವೆ, ಅದನ್ನ ಹೊರಗಡೆ ದೇಹದಿಂದ ಹೊರಗಡೆ ಲ್ಯಾಬ್ ಅಲ್ಲಿ ಮಿಕ್ಸ್ ಮಾಡ್ತೇವೆ. ಲ್ಯಾಬ್ ಅಲ್ಲಿ ಮಗುನ ಬೆಳೆಸ್ತೇವೆ

0: ಅಂದ್ರೆ ಪೂರ್ತಿ ಅಲ್ಲ, ಒಂದು 5 ದಿನದ ಮಗು ಬ್ಲಾಸ್ಟ್ ಅಂತ ಹೇಳ್ತೇವೆ ಅಥವಾ ಭ್ರೂಣ ಅಂತ ಹೇಳ್ತೀವಿ. ಭ್ರೂಣನ ಹೊರಗಡೆ ದೇಹದಿಂದ ಹೊರಗಡೆನೆ ಮಾಡಿ ಆಮೇಲೆ ಗರ್ಭದಲ್ಲಿ ಹಾಕ್ತೇವೆ ಅದನ್ನ. ಅದಕ್ಕೆ ಇದನ್ನ ಕೃತಕ ಗರ್ಭಧಾರಣೆ ಅಥವಾ IVF ಇನ್ವಿಟ್ರೋ ಫರ್ಟಿಲೈಸೇಷನ್ ಹೇಳ್ತೇವೆ.
1: ದೇಹದ ಹೊರಗೆ ಒಂದು ಮಗುವಿನ ಬೆಳವಣಿಗೆ ಅಂತಂದ್ರೆ ಬಹಳ ಒಂಥರ ನಂಬಲಿಕ್ಕೆ ಆಗಲ್ಲ, ಸಾಧ್ಯನೇ ಇಲ್ಲ. ದೈವದತ್ತವಾದಂತಹ ಮನುಷ್ಯನ ಒಂದು ಆರೋಗ್ಯ ಮತ್ತು ದೇಹದ ರಚನೆ ಹೇಗಿದೆ, ಹೆಣ್ಮಕ್ಳಿಗೆ ಗರ್ಭಧಾರಣೆ ಮಾಡುವಂತಹ ಒಂದು ಸಾಮರ್ಥ್ಯ ಶಕ್ತಿ ಇದೆ, ಹೊರಗಡೆ ಕೂಡ ಇದನ್ನ ಮಾಡಬಹುದು ಅಂತ ಅನ್ನೋದು. ಈ ಬೆಳವಣಿಗೆ ಯಾವಾಗ ಶುರು ಆಯ್ತು ಮೇಡಮ್, ಮತ್ತೆ ನಮ್ಮ ಭಾರತ ದೇಶಕ್ಕೆ ಇದು ಬಂದಿದ್ದು ಹೇಗೆ?
0: ಇದು ಮೊತ್ತ ಮೊದಲನೇ ಬಾರಿ ಈ IVF ಬೇಬಿ ಹುಟ್ಟಿದ್ದು 1978 July 25th. ಸೊ ವಿಜ್ಞಾನಿಗಳು ಪ್ಯಾಟ್ರಿಕ್ ಸ್ಟೆಪ್ಟೊ ಅವರು ಮಾಡಿದ್ದು. ಸೊ ಅವರಿಗೆ ಇದಕ್ಕೆ ನೊಬೆಲ್ ಪ್ರೈಸ್ ಸಹ ಬಂತು. ಸೊ ಅವತ್ತಿಂದ ಶುರುವಾಗಿದ್ದು ಈ IVF ಪ್ರಕ್ರಿಯೆ. ಅವತ್ತಿಂದ ನಡೀತಾ ನಡೀತಾ ಇವಾಗ ಎಷ್ಟೊಂದು ಅಡ್ವಾನ್ಸ್ಮೆಂಟ್ಸ್ ಎಲ್ಲ ಬಂದಿದೆ ಆ ಫೀಲ್ಡ್ ಅಲ್ಲಿ. ಈ ಬಂಜತನದಿಂದ ಬಳಲೋರಿಗೆ ಇದೊಂದು ವರದಾನ ಅಂತಾನೆ ಹೇಳ್ಬೋದು.
1: ಅಂತಹ ಒಂದು ಒಬ್ಬ ಧೀಮಂತ ವ್ಯಕ್ತಿಗಳಿಗೆ, ತಂತ್ರಜ್ಞಾನ ಕಂಡಿಡಿದಂತಹ ವ್ಯಕ್ತಿಗಳಿಗೆ ನಾವು ನಮಸ್ಕಾರಗಳನ್ನು ತಿಳಿಸಬೇಕು. ಯಾಕಂದ್ರೆ ಇವಾಗ ಮಕ್ಕಳಿಲ್ಲದಂತಹ ವ್ಯಕ್ತಿಗಳಿಗೆ ಮಕ್ಕಳನ್ನು ಪಡೆಯಬೇಕು, ಏನೋ ಬೇರೆ ಬೇರೆ ಕಾರಣಗಳಿಂದ ಬಂಜೆತನ ಇತ್ಯಾದಿ ಕಾರಣಗಳಿಂದಾಗಿ ಮಕ್ಕಳನ್ನು ಪಡೆಯಕ್ಕೆ ಸಾಧ್ಯ ಆಗಿರಂಗಿಲ್ಲ. ಇಡೀ ಜೀವಮಾನ ಪರ್ಯಂತ ಮಕ್ಕಳು ಇಲ್ಲ ಅಂತನೋ ಕೊರಗಿನಲ್ಲೇ ಅವರು ಬದುಕ್ತಾರೆ ಅಥವಾ ಬದುಕನ್ನ ಅಂತ್ಯ ಮಾಡ್ಕೊಳ್ತಾರೆ. ಆ ರೀತಿ ಕೆಲವು ಘಟನೆಗಳು ಇವೆ ಅದರಲ್ಲಿ. ಮಕ್ಕಳು ಇಲ್ಲ ಆ ಕೊರಗಿನಿಂದ ಈ ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಮಕ್ಕಳು ಬೇಕೇ ಬೇಕು ಅಂತ ಹೇಳುವಂತಹ ಅನೇಕ ಪಾಲಕರಿದ್ದಾರೆ. ಯಾರು ಈ ರೀತಿಯಾಗಿ ಮಕ್ಕಳನ್ನ ಪಡ್ಕೊಳ್ಬಹುದು, ಏನೇನು ಇದಕ್ಕೆ ಮಾನದಂಡಗಳನ್ನ ಗುರುತಿಸಿದ್ದೀರಾ?
0: ಅಂದ್ರೆ ಈಗ ಬಂಜೆತನದಿಂದ ಬಳಲ್ತಾ ಇರೋರಿಗೆ ಮೊದಲು ನಾವು ಅವ್ರಿಗೆ ಇನ್ವೆಸ್ಟಿಗೇಷನ್ ಮಾಡ್ತೇವೆ. ಅಂದ್ರೆ ಹೆಂಡತಿಗೆ ಮತ್ತೆ ಗಂಡನ್ಗೆ ಇಬ್ರಿಗೂನು ಪ್ರತ್ಯೇಕವಾಗಿ ನಾವು ಇನ್ವೆಸ್ಟಿಗೇಷನ್ಸ್ ಮಾಡ್ತೇವೆ. ಅದರೊಳಗೆ ಯಾವ ಕಾರಣಕ್ಕೋಸ್ಕರ ಇವರಿಗೆ ಮಗು ಆಗ್ತಿಲ್ಲ ಅನ್ನೋದನ್ನ ನಾವು ಕಂಡಿಡಿತೀವಿ. ತುಂಬಾ ಸತಿ ತುಂಬಾ ದೊಡ್ಡ ಕಾರಣಗಳೇನಿರಲ್ಲ, ಈ ಋತುಚಕ್ರದಲ್ಲಿ ಸ್ವಲ್ಪ ವ್ಯತ್ಯಾಸ ಇರೋದು, ಇಲ್ಲ ಏನೋ ಒಂದು ಥೈರಾಯ್ಡ್ ಸಮಸ್ಯೆನೋ, ಒಂದು ಸಣ್ಣ ಡಯಾಬಿಟಿಸ್ ಸಮಸ್ಯೆನೋ, ಇಲ್ಲ ಕರೆಕ್ಟ್ ಟೈಮಲ್ಲಿ ಸೇರ್ತಾ ಇರಲ್ಲ, ಇದೆಲ್ಲ ಒಂದು ಇದು ತುಂಬಾ ಒಂದು 60-70% ಕ್ಯಾಟಗರೀಸ್ ಇಷ್ಟರಲ್ಲೇ ಬರುತ್ತೆ. ಪೇಷಂಟ್ ಗೆ ನೀಟ್ ಆಗಿ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಅದನ್ನೆಲ್ಲ ಕರೆಕ್ಟ್ ಮಾಡಿ ಮತ್ತೆ ಅವ್ರಿಗೆ ಸರಿಯಾಗಿ ತಿಳುವಳಿಕೆ ಹೇಳಿ ಇಂಥ ದಿನದಲ್ಲಿ ಸೇರ್ಬೇಕು ನೀವು ಅಂತೆಲ್ಲ ಹೇಳಿದಾಗ ತುಂಬಾ ಜನ ಅದರಿಂದ ಬಸರಿ ಹಾಕ್ಬಿಡ್ತಾರೆ. ಕೆಲವೊಬ್ಬರೊಬ್ಬರಿಗೆ ಸ್ವಲ್ಪ ಟ್ರೀಟ್ಮೆಂಟ್ ಬೇಕಾಗತ್ತೆ, ಅಂದ್ರೆ ಮೊಟ್ಟೆ ಸರಿಯಾಗಿ ಉತ್ಪತ್ತಿ ಆಗ್ತಿರಲ್ಲ, ಅವ್ರಿಗೆ ನಾವು ಓವ್ಯುಲೇಷನ್ ಇಂಡಕ್ಷನ್ ಟೈಮ್ಡ್ ಇಂಟರ್ಕೋರ್ಸ್ ಅಂತೀವಿ. ಅಂದ್ರೆ ಮೊಟ್ಟೆ ಉತ್ಪತ್ತಿ ಆಗಕ್ಕೆ ಮಾತ್ರೆಗಳು ಅಥವಾ ಇಂಜೆಕ್ಷನ್ ಗಳು ಕೊಟ್ಬಿಟ್ಟು ಆ ಟೈಮ್ ಕರೆಕ್ಟ್ ಆಗಿ ಮೊಟ್ಟೆ ಉತ್ಪತ್ತಿ ಆಗ್ತಿದ್ಯಾ ಇಲ್ವಾ ಅಂತ ನಾವು ಅಲ್ಟ್ರಾಸೌಂಡ್ ಮಾಡ್ಕೊಂಡು ಅಂದ್ರೆ ಸ್ಕ್ಯಾನ್ ಗಳು ಮಾಡ್ಕೊಂಡು ನೋಡ್ಕೊಳ್ತೀವಿ. ಆ ಮೊಟ್ಟೆ ಬರೋ ಟೈಮ್ಗೆ ಆ ಮೊಟ್ಟೆ ಒಡಗಿಯಕ್ಕೆ ನಾವು ಟ್ರೀಟ್ಮೆಂಟ್ ಕೊಟ್ಟು ಆ ಟೈಮಲ್ಲಿ ಗಂಡ ಹೆಂಡತಿ ಸೇರಿ ಹೇಳ್ತೀವಿ. ಅದರಿಂದಾನೇ ತುಂಬಾ ಜನ ಪ್ರೆಗ್ನೆಂಟ್ ಆಗ್ಬಿಡ್ತಾರೆ. ಕೆಲವೊಂದ್ಸತಿ ಯಜಮಾನ್ರ ಅಂದ್ರೆ ಗಂಡಂದು ವೀರ್ಯದಲ್ಲಿ ಏನೋ ಒಂದ್ ಸ್ವಲ್ಪ ಸಮಸ್ಯೆ ಇರುತ್ತೆ, ಅವಾಗ ಅವ್ರಿಗೊಂದು ವಿಟಮಿನ್ಸ್ ಕೊರತೆನೋ, ಇಲ್ಲ ವ್ಯಾಯಾಮ ಮಾಡಲ್ಲ ಅಥವಾ
1: ಸಂಡಾಯಗಳು
0: ಒತ್ತಡಗಳು ಅದೆಲ್ಲ ಇರುತ್ತೆ. ಸೊ ಅದೆಲ್ಲ ನಾವು ಕ್ಲಿಯರ್ ಮಾಡಿದ್ರೆ ಅವರು ಬಸರಿ ಆಗಕ್ಕೆ ಏನ್ ತೊಂದರೆ ಇರಲ್ಲ.
1: ಸಾಮಾನ್ಯ ಅಂದ್ರೆ IVF ಅಂತಂದ್ಕೊಳ ಆಯ್ತು, ಸೀದಾ ಹೋಗಿ IVF ತಂತ್ರಜ್ಞಾನ ಮೂಲಕವಾಗಿ ಮಕ್ಕಳನ್ನ ಪಡ್ಕೊಳ್ಬಹುದು ನಾವು ಅಂತೇಳಿ ನೇರವಾಗಿ ಹೋಗಬಾರ್ದು. ಅಥವಾ ಅವರು ಬಂದ್ರು ನೀವು ವೈದ್ಯರಾದವರು ಈ ಎಲ್ಲಾ ಪದ್ಧತಿಗಳ ಮೂಲಕವಾಗಿ ಮಕ್ಕಳನ್ನ ಪಡೀಲಿಕ್ಕೆ ಸಾಧ್ಯ ಇದೆ ಅಂತೇಳಿ ನೀವು ಹೇಳ್ತೀರಾ. ಕೆಲವು ಸಲ ಏನಾಗತ್ತೆ ಅಂತಂದ್ರೆ, ಈಗ ನೀವು ಫಸ್ಟ್ ಗೆ ಹೇಳಿದಂತಹ ಮೆಥಡ್ ನ್ಯಾಚುರಲ್ ಮೆಥಡ್ ಆಯ್ತು, ನೆಕ್ಸ್ಟ್ IVF ತಂತ್ರಜ್ಞಾನದ ಮೂಲಕವಾಗಿ ನಾವು ಮಕ್ಕಳನ್ನು ಪಡೀಲಿಕ್ಕೆ ಹೋದಾಗ ಸಕ್ಸಸ್ ರೇಟ್ ಅಷ್ಟು ಇರ್ಲಿಕ್ಕಿಲ್ಲ, ಯಶಸ್ವಿ ಆಗ್ಲಿಕ್ಕಿಲ್ಲ ಅಂತೇಳಿ ಏನೋ ಒಂದು ಗೊಂದಲ ಅವರಿಗಿರಬಹುದು. ವೈದ್ಯರಾದ್ರು ನೀವು ಒಂದು ಭರವಸೆಯಿಂದ ಮಾಡ್ತಿರ್ತೀರಿ ಈ ತಂತ್ರಜ್ಞಾನ ಹೀಗೆ ಸಕ್ಸಸ್ ಆಗತ್ತೆ ಅಂತೇಳಿ. ನಿಮಗೆ ಆ ರೀತಿಯಾದಂತಹ ಏನಾದ್ರೂ ಫೇಲ್ಯೂರ್ ಆಗುವಂತಹ ಸಾಧ್ಯತೆಗಳು ನಿಮಗೆ ಆ ಭಯ ಇರತ್ತಾ? ಅಥವಾ
0: ನನ್ನ ಕಡೆ ಪೇಷಂಟ್ಸ್ ಬರ್ತಾರೆ, ಮೇಡಮ್ ಎಷ್ಟಾದ್ರೂ ಖರ್ಚಾದ್ರೂ ಪರವಾಗಿಲ್ಲ ನಮ್ಗೊಂದು ಮಗು ಬೇಕು, ನೀವ್ ಏನಾದ್ರೂ ಮಾಡಿ ನಮ್ಗೆ ಮಗು ಬೇಕು ಅಂತ ಬರ್ತಾರೆ. ನಾನು ಅವ್ರಿಗೆ ಅದೇ ಹೇಳೋದು, ನಾನೇನ್ ದೇವ್ರಲ್ಲ, ನಾನ್ ದೇವ್ರಾಗಿದ್ದಿದ್ರೆ ನನ್ಗೆ ಬಹುಶಃ ನಿಮ್ಗೆ ಎಲ್ಲಾರ್ಗು ಕೊಟ್ಬಿಡ್ಬೇಕು ಅಂತ ನನ್ಗೂ ಆಗ್ತಿತ್ತು, ಬಟ್ ನಾನ್ ದೇವ್ರಲ್ಲ ಅಂತ. ಈ IVF ತಂತ್ರಜ್ಞಾನಕ್ಕೂ ಕೂಡ ಒಂದು ಲಿಮಿಟೇಷನ್ ಇದೆ. ಅಂದ್ರೆ ಪೇಷಂಟ್ಸ್ ಏನ್ ಅನ್ಕೊಳ್ತಾರೆ, IVF ಮಾಡಿದ ತಕ್ಷಣ ಮಗು ಆಗೇ ಬಿಡುತ್ತೆ ಅಂತ. ಈ IVF ತಂತ್ರಜ್ಞಾನಕ್ಕೂ ಒಂದ್ ಲಿಮಿಟೇಷನ್ ಇದೆ. ಏನಂತಂದ್ರೆ ಇದರದ್ದು ಸಕ್ಸಸ್ ರೇಟ್ಸ್ ಹೆಂಡತಿ ಹಾಗೂ ಗಂಡನ ವಯಸ್ ಮೇಲೆ ಅನುಗುಣವಾಗಿರುತ್ತೆ. ಅಂದ್ರೆ 35 ವರ್ಷಕ್ಕಿಂತ ಕಡಿಮೆ ಇರೋರಿಗೆ ಸಕ್ಸಸ್ ರೇಟ್ಸ್ ಚೆನ್ನಾಗಿರತ್ತೆ, ಒಂದು 50-60% ಸಕ್ಸಸ್ ರೇಟ್ಸ್ ಹೇಳ್ಬಹುದು. 35 ಮೇಲೆ ಸಕ್ಸಸ್ ರೇಟ್ಸ್ ಕಡಿಮೆ ಆಗತ್ತೆ. ಇನ್ 40 ವರ್ಷ ಹೆಂಡತಿಗೆ 40 ವರ್ಷ ಆಯ್ತು ಅಂತ ಅನ್ಕೊಳ್ಳಿ, ಸಕ್ಸಸ್ ರೇಟ್ಸ್ ಒಂದು 10-15% ಆಗತ್ತೆ. ಯಾಕಂದ್ರೆ ನಮ್ಗೆ ವಯಸ್ಸಾದಂಗೂನು, ದೇಹಕ್ಕೆ ವಯಸ್ಸಾದಂಗೂನು ನಮ್ಮ ಮೊಟ್ಟೆಗಳಿಗೂ ವಯಸ್ಸಾಗ್ತಾ
1: ಹೋಗುತ್ತೆ.
0: ಅಂದ್ರೆ ಒಳ್ಳೆ ಮೊಟ್ಟೆಗಳೆಲ್ಲ ನಾವು ಯಂಗ್ ಆಗಿದ್ದಾಗ ನಮ್ಗೆ 20ರ ಹರಿಯದಲ್ಲೆಲ್ಲ ಬಂದು ಹೊಟ್ಟೋಗತ್ತೆ, ಮತ್ತೆ ಆಮೇಲೆ ಉಳಿದ ಮೊಟ್ಟೆಗಳಾಗ್ಲಿ ವೀರ್ಯಗಳಾಗ್ಲಿ ಅವು ಅಷ್ಟು ಚೆನ್ನಾಗಿರಲ್ಲ. ಸೊ ಅದರಿಂದ ಆಗೋ ಭ್ರೂಣಗಳು ಆರೋಗ್ಯವಾಗಿರಲ್ಲ. ಸೊ ಅದರಿಂದ ಪ್ರೆಗ್ನೆನ್ಸಿ ಆಗಲ್ಲ. ಸೊ ವಯಸ್ಸು ಗಣಗಳ ಮೇಲೆ ಸಕ್ಸಸ್ ರೇಟ್ಸ್ ಕಡಿಮೆ ಆಗ್ತಾ ಹೋಗುತ್ತೆ.
1: ಸೊ ಯಾರು ಐವಿಎಫ್ ಮೂಲಕವಾಗಿ ಮಕ್ಕಳನ್ನ ಪಡಿಬೇಕು ಅಂತಂದಾಗ ಸ್ವಲ್ಪ ಬೇಗ ಪಡ್ಕೋಬೇಕು ಅಂತ ಡಿಸೈಡ್ ಮಾಡಬೇಕು ಒಂದು, ಅಥವಾ ಈ ಒಂದು ತಂತ್ರಜ್ಞಾನ ಮೂಲಕವಾಗಿ ಪಡೆಯಲಿಕ್ಕೆ ಹೋದಾಗ

0: ಕೆಲವು ಸಲ ಸಾಧ್ಯತೆಗಳು ಅಷ್ಟು ಯಶಸ್ವಿಯಾಗಿರಲಿಕ್ಕಿಲ್ಲ.
1: ವಯಸ್ಸಿನ ಮೇಲೆ
0: ಇರುತ್ತೆ, ಫೇಲ್ ಕೂಡ ಆಗ್ಬೋದು, ಎಲ್ಲದಕ್ಕೂ ತಯಾರಾಗಿರ್ಬೇಕು ಅಂತ. ಮತ್ತೆ ಇನ್ನೊಂದು ಸ್ಟೆಪ್ಗೆ ಮತ್ತೆ ಮುಂದಿನ ಹಂತಕ್ಕೆ ಹೋಗಬೇಕಾಗತ್ತೆ. ಈಗ ಒಂದೇನೋ ನೀವು ಒಂದು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀರಾ, IVF ಅಂತ ಹೇಳಿ ಶುರು ಮಾಡ್ತೀರಿ, ಅಕಸ್ಮಾತ್ ಅದು ಫೇಲ್ಯೂರ್ ಆದಾಗ ಮುಂದಿನ ಹಂತ ಏನು? ಹಂಗಾರೆ
1: ಇವಾಗ IVF ಏನಕ್ಕೆ ಫೇಲ್ ಆಯ್ತು ಅಂತ ಮೊದಲು ನೋಡ್ಕೊಳ್ತೀವಿ. ಇವಾಗ ಈ IVF ಹೆಂಗ್ ಮಾಡ್ತೀವಿ ಅಂತಂದ್ರೆ, ಫಸ್ಟ್ ಪೇಷಂಟ್ ನ ಮೆನ್ಸಸ್ ಆದ ಎರಡನೇ ದಿನ ಕರಿತೀವಿ. ಎರಡನೇ ದಿನ ಕರೆದು ಅವರಿಗೆ ಒಂದು 10 ದಿನ 15 ದಿನ ಇಂಜೆಕ್ಷನ್ಸ್ ಇರುತ್ತೆ. ಆ ಇಂಜೆಕ್ಷನ್ಸ್ ಏನ್ ತುಂಬಾ ನೋವಿ ಕೊಡೋಂತ ಇದನ್ನಲ್ಲ, ಸೊ ಇಂಜೆಕ್ಷನ್ಸ್ ಕೊಟ್ಟು ಮೊಟ್ಟೆ ಜಾಸ್ತಿ ಉತ್ಪತ್ತಿ ಆಗಂಗ್ ಮಾಡ್ತೇವೆ. ಆಮೇಲೆ ಒಂದು ಸ್ಕ್ಯಾನ್ ಮೂಲಕ ಅನಸ್ತೀಶಿಯಾ ಕೊಟ್ಬಿಟ್ಟು ಆ ಮೊಟ್ಟೆನೆಲ್ಲಾನು ನಾವು ತಗೊಳ್ತೇವೆ. ಅದನ್ನ ತಗೊಂಡು ಲ್ಯಾಬಲ್ಲಿ ಇಟ್ಕೊಳ್ತೇವೆ. ಮತ್ತೆ ಯಜಮಾನ್ರ ವೀರ್ಯ ತಗೊಂಡು ಅದನ್ನು ಸಂಸ್ಕರಿಸಿ ಅದರೊಳಗಡೆ ಒಳ್ಳೆ ವೀರ್ಯಾಣಗಳು ತಗೊಳ್ತೀವಿ. ಆಮೇಲೆ ಅಂಡರ್ ಮೈಕ್ರೋಸ್ಕೋಪ್ ಆ ಮೊಟ್ಟೆನ ಹಿಡಿದು ಆ ವೀರ್ಯನ ನಾವೇ ಆ ಮೊಟ್ಟೆಗೆ ಇಂಜೆಕ್ಟ್ ಮಾಡ್ತೀವಿ. ಇದನ್ನ ICSI ಅಂತ ಹೇಳ್ತೀವಿ, ಇಂಟ್ರಾ ಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಅಂತ. ಅಂದ್ರೆ ಈ ವೀರ್ಯನ ತೆಗೆದು ಮೊಟ್ಟೆಗೆ ಇಂಜೆಕ್ಟ್ ಮಾಡುವಂತದ್ದು.
0: ಸೊ ಅದು ಯಾವ ರೀತಿ ರಿಯಾಕ್ಟ್ ಆಗುತ್ತೆ ನೋಡ್ತೀರಾ.
1: ಇಂಜೆಕ್ಟ್ ಮಾಡಿ ಆದ್ಮೇಲೆ ಅದನ್ನ ಬೆಳೆಸ್ತೀವಿ ಕಲ್ಚರ್ ಲ್ಯಾಬ್ ಅಲ್ಲಿ. ಸೊ ಇಲ್ಲಿ ಹೆಂಗೆ ಮೊಟ್ಟೆ ಕ್ವಾಲಿಟಿ ಎಷ್ಟು ಇಂಪಾರ್ಟೆಂಟ್, ಸ್ಪರ್ಮ್ ಕ್ವಾಲಿಟಿ ಎಷ್ಟು ಇಂಪಾರ್ಟೆಂಟ್, ಅಷ್ಟೇ ಇಂಪಾರ್ಟೆಂಟ್ ಲ್ಯಾಬ್ ಆಗತ್ತೆ. ಲ್ಯಾಬ್ ಅಲ್ಲಿ ಮೀಡಿಯಾಸ್ ಎಲ್ಲ ಇರತ್ತೆ, ಲ್ಯಾಬ್ ಎನ್ವಿರಾನ್ಮೆಂಟ್ ಅದು ಇಂಪಾರ್ಟೆಂಟ್ ಆಗತ್ತೆ. ಮತ್ತೆ ಮೊಟ್ಟೆಗಳು ಹೆಂಗ್ ಬೆಳೀತವೆ, ಭ್ರೂಣಗಳು ಹೆಂಗ್ ಆಗ್ತವೆ ನೋಡ್ತೇವೆ. ಆ ಭ್ರೂಣನ ತೆಗೆದು ನಾವು ಗರ್ಭದಲ್ಲಿ ಹಾಕಿದಾಗ ಆ ಗರ್ಭದ ಲೈನಿಂಗು ಇಂಪಾರ್ಟೆಂಟ್ ಆಗತ್ತೆ. ಯಾಕಂದ್ರೆ ಫಸ್ಟ್ ಭ್ರೂಣ ತೆಗೆದು ಭ್ರೂಣನ ಫ್ರೀಸ್ ಮಾಡ್ಬಿಡ್ತೇವೆ ನಾವು. ಆಮೇಲೆ ಒಂದ್ ಸೈಕಲ್ ಅವ್ರಿಗೆ ಗ್ಯಾಪ್ ಬಿಡ್ತೇವೆ. ಇನ್ನೊಂದ್ ಸೈಕಲ್ ನಾವು ಎಂಬ್ರಿಯೋ ಟ್ರಾನ್ಸ್ಫರ್ ಸೈಕಲ್ ಅಂತ ಸ್ಟಾರ್ಟ್ ಮಾಡ್ತೇವೆ. ಅಂದ್ರೆ ಗರ್ಭಾಶಯದ ಒಳಗಡೆ ಲೈನಿಂಗ್ ಇರುತ್ತಲ್ಲ ಸರ್, ಅದನ್ನ ಪ್ರಿಪೇರ್ ಮಾಡ್ತೀವಿ. ಅದನ್ನ ಮೆಡಿಸಿನ್ಸ್ ಎಲ್ಲ ಕೊಟ್ಟು ಗರ್ಭಾಶಯದ ಲೈನಿಂಗ್ ಅನ್ನ ನಾವು ಪ್ರಿಪೇರ್ ಮಾಡ್ತೇವೆ. ಆಮೇಲೆ ಆ ಲೈನಿಂಗ್ ಚೆನ್ನಾಗಿ ಆಗಿದೆ ಅಂತ ಗೊತ್ತಾದಾಗ ಈ ಭ್ರೂಣ ತೆಗೆದು ಗರ್ಭದಲ್ಲಿ ಹಾಕ್ತೀವಿ. ಸೊ ಇಲ್ಲಿ ಎಷ್ಟು ಸ್ಟೆಪ್ಸ್ ಬಂತ
0: ಹೇಳಿ.
1: ಯೂಶಲಿ ಫಸ್ಟ್ ಟೈಮ್ ಮೊಟ್ಟೆ ಆಚೆ ತೆಗ್ದಾಗ್ಲೇನೆ ಭ್ರೂಣ ಮಾಡಿ ಸೇಮ್ ಸೈಕಲ್ ಟ್ರಾನ್ಸ್ಫರ್ ಮಾಡಬಹುದು ನಾವು. ಬಟ್ ಇವಾಗ ಮೆಜಾರಿಟಿ ಟೈಮ್ಸ್ ಹಂಗ್ ಮಾಡಲ್ಲ, ಬಿಕಾಸ್ ಹಾರ್ಮೋನ್ ವ್ಯತ್ಯಯ ಆಗತ್ತೆ, ಅಬಾರ್ಷನ್ ಗಳಾಗ್ತವೆ ಅಂತ ಮಾಡಲ್ಲ. ಒಂದು ಸೈಕಲ್ ಗ್ಯಾಪ್ ಇಟ್ಟು ಅಂದ್ರೆ ಈ ತಿಂಗಳಲ್ಲಿ ನಾವು ಮೊಟ್ಟೆ ಆಚೆ ತಗೊಂಡ್ವಿ ಅಂತಂದ್ರೆ ನೆಕ್ಸ್ಟ್ ತಿಂಗಳು ಗ್ಯಾಪ್ ಬಿಡ್ತೀವಿ. ಅದರದ ನೆಕ್ಸ್ಟ್ ತಿಂಗಳು ಭ್ರೂಣ ತೆಗೆದು ಲೈನಿಂಗ್ ಪ್ರಿಪೇರ್ ಮಾಡಿ, ಗರ್ಭಾಶಯದ ಲೈನಿಂಗ್ ಪ್ರಿಪೇರ್ ಮಾಡಿ ಭ್ರೂಣ ತೆಗೆದು ಗರ್ಭಕ್ಕೆ ಹಾಕ್ತೇವೆ. ಸೊ ಒಂದ್ 3 ತಿಂಗಳು ಅಂತ. ಸೊ ಈ ಸ್ಟೆಪ್ ಗಳಲ್ಲಿ ತುಂಬಾ ಸ್ಟೆಪ್ ಬಂತಲ್ವಾ. ಸೊ ಎಲ್ಲಾದ್ರೂ ಪ್ರಾಬ್ಲಮ್ ಆಗಿರ್ಬೋದು, ಅಂದ್ರೆ ಮೊಟ್ಟೆ ಕ್ವಾಲಿಟಿ ಚೆನ್ನಾಗಿಲ್ದಿರ್ಬೋದು, ಇಲ್ಲ ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಿಲ್ದಿರ್ಬೋದು, ಇಲ್ಲ ಲೈನಿಂಗ್ ಚೆನ್ನಾಗಿಲ್ದಿರ್ಬೋದು. ಸೊ ಇದೆಲ್ಲಾನು ಫ್ಯಾಕ್ಟರ್ಸ್ ಬರುತ್ತೆ. ಸೊ ಅವಾಗ ನೋಡ್ಕೊಳ್ತೀವಿ ಯಾವ ಫ್ಯಾಕ್ಟರ್ ಇಂದ ಇದು ಮಿಸ್ಟೇಕ್ ಆಯ್ತು, ಯಾವ ಫ್ಯಾಕ್ಟರ್ ಇಂದ ಇದು ಫೇಲ್ ಆಯ್ತು ಅಂತ. ಸೊ ಮೊಟ್ಟೆ ಕ್ವಾಲಿಟಿನೇ ಚೆನ್ನಾಗಿಲ್ಲ ಅಂತ ಏನಾದ್ರೂ ನಮಗ್ ಬಂದಾಗ ಅವರಿಗೆ ನಾವು ಡೋನರ್ IVF ಏನಾದ್ರೂ ಹೋಗ್ತೀರಾ ಅಂತ ಕೇಳ್ತೇವೆ. ಡೋನರ್ IVF ಅಂತಂದ್ರೆ ಇವಾಗ ಯೂಶಲಿ IVF ಬರೋರೆಲ್ಲ ಒಂದು 40-42 ವಯಸ್ಸು ಹೆಂಗಸರು ಬರ್ತಾರೆ ಆಯ್ತಾ. ಫಸ್ಟ್ ಎಲ್ಲಾ ಟ್ರೀಟ್ಮೆಂಟ್ ಮಾಡಿ ಎಕ್ಸಾಸ್ಟ್ ಆಗಿ ನ್ಯಾಚುರಲ್ ಆಗತ್ತೆ ಅಂತೆಲ್ಲ ಕಾದು 40ನೇ ವರ್ಷಕ್ಕೆ ಅವರು IVF ಬರ್ತಾರೆ. ಅಷ್ಟರೊಳಗಡೆ ಮೊಟ್ಟೆಗಳೇ ಖಾಲಿ ಆಗೋಗಿರುತ್ತೆ. ಅವರಿಗೆ ಡೋನರ್ IVF ಹೋಗ್ತೀರಾ ಹೇಳ್ತೇವೆ. ಇದ್ರೊಳಗೆ ಏನ್ ಮಾಡ್ತೀವಿ ಅಂದ್ರೆ ಒಂದು ಸುಮಾರು 20-25 ವರ್ಷದ ಹುಡುಗಿರು, ಅವ್ರಿಗಾಗ್ಲೇ ಮದ್ವೆ ಆಗಿ ಒಂದ್ ಮಗು ಇರತ್ತೆ ಅಂತವ್ರನ್ನ ಅದು ಒಪ್ಪಿಗೆ ತಗೊಂಡು ಅವ್ರನ್ನ ಸ್ಟಿಮ್ಯುಲೇಟ್ ಮಾಡಿ ಅವ್ರ ಮೊಟ್ಟೆ ತಗೊಂಡು ಇವರ ಗಂಡನ ವೀರ್ಯ ತಗೊಂಡು ಆ ಮೊಟ್ಟೆಗೆ ಇಂಜೆಕ್ಟ್ ಮಾಡಿ ಅದರಿಂದ ಭ್ರೂಣ ಮಾಡಿ ಇವ್ರ ಗರ್ಭದಲ್ಲಿ ಹಾಕ್ತಿವಿ. ಯೂಶಲಿ ಅದ್ರೊಳಗಡೆ ಸಕ್ಸಸ್ ರೇಟ್ ಚೆನ್ನಾಗಿರುತ್ತೆ, ಯಾಕಂದ್ರೆ ಎಗ್ ಕ್ವಾಲಿಟಿ ಅಂದ್ರೆ ಮೊಟ್ಟೆ ಕ್ವಾಲಿಟಿ ಚೆನ್ನಾಗಿರುತ್ತೆ.
0: ಯಾವ ಕಾರಣದಿಂದ ಮಕ್ಕಳಾಗಿಲ್ಲ ಅಂತ ನೀವು ಅದು ನಿಮ್ಗೆ ಗೊತ್ತಾಗ್ಬಿಡುತ್ತಲ್ಲ. ಸೊ ಆ ಅಂಶದ ಕಡೆ ಜಾಸ್ತಿ ಗಮನ ಕೊಡ್ತೀರಿ ನೀವು.
1: ಒಂದೊಂದ್ಸತಿ ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಿರಲ್ಲ.
0: ಓಕೆ ಆಯ್ತಾ. ಈಗ ದಾನಿಗಳು ಅಂತಂದ್ರಲ್ಲ ಮೇಡಮ್, ನೀವು ವಯಸ್ಸು ಒಂದ್ ಹೇಳಿದ್ರೆ ನೀವು ಇದಕ್ಕೆಲ್ಲ ಎಲ್ಲರ ಒಪ್ಪಿಗೆ ಇಲ್ಲ ಇರುತ್ತಾ ಹೇಗೆ ಡೋನರ್ಗಳಿಗೆ?
1: ಸರ್ ಇದು ICMR ರೆಗ್ಯುಲೇಷನ್ಸ್ ಅಂತ ಹೇಳ್ತೇವೆ, ಅಥವಾ ARTI ಆಕ್ಟ್ ಅಂತ ಹೇಳ್ತೀವಿ. ಗವರ್ನಮೆಂಟ್ ಸ್ಟ್ರಿಕ್ಟ್ ರೆಗ್ಯುಲೇಷನ್ಸ್ ಇದಾವೆ. ಅಂದ್ರೆ ARTI ಬ್ಯಾಂಕ್ ಅಂತ ಇರುತ್ತೆ, ಆ ಬ್ಯಾಂಕ್ ಅಲ್ಲಿ ಈ ಡೋನರ್ಸ್ ಎಲ್ಲರೂ ಅವರು ನೋಂದಾಯಿಸಿಕೊಂಡಿರ್ತಾರೆ, ಅವರು ಅವರ ಸ್ವ ಒಪ್ಪಿಗೆಯಿಂದ ನೋಂದಾಯಿಸಿಕೊಂಡಿರ್ತಾರೆ. ಅದರೊಳಗಡೆ ಸ್ಟ್ರಿಕ್ಟ್ ರೆಗ್ಯುಲೇಷನ್ಸ್ ಇರತ್ತೆ. ಅಂದ್ರೆ ಈ ಮಹಿಳೆಗೆ ಆಲ್ರೆಡಿ ಮದ್ವೆ ಆಗಿರ್ಬೇಕು, ಮದ್ವೆ ಆಗಿ ಅವಳಿಗೊಂದ್ ಮಗು ಆಗಿರ್ಬೇಕು, ಮತ್ತೆ ಅವಳಿಗೆ ಯಾವ್ದೇ ಜೆನೆಟಿಕ್ ಪ್ರಾಬ್ಲಮ್ಸ್ ಇರಬಾರ್ದು ಅಂತ ಒಂದ್ ರೆಗ್ಯುಲೇಷನ್ ಇರುತ್ತೆ. ಮತ್ತೆ ಇವಾಗ ಒಂದ್ ಇನ್ಶೂರೆನ್ಸ್ ಮಾಡ್ಬೇಕಾಗತ್ತೆ. ಇವಾಗ ಅವರು ಮೊಟ್ಟೆ ಕೊಡಕ್ಕೆ ಪ್ರಕ್ರಿಯೆಗೆ ಅವ್ರು ಬರ್ತಾರಲ್ಲ, ಅದರಿಂದ ಏನಾದ್ರೂ ಸಮಸ್ಯೆ ಆದ್ರೆ ಅವರಿಗೆ ಇನ್ಶೂರೆನ್ಸ್ ಮಾಡ್ಬೇಕು ಅಂತ ಗವರ್ನಮೆಂಟ್ ರೂಲ್ಸ್ ಇದೆ. ಸೊ ಅವರಿಗೆ ಇನ್ಶೂರೆನ್ಸ್ ಮಾಡ್ಲಾಗತ್ತೆ. ಆಮೇಲೆ ಆ ARTI ಬ್ಯಾಂಕ್ಗೆ ಇವಾಗ ಒಂದು ಮಹಿಳೆ ನನ್ನ ಹತ್ರ ಬಂದು ನನಗೆ IVF ಬೇಕು ಅಂತ, ಆಮೇಲೆ ಅವಳದು ನೋಡ್ತೀನಿ ಮೊಟ್ಟೆ ಇರಲ್ಲ, ಮೊಟ್ಟೆ ಇಲ್ದಾಗ ನಿನ್ಗೆ ಡೋನರ್ IVF ಹೋಗ್ಬೇಕು ಅಂತ ನಾನು ಹೇಳಿದಾಗ ಆಕೆ ಒಪ್ಕೊಂಡಾಗ ನಾವು ARTI ಬ್ಯಾಂಕ್ಗೆ ರಿಕ್ವಿಸಿಷನ್ ಕಳಿಸ್ತೇವೆ. ಇಂಥವರಿಗೆ IVF ಬೇಕು, ಈ ಮಹಿಳೆ ಈ ತರ ಹಿಂಗೆ ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್, ಇವ್ರದ್ದು ಬ್ಲಡ್ ಗ್ರೂಪ್ ಹಿಂಗೆ, ಇವ್ರ ಕಣ್ಣಿನ ಕಲರ್ ಹಿಂಗೆ, ಇವ್ರ ಕೂದಲು ಕಲರ್ ಹಿಂಗೆ, ಈ ತರ ಮ್ಯಾಚ್ ಆಗುವಂತ ಡೋನರ್ ನೀವು ಕೊಡಿ ಅಂತ. ಸೊ ಅವರು ಎಲ್ಲ ಮ್ಯಾಚ್ ಮಾಡಿ ಎಲ್ಲ ಸೈನ್ಗಳು ಎಲ್ಲ ತಗೊಂಡು ಒಂದು ಡೋನರ್ ಡೋನರ್ ಕೊಡ್ತಾರೆ, ಆ ಡೋನರ್ಗೆ ನಾವು ಸ್ಟಿಮ್ಯುಲೇಟ್ ಮಾಡಿ ಮೊಟ್ಟೆಗಳು ತಗೊಂಡು ಆಮೇಲೆ ಇವ್ರ

0: ಗಂಡಂದ ವೀರ್ಯ ತಗೊಂಡು ಇಂಜೆಕ್ಟ್ ಮಾಡಿ ಭ್ರೂಣಗಳು ಮಾಡ್ತೇವೆ. ಇದಕ್ಕೆ ಆ ಗಂಡ ಹೆಂಡತಿದು ಒಪ್ಪಿಗೆ ಇರಬೇಕು, ಅವ್ರನ್ನ ಕಮಿಷನಿಂಗ್ ಕಪಲ್ ಅಂತ ಹೇಳ್ತೇವೆ. ಆ ಗಂಡ ಹೆಂಡತಿ ಅವರೊಂದು ಅಫಿಡವಿಟ್ ಮಾಡಿಸ್ಬೇಕು. ಈ ಪ್ರಕ್ರಿಯೆಯಿಂದ ನಮ್ಗೆ ಮಗು ಆದ್ರೆ ಇದು ನಮ್ಮ ಬಯೋಲಾಜಿಕಲ್ ಮಗು ಅಂದ್ರೆ ನಮ್ದೇ ಮಗು, ಯಾವ ಮಗು ಇರುತ್ತೆ ಆ ಮಗುಗೆ ಏನೇನ್ ಹಕ್ಕು ಸಿಕ್ಬೇಕು ಎಲ್ಲ ಹಕ್ಕುಗಳು ಈ ಮಗುಗೂ ಇರುತ್ತೆ.
1: ದಾನಿಗಳಿಗೂ ಕೂಡ ಅನೇಕ ನಿರ್ಬಂಧನೆಗಳು ಇವೆ, ಮತ್ ಯಾವ ರೀತಿಯಲ್ಲಿ ಅವ್ರು ಒಪ್ಪಬೇಕು ಅಂತ ಅನ್ನೋದು ಕೂಡ ಅದರಲ್ಲಿ ಇದೆ. ಸಾಮಾನ್ಯವಾಗಿ IVF ತಂತ್ರಜ್ಞಾನ ಹಳ್ಳಿಕ್ಕಿಂತ ಸಿಟಿ ಪ್ರದೇಶದಲ್ಲೇ ಜಾಸ್ತಿ ಸೀಮಿತ ಆಗಿದೆ. ಗ್ರಾಮೀಣ ಭಾಗಕ್ಕೆ ಈ ಬಗ್ಗೆ ಜ್ಞಾನ ಇದೆ ಅಂತ ಅನ್ಸುತ್ತಾ ನಿಮ್ಗೆ?
0: ತುಂಬಾ ಇರ್ಲಿಕ್ಕಿಲ್ಲ, ಆದ್ರೆ ಇವಾಗ ಎಷ್ಟೊಂದು ಸೋಶಿಯಲ್ ಮೀಡಿಯಾದಲ್ಲಿ ಎಷ್ಟೊಂದು ಡಾಕ್ಟರ್ಗಳೆಲ್ಲ ಮಾತಾಡ್ತಾರೆ ಎಲ್ಲ ಇವಾಗ ಇದೆ ಅಂದ್ರೆ ಪೂರ್ತಿ ಇಲ್ಲದೆ ಇರಬಹುದು.
1: ಮಕ್ಕಳಿಲ್ಲ, ಅವರು ಇದನ್ನು ಬೇಕಾದ್ರೆ ಥಿಂಕ್ ಮಾಡ್ಬಿಡ್ತಾರೆ,
0: ಮಾಡಬಹುದು.
1: ಯಾಕೆ ಕೇಳಿದೆ ಅಂದ್ರೆ, ಈಗ ನಾವು ರಸ್ತೆ ಗುಂಟ ಪ್ರಯಾಣ ಮಾಡಬೇಕಾದ್ರೆ ದೊಡ್ಡ ದೊಡ್ಡ ಬೋರ್ಡ್ಗಳು, ಈಗ IVF ತಂತ್ರಜ್ಞಾನದ ಮೂಲಕ ನೀವು ಮಕ್ಕಳನ್ನು ಪಡಿಬಹುದು, ಬಂಜೆತನ ನಿವಾರಣೆಗೆ ನಮ್ಮಲ್ಲಿ ಉತ್ತರ ಇದೆ ಅಂತ ಹೇಳಿ ಎಲ್ಲ ದೊಡ್ಡ ದೊಡ್ಡ ಆಸ್ಪತ್ರೆಯವರು ಎಲ್ಲ ಹಾಕಿರ್ತಾರೆ. ಆ ಮೂಲಕ ಅವರು ಆ ವಿಷಯ ಗಮನಕ್ಕೆ ಬಂದಿರ್ತದೆ. ಆದ್ರೆ ಅದಕ್ಕಿಂತ ಮುಂಚೆ ನೀವು ಮೊದಲಿಗೆ ಏನ್ ಹೇಳಿದ್ರಲ್ಲ, ಅವರಿಗೆ ಪರೀಕ್ಷೆ ಮಾಡಿ ಯಾವ ಸಮಸ್ಯೆ ಇದೆ ಅಂತ ಅನ್ನೋದನ್ನ ನೋಡಿ ಚಿಕಿತ್ಸೆ ಮಾಡಿನೆ ಮೊದಲಿಗೆ ಅವರು ಈ ತಂತ್ರಜ್ಞಾನ ಮೂಲಕ ಅಲ್ಲದೇನೆ ಮಕ್ಕಳನ್ನು ಪಡಿಬಹುದು. ಅಂದ್ರೆ ಈ ಒಂದು ಟ್ರೀಟ್ಮೆಂಟ್ ತಗೋಬೇಕಂದ್ರೂ ಕೂಡ IVF ತಂತ್ರಜ್ಞಾನ ಇದ್ದಂತಹ ಪ್ಲೇಸಿಗೆ ಹೋಗ್ಬೇಕಾ ಹೇಗೆ ಅಂತ ನೀವು ಹೇಳಿದ್ರಲ್ಲ ಆರಂಭದಲ್ಲಿ, ಅವರು ಟ್ರೀಟ್ಮೆಂಟ್ ಮಾಡೋದು ನಾರ್ಮಲ್ ಗೈನಕಾಲಜಿಸ್ಟ್ ಅವ್ರ ಕಡೆ ಹೋದಾಗ ಅಥವಾ IVF ತಂತ್ರಜ್ಞಾನದ ಮೂಲಕ ಅಲ್ಲದೇನೆ ಇರುವಂತಹ ಸ್ತ್ರೀರೋಗ ತಜ್ಞರ ಕಡೆ ಈ ಒಂದು ಸಲಹೆ ಸೂಚನೆಗಳನ್ನ ತಗೋಬಹುದಾ?
0: ಫಸ್ಟ್ ಸ್ಟೆಪ್ ಅದೇ ಸರ್, ಅಂದ್ರೆ ಮಗು ಆಗಿಲ್ಲ ಅಂದಾಗ ಅವರು ಸ್ತ್ರೀರೋಗ ತಜ್ಞರ ಹತ್ರನೇ ಹೋಗ್ಬೇಕು. ಈ IVF ಸ್ಪೆಷಲಿಸ್ಟ್ ಅಂದ್ರೆ ಅವರೆಲ್ಲರೂ ಸ್ತ್ರೀರೋಗ ತಜ್ಞಗಳೇ, ಅದ್ರ ಮೇಲೆ ಅವರು ಒಂದು IVF ಮೇಲೆ ಸ್ಪೆಷಲೈಸೇಷನ್ ಮಾಡಿರ್ತಾರೆ.
1: ತುಂಬಾ ಖರ್ಚಾಗುತ್ತೆ ಮೇಡಮ್. ಈಗ ಹಳ್ಳಿಯಿಂದ ಯಾಕೆ ನಾನು ಕೇಳಿದೆ ಅಂದ್ರೆ, ಹಳ್ಳಿ ಜನಗಳಿಗೆ ಇಷ್ಟೆಲ್ಲ ಖರ್ಚು ಮಾಡೋದೆಲ್ಲ ಸಾಧ್ಯತೆ ಇರಲ್ಲ ಕೆಲಸ ಅಂದ್ರೆ ನಾವು ಅನ್ಕೊಂಡ್ಬಿಟ್ಟಿರ್ತೀವಿ ಜಾಸ್ತಿ ಖರ್ಚೇನೋ ಅಂತ. ಹೇಗೆ ಇದ್ರ ವೆಚ್ಚಗಳ ಬಗ್ಗೆ?
0: ಅಂದ್ರೆ ನಾವ್ ಯಾವ ಜಾಗದಲ್ಲಿ IVF ಮಾಡಿಸ್ತಿದೀವಿ ಅದ್ರ ಮೇಲೆ ನಮ್ದು ಖರ್ಚು ವೆಚ್ಚ ಎಲ್ಲ ಇದಾಗತ್ತೆ. ಟಿಪಿಕಲಿ ಒಂದು ಆವರೇಜ್ ಆಗಿ ನಾನು ಹೇಳ್ಬೇಕಂದ್ರೆ 1.5 ಲಕ್ಷದಿಂದ 2 ಲಕ್ಷ ಒಳಗಡೆ ಒಂದು IVF ಸೈಕಲ್ ಮುಗಿಸ್ಕೊಡ್ತಾರೆ.
1: ನಾರ್ಮಲ್ ಒಂದು ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ
0: ಸರ್ 1.5 ಲಕ್ಷದಲ್ಲಿ ಆಗತ್ತೆ. ಅಂದ್ರೆ ಇವಾಗ ಮೊದ್ಲೆಲ್ಲ ತುಂಬಾ ಕಾಸ್ಟ್ಲಿ ಇತ್ತು, ಇವಾಗ ತುಂಬಾ ಜನ ಮಾಡ್ತಾ ಇದರದ್ದು ಕಾಸ್ಟ್ ತುಂಬಾ ಕಡಿಮೆ ಆಗಿದೆ. ಮೊದ್ಲಿಗೂ ಇವಾಗ ನೋಡಿದ್ರೆ ಕಾಸ್ಟ್ ಕಡಿಮೆ ಆಗಿದೆ.
1: ಚಿಕಿತ್ಸೆ ಮೊದಲು ತುಂಬಾ ಬಹಳ ದೊಡ್ಡ ಪ್ರಮಾಣ
0: ದುಬಾರಿ ಆಗಿತ್ತು,
1: ಕಡಿಮೆ ಆಯ್ತು. ಈಗ IVF ತಂತ್ರಜ್ಞಾನದ ಮೂಲಕವಾಗಿ ತುಂಬಾ ಕಡಿಮೆನೆ ವೆಚ್ಚ ಇದು, ಮಕ್ಕಳನ್ನು ಪಡೀಲಿಕ್ಕೆ ಬಹಳ ಸುಲಭವಾಗಿ ಒಂದು ಸುಲಭದ ಮಾರ್ಗ ಅಂತ ಹೇಳ್ಬೋದು. ಈಗ ನಮ್ಮ ಎಲ್ಲಾ ಕೇಳುಗರಿಗೆ ಬಹುಶಃ ಆ ಒಂದು ಇತ್ತೇನೋ, ಅಯ್ಯೋ 8-10 ಲಕ್ಷ ಬೇಕಾಗಬಹುದು ಅಥವಾ 20-30 ಲಕ್ಷ ಬೇಕಾಗಬಹುದು ಅಂತೇನೋ ಅನ್ಕೊಂಡಿರ್ಬೋದು ಅವರು. ಆದ್ರೆ 1-2 ಲಕ್ಷದಲ್ಲಿ ಕೂಡ ಮಕ್ಕಳನ್ನ ಪಡಿಬಹುದು ಈ ಒಂದು IVF ತಂತ್ರಜ್ಞಾನದ ಮೂಲಕವಾಗಿ ಅಂತ ಹೇಳಿ. ಈಗ ನಡುವೆ ಮಾತಿನ ಮಧ್ಯೆ ತಾವು ಹೇಳಿದ್ರಿ ಸೋಶಿಯಲ್ ಮೀಡಿಯಾ ಮೂಲಕವಾಗಿ ಈ ಬಗ್ಗೆ ಸಾಕಷ್ಟು ಪ್ರಜ್ಞೆ ಬಂದಿದೆ ಅಂತ ಹೇಳಿ. ಈಗ ಇತ್ತೀಚಿನ ಸೋಶಿಯಲ್ ಮೀಡಿಯಾಗಳಲ್ಲಿ ಅದು ದೊಡ್ಡ ಸುದ್ದಿ ಮಾಡಿದ್ದಂತದ್ದು, IVF ಮೂಲಕವಾಗಿ ಮಕ್ಕಳನ್ನ ಪಡ್ಕೋಬಹುದು ಅಂತ ಹೇಳಿ. ನಾನು ಒಬ್ಬ ಪುರುಷ, ನಾನು ಮದುವೆ ಆಗಿಲ್ಲ, ನನಗೆ ಮಗು ಬೇಕು ಅಂತ ಅನ್ಸ್ಬಿಡ್ತಿದ್ದಕ್ಕೆ ಹೆಣ್ಣಿಗೆ ಹೇಗೆ ಮಕ್ಕಳು ಬೇಕು ಅಂತ ಅನ್ಸುತ್ತೆ ಅಥವಾ ಪುರುಷನಿಗೂ ಬೇಕಾಗಬಹುದು, ಮದುವೆ ಆಗದೇನೆ IVF ಮೂಲಕವಾಗಿ ಮಕ್ಕಳನ್ನ ಪಡಿಬಹುದಾ?
0: ಇಂಡಿಯಾದಲ್ಲಿ ರೂಲ್ಸ್ ಪ್ರಕಾರ ಮದುವೆ ಆಗಿರೋರು IVF ಮಾಡಿಸ್ಕೋಬಹುದು, ಅದಷ್ಟೇ.
1: ಸರಿ ಸರಿ.
0: ಸೆಕೆಂಡ್, ಮದುವೆ ಆಗದಿರೋ ಹೆಂಗಸರು ಅವರು ದಾನಿಗಳ ವೀರ್ಯದಿಂದ IVF ಮಾಡಿಕೊಂಡು ಅವ್ರದೇ ಗರ್ಭದಲ್ಲಿ ಮಗು ಬೆಳೆಸ್ಕೊಂಡು ಅವರು ಮಗು ಪಡಿಬಹುದು, ಅದಕ್ಕೆ ಅವಕಾಶ ಇದೆ. ಒಬ್ಬ ಪುರುಷ ಮದ್ವೆ ಆಗ್ದಿರ ಅವನಿಗೆ ಅವನ ಮಗು ಬೇಕು ಅಂತಂದ್ರೆ ಕಾನೂನಲ್ಲಿ ಅವಕಾಶ ಇಲ್ಲ. ಅಂದ್ರೆ ಮದ್ವೆ ಆಗಿರೋರು ಇವಾಗ ಒಂದೊಂದ್ಸತಿ ಅವರೇ IVF ಮಾಡಿಸ್ಕೋಬಹುದು, ಅದ ರೂಲ್ ಓಕೆ. ಒಂದು ಬಾಡಿಗೆ ಬಸರು ಅಥವಾ ಸರೋಗೆಸಿ, ಅಂದ್ರೆ ಸರೋಗೆಸಿ ಮೂಲಕ ಅವರು ಮಗು ಪಡಿಬಹುದು, ಅದು ಓಕೆ. ಮದ್ವೆ ಇಲ್ದಿರ ಮಹಿಳೆ ಅವಳಿಗೆ ಮಗು ಬೇಕು ಅಂತಂದ್ರೆ ದಾನಿಗಳ ವೀರ್ಯದಿಂದ IVF ಮಾಡಿಸ್ಕೊಂಡು ಅವಳ ಗರ್ಭದಲ್ಲಿ ಬೆಳೆಸ್ಕೊಂಡು ಮಗು ಪಡ್ಕೋಬಹುದು, ಓಕೆ. ಬಟ್ ಮದ್ವೆ ಇಲ್ದಿರ ಹೆಂಗಸು ಬಾಡಿಗೆ ಬಸರಿನಿಂದ ಮಗು ಪಡಿಬಹುದಾ? ಇಲ್ಲ, ಕಾನೂನಲ್ಲಿ ಅದಕ್ಕೆ ಅವಕಾಶ ಇಲ್ಲ.
1: ಅವರೇ ಬೇಕಾದ್ರೆ ತಮ್ಮ ಗರ್ಭದಲ್ಲಿ ಬೇಕಾದ್ರೆ ಬೆಳೆಸ್ಕೊಳ್ಳಿ, ಆದ್ರೆ ಮದುವೆ ಆಗದಿರೋ ಹೆಣ್ಣು ಇನ್ನೊಂದು ಹೆಣ್ಣಿನ ಆಸರೆಯಲ್ಲಿ ಮಕ್ಕಳನ್ನ ಪಡ್ಕೊಳ್ಳೋಂಗಿಲ್ಲ,
0: ಕಾನೂನಲ್ಲಿ ಅವಕಾಶ ಇಲ್ಲ.
1: ವಿವರವಾಗಿ ತುಂಬಾ ಸರಳವಾಗಿ ತಾವು ತಿಳಿಸಿದೀರಾ. ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಮೇಡಮ್. ನಮಸ್ಕಾರ.
0: ನಮಸ್ಕಾರ.
2: ಡಾಕ್ಟರ್ ತೇಜಸ್ವಿನಿ ಕುಮಾರಸ್ವಾಮಿ ಅವರಿಂದ IVF ಮೂಲಕ ಮಕ್ಕಳನ್ನು ಪಡೆಯುವುದು ಹೇಗೆ ಎಂಬುದರ ಕುರಿತಾಗಿ ಮಾಹಿತಿ ಪಡೆದಿರಿ. ಇದು ಇವತ್ತಿನ ಆರೋಗ್ಯ ಸಂಚಿಕೆ.
3: ರಾಜ್ಯವ್ಯಾಪಿ ಪ್ರಸಾರವಾದ ಆರೋಗ್ಯ ಸಂಚಿಕೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಲೈವ್ ಸ್ಟಾಕ್ ಮಿಷನ್, ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತ ಕಿರಣ್ ಆರಾಧ್ಯ.
2: ಎಲ್ಲರಿಗೂ ನಮಸ್ತೆ, ನನ್ನ ಹೆಸರು ಕಿರಣ್ ಆರಾಧ್ಯ ಅಂತ. ನಾವಿವತ್ತು ನ್ಯಾಷನಲ್ ಲೈವ್ ಸ್ಟಾಕ್ ಮಿಷನ್ ಬಗ್ಗೆ ಮಾತಾಡೋಣ. ಇದನ್ನ ಕನ್ನಡದಲ್ಲಿ ರಾಷ್ಟ್ರೀಯ ಜಾನುವಾರು ಮಿಷನ್ ಅಂತ ಕರೀತಾರೆ, ಅಥವಾ ಯೋಜನೆ ಅಂತಾನು ಅನ್ಬೋದು. ಸೊ ಈ ಯೋಜನೆ ಯಾರಿಗೆ, ಇದರಿಂದ ಯಾರ್ಯಾರಿಗೆ ಲಾಭ ಆಗತ್ತೆ, ಮತ್ತು ಇದು ಹೆಣ್ಮಕ್ಳಿಗೆ ಯಾವ ಥರ ಲಾಭ ಆಗತ್ತೆ ಅಂದರೆ ಹೆಂಗಸರಿಗೆ ಯಾವ ಥರ ಲಾಭ ಮಾಡಿಕೊಡುತ್ತೆ, ಮತ್ತು ಇದು ಸಣ್ಣ ರೈತರಿಗೆ ಅಥವಾ ಮಧ್ಯಮ ವರ್ಗದ ರೈತರಿಗೂ ಇದು ಯಾವ ಥರ ಉಪಯೋಗ ಆಗತ್ತೆ, ಇವೆಲ್ಲವನ್ನು ನೋಡೋಣ. ಆದರೆ ಅದಕ್ಕೂ ಮುಂಚೆ ಈ ಯೋಜನೆಯ ಅತ್ಯಂತ ಪ್ರಮುಖ ಅಂಶನೇ ಇದು ರೈತರಿಗೆ ಸಬ್ಸಿಡಿ ಕೊಡೋದು. ಮತ್ತು ಸಬ್ಸಿಡಿ ಅಂದರೆ ಒಂದು ಸಹಾಯಧನ, ಅಂದರೆ ನೀವು ಅದನ್ನೇನು ಮತ್ತೆ ವಾಪಸ್ ಕೊಡೋದು ಬೇಕಾಗಿಲ್ಲ ಸರ್ಕಾರಕ್ಕೆ. ಅದು ಲೋನ್ ಥರ ಅಲ್ಲ, ಲೋನ್ ಅಂದರೆ ಸಾಲ ಪಡೆದ್ರೆ ನೀವು ಅದನ್ನು ಕಂತಲ್ಲಿ ಕಟ್ಟಬೇಕಲ್ಲ, ಆ ಥರ ಅಲ್ಲ. ಸಹಾಯಧನ ಅಂದರೆ ನೀವೇನೋ ಒಂದು ಮಾಡ್ತಾ ಇದ್ದೀರಾ, ಅದಕ್ಕೆ ಸರ್ಕಾರ ಅಂದರೆ ಈಗ ಕೇಂದ್ರ ಸರ್ಕಾರ ಈ ಯೋಜನೆ ಏನು ತಂದಿದೆ, ಕೇಂದ್ರ ಸರ್ಕಾರ ನಿಮಗೆ ಅಂತ 50% ಸಬ್ಸಿಡಿ ಕೊಡುತ್ತೆ. ಉದಾಹರಣೆಗೆ ನೀವೊಂದು 10 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ಅಥವಾ ಒಂದು ಹೂಡಿಕೆ ಮಾಡಿ ಈ ಪಶುಸಂಗೋಪನೆ ಮಾಡೋದಕ್ಕೆ ನೀವೇನಾದರೂ ಶುರು ಮಾಡಿದ್ರೆ ಸರ್ಕಾರ 50%, ಅದರಲ್ಲಿ 5 ಲಕ್ಷ ಸರ್ಕಾರನೇ ಕೊಟ್ಟುಬಿಡತ್ತೆ. ಸೊ ಈಗ ಈ ಪಶುಸಂಗೋಪನೆ ಅಂದರೆ ಏನು, ಸಾಕಷ್ಟು ಜನ ರೈತರು ಅವರು ಕೃಷಿ ಮಾಡೋದ್ರ ಜೊತೆಗೆ ಹಸು ಮೇಯಿಸೋದು ಅಥವಾ ಕೋಳಿ ಸಾಗಾಣಿಕೆ ಮಾಡೋದು ಅಥವಾ ಮೇಕೆ ಮೇಯಿಸೋದು ಈ ಥರದ ಒಂದು ಸೈಡ್ ಇನ್ಕಮ್ಗೋಸ್ಕರ ಈ ಥರದನ್ನೆಲ್ಲ ಮಾಡ್ತಾ ಇರ್ತಾರೆ. ಒಂದು ವೇಳೆ ಇದನ್ನೇ ಮೇನ್ ಇನ್ಕಮ್ ಆಗಿ ಮಾಡಿದ್ರೆ ಹೇಗೆ ಅನ್ನೋದರ ಒಂದು ಪರಿಕಲ್ಪನೆ. ಈ ಯೋಜನೆಯ ಮುಖ್ಯ ಉದ್ದೇಶವೇ ಪಶುಸಂಗೋಪನೆಯಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡಬೇಕು ರೈತರು ಅಂತ. ಅಂದರೆ ರೈತರು ಇದ್ರ ಕಡೆಗೆ ಬರಬೇಕು, ಪಶುಸಂಗೋಪನೆ ಕಡೆ ರೈತರು ಜಾಸ್ತಿ ಬಂದರೆ ಅವರಿಗೆ ಲಾಭ ಜಾಸ್ತಿ ಸಿಗತ್ತೆ. ಅವರನ್ನು ಪ್ರೋತ್ಸಾಹಿಸೋದಕ್ಕೋಸ್ಕರ ಕೇಂದ್ರ ಸರ್ಕಾರ ಈ ಥರದ ಒಂದು ಯೋಜನೆ ತಂದಿದೆ. ಏನೇನು ಪ್ರೋತ್ಸಾಹ ಕೊಡುತ್ತೆ ಅಂತ ಮೊದಲನೇ ನಾವು ಈಗಾಗಲೇ ನೋಡಿದ್ದೇವೆ, ಸಬ್ಸಿಡಿ ಅಂತ. ಸೊ ಈ ಸಬ್ಸಿಡಿ ಬಗ್ಗೆ ಇನ್ನಷ್ಟು ಮಾತಾಡೋದಾದರೆ 50% ಸಬ್ಸಿಡಿ ಅಂತ ನಾನು ಆಗಲೇ ಹೇಳಿದ್ದೀನಿ. ಉದಾಹರಣೆಗೆ ನೀವೇನೋ ಒಂದು ಕೋಳಿ ಫಾರಂ ಮಾಡಬೇಕು, ನೀವು ಕೋಳಿ ಸಾಕಾಣಿಕೆ ಮಾಡ್ತೀರಾ, ಕೋಳಿ ಫಾರಂ ಮಾಡಬೇಕು. ಸೊ ಇದರಲ್ಲಿ ಕೋಳಿ ಖರೀದಿಗೆ ನಿಮ್ಗೆ ಎಷ್ಟು ಹಣ ಬೇಕೋ ಅದರಲ್ಲಿ ಸಬ್ಸಿಡಿ ಸರ್ಕಾರ ಕೊಡುತ್ತೆ. ಅದೇ ನೀವು ಕೋಳಿ ಫಾರಂಗೊಂದು ಜಾಗ ಖರೀದಿ ಮಾಡ್ತೀನಿ, ಒಂದು ಲ್ಯಾಂಡ್ ಖರೀದಿ ಮಾಡ್ಬೇಕು ಈಗ ಅಂತಾದರೆ ಅದಕ್ಕೆ ಸಬ್ಸಿಡಿ ಸಿಗೋದಿಲ್ಲ. ಇದು ಭೂಮಿಗೆ ಸಿಗುವಂತಹ ಸಬ್ಸಿಡಿ ಅಲ್ಲ, ಇದು ಜಾನುವಾರುಗಳ ಖರೀದಿಗೆ ಅಥವಾ ಅದನ್ನು ನೋಡ್ಕೊಳೋದಕ್ಕೆ ಬೇಕಾಗಿರುವಂತಹ ಫಾರಂ ಕನ್ಸ್ಟ್ರಕ್ಟ್, ಅಂದರೆ ಈಗ ನೀವೇನೋ ಒಂದು ಕೋಳಿ ಫಾರಂನ ಕಟ್ಟಬೇಕು. ಸೊ ಆ ಥರದಕ್ಕೆ ಸಿಗುವಂಥದ್ದು. ಮತ್ತು ಇದು ಹೇಗೆ ಸಿಗತ್ತೆ, ಯಾವಾಗ ಯಾವಾಗ ಸಿಗತ್ತೆ ಅಂತ ಆದರೆ ನೀವು ಮೊದಲು ಸ್ಟಾರ್ಟ್ ಮಾಡ್ತಿರಲ್ಲ, ಮೊದಲನೇ ಹಂತ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಒಂದು ಹಂತ ಬರುತ್ತೆ. ಈಗ ನಿಮಗೆ 5 ಲಕ್ಷ ಸಬ್ಸಿಡಿ ಅಪ್ರೂವ್ ಆಗಿದೆ ಅಂತಾದರೆ ಮೊದಲನೇ ಹಂತ ಅಥವಾ ಮೊದಲನೇ ಕಂತಲ್ಲಿ 2.5 ಲಕ್ಷ ಬರುತ್ತೆ. ನಿಮ್ದು ಇದೆಲ್ಲ ಸ್ಟಾರ್ಟ್ ಆಗಿ ಫಿನಿಶ್ ಆದಮೇಲೆ, ಕೋಳಿ ಫಾರಂ ಎಲ್ಲ ಸ್ಟಾರ್ಟ್ ಆಗಿ ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಆದಮೇಲೆ ಆಗ ಇನ್ ಮಿಕ್ಕಿದ ಎರಡನೇ ಕಂತು ರಿಲೀಸ್ ಮಾಡ್ತಾರೆ. ಸೊ ಇದು ಏನಕ್ಕೆ ಅಂದರೆ ಮಿಸ್ಯೂಸ್ ಆಗಬಾರ್ದು ಅಂತ, ಇದನ್ನು ಯಾರು ದುರುಪಯೋಗ ಪಡಿಸ್ಕೊಳ್ಬಾರ್ದು ಅನ್ನೋ ಉದ್ದೇಶದಿಂದ ಇದನ್ನು ಮಾಡಿದ್ದಾರೆ. ಇನ್ನು ಈಗ ನಾನು ಮುಂದೆ ಹೇಳೋದು ಬಹಳ ಇಂಪಾರ್ಟೆಂಟ್. ನಾನು ಇಷ್ಟೊತ್ತು ಉದಾಹರಣೆ ಕೊಡ್ತಾ ಇದ್ದು ಬರೀ ಒಂದು 10 ಲಕ್ಷ ರೂಪಾಯಿದು, ಅಂದರೆ ನಿಮ್ಮ ಹತ್ರ ಒಂದು 10 ಲಕ್ಷ ರೂಪಾಯಿದು ಯೋಜನೆ ಇದ್ದರೆ, ನೀವು ಒಂದು 10 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ಒಂದು ಕೋಳಿ ಫಾರ್ಮ್ ಮಾಡಬೇಕು ಅಂತಾದರೆ ಸರ್ಕಾರ 5 ಲಕ್ಷ ಕೊಡುತ್ತೆ, ನೀವು 5 ಲಕ್ಷ ಹಾಕಿ ಮಾಡಬೇಕು ಅಂತ. ಈಗ ಉದಾಹರಣೆಗೆ ನಿಮ್ಮ ಹತ್ರ 5 ಲಕ್ಷನೂ ಇಲ್ಲ ಅಂತ ಇಟ್ಕೊಳ್ಳಿ, ಈಗೇನು ಮಾಡೋದು? ಈ ಯೋಜನೆ ಅಡಿ ಬ್ಯಾಂಕಿಂದ ಲೋನ್ ಪಡೆಯೋದಕ್ಕೂ ಇವರು ಸಹಾಯ ಮಾಡ್ತಾರೆ. ಸೊ ನಿಮ್ಮ ಹತ್ರ 5 ಲಕ್ಷ ಇಲ್ಲ ಅಂತಂದ್ರೂ ಕೂಡ ನೀವು 5 ಲಕ್ಷವನ್ನು ಬ್ಯಾಂಕಿಂದ ಸಾಲವಾಗಿ ಪಡಿಬಹುದು. ಈ ನೀವು 5 ಲಕ್ಷ ಏನು ಪಡಿತೀರಲ್ಲ ಸಾಲ, ಅದನ್ನು ನೀವು ವಾಪಸ್ ಕಟ್ಟಬೇಕಾಗತ್ತೆ, ಬಿಕಾಸ್ ಇಟ್ಸ್ ಎ ಬ್ಯಾಂಕ್ ಲೋನ್, ಅದು ನೀವು ಬ್ಯಾಂಕಿಂದ ಪಡೆದಿರುವಂತಹ ಸಾಲ. ಇನ್ನು 5 ಲಕ್ಷ ಸಬ್ಸಿಡಿ ಏನು ಸರ್ಕಾರ ಕೊಡುತ್ತಲ್ಲ, ಸೊ ಅದನ್ನು ನೀವು ಮರುಪಾವತಿ ಮಾಡೋ ಆಗಿರಲ್ಲ, ಆದರೆ ಬ್ಯಾಂಕಿಂದ ಪಡೆಯುವಂತಹ ಸಾಲ ನೀವು ವಾಪಸ್ ಕೊಡಬೇಕಾಗತ್ತೆ. ಸೊ ಹೀಗೆ ಏನೂ ಇಲ್ಲದೇ ಇದ್ರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಇದರ ಮೂಲ ಉದ್ದೇಶ ಏನು ಗೊತ್ತಾ, ರೈತರನ್ನು ಸ್ವಾವಲಂಬಿಗಳಾಗಿ ಮಾಡೋದು.

0: ಯಾಕೆ ಅಂದ್ರೆ ಇತ್ತೀಚೆಗೆ ನಾವು ನೋಡಿದ್ದೀವಿ, ಯಾರ್ಯಾರು ಗ್ರಾಮೀಣ ಭಾಗದಲ್ಲಿ ರೈತರಿದ್ದಾರೆ ಅಥವಾ ಯುವಕರು ಯಾರಿದ್ದಾರೆ, ಅವರೆಲ್ಲರೂ ಕೃಷಿ ಚಟುವಟಿಕೆಗಳನ್ನು ಬಿಟ್ಟು ನಗರಗಳಿಗೆ, ಅಂದರೆ ಬೆಂಗಳೂರು ಮೈಸೂರು ಈ ಥರದ ನಗರಗಳಿಗೆ ಬಂದು ಇಲ್ಲೇನೋ ಕೆಲಸ ಮಾಡೋ ಬದಲು ತಮ್ಮ ಹುಟ್ಟೂರಲ್ಲೇ ತಾವು ಉಳಿದು, ಅಂದರೆ ಗ್ರಾಮೀಣ ಪ್ರದೇಶಗಳಲ್ಲೇ ಉಳಿದು ಈ ಥರದ ವ್ಯವಸಾಯ ಅಂದರೆ ಈ ಥರದ ಪಶುಸಂಗೋಪನೆ ಕೆಲಸಗಳನ್ನು ಮಾಡ್ತಾ ತಾವು 4 ಜನಕ್ಕೆ ಕೆಲಸ ಕೊಡುವಂಥದ್ದು ಆದರೆ ಅವರು ಸ್ವಾವಲಂಬಿಗಳಾಗ್ತಾರೆ. ಇನ್ನೊಬ್ಬರ ಮೇಲೆ ಅವ್ರ ಡಿಪೆಂಡೆನ್ಸಿ ಇರಲ್ಲ, ಇನ್ನೊಬ್ಬರ ಮೇಲೆ ಅವ್ರ ಆ ಸ್ವಾವಲಂಬನೆ ಇರುತ್ತೆ, ಆ ಸೆಲ್ಫ್ ರಿಲಯನ್ಸ್ ಇರುತ್ತೆ. ಯಾರೋ ಒಬ್ರು ನಮಗೆ ಸಂಬಳ ಕೊಡಬೇಕು ಅಥವಾ ಯಾರೋ ಒಬ್ರು ನಮಗೆ ಕೆಲಸ ಕೊಡಬೇಕು ಅಂತಿರಲ್ಲ. ಅವ್ರ ಕಾಲ ಮೇಲೆ ಅವರೇ ನಿಂತ್ಕೊಂಡಂಗೆ ಆಗ್ತಾರೆ. ಮತ್ತೆ ಇದರಿಂದ 4 ಜನಕ್ಕೆ ಉಪಯೋಗ ಆಗುತ್ತೆ. ಆ ಊರಲ್ಲಿರೋ 4 ಜನ ಯುವಕರಿಗೆ, ಒಂದು ದೊಡ್ಡ ಕೋಳಿ ಫಾರಂ ಆದರೆ ಆ ಊರಲ್ಲಿರೋ ಒಂದು 3-4 ಜನಕ್ಕೆ ಕೆಲಸ ಸಿಗತ್ತೆ. ನಾಳೆ ದಿವಸ ಅವರು ಇದೇ ತರ ಒಂದು ಕೋಳಿ ಫಾರಂ ಮಾಡಬಹುದು, ಇದೇ ಸಬ್ಸಿಡಿ ಅಥವಾ ಇದೇ ಯೋಜನೆಯನ್ನ ಬಳಸ್ಕೊಂಡು. ಸೊ ಹೀಗೆ ಇದು ಮುಂದುವರೆದ್ರೆ ಕಾಲಕ್ರಮೇಣ, ಇದೇನೋ ನಾಳೆ ಆಗ್ಬಿಡುತ್ತೆ ಅಂತಲ್ಲ, ಕಾಲಕ್ರಮೇಣ ಇವೆಂಚುಲಿ ಇಡೀ ಗ್ರಾಮವೇ ಒಂದು ಸೆಲ್ಫ್ ರಿಲಯಂಟ್ ಅಥವಾ ಒಂದು ಸ್ವಾವಲಂಬಿ ಗ್ರಾಮ ಆದ್ರೆ ಬಹಳ ಚೆನ್ನಾಗಿರತ್ತಲ್ಲ. ಅಂದ್ರೆ ಅಲ್ಲಿನ ಯುವಕರೆಲ್ಲ ಅದೇ ಊರಲ್ಲಿ ಉಳ್ಕೊಂತಾರೆ, ಅವರ ದುಡಿಮೆನ ಅವರೇ ನೋಡ್ಕೊಂತಾರೆ, ಅವರೇ ಬಾಸ್ಗಳು, ಅವರೇ ಮ್ಯಾನೇಜರ್ಗಳು. ಯಾಕೆಂದ್ರೆ ಇಡೀ ಸಂಸ್ಥೆನೇ ಅವ್ರದ್ದು, ಅವ್ರೇನ್ ಕಟ್ಟಿರ್ತಾರಲ್ಲ ಅದೆಲ್ಲ ಅವ್ರದೇ ಆಗಿರುತ್ತೆ. ಸೊ ಅವರೇ ಶ್ರದ್ಧೆಯಿಂದ ಶ್ರಮಪಟ್ಟು ಕೆಲಸ ಮಾಡ್ತಾರೆ. ಇಷ್ಟೊತ್ತರೆಗೂ ನಾವು ಸಬ್ಸಿಡಿ ಬಗ್ಗೆ ಮಾತಾಡಿದ್ವಿ, ಮತ್ತೆ ಬ್ಯಾಂಕ್ ಲೋನು ಮತ್ತೆ ಸಬ್ಸಿಡಿನ ಉಪಯೋಗಿಸ್ಕೊಂಡು ನಾವು ಹೇಗೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ನೋಡಿದ್ವಿ. ಇದನ್ನ ಬ್ಲೆಂಡೆಡ್ ಫಿನಾನ್ಸ್ ಮಾಡೆಲ್ ಅಂತಾರೆ. ಅಂದ್ರೆ ನಮ್ಮ ಹತ್ರ ಹಣಕಾಸು ಇಲ್ಲದೆ ಇದ್ರೂ ಕೂಡ ಒಂದು ಬ್ಯಾಂಕ್ ಲೋನ್ ತಗೊಂಡು ಇನ್ನು ಅರ್ಧ ಸಬ್ಸಿಡಿ ಪಡೆದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದನ್ನ ಬ್ಲೆಂಡೆಡ್ ಫಿನಾನ್ಸ್ ಮಾಡೆಲ್ ಅಂತಾರೆ. ಇನ್ನು ಮುಂದೆ ನೋಡೋದಾದ್ರೆ ಇದೇನಕ್ಕೆ, ಈ ಸಬ್ಸಿಡಿಗಳು ಏನೇನಕ್ಕೆ ಸಿಗತ್ತೆ ಅಂತ ನೋಡೋದಾದ್ರೆ, ಕೋಳಿ ಮತ್ತೆ ಕುರಿ ಸಾಕಾಣಿಕೆಗೆ ಸಿಗತ್ತೆ, ಹಂದಿ ಸಾಕಾಣಿಕೆಗೆ ಸಿಗತ್ತೆ. ಮತ್ತೆ ಇದಲ್ಲದೆ ಇನ್ನೊಂದು ವಿಶೇಷ ಇದೆ ಇದರಲ್ಲಿ, ಈ ಮೇವು ಬರುತ್ತಲ್ಲ, ಅಂದ್ರೆ ಈ ಜಾನುವಾರುಗಳಿಗೆ ಮೇವು ಹಾಕೋದು ಅಥವಾ ಅದಕ್ಕೆ ಮೇವನ್ನ ಉತ್ಪಾದನೆ ಮಾಡೋದೇ ಒಂದು ದೊಡ್ಡ ಕೆಲಸ ಈಗ. ಅಂದ್ರೆ ಅದನ್ನ ಸರಿಯಾದಂತಹ ಮೇವನ್ನ ಉತ್ಪಾದನೆ ಮಾಡಬೇಕು, ಅಂದ್ರೆ ಅದರಲ್ಲಿ ಪೌಷ್ಟಿಕತೆ ಅದರಲ್ಲಿ ಹೆಚ್ಚು ಕಡಿಮೆ ಆಗಬಾರ್ದು. ಈ ತರದ ಆಹಾರಗಳನ್ನ ಅಥವಾ ಈ ತರದ ಮೇವನ್ನ ತಯಾರಿಸೋದಕ್ಕೆ ಸಂಸ್ಕರಣಾ ಘಟಕಗಳು, ಅಂದ್ರೆ ಅದನ್ನ ಮಾಡೋದಕ್ಕೆ ಅಂತ ಫೀಡ್ ಅಂಡ್ ಫೋಡರ್ ಡೆವಲಪ್ಮೆಂಟ್ ಯೂನಿಟ್ಗಳು ಅಂತ, ಅಂದ್ರೆ ಅದನ್ನ ಮಾಡೋದಕ್ಕೆ ಅಂತ ಒಂದು ಸಂಸ್ಕರಣಾ ಘಟಕಗಳು. ಸೊ ಅದನ್ನ ಮಾಡೋದಕ್ಕೂ ಸಬ್ಸಿಡಿ ಸಿಗತ್ತೆ. ಮತ್ತೆ ನಿಮ್ಗೆ ಈಗಾಗಲೇ ಒಂದು ಪ್ರಶ್ನೆ ಬಂದಿರಬಹುದು, ಅಂದ್ರೆ ನಾವು ಎಷ್ಟು ಇನ್ವೆಸ್ಟ್ ಮಾಡಬಹುದು ಇದರಲ್ಲಿ, ಎಷ್ಟು ಸಬ್ಸಿಡಿ ಸಿಗತ್ತೆ, ಅಂದ್ರೆ ಗರಿಷ್ಠ ಎಷ್ಟು ಸಿಗತ್ತೆ, ಮ್ಯಾಕ್ಸಿಮಮ್ ನಮ್ಗೆ ಸರ್ಕಾರದಿಂದ ಎಷ್ಟು ಸಬ್ಸಿಡಿ ಸಿಗತ್ತೆ ಅಂತ ನಿಮ್ಗೆ ಒಂದು ಪ್ರಶ್ನೆ ಬಂದಿರಬಹುದು. ಸೊ ಆ ಪ್ರಶ್ನೆಗೆ ಉತ್ತರ ಕೊಡೋದಾದ್ರೆ, ಗರಿಷ್ಠ 50 ಲಕ್ಷ ರೂಪಾಯಿವರೆಗೂ ಸಬ್ಸಿಡಿ ಸಿಗತ್ತೆ. ಅಂದ್ರೆ ನೀವು ಒಂದು ಕೋಟಿದ ಯಾವುದೋ ಒಂದು ಪ್ರಾಜೆಕ್ಟ್ ಮಾಡೋದಾದ್ರೆ ಅಥವಾ ಈ ಫೀಡ್ ಅಂಡ್ ಫೋಡರ್ ಡೆವಲಪ್ಮೆಂಟ್ ಯೂನಿಟ್ ಮಾಡ್ತೀನಿ ಅಂತ ಆದ್ರೆ, ಅಂದ್ರೆ ಈ ಆಹಾರ ಅಥವಾ ಮೇವು ಸಂಸ್ಕರಣಾ ಘಟಕ ಮಾಡೋದು ಏನಿದೆ ಅದನ್ನ ನೀವು ಮಾಡ್ತೀನಿ ಅಂತ ಆದ್ರೆ ಅದಕ್ಕೆ 1 ಕೋಟಿ ಬೇಕಾಗತ್ತೆ. ಅಂದ್ರೆ ನೀವು 50 ಲಕ್ಷ ಹಾಕಿದ್ರೆ ಸರ್ಕಾರ ಇನ್ 50 ಲಕ್ಷ ರೂಪಾಯಿ ಸಬ್ಸಿಡಿ ಕೊಡುತ್ತೆ. ಸೊ ಟು ಆನ್ಸರ್ ದಟ್ ಸ್ಟ್ರೇಟ್, 50 ಲಕ್ಷ ರೂಪಾಯಿವರೆಗೂ ಸರ್ಕಾರ ಸಬ್ಸಿಡಿ ಕೊಡುತ್ತೆ. ಇನ್ನು ಈ ಯೋಜನೆಯ ಇನ್ನೊಂದು ಪ್ರಮುಖ ಅಂಶ ಇದೆ, ಅದು ವಿಮೆ, ಅಂದ್ರೆ ಇನ್ಶೂರೆನ್ಸ್. ಬಿಸ್ನೆಸ್ ಮಾಡಬೇಕಾದ್ರೆ ಈ ಜಾನುವಾರುಗಳನ್ನ ಇಟ್ಕೊಂಡು, ಉದಾಹರಣೆಗೆ ನಾಳೆ ದಿವಸ ಏನೋ ಒಂದು ಆಕ್ಟ್ ಆಫ್ ಗಾಡ್, ಏನೋ ಒಂದು ಆಗಿ, ಏನೋ ಒಂದು ರೋಗ ತಗಲಿ, ಅದಕ್ಕೇನಾದರೂ ಸಾವಾದ್ರೆ ಅದಕ್ಕೆ ವಿಮೆ ಮಾಡಿಸಬಹುದು ನೀವು ಈ ಯೋಜನೆಯಡಿ. ಸೊ ಆ ವಿಮೆಗೆ ನೀವು ಬರೀ 15% ಅಷ್ಟೇ ದುಡ್ಡು ಕಟ್ಟೋದು, ಇನ್ ಮಿಕ್ಕಿದ 85% ಸರ್ಕಾರ ಕೊಡತ್ತೆ. ಅಂದ್ರೆ ಆ ವಿಮೆ ದುಡ್ಡೇನಿದೆಯಲ್ಲ, ಉದಾಹರಣೆಗೆ ಒಂದು ಹಸುಗೆ ನೀವು ವಿಮೆ ಮಾಡಿಸೋದಾದ್ರೆ, ಅಂದ್ರೆ ಒಂದು ಹಸುಗೆ ಇನ್ಶೂರೆನ್ಸ್ ಮಾಡಿಸೋದಾದ್ರೆ 1,000 ರೂಪಾಯಿ ಇನ್ಶೂರೆನ್ಸ್ ಅಂತ ಇಟ್ಕೊಳ್ಳಿ. ಸೊ ನೀವು ಅಂದ್ರೆ ರೈತರು ಬರೀ 150 ರೂಪಾಯಿ ಕೊಡಬೇಕು, ಇನ್ನ 850 ರೂಪಾಯಿ ಸರ್ಕಾರ ಕೊಡತ್ತೆ. ಇದೊಂದು ಅತೀ ದೊಡ್ಡ, ಅಂದ್ರೆ ಇಷ್ಟೊತ್ತು ಹೇಳಿದ್ದು ಬಹಳ ಉಪಯೋಗ ಆಗುವಂಥದ್ದೇ, ಆದ್ರೆ ಅದನ್ನು ಮೀರಿ ಇನ್ನೊಂದು ಉಪಯೋಗ ಆಗುವಂತಹ ಯೋಜನೆ ಈ ವಿಮೆ, ಈ ಇನ್ಶೂರೆನ್ಸ್ ಯೋಜನೆ. ಇನ್ನೊಂದು ವಿಶೇಷತೆ, ಈ ಇಷ್ಟೊತ್ತರೆಗೂ ಹೇಳಿದ್ನಲ್ಲ ನಾನು, ಈ ಸಬ್ಸಿಡಿ ಸ್ಕೀಮು, ಈ ಲೈವ್ ಸ್ಟಾಕ್ ಮಿಷನ್ ಏನಿದೆ, ಇದು ಹಸು ಎಮ್ಮೆಗಳಿಗಿಲ್ಲ, ಆದ್ರೆ ಈ ಇನ್ಶೂರೆನ್ಸ್ ಏನ್ ಮಾತಾಡ್ತಾ ಇದ್ದೀನಲ್ಲ ನಾನು, ಆದ್ರೆ ಈ ಇನ್ಶೂರೆನ್ಸ್ ಸ್ಕೀಮ್ ಏನಿದೆ ಇದು ಹಸು ಎಮ್ಮೆ ಮೇಕೆ ಕುರಿ ಹಂದಿ ಇದಕ್ಕೆಲ್ಲ ಅನ್ವಯ ಆಗತ್ತೆ. ನೀವು ನಾಳೆ ದಿವಸ ಒಂದು ಗೋಶಾಲೆ ಮಾಡ್ತೀನಿ ಅಂದ್ರೆ, ಅಥವಾ ಏನೋ ಒಂದು ಹೈನುಗಾರಿಕೆ ಮಾಡ್ತೀನಿ, ನಾನು ಹಸು ಕಟ್ತೀನಿ ಅಂದ್ರೆ ಅದಕ್ಕೆ ನೀವು ನ್ಯಾಷನಲ್ ಲೈವ್ ಸ್ಟಾಕ್ ಮಿಷನ್ ಇಂದ ಸಬ್ಸಿಡಿ ತಗೊಳೋದಕ್ಕೆ ಬರೋದಿಲ್ಲ. ಆದರೆ ಇನ್ಶೂರೆನ್ಸ್ನ ಮಾತ್ರ ನೀವು ಹಸು ಎಮ್ಮೆಗಳಿಗೆ ಮಾಡಿಸಬಹುದು. ಅದರಲ್ಲಿ ನಿಮ್ದು 15%, ಸರ್ಕಾರದ 85%.
1: ಇದುವರೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ

0: ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಲೈವ್ ಸ್ಟಾಕ್ ಮಿಷನ್, ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತ ಕಿರಣ್ ಆರಾಧ್ಯ. ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚಗೌಡ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಆಕಾಶವಾಣಿ, ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಬುಡಕಟ್ಟು ಸಮುದಾಯವನ್ನು ಮುಖ್ಯವಾಹಿನಿಗೆ ತರಲು ಪ್ರಾಮಾಣಿಕ ಪ್ರಯತ್ನ ಅಗತ್ಯ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಲಿರುವ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್. ಅಮೆರಿಕವನ್ನು ಹಿಂದಿಕ್ಕಿ ವಿಶ್ವದಲ್ಲೇ 2ನೇ ಅತಿದೊಡ್ಡ ಸೌರಶಕ್ತಿ ಮಾರುಕಟ್ಟೆಯಾಗಿ ಹೊರಹೊಮ್ಮಿದ ಭಾರತ. ಅರಾವಳಿ ಶ್ರೇಣಿ ರಕ್ಷಣೆ, ಸ್ವತಂತ್ರ ಪರಿಶೀಲನೆಗೆ ಸುಪ್ರೀಂಕೋರ್ಟ್ನಿಂದ ತಜ್ಞರ ಸಮಿತಿ ರಚನೆ. ಹಾಗೂ ಫ್ರೆಂಚ್ ಓಪನ್ ಟೆನಿಸ್ ಪುರುಷರ ಡಬಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಭಾರತದ ಶ್ರೀರಾಮ್ ಬಾಲಾಜಿ ಕಣದಲ್ಲಿ. ವಾರ್ತೆಗಳ ವಿವರ: ನವದೆಹಲಿಯಲ್ಲಿ ಇಂದು ಆಯೋಜಿಸಲಾಗಿರುವ ಸಮಗ್ರ ಬುಡಕಟ್ಟು ಅಭಿವೃದ್ಧಿ ಸಂಸ್ಥೆ ಐಟಿಡಿಎಗಳು ಮತ್ತು ಸಮಗ್ರ ಬುಡಕಟ್ಟು ಅಭಿವೃದ್ಧಿ ಯೋಜನೆಗಳ ಬಲವರ್ಧನೆ ಕುರಿತ ರಾಷ್ಟ್ರೀಯ ಸಮ್ಮೇಳನವನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ರಾಷ್ಟ್ರಪತಿಗಳು ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿಯ ನ್ಯಾನೋ ಸೈನ್ಸ್ ಮತ್ತು ಎಂಜಿನಿಯರಿಂಗ್ ಕೇಂದ್ರದಲ್ಲಿ ಸ್ಥಾಪಿಸಲಾಗಿರುವ ಅತ್ಯಾಧುನಿಕ ಟ್ರೈನಿಂಗ್ ಫ್ಯಾಬ್ ಅನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಿದರು. ಇದರ ಜೊತೆಗೆ ದೇಶದ ವಿವಿಧ ಭಾಗಗಳಲ್ಲಿರುವ ಏಕಲವ್ಯ ಮಾದರಿ ವಸತಿ ಶಾಲೆಗಳಲ್ಲಿ ಗ್ರಾಮೀಣ ಹಾಗೂ ಬುಡಕಟ್ಟು ಭಾಗದ ವಿದ್ಯಾರ್ಥಿಗಳ ವೈಜ್ಞಾನಿಕ ಮನೋಭಾವನೆಗೆ ಉತ್ತೇಜನ ನೀಡಲು ನೂತನವಾಗಿ ನಿರ್ಮಿಸಲಾಗಿರುವ 75 ಬಾಹ್ಯಾಕಾಶ ಪ್ರಯೋಗಾಲಯಗಳಿಗೂ ರಾಷ್ಟ್ರಪತಿ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ದೇಶಾದ್ಯಂತ ವಾಸಿಸುತ್ತಿರುವ ಬುಡಕಟ್ಟು ಸಮುದಾಯ ಸಾಂಸ್ಕೃತಿಕವಾಗಿ ಅತ್ಯಂತ ಶ್ರೀಮಂತವಾಗಿದ್ದು, ಈ ಸಮುದಾಯವನ್ನು ಮುಖ್ಯವಾಹಿನಿಗೆ ತರಲು ಪ್ರಾಮಾಣಿಕ ಪ್ರಯತ್ನಗಳು ನಡೆಯಬೇಕು ಎಂದು ಕರೆ ನೀಡಿದರು. ಅಭಿವೃದ್ಧಿ ಸೌಲಭ್ಯಗಳು ಸಮಾಜದ ಕಟ್ಟಕಡೆಯ ಹಳ್ಳಿಗೂ ತಲುಪಬೇಕು ಎಂದ ಅವರು, ಬುಡಕಟ್ಟು ಸಮುದಾಯದ ಕೆಲವು ವರ್ಗಗಳು ಇಂದಿಗೂ ಸರ್ಕಾರದ ವಿವಿಧ ಕಲ್ಯಾಣ ಯೋಜನೆಗಳ ಬಗ್ಗೆ ಅರಿವು ಹೊಂದಿಲ್ಲದಿರುವ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮವನ್ನು ಪ್ರಸ್ತುತ ದೇಶಾದ್ಯಂತ ನಡೆಯುತ್ತಿರುವ ಜನಜಾತಿಯ ಗರಿಮ ಉತ್ಸವ 2026 ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕ ಡಿಕೆ ಶಿವಕುಮಾರ್ ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಇಂದು ಸಂಜೆ 4:05 ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ರಾಜಭವನದಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ನೂತನ ಮುಖ್ಯಮಂತ್ರಿಗಳಿಗೆ ಅಧಿಕಾರ ಹಾಗೂ ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಇದೇ ವೇಳೆ ಮಾಜಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದು, ಇವರೊಂದಿಗೆ ಹಲವು ಶಾಸಕರು ಸಚಿವರಾಗಿ ಅಧಿಕಾರ ವಹಿಸಿಕೊಳ್ಳುವ ಸಾಧ್ಯತೆ ಇದೆ. ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಪ್ರಧಾನ ಕಾರ್ಯದರ್ಶಿಗಳಾದ ಕೆಸಿ ವೇಣುಗೋಪಾಲ್ ಹಾಗೂ ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಮಿಸಲಿದ್ದಾರೆ. ವಿವಿಧ ಮಠಾಧೀಶರು, ಕಾರ್ಮಿಕರು, ಸಾಹಿತಿಗಳು, ಚಲನಚಿತ್ರ ನಟರು ಹಾಗೂ ಪ್ರಮುಖ ಉದ್ಯಮಿಗಳಿಗೆ ಆಹ್ವಾನ ನೀಡಲಾಗಿದೆ. ಸಮಾರಂಭದ ಹಿನ್ನೆಲೆಯಲ್ಲಿ ರಾಜಭವನದ ಸುತ್ತಮುತ್ತ 3,000 ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಿ ಬಿಗಿ ಭದ್ರತೆ ಕಲ್ಪಿಸಲಾಗಿದೆ. ಸಾರ್ವಜನಿಕರು ಕಾರ್ಯಕ್ರಮವನ್ನು ನೇರವಾಗಿ ವೀಕ್ಷಿಸಲು ಅನುಕೂಲವಾಗುವಂತೆ ನಗರದ ವಿವಿಧ ಪ್ರಮುಖ ಸ್ಥಳಗಳಲ್ಲಿ ಬೃಹತ್ ಎಲ್ಇಡಿ ಪರದೆಗಳನ್ನು ಅಳವಡಿಸಲಾಗಿದೆ. ವಾರ್ಷಿಕ ಸೌರಶಕ್ತಿ ಸಾಮರ್ಥ್ಯ ಸೇರ್ಪಡೆಯಲ್ಲಿ ಭಾರತ ಅಮೆರಿಕವನ್ನು ಹಿಂದಿಕ್ಕುವ ಮೂಲಕ 2025 ಸಾಲಿನಲ್ಲಿ ಜಗತ್ತಿನ 2ನೇ ಅತಿದೊಡ್ಡ ಸೌರಶಕ್ತಿ ಮಾರುಕಟ್ಟೆಯಾಗಿ ಐತಿಹಾಸಿಕ ಸಾಧನೆ ಮಾಡಿದೆ. ದೇಶದ ಈ ಮಹತ್ತರ ಸಾಧನೆಯನ್ನು ಶ್ಲಾಘಿಸಿರುವ ಕೇಂದ್ರ ನೂತನ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ, ಭಾರತದ ಸೌರಶಕ್ತಿ ವಲಯದ ಬೆಳವಣಿಗೆಯು ಜಾಗತಿಕ ಮಟ್ಟದಲ್ಲಿ ಹೊಸ ಮಾನದಂಡಗಳನ್ನು ಸೃಷ್ಟಿಸುತ್ತಿದೆ ಎಂದು ತಿಳಿಸಿದ್ದಾರೆ. ಸರ್ಕಾರದ ಬಲವಾದ ನೀತಿ ಬೆಂಬಲ, ನಾವೀನ್ಯತೆ ಹಾಗೂ ವಿಶ್ವದರ್ಜೆಯ ಮೂಲಸೌಕರ್ಯಗಳ ಮೂಲಕ ದೇಶದಲ್ಲಿ ದಾಖಲೆ ಮಟ್ಟದ ಸೌರಶಕ್ತಿ ಸಾಮರ್ಥ್ಯವನ್ನು ವೃದ್ಧಿಸಲಾಗುತ್ತಿದೆ ಎಂದು ಅವರು ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸಮರ್ಥ ನಾಯಕತ್ವದಲ್ಲಿ ಭಾರತದ ಇಂಧನ ಪರಿವರ್ತನೆಯು ಅತ್ಯಂತ ವೇಗವಾಗಿ ಸಾಗುತ್ತಿದೆ. ಇದು ದೇಶದ ಇಂಧನ ಭದ್ರತೆಯನ್ನು ಬಲಪಡಿಸುವುದರ ಜೊತೆಗೆ ಸುಸ್ಥಿರ ಅಭಿವೃದ್ಧಿಯನ್ನು ಉತ್ತೇಜಿಸುತ್ತಿದೆ. ಈ ಮೂಲಕ ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಭಾರತ ಜಾಗತಿಕ ನಾಯಕನಾಗಿ ತನ್ನ ಸ್ಥಾನವನ್ನು ಮತ್ತಷ್ಟು ಗಟ್ಟಿಗಳಿಸಿಕೊಂಡಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ಪ್ರಶಂಸಿಸಿದ್ದಾರೆ. ಪಶ್ಚಿಮ ಬಂಗಾಳದ ತೃಣಮೂಲ ಕಾಂಗ್ರೆಸ್ ಟಿಎಂಸಿ ಪಕ್ಷ ತೀವ್ರ ಆಂತರಿಕ ಕಲಹಕ್ಕೆ

0: ಸಿಲುಕಿದ್ದು ಪಕ್ಷ ಇಬ್ಬಾಗವಾಗುವ ಹಂತಕ್ಕೆ ತಲುಪಿದೆ. ಪಕ್ಷದಿಂದ ಉಚ್ಚಾಟಿತಗೊಂಡಿರುವ ಶಾಸಕ ರಿತಬ್ರತಾ ಬ್ಯಾನರ್ಜಿ ಅವರು ತಮಗೆ ಸುಮಾರು 60 ಶಾಸಕರ ಬೆಂಬಲವಿದೆ ಎಂದು ಪ್ರತಿಪಾದಿಸಿದ್ದು, ಈ ಸಂಖ್ಯಾಬಲ ವಿಧಾನಸಭೆಯ ನಿಯಂತ್ರಣವನ್ನು ಬದಲಿಸುವಲ್ಲಿ ನಿರ್ಣಾಯಕವಾಗುವ ಸಾಧ್ಯತೆ ಇದೆ. ತಮ್ಮ ಬಣವನ್ನೇ ನೈಜ ಟಿಎಂಸಿ ಎಂದು ಗುರುತಿಸಬೇಕೆಂದು ಕೋರಿ ಅವರು ಈಗಾಗಲೇ ಸಭಾಧ್ಯಕ್ಷ ರತೀಂದ್ರ ಬೋಸ್ ಅವರಿಗೆ ಪತ್ರ ಬರೆದಿದ್ದಾರೆ. ಬಂಡಾಯಕ್ಕೆ ಪ್ರತಿಯಾಗಿ ಟಿಎಂಸಿ ಶೋಭನ್ ದೇವ್ ಚಟ್ಟೋಪಾಧ್ಯಾಯ ಅವರನ್ನು ಸದನದ ನಾಯಕನನ್ನಾಗಿ ಘೋಷಿಸಿದೆ. ಇದರೊಂದಿಗೆ ಆಶಿಮಾ ಪಾತ್ರ ಮತ್ತು ನಯನಾ ಬ್ಯಾನರ್ಜಿ ಅವರನ್ನು ಉಪನಾಯಕರನ್ನಾಗಿ ಹಾಗೂ ಫಿರ್ಹಾದ್ ಹಕೀಂ ಅವರನ್ನು ಮುಖ್ಯ ಸಚೇತಕರನ್ನಾಗಿ ನೇಮಕ ಮಾಡಿದೆ. ಇತ್ತ ಕೋಲ್ಕತ್ತಾದಲ್ಲಿ ನಡೆದ ಬೃಹತ್ ರ್ಯಾಲಿಯಲ್ಲಿ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು, ಟಿಎಂಸಿ ಪಕ್ಷವನ್ನು ಒಡೆಯಲು ಬಿಜೆಪಿ ಸಂಚು ರೂಪಿಸುತ್ತಿದೆ ಎಂದು ಆರೋಪಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅರಾವಳಿ ಪರ್ವತ ಶ್ರೇಣಿಯ ಗಡಿ ಗುರುತಿಸುವಿಕೆಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಸಲ್ಲಿಸಿರುವ ವರದಿಯ ಮರು ಪರಿಶೀಲನೆಗಾಗಿ ಸುಪ್ರೀಂಕೋರ್ಟ್ ಉನ್ನತಾಧಿಕಾರ ತಜ್ಞರ ಸಮಿತಿಯನ್ನು ರಚಿಸಿದೆ. ಭಾರತೀಯ ಅರಣ್ಯ ಸಂಶೋಧನೆ ಮತ್ತು ಶಿಕ್ಷಣ ಮಂಡಳಿಯ ಮಹಾನಿರ್ದೇಶಕಿ ಕಾಂಚನ್ ದೇವಿ ನೇತೃತ್ವದ ಈ ಸಮಿತಿಗೆ ಪ್ರಸಕ್ತ ವರ್ಷದ August 31 ಒಳಗಾಗಿ ವರದಿ ಸಲ್ಲಿಸಲು ಗಡುವು ನೀಡಲಾಗಿದೆ. ಪರಿಸರ ಸಚಿವಾಲಯದ ಹಿಂದಿನ ವರದಿಯ ಜಾರಿಗೆ ತಡೆ ನೀಡಿರುವ ನ್ಯಾಯಾಲಯ ಅರಾವಳಿ ಪರಿಸರ ವ್ಯವಸ್ಥೆಯ ರಕ್ಷಣೆಗೆ ವೈಜ್ಞಾನಿಕ ಮೌಲ್ಯಮಾಪನ ಅಗತ್ಯವೆಂದು ತಿಳಿಸಿದೆ. ಕೇಂದ್ರದ ಹೊಸ ಮಾನದಂಡಗಳು ಪರಿಸರ ಸೂಕ್ಷ್ಮ ವಲಯಗಳಲ್ಲಿ ಗಣಿಗಾರಿಕೆಗೆ ಅವಕಾಶ ಮಾಡಿಕೊಡುತ್ತವೆಯೇ ಹಾಗೂ ಪರಿಸರ ಸಂರಕ್ಷಣಾ ಪ್ರದೇಶದ ವ್ಯಾಪ್ತಿಯನ್ನು ಕಡಿತಗೊಳಿಸುತ್ತವೆಯೇ ಎಂಬುದನ್ನು ಅರಣ್ಯ ಭೂವಿಜ್ಞಾನ ಮತ್ತು ಪರಿಸರ ವಿಜ್ಞಾನದ ತಜ್ಞರನ್ನು ಒಳಗೊಂಡ ಈ ಸಮಿತಿ ಪರಿಶೀಲಿಸಲಿದೆ. ಕೇಂದ್ರ ಪ್ರೌಢಶಿಕ್ಷಣ ಮಂಡಳಿ CBSE ಆರಂಭಿಸಿರುವ 12ನೇ ತರಗತಿ ಉತ್ತರ ಪತ್ರಿಕೆಗಳ ಮರು ಮೌಲ್ಯಮಾಪನ ಪ್ರಕ್ರಿಯೆಗೆ ಯಾವುದೇ ತೊಂದರೆಯಿಲ್ಲದೆ ಸುಮಾರು 40,000 ವಿದ್ಯಾರ್ಥಿಗಳು ಯಶಸ್ವಿಯಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಮಾಡಿದ ಪ್ರತಿಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಸೌಲಭ್ಯ ಲಭ್ಯವಿದ್ದು, ಆನ್ಲೈನ್ ಪೋರ್ಟಲ್ ನಿನ್ನೆಯಿಂದ ಮುಕ್ತವಾಗಿದೆ. ಅರ್ಜಿ ಶುಲ್ಕ ಪಾವತಿಗಾಗಿ ಪೋರ್ಟಲ್ನಲ್ಲಿ SBI, ಕೆನರಾ ಬ್ಯಾಂಕ್ ಸೇರಿದಂತೆ ಪ್ರಮುಖ 4 ಬ್ಯಾಂಕ್ಗಳ ಗೇಟ್ವೇಗಳನ್ನು ನೀಡಲಾಗಿದೆ. ಅಭ್ಯರ್ಥಿಗಳು ಈ ಬ್ಯಾಂಕುಗಳಲ್ಲಿ ಖಾತೆ ಹೊಂದಿಲ್ಲದಿದ್ದರೂ ಲಭ್ಯವಿರುವ ಗೇಟ್ವೇಗಳ ಮೂಲಕ UPI, ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಬಳಸಿ ಸುಲಭವಾಗಿ ಶುಲ್ಕ ಪಾವತಿಸಬಹುದಾಗಿದೆ ಎಂದು CBSE ಸ್ಪಷ್ಟಪಡಿಸಿದೆ. ಇಂದು ವಿಶ್ವ ಬೈಸಿಕಲ್ ದಿನ. ವಿಶ್ವಸಂಸ್ಥೆಯು ಸೈಕಲ್ ಅನ್ನು ವಿಶ್ವಾಸಾರ್ಹ, ಕೈಗೆಟಕುವ, ಸ್ವಚ್ಛ ಮತ್ತು ಸುಸ್ಥಿರ ಸಾರಿಗೆ ಸಾಧನವೆಂದು ಗುರುತಿಸಲು ಘೋಷಿಸಿದ ಜಾಗತಿಕ ಆಚರಣೆಯಾಗಿದೆ. ಪ್ರತಿ ವರ್ಷ June 3 ಈ ದಿನವನ್ನು ಆಚರಿಸಲಾಗುತ್ತದೆ. ಈ ಬಾರಿ ಹಸಿರು ಭವಿಷ್ಯಕ್ಕಾಗಿ ಸೈಕ್ಲಿಂಗ್ ಧ್ಯೇಯದೊಂದಿಗೆ ವಿಶ್ವ ಬೈಸಿಕಲ್ ದಿನ ಆಚರಿಸಲಾಗುತ್ತಿದೆ. ಆರೋಗ್ಯವನ್ನು ಸುಧಾರಿಸುವಲ್ಲಿ, ಮಾಲಿನ್ಯರಹಿತ ಸಂಚಾರವನ್ನು ಬೆಂಬಲಿಸುವಲ್ಲಿ ಮತ್ತು ಸಮುದಾಯಗಳನ್ನು ಸಂಪರ್ಕಿಸುವಲ್ಲಿ ಸೈಕಲ್ನ ಪಾತ್ರ ಮುಖ್ಯವಾಗಿದೆ. ಭಾರತದ ಯುವಕರು ಸೈಕ್ಲಿಂಗ್ ಅಳವಡಿಸಿಕೊಳ್ಳಬೇಕು ಮತ್ತು ಹೆಚ್ಚು ಆರೋಗ್ಯಕರ ಹಾಗೂ ಹಸಿರು ರಾಷ್ಟ್ರದ ಚಳವಳಿಯನ್ನು ಮುನ್ನಡೆಸುವಂತೆ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಕರೆ ನೀಡಿದ್ದಾರೆ. ವಿಶ್ವ ಸೈಕಲ್ ದಿನದಂದು ಹಂಚಿಕೊಂಡ ವಿಡಿಯೋ ಸಂದೇಶವೊಂದರಲ್ಲಿ ಸಚಿವರು, ಸೈಕ್ಲಿಂಗ್ ಅನ್ನು ನಿಯಮಿತ ಅಭ್ಯಾಸವಾಗಿಸಿಕೊಳ್ಳುವುದರಿಂದ ಸಮತೋಲಿತ ಮತ್ತು ಶಿಸ್ತುಬದ್ಧ ಜೀವನ ಶೈಲಿಯನ್ನು ಉತ್ತೇಜಿಸಬಹುದು ಹಾಗೂ ಪರಿಸರ ಸ್ಥಿರತೆ ಮತ್ತು ಸ್ವಚ್ಛ ಸಂಚಾರಕ್ಕೆ ಸಹಕಾರಿಯಾಗುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಪ್ಯಾರಿಸ್ನಲ್ಲಿ ನಡೆಯುತ್ತಿರುವ ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಿಯ ಪುರುಷರ ಡಬಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಇಂದು ಭಾರತದ ಶ್ರೀರಾಮ್ ಬಾಲಾಜಿ ಮತ್ತು ಬ್ರೆಸಿಲ್ನ ಮಾರ್ಸೆಲೊ ಡೆಮೊಲಿನರ್ ಜೋಡಿ ಯುಕೆಯ ಹೆನ್ರಿ ಪಾಟನ್ ಮತ್ತು ಫಿನ್ಲೆಂಡ್ನ ಹ್ಯಾರಿ ಹೆಲಿಯೋವಾರಾ ಜೋಡಿಯನ್ನು ಎದುರಿಸಲಿದೆ. ವಿವಾಹಿತ ಹೆಣ್ಣು ಮಕ್ಕಳನ್ನು ಅನುಕಂಪದ ಆಧಾರದ ಮೇಲೆ ನೀಡುವ ಉದ್ಯೋಗದ ಸೌಲಭ್ಯದಿಂದ ಹೊರಗಿಡಲು ಸಾಧ್ಯವಿಲ್ಲವೆಂದು ಸುಪ್ರೀಂಕೋರ್ಟ್ ಮಹತ್ವದ ತೀರ್ಪು ನೀಡಿದೆ. ಕುಟುಂಬದ ವ್ಯಾಖ್ಯಾನದಿಂದ ವಿವಾಹಿತ ಹೆಣ್ಣು ಮಕ್ಕಳನ್ನು ಹೊರಗಿಡುವುದು ಸಂಪೂರ್ಣವಾಗಿ ಅಸಮರ್ಥನೀಯ ಮತ್ತು ಅಸಾಂವಿಧಾನಿಕ ಎಂದು ನ್ಯಾಯಾಲಯ ತಿಳಿಸಿದೆ. ಜಕಾರ್ತದಲ್ಲಿ ನಡೆಯುತ್ತಿರುವ ಪ್ರತಿಷ್ಠಿತ ಇಂಡೋನೇಷ್ಯಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಇಂದು ಭಾರತದ ತಾರಾ ಆಟಗಾರ HS ಪ್ರಣೋಯ್ ಅವರು ಐರ್ಲೆಂಡ್ನ ಪ್ರತಿಸ್ಪರ್ಧಿಯನ್ನು ಎದುರಿಸಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬುಡಕಟ್ಟು

0: ಸಮುದಾಯವನ್ನು ಮುಖ್ಯವಾಹಿನಿಗೆ ತರಲು ಪ್ರಾಮಾಣಿಕ ಪ್ರಯತ್ನ ಅಗತ್ಯ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಲಿರುವ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್. ಅಮೆರಿಕವನ್ನು ಹಿಂದಿಕ್ಕಿ ವಿಶ್ವದಲ್ಲಿಯೇ ಎರಡನೇ ಅತಿದೊಡ್ಡ ಸೌರಶಕ್ತಿ ಮಾರುಕಟ್ಟೆಯಾಗಿ ಹೊರಹೊಮ್ಮಿದ ಭಾರತ. ಅರಾವಳಿ ಶ್ರೇಣಿ ರಕ್ಷಣೆ, ಸ್ವತಂತ್ರ ಪರಿಶೀಲನೆಗೆ ಸುಪ್ರೀಂಕೋರ್ಟ್ನಿಂದ ತಜ್ಞರ ಸಮಿತಿ ರಚನೆ. ಹಾಗೂ ಫ್ರೆಂಚ್ ಓಪನ್ ಟೆನಿಸ್ ಪುರುಷರ ಡಬಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಭಾರತದ ಶ್ರೀರಾಮ್ ಬಾಲಾಜಿ ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
1: ಆಕಾಶವಾಣಿ ಮಂಗಳೂರು, ಸ್ವರ ಮಾಧುರ್ಯ ಇನ್ನು ಸ್ವಲ್ಪ ಹೊತ್ತಿನಲ್ಲಿ.

0: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
1: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಇಂದಿನ ಸ್ವರಮಾಧುರ್ಯದಲ್ಲಿ SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಚಿ ಉದಯಶಂಕರ್ ಅವರ ರಚನೆಯ ಭಕ್ತಿಗೀತೆಗಳನ್ನು ಕೇಳೋಣ. ಮೊದಲಿಗೆ ಎದ್ದು ಬಾ ಸಿದ್ಧಲಿಂಗೇಶನೇ.

ಇದುವರೆಗೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಚಿ ಉದಯಶಂಕರ್ ಅವರ ರಚನೆಯ ಭಕ್ತಿಗೀತೆಗಳನ್ನು ಕೇಳಿದಿರಿ. ಇದು ಇಂದಿನ ಸ್ವರ ಮಾಧುರ್ಯ.

0: ಆಕಾಶವಾಣಿ ಮಂಗಳೂರು ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಇನ್ನು ಸ್ವಲ್ಪ ಹೊತ್ತಿನಲ್ಲಿ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಫೀಸು ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-233.
0: ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮಕ್ಕೆ ಕೇಳುಗರಿಗೆಲ್ಲ

0: ಬುಕ್ಸ್. ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
1: ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮಕ್ಕೆ ಕೇಳುಗರಿಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಮಾನವನ ಜೀವನ ಒಂದು ಸೈಕಲ್ನಂತಿದೆ. ಸೈಕಲ್ ಹೇಗೆ ಸಮತೋಲನ, ಪರಿಶ್ರಮ ಮತ್ತು ಸರಿಯಾದ ದಿಕ್ಕಿನೊಂದಿಗೆ ಮುಂದೆ ಸಾಗುತ್ತದೆಯೋ, ಹಾಗೆಯೇ ನಮ್ಮ ಜೀವನವು ನಿರಂತರ ಪ್ರಯತ್ನ ಮತ್ತು ಆತ್ಮವಿಶ್ವಾಸದಿಂದ ಮುಂದುವರಿಯುತ್ತದೆ. ಇಂದು ವಿಶ್ವ ಸೈಕಲ್ ದಿನವನ್ನು ಆಚರಿಸಲಾಗುತ್ತಿದೆ. ಹಾಗಾಗಿ ಸೈಕಲ್ನ ಬಗ್ಗೆ ಒಂದೆರಡು ಮಾತುಗಳು, ಜೊತೆಗೆ ಕೆಲವು ಹಾಡುಗಳನ್ನು ಕೇಳೋಣ. ಮೊದಲಿಗೆ ಸೈಕಲ್ ಸವಾರಿ ಚಿತ್ರಕ್ಕಾಗಿ ರಾಜೇಶ್ ಕೃಷ್ಣನ್ ಮತ್ತು ಸುರಭಿ ಭಾರದ್ವಾಜ್ ಹಾಡಿರುವ ಗೀತೆ, ಸಾಹಿತ್ಯ ದೇವು ಕೆ ಅಂಬಿಗ, ಸಂಗೀತ ರೋಹನ್ ಎಸ್ ದೇಸಾಯಿ.

ಸ್ನೇಹಿತರೆ, ಸೈಕಲ್ನ ಆವಿಷ್ಕಾರವು ಮಾನವನ ಸಂಚಾರ ವ್ಯವಸ್ಥೆಯಲ್ಲಿ ಒಂದು ಮಹತ್ವದ ಮೈಲಿಗಲ್ಲಾಗಿದೆ. 19ನೇ ಶತಮಾನದಲ್ಲಿ ಸೈಕಲ್ನ ಮೊದಲ ಮಾದರಿಗಳು ಅಭಿವೃದ್ಧಿಗೊಂಡವು. ನಂತರ ಹಲವು ಬದಲಾವಣೆಗಳು ಮತ್ತು ಸುಧಾರಣೆಗಳ ಮೂಲಕ ಇಂದಿನ ಆಧುನಿಕ ಸೈಕಲ್ ರೂಪುಗೊಂಡಿದೆ. ಭಾರತದಲ್ಲಿ 1930ರಲ್ಲಿ ಸೈಕಲ್ ಪರಿಚಯಗೊಂಡಿತು. ಆರಂಭದಲ್ಲಿ ಸೈಕಲ್ ಕೇವಲ ಶ್ರೀಮಂತರ ವಾಹನವಾಗಿದ್ದರೂ ಇಂದು ಅದು ಎಲ್ಲ ವರ್ಗದ ಜನರಿಗೂ ಸುಲಭವಾಗಿ ಲಭ್ಯವಾಗುವ ಸಾಧನವಾಗಿದೆ. ಆಪ್ತಮಿತ್ತ ಚಿತ್ತಕ್ಕಾಗಿ ಗುರುಕಿರಣ್ ಅವರು ಸಂಗೀತ ನಿರ್ದೇಶಿಸಿ ಹರಿಹರನ್ ಜೊತೆಯಲ್ಲಿ ಹಾಡಿರುವ ಗೀತೆ. ಸಾಹಿತ್ಯ ಚಿ ಉದಯಶಂಕರ್ ಅವರದು.

ಕೇಳುಗರೆ, ಸೈಕಲ್ ಬಳಸುವುದು ಕೇವಲ ಒಂದು ವಾಹನ ಸಂಚಾರ ಮಾತ್ರವಲ್ಲ, ಅದು ಆರೋಗ್ಯಕರ ಮತ್ತು ಸುಸ್ಥಿರ ಜೀವನ ಶೈಲಿಯ ಸಂಕೇತವಾಗಿದೆ. ವಾಹನಗಳ ಅತಿಯಾದ ಬಳಕೆಯಿಂದ ವಾಯುಮಾಲಿನ್ಯ ಹೆಚ್ಚುತ್ತಿರುವ ಈ ಕಾಲದಲ್ಲಿ ಸೈಕಲ್ ಒಂದು ಉತ್ತಮ ಪರ್ಯಾಯವಾಗಿದೆ. ಇಂಧನ ಅಗತ್ಯವಿಲ್ಲದಿರುವುದರಿಂದ ಆರ್ಥಿಕವಾಗಿ ಕೂಡ ಲಾಭದಾಯಕವಾಗಿದೆ. ಸೈಕಲ್ ಯಾವುದೇ ಮಾಲಿನ್ಯ ಉಂಟು ಮಾಡದೇ ಇರುವುದರಿಂದ ಜಾಗತಿಕ ತಾಪಮಾನ ಏರಿಕೆ, ವಾಯುಮಾಲಿನ್ಯ ಮುಂತಾದ ಸಮಸ್ಯೆಗಳಿಗೆ ಕಡಿವಾಣ ಬೀಳುತ್ತದೆ. ಹೆಚ್ಚು ಜನರು ಸೈಕಲ್ ಬಳಸಿದರೆ ರಸ್ತೆಗಳಲ್ಲಿ ವಾಹನಗಳ ಸಂಖ್ಯೆ ಕೂಡ ಕಡಿಮೆಯಾಗಿ ಟ್ರಾಫಿಕ್ ಸಮಸ್ಯೆಯೂ ಕಡಿಮೆಯಾಗುತ್ತದೆ. ಈಗ ಕೇಳಿ, ಆಯುಷ್ಮಾನ್ ಭವ ಚಿತ್ರಕ್ಕಾಗಿ ಸಿದ್ಧಾರ್ಥ್ ಬೆಳ್ಮಣ್ಣು, ಅಜಯ್ ವಾರಿಯರ್ ಮತ್ತು ಶ್ರುತಿ ತುಮಕೂರು ಹಾಡಿರುವ ಗೀತೆ, ಕವಿರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ಗುರುಕಿರಣ್ ಅವರದು.

ಸ್ನೇಹಿತರೆ, ಸೈಕಲ್ ನಮಗೆ ಜೀವನ ಪಾಠವನ್ನು ಕೂಡ ಕಲಿಸುತ್ತದೆ. ಸೈಕಲ್ ಓಡಿಸುವಾಗ ಸಮತೋಲನ ಬಹಳ ಮುಖ್ಯ. ಸಮತೋಲನ ಕಳೆದುಕೊಂಡರೆ ಸೈಕಲ್ ಬೀಳುತ್ತದೆ. ಅದೇ ರೀತಿ ನಮ್ಮ ಜೀವನದಲ್ಲಿಯೂ ಸಂತೋಷ ಮತ್ತು ದುಃಖ, ಯಶಸ್ಸು ಮತ್ತು ವೈಫಲ್ಯಗಳ ನಡುವೆ ಸಮತೋಲನ ಕಾಪಾಡಿಕೊಂಡಾಗ ಮಾತ್ರ ಜೀವನ ಸುಗಮವಾಗಿ ಸಾಗುತ್ತದೆ. ಸೈಕಲ್ನ ಎರಡು ಚಕ್ರಗಳನ್ನು ಜೀವನದ ಎರಡು ಪ್ರಮುಖ ಆಧಾರಗಳಾದ ಕುಟುಂಬ ಮತ್ತು ಸ್ನೇಹಿತರಿಗೆ ಹೋಲಿಸಬಹುದು. ಈ ಎರಡು ಚಕ್ರಗಳು ಹೇಗೆ ಸರಿಯಾಗಿ ಕಾರ್ಯನಿರ್ವಹಿಸಿದಾಗ ಮಾತ್ರ ಸೈಕಲ್ ಮುಂದೆ ಸಾಗುತ್ತದೆಯೋ, ಅದೇ ರೀತಿ ಕುಟುಂಬ ಮತ್ತು ಸ್ನೇಹಿತರ ಬೆಂಬಲವಿದ್ದಾಗ ಮಾತ್ರ ಜೀವನ ಪಯಣ ಸುಲಭವಾಗುತ್ತದೆ ಅಲ್ಲವೇ? ಸ್ವಾತಿ ಮುತ್ತಿನ ಮಳೆಹನಿಯ ಚಿತ್ರಕ್ಕಾಗಿ ಮಾಧುರಿ ಶೇಷಾದ್ರಿ ಹಾಡಿರುವ ಗೀತೆ ಕೇಳೋಣ. ಸಾಹಿತ್ಯ ಪೃಥ್ವಿಯವರದು, ಸಂಗೀತ ಮಿದುನ್ ಮುಕುಂದನ್.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಫೀಸು ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕೇಳುಗರೆ, ಸೈಕಲ್ನ ಹ್ಯಾಂಡಲ್ ನಮ್ಮ ಜೀವನದ ನಿರ್ಧಾರಗಳನ್ನು ಸೂಚಿಸುತ್ತದೆ. ಹ್ಯಾಂಡಲ್ ಅನ್ನು ಸರಿಯಾದ ದಿಕ್ಕಿಗೆ ತಿರುಗಿಸಿದಾಗ ಮಾತ್ರ ನಾವು ನಮಗೆ ಬೇಕಾದ ಸ್ಥಳಕ್ಕೆ ತಲುಪುತ್ತೇವೆ. ಹಾಗೆಯೇ ಸರಿಯಾದ ನಿರ್ಧಾರಗಳು ನಮ್ಮ ಜೀವನದ ದಾರಿಯನ್ನು ನಿರ್ಧರಿಸುತ್ತದೆ. ಅದೇ ರೀತಿ ಸೈಕಲ್ನ ಬ್ರೇಕ್ಗಳು ಕೂಡ ಜೀವನದಲ್ಲಿ ಆತ್ಮ ಸಂಯಮ ಮತ್ತು ವಿವೇಕವನ್ನು ಪ್ರತಿನಿಧಿಸುತ್ತದೆ. ಅಗತ್ಯವಿದ್ದಾಗ ಬ್ರೇಕ್ ಬಳಸದೇ ಹೋದರೆ ಅಪಘಾತ ಸಂಭವಿಸಬಹುದು. ಹಾಗೆಯೇ ನಮ್ಮ ಜೀವನದಲ್ಲಿಯೂ ಕೆಲವೊಮ್ಮೆ ತಾಳ್ಮೆಯಿಂದ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುವುದು ಸರಿ. ವಿಜಯಪ್ರಕಾಶ್ ಮತ್ತು ರಕ್ಷಿತಾ ಸುರೇಶ್ ಹಾಡಿರುವ ಲವ್ ಮಾಕ್ಟೈಲ್ ಚಿತ್ರದ ಗೀತೆ, ಸಾಹಿತ್ಯ ರಾಘವೇಂದ್ರ ಕಾಮತ್, ಸಂಗೀತ ನಕುಲ್ ಅಭಯಂಕರ್.

ಸ್ನೇಹಿತರೆ, ಸೈಕಲ್ ಓಡಿಸುವಾಗ ಕೆಲವೊಮ್ಮೆ ಏರುದಾರಿ ಕೆಲವೊಮ್ಮೆ ಇಳಿಜಾರುಗಳು ಸಿಗುತ್ತವೆ. ಏರುದಾರಿಯಲ್ಲಿ ಸಾಗುವಾಗ ಹೆಚ್ಚು ಶ್ರಮ ಪಡಬೇಕು, ಆದರೆ ಇಳಿಜಾರಿನಲ್ಲಿ ಸೈಕಲ್ ಸುಲಭವಾಗಿ ಸಾಗಬಹುದು. ಅದೇ ರೀತಿ ನಮ್ಮ ಜೀವನದಲ್ಲಿಯೂ ಕಷ್ಟ ಸುಖಗಳು ಬರುತ್ತವೆ. ಕಷ್ಟಗಳನ್ನು ಧೈರ್ಯದಿಂದ ಎದುರಿಸಿದರೆ ಯಶಸ್ಸಿನ ಇಳಿಜಾರು ನಮ್ಮನ್ನು ಸ್ವಾಗತಿಸುತ್ತದೆ. ಸೈಕಲ್ ಮುಂದೆ ಸಾಗಬೇಕಾದರೆ ನಿರಂತರವಾಗಿ ಚಲಿಸಬೇಕು, ನಿಂತರೆ ಸಮತೋಲನ ಕಳೆದುಕೊಳ್ಳಬಹುದು. ಹಾಗೆಯೇ ಜೀವನದಲ್ಲಿಯೂ ನಾವು ನಿರಂತರವಾಗಿ ಕಲಿಯುತ್ತಾ ಬೆಳೆಯುತ್ತಾ ಮುಂದುವರಿಯುತ್ತಾ ಇರಬೇಕು. ಸೈಕಲ್ ಆರೋಗ್ಯ, ಆರ್ಥಿಕತೆ ಮತ್ತು ಪರಿಸರ ಸಂರಕ್ಷಣೆಗೆ ಅತ್ಯುತ್ತಮ ಕೊಡುಗೆ ನೀಡುವ ಸಾಧನವಾಗಿದೆ. ನಾವು ಪ್ರತಿಯೊಬ್ಬರೂ ಸಾಧ್ಯವಾದಷ್ಟು ಸೈಕಲ್ ಬಳಸುವ ಅಭ್ಯಾಸ ಬೆಳೆಸಿಕೊಳ್ಳಬೇಕು. ವಿಶ್ವ ಸೈಕಲ್ ದಿನದ ಸಂದೇಶವನ್ನು ಅಳವಡಿಸಿಕೊಂಡು ಸೈಕಲ್ ಬಳಸಿ ಆರೋಗ್ಯ ಉಳಿಸಿ ಪರಿಸರ ಕಾಪಾಡಿ ಎಂಬ ಧ್ಯೇಯವನ್ನು ಪಾಲಿಸೋಣ ಅಲ್ಲವೇ? ಚೂರಿ ಚಿಕ್ಕಣ್ಣ ಚಿತ್ರಕ್ಕಾಗಿ LR ಈಶ್ವರಿ ಮತ್ತು SJ ಹಾಡಿರುವ ಜಿ ಉದಯಶಂಕರ್ ಅವರ ರಚನೆ, ಸಂಗೀತ ಸತ್ಯಮ್ಮವರದು.

ಮುಂದೆ ಕೇಳಿ ಲತಾ ಮಂಗೇಶ್ಕರ್ ಮತ್ತು ಅನೂಪ್ ಜಲೋಟಾ ಹಾಡಿರುವ ಏಕ್ ದೂಜೆ ಕೆ ಲಿಯೇ ಚಿತ್ರದ ಗೀತೆ, ಸಾಹಿತ್ಯ ಆನಂದ್ ಭಕ್ಷಿ ಅವರದು, ಸಂಗೀತ ಲಕ್ಷ್ಮೀಕಾಂತ್ ಪ್ಯಾರೇಲಾಲ್.

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 2:30 ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಕೇಳುವಿರಿ ಬೆಂಗಳೂರು ಕೇಂದ್ರದಿಂದ.

ಮುಖ್ಯಮಂತ್ರಿಯಾಗಿ ಇಂದು ಡಿಕೆ ಶಿವಕುಮಾರ್ ಪ್ರಮಾಣವಚನ. ಉಪಮುಖ್ಯಮಂತ್ರಿಯಾಗಿ ಡಾ ಜಿ ಪರಮೇಶ್ವರ್. ಸಚಿವರಾಗಿ 12 ಮಂದಿ ಪ್ರತಿಜ್ಞಾವಿಧಿ. ರಾಜಭವನದ ಬಳಿ ಬಿಗಿ ಪೊಲೀಸ್ ಸರ್ಪಗಾವಲು. ಭದ್ರತೆಗಾಗಿ 2000 ಅಧಿಕ ಪೊಲೀಸರ ನಿಯೋಜನೆ. ಪ್ರಮಾಣವಚನ ಸಮಾರಂಭಕ್ಕೆ ಮಾಜಿ ಪ್ರಧಾನಿ HD ದೇವೇಗೌಡ. ಮಾಜಿ ಮುಖ್ಯಮಂತ್ರಿಗಳನ್ನು ಆಹ್ವಾನಿಸಿದ ಡಿಕೆ ಶಿವಕುಮಾರ್. ಬೆಂಗಳೂರು ಐಐಎಸ್ಸಿಯ ಸೆಮಿಕಂಡಕ್ಟರ್ ಟ್ರೈನಿಂಗ್ ಫ್ಯಾಬ್ ಅನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಹಾಗೂ ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಬಿಡುಗಡೆ ಮಾಡಲು ರಾಜ್ಯ ಸರ್ಕಾರ ವಿಫಲ, ಪ್ರತಿಪಕ್ಷ ಬಿಜೆಪಿ ಆರೋಪ. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಇಂದು ಸಂಜೆ 4:05 ಲೋಕಭವನದ ಗಾಜಿನ ಮನೆಯಲ್ಲಿ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಉಪಮುಖ್ಯಮಂತ್ರಿಯಾಗಿ ಡಾ ಜಿ ಪರಮೇಶ್ವರ್ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಸಚಿವರಾಗಿ ಕೆಎಚ್ ಮುನಿಯಪ್ಪ, ಕೆಜೆ ಜಾರ್ಜ್, ಎಂಬಿ ಪಾಟೀಲ್, ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ, ಕೃಷ್ಣ ಬೈರೇಗೌಡ, ಪ್ರಿಯಾಂಕ ಖರ್ಗೆ, ಯುಟಿ

0: ಆರ್. ಬೆಂಗಳೂರು ಐಐಎಸ್ಸಿಯ ಸೆಮಿಕಂಡಕ್ಟರ್ ಟ್ರೈನಿಂಗ್ ಫ್ಯಾಬ್ ಅನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಿದ ರಾಷ್ಟಪತಿ ದ್ರೌಪದಿ ಮುರ್ಮು. ಹಾಗೂ ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಬಿಡುಗಡೆ ಮಾಡಲು ರಾಜ್ಯ ಸರ್ಕಾರ ವಿಫಲ, ಪ್ರತಿಪಕ್ಷ ಬಿಜೆಪಿ ಆರೋಪ. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಇಂದು ಸಂಜೆ 4:05 ಲೋಕಭವನದ ಗಾಜಿನ ಮನೆಯಲ್ಲಿ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಉಪಮುಖ್ಯಮಂತ್ರಿಯಾಗಿ ಡಾ ಜಿ ಪರಮೇಶ್ವರ್ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಸಚಿವರಾಗಿ ಕೆಎಚ್ ಮುನಿಯಪ್ಪ, ಕೆಜೆ ಜಾರ್ಜ್, ಎಂಬಿ ಪಾಟೀಲ್, ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ, ಕೃಷ್ಣ ಬೈರೇಗೌಡ, ಪ್ರಿಯಾಂಕ ಖರ್ಗೆ, ಯುಟಿ ಖಾದರ್, ಈಶ್ವರ ಖಂಡ್ರೆ, ಯತೀಂದ್ರ ಸಿದ್ದರಾಮಯ್ಯ ಮತ್ತು ಭೈರತಿ ಸುರೇಶ್, ಶರಣಪ್ರಕಾಶ್ ಪಾಟೀಲ್ ಇಂದು ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಪ್ರಮಾಣವಚನ ಸಮಾರಂಭದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳಾದ ಕೆಸಿ ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೂ ಧಾರ್ಮಿಕ ಮುಖಂಡರು ಭಾಗವಹಿಸಲಿದ್ದಾರೆ. ಪ್ರಮಾಣವಚನದ ಬಳಿಕ ಇಂದು ಮೊದಲ ಸಚಿವ ಸಂಪುಟದ ಸಭೆ ನಡೆಯಲಿದೆ. ಪ್ರಮಾಣವಚನ ಸಮಾರಂಭ ನಡೆಯುವ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಲೋಕಭವನದ ಸುತ್ತ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ಸುಮಾರು 2,000 ಹೆಚ್ಚು ಪೊಲೀಸ್ ಸಿಬ್ಬಂದಿ ನಿಯೋಜಿಸಲಾಗಿದೆ. 3 ಜಂಟಿ ಪೊಲೀಸ್ ಆಯುಕ್ತರು, 20 ಉಪ ಪೊಲೀಸ್ ಆಯುಕ್ತರನ್ನು ಭದ್ರತೆಗಾಗಿ ನಿಯೋಜಿಸಲಾಗಿದೆ. ಬೆಂಗಳೂರು ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಭದ್ರತಾ ವ್ಯವಸ್ಥೆಗಳ ಮೇಲ್ವಿಚಾರಣೆ ನಡೆಸಲಿದ್ದಾರೆ. ಲೋಕಭವನದಲ್ಲಿ ನಡೆಯುವ ಈ ಕಾರ್ಯಕ್ರಮಕ್ಕೆ ಪಾಸುಗಳನ್ನು ಹೊಂದಿರುವವರಿಗೆ ಮಾತ್ರ ಅನುಮತಿ ನೀಡಲಾಗಿದೆ. ಎಲ್ಲಾ ಗಣ್ಯರು ಕಾರ್ಯಕ್ರಮ ಆರಂಭವಾಗುವ 1 ಮೊದಲು ತಮ್ಮ ಆಸನಗಳಲ್ಲಿ ಕುಳಿತುಕೊಳ್ಳಲು ಸೂಚಿಸಲಾಗಿದೆ. ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಮಾಣವಚನ ಸ್ವೀಕಾರಕ್ಕೂ ಮುನ್ನ ಉಸ್ತುವಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಕಾವೇರಿ ನಿವಾಸದಲ್ಲಿ ಭೇಟಿಯಾಗಿ ಧನ್ಯವಾದ ಅರ್ಪಿಸಿದರು. ಬಳಿಕ ಅವರು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಹಾಗೂ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರನ್ನು ಭೇಟಿಯಾಗಿ ಆಶೀರ್ವಾದ ಪಡೆದಿದ್ದಾರೆ. ಇದೇ ವೇಳೆ ಕಾರ್ಯಕ್ರಮಕ್ಕೆ ಉಭಯ ನಾಯಕರನ್ನು ಆಹ್ವಾನಿಸಿದ್ದಾರೆ. ಕಾಂಗ್ರೆಸ್ ಹಿರಿಯ ನಾಯಕಿ ಸೋನಿಯಾ ಗಾಂಧಿ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ದೂರವಾಣಿ ಕರೆ ಮಾಡಿ ಶುಭ ಹಾರೈಸಿದ್ದಾರೆ. ಎಲ್ಲರನ್ನೂ ಜೊತೆಗೆ ಕರೆದೊಯ್ದು ಕರ್ನಾಟಕವನ್ನು ಯಶಸ್ವಿಯಾಗಿ ಮುನ್ನಡೆಸುವ ಅದಮ್ಯ ವಿಶ್ವಾಸ ತಮಗಿದೆ ಎಂದು ತಿಳಿಸಿದ್ದಾರೆ. ಹೊಸ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸುವಂತೆ ಅವರು ಸಲಹೆ ನೀಡಿದ್ದಾರೆ. ರಾಜ್ಯ ಸರ್ಕಾರದ ನೂತನ ಸಚಿವ ಸಂಪುಟವನ್ನು ಸೇರುವಂತೆ ಆಹ್ವಾನಿಸಿದ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದ ಎಂದು ಮಾಜಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು 2013-18 ಜಲಸಂಪನ್ಮೂಲ ಸಚಿವರಾಗಿ, 2023 ಇಂದಿನವರೆಗೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರಾಗಿ ಕರ್ತವ್ಯ ನಿರ್ವಹಿಸುವ ಅವಕಾಶ ದೊರೆತಿದ್ದು ರಾಜಕೀಯ ಜೀವನದ ಅತ್ಯಂತ ಸ್ಮರಣೀಯ ದಿನವಾಗಿದೆ ಎಂದು ಹೇಳಿದ್ದಾರೆ. ಈ ನಡುವೆ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿ ಎಂಬಿ ಪಾಟೀಲ್ ಅಭಿನಂದನೆ ಸಲ್ಲಿಸಿದ್ದಾರೆ. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಲೋಕಭವನದಲ್ಲಿ ಅಧಿಕಾರ ಸ್ವೀಕರಿಸಲಿರುವ ಡಿಕೆ ಶಿವಕುಮಾರ್ ಅವರ ಪ್ರಮಾಣವಚನ ಕಾರ್ಯಕ್ರಮವನ್ನು ರಾಜ್ಯದ 230 ಸರ್ಕಾರಿ ಬಸ್ಸು ನಿಲ್ದಾಣಗಳಲ್ಲಿ ನೇರ ಪ್ರಸಾರ ಮಾಡಲಿದ್ದು ಸಾರ್ವಜನಿಕರು ವೀಕ್ಷಣೆ ಮಾಡಬಹುದಾಗಿದೆ. ಈ ಐತಿಹಾಸಿಕ ಕ್ಷಣವನ್ನು ಸಾರ್ವಜನಿಕರು ಕಣ್ತುಂಬಿಕೊಳ್ಳಲು ರಾಜ್ಯದ ಆಯ್ದ ಸರ್ಕಾರಿ ಬಸ್ಸು ನಿಲ್ದಾಣಗಳಲ್ಲಿ ನೇರ ಪ್ರಸಾರದ ವ್ಯವಸ್ಥೆ ಮಾಡಲಾಗಿದೆ. ರಾಜ್ಯದ ಜನತೆಗೆ ಈ ಮಹತ್ವದ ಕಾರ್ಯಕ್ರಮವನ್ನು ತಲುಪಿಸುವ ಉದ್ದೇಶದಿಂದ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಹಾಗೂ ವೃತ್ತಿ ಸೊಲ್ಯೂಷನ್ಸ್ ಲಿಮಿಟೆಡ್ ಸಂಸ್ಥೆಯ ಸಹಯೋಗದಲ್ಲಿ ವಿಶೇಷ ವ್ಯವಸ್ಥೆ ಮಾಡಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿಯ ನ್ಯಾನೋ ಸೈನ್ಸ್ ಮತ್ತು ಎಂಜಿನಿಯರಿಂಗ್ ಕೇಂದ್ರದಲ್ಲಿ ಸ್ಥಾಪಿಸಲಾಗಿರುವ ಅತ್ಯಾಧುನಿಕ ಸೆಮಿಕಂಡಕ್ಟರ್ ಟ್ರೈನಿಂಗ್ ಫ್ಯಾಬ್ ಅನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ವರ್ಚುವಲ್ ಮೂಲಕ ಇಂದು ಉದ್ಘಾಟಿಸಿದರು. ಕೇಂದ್ರ ಸರ್ಕಾರದ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯದ ಬೆಂಬಲದೊಂದಿಗೆ ನೂತನ ಸೆಮಿಕಂಡಕ್ಟರ್ ತರಬೇತಿ ಫ್ಯಾಬ್ ಸೌಲಭ್ಯ ಸ್ಥಾಪಿಸಲಾಗಿದೆ. ಸೆಮಿಕಂಡಕ್ಟರ್ ಫ್ಯಾಬ್ರಿಕೇಷನ್ ಮತ್ತು ಮೈಕ್ರೋ ಎಲೆಕ್ಟ್ರಾನಿಕ್ ತಂತ್ರಜ್ಞಾನಗಳಲ್ಲಿ ಪ್ರಾಯೋಗಿಕ ತರಬೇತಿ, ಕೌಶಲ್ಯ ಮತ್ತು ಸಾಮರ್ಥ್ಯ ವೃದ್ಧಿಯನ್ನು ಸಕ್ರಿಯಗೊಳಿಸುವ ಮೂಲಕ ಭಾರತದ ಸೆಮಿಕಂಡಕ್ಟರ್ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವುದು ಇದರ

0: ಮುಖ್ಯ ಉದ್ದೇಶವಾಗಿದೆ. ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಎಂಎಸ್ಪಿ ಯೋಜನೆಯಡಿ ರಾಗಿ ಮಾರಾಟ ಮಾಡಿದ ರೈತರಿಗೆ ಬಾಕಿ ಇರುವ ಪಾವತಿಗಳನ್ನು ಬಿಡುಗಡೆ ಮಾಡಲು ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. 100,000 ಹೆಚ್ಚು ರೈತರಿಗೆ ಬಾಕಿ ಇರುವ 1,611 ಕೋಟಿ ರೂಪಾಯಿಗಳ ಪಾವತಿಯನ್ನು ಸರ್ಕಾರ ತಡೆ ಹಿಡಿದಿದೆ ಎಂದು ಅವರು ದೂರಿದ್ದಾರೆ. ಮುಂಗಾರು ಆರಂಭವಾಗಿದ್ದು ರೈತರು ಕೃಷಿಗೆ ಸಿದ್ದರಾಗುತ್ತಿದ್ದಾರೆ, ಆದರೆ ಸರ್ಕಾರ ರೈತರೊಂದಿಗೆ ಚಲ್ಲಾಟವಾಡುತ್ತಿದೆ ಎಂದು ಟೀಕಿಸಿದ್ದಾರೆ. ತುಮಕೂರು ಜಿಲ್ಲೆಗೆ 370 ಕೋಟಿ, ಹಾಸನ 320 ಕೋಟಿ, ಮೈಸೂರು 179 ಕೋಟಿ, ಚಿಕ್ಕಮಗಳೂರು 169 ಕೋಟಿ, ಮಂಡ್ಯದ ರೈತರಿಗೆ 126 ಕೋಟಿ ರೂಪಾಯಿ ಪಾವತಿ ಬಾಕಿ ಇದೆ ಎಂದು ಆರ್ ಅಶೋಕ ಮಾಹಿತಿ ನೀಡಿದ್ದಾರೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಸುಪ್ರೀಂಕೋರ್ಟ್ ಕೊಲಿಜಿಯಂ ರಾಜ್ಯದ ಉಚ್ಚ ನ್ಯಾಯಾಲಯಕ್ಕೆ ನೂತನ ನೇಮಕಾತಿಗಳನ್ನು ಶಿಫಾರಸು ಮಾಡಿದೆ. ರಾಜ್ಯ ಹೈಕೋರ್ಟ್ನ ನ್ಯಾಯಾಧೀಶರಾಗಿ ವಕೀಲರಾದ ರಾಘವೇಂದ್ರ ಸೀತಾರಾಮ್ ಶ್ರೀವತ್ಸ, ಹೇಮಾ ಕುಲಕರ್ಣಿ, ಸುಬ್ರಹ್ಮಣ್ಯ ರಂಗರಾವ್, ತಡಗವಾಡಿ ಪ್ರಕಾಶ್ ವಿವೇಕಾನಂದ, ಬಕ್ಕೇಶ್ವರ ಪ್ರಮೋದ್ ಮತ್ತು ಹೊಂಬೇಗೌಡ ಶಾಂತಿಭೂಷಣ್ ಅವರನ್ನು ನೇಮಕ ಮಾಡುವ ಪ್ರಸ್ತಾವನೆಯನ್ನು ಸುಪ್ರೀಂಕೋರ್ಟ್ ಕೊಲಿಜಿಯಂ ಅನುಮೋದಿಸಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಾಳೆ ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಬದ್ದೇಪಲ್ಲಿ ಗ್ರಾಮದಲ್ಲಿ ರೈತ ತರಬೇತಿ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರ ಉದ್ಘಾಟಿಸಲಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೃಷಿ ಸಂಸ್ಕರಣೆ ಮತ್ತು ಗ್ರಾಮೀಣ ಉದ್ಯಮಶೀಲತೆಗೆ ಉತ್ತೇಜನ ನೀಡುವ ಮಹತ್ವದ ಯೋಜನೆಯಾಗಿ ಈ ಕೇಂದ್ರ ರೂಪುಗೊಂಡಿದೆ. ನಬಾರ್ಡ್ ಸಹಯೋಗದಲ್ಲಿ ನಿರ್ಮಾಣಗೊಂಡಿರುವ ಈ ಯೋಜನೆಗೆ ನಿರ್ಮಲಾ ಸೀತಾರಾಮನ್ ಅವರ ಸಂಸದರ ಕ್ಷೇತ್ರಾಭಿವೃದ್ಧಿ ನಿಧಿಯಿಂದ 50,00,000 ಅನುದಾನ ದೊರೆತಿದೆ. ರಾಜ್ಯ ಸರ್ಕಾರ 1 ಎಕರೆ ಭೂಮಿ ಮಂಜೂರು ಮಾಡಿದೆ. ಒಟ್ಟು 2,19,00,000 ರೂಪಾಯಿ ವೆಚ್ಚದ ಈ ಯೋಜನೆಯ ಉಳಿದ ಮೊತ್ತವನ್ನು ನಬಾರ್ಡ್ ಅಭಿವೃದ್ಧಿ ಸಹಾಯದ ಮೂಲಕ ಒದಗಿಸಲಾಗಿದೆ. ಬಳಿಕ ಸಚಿವೆ ನಿರ್ಮಲಾ ಸೀತಾರಾಮನ್ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳ ಅಭಿವೃದ್ಧಿ ಪ್ರಗತಿ ಕುರಿತಾದ ಪರಿಶೀಲನಾ ಸಭೆ ನಡೆಸಲಿದ್ದಾರೆ. ಸಂಜೆ 4 ಗಂಟೆಗೆ ಅವರು ಹೊಸಪೇಟೆಗೆ ಪ್ರಯಾಣ ಬೆಳೆಸಲಿದ್ದಾರೆ. ಚುನಾವಣಾ ಆಯೋಗದ ನಿರ್ದೇಶನದಂತೆ ದಾವಣಗೆರೆ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣಾ ಪ್ರಕ್ರಿಯೆ ಪ್ರಗತಿಯಲ್ಲಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಜಿಎಂ ತಿಳಿಸಿದ್ದಾರೆ. ಮತದಾರರ ಪಟ್ಟಿಗೆ ಹೆಸರು ಸೇರಿಸಲು, ತೆಗೆದುಹಾಕಲು ಹಾಗೂ ಮ್ಯಾಪಿಂಗ್ ಮಾಡಲು ಇದೇ 16ರವರೆಗೆ ಅವಕಾಶ ಇರಲಿದೆ. ಬಳಿಕ ಕರಡು ಪಟ್ಟಿ ಪ್ರಕಟವಾಗುವವರೆಗೆ ಯಾವುದೇ ಬದಲಾವಣೆಗೆ ಅವಕಾಶವಿರುವುದಿಲ್ಲ. ಇದೇ 30ರಿಂದ ಜುಲೈ 29ರವರೆಗೆ ಬಿಎಲ್ಒಗಳು ಒಟ್ಟು 3 ಬಾರಿ ಪ್ರತಿ ಮನೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದ್ದಾರೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಇದೇ 30ರಿಂದ ಆರಂಭವಾಗಲಿರುವ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣಾ ಕಾರ್ಯವನ್ನು ಪರಿಣಾಮಕಾರಿಯಾಗಿ ಹಾಗೂ ಪಾರದರ್ಶಕವಾಗಿ ಅನುಷ್ಠಾನಗೊಳಿಸುವಂತೆ ಜಿಲ್ಲಾಧಿಕಾರಿ ಸಂಗಪ್ಪ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಮತದಾರರ ಪಟ್ಟಿ ಚುನಾವಣಾ ಪ್ರಕ್ರಿಯೆಯ ಮೂಲಾಧಾರವಾಗಿರುವುದರಿಂದ ಯಾವುದೇ ಲೋಪದೋಷಗಳಿಗೆ ಅವಕಾಶ ನೀಡಬಾರದು ಎಂದು ನಿರ್ದೇಶನ ನೀಡಿದ್ದಾರೆ. ಅರ್ಹ ಮತದಾರರ ಹೆಸರುಗಳನ್ನು ಪಟ್ಟಿಯಲ್ಲಿ ಸೇರ್ಪಡಿಸುವುದೇ ವಿಶೇಷ ತೀವ್ರ ಪರಿಷ್ಕರಣೆಯ ಮುಖ್ಯ ಉದ್ದೇಶ ಎಂದು ಅಪರ ಜಿಲ್ಲಾಧಿಕಾರಿ ಅಶೋಕ ತೇಲಿ ತಿಳಿಸಿದ್ದಾರೆ. ಸಂಕ್ಷಿಪ್ತ ಸುದ್ದಿಗಳು. ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕ ಪದ್ಧತಿ ನಿರ್ಮೂಲನೆ ಕುರಿತಂತೆ ಜಿಲ್ಲೆಯಲ್ಲಿನ ಎಲ್ಲಾ ಹೋಮ್ಸ್ಟೇ ಹಾಗೂ ರೆಸಾರ್ಟ್ಗಳಲ್ಲಿ ಹೆಚ್ಚಿನ ತಪಾಸಣೆ ನಡೆಸಿ ಜಾಗೃತಿ ಮೂಡಿಸುವಂತೆ ಉತ್ತರ ಕನ್ನಡದ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ನಿರ್ದೇಶನ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಂಗಮಕೋಟೆ ಹೋಬಳಿಯ 13 ಗ್ರಾಮಗಳ 2,823 ಎಕರೆ ಫಲವತ್ತಾದ ಭೂಮಿಯನ್ನು ಕೆಐಎಡಿಬಿ ಮೂಲಕ ಸ್ವಾಧೀನಪಡಿಸಿಕೊಳ್ಳುವ ರಾಜ್ಯ ಸರ್ಕಾರದ ಕ್ರಮ ವಿರೋಧಿಸಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಕರ್ನಾಟಕ ರಾಜ್ಯ ರೈತ ಸಂಘ ನಿರ್ಧರಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಇಂದು ಡಿಕೆ ಶಿವಕುಮಾರ್ ಪ್ರಮಾಣವಚನ. ಉಪಮುಖ್ಯಮಂತ್ರಿಯಾಗಿ ಡಾ ಜಿ ಪರಮೇಶ್ವರ್, ಸಚಿವರಾಗಿ 12 ಮಂದಿ ಪ್ರತಿಜ್ಞಾವಿಧಿ. ರಾಜಭವನದ ಬಳಿ ಪೊಲೀಸ್ ಸರ್ಪಗಾವಲು, ಭದ್ರತೆಗಾಗಿ 2,000ಕ್ಕೂ ಅಧಿಕ ಪೊಲೀಸರ ನಿಯೋಜನೆ. ಪ್ರಮಾಣವಚನ ಸಮಾರಂಭಕ್ಕೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ, ಮಾಜಿ ಮುಖ್ಯಮಂತ್ರಿಗಳನ್ನು ಆಹ್ವಾನಿಸಿದ ಡಿಕೆ ಶಿವಕುಮಾರ್. ಬೆಂಗಳೂರು ಐಐಎಸ್ಸಿಯ ಸೆಮಿಕಂಡಕ್ಟರ್ ಟ್ರೈನಿಂಗ್ ಫ್ಯಾಬ್ ಅನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಿದ ರಾಷ್ಟಪತಿ ದ್ರೌಪದಿ ಮುರ್ಮು. ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಬಿಡುಗಡೆ ಮಾಡಲು ರಾಜ್ಯ ಸರ್ಕಾರ ವಿಫಲ, ಪ್ರತಿಪಕ್ಷ ಬಿಜೆಪಿ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ಆಕಾಶವಾಣಿ ಮಂಗಳೂರು. ಕನ್ನಡ ಚಿತ್ರಗೀತೆಗಳು. ಬೆಳ್ಳಿ ಕಾಲುಂಗುರ ಚಿತ್ರಕ್ಕಾಗಿ ಎಸ್ ಜಾನಕಿ ಹಾಡಿರುವ ಗೀತೆ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಜೀವನದಿ ಚಿತ್ರಕ್ಕಾಗಿ ಸಂಗಡಿಗರೊಂದಿಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆ, ಸಾಹಿತ್ಯ ಆರ್ ಎನ್ ಜಯಗೋಪಾಲ್ ಅವರದು ಸಂಗೀತ ಕೋಟಿ.

0: ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30 ಇದೇ ಶುಕ್ರವಾರ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ ದತ್ತ

0: ದತ್ತಾತ್ರೇಯ ಜನನ ನಡೆಸಿಕೊಡುತ್ತಾರೆ ಕಲಾ ಗಂಗೋತ್ರಿ ಯಕ್ಷಗಾನ ಕಲಾ ಕೇಂದ್ರ ಸೋಮೇಶ್ವರ ಉಚ್ಚಿಲ ಇಲ್ಲಿನ ಸದಸ್ಯರು.
1: ಸೃಷ್ಟಿಕರ್ತನಾದ ಬ್ರಹ್ಮದೇವ,
2: ನಾರಾಯಣ
1: ವಯೋಧಿಕಾರಿ, ಮಹಾದೇವ,
3: ಮಹಾವಿಷ್ಣು,
1: ಈ ಲೋಕದಲ್ಲಿ ಮಾತೆಯ ಮಹತ್ವ ಏನು ಎಂಬುದನ್ನು ಸೃಷ್ಟಿಯ ಆರಂಭದಲ್ಲೇ ನಾವು ಕಂಡವರು.
0: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷ ಸಿರಿ ಇದೇ ಶುಕ್ರವಾರ ರಾತ್ರಿ 9:30 ಗಂಟೆ 30 ನಿಮಿಷಕ್ಕೆ.

ಕೇಳುಗರೆ, ಈ ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಸಾಯಂಕಾಲ 5 ಗಂಟೆಗೆ ಕಾನೂನು ಸಲಹೆ, ಸಂಚಿಕೆ 34, ವಿಷಯ ಮಹಿಳೆಯರ ಮೇಲಿನ ದೌರ್ಜನ್ಯ ತಡೆ ಕಾಯಿದೆ. ಸಂಪನ್ಮೂಲ ವ್ಯಕ್ತಿ ಸುರತ್ಕಲ್ನ ವಕೀಲರಾದ ಇಸ್ಮಾಯಿಲ್ ಶಫಿ, ಸಂದರ್ಶಕರು ಪ್ರದೀಪ್ ಡಿಎಂ ಹಾವಂಜೆ. 5:30 ಯುವವಾಣಿಯಲ್ಲಿ ಕೃತಿಕಾ ಅವರಿಂದ ಭಾಷಣ, ವಿಷಯ ವಿದ್ಯಾರ್ಥಿ ಜೀವನದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯ ಪಾತ್ರ. ಬಳಿಕ ನಯನ ಜಿಎಸ್ ಅವರಿಂದ ಸಣ್ಣ ಕತೆ, ಹೌದು ಅವಳು ಬದಲಾಗಿದ್ದಾಳೆ.

ಈ ಸಂಜೆ 6:10 ಭಕ್ತಿಗೀತೆಗಳು, 6:30 ರಸವಾರ್ತೆ, 6:50 ಕೃಷಿ ರಂಗದಲ್ಲಿ ತೊಡಿಕಾನದ ಸಾವಿತ್ರಿ ಮತ್ತು ಶ್ರೀನಿಧಿಯವರ ಹೈನುಗಾರಿಕೆ ಅನುಭವ ಕುರಿತು ಸಂದರ್ಶನ ಕೇಳುವಿರಿ. ಸಂದರ್ಶಕರು ರಜನಿ ಭಟ್. 7:45 ಹಿಂದಿ ಚಿತ್ರಗೀತೆಗಳು.

ಕೇಳುಗರೆ, ಈ ರಾತ್ರಿ 8 ಗಂಟೆಗೆ ಪ್ರಾಯೋಜಿತ ಕಾರ್ಯಕ್ರಮ ಆರೋಗ್ಯ ದೀಪ, ಫೋನ್ ಇನ್ ಕಾರ್ಯಕ್ರಮ ಇಂದಿನ ವಿಷಯ ಗೊರಕೆ. ಭಾಗವಹಿಸಲಿರುವ ತಜ್ಞರು ಡಾಕ್ಟರ್ ರಾಜೇಶ್, ಪ್ರೊಫೆಸರ್ ಹಾಗೂ ಮೆಡಿಸಿನ್ ವಿಭಾಗದ ಮುಖ್ಯಸ್ಥರು, ಏನಪೋಯ ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು, ಪ್ರಾಯೋಜಕರು ಏನಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು. 8:30 ಹಿಂದಿ ಚಿತ್ರಗೀತೆಗಳು.

0: ಕೇಳುಗರೆ, ಈ ರಾತ್ರಿ 9:15 ಸ್ವರ ಸಂಭ್ರಮ ಆಕಾಶವಾಣಿಯ 90ನೇ ವರ್ಷಾಚರಣೆಯ ಅಂಗವಾಗಿ 25/5/2026 ನಗರದ ಕುದ್ಮುಲ್ ರಂಗರಾವ್ ಪುರಭವನದಲ್ಲಿ ನಡೆದ ಸ್ವರ ಸಂಭ್ರಮ ಭಾವಗೀತೆ ಹಾಗೂ ಜನಪದ ಗೀತೆಗಳ ಕಾರ್ಯಕ್ರಮದ ಧ್ವನಿ ಮುದ್ರಣದ ಪ್ರಸಾರ 10:30 ಕೇಂದ್ರ ಸರ್ಕಾರವು 12 ವರ್ಷ ತುಂಬಿರುವ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದಲ್ಲಿ ಮಧ್ಯಮ ವರ್ಗದ ಕಲ್ಯಾಣ ಕುರಿತ ಕಾರ್ಯಕ್ರಮದ ಧ್ವನಿ ಮುದ್ರಣದ ಪ್ರಸಾರ ಕೇಳುವಿರಿ. 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ಕೇಳುಗರೆ, ಇವು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಮಂಗಳೂರು.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಷನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಕೇಳುವರೆ, ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಗಿಯಿತು. ಈಗ ಸಮಯ 3:35. ನಮ್ಮ ಮುಂದಿನ ಪ್ರಸಾರ ಸಾಯಂಕಾಲ 5:00 ಆರಂಭ. ನಮ್ಮ ಎಲ್ಲ ಕೇಳುಗರಿಗೆ ನಿಲಯದ ಸಮಸ್ತರ ಪರವಾಗಿ ಶ್ರೀನಿವಾಸ್ ಮಾರ್ನಬೈಲು ಮಾಡುವ ನಮಸ್ಕಾರಗಳು.

0: ಆಕಾಶವಾಣಿ ಮಂಗಳೂರು. ಈಗ ಸಮಯ 5 ಗಂಟೆ. ನಿಲಯದ ಸಾಯಂಕಾಲದ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ನಮ್ಮ ತರಂಗಾಂತರ 275.5 meters, 1089 kHz, FM ಕಂಪನಾಂಕ 100.3 MHz. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಸುಲೋಚನಾ ನವೀನ್ ಮಾಡುವ ನಮಸ್ಕಾರ. ಈ ಸಂಜೆಯ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಕಾರ್ಯಕ್ರಮ ಕಾನೂನು ಸಲಹೆ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
0: ಆಕಾಶವಾಣಿ ಮಂಗಳೂರು.
4: ಕಾನೂನು ಸಲಹೆ, ಸಿವಿಲ್ ಕ್ರಿಮಿನಲ್ ವಿಷಯಗಳ ಕುರಿತಾದ ಮಾರ್ಗದರ್ಶಿ ಕಾರ್ಯಕ್ರಮ.
5: ಇಂದಿನ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಮಹಿಳೆಯರ ಮೇಲಿನ ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ, ಡೊಮೆಸ್ಟಿಕ್ ವಯಲೆನ್ಸ್ ಆಕ್ಟ್ ಕುರಿತು ಮಾಹಿತಿ ಕೇಳುವಿರಿ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿ ಇಸ್ಮಾಯಿಲ್ ಶಫಿ, ವಕೀಲರು ಮಂಗಳೂರು. ಸಂದರ್ಶಕರು ಪ್ರದೀಪ್, ಡಿಎಂ ಹಾವಂಜೆ.

ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಇಂದಿನ ಕಾನೂನು ಸಲಹೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಕೌಟುಂಬಿಕ ಹಿಂಸಾಚಾರದಿಂದ ಮಹಿಳೆಯರ ರಕ್ಷಣಾ ಕಾಯಿದೆ, ಈ ವಿಚಾರದ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ ಇಸ್ಮಾಯಿಲ್ ಶಫಿ, ವಕೀಲರು ಮಂಗಳೂರು. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.

0: ಮೊದಲನೇದಾಗಿ ಕೌಟುಂಬಿಕ ಹಿಂಸಾಚಾರದಿಂದ ಮಹಿಳೆಯರ ರಕ್ಷಣಾ ಕಾಯ್ದೆ ಎಂದ್ರೇನು ಮತ್ತು ಇದರ ಉದ್ದೇಶ ಏನು ಅಂತೇಳಿ.
1: ಸರ್, ಈಗ ಕೌಟುಂಬಿಕ ಹಿಂಸಾಚಾರದಿಂದ ಮಹಿಳೆಯರ ರಕ್ಷಣಾ ಕಾಯ್ದೆ ಅಂದರೆ ಅಥವಾ ದ ಪ್ರೊಟೆಕ್ಷನ್ ಆಫ್ ವುಮೆನ್ ಫ್ರಮ್ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್, ಇದು ಭಾರತ ಸರ್ಕಾರ 2005 ಜಾರಿಗೆ ತಂದಿರುವಂಥ ಒಂದು ಮಹತ್ವವಾದಂಥ ಒಂದು ಕಾನೂನು. ಸರ್, ಏನಾಗಿತ್ತು ಅಂತ ಹೇಳಿದರೆ 1994 ವಿಯೆಟ್ನಾ ಅಕಾರ್ಡ್ ಅಂತ, ಅಲ್ಲಿ ಒಂದು ವಿಷಯ ಏನು ಪ್ರಸ್ತಾಪ ಆಗಿತ್ತು ಅಂತ ಹೇಳಿದರೆ ಮಹಿಳೆಯರ ವಿರುದ್ಧ ದೌರ್ಜನ್ಯ ಜಾಗತಿಕ ಮಟ್ಟದಲ್ಲಿ ನಡೀತಾ ಇತ್ತು, ಇದು ಒಂದು ಅಮಾನವೀಯ ಘಟನೆಯೂ ಹೌದು. ಈ ನಿಟ್ಟಿನಲ್ಲಿ ಎಲ್ಲ ಸ್ಟೇಟ್ಗಳು ಅಂದರೆ ದ ಯುನೈಟೆಡ್ ನೇಷನ್ಸ್ ಕಮಿಟಿ ಆನ್ ಕನ್ವೆನ್ಷನ್ ಆನ್ ಎಲಿಮಿನೇಷನ್ ಆಫ್ ಆಲ್ ಫಾರ್ಮ್ ಆಫ್ ಡಿಸ್ಕ್ರಿಮಿನೇಷನ್ ಅಗೇನ್ಸ್ಟ್ ವುಮೆನ್. ಸರಿ, ಇಲ್ಲಿ ಏನಾಗಿತ್ತು ಅಂತ ಹೇಳಿದರೆ ಪ್ರತಿಯೊಂದು ಸ್ಟೇಟ್ಗಳು ಅಂದರೆ ದೇಶಗಳು ಈ ಕುರಿತಾಗಿ ಒಂದು ಮಹಿಳೆಯರಿಗೆ ಒಂದು ಭದ್ರತೆಯನ್ನು ಒದಗಿಸುವಂತಹ ಒಂದು ಕಟ್ಟುನಿಟ್ಟಿನ ಕಾನೂನುಗಳಾಗಲಿ ಕ್ರಮಗಳನ್ನು ಮಾಡಬೇಕು ಎಂಬಂಥದ್ದು ಒಂದು ಅಭಿಪ್ರಾಯ ಆಗಿತ್ತು. ಭಾರತದಲ್ಲಿ ಈ ಹಿಂದೆ ಭಾರತೀಯ ದಂಡ ಸಂಹಿತೆ ಇತ್ತು, ಇದೀಗ ಭಾರತೀಯ ನ್ಯಾಯ ಸಂಹಿತೆ ಅಂತ ಹೊಸ 2023 ನಂತರ ಹೊಸ ಕಾನೂನು ಜಾರಿಗೆ ಬಂದಿದೆ. ಈ ಹಿಂದೆ ಇದ್ದಂತಹ IPCಯಲ್ಲಿ ಅಂದರೆ ಸೆಕ್ಷನ್ 498A ಗಂಡನಿಂದ ಅಥವಾ ಗಂಡನ ಕುಟುಂಬದಿಂದ ಅಥವಾ ಕಡೆಯವರಿಂದ ಮಹಿಳೆಯರಿಗೆ ದೌರ್ಜನ್ಯ ಆದರೆ, ಒಂದು ಹೆಣ್ಣಿಗೆ ದೌರ್ಜನ್ಯ ಆದರೆ ಅದರ ವಿರುದ್ಧ ಒಂದು ದಂಡನೀಯ ಕಾನೂನು ಇತ್ತು. ಬಟ್ ಏನಾಗಿತ್ತು ಅಂತ ಹೇಳಿದರೆ ಒಂದು ಸಿವಿಲ್ ರೂಪದ ಕಾನೂನು ಅಥವಾ ಒಂದು ಮಹಿಳೆಯರಿಗೆ ಸರ್ವವಾಗಿ ಒಂದು ಪ್ರೊಟೆಕ್ಷನ್ ಕೊಡುವಂತಹ ಒಂದು ಕಾನೂನು ಅಲ್ಲಿವರೆಗೂ ಜಾರಿಯಲ್ಲಿರಲಿಲ್ಲ. ಈ ನಿಟ್ಟಿನಲ್ಲಿ ಮತ್ತು ಭಾರತ ಸಂವಿಧಾನದ ಅನುಚ್ಛೇದ ಅಂದರೆ ಆರ್ಟಿಕಲ್ 14 ಸಮಾನತೆ ಹಕ್ಕು ಬಗ್ಗೆ ಹೇಳ್ತದೆ ಮತ್ತು ಆರ್ಟಿಕಲ್ 15 ತಾರತಮ್ಯ ವಿರೋಧ ನೀತಿಯ ಬಗ್ಗೆ ಹೇಳುತ್ತೆ. ಅದೇ ರೀತಿ ಆರ್ಟಿಕಲ್ 21 ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಬಗ್ಗೆ ಹೇಳುತ್ತೆ. ಸೊ ಈ ನಿಟ್ಟಿನಲ್ಲಿ ಈ ರೈಟ್ ಟು ಈಕ್ವಾಲಿಟಿ ಅಂದರೆ ಸಮಾನತೆಯ ಹಕ್ಕಿನಲ್ಲಿ ಈಗ ಮಹಿಳೆಯರಿಗೂ ಕೂಡ ಪುರುಷನಷ್ಟೇ ಸಮಾನವಾದಂಥ ಹಕ್ಕಿದೆ. ಮತ್ತು ಈ ತಾರತಮ್ಯ ನೀತಿ ವಿರುದ್ಧ ಅಂದರೆ ಲಿಂಗದ ಆಧಾರದಲ್ಲಿ ಮಹಿಳೆಯನ್ನು ಕೂಡ ತಾರತಮ್ಯ ಮಾಡಬಾರದು. ಮತ್ತು ಅದೇ ರೀತಿಯಲ್ಲಿ ಆರ್ಟಿಕಲ್ 21 ಅಂದರೆ ಅನುಚ್ಛೇದ 21 ಪ್ರಕಾರ ಮಹಿಳೆಯರಿಗೂ ಅಥವಾ ಪ್ರತಿಯೊಬ್ಬರಿಗೂ ಕೂಡ ಜೀವಿಸುವ ಹಕ್ಕಿದೆ. ಈ ಮೂರರ ಒಂದು ಸಂವಿಧಾನದ ಅಡಿಪಾಯದೊಂದಿಗೆ ಮಹಿಳೆಯರ ರಕ್ಷಣೆಯೊಂದಿಗೆ ಬಂದಂತಹ ಒಂದು ಕಾನೂನು ದಿ ಪ್ರೊಟೆಕ್ಷನ್ ಆಫ್ ವುಮೆನ್ಸ್ ಫ್ರಮ್ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಅಂದರೆ ಕೌಟುಂಬಿಕ ಹಿಂಸಾಚಾರದಿಂದ ಮಹಿಳೆಯರ ರಕ್ಷಣೆ ಕಾಯ್ದೆ. ಇದು ಬರೀ ಸತಿಪತಿ ಗಂಡ ಹೆಂಡತಿ ನಡುವೆ ಜಗಳಾದಾಗ ಮಾತ್ರ ಅನ್ವಯ ಆಗುವಂಥದ್ದಲ್ಲ, ಅಂದರೆ ಗಂಡ ಹಿಂಸೆ ಕೊಡ್ತಾನೆ ಅದಕ್ಕೆ ಮಾತ್ರ ಹೋಗಿ ನಾನು ಗಂಡನ ವಿರುದ್ಧ ಮಾತ್ರ ಕೊಡ್ತೇನೆ ಎಂಬುವಂಥದ್ದು ಅಷ್ಟಕ್ಕೆ ಸೀಮಿತವಾಗಿಲ್ಲ. ಬದಲಾಗಿ ತಾಯಿ ಸಹೋದರಿ ಇರ್ಬೋದು ಮತ್ತು ಗಂಡ ಹೆಂಡತಿಯ ಸಂಬಂಧದಲ್ಲಿ ಹೆಂಡತಿಗೆ ಏನು ದೌರ್ಜನ್ಯ ಆಗಿರ್ಬೋದು ಅಥವಾ ಈ ಲಿವಿಂಗ್ ರಿಲೇಶನ್ಶಿಪ್ ಎಂಬುದೇನಿದೆ ಇಲ್ಲಿಯೂ ಕೂಡ ಎಲ್ಲೆಲ್ಲ ಹೆಂಗಸರಿಗೆ ದೌರ್ಜನ್ಯವಾಗುತ್ತೋ ಆ ಸಂದರ್ಭದಲ್ಲಿ ಈ ಕಾನೂನಿನ ಅನ್ವಯ ಮಹಿಳೆಯರಿಗೆ ಪ್ರೊಟೆಕ್ಷನ್ ಸಿಗುತ್ತೆ. ಅದಕ್ಕೋಸ್ಕರ ಭಾರತ ಸಂವಿಧಾನ ರೂಪಿಸಿರುವಂತಹ ಒಂದು ಕಾನೂನು ಈ ಒಂದು ದ ಪ್ರೊಟೆಕ್ಷನ್ ಆಫ್ ವುಮೆನ್ಸ್ ಫ್ರಮ್ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್.
0: ಸರ್, ಈಗ ಕೌಟುಂಬಿಕ ಹಿಂಸಾಚಾರದಿಂದ ಮಹಿಳೆಯರ ರಕ್ಷಣಾ ಕಾಯ್ದೆ, ಈಗ ಯಾವೆಲ್ಲ ಪ್ರಕರಣಗಳು ಈ ಒಂದು ಕಾಯ್ದೆಗೆ ಒಳಪಡ್ತದೆ ಅಂತೇಳಿ?
1: ಖಂಡಿತ, ಈಗ ಆ ಒಂದು ವರ್ಡೇ ಹೇಳುವಂತೆ ಈಗ ಕೌಟುಂಬಿಕ ದೌರ್ಜನ್ಯ ಅಂದರೆ ಏನು ಅಂತ. ಸರಿ, ಈಗ ಕೌಟುಂಬಿಕ ದೌರ್ಜನ್ಯ ಅಂತ ಹೇಳಿದರೆ ಅದು ಬರೀ ಫಿಸಿಕಲ್ ಅಬ್ಯೂಸ್ ಆಗಬೇಕಂತಿಲ್ಲ, ಅಂದರೆ ದೈಹಿಕವಾಗಿ ಹಲ್ಲೆ ಅಂತ ಮಾತ್ರ ಆಗಬೇಕಾಗಿಲ್ಲ. ಬದಲಾಗಿ ಒಂದು ಮೆಂಟಲ್ ಟಾರ್ಚರ್ ಕೊಡುವಂಥದ್ದಾಗಿರ್ಬೋದು ಅಥವಾ ಮಾನಸಿಕವಾಗಿ ಟಾರ್ಚರ್ ಕೊಡುವಂಥದ್ದಾಗಿರ್ಬೋದು ಅಥವಾ ಲೈಂಗಿಕವಾಗಿ ಶೋಷಣೆ ಕೊಡುವಂಥದ್ದಾಗಿರ್ಬೋದು ಅಥವಾ ಆಕೆಗೆ ಅಂದರೆ ಮನೆಯಲ್ಲಿರುವಂತಹ ತಾಯಿಗೋ ಸಹೋದರಿಗೋ ಅಥವಾ ಹೆಂಡತಿಗೋ ಯಾವುದೇ ರೀತಿಯಾದಂತಹ ಭತ್ಯೆಯನ್ನು ಜೀವನಕ್ಕಾಗಿ ಏನೆಲ್ಲ ಅಂದರೆ ಊಟ ತಿಂದದ ವ್ಯವಸ್ಥೆಯನ್ನು ಊಟ ತಿಂಡಿಯ ವ್ಯವಸ್ಥೆಯನ್ನು ಅಥವಾ ವೈದ್ಯಕೀಯ ವ್ಯವಸ್ಥೆಯನ್ನು ಯಾವುದೇ ಕೊಡದೆ ಅವರನ್ನು ನಿರ್ಲಕ್ಷಿಸುವಂಥದ್ದು ಅಥವಾ ಅವರ ಮೇಲೆ ಅನುಮಾನ ಪಡುವಂಥದ್ದು ಅಥವಾ ಅವರಿಗೆ ಅವ್ಯಾಚ್ಯ ಶಬ್ದಗಳಿಂದ ನಿಂದನೆ ಮಾಡುವಂಥದ್ದು ಅಥವಾ ಒಂದು ಆರ್ಥಿಕವಾದಂತಹ ನಿಂದನೆ ಇವೆಲ್ಲವೂ ಕೂಡ ಈ ಒಂದು ಕಾನೂನಿನಡಿಯಲ್ಲಿ ಕೌಟುಂಬಿಕ ದೌರ್ಜನ್ಯ ಅಥವಾ ಡೊಮೆಸ್ಟಿಕ್ ವೈಲೆನ್ಸ್ ಆಗಿ ಬರುತ್ತದೆ.
0: ಸರ್, ಈಗ ಮಾನಸಿಕ ಕಿರುಕುಳ ಮತ್ತು ಆರ್ಥಿಕ ಹಿಂಸೆ ಅಂತ ಹೇಳಿದ್ರಿ,
1: ಹೌದು,
0: ಸೊ ಅದರ ಒಂದು ವಿವರಗಳನ್ನು ತಾವು ನೀಡಬೇಕು ಸರ್.
1: ಸರ್, ಈಗ ಮಾನಸಿಕ ಹಿಂಸೆ ಅಂತ ಹೇಳಿದರೆ ಸರ್, ಈಗ ಹೆಂಡತಿಯ ಮೇಲೆ ಗಂಡ ಅಥವಾ ಸಹೋದರಿಯ ಮೇಲೆ ಮಾನಸಿಕವಾಗಿ ಅವಳಿಗೆ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸುವಂಥದ್ದಿರ್ಬೋದು ಅಥವಾ ಆಕೆಯ ಬಗ್ಗೆ ಕೆಟ್ಟ ಕೆಟ್ಟ ಶಬ್ದಗಳಿಂದ ಮಾತಾಡುವಂಥದ್ದು ಅಥವಾ ಆಕೆ ಒಂದು ಕೆಲಸಕ್ಕೆ ಹೋಗ್ತಾ ಇದ್ರೆ ಅದಕ್ಕೆ ಅಡಚಣೆ ಮಾಡುವಂಥದ್ದು ಮಾತ್ರವಲ್ಲದೆ ಅನುಮಾನ ಪಡುವಂಥದ್ದು ಇವೆಲ್ಲವೂ ಕೂಡ ಮಾನಸಿಕ ಕಿರುಕುಳ ಆಗುತ್ತೆ. ಮತ್ತು ಆರ್ಥಿಕ ಕಿರುಕುಳ ಅಂತ ಹೇಳಿದರೆ ಆಕೆ ದುಡಿತಾ ಇದ್ರೆ ಆ ದುಡಿಯಲು ಹೋಗ್ಲಿಕ್ಕೆ ಆಕೆಗೆ ಅಡಚಣೆ ಮಾಡುವಂಥದ್ದು ಮತ್ತು ಆಕೆಯಿಂದ ಅಫ್ಕೋರ್ಸ್ ವರದಕ್ಷಿಣೆ ತಾ ಅಂತ ಕೇಳುವಂಥದ್ದು ಮತ್ತು ಅದೇ ರೀತಿ ಇನ್ನೊಬ್ಬನಿಂದ ಅಂದರೆ ಆಕೆಯನ್ನು ಅಂದರೆ ಇಲ್ಲೀಗಲ್ ಕೃತ್ಯಕ್ಕೆ ಉಪಯೋಗಿಸಿ ತಾ ಹಣವನ್ನು ತರಬೇಕು ಈ ರೀತಿ ಪ್ರೇರೇಪಿಸುವಂಥದ್ದು ಕೂಡ ಒಂದು

0: ಆರ್ಥಿಕ ಕಿರುಕುಳ. ಮತ್ತೆ ಮುಖ್ಯವಾಗಿ ಆರ್ಥಿಕ ಕಿರುಕುಳದಲ್ಲಿ ಏನಂತ ಹೇಳಿದ್ರೆ, ಈಗ ಆಕೆಗೆ ಜೀವನ ನಿರ್ವಹಣೆಗೆ ಬೇಕಾಗಿರುವಂತಹ ಒಂದು ಭತ್ಯ ಏನಿದೆ ಅಥವಾ ಆಕೆಗೆ ಕೊಡುವಂತಹ ಒಂದು ಖರ್ಚೇನಿದೆ ಅದನ್ನು ಕೂಡ ನೀಡದೆ ಕಿರುಕುಳವನ್ನು ಕೊಡುವಂಥದ್ದು, ಇವೆಲ್ಲವೂ ಕೂಡ ಆರ್ಥಿಕ ಕಿರುಕುಳ ಆಗುತ್ತದೆ.
1: ಸರಿ, ಈಗ ಈ ಒಂದು ಪ್ರಕ್ರಿಯೆ ಬಗ್ಗೆ ಹೇಳಿದ್ರೆ, ಅಂದ್ರೆ ಯಾವ ರೀತಿಯ ಒಂದು ಹಿಂಸೆಗಳು ಏನು ಆಗ್ತದೆ ಈ ಒಂದು ಕಾಯ್ದೆಗೆ ಒಳಪಡ್ತದೆ?
0: ಖಂಡಿತ.
1: ಇದು ಕೇವಲ ಒಂದು ಪತ್ನಿಯರಿಗೆ ಮಾತ್ರ ಸಂಬಂಧಪಡ್ತದ ಅಂತೇಳಿ?
0: ಖಂಡಿತ ಇಲ್ಲ ಸರ್. ಸರ್, ಎಸ್ಪೆಷಲಿ ಈ ಒಂದು ಕಾನೂನಿನಲ್ಲಿ ಈ ಒಂದು ವರ್ಡೇ ಸೂಚಿಸುವಂತೆ ಕೌಟುಂಬಿಕ ದೌರ್ಜನ್ಯದ ವಿರುದ್ಧ ಮಹಿಳೆ, ಅಂದರೆ ಮಹಿಳೆಯರಿಂದ ರಕ್ಷಣೆ, ಕೌಟುಂಬಿಕ ದೌರ್ಜನ್ಯದಿಂದ ಮಹಿಳೆಯರ ರಕ್ಷಣೆ ಅಂತ. ಅದಕ್ಕೆ ನಾನು ಮೊದಲೇ ಹೇಳಿದೆ, ಇದು ಬರೀ ಗಂಡ ಹೆಂಡತಿ ಬಗ್ಗೆ ಅಲ್ಲ, ಬದಲಾಗಿ ಈಗ ಮನೆಯಲ್ಲಿರುವಂತಹ ಒಂದು ಸಹೋದರಿ ಇರಬಹುದು, ಆಕೆಗೆ ತನ್ನ ಅಣ್ಣಂದಿರಿಂದ ತೊಂದರೆ ಇರುವಂತದ್ದಿರಬಹುದು, ಅಥವಾ ತಾಯಿಗೆ ತನ್ನ ಮಕ್ಕಳಿಂದ ಕೆಲವೊಂದ್ಸಲ ತೊಂದರೆ ಆಗುವಂಥದ್ದು ನಾವು ಇವತ್ತು ನೋಡಿದ್ದೇವೆ ಸಮಾಜದಲ್ಲಿ. ಸೊ ಇಂಥ ಸಂದರ್ಭದಲ್ಲಿ ಯಾರಿಗೆಲ್ಲ ಮಹಿಳೆಯರಿಗೆ, ಮನೆಯಲ್ಲಿರುವಂತಹ ಮಹಿಳೆಯರಿಗೆ ಇಂಥ ತೊಂದರೆಗಳಾಗುತ್ತೋ ಅವೆಲ್ಲವೂ ಕೂಡ ಈ ಒಂದು ಕೌಟುಂಬಿಕ ದೌರ್ಜನ್ಯವಾಗುತ್ತದೆ ಅಂತ ಈ ಕಾನೂನಿನ ಅಡಿಯಲ್ಲಿ ವ್ಯಾಖ್ಯೆ ನೀಡುತ್ತದೆ.
1: ಸರಿ, ಈಗ ಈ ಎಲ್ಲ ಒಬ್ಬಳು ಮಹಿಳೆಯಾದವಳು, ಅದು ತಂಗಿಯಾಗಿರಲಿ ಅಥವಾ ಅಕ್ಕನಾಗಿರಲಿ ಅಥವಾ ಹೆಂಡತಿಯಾಗಿರಲಿ,
0: ಹೌದು,
1: ಆಕೆಗೆ ಯಾವುದೇ ರೀತಿಯಾಗಿ ಅದು ಮಾನಸಿಕವಾಗಿ ಅಥವಾ ದೈಹಿಕವಾಗಿ ಅಥವಾ ಆರ್ಥಿಕವಾಗಿ ಹಿಂಸೆ ನೀಡಿದ್ರೆ ಅದು ಈ ಒಂದು ಕಾಯ್ದೆಗೆ ಒಳಪಡ್ತದೆ ಅಂತ ಹೇಳಿ.
0: ಖಂಡಿತ.
1: ಈಗ ಆ ಒಂದು ಹೆಣ್ಣು ಮಗಳಾದವಳು ಈ ರೀತಿಯ ಹಿಂಸೆಗಳಾದಾಗ ಆಕೆ ಮಾಡಬೇಕಾದಂಥ ಕರ್ತವ್ಯಗಳು, ಅಂದರೆ ದೂರನ್ನು ದಾಖಲಿಸುವಂಥ ಪ್ರಕ್ರಿಯೆಗಳು ಹೇಗೆ ಅಂತ?
0: ಖಂಡಿತ. ಈ ಒಂದು ಕಾನೂನಿನಡಿಯಲ್ಲಿ ಆಕೆ ನೇರವಾಗಿ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಆಕೆಗೆ ಸಂಭವಿಸಿದಂತಹ ಕೌಟುಂಬಿಕ ದೌರ್ಜನ್ಯ ಏನಿದೆ ಅದರ ಬಗ್ಗೆ ತನ್ನ ಅರ್ಜಿಯಲ್ಲಿ ನಮೂದು ಮಾಡಿ ತನಗೆ ಬೇಕಾದಂತಹ ಪರಿಹಾರವನ್ನು ಕೂಡ ಈ ಒಂದು ಕಾನೂನಿನಡಿಯಲ್ಲಿ ಕೇಳಬಹುದು. ಅದನ್ನು ಹೊರತುಪಡಿಸಿ ಈ ಒಂದು ಕಾನೂನಿನಡಿಯಲ್ಲಿ ಪ್ರೊಟೆಕ್ಷನ್ ಆಫೀಸರ್ ಅಂತ ಹೇಳ್ತಾರೆ ಸರ್, ಈ ಪ್ರೊಟೆಕ್ಷನ್ ಆಫೀಸರನ್ನು ರಾಜ್ಯ ಸರ್ಕಾರ ನೇಮಿಸುವಂಥದ್ದು. ಸರ್, ಆಕೆಗೆ ನೇರವಾಗಿ ಈ ಪ್ರೊಟೆಕ್ಷನ್ ಆಫೀಸರ್ ಹತ್ರನೂ ಕೂಡ ತನ್ನ ಸಮಸ್ಯೆಯನ್ನು ಹೇಳಬಹುದು. ಆ ಸಂದರ್ಭದಲ್ಲಿ ಈ ಪ್ರೊಟೆಕ್ಷನ್ ಆಫೀಸರ್ ಕೂಡ ಆಕೆಗೆ ಪರಿಹಾರವನ್ನು ಕೊಡಬಹುದು. ಪರಿಹಾರ ಅಂತ ಹೇಳಿದರೆ, ಎಕ್ಸಾಂಪಲ್ ಸರ್, ಈಗ ಒಂದು ಮಹಿಳೆಯನ್ನು ತನ್ನ ಪತಿಯೋ ಅಥವಾ ಅಣ್ಣನೋ ಅಥವಾ ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿರುವಂತಹ ವ್ಯಕ್ತಿಯೋ ಮನೆಯಿಂದ ಹೊರಗಾಗ್ತಾನೆ, ಆ ಸಂದರ್ಭದಲ್ಲಿ ಆಕೆಗೆ ಮನೆ ಕೂಡ ಇರಲ್ಲ, ಒಂದು ಶೆಲ್ಟರ್ ಅಂತ ಇರಲ್ಲ, ಆ ಸಂದರ್ಭದಲ್ಲಿ ಆಕೆ ಈ ಪ್ರೊಟೆಕ್ಷನ್ ಆಫೀಸರ್ ಹತ್ರ ಕೂಡ ತನ್ನ ಸಮಸ್ಯೆಯನ್ನು ಹೇಳಬಹುದು. ಕೂಡಲೇ ಪ್ರೊಟೆಕ್ಷನ್ ಆಫೀಸರ್ ಏನಿದೆ, ಶೆಲ್ಟರ್ ಹೌಸ್ಗಳಂತ ಇದೆ ಈ ಕಾನೂನಿನಡಿಯಲ್ಲಿ, ಈ ಶೆಲ್ಟರ್ ಹೌಸ್ನಲ್ಲಿ ಕೂಡ ಆಕೆಗೆ ವಸತಿಯ ವ್ಯವಸ್ಥೆಯನ್ನು ಮಾಡಬಹುದು ಅಂತಿದೆ. ಮತ್ತು ಈ ಪ್ರೊಟೆಕ್ಷನ್ ಆಫೀಸರ್ ಏನಿದ್ದಾನೆ, ಈತನಿಗೆ ಇವರಿಗೆ ಬಂದಂತಹ ಮಾಹಿತಿ ಏನಿರುತ್ತೆ ಇದನ್ನು ಅವರು ಮ್ಯಾಜಿಸ್ಟ್ರೇಟರಿಗೆ ನೀಡಬಹುದು. ಜೊತೆಗೆ ಆ ಮಹಿಳೆಯರಿಗೆ ಈ ಮ್ಯಾಜಿಸ್ಟ್ರೇಟನ್ನು ಸಂಪರ್ಕಿಸಿ ಆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಬೇಕಾದಂತಹ ಕಾನೂನಿನ ನೆರವೇನಿದೆ, ಲೀಗಲ್ ಏಡ್ ಏನಿದೆ, ಅದಕ್ಕೂ ಕೂಡ ಅಪ್ರೋಚ್ ಮಾಡುವಂತಹ ಒಂದು ಕೆಲಸವನ್ನು ಪ್ರೊಟೆಕ್ಷನ್ ಆಫೀಸರ್ ಮಾಡಬೇಕು ಅಂತ ಈ ಒಂದು ಕಾನೂನು ಅಡಿಯಲ್ಲಿ ಇದೆ.
1: ಸರಿ, ಈಗ ರಕ್ಷಣಾಧಿಕಾರಿಗಳ ಬಗ್ಗೆ ತಾವು ಹೇಳಿದ್ರಿ.
0: ಖಂಡಿತ.
1: ಈ ಒಂದು ಮಹಿಳೆಯಾದವಳು ತನ್ನ ಬಗ್ಗೆ, ತನಗೆ ಆಗುವಂತಹ ಈ ಒಂದು ಹಿಂಸೆಗಳ ಬಗ್ಗೆ ಆಕೆ ಏನು ಮ್ಯಾಜಿಸ್ಟ್ರೇಟ್ ಹತ್ರ ಹೋಗ್ಬೇಕು ಅಂತ ಹೇಳಿದ್ರಿ. ಆದ್ರೆ ಕೆಲವೊಂದು ಮಹಿಳೆಯರಿಗೆ ಈ ಬಗ್ಗೆ ವಿಚಾರಗಳು ಗೊತ್ತಿಲ್ಲ, ನೇರವಾಗಿ ಅವರು ಪೊಲೀಸ್ ಠಾಣೆಗೆ ಹೋಗ್ತಾರೆ.
0: ಹೌದು ಹೌದು.
1: ಆಗ ಏನಾಗ್ತದೆ ಅಂತ
0: ಸರ್? ತುಂಬಾ ಉತ್ತಮ ಕ್ವಶನ್ ಕೇಳಿದ್ರೆ ಸರ್, ಈ ಒಂದು ಕಾನೂನಿನಲ್ಲಿ ಸರ್ ಸ್ಪೆಷಲ್ ಆಗಿ ಒಂದು ಕ್ಲಾಸ್ ಇದೆ ಸರ್. ಸರ್, ಅಂತ ಸಂದರ್ಭದಲ್ಲಿ ಸರ್, ಅಫ್ಕೋರ್ಸ್ ಈಗ ಗಂಡನಿಂದ ತೊಂದರೆ ಆದಂತಹ ಸಂದರ್ಭದಲ್ಲಿ ಅದಕ್ಕೆ ದಂಡನೀಯ ಕಾನೂನು ಇದೆ, ಅದನ್ನು ಪ್ರೊಸೀಜರ್ ಪ್ರಕಾರ ಪೊಲೀಸ್ನವರು ದಾಖಲಿಸ್ಕೋಬಹುದು. ಅದೇ ರೀತಿ ಪೊಲೀಸರಿಗೂ ಅವರಿಗೆ ಈ ಪ್ರೊಟೆಕ್ಷನ್ ಆಫೀಸರ್ ಏನಿರ್ತಾರೆ ಸರ್, ಅವರ ಬಗ್ಗೆಯೂ ಕೂಡ ಅಂತಹ ಮಹಿಳೆಯರಿಗೆ ಮಾಹಿತಿ ಕೊಟ್ಟು ಅವರಿಂದ ಅಲ್ಲಿ ಕೂಡ ಕಾನೂನಿನ ಅಂದ್ರೆ ಲೀಗಲ್ ಏಡ್ನ ಹೆಲ್ಪನ್ನು ಪಡೆದುಕೊಂಡು ಮ್ಯಾಜಿಸ್ಟ್ರೇಟ್ ಮುಂದೆ ಆ ಅರ್ಜಿ ಸಲ್ಲಿಸಲಿಕ್ಕೆ ಬೇಕಾದಂತಹ ಒಂದು ಅಡ್ವೈಸ್ ಅಥವಾ ಸಲಹೆಯನ್ನು ಈ ಮುಖಾಂತರ ಕೊಡಬಹುದು, ಮತ್ತೆ ಅದು ಕೊಡಬೇಕು ಇದು ಅಂತ ಈ ಒಂದು ಕಾನೂನಿನಲ್ಲಿ ಅದಕ್ಕೆ ಒಂದು ಪ್ರೊವಿಷನ್ ಮೆನ್ಷನ್ ಆಗಿದೆ ಸರ್.
1: ಈ ಒಂದು ವಿಚಾರಗಳು ಬಂದಾಗ DIR ಅಂತ ಹೇಳಿ ಬರ್ತಾರೆ ಸರ್, ಅಂದ್ರೆ ಡೊಮೆಸ್ಟಿಕ್ ಇನ್ಸಿಡೆಂಟ್ ರಿಪೋರ್ಟ್ ಅಂತೇಳಿ.
0: ಹೌದು.
1: ಸೊ ಇದ್ರ ಬಗ್ಗೆ ದಾಖಲಿಸುವಂತದ್ದು ಕಡ್ಡಾಯವ ಅಥವಾ ಇದ್ರ ಬಗ್ಗೆ ಮಾಹಿತಿ ನೀಡಬೇಕು?
0: ಸರ್, ಈಗ ತಾವು ಹೇಳಿದಂತಹ DIR ದಾಖಲಿಸುವ ವಿಚಾರ ಏನಂತ ಹೇಳಿದ್ರೆ, ಇದು ದಾಖಲಿಸುವಂತಹ ಒಂದು ಕೆಲಸ ಇರುವಂಥದ್ದು ಈ ಪ್ರೊಟೆಕ್ಷನ್ ಆಫೀಸರ್ಗೆ. ಇವರಿಗೂ ಏನು ಕೆಲಸ ಅಂತ ಏನು ಲಿಸ್ಟ್ ಮಾಡಿದೆ ಸರ್ ಈ ಒಂದು ಪ್ರೊವಿಷನಲ್ಲಿ, ಅದು ಕೂಡ ಅವರೊಂದು ಕೆಲಸ. ಫಾರ್ ಎಕ್ಸಾಂಪಲ್, ಈಗ ಒಂದು ಮಹಿಳೆ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಅಂಡರಲ್ಲಿ ಈಗ ಒಂದು ಮ್ಯಾಜಿಸ್ಟ್ರೇಟ್ ಮುಂದೆ ಅರ್ಜಿ ಸಲ್ಲಿಸಿದಂಥ ಸಂದರ್ಭದಲ್ಲಿ ಅದರ ಕುರಿತಾಗಿ ರಿಪೋರ್ಟನ್ನು ಕೂಡ ಸಲ್ಲಿಸುವಂತೆ ಮ್ಯಾಜಿಸ್ಟ್ರೇಟ್ ರಕ್ಷಣಾಧಿಕಾರಿಗೆ ಸೂಚಿಸಬಹುದು. ಆ ಮುಖಾಂತರ ಅವರು ಅದು ನೀಡಲೇಬೇಕಾಗುತ್ತೆ, ಮತ್ತು ಅದರ ಕೆಲಸ. ಯಾಕಂತ ಹೇಳಿದರೆ ಸರ್, ಈಗ ಅಫ್ಕೋರ್ಸ್ ಈಗ ಈ ಒಂದು ಕಾನೂನು ಇರುವಂಥದ್ದು ಕೌಟುಂಬಿಕ ಹಿಂಸಾಚಾರದಿಂದ ಮಹಿಳೆಯರ ರಕ್ಷಣೆ, ಬಟ್ ಕೆಲವೊಂದು ಸಂದರ್ಭದಲ್ಲಿ ಈ ಒಂದು ಕಾನೂನು ಮಿಸ್ಯೂಸ್ ಆಗುವಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ಅಂಥ ಸಂದರ್ಭಗಳಲ್ಲಿಯೂ ಕೂಡ ಪ್ರಕರಣದ ವಾಸ್ತವವನ್ನು ಕಂಡುಕೊಳ್ಳಲು ಈ ಒಂದು ರಿಪೋರ್ಟ್ಸ್ಗಳೇನಿದೆ ಸರ್ ಅದು ನೆರವಾಗುತ್ತದೆ. ಮತ್ತು ಇನ್ನೊಂದು ಏನಂತ ಹೇಳಿದರೆ ಸರ್, ಈಗ ಈಗ ಹೆಚ್ಚಿನ ಒಂದು ಗ್ರಾಮಾಂತರ ಪ್ರದೇಶಗಳಲ್ಲಿ

ಆಗುತ್ತೆ ಅಂತ ಹೇಳಿದರೆ, ಕೆಲವೊಮ್ಮೆ ಮಹಿಳೆಯರಿಗೆ ಹೊರಗಡೆ ಬಂದು ತಮ್ಮ ಸಮಸ್ಯೆಯನ್ನು ಹೇಳಲು ಸಾಧ್ಯವಿಲ್ಲ. ಈಗ ಕಾನೂನು ಎಷ್ಟೇ ಬಲವಾದರೂ ಕೂಡ ಅಥವಾ ಎಷ್ಟೇ ಒಂದು ಸ್ಟ್ರಿಕ್ಟ್ ಕಾನೂನು ಬಂದರೂ ಕೂಡ ಆ ಧೈರ್ಯ ಅಂತ ಇರಲ್ಲ ಮಹಿಳೆಯರಿಗೆ ಹೊರಗಡೆ ಬಂದು ಯಾರ ಹತ್ರ ಹೇಳಲಿ. ಕೆಲವೊಂದ್ಸಲ ಏನಾಗುತ್ತದೆ ಅಂತ ಹೇಳಿದ್ರೆ, ಅಫ್ಕೋರ್ಸ್ ನಮ್ಮ ಸಂಬಂಧಿಕರ ಹತ್ರ ಹೇಳಿದ್ರು ಕೂಡ ಮತ್ತೆ ವಿಷಯ ಎಲ್ಲಿ ಲೀಕ್ ಆಗ್ತದೆ ಏನೆಲ್ಲ ಒಂದು ಮರ್ಯಾದೆಯ ವಿಷಯ ಕೂಡ ಆಗುತ್ತೆ. ಕೆಲವೊಂದ್ಸಲ ಈ ಒಂದು ಕಾನೂನಿನಲ್ಲಿ ಬಹಳ ಒಂದು ಸ್ಪಷ್ಟವಾಗಿ ಒಂದು ಮೆನ್ಷನ್ ಮಾಡಿದ್ದೆ ಸರ್ ಏನಂತ ಹೇಳಿದರೆ, ಈಗ ಮಹಿಳೆಯೇ ಹೋಗಿ ದೂರು ನೀಡಬೇಕಂತೇನಿಲ್ಲ. ಒಂದು ಮಹಿಳೆಗೆ ಎಲ್ಲಿಯಾದರೂ ಕೂಡ ಇಂತಹ ಒಂದು ಕೌಟುಂಬಿಕ ದೌರ್ಜನ್ಯ ಎಸಗಿರುವುದು ನಮಗೆ ಕಂಡು ಬಂದ ಸಂದರ್ಭದಲ್ಲಿ ಯಾವುದೇ ವ್ಯಕ್ತಿಯು ಕೂಡ ಈ ಪ್ರೊಟೆಕ್ಷನ್ ಆಫೀಸರ್ಗೆ ಹೋಗಿ ದೂರನ್ನು ನೀಡಬಹುದು. ಆ ವ್ಯಕ್ತಿಯ ಹೆಸರು ಅಥವಾ ಐಡೆಂಟಿಟಿ ಏನಿದೆ ಅದೆಲ್ಲಿಯೂ ಕೂಡ ರಿವೀಲ್ ಮಾಡಲಿಕ್ಕಿಲ್ಲ ಅಂತ ಕೂಡ ಬಹಳ ಸ್ಪೆಸಿಫಿಕ್ ಆಗಿ ಹೇಳಿದೆ, ಅಂದರೆ ಅಂಥವರಿಗೆ ತೊಂದರೆ ಇಲ್ಲ ಅಂತ. ಸೊ ಇಲ್ಲಿ ಈ ಮುಖಾಂತರ ನಾನು ಒಂದು ಹೇಳುವಂಥ ಸಲಹೆ ಏನಂತ ಹೇಳಿದರೆ, ಈಗ ಒಬ್ಬ ಪ್ರಜ್ಞಾವಂತ ಪ್ರಜೆಗಳಾಗಿ ನಾವು ನಮ್ಮ ಸಮಾಜದಲ್ಲಿ ನಮ್ಮ ಸುತ್ತಮುತ್ತಲು ಮಹಿಳೆಯರಿಗೆ ಏನೆಲ್ಲ ದೌರ್ಜನ್ಯ ನಡೀತಾ ಇದೆ ಇದನ್ನು ನಾವೆಲ್ಲ ಕಾಣ್ತೇವೆ. ಕಂಡು ನಾವು ಸುಮ್ಮನೆ ಕೂತ್ಕೊಳ್ಳುವಂಥದ್ದಲ್ಲ, ಮತ್ತು ನಾವು ಸುಮ್ಮನೆ ಕೂತ್ಕೊಂಡು ನಮಗೆ ಪ್ರಾಬ್ಲಮ್ ಆಗುತ್ತೆ ಇಂಥ ಒಂದು ಭಯ ಕೂಡ ಇರ್ಬೋದು. ಕೆಲವೊಂದ್ಸಲ ನಮಗೆ ಹೆಲ್ಪ್ ಮಾಡಲಿಕ್ಕೆ ಮನಸ್ಸಿರುತ್ತೆ, ಬಟ್ ಆ ಭಯ ನಮಗೇನಾಗುತ್ತೆ ನಮ್ಮ ಹೆಸರು ಹಾಳಾಗುತ್ತೆ ಅಂತ. ಆ ಸಂದರ್ಭದಲ್ಲಿ ನೀವು ಹೋಗಿ ಈ ಒಂದು ಪ್ರೊಡಕ್ಷನ್ ಆಫೀಸರ್ ಬಳಿಯೂ ಕೂಡ ಇಂಥ ಒಂದು ಪ್ರದೇಶದಲ್ಲಿ ಇಂಥ ವ್ಯಕ್ತಿಗಳಿಂದ ಕೌಟುಂಬಿಕ ದೌರ್ಜನ್ಯ ಹೆಸಗ್ತಾ ಇರುವಂಥದ್ದು ನಮಗೆ ಕಂಡು ಬಂದಿದೆ ಎಂದು ಆ ಪ್ರೊಡಕ್ಷನ್ ಆಫೀಸರ್ಗೆ ನಾವು ದೂರನ್ನು ನೀಡಬಹುದು, ಅಂದರೆ ಇನ್ಫಾರ್ಮೇಷನ್ ನೀಡಬಹುದು ಅಂತ. ಇದಾದ ನಂತರ ಅದನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳುವಂಥದ್ದು ಅವರ ಒಂದು ಕೆಲಸ. ಹಾಗಾಗಿ ಈಗ ತಪ್ಪು ನಡೆದಾಗ ಅವರೇ ಹೋಗಿ, ಫಾರ್ ಎಕ್ಸಾಂಪಲ್ ಈಗ ನಾವು ಸಾಮಾನ್ಯ ಕಾನೂನುಗಳಲ್ಲಿಯೂ ಕೂಡ ತಪ್ಪು ನಡೆದಾಗ ಅಥವಾ ಒಂದು ಕೃತ್ಯ ನಡೆದಾಗ ಅಪರಾಧ ನಡೆದಾಗ ಯಾರು ಕೂಡ ಅದನ್ನು ಹೋಗಿ ಕಂಪ್ಲೇಂಟ್ ಕೊಡ್ಬೋದು. ಅದೇ ರೀತಿ ಇಲ್ಲಿಯೂ ಕೂಡ ಯಾರಿಗೂ ಕೂಡ ಅದನ್ನೊಂದು ಇನ್ಫಾರ್ಮೇಷನ್ ಮಾಡಿ ಅದನ್ನು ತಡೆಗಟ್ಟುವ ಒಂದು ಪ್ರಯತ್ನ ಮಾಡಬಹುದು, ಮತ್ತು ಇದೊಂದು ನಾಗರಿಕ ಸಮಾಜದ ಜವಾಬ್ದಾರಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ.

0: ಸರ್, ಈಗ ಕೌಟುಂಬಿಕ ಹಿಂಸಾಚಾರದಿಂದ ಮಹಿಳೆಯರ ರಕ್ಷಣೆ ಬಗ್ಗೆ ತಾವು ತಿಳಿಸ್ತಾ ಹೋದ್ರಿ. ಈ ಒಂದು ಕಾಯ್ದೆ ಪ್ರಕಾರ ಒಬ್ಳು ಏನು ತಾಯಿಯಾದವಳು ಅಥವಾ ಹೆಂಡತಿಯಾದವಳು, ಸಹೋದರಿ, ಯಾರು ಬೇಕಾದರೂ ಈ ಕಾಯ್ದೆಯ ಮೂಲಕ ತನ್ನನ್ನು ತಾನು ರಕ್ಷಣೆ ಪಡ್ಕೊಳ್ತೀವಿ.
1: ಖಂಡಿತ.
0: ಆದರೆ ಕೆಲವೊಂದು ಮದುವೆಗಳ ವಿಚಾರಕ್ಕೆ ಬಂದಾಗ, ಲಿವ್ ಇನ್ ಮದುವೆಗಳು ಅಂತ ಹೇಳ್ತೇವೆ, ಇದು ನಿಜವಾಗಿ ನಿಯಮ ಪ್ರಕಾರವಾಗಿ ಅವರು ಗಂಡ ಹೆಂಡತಿ ಆಗಿರುವುದಿಲ್ಲ, ಅವರಲ್ಲಿ ಯಾವುದೇ ರೀತಿಯ ಒಂದು ಸರ್ಟಿಫೈಡ್ ಆದಂತಹ ಏನು ದಾಖಲೆ ಕೂಡ ಇರುವುದಿಲ್ಲ. ಆ ಮಹಿಳೆಗೆ ಒಂದು ವೇಳೆ ದೌರ್ಜನ್ಯಗಳಾಯಿತು, ಅಂತಹ ಸಮಯದಲ್ಲಿ ಆ ಮಹಿಳೆ ತನ್ನ ಮೇಲೆ ಈ ರೀತಿಯ ಮಾನಸಿಕವಾಗಿರ್ಬೋದು, ದೈಹಿಕವಾಗಿರ್ಬೋದು, ಏನು ಈ ರೀತಿಯ ಒಂದು ಹಿಂಸೆಗಳನ್ನು ನೀಡ್ತಾ ಇದ್ದಾನೆ ನನಗೆ, ನನ್ನನ್ನು ಯಾರು 6 ತಿಂಗಳ ಅಥವಾ 1 ವರ್ಷದಿಂದ ನನ್ನ ಜೊತೆಗಿರುವವನು ಹೇಳುವಂಥ ಸಮಯದಲ್ಲಿ ಆಗ ಕೋರ್ಟು ಯಾವ ರೀತಿಯ ದಾಖಲೆಗಳನ್ನು ಕೇಳ್ತದೆ?
1: ಸರ್, ಖಂಡಿತವಾಗಿಯೂ ಕೂಡ ಅಂತಹ ಮಹಿಳೆಯರು ಕೂಡ ತಮಗಾದಂತಹ ದೌರ್ಜನ್ಯದ ವಿರುದ್ಧ ಮ್ಯಾಜಿಸ್ಟ್ರೇಟಲ್ಲಿ ದೂರನ್ನು ನೀಡಬಹುದು. ಸರ್, ಇದರಲ್ಲಿ ಈ ಕಾನೂನಿನಲ್ಲಿ ಎಲ್ಲಿಯೂ ಕೂಡ ಸತಿ ಪತಿ ಅಂತ ಮೆನ್ಷನ್ ಮಾಡಲಿಲ್ಲ, ಗಂಡ ಹೆಂಡತಿಗೆ ಮಾತ್ರ ಅಂತ ಮೆನ್ಷನ್ ಇಲ್ಲ, ಅಫ್ಕೋರ್ಸ್ ಮಹಿಳೆಯರಿಗೆ ಅಂತ ಮೆನ್ಷನ್ ಇರುವಂಥದ್ದು. ಸರ್, ಇದರಲ್ಲಿ ಶೇರ್ಡ್ ಹೌಸ್ ಹೋಲ್ಡ್ ಅಂತ ಒಂದು ಡೆಫಿನೇಷನ್ ಇದೆ. ಈ ಶೇರ್ಡ್ ಹೌಸ್ ಹೋಲ್ಡಲ್ಲಿ ಇದ್ದಾಗ ಅಂದರೆ, ಸರ್, ಈಗ ಗೃಹಹಿಂಸೆ ಅಂತ ಬಂದಾಗ ಒಂದು ಮನೆಯಲ್ಲಿ ನಾವು ಇದ್ದು ಅಲ್ಲಿ ನಮಗೆ ಏನೆಲ್ಲ ತೊಂದರೆ ಆಗಿದೆ ಅಂತ ಅಂದರೆ, ನಾವು ಒಟ್ಟಿಗೆ ಒಂದು ಮನೆಯಲ್ಲಿ ಇರ್ತೇವೆ, ಆ ಮನೆಯಲ್ಲಿ ಇದ್ದಂತಹ ವ್ಯಕ್ತಿಯಿಂದ ನಮಗೆ ತೊಂದರೆ ಆದಂಥ ಸಂದರ್ಭದಲ್ಲಿ ಅಂದರೆ ಆ ಒಂದು ಸಂದರ್ಭದಲ್ಲಿ ನಮಗಾದಂತಹ ದೌರ್ಜನ್ಯ ಕೌಟುಂಬಿಕ ದೌರ್ಜನ್ಯವಾಗುತ್ತೆ. ಈ ಕಾನ್ಸೆಪ್ಟಲ್ಲಿ ಸರ್ ಶೇರ್ಡ್ ಹೌಸ್ ಹೋಲ್ಡ್ ಅಂತ ಒಂದು ಡೆಫಿನೇಷನ್ ಬರುತ್ತೆ, ವ್ಯಾಖ್ಯೆ ಬರುತ್ತೆ. ಇದರ ಪ್ರಕಾರ ಅಂದರೆ ಏನಂತ ಹೇಳಿದರೆ, ಈಗ ನೀವು ಹೇಳಿದಂತೆ ಲಿವಿಂಗ್ ರಿಲೇಶನ್ಶಿಪ್ ಅಂದರೆ ಒಂದೇ ಮನೆಯಲ್ಲಿ ಇದ್ದವರು ಅಂತ ಬರುತ್ತೆ. ಸರಿ, ಈಗ ಇಂತಹ ಪ್ರಕರಣಗಳಲ್ಲಿ ಅಫ್ಕೋರ್ಸ್ ಏನಾಗುತ್ತೆ ಅಂತ ಹೇಳಿದರೆ, ಪ್ರೈಮ ಫೇಸಿ ಮೇಲ್ನೋಟದ ಪ್ರಕರಣ ಇದ್ದಾಗ ಮ್ಯಾಜಿಸ್ಟ್ರೇಟ್ಗೆ ಮೊದಲಿಗೆ ಏಕಪಕ್ಷೀಯವಾಗಿ ರಿಲೀಫ್ ಅನ್ನು ಕೊಡುವಂಥದ್ದು ಈ ಕಾನೂನು ಅಂಡರಲ್ಲಿ ಇದೆ. ಬಟ್ ಅವರು ಏನೆಲ್ಲ ಆರೋಪಗಳನ್ನು ಮಾಡ್ತಾರೋ ಅವೆಲ್ಲವೂ ಕೂಡ ನಿರ್ಧಾರ ಆಗುವಂಥದ್ದು ಸಾಕ್ಷಿ ವಿಚಾರಣೆಯ ನಂತರ. ಸರ್, ಇಂತಹ ಸಂದರ್ಭದಲ್ಲಿ ಲಿವಿಂಗ್ ರಿಲೇಶನ್ಶಿಪ್ ಏನಿದೆ ಸರ್, ಇದನ್ನು ನಾವು ಒಟ್ಟಿಗೆ ಇದ್ವಿ ಪ್ರೂವ್ ಮಾಡಬೇಕು ಆದಂಥದ್ದು ಯಾರು ಅಹವಾಲನ್ನು ಕೇಳ್ತಾಳೋ ಆಕೆಗೆ ಇದ್ದಂಥ ಒಂದು ಹೊರೆ. ಸರ್, ಖಂಡಿತವಾಗಿ ಅವಳ ಸಾಕ್ಷಿಯಲ್ಲಿ, ಅಂತಹ ಮಹಿಳೆಯರು ತಮ್ಮ ಸಾಕ್ಷಿಯಲ್ಲಿ ಅದನ್ನು ಅವರು ಪ್ರೂವ್ ಮಾಡಬೇಕಾಗುತ್ತೆ, ಇದರ ಮೇಲೆ ನಿರ್ಧಾರ ಆಗುವಂಥದ್ದು. ಸರ್,
0: ಸರ್, ಈಗ ಕೌಟುಂಬಿಕ ಹಿಂಸಾಚಾರದಿಂದ ಒಬ್ಬಳು ಮಹಿಳೆ ಆದವಳು ಏನು ತನಗೆ ತನ್ನ ಅಣ್ಣನಿಂದಲೂ ಅಥವಾ ತನ್ನ ಗಂಡನಿಂದಲೂ ತನ್ನ ಮಾವನಿಂದಲೂ, ಸೊ ತನ್ನ ಕುಟುಂಬದೊಳಗೆ ಯಾವ ಒಬ್ಬ ವ್ಯಕ್ತಿಯಿಂದಲೂ ಏನು ಮಾಡ್ತಾ ಇದೆ, ಈ ರೀತಿಯ ಏನು ದೈಹಿಕ ಇರ್ಬೋದು, ಮಾನಸಿಕ ಇರ್ಬೋದು, ಆರ್ಥಿಕವಾದಂತಹ ಯಾವುದೋ ರೀತಿಯ ಒಂದು ಹಿಂಸೆಗಳು ಆಗ್ತಾ ಇದೆ ಅಂತ ಹೇಳಿದಾಗ ಆಕೆ ದೂರನ್ನು ಕೊಡ್ತಾಳೆ ಮ್ಯಾಜಿಸ್ಟ್ರೇಟಲ್ಲಿ, ಅದು ಏನು ಅಪರಾಧ ಸಾಬೀತು ಅಂತೇಳಿ ಆಗ್ತದೆ. ಆಗ ಯಾವೆಲ್ಲ ಆಕೆಗೆ ಪರಿಹಾರಗಳು, ಜೊತೆಗೆ ರಕ್ಷಣೆಗಳು, ಜೊತೆಗೆ ಆಕೆ ಇರುವಂತಹ

0: ಪ್ರೊಟೆಕ್ಷನ್ ಆರ್ಡರ್ಗಳು ಅಂತ ಹೇಳ್ತೇವೆ, ಹಾಗೆಯೇ ರೆಸಿಡೆಂಟ್ ಆರ್ಡರ್ ಅಂತ ಹೇಳ್ತೇವೆ ಅಥವಾ ಮೇಂಟೆನೆನ್ಸ್ ಅಂತ ಹೇಳ್ತೇವೆ. ಸೊ ಇದರ ಬಗ್ಗೆ ತಾವು ಮಾಹಿತಿ ನೀಡಬೇಕು ಸರ್.
1: ಸರಿ, ಈಗ ಪ್ರೊಟೆಕ್ಷನ್ ಆರ್ಡರ್, ರೆಸಿಡೆನ್ಸ್ ಆರ್ಡರ್ ಮತ್ತು ಮಾನಿಟರಿ ರಿಲೀಫ್, ಇವು ಮೂರು ಈ ಒಂದು ಕಾಯ್ದೆಯಲ್ಲಿ ದೌರ್ಜನ್ಯಕ್ಕೆ ಒಳಗಾದಂತಹ ಮಹಿಳೆಗೆ ಸಿಗುವಂತಹ ಪರಿಹಾರಗಳು. ಪ್ರೊಟೆಕ್ಷನ್ ಆರ್ಡರ್, ಅಫ್ಕೋರ್ಸ್ ಆ ಒಂದು ಹೆಸರೇ ಹೇಳುವಂತೆ ರಕ್ಷಣೆಯ ಆದೇಶ. ಈ ರಕ್ಷಣೆಯ ಆದೇಶಗಳೇನಂತ ಹೇಳಿದರೆ ಸರ್, ಈಗ ಆಕೆಗೆ ಯಾವ ರೀತಿಯಾದಂತಹ ಕೌಟುಂಬಿಕ ದೌರ್ಜನ್ಯ ನಡೆದಿದೆಯೋ, ಅದನ್ನು ಇನ್ನು ಮುಂದೆ ಏನೆಲ್ಲ ಕೌಟುಂಬಿಕ ದೌರ್ಜನ್ಯ ನಡೆದಿದೆಯೋ ಅವುಗಳು ನಡೆಯದಂತೆ ಕೈಗೊಳ್ಳುವಂತಹ ಆದೇಶಗಳು. ಫಾರ್ ಎಕ್ಸಾಂಪಲ್, ಆಕೆ ಕೆಲಸಕ್ಕೆ ಹೋಗ್ತಾ ಇರ್ತಾಳೆ, ಆ ಸಂದರ್ಭದಲ್ಲಿ ತೊಂದರೆ ಕೊಡ್ತಾನೆ ಅಂತ ಹೇಳಿದರೆ ಅಲ್ಲಿ ತೊಂದರೆ ಕೊಡಬಾರ್ದು. ಎಕ್ಸಾಂಪಲ್, ನಾವು ಏನು ರಿಲೀಫ್ ಕೇಳಿರ್ತೀವಿ ಸರ್, ಅಂದರೆ ನಮಗೆ ಕೆಲವೊಮ್ಮೆ ಕೆಟ್ಟ ಪದಗಳಿಂದ ಹೇಳು ಹಿಂಸೆ ಆಗ್ತಾ ಇರುತ್ತೆ, ಅಥವಾ ಫೋನ್ಗಳು ಮಾಡಿ ನಮಗೆ ತೊಂದರೆ ಕೊಡುವಂಥದ್ದು, ಅಥವಾ ನಾವು ಕೆಲಸಕ್ಕೆ ಹೋಗದಾಗೆ ಮಾಡುವಂಥದ್ದು, ಅಥವಾ ನಮಗೆ ಸತತ ಕ್ರುಯಲ್ಟಿ ತೋರಿಸುವಂಥದ್ದು, ಮಾನಸಿಕವಾಗಿ ಹಿಂಸೆ ಮಾಡುವಂಥದ್ದು, ಇವೆಲ್ಲ ಏನಿದೆ ಸರ್, ಇವೆಲ್ಲ ಏನು ಅವರಿಗೆ ದೌರ್ಜನ್ಯ ಆಗಿದೆ, ಇವೆಲ್ಲದರ ಬಗ್ಗೆ ಅವರು ಏನು ಕೇಳ್ತಾರೆ ತಮ್ಮ ಪರಿಹಾರ, ಇವೆಲ್ಲವೂ ಕೂಡ ಮಾಡದಂತೆ, ಅಂದರೆ ಅವೆಲ್ಲವನ್ನು ಕೂಡ ರಿಸ್ಟ್ರೈನ್ ಮಾಡುವಂತೆ, ಅವ್ರನ್ನ ನೀವು ಇನ್ನು ಮುಂದೆ ಆ ರೀತಿ ಅವರಿಗೆ ತೊಂದರೆ ಮಾಡಬಾರ್ದು ಎಂಬುದಾಗಿ ಅವರನ್ನು ಪ್ರೊಟೆಕ್ಟ್ ಮಾಡುವಂಥ ಆರ್ಡರ್ ಒಂದು ಪ್ರೊಟೆಕ್ಷನ್ ಆರ್ಡರ್ ಆಗಿರುತ್ತೆ. ಅದೇ ರೀತಿ ಸರ್, ರೆಸಿಡೆನ್ಸ್ ಆರ್ಡರ್ ಅಂತ ಹೇಳಿದರೆ ಸರ್, ಈಗೊಂದು ಮಹಿಳೆಯನ್ನು ಮನೆಯಿಂದ ಹೊರಗೆ ಹಾಕ್ತಾನೆ ಸರ್ ಜಗಳ ಮಾಡಿ, ಅಂಥ ಸಂದರ್ಭದಲ್ಲಿ ಸರ್ ಆಕೆಯನ್ನು ಹೊರಗೆ ಹಾಕದೆ ಮನೆಯೊಳಗೆ ಸೇರಿಸುವಂಥದ್ದು, ಅಥವಾ ಮಹಿಳೆಯನ್ನು ಹೊರಗೆ ಹಾಕಿ ಅಂದರೆ ಆ ಮನೆಯನ್ನು ಯಾರಿಗೂ ಒಂದು ಮಾರಾಟ ಮಾಡಿ ಆ ಮುಖಾಂತರ ಆಕೆಗೆ ಮನೆ ಇಲ್ಲದಂತ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ಸರ್, ಈಗ ಕೆಲವೊಮ್ಮೆ ಗಂಡ ಅವಳಿಗೆ ಒಂದು ಆ ಮನೆಯನ್ನು ಮಾರಾಟ ಮಾಡುವ ಮುಖಾಂತರ, ಅಂದರೆ ಮನೆ ಇಲ್ಲದಾಗೆ ಮಾಡುವಂಥ ಕೆಲವೊಂದು ಸಂದರ್ಭಗಳಿರುತ್ತೆ, ಅಥವಾ ಬೇರೆ ಯಾರಿಗೂ ಕೂಡ ಮಾರುವಂಥದ್ದು, ಅಥವಾ ಯಾರನ್ನು ಮನೆಗೆ ಸೇರಿಸುವಂಥದ್ದು, ಇಂಥ ಸಂದರ್ಭದಲ್ಲಿ ಕೂಡ ಆಕೆಗೆ ದೌರ್ಜನ್ಯ, ಅದು ಖಂಡಿತ ಅದೊಂದು ದೌರ್ಜನ್ಯ. ಈ ಸಂದರ್ಭದಲ್ಲಿ ಒಂದು ರೆಸಿಡೆನ್ಸ್ ಆರ್ಡರ್, ಅಂದರೆ ರೆಸಿಡೆನ್ಸ್ ಅಂದರೆ ವಾಸ್ತವ್ಯ, ಈ ವಾಸ್ತವ್ಯಕ್ಕೆ ಕುರಿತಾಗಿರುವಂತಹ ಆದೇಶಗಳು. ಯಾವುದೆಲ್ಲ ಈ ಡೊಮೆಸ್ಟಿಕ್ ವೈಲೆನ್ಸ್ ಅಲ್ಲಿ ಅಂದರೆ ವಾಸ್ತವ್ಯಕ್ಕೆ ವಿರೋಧವಾಗಿ ಏನೆಲ್ಲ ನಡೆಯುತ್ತದೋ ಅವೆಲ್ಲವೂ ಕೂಡ ಮಾಡದಂತೆ ಒಂದು ಸಿಗುವಂತಹ ಆದೇಶ, ಅಂದರೆ ಕೋರ್ಟ್ ಅವರಿಗೆ ಡೈರೆಕ್ಷನ್ ಕೊಡುವಂಥದ್ದು. ಎಕ್ಸಾಂಪಲ್ ಅಂದರೆ ಆಕೆ ಅದು ಬಾಡಿಗೆ ಮನೆಯಾಗಿರಲಿ ಅಥವಾ ಸ್ವಂತ ಮನೆಯಾಗಿರಲಿ, ಆಕೆಯನ್ನು ಹೊರಗೆ ಹಾಕದಂತೆ ಅಥವಾ ಆಕೆಗೆ ಹಿಂಸೆಯಾಗುವಂತಹ ಕೆಲವೊಂದು ಕೃತ್ಯಗಳನ್ನು ಮನೆಯಲ್ಲಿ ಮಾಡದಂತೆ, ಈ ರೀತಿಯಾದಂತಹ ಆರ್ಡರ್ಗಳು ಅಫ್ಕೋರ್ಸ್ ರೆಸಿಡೆನ್ಸ್ ಆರ್ಡರ್ಗಳಾಗಿದೆ. ಮತ್ತು ಮಾನಿಟರಿ ರಿಲೀಫ್ ಅಂದರೆ ಖಂಡಿತವಾಗಿ ಒಂದು ಆರ್ಥಿಕವಾದಂಥ ರಿಲೀಫ್ಗಳು, ಅಂದರೆ ಆಕೆಗೆ ಮಂತ್ಲಿ ಕೊಡುವ ಮೇಂಟೆನೆನ್ಸ್ ಕೊಡುವಂಥದ್ದು, ಮತ್ತು ಆಕೆಗೆ ಖರ್ಚು ವೆಚ್ಚಕ್ಕೆ ಕೊಡುವಂಥದ್ದು ಇರಬಹುದು, ಮತ್ತು ಇದರಿಂದ ಆಕೆ ನೊಂದಿದ್ದರೆ ಅದಕ್ಕೆ ಪರಿಹಾರವಾಗಿ ಮ್ಯಾಜಿಸ್ಟ್ರೇಟ್ಗಳು ಕೂಡ ಅದಕ್ಕೆ ಒಂದು ಪರಿಹಾರವನ್ನು ಆದೇಶವನ್ನಾಗಿ ಮಾಡಬಹುದು ಸರ್.
0: ಸರಿಗ, ಒಂದು ಮನೆಯಲ್ಲಿ ಒಬ್ಬಳು ಒಂದು ತಂಗಿಯೋ ಅಥವಾ ಅಕ್ಕನು, ಸೊ ಮಾನಸಿಕವಾದಂಥ ಯಾವುದೋ ಒಂದು ತೊಂದರೆಯಲ್ಲಿ ಇರ್ತಾಳೆ, ಸೊ ಆಕೆ ಹೊರಗೆ ಬಂದರೆ ಇನ್ನೊಬ್ಬರಿಗೆ ತೊಂದರೆ ಆಗ್ತದೆ, ಅಥವಾ ಆಕೆಗೆ ಯಾವುದೇ ರೀತಿಯ ಮೂಲಭೂತ ಅವಶ್ಯಕತೆ ಅಂತ ಹೇಳ್ತೀವಿ ನಾವು, ಸರಿಯಾದ ಊಟ ಇರ್ಬೋದು, ಬಟ್ಟೆ ಇರ್ಬೋದು, ಹೊರಗಿನ ಪ್ರಪಂಚಗಳನ್ನು ನೋಡುವಂಥದ್ದು ಇರ್ಬೋದು, ಆಕೆಯನ್ನು ಗೃಹ ಬಂಧನದಲ್ಲಿ ಇಡುವು ಅಂತ ಎನ್ನುವಂಥ ಮಾತು ಬರ್ತದೆ.
1: ಹೌದು,
0: ಆಕೆಯನ್ನು ಚೈನಲ್ಲಿ ಕಟ್ಟು ಹಾಕುವುದು, ಅಥವಾ ಆಕೆಯನ್ನು ಯಾರಾದರೂ ನೆಂಟರು ಬಂದಾಗ ಆಕೆಯನ್ನು ಮನೆಯೊಳಗಡೆ ಕೂಡಿ ಹಾಕುವಂಥದ್ದು, ಸೊ ಇದು ಕೂಡ ಈ ಒಂದು ಕಾಯ್ದೆಗೆ ಒಳಪಡ್ತದೆ.
1: ಖಂಡಿತ ಸರ್, ತಾವು ಕೇಳಿದಂಥ ಪ್ರಶ್ನೆಯಲ್ಲಿ ಸರ್, ಒಂದು ಈಗ ಗೃಹ ಬಂಧನದಲ್ಲಿಟ್ಟಾಗ ಅದು ಮೂರು, ಅಂದರೆ ಭಾರತ ಸಂವಿಧಾನದ ಆರ್ಟಿಕಲ್ 14, 15, 21 ಏನಿದೆ ಇದೆಲ್ಲದರ ವೈಲೇಷನ್ ಸರ್. ಅಲ್ಲಿ ಮೂಲಭೂತ ಹಕ್ಕನ್ನು ಕಿತ್ಕೊಂಡಂಗೆ ಆಯಿತು, ಸಮಾನತೆ ಹಕ್ಕನ್ನು ಕಿತ್ಕೊಂಡಂಗೆ ಆಯಿತು ಸರ್, ತಾರತಮ್ಯ ಮಾಡಿದಂಗೆ ಆಯಿತು, ಹೆಣ್ಣು ಮಗಳು ಹೊರಗೆ ಹೋಗಬಾರ್ದು ಅಂತ. ಎಸ್ಪೆಷಲಿ ನಿಮಗೆ ರೈಟ್ ಟು ಲೈಫ್ ಆರ್ಟಿಕಲ್ 21 ಏನಿದೆ ಸರ್, ಅದನ್ನು ಕೂಡ ಕಿತ್ಕೊಂಡಂಗೆ ಆಯಿತು ಸರ್. ಕಂಪ್ಲೀಟ್ಲಿ ಬರೀ ಒಂದು ಕಾನೂನಿನಲ್ಲಿ ಒಂದು ಅಂಡರಲ್ಲಿ ಬರುವಂಥದ್ದು ಬರೀ ಅಪರಾಧ ಮಾತ್ರ ಅಲ್ಲ, ಮತ್ತು ಅದೊಂದು ಅಸಂವಿಧಾನಿಕ ಕೂಡ ಹೌದು ಸರ್.
0: ಒಂದು ವೇಳೆ ಅವಳನ್ನು ಆ ರೀತಿಯಾಗಿ ಮಾಡದಿದ್ದರೆ ಆಕೆ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾಳೆ, ಅಥವಾ ಆಕೆ ಇನ್ನೊಬ್ಬರಿಗೆ ಮಾನಸಿಕವಾಗಿ ಏನಾದರೂ ಇದು ಮಾಡು ಇರ್ಬೋದು, ಅವಳಿಗೆ ಏನು ಮಾನಸಿಕವಾದಂತಹ ಏನು ಕಾಯಿಲೆಗಳು ಇರ್ಬೋದು, ಆಗ ಏನು ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಯಾವ ರೀತಿಯ ಒಂದು ಪರಿಹಾರಗಳನ್ನು ಕೊಡ್ತದೆ? ಒಂದೇ ಆಕೆಗೆ ಉನ್ನತವಾದಂಥ ವೈದ್ಯಕೀಯ ಸಲಹೆಗಳನ್ನು ಕೊಡ್ತದ, ಅಥವಾ ಆಕೆಗೆ ಮೇಂಟೆನೆನ್ಸ್ಗಳನ್ನು ಯಾರು ಕೊಡಬೇಕು? ಆಕೆಗೆ ಎಲ್ಲರ ಜೊತೆಗೆ ಈಗ ಹೇಗೆ ನಾವೆಲ್ಲರೂ ಬಂದು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೇವೆ, ಒಟ್ಟಿಗೆ ಕೂತ್ಕೊಂಡು ಏನೋ ಒಂದು ಏನು ಮಾತಾಡ್ತೇವೆ, ಆ ರೀತಿಯ ಅವಶ್ಯಕತೆಗಳು ಆಕೆಗೆ ಎಷ್ಟೋ ವರ್ಷಗಳಿಂದ ಹಿಂದೆಯೇ ಅವಳಿಂದ ಅದನ್ನು ಕಿತ್ಕೊಂಡಿದ್ದಾರೆ, ಈ ರೀತಿಯ ಅವಕಾಶಗಳು ಆಕೆಗೆ ಸಿಗ್ತದ?
1: ಸರ್, ಈಗ ಈ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟಲ್ಲಿ ಈಗ ಏನೆಲ್ಲ ಕೃತ್ಯಗಳು ಅವ್ರು ಮಾಡ್ತಾರೆ, ಇವೆಲ್ಲ ಅದರ ಇಂಟೆನ್ಷನ್ ಏನಿದೆ ಸರ್, ಈಗ ಮಾಡುವಂಥ ಉದ್ದೇಶ, ನೋವನ್ನು ಮಾಡುವ ಉದ್ದೇಶದಿಂದ. ಫಾರ್ ಎಕ್ಸಾಂಪಲ್ ಸರ್, ಈಗ ಒಂದು ಮಹಿಳೆಯರಿಗೆ ಒಬ್ಬ ವ್ಯಕ್ತಿ ನೋವನ್ನು ಮಾಡುವ ಉದ್ದೇಶದಿಂದ ಅಥವಾ ಆಕೆಗೆ ಹಿಂಸೆ ಮಾಡುವ ದೌರ್ಜನ್ಯ ಮಾಡುವ ಉದ್ದೇಶದಿಂದ ಯಾವುದಾದ್ರೂ ಕೃತ್ಯ ಮಾಡಿದರೆ ಖಂಡಿತ ಅದು ಅಪರಾಧ. ಬಟ್ ನೀವು ಕೇಳಿದ ಪ್ರಶ್ನೆಯಲ್ಲಿ ಒಂದು ಮಾನಸಿಕವಾಗಿ

0: ಅಸ್ವಸ್ಥಳಾದಂತಹ ಒಂದು ಹೆಣ್ಣು, ಆಕೆಯನ್ನು ಹೊರಗೆ ಬಿಟ್ಟರೆ ಯಾರಿಗಾದರೂ ಕೂಡ ತೊಂದರೆಯಾಗುತ್ತದೆ ಅಂತ ಬಂದಾಗ ಅಲ್ಲಿ ಯಾವುದು ದೌರ್ಜನ್ಯ ಅಂದರೆ ಆತನ ಮನಸ್ಸಲ್ಲಿ ಆಕೆಗೆ ದೌರ್ಜನ್ಯ ಮಾಡುವಂಥ ಇಂಟೆನ್ಷನ್ ಬರಲ್ಲ ಸರ್. ಈಗ ಯಾವುದೇ ಕಾನೂನು ಅಂದರೆ ಯಾವುದೇ ಒಂದು ಅಪರಾಧ ಘಟಿಸಬೇಕಾದ್ರೆ ಮೊದಲೊಂದು ಅಪರಾಧ ಮಾಡುವ ಮನಸ್ಸು ಅಂತ ಇರಬೇಕು, ಮೆನ್ಸಿರಿಯಾ ಅಂತ ಹೇಳ್ತಾರೆ ಕಾನೂನಿನ ಭಾಷೆಯಲ್ಲಿ. ಅಲ್ಲಿ ಇಂಟೆನ್ಷನ್ ಇರಲ್ಲ ಸರ್. ಈಗ ಆಕೆಯಿಂದ ಬೇರೆಯವರಿಗೆ ತೊಂದರೆ ಆಗ್ತದೆ, ಅದಕ್ಕೋಸ್ಕರ ನಾವು ಆಕೆಯನ್ನು ಆಕೆಯ ರಕ್ಷಣೆಗೋಸ್ಕರ ನಾವು ಹೊರಗೆ ಬಿಡಲಿಲ್ಲ ಅಂತ.
1: ಸರಿ ಸರ್, ಅದೇ ಒಂದು ಮಾತಿನಲ್ಲಿ ಮುಂದುವರೆದು ಆಕೆಗೆ ಮಾನಸಿಕವಾಗಿ ದೈಹಿಕವಾಗಿ ಹೊಡೆಯುವುದು ಬಡಿಯುವುದಲ್ಲಿ ಕಂಡು ಬಂದಿದೆ, ಇದು ಕೂಡ ಈ ಕಾಯ್ದೆಗೆ ಒಳಪಡ್ತದೆ?
0: ಖಂಡಿತ ಬರುತ್ತೆ ಸರ್, ಖಂಡಿತ ಸರ್. ಈ ಹೊಡೆಯುವಂಥದ್ದು ಬಡಿಯುವಂಥದ್ದು ಇದು ಒಂದು ಕ್ರುಯಲ್ಟಿ ಸರ್. ಬರೀ ಈ ಕಾಯ್ದೆ ಮಾತ್ರ ಅಲ್ಲ ಸರ್, ದಂಡನೀಯ ಕಾನೂನು ಏನಿದೆ ಸರ್ ಅದರ ಅಂಡರಲ್ಲಿಯೂ ಕೂಡ ಅದು ಬರುತ್ತೆ, ಅದು ಕ್ರುಯಲ್ಟಿ ಆಗುತ್ತೆ. ಖಂಡಿತವಾಗಿಯೂ ಈ ಕಾನೂನಿನ ಅಡಿಯಲ್ಲಿ ಬರುತ್ತೆ. ಯಾಕಂತ ಹೇಳಿದ್ರೆ ಸರ್, ಈಗ ಒಂದು ಮಹಿಳೆಯರಿಗೆ ಫಾರ್ ಎಕ್ಸಾಂಪಲ್, ಈಗ ಆಕೆ ಮಾನಸಿಕ ರೋಗಿಯಾಗಿದ್ದು ಆಕೆಗೆ ಮನೆಯವರು ಯಾವುದೇ ರೀತಿಯಾದಂತಹ ಔಷಧಿಗಳನ್ನು ಅಥವಾ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಖರ್ಚನ್ನು ವ್ಯವಸ್ಥೆಯನ್ನು ಮಾಡದಿದ್ದರೂ ಕೂಡ ಅದೊಂದು ಕೌಟುಂಬಿಕ ಹಿಂಸಾಚಾರವೇ ಆಗಿರುತ್ತೆ, ಖಂಡಿತವಾಗಿಯೂ ಕೂಡ ಈ ಒಂದು ಕಾನೂನಿನ ಅಂಡರಲ್ಲಿ ಬರುತ್ತೆ ಸರ್. ಇಂಥ ಸಂದರ್ಭದಲ್ಲಿ ಸರ್, ಈಗ ಆ ಒಂದು ಮಹಿಳೆಯೇ ನೇರವಾಗಿ ಆಕೆಗೆ ಹೋಗಿ ಅರ್ಜಿಯನ್ನು ಸಲ್ಲಿಸುವಂತಹ ಒಂದು ಕೆಪಾಸಿಟಿ ಇರಲ್ಲ. ಅಂಥ ಸಂದರ್ಭದಲ್ಲಿ ಆಕೆಯ ಪರವಾಗಿ ಯಾರಾದರೂ ಕೂಡ ಅರ್ಜಿ ಸಲ್ಲಿಸಬಹುದು, ಅದು ಸ್ಪೆಸಿಫಿಕ್ ಈ ಕಾನೂನಿನ ಅಂಡರಲ್ಲಿದೆ. ಮತ್ತು ಪ್ರೊಟೆಕ್ಷನ್ ಆಫೀಸರ್ಗೂ ಕೂಡ ಅದರ ಮಾಹಿತಿಯನ್ನು ನೀಡಬಹುದು. ಮತ್ತು ಇಲ್ಲಿ ಎಸ್ಪೆಷಲಿ ಏನಂತ ಹೇಳಿದರೆ ಸರ್, ಈ ಪ್ರೊಟೆಕ್ಷನ್ ಆಫೀಸರ್ಗೆ ಕೂಡ ಇಮ್ಮಿಡಿಯೇಟ್ಲಿ ಆಗಿ ಆಕೆಗೆ ಒಂದು ಶೆಲ್ಟರ್ ಕೊಡುವಂಥದ್ದು ಅಥವಾ ಮೆಡಿಕಲ್ ಅಲವನ್ಸ್ ಅಂದರೆ ಆ ಒಂದು ವ್ಯವಸ್ಥೆಯನ್ನು ಕೂಡ ಮಾಡುವಂತಹ ಒಂದು ಮಾಡಬೇಕು ಅಂತ ಈ ಕಾನೂನಿನ ಅಂಡರಲ್ಲಿದೆ
1: ಸರ್. ಈಗ ಅದೇ ಒಂದು ಮಾನಸಿಕವಾದಂಥ ಒಬ್ಬಳು ಹೆಣ್ಣು ಮಗಳದವಳು ಗೃಹ ಬಂಧನದಲ್ಲಿ ಈಡಿಸಿದ್ದಾರೆ. ಸೊ ಅವಳನ್ನು ಮಾನಸಿಕವಾಗಿ ಅವಳಿಗೆ ಹೇಳಿ ಹೇಳಿ ಇನ್ನಷ್ಟು ಹಿಂಸೆಗಳನ್ನು ನೀಡ್ತಾ ಇದ್ದಾರೆ. ಅಲ್ಲಿ ಕುಟುಂಬದ ಯಾವುದೋ ಒಬ್ಬ ವ್ಯಕ್ತಿ ಆಕೆಯ ಜೊತೆಗೆ ಯಾವುದೋ ರೀತಿಯ ದೈಹಿಕ ಸಂಬಂಧಗಳನ್ನು ಇದು ಮಾಡಿದೆ. ಆಕೆಗೆ ಪಾಪ ಗೊತ್ತಿಲ್ಲ, ಆಕೆ ಗರ್ಭಿಣಿ ಆಗ್ತಾಳೆ. ಅದರ ಮುಂದಿನ ಪರಿಹಾರಗಳು, ಆಕೆಗೆ ಬೇಕಾದಂಥ ಮುಂದಿನ ಮಾನಸಿಕವಾಗಿರ್ಬೋದು, ಸಂರಕ್ಷಣೆ ಇರ್ಬೋದು, ಏನೂ ತಿಳಿಯದಂಥ ಆಕೆಗೆ ಒಂದು ಮಗುವಿಗೆ ಜನ್ಮ ಕೊಡ್ತಾಳೆ ಅಂತ ಹೇಳಿದಾಗ ಈ ಕಾಯ್ದೆ ಏನು ಹೇಳಿ? ಈ ಒಂದು ಪ್ರಕರಣಗಳು ಸಮಾಜದಲ್ಲಿ ನಡೀತಾ ಇದೆ ಸರ್.
0: ಸರ್, ಈಗ ಇಂತಹ ಕೃತ್ಯ ನಡೆದಾಗ ಇಡೀ ಸಬ್ಜೆಕ್ಟ್ ಟು ರೇಪ್ ಆಗುತ್ತೆ ಸರ್. ಅದೊಂದು ಅತ್ಯಾಚಾರ ಸರ್. ಅತ್ಯಾಚಾರಕ್ಕೆ ಅಫ್ಕೋರ್ಸ್ ದಂಡನೀಯ ಕಾನೂನು ದೊಡ್ಡ ಮಟ್ಟದಲ್ಲಿ ಇದೆ ಸರ್. ಈ ಕಾನೂನಿನಲ್ಲಿ ಬರಬೇಕಾದ್ರೆ ಸರ್, ಅಫ್ಕೋರ್ಸ್ ಇದರಲ್ಲಿಯೂ ಕೂಡ ಒಂದು ಲೈಂಗಿಕ ದೌರ್ಜನ್ಯ ಅಂತ ಮೆನ್ಷನ್ ಮಾಡಿದ್ದೇನೆ. ಆ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ಹೆಣ್ಣಿಗೆ ಈ ಕಾನೂನಿನ ಅಂಡರಲ್ಲಿಯೂ ಕೂಡ ರಕ್ಷಣೆ ಇದೆ. ಅದೇ ರೀತಿ ತಾವು ಹೇಳಿದಂತೆ, ಈಗ ಏನು ಆಕೆ ಗರ್ಭಿಣಿ ಆಗ್ತಾಳೆ ಅಂದರೆ ಆಕೆಗೆ ಗೊತ್ತಿರದಂತೆ ಆಕೆಯ ಮೇಲೆ ನಡೆದಂಥ ಒಂದು ಅತ್ಯಾಚಾರ, ಇದಕ್ಕೆ ಒಂದು ದಂಡನೀಯ ಕಾನೂನು ಅಂಡರಲ್ಲಿಯೂ ಕೂಡ ಕಾಂಪನ್ಸೇಷನ್ ಕೂಡ ಬರುತ್ತೆ ಸರ್.
1: ಸರ್, ಈಗ ನಾವೊಂದು ಈ ಒಂದು ಕಾನೂನು ಸಲಹೆ ಕಾರ್ಯಕ್ರಮಗಳನ್ನು ಮಾಡುವಂಥ ಸಮಯದಲ್ಲಿ ಪೋಕ್ಸೊ ಆ್ಯಕ್ಟ್ಗಳನ್ನು ಕೂಡ ಮಾಡಿದ್ದೇವೆ, ಜೊತೆಗೆ ಪಾಶ್ ಆ್ಯಕ್ಟ್ಗಳನ್ನು ಕೂಡ ಮಾಡಿದ್ದೇವೆ. ಪಾಶ್ ಆ್ಯಕ್ಟ್ ಮತ್ತು ಪೋಕ್ಸೊ ಆ್ಯಕ್ಟ್ಗಿಂತ ಈ ಕೌಟುಂಬಿಕ ಹಿಂಸಾಚಾರದಿಂದ ಮಹಿಳೆಯರ ರಕ್ಷಣೆ ಎಷ್ಟು ಭಿನ್ನವಾಗಿದೆ ಮತ್ತು ಎಷ್ಟು ಗಂಭೀರವಾಗಿದೆ?
0: ಸರ್, ತುಂಬ ಒಳ್ಳೆ ಕ್ವೆಶನ್ ಸರ್. ಈಗ ಪೋಕ್ಸೊ ಆ್ಯಕ್ಟ್ ಇರುವಂಥದ್ದು ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ಸ್ ಫ್ರಮ್ ಸೆಕ್ಸುವಲ್ ಒಫೆನ್ಸಸ್ ಅಂತ, ಮಕ್ಕಳನ್ನು ಅಂದರೆ 18 ವರ್ಷಕ್ಕೆ ಕೆಳಗಿರುವಂತಹ ಮಕ್ಕಳಿಗೆ ಲೈಂಗಿಕ ದೌರ್ಜನ್ಯಗಳಿಂದ ರಕ್ಷಿಸಲಿಕ್ಕೆ ಇರುವಂಥದ್ದು. ಅದೇ ರೀತಿ ಪಾಶ್ ಆ್ಯಕ್ಟ್ ಇರುವಂಥದ್ದು ಈ ವರ್ಕ್ ಪ್ಲೇಸ್ಗಳೇನಿರುತ್ತೆ ಅಲ್ಲಿ ಮಹಿಳೆಯರಿಗೆ ಏನು ಪ್ರಾಬ್ಲಮ್ ಆಗಿರುತ್ತೆ ಅದು ಮಾಡುವಂಥದ್ದು ಸರ್. ಎಸ್ಪೆಷಲಿ ಅದೆರಡೂ ಕೂಡ ಪಿನಲ್ ದಂಡ ನೀಡುವಂಥ ಕಾನೂನುಗಳು. ಬಟ್ ಈ ಕಾನೂನು ಯಾಕೆ ಭಿನ್ನ ಅಂತ ಹೇಳಿದರೆ ಸರ್, ಇದರಲ್ಲಿ ದಂಡನೆ ಮಾತ್ರ ಅಲ್ಲ, ದಂಡನೆ ಅಂದರೆ ಇದರಲ್ಲಿ ಇಮ್ಮಿಡಿಯೇಟ್ ಆಗಿ ದಂಡನೆ ಇರಲ್ಲ ಈ ಒಂದು ಕಾನೂನಿನಲ್ಲಿ. ಯಾವಾಗ ಆ ವ್ಯಕ್ತಿ ಅಂದರೆ ಬಾಧಿತ ಮಹಿಳೆಗೆ ತೊಂದರೆ ಕೊಟ್ಟಂತಹ ವ್ಯಕ್ತಿ ಯಾವಾಗ ಕಾನೂನಿನ ಒಂದು ಆದೇಶವನ್ನು ಪಾಲನೆ ಮಾಡುವುದಿಲ್ವೋ ಅಂಥ ಸಂದರ್ಭದಲ್ಲಿ ಆಕೆ ಆತನಿಗೆ ಶಿಕ್ಷೆ ಇರುವಂಥದ್ದು. ಬಟ್ ಈ ಕಾನೂನು ಯಾಕೆ ಭಿನ್ನ ಅಂತ ಹೇಳಿದರೆ ಸರ್, ಇದರಲ್ಲಿ ರಿಲೀಫ್ಗಳಿರುತ್ತೆ, ಅವೆಲ್ಲವೂ ಕೂಡ ದಂಡನೀಯ ಕಾನೂನು ಸರ್. ಈಗ ಫಾರ್ ಎಕ್ಸಾಂಪಲ್, ಒಂದು ಕೃತ್ಯ ನಡೆದಾಗ ಆ ಕೃತ್ಯಕ್ಕೆ ಆ ಪ್ರೂವ್ ಆದ ನಂತರ ಆತನಿಗೆ ದಂಡನೆ ಕೊಡುವಂಥದ್ದು. ಬಟ್ ಇದು ರಕ್ಷಣೆಯ ಕಾನೂನು. ಅಫ್ಕೋರ್ಸ್ ಎಲ್ಲ ಕಾನೂನು ಇರುವಂಥದ್ದು ರಕ್ಷಣೆಗೆ, ಬಟ್ ಈ ಒಂದು ಸ್ಪೆಸಿಫಿಕ್ ಆಗಿ ಈ ಒಂದು ಕಾನೂನು ಬಂದಂಥ ಉದ್ದೇಶವೇ ರಕ್ಷಣೆ, ಮಹಿಳೆಯರಿಗೆ ರಕ್ಷಣೆ ಅಂತ. ಫಾರ್ ಎಕ್ಸಾಂಪಲ್ ಸರ್, ಇಮ್ಮಿಡಿಯೇಟ್ಲಿ ಆಗಿ ಸಿಗುವಂಥ ರಿಲೀಫ್ಗಳಿರ್ಬೋದು. ಈಗ ಮಾನಿಟರಿ ರಿಲೀಫ್ ಅಫ್ಕೋರ್ಸ್ ಈಗ ಕಾಂಪನ್ಸೇಷನ್ ಅಂತ ಒಂದು ಸಿಗುತ್ತೆ, ಅದೇನೇ ಇರಬಹುದು. ಬಟ್ ಇದರಲ್ಲಿ ಸರ್, ಸ್ಪೆಸಿಫಿಕ್ ಆಗಿ ಈ ಪ್ರೊಟೆಕ್ಷನ್ ಆರ್ಡರ್ ಇರುವಂಥದ್ದು, ಈ ರೆಸಿಡೆನ್ಸ್ ಆರ್ಡರ್ ಇರುವಂಥದ್ದು, ಮತ್ತು ಇನ್ನೊಂದು ಏನಂತ ಹೇಳಿದರೆ, ಕೆಲವೊಂದು ಸಂದರ್ಭದಲ್ಲಿ ಈ ಒಂದು ಕಾನೂನಿನ ಮತ್ತೊಂದು ವಿಶೇಷತೆ ಅಂತ ಹೇಳಿದರೆ, ಈಗ ಇದರಲ್ಲಿ ಮಕ್ಕಳ ಕಸ್ಟಡಿಯು ಕೂಡ ಇಂಟ್ರೀಮ್ ಆಗಿ ಕೊಡಬಹುದು ಅಂತ ಒಂದಿದೆ ಇದರಲ್ಲಿ. ಸೊ ಹಾಗಾಗಿ ಮತ್ತೆ ಈ ಒಂದು ಕಾನೂನು ಒಂದು ಪರಿಹಾರಾತ್ಮಕ ಕಾನೂನು ಕೂಡ ಹೌದು. ಸೊ ಅದೊಂದು ಇದರ ಒಂದು ವಿಶೇಷತೆ.
1: ಸರ್, ಈಗ ಮಕ್ಕಳ ಕಸ್ಟಡಿ ಅಂತ ಹೇಳಿ,
0: ಹೌದು,
1: ಸೊ ಮಕ್ಕಳ ಕಸ್ಟಡಿ ಬಗ್ಗೆ ತಾವು ತಿಳಿಸ್ಬೇಕು ಸರ್.
0: ಸರ್, ಈಗ ಮಕ್ಕಳ ಕಸ್ಟಡಿ ಬಗ್ಗೆ ಸಾಮಾನ್ಯವಾಗಿ ಗಾರ್ಡಿಯನ್ ಅಂಡ್ ವಾರ್ಡ್ಸ್ ಆಕ್ಟ್ ಅಂಡರ್ ಅಲ್ಲಿ ಬರುತ್ತೆ. ಬಟ್ ಅಂದ್ರೆ ಅದರಲ್ಲಿ ಈ ಕಾನೂನಿನಲ್ಲಿ ಇಂಟ್ರಿಮ್ ಕಸ್ಟಡಿ ಬಗ್ಗೆ ಮಾತ್ರ ಒಂದು ಹೇಳಿರುವಂತದ್ದು. ಈಗ ಸಂಪೂರ್ಣವಾಗಿ ಈಗ

0: ಮಕ್ಕಳ ಕಸ್ಟಡಿ ಯಾರಿಗೆ ಕೊಡಬೇಕು, ಅಥವಾ ವಾರ್ಡನ್ ಆಗಿ ಯಾರನ್ನು ಅಪಾಯಿಂಟ್ ಮಾಡುವಂಥದ್ದು, ಅದು ಅದರಲ್ಲಿ ಅನೇಕ ಬಗೆಗಳಿವೆ. ಅಂದರೆ ಕೆಲವೊಮ್ಮೆ ಆಸ್ತಿಯ ಮಾರಾಟಕ್ಕೋಸ್ಕರ ವಾರ್ಡನ್ ಗಾರ್ಡಿಯನ್ ಅನ್ನು ಅಪಾಯಿಂಟ್ ಮಾಡುವಂಥದ್ದು ಅಥವಾ ಇನ್ನಿತರ ಉದ್ದೇಶಗಳಿಗೆ. ಬಟ್ ಈ ಕಾನೂನಿನಲ್ಲಿ ಮಕ್ಕಳ ಕಸ್ಟಡಿ ಇರುವಂಥದ್ದು ಕೆಲವು ಸಂದರ್ಭದಲ್ಲಿ ಕೌಟುಂಬಿಕ ದೌರ್ಜನ್ಯಕ್ಕೆ ಒಳಗಾದಂತಹ ಮಹಿಳೆಯ ಮಕ್ಕಳು ಗಂಡನ ಬಳಿ ಇದ್ದಾಗ, ಆ ಸಂದರ್ಭದಲ್ಲಿ ಆ ಮಕ್ಕಳ ಕಸ್ಟಡಿ ಅಂದ್ರೆ ಇಂಟ್ರಿಮ್ ಕಸ್ಟಡಿ, ಮಧ್ಯಂತರ ಕಸ್ಟಡಿಗೆ ಮಾತ್ರ ಇದರಲ್ಲಿ ಅವಕಾಶ ಇರುವಂಥದ್ದು.
1: ಅಂದ್ರೆ ಮೀಡಿಯೇಷನ್ ಪ್ರಕಾರ ಮಧ್ಯಸ್ಥಿಕೆಯಾಗಿ ಏನಾದರೂ ನಡೀತದೆ?
0: ಖಂಡಿತ, ಇದರಲ್ಲಿ ಮಧ್ಯಸ್ಥಿಕೆಗೆ ಅವಕಾಶವಿದೆ. ಈಗ ನೇರವಾಗಿ ಅರ್ಜಿಯನ್ನು ಸಲ್ಲಿಸಿದಂಥ ಮಹಿಳೆ, ನಂತರ ಅಫ್ಕೋರ್ಸ್ ಅಗ್ರೀಡ್ ಆಕೆಯ ಗಂಡನೋ ಅಥವಾ ಯಾರ ವಿರುದ್ಧ ಆಕೆಯ ದೂರು ಕೊಟ್ಟಿದ್ದಲ್ಲಿ ಅವರಿಗೆ ಕೋರ್ಟಿಂದ ನೋಟಿಸ್ ಹೋಗುತ್ತೆ. ಇದಾದ ನಂತರ ಅವರು ಅಪಿಯರ್ ಆದ ನಂತರ ಆ ಪ್ರೊಸೀಜರ್ ಪ್ರಕಾರ ಅವರಿಗೆ ಇದರ ಮೇಲೆ ಒಬ್ಜೆಕ್ಷನ್ ಅನ್ನು ಸಲ್ಲಿಸಬಹುದು. ಅಂದ್ರೆ ಅಫ್ಕೋರ್ಸ್ ಅವರು ಅದರ ಸತ್ಯಾಸತ್ಯತೆಯನ್ನು ಕೋರ್ಟ್ ಕಂಡುಕೊಳ್ಬೇಕಾದ್ರೆ ಆ ಪ್ರೊಸೀಜರ್ ಪ್ರಕಾರ ಹೋಗಬೇಕಾಗುತ್ತೆ. ಸರ್, ಮುಖ್ಯವಾಗಿ ನ್ಯಾಯಾಲಯಗಳು ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಮೊದಲಿಗೆ ಒಂದು ಮಧ್ಯಸ್ಥಿಕೆಗೆ ಒಂದು ದಾರಿ ಮಾಡಿಕೊಡ್ತದೆ. ಅದು ಕೋರ್ಟಲ್ಲಿ ನಡೆಯುವಂತಹ ಮೀಡಿಯೇಷನ್ ಇರ್ಬೋದು, ಅಥವಾ ನ್ಯಾಯಾಧೀಶರೇ ನಡೆಸುವಂತಹ ಮೀಡಿಯೇಷನ್ ಇರ್ಬೋದು, ಅಥವಾ ಕೋರ್ಟಲ್ಲಿ ಇರುವಂತಹ ಮೀಡಿಯೇಷನ್ ಸೆಂಟರ್ ಇದೆ, ಅದಕ್ಕೂ ಕೂಡ ರೆಫರ್ ಮಾಡಿ ಅಲ್ಲಿಯೂ ಕೂಡ ಸರಿ ಮಾಡುವಂತಹ ಪ್ರಯತ್ನವೂ ಕೂಡ ಇಲ್ಲಿ ನಡೆಯುತ್ತೆ ಸರ್. ಅದರಲ್ಲಿ

ಇದುವರೆಗೆ ಮಹಿಳೆಯರ ಮೇಲಿನ ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ ಡೊಮೆಸ್ಟಿಕ್ ವಯಲೆನ್ಸ್ ಆಕ್ಟ್ ಕುರಿತು ಮಾಹಿತಿ ಕೇಳಿದಿರಿ. ಈ ಕುರಿತು ಇನ್ನಷ್ಟು ಮಾಹಿತಿಗಳನ್ನು ಮುಂದಿನ ಭಾಗದಲ್ಲಿ ಕೇಳಬಹುದು. ಇದು ಇಂದಿನ ಕಾನೂನು ಸಲಹೆ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
3: ಆಕಾಶವಾಣಿ ಮಂಗಳೂರು. ಯುವವಾಣಿ ಯುವ ಕೇಳುಗರಿಗೆ ವಂದನೆಗಳು ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕೃತಿಕಾ ಅವರಿಂದ ಭಾಷಣ, ಬಳಿಕ ನಯನ ಜಿಎಸ್ ಅವರಿಂದ ಸಣ್ಣ ಕಥೆಯನ್ನ ಕೇಳುವಿರಿ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಕೃತಿಕಾ ಅವರಿಂದ ಭಾಷಣ. ವಿದ್ಯಾರ್ಥಿ ಜೀವನದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯ ಪಾತ್ರ.
4: ರಾಷ್ಟ್ರೀಯ ಸೇವಾ ಯೋಜನೆ ಎನ್ನುವುದು ಭಾರತ ಸರ್ಕಾರದಿಂದ ಪ್ರಾಯೋಜಿತವಾದ ಸಾರ್ವಜನಿಕ ಸೇವಾ ಸಂಸ್ಥೆ. ಇದನ್ನು ನಡೆಸುವವರು ಭಾರತ ಸರ್ಕಾರದ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ, ಡಿಪಾರ್ಟ್ಮೆಂಟ್ ಆಫ್ ಯೂತ್ ಅಫೇರ್ಸ್ ಆ್ಯಂಡ್ ಸ್ಪೋರ್ಟ್ಸ್. ಗಾಂಧೀಜಿಯವರ ಶತವರ್ಷವಾದ 1969 ಈ ಯೋಜನೆಗೆ ಚಾಲನೆ ನೀಡಲಾಯಿತು. ಈ ಸಂಸ್ಥೆಯ ಮುಖ್ಯ ಉದ್ದೇಶವು ಭಾರತೀಯ ವಿದ್ಯಾರ್ಥಿಗಳ ವ್ಯಕ್ತಿತ್ವವನ್ನು ಸಾರ್ವಜನಿಕ ಸೇವೆಯ ಮೂಲಕ ಅಭಿವೃದ್ಧಿಗೊಳಿಸುವುದಾಗಿದೆ. ಈ ಸ್ವಯಂ ಪ್ರೇರಿತ ಸಂಸ್ಥೆಯ ಮೂಲ ತತ್ವವು ವಿದ್ಯಾರ್ಥಿಗಳಿಗೆ ಲೋಕಸೇವೆಯ ಮೂಲಕ ರಾಷ್ಟ್ರ ನಿರ್ಮಾಣದ ಕಾರ್ಯಗಳಲ್ಲಿ ಒಳಗೊಂಡಂತಹ ಅನುಭವವನ್ನು ನೀಡುವುದು ಹಾಗೂ ಇದರೊಂದಿಗೆ ರಾಷ್ಟ್ರಪ್ರೇಮ ಮತ್ತು ಸೇವಾ ಭಾವನೆಗಳನ್ನು ಬೆಳೆಸುವುದಾಗಿದೆ. ಎನ್ಎಸ್ಎಸ್ ಎಂದರೆ ನಾನು ಸದಾ ಸಿದ್ಧ ಅಥವಾ ನಾನು ಶಿಸ್ತಿನ ಸಿಪಾಯಿ ಎಂದು ಅರ್ಥೈಸಬಹುದು. ಅನುಭವವು ಸವಿಯಲ್ಲ, ಅದರ ನೆನಪೇ ಸವಿಯು, ಅದು ಕದ್ದುಮೇಯದ ಮನವು. ಹೀಗೆ ಹೇಳಿದವರು ಕವಿ ಕಡೆಂಗೋಡ್ಲು ಶಂಕರಭಟ್ಟ. ಎನ್ಎಸ್ಎಸ್ ಒಂದು ಅನುಭವ. ಎನ್ಎಸ್ಎಸ್ ಧ್ಯೇಯ ವಾಕ್ಯ ನನಗಲ್ಲ ನಿನಗೆ, ನಾಟ್ ಮೀ ಬಟ್ ಯು. ಪ್ರಜಾಪ್ರಭುತ್ವ ದೇಶದಲ್ಲಿ ಬದುಕಿನ ಹಾಗೇನೆ ನಿಸ್ವಾರ್ಥ ಸೇವೆಯಲ್ಲಿ ಮತ್ತು ಬೇರೆ ವ್ಯಕ್ತಿಗಳೊಂದಿಗೆ

ಮೆಚ್ಚುಗೆಯಾಗಿ ಗುರುತಿಸಿಕೊಂಡು ಮಾನವೀಯತೆಯನ್ನು ಎತ್ತಿ ತೋರಿಸುವ ಅಗತ್ಯವನ್ನು ಎನ್ಎಸ್ಎಸ್ ಧ್ಯೇಯವಾಕ್ಯ ಪ್ರತಿಬಿಂಬಿಸುತ್ತದೆ. 1969 ಸೆಪ್ಟೆಂಬರ್ 24ರಂದು ನಮ್ಮ ರಾಷ್ಟ್ರದಲ್ಲಿ ಎನ್ಎಸ್ಎಸ್ ಆರಂಭವಾಯಿತು. ಮಹಾತ್ಮ ಗಾಂಧೀಜಿ ಅವರು ಭಾರತ ದೇಶದಲ್ಲಿ ಗ್ರಾಮ ಸ್ವರಾಜ್ಯದ ಕನಸನ್ನು ಕಂಡರು. ಅದರ ಪ್ರತಿಫಲವೇ ರಾಷ್ಟ್ರೀಯ ಸೇವಾ ಯೋಜನೆಯಾಗಿ ರೂಪುಗೊಂಡಿತು. ಆರಂಭದಲ್ಲಿ 40,000 ವಿದ್ಯಾರ್ಥಿಗಳಿದ್ದ ಈ ಯೋಜನೆ ಪ್ರಸ್ತುತ ಒಂದೊಂದು ವಿಶ್ವವಿದ್ಯಾನಿಲಯಗಳಲ್ಲಿ 10,000ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ. ಎನ್ಎಸ್ಎಸ್ ಘಟಕ ಎಲ್ಲಾ ಕಾಲೇಜುಗಳಲ್ಲೂ ಇರುತ್ತದೆ. ಒಂದು ಘಟಕ ಎಂದರೆ 100 ವಿದ್ಯಾರ್ಥಿ ಸ್ವಯಂ ಸೇವಕರು ಇರುತ್ತಾರೆ. ಇವರಿಗೆ ಒಬ್ಬರು ಯೋಜನಾಧಿಕಾರಿ ಇರುತ್ತಾರೆ. ಎನ್ಎಸ್ಎಸ್ನ ಇತಿಹಾಸ. ಭಾರತಕ್ಕೆ ಸ್ವತಂತ್ರ ಸಿಕ್ಕಿದ ಮೇಲೆ ಯುಜಿಸಿ ಯೂನಿವರ್ಸಿಟಿ ಗ್ರ್ಯಾಂಡ್ಸ್ ಕಮಿಷನ್ ಸರ್ವೆಯಲ್ಲಿ ರಾಧಾಕೃಷ್ಣರನ್ನು ಅಧ್ಯಕ್ಷರನ್ನಾಗಿ ಮಾಡಿ ಶಿಕ್ಷಣ ಸಂಸ್ಥೆಗಳಲ್ಲಿ ಸ್ವಯಂ ಸೇವಕರನ್ನು ರಾಷ್ಟ್ರದ ಸೇವೆಗಾಗಿ ತಯಾರು ಮಾಡಬೇಕೆಂದು ಹೇಳುವ ಒಂದು ಪ್ರಸ್ತಾವನೆಯನ್ನೇ ಸರ್ಕಾರದ ಮುಂದಿಟ್ಟರು.

ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಯುಜಿಸಿ ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನ್ ಸರ್ವೆಯಲ್ಲಿ ರಾಧಾಕೃಷ್ಣರನ್ನು ಅಧ್ಯಕ್ಷರನ್ನಾಗಿ ಮಾಡಿ ಶಿಕ್ಷಣ ಸಂಸ್ಥೆಗಳಲ್ಲಿ ಸ್ವಯಂ ಸೇವಕರನ್ನು ರಾಷ್ಟ್ರದ ಸೇವೆಗಾಗಿ ತಯಾರು ಮಾಡಬೇಕೆಂದು ಹೇಳುವ ಒಂದು ಪ್ರಸ್ತಾವನೆಯನ್ನೇ ಸರ್ಕಾರದ ಮುಂದಿಟ್ಟರು. ಈ ಆಲೋಚನೆಯನ್ನು ಜನವರಿ 1950 ಇಸವಿಯಲ್ಲಿ ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಆಫ್ ಎಜುಕೇಷನ್ ಸಿಎಬಿಇ ಸಭೆಯಲ್ಲಿ ಮತ್ತೊಮ್ಮೆ ಪ್ರಸ್ತಾಪ ಮಾಡಿದರು. ಸೇವಾ ಮನೋಭಾವದ ಅಗತ್ಯದಲ್ಲಿ ಸಮಾಜ ಮತ್ತು ಸಾಮಾನ್ಯರ ಸೇವೆಯ ನೆಲೆಯಲ್ಲಿ ಭಾರತದ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ 1 ವರ್ಷ ಸ್ವಯಂ ಸೇವಕರಾಗಬೇಕೆಂಬ ಒತ್ತಡ ತಂದರು. 1958 ಜವಾಹರಲಾಲ್ ನೆಹರು ಅವರು ಸಮಾಜ ಸೇವೆ ಎಂದು ಕರೆಸಿಕೊಳ್ಳುವ ಆಲೋಚನೆಯನ್ನು ಪದವಿ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಮೊದಲು ಆರಂಭಿಸಬೇಕೆಂದು ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಶಿಕ್ಷಣ ಇಲಾಖೆಯ ಮಾರ್ಗದರ್ಶನದಲ್ಲಿ ಇದೊಂದು ಸಕ್ರಿಯ ಯೋಜನೆಯಾಗಿ ಸಂಸ್ಥೆಗಳಲ್ಲಿ ರಾಷ್ಟ್ರೀಯ ಸೇವೆ ಎಂದು ಶೈಕ್ಷಣಿಕ ಅಗತ್ಯ ಪಡೆದ ಯೋಜನೆ ರೂಪುಗೊಂಡಿತು. ಈ ಯೋಜನೆ ಕಾಲೇಜುಗಳಲ್ಲಿ ಆರಂಭಿಸುವ ಮೊದಲು ರಾಜ್ಯಗಳ ಶಿಕ್ಷಣ ಮಂತ್ರಿಗಳಿಗೆ ಕಾರ್ಯಾಗಾರವನ್ನು ನಡೆಸಲಾಯಿತು. ಈ ಕಾರ್ಯಾಗಾರದಲ್ಲಿ ಒಪ್ಪಿಗೆ ಪಡೆದುಕೊಂಡು ಯೋಜನೆಯು ರಾಷ್ಟ್ರೀಯ ಸೇವೆ ಕೂಡಲೇ ಆರಂಭವಾಗಬೇಕು, ಹಾಗೆ ಇದಕ್ಕಾಗಿ ಒಂದು ಕಮಿಟಿ ರಚನೆ ಮಾಡಬೇಕು, ಇದನ್ನು ಕೂಡಲೇ ಚಾಲನೆಗೆ ತರಬೇಕೆಂದು ಸರ್ವಾನುಮತದ ಅನುಮೋದನೆ ಮಾಡಿದರು. ಹೀಗೆ ಸಿಡಿ ದೇಶ್ಮುಖ್ ಇವರ ಅಧ್ಯಕ್ಷತೆಯಲ್ಲಿ 1958 ರಾಷ್ಟ್ರೀಯ ಸೇವೆಯ ಕಮಿಟಿಯನ್ನು ಮಾಡಬೇಕೆಂದು ಸಲಹೆ ಕೊಟ್ಟರು. ಈ ಸಮಿತಿ 9 ಅಥವಾ 1 ವರ್ಷಕ್ಕೆ ರಾಷ್ಟ್ರೀಯ ಸೇವೆಯನ್ನು ಪರಿಚಯ ಮಾಡಬೇಕೆಂದು ಶಿಫಾರಸು ಮಾಡಿತು. ಈ ಅಭಿಪ್ರಾಯವನ್ನು ಏಪ್ರಿಲ್ 1967 ಸಮಾವೇಶದ ಸಂದರ್ಭದಲ್ಲಿ ರಾಜ್ಯದ ಶಿಕ್ಷಣ ಸಚಿವರು ಗಮನಕ್ಕೆ ತೆಗೆದುಕೊಂಡರು. ಎನ್ಎಸ್ಎಸ್ ಆರಂಭ. ಮೇ 1969 ಶಿಕ್ಷಣ ಸಚಿವಾಲಯ ಮತ್ತು ವಿಶ್ವವಿದ್ಯಾಲಯ ಧನಸಹಾಯ ಆಯೋಗ ಯುಜಿಸಿ ವಿದ್ಯಾರ್ಥಿ ಪ್ರತಿನಿಧಿಗಳ ಸಮ್ಮೇಳನ ಕರೆಯಿತು. 7 ಪಂಚವಾರ್ಷಿಕ ಯೋಜನೆಯಲ್ಲಿ ರಾಷ್ಟ್ರೀಯ ಯೋಜನಾ ಆಯೋಗ 5 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿತು. ಇದೊಂದು ವಿಶೇಷ ಯೋಜನೆಯಾಗಿ ವಿಶ್ವವಿದ್ಯಾನಿಲಯ ಮತ್ತು ಆಯ್ಕೆಯಾದ ಸಂಸ್ಥೆಗಳಲ್ಲಿ ಬರಬೇಕೆಂದು ಷರತ್ತುಬದ್ಧ ತೀರ್ಮಾನವಾಯಿತು. ಸೆಪ್ಟೆಂಬರ್ 24, 1969 ಆಗ ಕೇಂದ್ರ ಶಿಕ್ಷಣ ಮಂತ್ರಿ ಆಗಿದ್ದ ವಿ.ಕೆ.ಆರ್.ವಿ.ರಾವ್ ದೇಶದ ಎಲ್ಲಾ ರಾಜ್ಯಗಳಲ್ಲಿ ಮತ್ತು ದೇಶದ 37 ವಿಶ್ವವಿದ್ಯಾನಿಲಯಗಳಲ್ಲಿ ಎನ್ಎಸ್ಎಸ್ ಸಂಘಟನೆಯನ್ನು ಬಿಡುಗಡೆ ಮಾಡಿದರು. ರಾಜ್ಯಗಳ ಸ್ನಾತಕೋತ್ತರ ಪದವಿ ತರಬೇತಿ ಸಂಸ್ಥೆಗಳಿಗೆ ವಿಸ್ತಾರ ಮಾಡಿದರು. 1869 ಅಕ್ಟೋಬರ್ 2 ಗಾಂಧೀಜಿಯವರು ಹುಟ್ಟಿದ ದಿನ. ಗಾಂಧೀಜಿಯವರ ವಿಚಾರಾಧಾರೆಯನ್ನು ಇಟ್ಟುಕೊಂಡು ಅವರ ಜನ್ಮ ವರ್ಷದಲ್ಲಿ ಎನ್ಎಸ್ಎಸ್ ಹೇಳುವ ಯೋಜನೆ ಬಳಕೆಗೆ ಬಂತು. 1869 1969 ಗಾಂಧೀಜಿಯವರು ಹುಟ್ಟಿ 100 ಆಗುವ ನೆನಪಿಗಾಗಿ ಪ್ರತಿ ವರ್ಷದ ಸೆಪ್ಟೆಂಬರ್ 24 ದಿನದಂದು ಎನ್ಎಸ್ಎಸ್ ದಿನಾಚರಣೆ ಮಾಡುತ್ತಾರೆ. ಎನ್ಎಸ್ಎಸ್ ಒಂದು ವಿದ್ಯಾರ್ಥಿ ಸ್ವಯಂ ಸೇವಕರ ಸಂಘಟನೆ, ಹಾಗಾಗಿ ಎನ್ಎಸ್ಎಸ್ ಸಂಘಟನೆಯಲ್ಲಿ ಯುವಕರಾದ ಕಾಲೇಜು ವಿದ್ಯಾರ್ಥಿಗಳು ಸ್ವಯಂ ಸೇವಕರಾಗಿ ಇರುತ್ತಾರೆ. ಇದೊಂದು ಸಮುದಾಯ ಸೇವೆಗಾಗಿ ಹುಟ್ಟಿದ ಸಂಘಟನೆ ಆಗಿರುವುದರಿಂದ ಪಿಯುಸಿಯಲ್ಲಿ 2 ಪದವಿಯಲ್ಲಿ 2 ಸ್ನಾತಕೋತ್ತರ ಪದವಿಯಲ್ಲಿ 2 ಹೀಗೆ ಎನ್ಎಸ್ಎಸ್ನಲ್ಲಿ ಸ್ವಯಂ ಸೇವಕರಾಗಿ ಇರಬಹುದು. ಎನ್ಎಸ್ಎಸ್ ಚಿಹ್ನೆ ಮತ್ತು ಘೋಷವಾಕ್ಯ. ರಾಷ್ಟ್ರೀಯ ಸೇವಾ ಯೋಜನೆಯ ಚಿಹ್ನೆ ಚಕ್ರದ ಗುರುತು. ಚಕ್ರ ಯಾವತ್ತೂ ಚಲನಶೀಲವಾಗಿದ್ದು ಚಲಿಸುತ್ತಾ ಬೆಳವಣಿಗೆ ಹೊಂದುವುದನ್ನು ತಿಳಿಸುತ್ತದೆ. ಈ ಚಲನಶೀಲತೆ ವಿದ್ಯಾರ್ಥಿಯ ಬದುಕಿನಲ್ಲೂ ಕಾಣಬೇಕೆಂಬುದು ಇದರ ಉದ್ದೇಶ. ಒಡಿಶಾ ರಾಜ್ಯದ ಕೋನಾಕ್ ಸೂರ್ಯ ದೇವಾಲಯದ ರಥದ ಚಕ್ರವನ್ನು ಆಧಾರವಾಗಿರಿಸಿ ಎನ್ಎಸ್ಎಸ್ ಚಿಹ್ನೆಯನ್ನು ನಿರ್ಮಿಸಲಾಗಿದೆ. ರಥದ ಚಕ್ರದಲ್ಲಿ 8 ಅಡ್ಡಪಟ್ಟಿಗಳಿದ್ದು ಪ್ರತಿಯೊಂದು ಕಾಲದ ಸಂಕೇತವಾಗಿದ್ದು 3 ಒಂದೊಂದು ಹಂತವನ್ನು ತಿಳಿಸುತ್ತದೆ. ಸ್ವಯಂ ಸೇವಕ 24 ಸೇವೆಗೆ ಲಭ್ಯನಿದ್ದಾನೆ ಎನ್ನುವುದನ್ನು ತಿಳಿಸುತ್ತದೆ. ಚಿಹ್ನೆಯಲ್ಲಿ ಕೆಂಪು, ಬಿಳಿ, ನೀಲಿ ಬಣ್ಣಗಳಿವೆ. ಕೆಂಪು ಬಣ್ಣವು ಉತ್ಸಾಹ ಮತ್ತು ತ್ಯಾಗವನ್ನು, ಬಿಳಿ ಬಣ್ಣವು ಶಾಂತಿ ಮತ್ತು ಸಹಬಾಳ್ವೆಯನ್ನು, ನೀಲಿ ಬಣ್ಣವು ಸಮೃದ್ಧಿ ಮತ್ತು ಮನುಷ್ಯನ ಅಭಿವೃದ್ಧಿಯನ್ನು ಧ್ವನಿಸುತ್ತದೆ. ರಾಷ್ಟ್ರೀಯ ಸೇವಾ ಯೋಜನೆ ಶಿಬಿರ 7 ನಡೆಯುತ್ತದೆ. ಶಿಬಿರದಲ್ಲಿ ಹಲವಾರು ಜೀವನ ಮೌಲ್ಯಗಳನ್ನು ಕಲಿಸುತ್ತಾರೆ. ರಾಷ್ಟ್ರೀಯ ಸೇವಾ ಯೋಜನೆಯ ಶಿಬಿರಗಳಲ್ಲಿ 2 ಒಂದು ದೈನಂದಿನ ಶಿಬಿರ ಹಾಗೂ ವಿಶೇಷ ಶಿಬಿರ. ದೈನಂದಿನ ಶಿಬಿರ ರೆಗ್ಯುಲರ್ ಆಕ್ಟಿವಿಟೀಸ್. 20 ರಾಷ್ಟ್ರೀಯ ಸೇವಾ ಯೋಜನೆಯ ಬಗೆಗೆ ಪ್ರಶಿಕ್ಷಣ ಮತ್ತು ವ್ಯಕ್ತಿತ್ವ ವಿಕಾಸನ ನೀಡಬಹುದು. 20 ಸಸಿ ನೆಡುವುದು, ಸಾರ್ವಜನಿಕ ಅರಣ್ಯ, ಕಾಲೇಜು ಪರಿಸರ ಸ್ವಚ್ಛತೆ ಮಾಡುವ ಕಾರ್ಯಕ್ರಮ ನಡೆಸುವುದು, ದತ್ತು ಗ್ರಾಮವೊಂದನ್ನು ಆಯ್ದುಕೊಂಡ ದತ್ತು ಗ್ರಾಮದಲ್ಲಿ ಸಾಕ್ಷರತೆ, ಸಂಪೂರ್ಣ ಸ್ವಚ್ಛತಾ ಆಂದೋಲನ, ವೈದ್ಯಕೀಯ ಶಿಬಿರ, ಏಡ್ಸ್ ಜಾಗೃತಿ ಶಿಬಿರ,

ಪ್ಲಾಸ್ಟಿಕ್ ಜಾಗೃತಿ ಶಿಬಿರ, ಅಂತರ್ಜಲ ಸಂರಕ್ಷಣೆ, ಭೂ ತಡೆ ಕಟ್ಟುವುದು, ಚೆಕ್ ಡ್ಯಾಂ ನಿರ್ಮಾಣ, ವಿವಿಧ ಜಾಗೃತಿ ಕುರಿತಂತೆ ಬೀದಿ ನಾಟಕ ಇತ್ಯಾದಿ ಹತ್ತು ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು, 20 ಗಂಟೆಗಳಲ್ಲಿ ರಾಷ್ಟ್ರೀಯ ಹಬ್ಬ ದಿನಾಚರಣೆ ಜಯಂತಿಗಳನ್ನು ಆಚರಿಸುವುದು, ಉದಾಹರಣೆ ಸ್ವತಂತ್ರ ದಿನಾಚರಣೆ, ಗಾಂಧಿ ಜಯಂತಿ, ಗಣರಾಜ್ಯೋತ್ಸವ, ಏಡ್ಸ್ ಜಾಗೃತಿ ದಿನ, ಶಿಕ್ಷಕರ ದಿನ, ಬೀಚ್ ಸ್ವಚ್ಛತೆ ದಿನ ಇತ್ಯಾದಿ. 12 ಗಂಟೆಗಳಲ್ಲಿ ಕಾಲೇಜಿನಲ್ಲಿ ರಕ್ತದಾನ, ಮಲೇರಿಯಾ ಜಾಗೃತಿ, ರಾಜೀವ ಗಾಂಧಿ ಊರ್ಜಾ ದಿವಸ್, ಎನರ್ಜಿ ಕ್ಲಬ್, ಎರೆಗೊಬ್ಬರ ತಯಾರಿ, ಸಾವಯವ ಕೃಷಿ, ಸ್ವದೇಶಿ ಚಿಂತನೆ, ವಯಸ್ಕರ ಶಿಕ್ಷಣ, ಸ್ತ್ರೀ ಸಬಲೀಕರಣ, ಹದಿಹರೆಯದ ಸಮಸ್ಯೆಗಳು, ಜೀವನ ಶೈಲಿ ಇತ್ಯಾದಿ ಹಲವಾರು ಕಾರ್ಯಕ್ರಮಗಳನ್ನು ನಡೆಸುವುದು. ವಿಶೇಷ ಶಿಬಿರ, ಸ್ಪೆಷಲ್ ಆಕ್ಟಿವಿಟೀಸ್. 7 ದಿನಗಳ ವಾರ್ಷಿಕ ವಿಶೇಷ ಶಿಬಿರವು ರಾಷ್ಟ್ರೀಯ ಸೇವಾ ಯೋಜನೆಯ ಇನ್ನೊಂದು ಪ್ರಮುಖ ಕಾರ್ಯಕ್ರಮವಾಗಿದೆ. ಈ ಕಾರ್ಯಕ್ರಮವನ್ನು ಪ್ರತಿಯೊಂದು ಕಾಲೇಜಿನಲ್ಲಿ ಕಡ್ಡಾಯವಾಗಿ ಹಮ್ಮಿಕೊಳ್ಳುತ್ತಾರೆ. ಶಿಬಿರವನ್ನು ನಿಗದಿತ ರಜಾ ದಿನಗಳಲ್ಲಿ ಯಾವುದಾದರೂ ಒಂದು ಹಳ್ಳಿಯಲ್ಲಿ ಸಕಾಲ ತಯಾರಿಯೊಂದಿಗೆ ಆಯೋಜಿಸಬೇಕು. ಶಿಬಿರವನ್ನು ದತ್ತು ಗ್ರಾಮದಲ್ಲೇ ಹಮ್ಮಿಕೊಳ್ಳುವುದು ಅಪೇಕ್ಷಣೀಯ. ಒಂದೇ ಸ್ಥಳದಲ್ಲಿ ಹಲವು ವರ್ಷಗಳ ಕಾಲ ಶಿಬಿರ ಹಮ್ಮಿಕೊಂಡು ಶಾಶ್ವತ ಯೋಜನೆಯನ್ನು ನಿರ್ದಿಷ್ಟವಾಗಿ ಮುಗಿಸುವುದು. ವಾರ್ಷಿಕ ವಿಶೇಷ ಶಿಬಿರದಲ್ಲಿ ಒಂದು ಘಟಕದಿಂದ 50 ವಿದ್ಯಾರ್ಥಿ ಸ್ವಯಂ ಸೇವಕರನ್ನು ಆಯ್ಕೆ ಮಾಡಿ ಶಿಬಿರದಲ್ಲಿ ಪಾಲ್ಗೊಳ್ಳುವಂತೆ ಮಾಡುವುದು. ರಾಷ್ಟ್ರೀಯ ಸೇವಾ ಯೋಜನೆಯ ಸ್ವಯಂ ಸೇವಕನ ಕರ್ತವ್ಯ. ಸ್ವಯಂ ಸೇವಕನು ಪಾಲ್ಗೊಳ್ಳುವ ಕಾರ್ಯಕ್ರಮಗಳಲ್ಲಿ ಉತ್ತಮ ಅಭಿಪ್ರಾಯವನ್ನು ಜನರಲ್ಲಿ ಬಿಂಬಿಸುವುದು, ಸಮುದಾಯದ ಅವಶ್ಯಕತೆಗಳು, ಸಮಸ್ಯೆ ಮತ್ತು ಸಂಪನ್ಮೂಲಗಳನ್ನು ಗುರುತಿಸುವುದು, ತಾನು ಕಲಿತ ಅನುಭವದ ಸಹಾಯದಿಂದ ಸಮುದಾಯದ ಅವಶ್ಯಕತೆಗಳಿಗೆ ಸ್ಪಂದಿಸುವುದು, ಪ್ರತಿಯೊಂದು ಕಾರ್ಯಕ್ರಮವನ್ನು ಡೈರಿ ಪುಸ್ತಕದಲ್ಲಿ ವ್ಯವಸ್ಥಿತವಾಗಿ ಬರೆದು ಕಾಲಕಾಲಕ್ಕೆ ಆದ ಬೆಳವಣಿಗೆಗಳನ್ನು ಗಮನಿಸುವುದು, ವರ್ಷಕ್ಕೊಮ್ಮೆ ರಕ್ತದಾನ ಮಾಡುವುದು, ಯೋಜನಾಧಿಕಾರಿ ಅಥವಾ ತಂಡದ ನಾಯಕನ ಅಡಿಯಲ್ಲಿ ಅವರ ಮಾರ್ಗದರ್ಶನದಂತೆ ಕೆಲಸ ಮಾಡುವುದು, 24 ಗಂಟೆಗಳು ಸೇವೆಗೆ ಲಭ್ಯರಾಗಿರುವುದು. ರಾಷ್ಟ್ರೀಯ ಸೇವಾ ಯೋಜನೆಯ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಸಕ್ರಿಯವಾಗಿ ಪಾಲ್ಗೊಳ್ಳುವುದು, ಶಿಸ್ತು, ಸಮಯ ಪಾಲನೆ, ಸಹಬಾಳ್ವೆ, ಶ್ರಮದಾನ ಇತ್ಯಾದಿಗಳನ್ನು ಚಾಚು ತಪ್ಪದೆ ಪಾಲಿಸುವುದು, ಕೆಲಸ ಮಾಡುವಾಗ ಕಡ್ಡಾಯವಾಗಿ ರಾಷ್ಟ್ರೀಯ ಸೇವಾ ಯೋಜನೆಯ ಬ್ಯಾಜ್ ಅನ್ನು ಧರಿಸುವುದು, ರಾಷ್ಟ್ರೀಯ ಸೇವಾ ಯೋಜನೆಯ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಂತೆ ತನ್ನ ಸ್ನೇಹಿತರನ್ನು ಪ್ರೇರೇಪಿಸುವುದು. ಎನ್ಎಸ್ಎಸ್ ಶಿಬಿರದ ಅನುಭವ. ಜೀವನದಲ್ಲಿ ಸಿಹಿ ಕಹಿ ಅನುಭವಗಳು ಸರ್ವೇ ಸಾಮಾನ್ಯ. ಕಹಿ ಅನುಭವಗಳನ್ನು ಮರೆತು ಸಿಹಿ ಅನುಭವಗಳನ್ನು ಮೆಲುಕು ಹಾಕುತ್ತಾ ಸಾಗುವುದೇ ಜೀವನ. ಅಂತಹ ಸಿಹಿ ಕಹಿ ಅನುಭವಗಳ ಸಮ್ಮೇಳನವೇ ಎನ್ಎಸ್ಎಸ್. ರಾಷ್ಟ್ರೀಯ ಸೇವಾ ಯೋಜನೆಗೆ ಸೇರಿದ ಮೇಲೆ 1 ವರ್ಷವಾದರೂ ವಾರ್ಷಿಕ ವಿಶೇಷ ಶಿಬಿರದಲ್ಲಿ ಭಾಗವಹಿಸಿ ಅನುಭವ ಪಡೆಯಬೇಕು. ಇಲ್ಲದಿದ್ದರೆ ಜೀವನದಲ್ಲಿ ಏನೋ ಮಹತ್ವವಾದದ್ದನ್ನು ಕಳೆದುಕೊಂಡಂತೆ. ಹಾಗಾಗಿ ಇಂತಹ ಉತ್ತಮ ಅವಕಾಶವನ್ನು ಬಿಡಬಾರದೆಂದು ನಿರ್ಧಾರ ಮಾಡಿ ಎನ್ಎಸ್ಎಸ್ ಶಿಬಿರಕ್ಕೆ ಆಯ್ಕೆಯಾದೆ. ಆಯ್ಕೆಯಾದ ಮೇಲೆ ಮಾನಸಿಕವಾಗಿ ತಯಾರಾಗಿದ್ದೆ. ಪರೀಕ್ಷೆ ಮುಗಿಸಿ ರಜಾ ದಿನದ ಮಜ ಸವಿದು ಶಿಬಿರಕ್ಕೆ ಹೊರಡಲು ದಿನ ಲೆಕ್ಕ ಹಾಕುತ್ತಾ ಕುಳಿತೆ. ಹೊರಡುವ ದಿನ ಹೇಗೋ ಬಂದೇ ಬಿಟ್ಟಿತು. ಬೆಳಗ್ಗೆ ಬೇಗ ಎದ್ದು ದೇವರಿಗೆ ನಮಸ್ಕಾರ ಮಾಡಿ ಬ್ಯಾಗೆಲ್ಲ ತುಂಬಿಸಿ ರೆಡಿ ಮಾಡಿ ಮನೆಯವರಿಗೆ ವಿದಾಯ ಹೇಳಿ ಕಾಲೇಜಿಗೆ ಬಂದು ತಲುಪಿದೆ. ಎಲ್ಲರೂ ಬಂದ ಮೇಲೆ ನಮ್ಮ ಭಾರವನ್ನು, ಬ್ಯಾಗಿನ ಭಾರವನ್ನು ಹೊತ್ತು ಬಸ್ಸು ಸಾಗಿದ್ದು ನಾವು 1 ವಾರ ಕಳೆಯಬೇಕಾಗಿದ್ದ ಸುಂದರ ತಾಣಕ್ಕೆ. ಅಲ್ಲಿಗೆ ತಲುಪುವಷ್ಟೊತ್ತಿಗೆ ಕೆಲವರದ್ದು ಪರಿಚಯವಾಗಿದ್ದು ಬಿಟ್ಟರೆ ಮತ್ತೆಲ್ಲ ಅಪರಿಚಿತವಾದ ಮುಖ. ಸಂತೋಷದ ವಿಷಯವೆಂದರೆ ಆ ಎಲ್ಲ ಅಪರಿಚಿತ ಮುಖಗಳು ಶಿಬಿರ ಮುಗಿದ ಮೇಲೆ ತುಂಬಾ ಆತ್ಮೀಯವಾಗಿದ್ದವು. ನಂತರ ಶುರುವಾಗಿದ್ದು ತಂಡದ ರಚನೆ. ನಮ್ಮ ತಂಡದಲ್ಲಿ ಯಾರೊಬ್ಬರ ಪರಿಚಯವೂ ನನಗಿರಲಿಲ್ಲ. ಆದರೆ ಆಮೇಲೆ ನಮ್ಮ ತಂಡದ ಜೊತೆಗಿನ ಒಡನಾಟ ಈಗಲೂ ಮರೆಯಲು ಅಸಾಧ್ಯ. ಮರುದಿನ ಬೆಳಗ್ಗೆ ಧ್ವಜಾರೋಹಣ ಮಾಡಲು ತೆರಳಿದ್ದೆವು. ನಾವು ಪ್ರತಿದಿನ ಆಹಾರ ಸಂರಕ್ಷಣೆ, ನಾಗರಿಕ ಪ್ರಜ್ಞೆ, ಜಲ ಸಂರಕ್ಷಣೆ, ಶಕ್ತಿ ಸಂಪನ್ಮೂಲ ಬಳಕೆ ಉತ್ತಮ ಎಂಬ ಧ್ಯೇಯ ವಾಕ್ಯದೊಂದಿಗೆ ದಿನ ಆರಂಭಿಸುತ್ತಿದ್ದೆವು. ಎಲ್ಲಾ 5 ತಂಡಗಳು ತಮಗೆ ನೀಡಿದ ಕೆಲಸಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿದ್ದವು. ಬೆವರು ಸುರಿಸಿ ದುಡಿದು ಮಧ್ಯಾಹ್ನದ ಬಿಸಿ ಬಿಸಿಯಾದ ಊಟ ಸವಿಯುತ್ತಿದ್ದಾಗ ನಿಜವಾಗಲು ಪ್ರತಿಯೊಬ್ಬರ ಮನಸ್ಸಿನಲ್ಲಿಯೂ ಧನ್ಯತಾಭಾವ ಮೂಡುತ್ತಿತ್ತು. ಸಂಜೆಯ ಸಮಯದಲ್ಲಿ ವಿದ್ಯಾರ್ಥಿಗಳೆಲ್ಲ ಪ್ರತಿಭಾ ಪ್ರದರ್ಶನ ಮಾಡುತ್ತಿದ್ದೆವು. ಸಾಂಸ್ಕೃತಿಕ ವೈಭವ ಮುಗಿಯುತ್ತಿದ್ದಂತೆ ಎಲ್ಲ ಊಟ ಮಾಡಿ ಪ್ರಾರ್ಥನಾಲಯದಲ್ಲಿ ಹಾಜರಾಗುತ್ತಿದ್ದೆವು. ಅಲ್ಲಿ ಆ ದಿನದ ಅವಲೋಕನ ನಡೆಯುತ್ತಿತ್ತು. ಶಿಬಿರಾರ್ಥಿಗಳು ವಿಭಿನ್ನ ರೀತಿಯಲ್ಲಿ ದಿನಚರಿಯನ್ನು ಓದುತ್ತಿದ್ದರು. ದಿನಚರಿ ಅವಲೋಕನ ಮುಗಿದ ಮೇಲೆ ಮರುದಿನದ ಜವಾಬ್ದಾರಿಗೆ ಗುಂಪಿನೊಂದಿಗೆ ಚರ್ಚಿಸಿ ತಯಾರಿ ನಡೆಸಿ ನಿದ್ರಾದೇವಿಗೆ ಶರಣಾಗುತ್ತಿದ್ದೆವು. ಶಿಬಿರದ ಕೊನೆಯ ದಿನದ ಬೆಳದಿಂಗಳ ಊಟ, ಶಿಬಿರ ಜ್ಯೋತಿ ನನ್ನ ಜೀವನದ ಮರೆಯಲಾಗದ ದಿನಗಳಲ್ಲಿ ಒಂದು. ಹೀಗೆ ನಾನು ನನ್ನ 7 ದಿನದ ಶಿಬಿರವನ್ನು ಖುಷಿಯಾಗಿ ಕಳೆದಿದ್ದೆ.

0: ಮಾಡಿದ್ದೇನು.
1: ಇದುವರೆಗೆ ವಿದ್ಯಾರ್ಥಿ ಜೀವನದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯ ಪಾತ್ರ ಈ ಕುರಿತಾಗಿ ಕೃತಿಕಾ ಅವರಿಂದ ಭಾಷಣವನ್ನ ಕೇಳಿದಿರಿ. ಮುಂದೆ ಕೇಳಿ ನಯನ ಜಿಎಸ್ ಕಳೆಂಜ ಅವರಿಂದ ಸಣ್ಣ ಕಥೆ. ಕಥೆಯ ಶೀರ್ಷಿಕೆ ಹೌದು ಅವಳು ಬದಲಾಗಿದ್ದಾಳೆ. ಇದನ್ನು ಓದುವವರು ಅಕ್ಷತಾ ರಾಜ್ ಪಿರ್ಲಾ.
2: ನಾನು ನೋಡುತ್ತಲೇ ಇದ್ದೇನೆ. ಹೌದು ಅವಳು ಬದಲಾಗಿದ್ದಾಳೆ, ಅಥವಾ ಹಾಗೆ ನನ್ನ ಕಣ್ಣುಗಳಿಗೆ ಕಾಣುತ್ತಿರಬೇಕು. ಮೊದಲಿನಂತೆ ಅಳುಮುಂಜಿಯಂತೆ ಅಳುವುದಿಲ್ಲ. ಕನಸುಗಳ ಗೋಪುರ ನನಸಾಗಬೇಕೆಂಬ ಇರಾದೆ ಇದ್ದಂತಿಲ್ಲ. ಹಾ, ಇರಾದೆ ಇದೆ. ಅವಳಿಗೆ ಅವಳ ಮೇಲೆ ಅಲ್ಲ, ತನ್ನವರ ಮೇಲೆ, ತನ್ನವರ ಬಾಳಿನ ನಾಳೆಗಳ ಮೇಲೆ. ಅಬ್ಬಾ, ಹೇಗೆ ಸಾಧ್ಯವೋ ಇಷ್ಟೊಂದು ನಿಸ್ವಾರ್ಥತೆ ಅದೇ ಮನಸ್ಸಿನಲ್ಲಿ ಚಿಗುರೊಡೆಯಲು? ಈಗೀಗ ಅವಳು ಗೋಗರೆಯುವುದಿಲ್ಲ, ಹಾಗೆಂದು ಅಳುವನ್ನು ನಿಲ್ಲಿಸಿಯೇ ಬಿಟ್ಟಿದ್ದಾಳೆ ಎಂದು ಮಾತ್ರ ಹೇಳಲಾರೆ. ಅದೇ ಮಸೆ ಹಿಡಿದ ಮಾಡಿನ ಕೆಳಗೆ ಒಂದು ಮೂಲೆಯಲ್ಲಿ ನಿಂತು ಅಳುತ್ತಾಳೆ. ಪಕ್ಕನೆ ಯಾರನ್ನಾದರೂ ನೋಡಿದರೆ ಸೆರಗಿನ ತುದಿಯಿಂದ ಕಣ್ಣರಿಸುತ್ತಾ, ಅಬ್ಬಾ ಈ ಮಾಡು ಕುಂಬಾ ಇದು ಹೇಳಿ ಕಾಣ್ತು, ರಿಪೇರಿಗೆ ಆಚಮನೆ ಚೋಮನ ಬಪ್ಪಲೆ ಹೇಳೇಕು ಎಂದು ಅಳುವಿನ ಕಾರಣವನ್ನು ಮುಚ್ಚಿಹಾಕುತ್ತಾಳೆ. ಮದುವೆಯಾದ ಹೊಸತರಲ್ಲಿ ಅವಳು ಅತ್ತದ್ದಕ್ಕೆ ಲೆಕ್ಕವಿಲ್ಲವಂತೆ. ಹೊಸತಾದ ಪರಿಸರದಲ್ಲಿ ಹೊಂದಿಕೊಳ್ಳಲು ಹೆಣಗಾಡುವ ನನ್ನನ್ನು ಕಂಡಾಗಲೆಲ್ಲ ನನ್ನವರು ಶಾಂತಕನ ಗುಣಗಾನ ಮಾಡುತ್ತಿದ್ದ ಕಾಲವದು. ಆಗೆಲ್ಲ ಮನೆಯಲ್ಲೇ ಕೂತು ಉದಾಸೀನತೆ ಆವರಿಸಿದಾಗ ನನ್ನ ಸವಾರಿ ಶಾಂತಕನ ಮನೆ ಕಡೆಗೆ ಸಾಗುತ್ತಿತ್ತು. ನನ್ನನ್ನು ಕಂಡಾಗಲೆಲ್ಲ ಪ್ರೀತಿಯಿಂದ ಸತ್ಕರಿಸುವ ಅವಳ ಮಮತೆಯನ್ನು ಮರೆಯಲು ಸಾಧ್ಯವೇ ಹೇಳಿ? ಹೀಗೆ ಒಡನಾಟ ಹೆಚ್ಚೆಚ್ಚು ಆದಂತೆ ನಮ್ಮೀರ್ವರಲ್ಲಿ ಆತ್ಮೀಯತೆ ಮನೆ ಮಾಡಿದ್ದು ಮಾತ್ರವಲ್ಲದೆ ಶಾಂತಕ್ಕ ತನ್ನ ಮನೆಯ ಆಗುಹೋಗುಗಳ ಬಗ್ಗೆ ಚಾಚೂ ತಪ್ಪದೆ ನನ್ನ ಬಳಿ ವರದಿ ಒಪ್ಪಿಸುತ್ತಿದ್ದಳು. ವಿವಾಹವಾದ ದಿನಗಳ ಬಗ್ಗೆ ಕಣ್ತುಂಬಿಕೊಂಡು ಅವಳೇ ಹೇಳಿದ ಮಾತುಗಳು ಖಂಡಿತ ಮರೆಯಲು ಸಾಧ್ಯವಿಲ್ಲವಷ್ಟೇ. ಈಗಣ ಹಾಂಗೆ ಆವಾಗ ಎಲ್ಲಿತ್ತು ಮಗ? ಎಲ್ಲ ಆನೆ ಮಾಡಿದ್ದು, ಆರೂ ಇತ್ತಿದ್ದವಿಲ್ಲೆ, ಕೂಡು ಕುಟುಂಬ, ಬಡತನಕ್ಕೆ ಮಕ್ಕಳು ಹೆಚ್ಚು ಹೇಳಿ ಎಂಗ ಎಂಟೂ ಕೂಸುಗಳೇ, ಒಂದು ಮಾಣಿ ಇತ್ತಿದ ಅಡ, ಅದೆಂತ ಆತ ಎರಡು ವರ್ಷ ಆವುತ್ತಿದ್ದ ಹಾಂಗೆ ಹೋದ. ಇನ್ನು ಕೂಸುಗಳ ವಿಷಯಕ್ಕೆ ಬಂದ್ರೆ ಮದುವೆಗೆ ವರ ಬಂದರೆ ಮುಗುತ್ತು, ಮದುವೆ ಮಾಡಿ ಕೊಡುವುದೇ. ಮನೆ ಹೆಂಗೆ, ಜನ ಹೆಂಗೆ ಎಲ್ಲ ನೋಡುವ ಕ್ರಮ ಇತ್ತೇ ಇಲ್ಲೆ. ಎಲ್ಲವುದೇ ಧಾರೆ ಮುಗಿದು ಗಂಡನ ಮನೆಗೆ ಬಂದಪ್ಪಗಳೇ ಗೊಂತಪ್ಪದು. ಆಮೇಲೆ ಗೊಂತಾದರೂ ಮಾಡುಲೆ ಎಂತ ಇದ್ವಲ್ಲದ, ಕಷ್ಟವ ಸುಖವ ಉಸಿರಿಪ್ಪನ್ನರ ಜೀಕಿಕೊಂಡು ಹೋಪದು, ಇಲ್ಲದ್ರೆ ಮರ್ಯಾದೆ ಹೋಪದು ಎನ್ನ ತವರಿಂದು ಅಲ್ದ. ಇಷ್ಟೇ ಹೇಳಿ ಅತ್ತಿದ್ದಳು ಒಮ್ಮೆ. ಹೆಮ್ಮೆ ಎನಿಸಿತು. ಶಾಂತಕ್ಕ ಕೇವಲ ನನ್ನ ಒಡನಾಡಿ ಮಾತ್ರವಲ್ಲದೆ ಅದಕ್ಕೂ ಮಿಗಿಲಾದ ಉತ್ತಮ ಸ್ಥಾನದಲ್ಲಿ ನನಗೆ ಕಂಡುಬಂದಳು. ಅದೇ ಕೊನೆ, ನಾನು ಅವಳ ಕಣ್ಣಲ್ಲಿ ಕಂಬನಿ ನೋಡಿದ್ದು. ನಂತರವೂ ಅತ್ತಿರಬೇಕು ಏಕಾಂತದ ಆ ನೀರವ ರಾತ್ರಿಗಳಲ್ಲಿ. ಯಾರಿದ್ದರೂ ಅವಳ ಬಳಿ ಆಗೆಲ್ಲ? ಬಹುಶಃ ಗಂಡ ಎನಿಸಿಕೊಂಡವನ ನಿದಿರೆಯ ಗೊರಕೆಯ ಸದ್ದುಗಳಷ್ಟೇ ಅವಳ ನೋವಿಗೆ ಸಾಕ್ಷಿಯಾಗಿದ್ದಿರಬೇಕು. ಅವಳು ಈಗಿನ ಮಾಡರ್ನ್ ಹುಡುಗಿಯರ ಹಾಗಲ್ಲ ನೋಡಿ. ಆಧುನಿಕ ಸ್ಥಿತಿಗತಿಗಳ ಬಗ್ಗೆ ಕೇಳಿದರೆ ಮೂಗಿಗೆ ಬೆರಳಿಡುತ್ತಿದ್ದಳು. ಒಂದು ಬಾರಿ ಶಾಂತಕ್ಕನನ್ನು ನಾನು ಕೇಳಿದ್ದೆ, ಶಾಂತಕ್ಕ ಎಂತದೆ ಮಗಳು ರಮ ಕಾಂಬಲೇ ಇಲ್ಲೇ, ಪೇಟೆಗೆ ಹೊಯ್ದ ಹೆಂಗೆ ಕಲಿವಲೆ, ದೂರ ಹೊಯ್ದು? ಕೇಳಿದ ಪ್ರಶ್ನೆಗೆ ಬಂದ ಉತ್ತರ ಎಂಥವರನ್ನಾದರೂ ಮನಮಿಡಿಸುವಂತೆ ಬಂದಿತ್ತು. ಅಯ್ಯೋ ಎನಗೆ ಗೊಂತಿಲ್ಲೆ ಸಣ್ಣಕ್ಕ, ಅದೆಂಥದೋ ಕಾಲೇಜಿಲಿ ಹೊಸಬ್ಬರ ಡೇ ಅಡ್ಡ, ಅದಕ್ಕೆ ಅದೆಂಥದೋ ವೇಕಪ್ ಮಾಡಲೆ ಹೋಯ್ದು. ಇಲ್ಲೇ ಆಚೆ ಬದಿಯ ರಸ್ತೆಲಿ ಹೊಸ ಅಂಗಡಿಯೊಂದು ಮೊನ್ನೆ ಮೊನ್ನೆ ಶುರುವಾಯ್ದಲ್ದ, ಅಲ್ಲಿಗೆ ಹೋಗಿರೇಕು. ಇಷ್ಟು ಹೇಳಿ ನಿಟ್ಟುಸಿರುಬಿಟ್ಟಳು ಶಾಂತಕ್ಕ. ಗೊಂದಲ ನನ್ನ ಮನಸ್ಸಿಗೆ ಅಲೆಯಲೆಯಂತೆ ಅಪ್ಪಳಿಸಿತು. ಆಮೇಲೆ ತಿಳಿದದು ಅದು ವೇಕಪ್ ಅಲ್ಲ, ಮೇಕಪ್ ಅಂತ. ಹಾ, ಮರೆತಿದ್ದೆ, ಕಳೆದ ವಾರವಷ್ಟೇ ಅಲ್ಲೊಂದು ಹೊಸ ಬ್ಯೂಟಿ ಪಾರ್ಲರ್ ಶುರುವಾಗಿತ್ತು ಅಂತ. ಕೆಲಸದ ಗಡಿಬಿಡಿಯಲ್ಲಿ ಮರೆತು ಹೋದ ವಿಚಾರವೊಂದನ್ನು ಶಾಂತಕ್ಕ ಮತ್ತೆ ನೆನಪಿಸಿದ್ದಳು. ಸತ್ಯದ ಅನಾವರಣ ಆಗದೇ ಇರಲು ಸಾಧ್ಯವೇ ಹೇಳಿ? ಇದೂ ಸಾಲದೆಂಬಂತೆ ದಟ್ಟ ಕಾನನಗಳನ್ನು ಹೇಳ ಹೆಸರಿಲ್ಲದಂತೆ ಕೆಡಹಿ ವಿಶಾಲ ಬಯಲನ್ನಾಗಿ ಪರಿವರ್ತಿಸಿ ಮೊಬೈಲ್ ಟವರ್ಗಳ ನಿರ್ಮಾಣಕ್ಕೆ ಸರ್ಕಾರ ಕ್ರಮ ಕೈಗೊಂಡದ್ದೂ ಕೂಡ ಗ್ರಾಮಗಳು ಬದಲಾಗುತ್ತಿವೆ ಎಂಬುದಕ್ಕೆ ಸ್ಪಷ್ಟ ನಿದರ್ಶನದಂತೆ ತೋರುತ್ತಿತ್ತು. ಇಂತಹ ಗಡಿಬಿಡಿ ಬದುಕಿನ ನಡುವೆ ಕೂಡ ಶಾಂತಕ್ಕ ಓರ್ವ ಜವಾಬ್ದಾರಿಯುತ ಮನೆಯ ಒಡತಿಯಾಗಿದ್ದಳು ಎಂಬುದನ್ನು ನಾನಂತೂ ಎರಡು ಮಾತಿಲ್ಲದೆ ಒಪ್ಪುತ್ತೇನೆ. ಒಂದೊಮ್ಮೆ ನನಗೆ ಹೇಳಿದ್ದಳು, ಮಗಳಿಂಗೆ ಓದು ಮುಗುತ್ತಾ ಬಂತು, ಇನ್ನೇನು ಬಪ್ಪ ತಿಂಗಳು ಪರೀಕ್ಷೆ ಮುಗಿಸಿ ಬಕ್ಕು, ಇವಕ್ಕೆ ಹೇಳಿತ್ತಿದೆ ಒಂದು ಒಳ್ಳೆಯ ಮಾಣಿಯ ನೋಡೆಕ್ಕೂ ಹೇಳಿ, ತಲೆಗೆ ಹಾಯ್ಕೊಂಡಿದವ ಇಲ್ಲಿಯ ಗೊಂತಿಲ್ಲೆ, ನೋಡುವ. ಆದರೂ ಹೀಂಗೆ ಒಂದು ಮಾತು ಅವರ ಕೆಮಿಗೆ ಹಾಕಿ ಬಿಟ್ಟಿದೆ ನೋಡು.

ಅಪ್ಪ ಎಂತ ಮಾಡ್ತವೂ ಹೇಳಿ, ಆಸೆ ತುಂಬಿದ ಕಂಗಳಲ್ಲಿ ಹೇಳಿದಾಗ ಮಗಳ ಮೇಲಿನ ಪ್ರೀತಿಯೊಂದೇ ಎದ್ದು ಕಾಣುತ್ತಿತ್ತು. ಇದಾಗಿ ಸುಮಾರು 2 ತಿಂಗಳು ನಾನು ಆ ಕಡೆ ಹೋಗಿದ್ದಿಲ್ಲ. ನನ್ನದೇ ಮನೆ, ಕುಟುಂಬ ಅಂತ ಜವಾಬ್ದಾರಿ ಇರುತ್ತದೆ ಅಲ್ವಾ? ತೋಟದಲ್ಲಿ ಬುಡಬಿಡಿಸುವುದು, ಮದ್ದು ಬಿಡುವುದು, ಅಡಿಕೆ ತೆಗೆಸುವುದು, ಹೀಗೆ 10 ಹಲವು ಕೆಲಸಗಳಲ್ಲಿ ನಾನು ಎಷ್ಟು ಕಳೆದು ಹೋಗಿದ್ದೇನೆಂದರೆ ನನ್ನದೇ ಆದ ಕೆಲವು ಹವ್ಯಾಸಗಳಿಗೆ ಕೂಡ ಸಮಯ ಕೊಡಲಾರದಷ್ಟು. ಅದ್ಯಾಕೋ ಒಂದು ದಿನ ಆ ಕಡೆ ಹೋಗಿದ್ದೆ. ಮನೆಯ ಅಂಗಳದಲ್ಲಿ ಹೊಸತಾದ ಕಾರು ಒಂದು ನಿಂತಿತ್ತು. ಕಾರಿನ ಡಿಕ್ಕಿಗೆ ಅದೇ ಕೆಲಸದಾಳು ಚೋಮ ಬಾಳೆಗೊನೆಗಳನ್ನು, ತರಕಾರಿ ಹಣ್ಣುಗಳನ್ನು, ಉಪ್ಪಿನಕಾಯಿ ಭರಣಿಗಳನ್ನು ತುಂಬುತ್ತಿದ್ದ. ಅವನಿಗೆ ಮಾರ್ಗದರ್ಶನ ನೀಡುವಂತೆ ಶಾಂತಕ್ಕನ ಗಂಡ ಶ್ರೀಪತಿರಾಯರು ಜೊತೆಗೆ ಇದ್ದರು. ಹಿಂದಿನಿಂದ ಮಗಳು ರಮಾ ತನ್ನದೇ ಲಗೇಜ್ಗಳೊಂದಿಗೆ ಹೊರಬಂದಳು. ಮೊದಲಿನಂತೆ ಇರಲಿಲ್ಲ ಅವಳು. ಕಂಡದ್ದಕ್ಕೋ ಏನೋ ಬಲವಂತದ ನಗುವೊಂದು ಅವಳ ಮುಖದಲ್ಲಿ ಹಾದುಹೋಯಿತು. ಏನೋ ಆಗಿದೆ, ಒಳಮನಸ್ಸು ಎಚ್ಚರಿಸಿತು. ಮತ್ತೆ ಅಲ್ಲಿ ನಿಲ್ಲಲು ನನ್ನಿಂದಲೂ ಆಗಲಿಲ್ಲ. ಸೀದಾ ಹೊರಟದ್ದೇ ಶಾಂತಕ್ಕನ ಅಡುಗೆ ಕೋಣೆಗೆ. ಹೌದು, ಅದೇ ಅವಳ ಅರಮನೆ. ಮದುವೆ ಆದ ನಂತರ ಅವಳು ತನ್ನ ಜೀವನದ ಬಹುಪಾಲು ಕಳೆದದ್ದು ಅದೇ ಕೋಣೆಯಲ್ಲಿ. ಆದರೆ ಇಂದು ಶಾಂತಕ್ಕ ಇರಲಿಲ್ಲ, ಅಥವಾ ನನಗೇ ಅವಳು ಕಾಣಲಿಲ್ಲವೋ ಏನು. ಹಳೇ ಕಾಲದ ಕೋಣೆ, ಮೂಲೆಯಲ್ಲಿ ಕಿಟಕಿಯಂತ ಒಂದು ಇತ್ತಾದರೂ ಸೂರ್ಯರಶ್ಮಿಯು ಅದನ್ನು ಮುಟ್ಟದಂತೆ ತಡೆಯೊಡ್ಡಲು ಬೃಹತ್ ಹೆಮ್ಮರಗಳಿಂದಾವೃತ ಕಾಡು ಪ್ರದೇಶ ಅದಕ್ಕೆ ತಾಗಿಕೊಂಡಿತ್ತು. ಕರೆಂಟ್ ಇದ್ದಂತೆ ತೋರುತ್ತಿರಲಿಲ್ಲ. ಇದ್ದರೂ ಶಾಂತಕನ ಬಾಳು ಬೆಳಗುತ್ತದೆಯೇನು? ಅದು ಅವಳ ಹಣೆಬರಹ ಇರಬೇಕು ಅಂದುಕೊಂಡೆ. ಶಾಂತಕ್ಕ ಕೂಗಿ ಕರೆದೆ, ನಿಶ್ಶಬ್ದ. ಮತ್ತೊಮ್ಮೆ ಕರೆದೆ, ಕೇಳದೇ ಇದ್ದಿರಬೇಕು. ಪಾಪ, ವಯಸ್ಸು 55 ಹತ್ತಿರ ಆಗಿರಬಹುದು ಅಂದುಕೊಂಡೆ. ಶಾಂತಕ್ಕ ಮತ್ತೊಮ್ಮೆ ಕರೆಯುವ ಮುನ್ನ ಓಗೊಟ್ಟಳು. ಯಾರು? ಓ ಸಣ್ಣಕ್ಕ, ಎಂತ ಕೂಸೆ! ಬಾಳ ದಿನ ಆತು ನೀ ಬಂದು. ಮನೆಯಲ್ಲಿ ಎಲ್ಲರೂ ಸೌಖ್ಯ ಅಲ್ದ? ಕುಶಲೋಪರಿ ವಿಚಾರಿಸಿದಳು. ಎಂಗ ಎಲ್ಲರದೇ ಭಗವಂತನ ಕೃಪೆಯಿಂದ ಆರಾಮ ಶಾಂತಕ್ಕ. ನೀ ಹೇಗಿದ್ದೆ? ಹೊರಯಿಪ್ಪ, ಕಾರ ಆರದ್ದು, ಎಂತಾತು? ಕಳಕಳಿಯಿಂದ ವಿಚಾರಿಸಿದೆ. ಮಾತನಾಡಲಿಲ್ಲ ಶಾಂತಕ್ಕ. ಮುಗುಳು ನಕ್ಕು ಆಸರಿಂಗೆ ಎಂತಕ್ಕೂ ಕೂಸೆ ವಿಚಾರಿಸಿದಳು. ಮಾತು ಬದಲಿಸುವ ಹುನ್ನಾರವೇ ಎಂದುಕೊಂಡೆ. ಶಾಂತಕ್ಕ, ಆನು ಕೇಳಿದ್ದಕ್ಕೆ ಹೇಳು ಎಂದೆ. ಸೆರಗಿನ ತುದಿಯಿಂದ ಕಣ್ಣುರಿಸಿಕೊಂಡು ಮನೆಯ ಹೆಂಚನ್ನು ದಿಟ್ಟಿಸಿದಳು ಶಾಂತಕ್ಕ. ಸುರಿಯುತ್ತಿದ್ದ ಸೋನೆ ಮಳೆ ತೊಟ್ಟಿಕ್ಕುತ್ತಿತ್ತು ಶಾಂತಕ್ಕನ ಕಂಬನಿಗೆ ಸಾಥ್ ನೀಡುವಂತೆ. ಎಂತ ಹೇಳಲಿ ಸಣ್ಣಕ್ಕ, ಮಗಳು ರಮಾ. ರಮಾ ಇದ್ದಲ್ದ ಕೊನೆಗೂ ಪೇಟೆ ಕೂಸೇ ಆಗಿಹೋತು. ಮೊನ್ನೆ ಫೋನ್ ಮಾಡಿ ಮನೆಗೆ ಬತ್ತೇ ಹೇಳಿತ್ತು. ಆನು ಖುಷಿಯಲ್ಲಿ ಇತ್ತಿದೆ. ಇವಕ್ಕೂ ಹೇಳಿತ್ತಿದೆ ಮಾಣಿ ಕಡೆಯವಕ್ಕೆ ಹೇಳಿಕ್ಕೂ ಹೇಳಿ. ತಲೆಯಡಿಸಿ ಒಪ್ಪಿಗೆ ಸೂಚಿಸುತ್ತಿದ್ದವು. ಮಗಳು ಬಂದದೆ ಈ ವಿಷಯ ಪ್ರಸ್ತಾಪ ಮಾಡಿದ ಕೂಡಲೇ ಕೋಪಲ್ಲಿ ಸಿಡಿದು ಅದರದ್ದೇ ಕತೆ ಹೇಳಿತು. ಏನಾತೋ ಏನೋ, ಏನಾತೋ, ಮಾರನೇ ದಿನವೇ ಬ್ಯಾಗೆಲ್ಲ ಕಟ್ಟಿಯೊಂಡು ಪೇಟೆಗೆ ಹೋದ ಜನ ಬಪ್ಪಗ ಒಂದು ದೊಡ್ಡ ಆಘಾತವನ್ನೇ ಹೊತ್ತು ತಂದಿದು ನೋಡು. ಇಷ್ಟು ಹೇಳುತ್ತಿದ್ದಂತೆ ಶಾಂತಕ್ಕ ಅತ್ತೇ ಬಿಟ್ಟಳು. ಎದೆ ಧಸಕ್ಕೆಂದಿತು. ಶಾಂತಕ್ಕನಂತಹ ತಾಯಿ ನಿಜಕ್ಕೂ ರಮಾಳಿಗೆ ದೊರೆತದ್ದು ಅವಳ ಪುಣ್ಯ. ಅಂತಹುದರಲ್ಲಿ ರಮಾ ಹೀಗೇಕೆ ಮಾಡಿದಳು? ಪ್ರಶ್ನೆ ಅಲೆಯಲೆಯಾಗಿ ಎದ್ದಿತು. ಉತ್ತರವಾಗಿ ಕಣ್ಮುಂದೆ ರಮೇಶ್ ಯಾದವ್ ನಿಂತಿದ್ದ. ಅತ್ತೆ, ಹೊತ್ತಾಯಿತು, ಬರಲೇ? ಸದ್ವಿನಯದಿಂದ ಸಂಭಾಷಿಸಿದರೂ ಕ್ರೋಧ ಉಕ್ಕಿ ಬಂತು. ಇಷ್ಟೊಂದು ವಿನಯದಿಂದ ಮಾತನಾಡೋ ಇವನೇಕೆ ರಮಾಳಿಗೆ ತಿಳಿ ಹೇಳುವಲ್ಲಿ ವಿಫಲನಾದ? ಪ್ರಶ್ನೆಗೆ ಉತ್ತರ ಹುಡುಕುವಂತೆ ತಲ್ಲೀನಳಾದಾಗಲೇ ಶಾಂತಕ್ಕ ಮಾತು ಮುಂದುವರಿಸಿದಳು. ರಮ ಇವನನ್ನು ಮದ್ವೆ ಆತು ಹೇಳಿ ಬೇಜಾರಿಲ್ಲೆ ಸಣ್ಣಕ್ಕ. ಈಗಣ ಕೂಸು, ಅವರ ಆಸೆ ಕನಸು ಎಂಥದೋ ಆರಿಂಗೆಗೊಂತು. ಆದರೂ ಮದುವೆಗೂ ಮುನ್ನ ಒಂದು ಮಾತು ಎಂಗುಗೆ ಹೇಳಿದ್ರೆ ಆವುತ್ತಿತ್ತು ಅಲ್ದ? ಇಷ್ಟು ದಿನ ಎನ್ನದೇ ಲೋಕಲ್ಲಿ ಎನ್ನ ಆಸೆಗಳ ಕನಸುಗಳ ಇಂಗಿಸಿ ದುಡಿದ ಎನಗೆ ಇದೊಂದು ದೊಡ್ಡ ವಿಷಯವೇ ಅಲ್ಲ ಅಲ್ದ ಸಣ್ಣಕ್ಕ? ನುಂಗಿಕೊಂಡು ಸಹಿಸುಲೆ? ಇಷ್ಟು ಹೇಳುವ ಹೊತ್ತಿಗೆ ಅಳು ಒತ್ತರಿಸಿ ಬಂತು. ಮತ್ತೆ ಮಾತನಾಡಿಸಲಿಲ್ಲ ನಾನು. ಒಂದೆರಡು ಸಮಾಧಾನದ ಮಾತುಗಳನ್ನು ಆಡಿ ಮರಳಿ ಬಂದೆ. ಕರುಳ ಕುಡಿ ಮಾಡಿದ ನೋವು 4 ಮಾತುಗಳಿಂದ ಮಾಸೀತೆ ಎಂದು ಮನಸ್ಸಿನಲ್ಲಿ ನನ್ನನ್ನು ನಾನೇ ಪ್ರಶ್ನಿಸಿಕೊಂಡೆ. ಉತ್ತರ ಸಿಗಲಿಲ್ಲ, ಸುಮ್ಮನಾದೆ. ಅದಾಗಲೇ ರಾತ್ರಿ 10 ಬಡಿದಿತ್ತು. ಒಂದೇ ಸಮನೆ ಅಳುತ್ತಿದ್ದ ಮಗಳು ದೇವಿಕಾಳನ್ನು ಇವರು ಜೋಗುಳ ಹಾಡುತ್ತಾ ಮಲಗಿಸಿದರು. ಎಂದಿಗಿಂತ ತುಸು ವಿಚಿತ್ರವಾಗಿ ಕೂತಿದ್ದ ನನ್ನನ್ನು ಮತ್ತೆ ಮಾತನಾಡಿಸುವ ಪ್ರಯತ್ನ ಅವರು ಮಾಡಲಿಲ್ಲ. ಎಷ್ಟೇ ಆದರೂ 10 ವರ್ಷಗಳ ದಾಂಪತ್ಯಲ್ಲವೇ ನಮ್ಮದು. ನೆರೆಹೊರೆಯವರು ಮದುವೆಯಾಗಿ 2 ವರ್ಷಗಳಾಗುವಾಗ ಗುಸುಗುಸು ಶುರು ಮಾಡಿದ್ದರೂ ಅವಕ್ಕೆಲ್ಲ ಸೆಡ್ಡು ಹೊಡೆದು ಅತಿ ಪ್ರೀತಿಯಿಂದ ನೋಡಿಕೊಂಡ ನನ್ನವರು 7 ವರ್ಷಗಳ ಬಳಿಕ ನಾನು ಗರ್ಭಿಣಿಯಾದಾಗ ಅದೆಷ್ಟು ಕಳಕಳಿಯಿಂದ ನೋಡಿಕೊಂಡರೆಂದರೆ ಹೇಳಿಕೊಳ್ಳುವುದಕ್ಕೂ ಹೆಮ್ಮೆ ಆಗುತ್ತದೆ ನನಗೆ.
ಇವರೆಂದರೆ ಕೇವಲ ನನ್ನ

ನವರು ಮಾತ್ರ ಅಲ್ಲ, ಸರ್ವಸ್ವೂ ಇವರೇ ನನ್ನ ಬಾಳಿಗೆ ಎಂದು. ಇಂತಹ ಸಂಗಾತಿಯನ್ನು ಏಳು ಹೆಜ್ಜೆಗಳ ಬಂಧನದಲ್ಲಿ ಬೆಸೆದ ಆ ಭಗವಂತನಿಗೆ ನಾನು ಸದಾ ಕೃತಜ್ಞಳು. ಕಣ್ಣಂಚಿನಿಂದ ಸುರಿಯುತ್ತಿದ್ದ ಕಂಬನಿ ಇವರಿಗೆ ಕಂಡಿರಬೇಕು. ತಲೆಯನ್ನು ನೇವರಿಸಿ ಮಗುವಿನಂತೆ ಮಡಿಲಿನಲ್ಲಿ ತುಂಬಿಸಿಕೊಂಡು, ಅನು ಎಂತಾತೆ, ಯಾರಾದರೂ ಎಂತಾರೂ ಹೇಳಿದ್ರಾ ಕೇಳಿದ ಪ್ರಶ್ನೆಗೆ ಅದೇನಾಯಿತು. ನಡೆದ ಅಷ್ಟೂ ವಿಷಯವನ್ನು ಚಾಚೂ ತಪ್ಪದೆ ಹೇಳಿಬಿಟ್ಟೆ ಅವರ ಬಳಿ. ನಿಟ್ಟುಸಿರು ಬಿಟ್ಟವರು, ಅಯ್ಯೋ ಇಷ್ಟಕ್ಕೆಲ್ಲ ಅಳ್ತವಾನು, ಇದು ನಮ್ಮ ಕಾಲ ಅಲ್ಲ ಅಲ್ದ, ಜಗತ್ತು ತುಂಬಾ ಮುಂದೆ ಹೋಯಿದು. ಈ ಪ್ರೀತಿ ಪ್ರೇಮ ಎಷ್ಟು ಗಾಢ ಹೇಳಿರೆ, ಈಗಣ ಮಕ್ಕ ಅಭ್ಯಪ್ಪಂದಲೂ ಹೆಚ್ಚಾಗಿ ಇಂತಹ ಮೋಡಿಗೆ ಸಿಲುಕಿ ಅದರಲ್ಲೇ ಭವಿಷ್ಯದ ಸುಖ ಕಾಣ್ತವು. ಆ ಸುಖ ಬಾಳಿನ ಪೂರ್ತಿ ಒಳಿತ್ತು ಕೂಡ ಕೆಲವರ ಪಾಲಿಂಗೆ. ಆದರೆ ಕೆಲವೊಂದರಿ ಯೋಚನೆ ಬುಡಮೇಲು ಆದಪ್ಪಗ ನೆನಪಾವುತು. ಅಭ್ಯಪ್ಪ ಹೇಳಿ ಬತ್ತವು, ಹೆತ್ತವು ನೋಡಿಯೊಂಡು ಸುಮ್ಮನಿರ್ತವ ಹೇಳು, ಆಧರಿಸಿ ಮತ್ತೆ ಮನೆಗೆ ಸೇರಿಸುತ್ತವು. ಬಿಡು ಈ ವಿಚಾರವ, ನಿನಗೆ ಗೊಂತೂ ಆಗ ಹೇಳಿರೆ. ಆದರೂ ನಮ್ಮ ಮಗಳಿದ್ದಲ್ದ ದೇವಿಕಾ, ಅದು ಮಾತ್ರ ಹೀಗೆಲ್ಲ ಮಾಡ ನೋಡು. ಆದರೂ ವಯಸ್ಸು ಕೇಳ್ತಾ, ಒಂದು ವೇಳೆ ಹೀಂಗೆ ಆದರೂ ಕೂಡ ನಾವೇ ಹೊಂದಿಯೊಂಬ, ನಮ್ಮ ಮಗಳು ಅಲ್ದ, ಸಂತೋಷವಾಗಿ ಇದ್ರೆ ಅಷ್ಟೇ ಸಾಕು. ಆದರೆ ನೀನು ಹೇಳಿದ ಶಾಂತಕ್ಕನ ಸ್ಥಿತಿ ನಮಗೆ ಬಪ್ಪದು ಬೇಡ ನೋಡು. ಮಗಳು ಪ್ರಾಯಕ್ಕೆ ಬತ್ತಿದ ಹಾಂಗೆ ಕೂರಿಸಿಕೊಂಡು ಹೇಳಿಬಿಡುವ, ಏನೇ ಮಾಡ್ತರೂ ನೂರು ಬಾರಿ ಯೋಚಿಸಿ ಮುಂದುವರಿ ಹೇಳಿ. ಶಾಂತಕ್ಕನನ್ನೇ ಉದಾಹರಣೆಯಾಗಿ ತೆಕ್ಕೊಂಡ್ರಾತು, ಅರ್ಥಕ್ಕು ನಮ್ಮ ಮಗಳಿಂಗೆ. ಎಷ್ಟೇ ಆದರೂ ನಿನ್ನ ಮಗಳಲ್ದ, ಭವಿಷ್ಯದ ಮುಂದಾಲೋಚನೆ ಇವರಿಗೆ ಹೆಚ್ಚೇ ಇದ್ದಂತೆ ಕಂಡಿತು. ಮನಸ್ಸು ನಿರಾಕರಿಸದೆ ಹೂಂಗುಟ್ಟಿತು ಕೂಡ. ಕಾಲ ಓಡುತ್ತಿತ್ತು. ಶಾಂತಕ್ಕ ಇದೀಗ ಅಜ್ಜಿ ಆಗುವ ಸಂಭ್ರಮದಲ್ಲಿ ಇದ್ದಂತೆ ಕಂಡಿತು. ಒಮ್ಮೆ ನಾನು ಆ ಕಡೆ ಹೋದಾಗ ಸಂತೋಷದಿಂದ ಹೇಳಿದ್ದಳು, ಏ ಸಣ್ಣಕ್ಕ ಕೇಳಿಲ್ಲಿ, ನಮ್ಮ ರಮ ಬಸೂರಿ, ಅದು ಕೂಡ ಎಷ್ಟು ವರ್ಷ ನಂತರ ನೋಡು, ನಿನಗೆ ಗೊಂತಿದ್ದಲ್ದ. ಪಾಪ, ಮಾಡದ್ದ ಚಿಕಿತ್ಸೆ ಇಲ್ಲೇ, ಹೇಳಿಯೊಳ್ಳದ ಹರಕ್ಕೆ ಇಲ್ಲೇ, ಕೊನೆಗೂ ಎನ್ನ ಮಗಳ ಮಡಿಲು ತುಂಬಿತು ಆ ದೇವರ ಅನುಗ್ರಹಂದ. ಸುಮ್ಮನೆಯ, ಮತ್ತೆ ಅನು ನಂಬುವ ದೇವರ ಮಹಿಮೆ ಹೇಳಿರೆ. ಬಾಣಂತನಕ್ಕೆ ಇಲ್ಲೇ ಬಪ್ಪಲೆ ಹೇಳಿದ್ದೆ, ಅದು ಪೇಟೆ ಅಲ್ದ, ಅಲ್ಲಿ ಯಾರಿದ್ದವು, ಅಳಿಯನ ಅಪ್ಪ ಅಮ್ಮ ಅಂತೂ ಅದೆಂತದೋ ವಿದೇಶಲ್ಲಿ ಇದ್ದವಡ, ಸುಮ್ಮನೆ ಎಂತಗೆ ಗುರ್ತಪರಿಚಯ ಇಲ್ಲದ ಜನಗಳ ನಂಬಿ ಮಗು ಬಾಣಂತಿಯ ಅವಕ್ಕೆ ಒಪ್ಸುದು, ಒಂದೇ ಮಗಳು ಬೇರೆ, ಅದಕ್ಕೆ ಇಲ್ಲಿಗೆ ಬಪ್ಪಲೆ ಹೇಳಿದ್ದೆ. ಮೊನ್ನೆ ಸೀಮಂತ ಆತು, ಇವು ಹೋಯ್ದವು, ಇನ್ನೇನು ಬಪ್ಪ ಹೊತ್ತಾತು, ಬೊಚ್ಚು ಬಾಯಿ ಬಿಟ್ಟು ನಕ್ಕಾಗ ಹೆಮ್ಮೆ ಎನಿಸಿತ್ತು. ಹೋ ಶಾಂತಕ್ಕ, ಅಂಬಗ ನೀ ಅಜ್ಜಿ ಅವತೆ ಹೇಳು, ತಮಾಷೆಯಿಂದ ಹೇಳಿದೆ. ಬಿಡುವಳ ಶಾಂತಕ್ಕ, ಏ ನೀನು ಕೂಡ ಹಾಂಗೆ ಅಲ್ದ, ಮಗಳು ಬೆಳೆದು ನಿಂತಿದು, ಆದಷ್ಟು ಬೇಗ ಒಂದು ಮಾಣಿ ನೋಡು. ಹಿರಿಜೀವ ಕೊಟ್ಟ ಸಲಹೆಗೆ ಬದ್ಧಳಾಗಿ ತಲೆಯಾಡಿಸಿ ಮನೆಯತ್ತ ಹೊರಟಿದ್ದೆ. ತೋಟದಲ್ಲೇ ಇದ್ದ ನನ್ನವರು ಜೊತೆಯಾದರು. ಗಂಟೆ ಒಂದಾತು, ದೂರ ಹೋದ್ದು, ಬಾ ಊಟಕ್ಕೆ ಹೋಪ, ಮಗಳು ಕಾಯ್ತಾ ಇಕ್ಕು ಅಲ್ದ ಅನು ಕೈ ಹಿಡಿದು ನನ್ನವರು ಹೇಳಿದಾಗ ಸಂತಸದಿ ತಲೆಯಾಡಿಸಿ ಹೊರಟೆ. ಮನೆಯ ಅಂಗಳದಲ್ಲಿ ಮಗಳು ದೇವಿಕಾ ನಮಗಾಗಿ ನಿರೀಕ್ಷಿಸುತ್ತಿದ್ದಳೋ ಎಂಬಂತೆ ನಮ್ಮನ್ನು ಕಂಡ ಕೂಡಲೇ ಮಂದಸ್ಮಿತೆಯಾದಳು. ಅಷ್ಟೇ ಪ್ರೀತಿಯಿಂದ, ಹೋ ಬಂದಿರಾ, ಬನ್ನಿ ಊಟಕ್ಕೆ ಬಾಳೆ ಇಡ್ತೆ, ಹೊತ್ತು ಮಾಡಿರೆ ತಣಿಗು, ಅಮ್ಮ ದೂರ ಹೊದ್ದು ಅಪ್ಪಂಗೂ ಹೇಳದ್ದೆ, ಗೊಣಗುತ್ತಲೇ ಅಡುಗೆ ಮನೆಯತ್ತ ಹೆಜ್ಜೆ ಹಾಕಿದರೂ ಹೆಗಲೆತ್ತರಕ್ಕೆ ಬೆಳೆದು ನಿಂತ ಮಗಳನ್ನು ಕಂಡ ನನ್ನ ಮಾತೃ ಹೃದಯಕ್ಕೆ ಸಾರ್ಥಕ ಭಾವ ಬಂದೊದಗಿದಂತೆ ಮುಖದಲ್ಲಿ ನಗು ಮೂಡಿತ್ತು. ಊಟದ ನಂತರ ವಿಶ್ರಾಂತಿ ನೆಪದಲ್ಲಿ ಹೊರಗೆ ಅಡ್ಡಾಡುತ್ತಿದ್ದ ನನ್ನನ್ನು ಇವರು ಕಳಕಳಿಯಿಂದ ವಿಚಾರಿಸಿದರು, ಏನು ಬಾರಿ ಖುಷೀಲಿದ್ದೇನು, ಅತ್ತೆ ಅಪ್ಪ ಯೋಚನೆ ಏನಾದರೂ ಮಾಡಿದೀಯಾ ಹೇಂಗೆ? ತಮಾಷೆಯ ಮಾತು ಅದಾದರೂ ಜವಾಬ್ದಾರಿಯ ನುಡಿಗಳು ಅದರಲ್ಲಿ ಇದ್ದವು ಕೂಡ. ಮರುಮಾತಿಲ್ಲದೆ ಶಾಂತಕನ ಸಂಭ್ರಮವನ್ನು ಅರುಹಿದೆ. ನಸುನಗು ಇವರ ತುಟಿಯಂಚಿನಲ್ಲಿ ಹಾದು ಹೋದದ್ದು ನನ್ನ ಸೂಕ್ಷ್ಮ ಗಮನಕ್ಕೆ ಬಾರದೇ ಇದ್ದೀತೆ. ಏನೋ ನೆನಪಿಸಿಕೊಂಡವರಂತೆ ಕಾಲಾಯ ತಸ್ಮಯೇ ನಮಃ ಸವಿನುಡಿಯೊಂದನ್ನು ಹೇಳಿ ತೋಟದತ್ತ ಹೋದರು. ಕೊಂಚ ಬಿಡುವು ಕೊಟ್ಟಿದ್ದ ಮಳೆ ಮತ್ತೆ ಶುರುವಾಯಿತು. ಇಷ್ಟೊಂದು ಮುಗಿಲು ತುಂಬಿರುವಾಗ ತೋಟಕ್ಕೆ ಹೋಗುವ ಗಡಿಬಿಡಿ ಏನಿತ್ತು ಇವರಿಗೆ, ನನ್ನ ಪಾಡಿಗೆ ನಾನು ಗೊಣಗಿದೆ. ತಕ್ಷಣಕ್ಕೆ ಶಾಂತಕ್ಕ ನೆನಪಾದಳು. ಶಾಂತಕ್ಕ ಗಟ್ಟಿಗಿತ್ತಿ, ಒಳಮನಸ್ಸು ಉದ್ಘೋಷಿಸಿತು. ಜೀವನದ ಪಯಣದಲ್ಲಿ ಸುಖ ದುಃಖಗಳ ಜೊತೆ ಜೀಕಿದ ಆಕೆ ಇಂದು ವೃದ್ಧಾಪ್ಯದ ಸನಿಹದಲ್ಲಿದ್ದಳು. ಗಂಡನ ಕಿರಿಕಿರಿ, ಮಗಳ ಹುಚ್ಚು ಕಾಮನೆ, ನನಸಾಗದ ತನ್ನ ಅದೆಷ್ಟೋ ಕನಸುಗಳು, ಸಲ್ಲದ ಬಯಕೆಗಳು, ಈಡೇರದ ಕಳಕಳಿಯ ಮಾತುಗಳು, ಇವೆಲ್ಲದರ ನಡುವೆ ಈಜಿ ಈಜಿ ಕೊನೆಗೆ ಗೆಲುವನ್ನು ಸಾಧಿಸಿದ್ದಳೋ ಎಂಬಂತೆ ಭಾಸವಾಯಿತು. ಅಜ್ಜಿ ಆಗುವ ಸಂಭ್ರಮವನ್ನು ಆಕೆಯೇ ಸ್ವತಃ ಹೇಳಿಕೊಂಡದ್ದು ನನ್ನ ಮನದ ತರ್ಕಗಳಿಗೆ ಪುರಾವೆ ನೀಡಿತ್ತು. ಅದೇ ಮಸಿ ಹಿಡಿದ ಮಾಡು,
ಆಕಸ್ಮಿಕ ನೋವುಗಳು, ಅಪರಾಧಿ ಕಂಬನಿಗಳು, ಮನೆಯ ಒಡತಿಯಾದರೂ ಒಗ್ಗದ ಪರಿಸ್ಥಿತಿಗಳಿಗೆ ಹೊಂದಿಕೊಂಡು

0: ಎಂದು ಬದುಕು ಸಾಗಿಸಿದ್ದ ಆಕೆಯ ಛಲ, ಧೈರ್ಯ ಇವನ್ನೆಲ್ಲ ಮರೆಯಲುಂಟೆ? ಒಂದು ತರಹದ ಆದರ್ಶದ ಬಾಳುವೆ ಆಕೆಯದ್ದು, ಒಂದು ತರಹದ ಆದರ್ಶ ಬಾಳುವೆಯಂತೆ ಕಂಡಿತು ನನಗೆ. ತಾನು ಎಷ್ಟೇ ನೊಂದರೂ ತನ್ನಿಂದಾಗಿ ತವರು ಕಣ್ಣೀರು ಹಾಕುವಂತೆ ಆಗಬಾರದು ಎಂದು ಶಪಥ ಮಾಡಿದವಳಂತೆ ದುಡಿದ ಶಾಂತಕ್ಕ ಇದೀಗ ನಿಜಕ್ಕೂ ಮನೆಯವರ ಗೌರವಕ್ಕೆ ಪಾತ್ರಳಾದದ್ದು ಮಾತ್ರವಲ್ಲದೆ ಈ ವಯಸ್ಸಿನಲ್ಲಿ ತಂದುಕೊಂಡ ಉತ್ಸಾಹ ಕೂಡ ಅದರ ಫಲವೇ ಇರಬೇಕು ಅಂದುಕೊಂಡೆ. ಹೌದು, ಸುಳ್ಳಲ್ಲ, ಶಾಂತಕ್ಕ ನಿಜಕ್ಕೂ ಬದಲಾಗಿದ್ದಾಳೆ. ಹಲವಾರು ವರ್ಷಗಳಿಂದ ಮನದಲ್ಲಿ ನಡೆಯುತ್ತಿದ್ದ ತುಮುಲಗಳಿಗೆ ಕೊನೆಗೂ ಮುಕ್ತಾಯವೊಂದು ದೊರಕಿದಂತಾಯಿತು. ಅದು ಕೂಡ ಸುಖಾಂತ್ಯದಲ್ಲಿ. ಶಾಂತಕ್ಕ ಹಿಡಿದ ಬದುಕಿನ ನೊಗ ಕೊನೆಗೂ ಸವೆದು ಕುಸಿದು ಹೋಗಲಿಲ್ಲ. ಆಕೆಯ ಜೀವನದ ಆಗುಹೋಗುಗಳಿಗೆ ಸಾಕ್ಷಿಯಾಗಿದ್ದ ನನ್ನ ಮನಸ್ಸು ತೃಪ್ತಿಯ ನಗುವೊಂದನ್ನು ಬೀರಿತು. ಕಣ್ಣಂಚು ಈ ಬಾರಿ ಮತ್ತೊಮ್ಮೆ ತೇವಗೊಂಡಿತು. ಹಾ, ಆನಂದ ಬಾಷ್ಪವಾಗಿ. ಆಗಷ್ಟೇ ನಾನು ಗೊಣಗಿದ ಮಾತುಗಳನ್ನು ಕೇಳಿಸಿಕೊಂಡಂತೆ ಮಳೆಗೆ ನೆನೆದು ಒದ್ದೆಯಾಗಿ ಒಳಬರುತ್ತಿದ್ದ ನನ್ನವರು ಈ ಬಾರಿ ನನ್ನ ಕಂಗಳಿಂದ ಒಸರುತ್ತಿದ್ದ ಕಂಬನಿಯನ್ನು ಒರೆಸಲಿಲ್ಲ. ಬದಲಾಗಿ ಮುಗುಳು ನಗುತ್ತಾ ನಿಂತಿದ್ದರು. ಅದೇ ಮಂದಹಾಸ, ಥೇಟ್ ನನ್ನ ವಧು ಪರೀಕ್ಷೆಗೆಂದೇ ಬಂದಿದ್ದ ಅದೇ ನಿಲುವಿನಲ್ಲಿ, ಮಾಸದ ಅದೇ ನಗು, ನನಗಾಗಿ ಹಂಬಲಿಸುವ ಅದೇ ಆ ಚಿಗುರು ಪ್ರೀತಿ.
1: ಇದುವರೆಗೆ ನಯನ ಜಿಎಸ್ ಕಳೆಂಜ ಅವರಿಂದ ಸಣ್ಣ ಕಥೆಯನ್ನ ಕೇಳಿದಿರಿ. ಕಥೆಯ ಶೀರ್ಷಿಕೆ ಹೌದು, ಅವಳು ಬದಲಾಗಿದ್ದಾಳೆ. ಇದು ಇಂದಿನ ಯುವ ವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.

ಆಕಾಶವಾಣಿ ಮಂಗಳೂರು. ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. 6:10 ಭಕ್ತಿಗೀತೆಗಳು, 6:30 ರಸವಾರ್ತೆ, 6:50 ಕೃಷಿರಂಗ, ತೊಡಿಕಾನದ ಸಾವಿತ್ರಿ ಮತ್ತು ಶ್ರೀನಿಧಿ ಅವರ ಹೈನುಗಾರಿಕೆಯ ಅನುಭವದ ಕುರಿತು ಸಂದರ್ಶನ, ಸಂದರ್ಶಕರು ರಜನಿ ಭಟ್. 7:45 ಹಿಂದಿ ಚಿತ್ರಗೀತೆಗಳು. 8:00 ಪ್ರಾಯೋಜಿತ ಕಾರ್ಯಕ್ರಮ ಆರೋಗ್ಯ ದೀಪ, ನೇರ ಫೋನಿನ್ ಕಾರ್ಯಕ್ರಮ. ಇಂದಿನ ವಿಷಯ ಸ್ಲೀಪ್ ಅಪ್ನಿಯಾ ಅಥವಾ ಗೊರಕೆ. ಭಾಗವಹಿಸಲಿರುವ ತಜ್ಞರು ಡಾಕ್ಟರ್ ರಾಜೇಶ್, ಪ್ರೊಫೆಸರ್ ಹಾಗೂ ಮೆಡಿಸಿನ್ ವಿಭಾಗದ ಮುಖ್ಯಸ್ಥರು, ಎನಪೊಯ ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನಪೊಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು. 8:30 ಹಿಂದಿ ಚಿತ್ರಗೀತೆಗಳು. ಇಂದು ರಾತ್ರಿ 9:15 ಸ್ವರ ಸಂಭ್ರಮ ಆಕಾಶವಾಣಿಯ 90th ವರ್ಷಾಚರಣೆ ಅಂಗವಾಗಿ 25/5/2026 ನಗರದ ಕುದ್ಮಲ್ ರಂಗರಾವ್ ಪುರಭವನದಲ್ಲಿ ನಡೆದ ಸ್ವರ ಸಂಭ್ರಮ ಭಾವಗೀತೆ ಹಾಗೂ ಜನಪದ ಗೀತೆಗಳ ಕಾರ್ಯಕ್ರಮದ ಧ್ವನಿಮುದ್ರಣದ ಪ್ರಸಾರ. 10:30 ಕೇಂದ್ರ ಸರ್ಕಾರವು 12 ವರ್ಷ ತುಂಬಿರುವ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದಲ್ಲಿ ಮಧ್ಯಮ ವರ್ಗದ ಕಲ್ಯಾಣ ಕುರಿತ ಕಾರ್ಯಕ್ರಮದ ಧ್ವನಿಮುದ್ರಣದ ಪ್ರಸಾರವಿದೆ. ಇನ್ನು ನಮ್ಮ ನಾಳೆಯ ಪ್ರಸಾರದಲ್ಲಿ ಬೆಳಗ್ಗೆ 6:10 ವಂದನ, 6:30 ಚಿಂತನ ಶಾರದ ಅವರಿಂದ, 6:40 ತತ್ವಪದ, 6:45 ಆರೋಗ್ಯ ಮಂಥನ ಪ್ರಸ್ತುತಿ ಡಾಕ್ಟರ್ ಸುಷ್ಮಾ ಶೆಣೈ, ರೈತರಿಗೆ ಸಲಹೆ 6:50, 7:15 ಸುಗಮ ಸಂಗೀತ, ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು, 7:45 ರಾಗರಂಜನಿ, 8:30 ಕನ್ನಡ ಚಿತ್ರಗೀತೆಗಳು, 9:00 ಸುಗಮ ಸಂಗೀತ, 9:15 ಹಿಂದಿ ಚಿತ್ರಗೀತೆಗಳು, 10:00 NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್, 10:30 ಹೃದಯರಾಗ ಕೇಳುಗರ ಕೋರಿಕೆಯ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ, 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿಭಾ ಹೆಗ್ಡೆ ಅವರ ಗಾಯನದಲ್ಲಿ ರಾಗ್ ಬಸ್.

0: ಸಂತ್ ಮುಖಾರಿ. 12:05 ವನಿತಾ ವಿಹಾರ. ಬಾಗಲಕೋಟೆ ಜಿಲ್ಲೆ ಬೀಳಗಿ ಪಟ್ಟಣದ ಕನ್ನಡ ಉಪನ್ಯಾಸಕಿ ಡಾಕ್ಟರ್ ರಾಜೇಶ್ವರಿ ಶೀಲವಂತ ಅವರೊಂದಿಗೆ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಿದ ಸಾಧನೆ ಕುರಿತು ಸಂದರ್ಶನವಿದೆ. ಸಂದರ್ಶಕರು ಕಿರಣ್ ಕುಮಾರ್ ಶೇಖರ್. ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ ಇದು. ಹನ್ನೆರಡು ಗಂಟೆ 35 ನಿಮಿಷಕ್ಕೆ ಆರೋಗ್ಯ ಸಂಚಿಕೆ, 1 ಗಂಟೆಗೆ ಪ್ರಗತಿಪಥ. ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತು ಮಾಹಿತಿ ಮೂಡಿಬರಲಿದೆ. ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 1:20 ಸ್ವರಮಾಧುರ್ಯ, ರಾಧಾ ಮತ್ತು ಜಯಲಕ್ಷ್ಮಿ ಹಾಡಿರುವ ಭಕ್ತಿಗೀತೆಗಳು. 1:30 ಸಂಯೋಜಿತ ಕನ್ನಡ ಚಿತ್ರಗೀತೆಗಳು. 2:15 ಹಿಂದಿ ಚಿತ್ರಗೀತೆಗಳು. 2:40 ಕನ್ನಡ ಚಿತ್ರಗೀತೆಗಳು. ನಾಳೆ ಸಂಜೆಯ ಪ್ರಸಾರದಲ್ಲಿ 5 ಗಂಟೆಗೆ ಜಾನಪದ ಸಂಗೀತ. ಪಿಲಿಮೊಗರಿನ ಭೂಬಾ ಪರವ ಅವರಿಂದ ಕಿರು ಪಾರ್ಥನಗಳು. 5:30 ಕನ್ನಡ ಚಿತ್ರಗೀತೆಗಳು. 6 ಗಂಟೆಗೆ ತುಳು ಸುದ್ದಿ ಸಾರಾಂಶ. 6:50 ಕಿಸಾನ್ ವಾಣಿ. ಪೆರ್ಲದ ಮಾನಿಶ್ ಗಂಭೀರ್ ಅವರ ಕಾಳು ಮೆಣಸು ಗಿಡದ ನರ್ಸರಿ ನಿರ್ವಹಣೆಯ ಕುರಿತು ಸಂದರ್ಶನ. ಸಂದರ್ಶಕರು ರಜನಿ ಭಟ್. ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ನಾಳೆ ರಾತ್ರಿ 8 ಗಂಟೆಗೆ ಯುವವಾಣಿ ನಾದಂ ತಂಡದಿಂದ ಸಂಗೀತ ಕಾರ್ಯಕ್ರಮ. 8:30 ಕೊಂಕಣಿ ಕಾರ್ಯಕ್ರಮ. 9:15 ಸ್ಪಾಟ್ಲೈಟ್. ಇವು ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರ. ಆಕಾಶವಾಣಿ ಮಂಗಳೂರು. ಈಗ ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
1: ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ವಲ್ಸಾ ವಿಲಿಯಮ್ಸ್. The Union Cabinet has approved one-time budgetary support of 10,000 crore rupees for oil marketing companies to provide ATF price stabilization support to Indian Airlines for their domestic and international operations. The support will be provided to companies to facilitate stable ATF pricing for airlines during the ongoing period of exceptional fuel price volatility arising from the West Asia crisis. Briefing media in New Delhi today, Information and Broadcasting Minister Ashwini Vaishnav said this is a self-sustaining revolving fund which will help to stabilize ATF prices for scheduled Indian carriers.
2: ATF price stabilization fund mein
3: a self sustaining revolving fund has been established under the ATF price stabilization fund. Airline carriers who want to participate in this will be provided aviation turbine fuel at a stable price during the current crisis. This is expected to significantly reduce the adverse impact on the aviation sector, where over 70 lakh jobs had started to be affected by the ongoing stress in the industry.
2: Ne laga tha because of the stress in the sector, wo isse significantly mitigate hoga.
1: ATF price stabilization support will be in force for a period of 36 months. International ATF prices have increased 2.5 times from 60.5 rupees per litre in March to 142 rupees per litre in May this year due to the crisis in West Asia. The Union Cabinet has also approved a scheme for support to the National Capital Region Planning Board for replacement of old trucks and buses in the Delhi NCR area with a financial outlay of 9,585 crore rupees. The Cabinet Committee on Economic Affairs has also approved the construction of a new coastal highway from Rameshwar to Paradip in Odisha, spanning a total length of over 163 kilometers. He said the total cost of the project will be over 8,300 crore rupees. In Karnataka, senior Congress leader D.K. Shivakumar was sworn in as the 25th Chief Minister of the state today. Governor Thawar Chand Gehlot administered the oath of office. Dr. G. Parmeshwar, who held the home portfolio in the Siddaramaiah cabinet, was sworn in as Deputy Chief Minister. 12 legislators also took oath as cabinet ministers. Several senior Congress leaders, including Lok Sabha Leader of Opposition Rahul Gandhi and Congress President Mallikarjun Kharge, Chief Ministers of Telangana, Kerala and Himachal Pradesh attended the ceremony.

0: ಭಕ್ತಿ ಗೀತೆಗಳನ್ನು ಆಲಿಸಿದಿರಿ. ಸಮಯ 6:20 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕ ಸಾಧನಾ ಶರ್ಮಾ. ಆದೌ ಮುಖ್ಯಾ ವಾರ್ತಾ. ಕೇಂದ್ರೀಯ ಮಂತ್ರಿಮಂಡಲೇನ ವಿಮಾನನ ಪರಿವಹನ ಮಾರ್ಗ ಆಧಾರಭೂತ ಸಂರಚನಾ ಕ್ಷೇತ್ರು ETF ಮೂಲ್ಯಸ್ಯ ಸ್ಥಿರೀಕರಣಾರ್ಥಂ ತೈಲ ವಿಪಣನ ಸಮವಾಯೇಭ್ಯ 1000 ಕೋಟಿ ರೂಪ್ಯಕಾಣಾಂ ಆಯವ್ಯಯ ಸಹಾಯತಾಂ ಪ್ರದಾತುಂ ಕತಿಪಯಃ ಮಹತ್ವಪೂರ್ಣಃ ಯೋಜನಃ ಅನುಮೋದಿತಃ. ಕರ್ನಾಟಕ ರಾಜ್ಯಸ್ಯ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರಃ ಶಪಥಗ್ರಹಣಂ ಕೃತವಾನ್. ಪಶ್ಚಿಮಬಂಗಾಲಸ್ಯ ತೃಣಮೂಲ ಕಾಂಗ್ರೆಸ್ ದಲಾತ್ ನಿಷ್ಕಾಸಿತ TMC ವಿಧಾಯಕ ಋತಬ್ರತ ಬೆನರ್ಜಿ ಇತ್ಯನೇನ ಉಕ್ತಂ ಯತ್ ಪಕ್ಷೇ ಪ್ರಾಯಃ 60 ವಿಧಾಯಕಃ ಸಂತಿ. ದಿಲ್ಲೀ ನಗರಸ್ಯ ಮಾಲವೀಯ ನಗರೇ ವಿಶ್ರಾಂತಿ ನಿಲಯೇ ಭೀಷಣಾಗ್ನಿಕಾಂಡಃ 21 ಜನಃ ಮೃತಃ. ಅಪಿ ಚ ಭಾರತಂ 25th-2000 ವರ್ಷೇ ವಿಶ್ವಸ್ಯ ದ್ವಿತೀಯಂ ಬೃಹತ್ತಮಂ ಸೌರ ವಿಕಾಸ ವಿಪಣಕಂ ಜಾತಂ. ಇದಾನೀಂ ವಾರ್ತಾ ವಿಸ್ತರೇಣ. ಕೇಂದ್ರೀಯ ಮಂತ್ರಿಮಂಡಲೇನ ವಿಮಾನನ ಪರಿವಹನ ಮಾರ್ಗ ಆಧಾರಭೂತ ಸಂರಚನಾ ಕ್ಷೇತ್ರು ಕತಿಪಯಃ ಮಹತ್ವಪೂರ್ಣ ಯೋಜನಾ ಅನುಮೋದಿತಃ. ಪಶ್ಚಿಮ ಏಷ್ಯಾ ಸಂಕಟ ಕಾರಣೇನ ವರ್ಧಿತೇಷು ಇಂಧನ ಮೌಲ್ಯೇಷು ಭಾರತೀಯ ವಿಮಾನ ಸೇವಾನಾಂ ಕೃತೆ ವಿಮಾನ ಇಂಧನಸ್ಯ ಅರ್ಥಾತ್ ETF ಮೌಲ್ಯಸ್ಯ ಸ್ಥಿರೀಕರಣಾರ್ಥಂ ತೈಲ ವಿಪಣನ ಸಮವಾಯೇಭ್ಯಃ 1000 ಕೋಟಿ ರೂಪ್ಯಕಾಣಾಂ ಆಯವ್ಯಯ ಸಹಾಯತಾಂ ಪ್ರದಾತುಂ ಪ್ರಶಾಸನಂ ನಿರ್ಣಯಂ ಕೃತವತ್. ಸೂಚನಾ ಪ್ರಸಾರಣ ಮಂತ್ರಿ ಅಶ್ವಿನಿ ವೈಷ್ಣವಃ ಅವದತ್ ಯತ್ ಏತೇನ ವಿಮಾನನ ಕ್ಷೇತ್ರ ಸಂಬದ್ಧಃ ಪ್ರಾಯಃ 77 ಲಕ್ಷ ಆಜೀವಿಕಾ ಸುರಕ್ಷಿತಾ ಭವಿಷ್ಯಂತಿ. ಏಷಾ ಸಹಾಯತಾ ಯೋಜನಾ 36 ಮಾಸಪರ್ಯಂತಂ ಪ್ರವರ್ತಿಷ್ಯತೆ. ಮಂತ್ರಿಮಂಡಲೇನ ದಿಲ್ಲಿ ನಿಕಟವರ್ತಿ ಕ್ಷೇತ್ರ ವಾಯು ಪ್ರದೂಷಣ ನಿಯಂತ್ರಣಾರ್ಥಂ ಅಪಿ ಏಕಸ್ಯಾ ಬೃಹತ್ಯಾ ಯೋಜನಾಯಾ ಅನುಮೋದನಂ ಕೃತಂ. ಆರ್ಥಿಕ ಸಂಬದ್ಧಯಾ ಮಂತ್ರಿಮಂಡಲೀಯ ಸಮಿತಿಯ ಒಡಿಶಾ ರಾಜ್ಯ ರಾಮೇಶ್ವರಾತ್ ಪಾರಾದೀಪ ಪರ್ಯಂತಂ 63.5 ಶತಕಿಲೋಮೀಟರ್ ಪರಿಮಿತಸ್ಯ ನೂತನ ತಟೀಯ ರಾಜಮಾರ್ಗ ನಿರ್ಮಾಣಾಯ ಅನುಮತಿ ಪ್ರದತ್ತಾ. ಏತದ್ ಅತಿರಿಕ್ತಂ ಸಮಿತ್ಯ ಬಿಹಾರ ರಾಜ್ಯ ರಾಷ್ಟ್ರೀಯ ರಾಜಮಾರ್ಗಯೋಃ 31 ತಥಾ 31.5 ಶತಸ್ಯ ಚ ಇತ್ಯೇತಯೋಃ ಕಗಡಿಯಾ ಪೂರ್ಣಿಯಾಖಂಡಸ್ಯ ಚತುರ್ಪಥ ಪರಿಯೋಜನಾ ಅಪಿ ಅನುಮೋದಿತಾ. ರಾಷ್ಟ್ರಪತಿ ದ್ರೌಪದಿ ಮುರ್ಮುಃ ಅದ್ಯ ರಾಷ್ಟ್ರೀಯ ಆದಿ

0: शाह तथा दिल्ली राज्यस्य मुख्यमंत्री रेखा गुप्ता अस्मिन् दुखदे घटनाक्रमे शोकं प्रकटितवन्तः। वार्षिक सौर क्षमता वृद्धौ भारतम् अमेरिकाम् अतिक्रमितवत्। भारतं 25-अधिक-2000तमे वर्षे विश्वस्य द्वितीयं बृहत्तमं सौरविकासविपणकम् अभवत्। भारते स्थापित सौरक्षमतायाः उल्लेखनीयं 55-अधिक-गीगावाट् परिमितम् अतिक्रमितम् अस्ति, येन देशस्य 50% जीवाश्महीन इन्धनक्षमतायाः लक्ष्यं साधयितुं नियतसमयात् पूर्वमेव तस्य राष्ट्रिय निर्धारितं योगदानं पूरयितुं च साहाय्यं भवति। केन्द्रीय नवीन नवीकरणीय ऊर्जा मन्त्री प्रह्लाद जोशी वर्यः अद्य उक्तवान् यत् देशस्य सौरविकासगाथा वैश्विक मानदण्डानि स्थापयति। अरावली पर्वतश्रेण्याः सीमांकन समीक्षार्था सर्वोच्च न्यायालयेन विशेषज्ञ समितिः निर्मिता। सर्वोच्च न्यायालयेन अरावली पर्वतश्रेण्याः परिभाषा सीमांकन संबद्ध विषयाणां स्वतंत्र समीक्षार्थं उच्चाधिकारयुक्तायाः विशेषज्ञ समितेः घटनस्य निर्देशः प्रदत्तः। अस्याः समितेः अध्यक्षतां भारतीय वानिकी अनुसंधान शिक्षा परिषदः महानिदेशिका कंचन देवी वहिष्यति। न्यायालयेन समितये चालितवर्षस्य अगस्तमासस्य 31-तम दिनाङ्कपर्यन्तं स्वप्रतिवेदनं समर्पयितुम् आदेशः प्रदत्तः। प्रधानमन्त्री नरेन्द्रमोदी अद्य केन्द्रीयमन्त्रिणः चिराग पासवानस्य लेखं सामाजिक अन्तर्जालमाध्यमेन प्रदर्शितवान्। तेन उक्तं यत् लद्दाखप्रदेशे प्राप्तम् अद्वितीयं वेरीफलं नवीनावसराणां विकासस्य प्रतीकः अस्ति। लेखे लद्दाखस्य उद्यमशीलतया तथा मूल्यवर्धनद्वारा विकासस्य नूतनद्वाराणि उद्घाटितानि इति प्रकाशितम्। इति वार्ताः।
1: ಸಮಯ 6:30 ಈಗ ರಸವಾರ್ತೆ.
2: ಆಕಾಶವಾಣಿ ರಸವಾರ್ತೆ, ಬರೆದವರು ವಿಜಯಪುರದ ಕಟ್ಟೆ ಗುರುರಾಜ್, ಓದುತ್ತಿರುವವರು ಲಿಂಗಾನಂದ. ಪ್ರಿಯ ಶ್ರೋತೃಗಳೇ, ಸಯ್ಯಾಜಿ ಶಿಂದೆ ಈ ಹೆಸರು ಕೇಳ್ತಿದ್ದಂತೆ ಖಳನಟನ ಚಿತ್ರ ಒಂದು ಕಣ್ಣಮುಂದೆ ಎದ್ದು ಬರುತ್ತೆ. ಆ ಆರ್ಭಟ ಘರ್ಜನೆಯಿಂದಲೇ ಸಯ್ಯಾಜಿ ಶಿಂದೆ ಸಿನಿಮಾ ರಂಗದಲ್ಲಿ ಸೈ ಅನಿಸಿಕೊಂಡಿರೋದು. ಆದರೆ ಶಿಂದೆಗೆ ಇನ್ನೊಂದು ಮುಖ ಇದೆ, ಅದನ್ನು ಯಾರೂ ನೋಡಿಲ್ಲ. ಸಯ್ಯಾಜಿ ಶಿಂದೆ ಪರದೆ ಮೇಲೆ ಕ್ರೂರವಾಗಿ ಕಾಣಿಸ್ಕೊಂಡ್ರು, ಮನಸ್ಸು ಮಾತ್ರ ನಮ್ಮ ನಾಗಮಂಗಲ ಬೆಣ್ಣೆನೆ. ಯಾರಾದರೂ ಮರ ಕಡಿದ್ರೆ ಸಾಕು, ಸಯ್ಯಾಜಿ ಮಮ್ಮಲ ಮರುಗ್ತಾರೆ. ಇವರು ಮಾಡಿರೋ ಹಸಿರು ಅಭಿಯಾನದಿಂದ 6.5 ಲಕ್ಷ ಗಿಡಗಳು ಇಂದು ಮರಗಳಾಗಿವೆ, ನೆರಳು ಕೊಡ್ತಿವೆ. ಇದನ್ನೆಲ್ಲ ನೆಟ್ಟಿದ್ದು ಅವರ ತಾಯಿಯ ನೆನಪಿಗಾಗಿ. ಅಮ್ಮ ಹಾಸಿಗೆ ಹಿಡಿದಾಗ ಶಿಂದೆ ಕಳವಳಗೊಂಡರು. ಅಮ್ಮನಿಲ್ಲದ ಜಗತ್ತನ್ನು ಊಹಿಸಿ ದಿಗಿದಿಗಿಲುಗೊಂಡರು. ಅಮ್ಮ ಕೈಬಿಟ್ಟು ಹೋಗೋದು ನಿಕ್ಕಿಯಾದಾಗ ಆಕೆಯ ನೆನಪಿನಲ್ಲಿ ಹುಟ್ಟೂರು ಸತಾರಾದ ಮಸ್ವೇಹಳ್ಳಿಲಿ 2000 ಗಿಡಗಳನ್ನು ಅವರು ನೆಟ್ಟರು. ನಂತರ ದಿವಾಡಿಯಲ್ಲಿ ಪವಿತ್ರವನ ನಿರ್ಮಿಸಿದರು. ಪಾಲ್ವಾನ್ನಲ್ಲಿ ಉದ್ಯಾನವನ, ಪೂನಾ ಶಿರೂರು ಹೈವೇಗಳಲ್ಲಿ ನೆಟ್ಟ ಗಿಡಗಳು ಮರಗಳಾದವು. ಬರಪೀಡಿತ ಪ್ರದೇಶಗಳಾದ ವೆಲೆ, ಅಹಲ್ಯನಗರ, ವಿದರ್ಭಗಳಲ್ಲಿ ಶಿಂದೆ ಗಿಡ ನೆಟ್ಟು ನೀರುಣಿಸಿದ್ರಿಂದ ಜನರಿಗೆ ನೀರ ನೆಮ್ಮದಿ ದೊರೆತಿದೆ. ಈ ಮರಗಳನ್ನು ನೋಡಿದರೆ ಅಮ್ಮನ ನೆನಪಾಗುತ್ತಂತೆ. ಸಯ್ಯಾಜಿ ಶಾಲಾ ಮಕ್ಕಳು ಸ್ಥಳೀಯರನ್ನೇ ವೃಕ್ಷ ಅಭಿಯಾನದ ರಾಯಭಾರಿಯನ್ನಾಗಿ ಮಾಡಿಕೊಂಡಿದ್ದಾರೆ. ಹಾಗಾಗಿ ಗಿಡಗಳಿಗೆ ನೀರುಣಿಸುವ ಜವಾಬ್ದಾರಿ ಅವರದ್ದೇ. ಶಿಂದೆಯ ಅಮರ ಪ್ರೀತಿಯ ಫಲದಿಂದ ಮಹಾರಾಷ್ಟ್ರದಲ್ಲಿ 100 ಬೃಹತ್ ಆಲ ಅರಳಿ ಮರಗಳ ಜೀವ ಉಳಿದಿದೆ. ನಟನೆಯಿಂದ ಬಂದ ಎಲ್ಲ ಆದಾಯವನ್ನು ವರ್ಚಸ್ಸನ್ನು ಗಿಡಗಳನ್ನು ನೆಡಲು, ಮರಗಳನ್ನು ಉಳಿಸಲಿಕ್ಕೆ ಹರಿಸ್ತಿದ್ದಾರೆ ಶಿಂದೆ. ಶಿಂದೆ ಪರದೆ ಮೇಲೆ ಆರ್ಭಟಿಸಿದ್ದಷ್ಟು ಇಲ್ಲಿ ಗಿಡಗಳು ಮರಗಳಾಗ್ತವೆ. ಜನಗಳಿಗೆ ಆಕ್ಸಿಜನ್ ಸಿಗುತ್ತದೆ ಅನ್ನೋದಂತೂ ಖರೆ. ಕೇರಳದಲ್ಲಿ ಪರಿಶುದ್ಧವಾದ ಆಕ್ಸಿಜನ್ ಸಿಗ್ತಾ ಇದೆಯಂತೆ. ನಮಗೆಲ್ಲ ಒಂದೇ ನೀರು, ಒಂದೇ ಗಾಳಿ, ಒಂದೇ ಆಕಾಶ ಅಲ್ವಾ? ಅಲ್ಲಿ ಮಾತ್ರ ಶುದ್ಧ ಆಕ್ಸಿಜನ್ ಹೇಗೆ ಸಾಧ್ಯ ಅಂದ್ಕೊಂಡ್ರ? ಹೌದು, ಎಲ್ಲರೂ ನೆಮ್ಮದಿಯಾಗಿ ಉಸಿರಾಡಬೇಕು ಅಂತಲೇ ಎಲ್ಲೆಲ್ಲಿ ಟ್ರಾಫಿಕ್ ಇದೆಯೋ ಅಲ್ಲೆಲ್ಲ ಲಿಕ್ವಿಡಿಟಿ ಟ್ರೀ ಅಂತ ನೆಡ್ತಾ ಅಲ್ಲಲ್ಲ ಇಡ್ತಾ ಇದ್ದಾರೆ. ಅಂದರೆ ಇದು ನಿಜವಾದ ಮರಗಳಲ್ಲ, ಹಸಿರು ಬಣ್ಣದ ಸೂಕ್ಷ್ಮ ಪಾಚಿಗಳನ್ನು ಒಳಗೊಂಡಿರೋ ಬಯೋರಿಯಾಕ್ಟರ್. 1000 ಲೀಟರ್ ಸಾಮರ್ಥ್ಯದ ಗಾಜಿನ ಕಂಟೈನರ್ನಲ್ಲಿ ನೀರು ಮತ್ತು ಸೂಕ್ಷ್ಮ ಪಾಚಿಗಳನ್ನು ತುಂಬಿಸಲಾಗುತ್ತೆ. ಈ ಪಾಚಿಗಳು ದ್ಯುತಿ ಸಂಶ್ಲೇಷಣಾ ಕ್ರಿಯೆಗಳ ಮೂಲಕ ವಾತಾವರಣದಲ್ಲಿ ಇಂಗಾಲನ ಹೀರಿ ಗಾಳಿನ ಶುದ್ಧ ಮಾಡ್ತಾ ಇದೆಯಂತೆ. ಕೇರಳದ ಮೀನುಗಾರಿಕೆ ಮತ್ತು ಸಾಗರ ಅಧ್ಯಯನ ವಿಶ್ವವಿದ್ಯಾಲಯದ ಆವರಣದಲ್ಲಿ ಈ ಆಕ್ಸಿಜನ್ ಶುದ್ಧೀಕರಣ ರಿಯಾಕ್ಟರ್ ಅನ್ನು ಇಟ್ಟಿದ್ದಾರೆ. ಹಾಗೆಯೇ ಕೊಚ್ಚಿ ನಗರದಲ್ಲಿ ಎಲ್ಲೆಲ್ಲಿ ಟ್ರಾಫಿಕ್ ಜಾಸ್ತಿ ಇದೆಯೋ, ಎಲ್ಲೆಲ್ಲಿ ಜಾಸ್ತಿ ಹೊಗೆಗಳೋ ಜಂಕ್ಷನ್ಗಳಿದೆಯೋ ಅಲ್ಲೆಲ್ಲ ಈ ರಿಯಾಕ್ಟರ್ ಸೇವೆ ಶುರುವಾಗಿದೆ. ಈ ಲಿಕ್ವಿಡಿಟಿ ಟ್ರೀ ನಮ್ಮ ಮರಗಳಿಗಿಂತ 50 ಪಟ್ಟು ವೇಗವಾಗಿ ಗಾಳಿನ ಶುದ್ಧೀಕರಣ ಮಾಡುತ್ತಂತೆ. ಹಾಗೆಯೇ 1000 ಲೀಟರ್ ಸಾಮರ್ಥ್ಯದ

ಈ ಒಂದು ಮರ ಹತ್ತು ದೊಡ್ಡ ಮರಗಳು ನಮಗೆಲ್ಲ ಯಾವ ಪ್ರಮಾಣದಲ್ಲಿ ಇಂಗಾಲನ ಹೀರಿ ಆಮ್ಲಜನಕ ಕೊಡುತ್ತಲ್ಲ, ಆ ಕೆಲಸ ಇದೊಂದೇ ರಿಯಾಕ್ಟರ್ ಮಾಡ್ತಾ ಇದೆ. ಕುಡಿಯೋ ನೀರು, ಸೇವಿಸೋ ಗಾಳಿ, ವಿಷ ಆದರೆ ದೇವ್ರೆ ಗತಿ ಅಂದ್ಕೋತಾ ಇರೋ ಈ ಹೊತ್ತಿನಲ್ಲಿ ದೇವರು ಬಂದಂಗೆ ಬಂದಿದೆ ಈ ಬಯೋರಿಯಾಕ್ಟರ್. ಕೇರಳದ ಅಂಬಾಲಾ ಕುಲಂಗಳ ಕೆರೆಗಳಂತೂ ಲಕಲಕ ಅಂತ ಹೊಳಿತಾ ಇವೆ. ನೋಡ ನೋಡ್ತಿದ್ದಂತೆ ನೀರೊಳಗೆ ಧುಮುಕ್ಬೇಕು ಅಂತ ಮನಸ್ಸು ಚೆಂಡಿ ಹಿಡಿಯುತ್ತೆ. ತಕ್ಷಣ ನೀರಲ್ಲಿ ಧುಮುಕಿದ್ರು ಯಾಕ್ರಿ ಈಜ್ತಾ ಇದ್ದೀರಾ ಅಂತ ಇಲ್ಲಿ ಯಾರೂ ಕೇಳೋಲ್ಲ. ಈಜೆ ಇಲ್ಲಿ ದೇವ್ರು ಅಂದ ಹಾಗೆ ಅಂಬಾಲಾ

0: ನೀರಿನ ನೆಲೆ ಬೆಲೆ ತಿಳಿಸೋಕೆ ಈ ರೀತಿ ಮಾಡ್ತಾ ಇದ್ದಾರಂತೆ. ಇದು ಕೆರೆಗಳನ್ನು ಸಂರಕ್ಷಿಸೋ, ಈಜನ್ನು ಪ್ರೋತ್ಸಾಹಿಸೋ ವಿನೂತನ ಪರಿ. ನೀರು ಕೆಡದೇ ಇರಲಿ ಅಂತ ಕ್ಲೋರಿನ್ ಅಂತ ರಾಸಾಯನಿಕಗಳನ್ನು ಈ ಕೆರೆ ಕೊಳಗಳಿಗೆ ಹಾಕೋದಿಲ್ಲ. ಬದಲಾಗಿ ಮೀನು ಜಲಚರ ಸಸ್ಯಗಳೇ ಪ್ರಾಕೃತಿಕವಾಗಿ ನೀರನ್ನು ಪರಿಶುದ್ಧಗೊಳಿಸ್ತಿವೆ. ಈಜೋಕೆ ಬರೋರಿಗೆ ಕಟ್ನಿಟ್ ರೂಲ್ಸ್ ಇದೆ. ಈಜೋದಕ್ಕೂ ಮೊದಲು ಅಲ್ಲೇ ಇರೋ ನಲ್ಲಿಲಿ ಶುದ್ಧವಾಗಿ ಸ್ನಾನ ಮಾಡಬೇಕು. ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು ನಿಷೇಧ. ಸೋಪು ಗೀಪು ಬಳಸಿ ಸ್ನಾನವಂತೂ ಕುಲ್ಲ ಕುಲ್ಲಂ ಮಾಡಲೇಬಾರ್ದು. ಅದಕ್ಕೆ ಇಲ್ಲಿ ಜನರು ಕೂಡ ನೀರನ್ನು ದೇವರಂತೆ ನೋಡ್ತಾರೆ. ಅದಕ್ಕೆ ನೋಡಿ, ಕಣ್ಣೂರಿನ ಪನಾಂಗಡ್ ನೈಸರ್ಗಿಕ ಪುರಾತನ ಕೊಳಕ್ಕೆ ತಲೆ ತೋರಿಸಿದರೆ ಸಾಕು, ಮುಖ ಫಳಫಳ ಅಂತ ಕಾಣೋಷ್ಟು ನೀರು ತಿಳಿ ತಿಳಿಯಾಗಿದೆ. ಅಂಬಾಲಕುಲಂನ ಅನ್ನಪೂರ್ಣೇಶ್ವರಿ ದೇವಾಲಯದ ಮುಂದಿರೋ ಕೆರೆ ಕೂಡ ಹಂಗೇನೆ. ಮಲ್ಲಪುರಂನ ಕಂಚೇರಿ, ಮುಸ್ಲಿಯಾರಂಗಡಿ ದೇವಳ ಕೆರೆಗಳು ಪ್ರಕೃತಿ ಹಿನ್ನೆಲೆಯಿಂದಾಗಿ ಸುರಸುಂದರವಾಗಿದೆ. ಈ ಎಲ್ಲ ಕಡೆ ಈಜಬಹುದು. ಕೇರಳ ಮಂದಿಗೆ ತಲೆಯಿಂದ ಮುಡಿಯವರೆಗೆ ಈಜೋ ಹುಚ್ಚಿದೆ. ಹಂಗಾಗಿ ಜಲಸಾಕ್ಷರತೆ ಸಾರೋಕೆ ಅಂತಲೇ 56ಕ್ಕೂ ಹೆಚ್ಚು ಕೊಳಗಳು ಕೆರೆಗಳು ಕೇರಳದಲ್ಲಿ ಇದೆಯಂತೆ. ಈಜಬೇಕು, ಈಜಿ ನೀರನ್ನ ಉಳಿಸ್ಬೇಕು ಅನ್ನೋದನ್ನ ಇಲ್ಲಿ ಡೈವ್ ಹೊಡೆದ್ರೆ ತಿಳಿಯುತ್ತೆ ಅಂತ ಹೇಳ್ತಾ ಈ ವಾರದ ರಸವಾರ್ತೆ ಮುಗಿಸೋಣ. ಮುಂದಿನ ವಾರ ಭೇಟಿಯಾಗೋಣ. ರಸವಾರ್ತೆ ಕೇಳಿದ್ರಿ. ಬರೆದವರು ವಿಜಯಪುರದ ಕಟ್ಟೆ ಗುರುರಾಜ್, ಓದಿದವರು ಲಿಂಗಾನಂದ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಮಂಗಳೂರು.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
5: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷ ಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30. ಇದೇ ಶುಕ್ರವಾರ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ ದತ್ತಾತ್ರೇಯ ಜನನ. ನಡೆಸಿಕೊಡುತ್ತಾರೆ ಕಲಾ ಗಂಗೋತ್ರಿ ಯಕ್ಷಗಾನ ಕಲಾ ಕೇಂದ್ರ ಸೋಮೇಶ್ವರ ಉಚ್ಚಿಲ ಇಲ್ಲಿನ ಸದಸ್ಯರು.
6: ಸೃಷ್ಟಿಕರ್ತನಾದ ಬ್ರಹ್ಮದೇವ,
7: ನಾರಾಯಣ
6: ವಯೋಧಿಕಾರಿ, ಮಹಾದೇವ
7: ಮಹಾವಿಷ್ಣು,
6: ಈ ಲೋಕದಲ್ಲಿ ಮಾತೆಯ ಮಹತ್ವ ಏನು ಎಂಬುದನ್ನು ಸೃಷ್ಟಿಯ ಆರಂಭದಲ್ಲೇ ನಾವು ಕಂಡವರು.
5: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷ ಸಿರಿ ಇದೇ ಶುಕ್ರವಾರ ರಾತ್ರಿ 9:30.

0: ಈಗ ಸಮಯ 6:37 ಆಗಲಿದೆ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು ಬೆಂಗಳೂರು ಕೇಂದ್ರದಿಂದ, ಬಳಿಕ ಪ್ರದೇಶ ಸಮಾಚಾರ.
1: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
2: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಭಾರತದ ಲೀಲೆ.
1: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯ

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ.

0: ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ. ರಾಜ್ಯಪಾಲರಿಂದ ಗೌಪ್ಯತಾ ವಿಧಿ ಬೋಧನೆ. ಉಪಮುಖ್ಯಮಂತ್ರಿಯಾಗಿ ಡಾ ಜಿ ಪರಮೇಶ್ವರ್. ಸಂಪುಟ ದರ್ಜೆಯ ಸಚಿವರಾಗಿ 12 ಮಂದಿ ಪ್ರತಿಜ್ಞಾ ವಿಧಿ ಸ್ವೀಕಾರ. ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ. ರಾಜ್ಯ ಹೈಕೋರ್ಟ್ಗೆ 6 ನ್ಯಾಯಮೂರ್ತಿಗಳ ನೇಮಕಕ್ಕೆ ಸುಪ್ರೀಂಕೋರ್ಟ್ ಕೊಲಿಜಿಯಂ ಶಿಫಾರಸು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಾಳೆಯಿಂದ ರಾಜ್ಯ ಪ್ರವಾಸ. ಯಾದಗಿರಿಯಲ್ಲಿ ರೈತರ ತರಬೇತಿ ಕೇಂದ್ರ ಉದ್ಘಾಟನೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಗುಡುಗು ಸಹಿತ ಮಳೆ ಸಂಭವ. ಹವಾಮಾನ ಇಲಾಖೆ ಮುನ್ಸೂಚನೆ. ವಾರ್ತೆಗಳ ವಿವರ. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಇಂದು ಸಂವಿಧಾನದ ಪ್ರತಿ ಹಿಡಿದು ಪ್ರಮಾಣ ವಚನ ಸ್ವೀಕರಿಸಿದರು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಪ್ರತಿಜ್ಞಾವಿಧಿ ಬೋಧಿಸಿದರು. ಉಪಮುಖ್ಯಮಂತ್ರಿಯಾಗಿ ಡಾ ಜಿ ಪರಮೇಶ್ವರ್ ಹಾಗೂ ಸಚಿವರಾಗಿ ಕೆಎಚ್ ಮುನಿಯಪ್ಪ, ಕೆಜೆ ಜಾರ್ಜ್, ಎಂಬಿ ಪಾಟೀಲ್, ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ, ಕೃಷ್ಣ ಭೈರೇಗೌಡ, ಪ್ರಿಯಾಂಕ್ ಖರ್ಗೆ, ಯುಟಿ ಖಾದರ್, ಈಶ್ವರ್ ಖಂಡ್ರೆ, ಯತೀಂದ್ರ ಸಿದ್ದರಾಮಯ್ಯ, ಭೈರತಿ ಸುರೇಶ್, ಶರಣ್ ಪ್ರಕಾಶ್ ಪಾಟೀಲ್ ಪ್ರತಿಜ್ಞಾವಿಧಿ ಸ್ವೀಕರಿಸಿದರು. ಸಮಾರಂಭದಲ್ಲಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭೂ ಬಕ್ರು, ಕಾಂಗ್ರೆಸ್ ಹಿರಿಯ ಮುಖಂಡರಾದಂತಹ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ, ಕೇರಳ ಮುಖ್ಯಮಂತ್ರಿ ವಿಡಿ ಸತೀಶನ್, ಹಿಮಾಚಲ ಪ್ರದೇಶ ಮುಖ್ಯಮಂತ್ರಿ ಸುಖ್ವಿಂದರ್ ಸಿಂಗ್ ಸುಖು ಸೇರಿದಂತೆ ಹಲವು ಗಣ್ಯರು ಪ್ರಮಾಣ ವಚನ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಸ್ವಾಮೀಜಿಗಳು, ಧಾರ್ಮಿಕ ಮುಖಂಡರು, ಚಲನಚಿತ್ರ ನಟರು, ಕೈಗಾರಿಕೋದ್ಯಮಿಗಳು ಸಮಾರಂಭಕ್ಕೆ ಸಾಕ್ಷಿಯಾದರು. ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವ ಸಂಪುಟದ ಸಹೋದ್ಯೋಗಿಗಳೊಂದಿಗೆ ವಿಧಾನಸೌಧದ ಮುಂದಿರುವ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. ಬಳಿಕ ಅವರು ಬಸವಣ್ಣ ಹಾಗೂ ಕೆಂಪೇಗೌಡ ಪ್ರತಿಮೆಗೂ ಪುಷ್ಪಾರ್ಚನೆ ಮಾಡಿದರು. ಪ್ರಮಾಣ ವಚನದ ವೇಳೆ ಮುಂಜಾಗ್ರತಾ ಕ್ರಮವಾಗಿ ವಿಧಾನಸೌಧ, ರಾಜಭವನದ ಬಳಿ ಬಿಗಿ ಪೊಲೀಸ್ ಸರ್ಪಗಾವಲು ಹಾಕಲಾಗಿತ್ತು. ಸುಮಾರು 2000ಕ್ಕೂ ಅಧಿಕ ಪೊಲೀಸರನ್ನು ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿತ್ತು. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಡಿಕೆ ಶಿವಕುಮಾರ್ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ಕೇಂದ್ರವು ಕರ್ನಾಟಕ ಸರ್ಕಾರದೊಂದಿಗೆ ಜನರ ಕಲ್ಯಾಣಕ್ಕಾಗಿ ನಿಕಟವಾಗಿ ಕಾರ್ಯನಿರ್ವಹಿಸಲಿದೆ ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಡಿಕೆ ಶಿವಕುಮಾರ್ ಕಾಂಗ್ರೆಸ್ನ ಪ್ರಭಾವಿ ನಾಯಕರಾಗಿದ್ದು ಎನ್ಎಸ್ಯುಐ ವಿದ್ಯಾರ್ಥಿ ನಾಯಕರಾಗಿ ರಾಜಕೀಯ ಪ್ರವೇಶ ಮಾಡಿದ್ದರು. ತಮ್ಮ 4 ದಶಕಗಳ ರಾಜಕೀಯ ಪಯಣದಲ್ಲಿ ಸಚಿವರಾಗಿ, ಕೆಪಿಸಿಸಿ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ. 1985ರಲ್ಲಿ ಸಾತನೂರು ಕ್ಷೇತ್ರದಿಂದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ವಿರುದ್ದ ಸ್ಪರ್ಧಿಸಿ ಗಮನ ಸೆಳೆದಿದ್ದರು. 1989ರಲ್ಲಿ ಅದೇ ಸಾತನೂರು ಕ್ಷೇತ್ರದಿಂದ ಮೊದಲ ಬಾರಿಗೆ ಕಾಂಗ್ರೆಸ್ ಶಾಸಕರಾಗಿ ಆಯ್ಕೆಯಾಗಿದ್ದರು. 1989ರಿಂದ ಇಲ್ಲಿಯವರೆಗೆ ಸತತವಾಗಿ 8 ಬಾರಿ ಶಾಸಕರಾಗಿ ಆಯ್ಕೆಯಾದ ಹೆಗ್ಗಳಿಕೆ ಇವರದ್ದು. ನಗರಾಭಿವೃದ್ಧಿ, ಇಂಧನ, ಜಲಸಂಪನ್ಮೂಲ ಸೇರಿದಂತೆ ಹಲವು ಖಾತೆಗಳ ಸಚಿವರಾಗಿ ಕಾರ್ಯನಿರ್ವಹಿಸಿದ ಅನುಭವವೂ ಇವರಿಗಿದೆ. 2020ರಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ

0: ಅಧ್ಯಕ್ಷರಾಗಿ ನೇಮಕಗೊಂಡಿದ್ದ ಡಿಕೆ ಶಿವಕುಮಾರ್ ನಾಯಕತ್ವದಲ್ಲಿ 2023 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿತ್ತು. ಸಿದ್ದರಾಮಯ್ಯ ಸಂಪುಟದಲ್ಲಿ ಉಪಮುಖ್ಯಮಂತ್ರಿಯಾಗಿಯೂ ಕಾರ್ಯನಿರ್ವಹಿಸಿದ್ದರು. 2019 ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯದಿಂದ ಬಂಧನಕ್ಕೊಳಗಾಗಿ ಸುಮಾರು 50 ದಿನಗಳ ಕಾಲ ತಿಹಾರ್ ಜೈಲಿನ ಸೆರೆವಾಸವನ್ನು ಕೂಡ ಅನುಭವಿಸಿದ್ದರು. ಉಪಮುಖ್ಯಮಂತ್ರಿಯಾಗಿ ಆಯ್ಕೆಯಾದ ಡಾ ಜಿ ಪರಮೇಶ್ವರ್ ತಮ್ಮನ್ನು ಈ ಮಹತ್ವದ ಹುದ್ದೆಗೆ ಆಯ್ಕೆ ಮಾಡಿದ ಪಕ್ಷದ ವರಿಷ್ಠರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮ್ಮ ಮೇಲೆ ಇಟ್ಟಿರುವ ವಿಶ್ವಾಸ ಮತ್ತು ನಂಬಿಕೆಗೆ ಆಭಾರಿಯಾಗಿರುವುದಾಗಿ ತಿಳಿಸಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಯಾಗಲು ಬಯಸಿದ್ದೆ, ಆದರೆ ಹೈಕಮಾಂಡ್ ನಿರ್ಧಾರವನ್ನು ಒಪ್ಪಿಕೊಳ್ಳುವುದಾಗಿ ತಿಳಿಸಿದ್ದಾರೆ. ಬೇರೆ ಖಾತೆಯನ್ನು ನೀಡಿದರೂ ನಿರ್ವಹಿಸಲು ಬದ್ಧ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಾಳೆ ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಬದ್ದೇಪಲ್ಲಿ ಗ್ರಾಮದಲ್ಲಿ ರೈತರ ತರಬೇತಿ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರ ಉದ್ಘಾಟನೆ ಮಾಡಲಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೃಷಿ ಸಂಸ್ಕರಣೆ ಮತ್ತು ಗ್ರಾಮೀಣ ಉದ್ಯಮಶೀಲತೆಗೆ ಉತ್ತೇಜನ ನೀಡುವ ಮಹತ್ವದ ಯೋಜನೆಗಾಗಿ ಈ ಕೇಂದ್ರ ರೂಪುಗೊಂಡಿದೆ. ನಬಾರ್ಡ್ ಸಹಯೋಗದಲ್ಲಿ ನಿರ್ಮಾಣಗೊಂಡಿರುವ ಈ ಯೋಜನೆಗೆ ನಿರ್ಮಲಾ ಸೀತಾರಾಮನ್ ಅವರ ಸಂಸದರ ಕ್ಷೇತ್ರಾಭಿವೃದ್ಧಿ ನಿಧಿಯಿಂದ 50 ಲಕ್ಷ ರೂಪಾಯಿ ಅನುದಾನ ದೊರೆತಿದೆ. ರಾಜ್ಯ ಸರ್ಕಾರ 1 ಎಕರೆ ಭೂಮಿ ಮಂಜೂರು ಮಾಡಿದೆ. ಒಟ್ಟು 2,19,00,000 ರೂಪಾಯಿ ವೆಚ್ಚದ ಈ ಯೋಜನೆಯ ಉಳಿದ ಮೊತ್ತವನ್ನು ನಬಾರ್ಡ್ ಅಭಿವೃದ್ಧಿ ಸಹಾಯದ ಮೂಲಕ ಒದಗಿಸಲಾಗಿದೆ. ಬಳಿಕ ಸಚಿವೆ ನಿರ್ಮಲಾ ಸೀತಾರಾಮನ್ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳ ಅಭಿವೃದ್ಧಿ ಪ್ರಗತಿ ಕುರಿತ ಪರಿಶೀಲನಾ ಸಭೆ ನಡೆಸಲಿದ್ದಾರೆ. ಇದೇ ವೇಳೆ ಏಕ್ ಪೇಡ್ ಮಾ ಕೆ ನಾಮ್ ಉಪಕ್ರಮದ ಅಡಿಯಲ್ಲಿ ಭಾರತ್ ವ್ಯಾನ್ ಪ್ಲಾಂಟೇಷನ್ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಸಂಜೆ 4 ಗಂಟೆಗೆ ಅವರು ಹೊಸಪೇಟೆಗೆ ಪ್ರಯಾಣ ಮಾಡಲಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಸುಪ್ರೀಂಕೋರ್ಟ್ ಕೊಲಿಜಿಯಂ ರಾಜ್ಯದ ಉಚ್ಚ ನ್ಯಾಯಾಲಯಕ್ಕೆ 6 ಹಿರಿಯ ವಕೀಲರನ್ನು ನ್ಯಾಯಮೂರ್ತಿಗಳನ್ನಾಗಿ ನೇಮಕ ಮಾಡಲು ಶಿಫಾರಸು ಮಾಡಿದೆ. ರಾಜ್ಯ ಹೈಕೋರ್ಟ್ನ ನ್ಯಾಯಾಧೀಶರಾಗಿ ವಕೀಲರಾದ ರಾಘವೇಂದ್ರ ಸೀತಾರಾಮ್ ಶ್ರೀವತ್ಸ, ಹೇಮಾ ಕುಲಕರ್ಣಿ, ಸುಬ್ರಹ್ಮಣ್ಯ ರಂಗಾರಾವ್, ತಡಗವಾಡಿ ಪ್ರಕಾಶ್ ವಿವೇಕಾನಂದ, ಬಕೇಶ್ವರ ಪ್ರಮೋದ್ ಮತ್ತು ಹೊಂಬೇಗೌಡ ಶಾಂತಿಭೂಷಣ್ ಅವರನ್ನು ನೇಮಕ ಮಾಡುವ ಪ್ರಸ್ತಾವನೆಯನ್ನು ಸುಪ್ರೀಂಕೋರ್ಟ್ ಕೊಲಿಜಿಯಂ ಅನುಮೋದಿಸಿದೆ. ಈ ಮೂಲಕ ರಾಜ್ಯ ಹೈಕೋರ್ಟ್ನ ಕಾರ್ಯನಿರ್ವಹಣಾ ನ್ಯಾಯಮೂರ್ತಿಗಳ ಸಂಖ್ಯೆ 54 ಏರಿಕೆಯಾಗಲಿದೆ. ರಾಗಿ ಬೆಳೆಯ ಅಭಿವೃದ್ಧಿಗೆ ತಮ್ಮ ಜೀವನವನ್ನೇ ಸಮರ್ಪಿಸಿದ ಮಹಾನ್ ಕೃಷಿ ವಿಜ್ಞಾನಿ ರಾಗಿ ಲಕ್ಷ್ಮಣಯ್ಯ ಅವರ ಸಂಶೋಧನೆ, ರೈತರ ಮೇಲಿನ ಅಪಾರ ಕಾಳಜಿ ಇಂದಿನ ಕೃಷಿ ವಿಜ್ಞಾನಿಗಳು, ವಿದ್ಯಾರ್ಥಿಗಳು ಮತ್ತು ರೈತರಿಗೆ ಮಾರ್ಗದರ್ಶಿಯಾಗಿವೆ ಎಂದು ಮಂಡ್ಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾ ಕೆಸಿ ನಾರಾಯಣಸ್ವಾಮಿ ತಿಳಿಸಿದ್ದಾರೆ. ರಾಗಿ ಲಕ್ಷ್ಮಣಯ್ಯ ಸಾಮಾನ್ಯ ರೈತ ಕುಟುಂಬದಲ್ಲಿ ಜನಿಸಿ ತಮ್ಮ ಪರಿಶ್ರಮ, ಬದ್ಧತೆ ಮತ್ತು ವೈಜ್ಞಾನಿಕ ದೃಷ್ಟಿಕೋನದ ಮೂಲಕ ಕೃಷಿ ಕ್ಷೇತ್ರದಲ್ಲಿ ಅಪ್ರತಿಮ ಸಾಧನೆ ಮಾಡಿದ್ದಾರೆ. ರಾಗಿ ಬೆಳೆಯಲ್ಲಿ ಉತ್ಪಾದಕತೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಅವರು ಅಭಿವೃದ್ಧಿಪಡಿಸಿದ ಇಂಡಾಫ್ ಸರಣಿಯ ತಳಿಗಳು ರಾಗಿ ಸಂಶೋಧನೆಯಲ್ಲಿ ನೂತನ ಅಧ್ಯಾಯವನ್ನು ಬರೆದಿವೆ ಎಂದು ಹೇಳಿದ್ದಾರೆ. ಅವರ ಬಹುತೇಕ ಸಂಶೋಧನಾ ಕಾರ್ಯಗಳು ಮಂಡ್ಯದ ವಿಸಿ ಫಾರಂನಲ್ಲಿ ನಡೆದಿರುವುದು ವಿಶ್ವವಿದ್ಯಾಲಯಕ್ಕೆ ಹೆಮ್ಮೆಯ ಸಂಗತಿಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯ ಕಾರ್ಯ ಇದೇ 20 ಆರಂಭವಾಗಲಿದ್ದು 7 ಅಂತಿಮ ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಈ ದಿಸೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ಕೆ ಅಗತ್ಯ ಸಿಬ್ಬಂದಿ ನಿಯೋಜನೆ ಮಾಡಿದ್ದು ತರಬೇತಿ ನೀಡಲಾಗುತ್ತಿದೆ ಎಂದು ದೊಡ್ಡಬಳ್ಳಾಪುರ ಉಪವಿಭಾಗಾಧಿಕಾರಿ ಮಂಜುನಾಥ್ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಹಮ್ಮಿಕೊಳ್ಳಲಾಗಿದೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಕರಡು ಮತದಾರರ ಪಟ್ಟಿಯನ್ನು 5 ಪ್ರಕಟಿಸಲಾಗುತ್ತಿದ್ದು 5 ಸೆಪ್ಟೆಂಬರ್ 4 ಹಕ್ಕು ಮತ್ತು ಆಕ್ಷೇಪಣಾ ಅರ್ಜಿಗಳ ಸಲ್ಲಿಕೆಗೆ ಅವಕಾಶ ಕಲ್ಪಿಸಲಾಗಿದೆ ಎಂದು ಹೇಳಿದ್ದಾರೆ. ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆಯ ಕಾರ್ಯದಲ್ಲಿ ಆರೋಗ್ಯಕರ ಮತದಾರರ ಪಟ್ಟಿ ತಯಾರಿಸುವಂತೆ ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ತಿಳಿಸಿದ್ದಾರೆ. ಬಿಎಲ್ಒಗಳು ಎಚ್ಚರಿಕೆಯಿಂದ ಕೆಲಸ ಮಾಡಿ ಮತದಾರರು ಭರ್ತಿ ಮಾಡಿ ನೀಡಿದಂತಹ ನಮೂನೆಗಳನ್ನು ವಿಳಂಬವಾಗದಂತೆ ಅಪ್ಲೋಡ್ ಮಾಡಲು

0: ವಹಿಸಬೇಕು ಎಂದು ಸೂಚನೆ ನೀಡಿದ್ದಾರೆ. ಇನ್ನು ಹವಾವರ್ತಮಾನ. ನಾಳೆ ಕೇರಳಂಗೆ ನೈಋತ್ಯ ಮುಂಗಾರು ಪ್ರವೇಶ ಮಾಡಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಈ ನಡುವೆ ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ ಮಳೆಯಾಗಿದೆ. ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳ ಕೆಲವೆಡೆ ಬಿರುಗಾಳಿಯೊಂದಿಗೆ ಗುಡುಗು ಸಹಿತ ಮಳೆಯಾಗಲಿದೆ. ರಾಜ್ಯದ ಉತ್ತರ ಒಳನಾಡು, ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಕೆಲವೆಡೆ ಮಳೆಯಾಗಲಿದೆ. ಬೆಂಗಳೂರಿನಲ್ಲಿ ಭಾಗಶಃ ಮೋಡ ಕವಿದ ವಾತಾವರಣ ಇರಲಿದ್ದು ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಗದಗ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಸುರಕ್ಷತೆ, ಕುಡಿಯುವ ನೀರಿನ ಪೂರೈಕೆ, ಮಳೆ ಹಾನಿ ಪರಿಹಾರ, ಕೃಷಿ ಚಟುವಟಿಕೆಗಳಿಗೆ ಅಗತ್ಯ ಬೀಜ ಹಾಗೂ ಗೊಬ್ಬರಗಳ ಲಭ್ಯತೆ ಕುರಿತು ಅಧಿಕಾರಿಗಳು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ. ರಾಜ್ಯಪಾಲರಿಂದ ಗೌಪ್ಯತಾ ವಿಧಿ ಬೋಧನೆ. ಉಪಮುಖ್ಯಮಂತ್ರಿಯಾಗಿ ಡಾ ಜಿ ಪರಮೇಶ್ವರ್. ಸಂಪುಟ ದರ್ಜೆಯ ಸಚಿವರಾಗಿ 12 ಮಂದಿ. ಪ್ರತಿಜ್ಞಾ ವಿಧಿ ಸ್ವೀಕಾರ. ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ. ರಾಜ್ಯ ಹೈಕೋರ್ಟ್ಗೆ 6 ನ್ಯಾಯಮೂರ್ತಿಗಳ ನೇಮಕಕ್ಕೆ ಸುಪ್ರೀಂಕೋರ್ಟ್ ಕೊಲಿಜಿಯಂ ಶಿಫಾರಸು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಾಳೆಯಿಂದ ರಾಜ್ಯ ಪ್ರವಾಸ. ಯಾದಗಿರಿಯಲ್ಲಿ ರೈತರ ತರಬೇತಿ ಕೇಂದ್ರ ಉದ್ಘಾಟನೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಗುಡುಗು ಸಹಿತ ಮಳೆ ಸಂಭವ. ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಮಂಗಳೂರು. ಇದೀಗ ಕೃಷಿ ರಂಗ.

0: ಮಳೆಗಾಲದ ಓಟಕ್ಕೆ ಸಿದ್ಧರಿದ್ದೀರಾ?
1: ಚಾಲೆಂಜರ್ಸ್ ಅಥ್ಲೆಟಿಕ್ ಕ್ಲಬ್ ಉಡುಪಿಯ ಸಹಯೋಗದೊಂದಿಗೆ ಸಿಟಿ ಎಜುಕೇಶನ್ ಟ್ರಸ್ಟ್ ಉಡುಪಿ, ವಿದ್ಯಾರತ್ನ ಕಾಲೇಜ್ ಆಫ್ ನರ್ಸಿಂಗ್ ಉಡುಪಿ, ಪೋದಾರ್ ಇಂಟರ್ನ್ಯಾಷನಲ್ ಶಾಲೆ ಉಡುಪಿ ಹಾಗೂ ಉಡುಪಿ ರನ್ನರ್ಸ್ ಕ್ಲಬ್ ಪ್ರಸ್ತುತಪಡಿಸುವ
0: ಮಾನ್ಸೂನ್ ಕ್ರಾಸ್ ಕಂಟ್ರಿ ಮತ್ತು ಮಕ್ಕಳ ಅಥ್ಲೆಟಿಕ್ ಮೀಟ್ 2026
1: ಜೂನ್ 7 ಭಾನುವಾರ ಬೆಳಗ್ಗೆ 6 ಗಂಟೆಗೆ ಉಡುಪಿ ಅಜ್ಜರಕಾಡು ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ
0: ಮಕ್ಕಳಿಗೆ ಸ್ಪ್ರಿಂಟ್ಸ್, ಜಂಪ್ಸ್, ಥ್ರೋಸ್, ರಿಲೇಸ್.
1: 8, 10, 12, 16 ಒಳಗಿನ ವಯಸ್ಸಿನ ಹುಡುಗ ಹುಡುಗಿಯರು, ಪುರುಷ ಮಹಿಳೆಯರಿಗಾಗಿ ಪ್ರತ್ಯೇಕವಾಗಿ 1-10 ಕಿಲೋಮೀಟರ್ ವರೆಗೆ ಸ್ಪರ್ಧೆಗಳು,
0: ಫಿನಿಷರ್ ಮೆಡಲ್, ಇ ಸರ್ಟಿಫಿಕೇಟ್ ಮತ್ತು ನಗದು ಬಹುಮಾನಗಳು.
1: ನೋಂದಣಿಗಾಗಿ ಕರೆ ಮಾಡಿ 9902103867.
2: ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಈಗ ಕೇಳಿ ತೊಡಿಕ್ಕಾನದ ಸಾವಿತ್ರಿ ಮತ್ತು ಶ್ರೀನಿಧಿ ಅವರ ಹೈನುಗಾರಿಕೆ ಅನುಭವದ ಕುರಿತು ಸಂದರ್ಶನವನ್ನು. ಸಂದರ್ಶಿಸಿದವರು ರಜನಿ ಭಟ್.
3: ಇವತ್ತು ನಮ್ಮ ಜೊತೆ ಹೈನುಗಾರಿಕೆಯಲ್ಲಿ ಬಹಳಷ್ಟು ವರ್ಷ ಅನುಭವ ಹೊಂದಿರುವ ಶ್ರೀಮತಿ ಸಾವಿತ್ರಿ ಹಾಗೂ ಅವರ ಮಗನಾದ ಶ್ರೀಯುತ ಶ್ರೀನಿಧಿ ಅವರು ಇದ್ದಾರೆ. ಸುಳ್ಯ ತಾಲೂಕು ತೊಡಿಕ್ಕಾನದ ನಿವಾಸಿಗಳಾಗಿದ್ದಾರೆ. ಇವರ ಅನುಭವಗಳನ್ನು ನಮ್ಮ ಜೊತೆ ಈಗ ಅವರು ಹಂಚಿಕೊಳ್ಳಲಿದ್ದಾರೆ. ನಾವೀಗ ಅವರ ಮನೆಗೆ ಅವರ ಸಂದರ್ಶನಕ್ಕಾಗಿ ಬಂದಿದ್ದೇವೆ. ಅವರನ್ನೀಗ ಮಾತನಾಡಿಸುವ. ನಮಸ್ತೆ.
4: ನಮಸ್ತೆ.
3: ಈಗ ನಾವು ಮೊದಲಿಗೆ ಮಾತನಾಡ್ತಿದ್ರೆ, ಎಷ್ಟು ವರ್ಷಗಳಿಂದ ನೀವು ಈ ಹೈನುಗಾರಿಕೆಯಲ್ಲಿ ಇದ್ದೀರಿ ಅಂತ ಹೇಳಬಹುದಾ?
4: ಒಂದು ಸಾಮಾನ್ಯ 28-30 ವರ್ಷ ಆಗಿರ್ಬಹುದು. ಸರಿಯಾಗಿ ಒಂದು ಹಾಗೆಂತ ಲೆಕ್ಕ ಇರ್ಲಿಲ್ಲ. 28-30 ವರ್ಷದಿಂದ ಮೊದಲು ನಾನು ಮದುವೆಯಾಗಿ ಬಂದಾಗುವಾಗ್ಲೇ ಇಲ್ಲಿ ದನ ಎಲ್ಲ ಇತ್ತು. ಅದನ್ನೇ ಮುಂದುವರಿಸಿಕೊಂಡು ಹೋಗುದು. 10 ಲೀಟರ್ ಒಳಗಿನ ಹಾಲಿನ ದನಗಳಿದ್ರು, ಅದನ್ನು ಹಾಲು ಕರೆದು ಬಸ್ಸಿಗೆ ಕೊಡ್ತಿದ್ದೆವು. ಬಸ್ಸಿನಲ್ಲಿ ತಕೊಂಡೋಗಿ ಆರಂತೋಡಿನಲ್ಲಿ ಡೈರಿ ಇತ್ತು, ಅಲ್ಲಿಗೆ ಕೊಡ್ತಿದ್ದೆವು. ಯಜಮಾನರು ಕೊಡ್ತಿದ್ದೆ.
3: ಸರ್, ಈಗ ನಿಮ್ಮಅಮ್ಮ ಹೇಳಿದ ಹಾಗೆ PUC ಆಗುವಾಗ ನಿಮಗೆ ಹೈನುಗಾರಿಕೆಯಲ್ಲಿ ಆಸಕ್ತಿ ಬಂತು ಅಂತ ಹೇಳಿದ್ರು. ಬಹುಶಃ ನೀವು ನಿಮ್ಮ ಅಪ್ಪ ಅಮ್ಮ ಮಾಡ್ತಾ ಇದ್ದ ಅದೇ ಇದನ್ನು ನೋಡಿ ನಿಮಗೆ ಆಸಕ್ತಿ ಬಂತ. ಹೇಗ್ ಬಂತು ಸರ್?
5: ನನಗೆ ಮೊದ್ಲಿಂದ ದನಗಳಂದ್ರೆ ಭಾರಿ ಇಷ್ಟ. ಆ ಲೆಕ್ಕದಲ್ಲಿ ತಂದೆ ತಾಯಿ ಮಾಡುದನ್ನು ನೋಡಿ ಕಲ್ತವನು ನಾನು. ಹಾಗೆ ನನಗೆ ಜಾಸ್ತಿ ಹಾಲಿದ ತೆಗಿಬೇಕು ಅಂತ ಹೇಳುವ ಒಂದು ಇಂಟ್ರೆಸ್ಟ್ ಬಂತು. ಚೆಫ್ ತಳಿಗಳೇ ಲೋಕಲ್ ಅಲ್ಲಿ ಸಿಗ್ತಾ ಇತ್ತು ಅವಾಗ. ಆಗ 15-18 ಲೀಟರ್ ವರೆಗಿನ ಹಾಲು ಆಗ ಹೆಚ್ಚಂದ್ರೆ ಅವುಗಳ ವಿಶೇಷ. ಈಗೆಲ್ಲ 40-45 ಅಂತ ದನಗಳು ಬ್ರೀಡ್ ಅಲ್ಲಿ ಬ್ರೀಡ್ ಡೆವಲಪ್ ಆಗಿದೆ.

0: ಆಗ ಒಂದು 20 ಲೀಟರ್ನ ಒಳಗೆ ಹಾಲು ಅಂತ ಹೇಳಿದ್ರೆ ಭಯಂಕರ ಹಾಲು ಅಂತ ಲೆಕ್ಕ, ಒಳ್ಳೆ ತಳಿಯ ದನ HF ತಂದೆ. ಅದ್ರ ಮಕ್ಕಳು
1: ಇಲ್ಲೇ ಊರ ಇಲ್ಲಿ ನಾಟಿಕೇರಿ ಹೇಳುವಲ್ಲಿಂದ ಫಸ್ಟ್ ಬೆಳ್ಳಾರಿ ನಾಟಿಕೇರಿಯಿಂದ ಒಂದು ದನ ಆ ತಂದ ದನ ಖುಷಿ ಆಯ್ತು ನಮ್ಗೆ. ಅಂದ್ರೆ ಅವರು ಹೇಳಿದ ಹಾಲಿಂದ ಜಾಸ್ತಿ ನಮ್ಗೆ ಸಿಕ್ತಿವಿ. ಆಮೇಲೆ ಒಂದೊಂದೇ ದನ ಅಂತ ಒಂದು 10 ದನವನ್ನು ಮಾಡಿದೆವು. ಈ ದನವನ್ನು ಕೊಟ್ಟು ಸ್ವಲ್ಪ ಸಣ್ಣ ದನವನ್ನು ಕೊಟ್ಟು ದೊಡ್ಡ ದನ ತಕೊಂಡು ಬಂದ.
2: ಈಗ ಮೊದಲ ದನದಲ್ಲಿ ಮೊದಲು ತಂದಾಗ ಉಳಿದ ದನಗಳ ಜೊತೆ ನೀವು ಅದನ್ನ ಸಾಕ್ತಾ ಇದ್ರಿ, ಅದರಲ್ಲಿ ಯಶಸ್ಸು ಕಂಡ್ರಿ. ಅಂದ್ರೆ ಮೊದಲು ತಂದಾಗ ಅದು ಎಷ್ಟು 18 ಲೀಟರ್ ಹಾಲು
1: ಸಿಕ್ತಾರು.
2: ಆಗ ಇಲ್ಲಿ ಇತ್ತ ಡೈರಿ,
0: ಡೈರಿ
1: ಶುರುವಾಗಿತ್ತು. ಈ ಡೈರಿ ಶುರುವಾಗಿ ಆಗುವಾಗ್ಲೇ ಅವನಿಗೂ ಖುಷಿ ಆದ್ದು. ಡೈರಿಗೆ ನಾವು ಹಾಲು ಹಾಕಿಕೊಂಡು ಶಾಲೆಯ ಒಟ್ಟಿಗೆ ಇದೊಂದು ಉಪಕಸುಬಾಗಿ ಮಾಡುವ ಅಂತ ಹೇಳಿ ಅವನ ಮೇದಿನಲ್ಲಿ
0: 2002 ಸ್ವಲ್ಪ ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡುವ ಅಂತ ಹೇಳಿ ಮಿಷನ್ ಎಲ್ಲ ಹಾಕಿ, ಹಾಲು ಕರೆಯೋ ಮಿಷನ್ ಡಿ ಲೆವೆಲ್ ಕಂಪನಿ ಹಾಕಿ, ಆವಾಗ 50-60 ಲೀಟರ್ ಹಾಲು ಹಾಕುವಾಗೆ.
1: ಕರೆಂಟ್ ಇರುವುದಿಲ್ಲ ಹಳ್ಳಿಯಲ್ಲಿ, ಅದಕ್ಕೆ ಮೆಷಿನ್ ಹಾಕಿದ್ರೆ ಸಾಲದು. ಇಷ್ಟು ದೊಡ್ಡ ದನವನ್ನು ಕೈಯಲ್ಲಿ ಕರೆದು 1-2 ದನ ಕರಿಬಹುದಷ್ಟೇ. ಈಗ 5-6-7-8 ದನ ಕರೆದು ಹಾಲು ಕೊಡ್ಲಿಕ್ಕೆ ಕಷ್ಟ, ಅದಕ್ಕೆ ಜನರೇಟರ್ ಹಾಕಿದೆವು, ಮೆಷಿನ್ ಹಾಕಿದೆವು.
2: ಅದಕ್ಕೆ ಬೇಕಾದಂತ ಸವಲತ್ತುಗಳನ್ನೆಲ್ಲವನ್ನು ಮಾಡಿಕೊಂಡು ನೀವು ಅದಕ್ಕೆಲ್ಲ ಸರಿ. ಈಗ ಮೊದಲ ಬಾರಿ 1 ದನವನ್ನು ತಂದ್ರಿ, ನಂತರ ಹೇಗೆ ಅದನ್ನು ಹೆಚ್ಚು ಮಾಡಿದ್ರಿ?
0: ನಂತರ ಅದರ ಕರುಗಳನ್ನು ಸಾಕ್ತಿದ್ದೆ, ಒಳ್ಳೊಳ್ಳೆ ತಳಿ ಕರುಗಳನ್ನು ಸಾಕ್ತಿದ್ದೆ. ನೆಕ್ಸ್ಟ್ ಬೇರೆ ಊರಲ್ಲಿ ಸಿಗುವ ದನಗಳನ್ನು ತಂದು ಹಾಗೆ 10 ದನ 14
2: ಎಲ್ಲ HFA ಮಾಡಿ,
0: HFA ಜರ್ಸಿ ಕ್ರಾಸ್. ಯಾಕೆಂತ ಹೇಳಿದ್ರೆ ಮಿಕ್ಸ್ ಇರಬೇಕು, ಇಲ್ಲದಿದ್ರೆ ನನಗೆ ಫ್ಯಾಟಿನ ಅಂಶ HF ಅಲ್ಲಿ ಕಡಿಮೆ ಇರ್ತದೆ. 3 HFA 2 ಜರ್ಸಿ ಇದ್ರೆ ಅವರೇಜ್ ನಮಗೆ SNF ಫ್ಯಾಟ್ ಎಲ್ಲ ಸಿಗ್ತದೆ.
2: ನೀವು ಹಾಲುಗಳನ್ನೆಲ್ಲ ಮಿಕ್ಸ್ ಮಾಡಿ. ಈಗ ಸದ್ಯಕ್ಕೆ ನಿಮ್ಮಲ್ಲಿ ಎಷ್ಟು ದನಗಳಿವೆ?
0: ಸದ್ಯಕ್ಕೆ ಕರುಗಳೆಲ್ಲ ಸೇರಿ 15 ಇದೆ. ಅದರಲ್ಲಿ 7-8 ಕರು ಬಿಡುವಂತದಿದೆ. ಹಾಗೆ 100 ಮೇಲೆ 120 ಲೀಟರ್ ಅವರೇಜ್ ಅಷ್ಟು.
2: ಮತ್ತೆ
0: ದಿನದಲ್ಲಿ ಜಾಸ್ತಿ ಅಂದ್ರೆ 150-160 ಲೀಟರ್ ವರೆಗೆ ಹೋಗ್ತದೆ. ಅವರೇಜ್ ಸಾಧಾರಣ 100-120 ಲೀಟರ್ ಹಾಲು ವರ್ಷ ಇಡೀ ಕೊಡ್ತಾ ಇರ್ತದೆ.
1: ಮತ್ತೆ ನಾವು ದೂರದಿಂದಲೂ ತರ್ಲಿಕ್ಕೆ ಶುರು ಮಾಡಿ, ಇದು ಬೆಂಗಳೂರಿಂದ ಕೋಲಾರವರೆಗೆ ಹೋಗಿದ್ದಾರೆ.
2: ಕೋಲಾರ ಸ್ವಲ್ಪ HFA ಪ್ರಸಿದ್ಧಿ ಅಲ್ಲ,
1: ಅಲ್ಲಿಗೆ ಹೋಗಿ ಅಲ್ಲಿಂದ 1 ಲಾರಿಯಲ್ಲಿ 2 ದನ ತರ್ಲಿಕ್ಕೆ ಆಗ್ತದೆ. ಹಾಗೆ ಪಿಕಪ್ ಅಲ್ಲಿ ಈಗ ಅಲ್ಲಿ ಹುಡುಕಿ ನೋಡಿ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಅಲ್ಲಿ
0: ಯಾರು. ನಾವು ಸದ್ಯ ವಾಟ್ಸ್ಆಪ್ ಅಲ್ಲಿ ವೀಡಿಯೋಗಳನ್ನು ಇದ್ರೆ ಹೋದ ಮೇಲೆ ನಮಗೆ ಏಜೆಂಟ್ ಇಲ್ಲದಲ್ಲಿ ಆಗುದಿಲ್ಲ. ಅವ್ರೆ ಹೋಗಿ ನಮ್ಮ ತಿರುಗುವ 10 ದಿವಸ ಟೈಮ್ ವೇಸ್ಟ್ ಆಗುವುದಕ್ಕೆ ಬೇಕೆ ನಾವು ಇಲ್ಲಿಂದಲೇ ನೋಡಿ ನಮಗೆ ಸಿಲೆಕ್ಟೆಡ್ ಅವರು ಹಾಕ್ತಾರೆ, ನೋ ಅಂತ ಹೇಳಿದ್ರೆ ಕಳಿಸಿ ಕೊಡ್ತಾರೆ, ಪೇಮೆಂಟ್ ಮಾಡಿದ.
2: ನೀವು ಮೊದಲ ಬಾರಿಗೆ ಆಯ್ಕೆ ಮಾಡುವಾಗ ಏನೆಲ್ಲ ಅಂಶಗಳನ್ನು ಅದರಲ್ಲಿ ನೋಡ್ತಿದ್ರಿ?
0: ತಳಿಯ ಆಯ್ಕೆ ಒಂದು ನಮಗೆ ನೋಡಿ ನೋಡಿ ಅನುಭವದಲ್ಲಿ ಗೊತ್ತಾಗ್ತದೆ. ಅದರ ಸ್ಟ್ರಕ್ಚರ್ ನೋಡುವಾಗ ಏಜ್ ನೋಡ್ಲಿಕ್ಕೆ ಶುರು ಇದೆ ನಾವು ತರದು. ದೂರಕ್ಕೆ ತರುವಾಗ ಅವಳು 1ನೇ ಕರು ಇದೆ ಸೆಟ್ ಆಗುದು.
2: ಹಲ್ಲು
0: ನೋಡುವಾಗ ನಮಗೆ 2 ಹಲ್ಲು ಅಥವಾ ಹಲ್ಲು ಹಾಕದೆ ಇರ್ತದೆ.
1: ಹಲ್ಲು ಹಾಕದೆ 2 ಹಲ್ಲು ಅಥವಾ 4 ಹಲ್ಲು ಅಂತ ಸ್ವಲ್ಪ ದೊಡ್ಡದಾಯ್ತು ಅಂತ. 6 ಹಲ್ಲಾದ್ರೆ ಫುಲ್ ಮೌತ್ ಅಂತ. ಅದು ಎಷ್ಟು ಕರು ಆಗಿದೆ ಅಂತ ನಮ್ಗೆ ಅಂದಾಜಿ ಬರುದಿಲ್ಲ. ಹಾಗಾಗಿ ನಾವು ಫಸ್ಟ್ ಕರು ಇದ್ದೆ ಪಡ್ಡೆ, ಕರು ಇದ್ದೆ
0: ಪಡ್ಡೆ ಅಂತ ಹೇಳ್ತಾರೆ ಘಟ್ಟದಲ್ಲಿ. ಇಲ್ಲಿ ಕರ್ಸುಗಳು ಪಡ್ಡೆಗಳು ಅಂತ ಹೇಳ್ತಾರೆ. ಹಾಗೆ ಅದು ಫಸ್ಟ್ ಕರು ಇದನ್ನೇ ಹೆಚ್ಚಾಗಿ ಕರುದು. ಮತ್ತೆ ನಾವು ಕೆಚ್ಚಲ್ ನೋಡುವ ಅದು ಫಸ್ಟ್ ಕರು ಇದು ಗೊತ್ತಾಗ್ತದೆ, ಕೆಚ್ಚಲ್ ನ ಶೇಪ್ ಸ್ಟ್ರಕ್ಚರ್ ನೋಡುವಾಗ. ಸೆಕೆಂಡ್ ಆದ್ರೆ ಸ್ವಲ್ಪ ಗೊತ್ತಾಗ್ತದೆ, ಡೆವಲಪ್ ಜಾಸ್ತಿ ಇರ್ತದೆ.
1: ನಡೆದು ತೋರಿಸ್ತಾರೆ, ನಡೆಸಿ ಹೀಗೆ ದನವನ್ನು ನಾವು ಈಗ ಅದನ್ನು ತೆಕೊಳ್ತೇವೆ ಪರ್ಚೇಸ್ ಮಾಡ್ತೇವೆ ಅಂತ ಹೇಳಿದ್ರೆ ಇದ್ರ ವಿಡಿಯೋ ಅಲ್ಲಿ ನೋಡಿ ಆಗುವ. ಅದರ ನಡೆದು ನೋಡುವಾಗ ಅದು ಯಾವ ತರ ಹಾಲು ಬರ್ಬಹುದು, ಅದರ ಬ್ರೀಡ್ ಎಂತದ್ದು ಅಂತ. ಈಗ
0: ಒಳ್ಳೊಳ್ಳೆ ತಳಿಯ ಹಸುಗಳು ಬಂದಿದೆ, ABS ಅಂತ ಬರ್ತದೆ. ಹಾಗೆ ಅದೆಲ್ಲ ಅಮೆರಿಕನ್ ಬ್ರೀಡ್, ಇದು ಒಳ್ಳೆ ಇಂಪೋರ್ಟೆಡ್ ಸೆಮೆನಲ್ಲಿ ಬರುದು. ನಮಗೆ ಶುರುವಿನ ಕರುವಲ್ಲಿ 25-30 ಲೀಟರ್ ಹಾಲು ಕೊಡುವಂತ ತಳಿಗಳದ್ದು ಬರ್ತಾ ಉಂಟು. ಅಷ್ಟಿದ್ರೆ ಮಾತ್ರ ವರ್ಕೌಟ್ ಆಗ್ತದೆ. ಈಗ ಸಿಕ್ಕ ಮೈಂಟೆನ್ಸ್ ಜಾಸ್ತಿ, ಮೊದಲಿನ ಹಾಗೆ ಅಲ್ಲ. ಈಗ ಅದರ ಮೇವಿಗೆ ರೇಟ್ ಜಾಸ್ತಿ ಆಗಿದೆ, ಫೀಡ್ ರೇಟ್ ಜಾಸ್ತಿ ಆಗಿದೆ. ಅದೇ ರೀತಿಯಲ್ಲಿ ಹಾಲಿಗೆ ರೇಟೇ ಇರಲಿಲ್ಲ, ಆದ್ರೆ ಈಗ ತೊಂದರೆ ಇಲ್ಲ. ಈಗ ಸದ್ಯಕ್ಕೆ 4 ರೂಪಾಯಿ ಜಾಸ್ತಿ ಮಾಡಿದ ಕಾರಣ
2: ರೈತರಿಗೆ
0: ಬೆಂಬಲ ಬೆಲೆ ಬರ್ತದೆ. ಮತ್ತೆ KMF ನವರ ಸರ್ಕಾರ ಹಾಲಿಗೂ ರೇಟ್ ಏರಿಸಿ ಜಾಸ್ತಿ ಮಾಡಿದ ಕಾರಣ ಸದ್ಯಕ್ಕೆ ಒಬ್ಬರಿಗೆ ಮೈಂಟೈನ್ ಮಾಡಬಹುದು, ಸಾಕಬಹುದು. ದುಡ್ಡದಕ್ಕೆ ಪ್ರತಿಫಲ ಸಿಕ್ಕುವಷ್ಟುಂಟು.
2: ನಿಮ್ಮ ಅನುಭವ ಪ್ರಕಾರ ಹೈನುಗಾರಿಕೆ ಒಳ್ಳೇದು,
0: ನಷ್ಟ ಯಾವತ್ತೂ ಇಲ್ಲ. ಆದ್ರೆ ಎಡೆಯಲ್ಲೊಮ್ಮೆ ರೇಟ್ ಕಡಿಮೆ ಇದ್ದ ಕಾರಣ ಸಿಕ್ಕಾಪಟ್ಟೆ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಎಲ್ಲ ದನ ಹಸುಗಳನ್ನು ಮಾರಿದ್ರು. ಯಾಕೆಂತ ಹೇಳಿದ್ರೆ ಒಬ್ಬ ದುಡ್ಡವನಿಗೆ 100 ರೂಪಾಯಿ ಉಳಿಯುವುದಿದ್ರೆ, 300 ರೂಪಾಯಿ ಖರ್ಚು ಮಾಡಿ 100 ರೂಪಾಯಿ ಉಳಿಯುವುದಿಲ್ಲ ಅಂತಾದ್ರೆ ಯಾರು ಮಾಡುದಿಲ್ಲ. ಆದ ಕಾರಣ ಸಿಕ್ಕಾಪಟ್ಟೆ ಶಾರ್ಟೇಜ್ ಆಗಿತ್ತು ಎಡೆಯಲ್ಲಿ ಈ 1 ವರ್ಷದ ಹಿಂದೆ. ಈಗ ದನಗಳು ಪುನಃ ಸಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಯಾಕೆಂತ ಹೇಳಿದ್ರೆ ಸ್ವಲ್ಪ ದುಡ್ಡದಕ್ಕೆ ಒಬ್ಬನಿಗೆ ಒಂದು ಸಂಬಳ, ಈಗ ಯಾವುದೇ ಇದಾದ್ರು ದಿವಸಕ್ಕೊಂದು 500 ರೂಪಾಯಿ ಸಿಗದಿದ್ರೆ ಅವನಿಗೆ ದುಡ್ಡದ ಪ್ರಯೋಜನ ಇಲ್ಲ. ಹಾಗಿರುವಾಗ ಮತ್ತೆ ಒಂದು 100 ಲೀಟರ್ ಹಾಲು ಹಾಕಿದ್ರೆ ತಿಂಗಳಿಗೆ ಒಂದು 50,000 ವರೆಗೆ ಉಳಿಸಬಹುದು. ಸ್ವಂತ ದುಡ್ಡದ ಅಥವಾ ಸಂಬಳ ಕೊಟ್ಟು ಮಾಡಿದ್ರು ಸಹ ಗೊಬ್ಬರ ಲೆಕ್ಕದಲ್ಲಿ, ಗ್ಯಾಸ್ ನಮಗೆ ಫ್ರೀ ಆಗ್ತದೆ.

0: ಮನೆಗೆ ಗ್ಯಾಸ್, ಮನೆಗೆ ಹಾಲು,
1: ಗೋಬರ್ ಗ್ಯಾಸ್. ಗೋಬರ್ ಗ್ಯಾಸ್ ಮಾತ್ರ ಅಲ್ಲ, ನಮಗೆ ಸ್ನಾನಕ್ಕೆ ಕೂಡ ಇದೇ ಗೋಬರ್ ಗ್ಯಾಸ್ ಬರ್ತದೆ, ಅಡುಗೆಗೂ ಗೋಬರ್ ಗ್ಯಾಸು.
2: ಈಗ ಮೊದಲ ಕರುವಿನ ತಂದಾಗ ಅದು ಸಾಮಾನ್ಯವಾಗಿ ಎಚ್ ಎಫ್ ಎ ತಂದದ್ದಲ್ಲ, ಅದು ಎಷ್ಟು ತಿಂಗಳು ಅಥವಾ ಒಂದು ವರ್ಷದ ತನಕ ಅದು ಹಾಲು ಕರೀಲಿಕ್ಕೆ ಇರ್ತದೆ, ಹೇಗೆ ಅದು?
0: ಅದು ನಾವು ತರುವಾಗ ಒಂದು 9 ತಿಂಗಳ ಗಬ್ಬ ಆಗ್ತಾ ಬರುವಾಗ, ಕರು ಹಾಕ್ಲಿಕ್ಕೆ ಒಂದು 15 ದಿವಸ 20 ದಿವಸ ಇರುವಾಗ ತರದೆ ಆಗುದು. ಕರು ಹಾಕಿದ ಮೇಲೆ ತಂದ್ರೆ ಬೇಸ್ಕ ಜಾಸ್ತಿ, ಕರು ಹಾಕಿದ ಮೇಲೆ ಒಂದು
1: ಅಲ್ಲಾಡ್ತದಲ್ಲ,
0: ಅವಾಗ ಕರು ಹಾಕಿದ ಕೂಡಲೇ ತಂದ್ರೆ ಒಳಗೆ ಡ್ಯಾಮೇಜ್ ಆಗುವ ಚಾನ್ಸಸ್ ಇರ್ತದೆ. ಗಬ್ಬದಲ್ಲಿ 8 ತಿಂಗಳ ನಂತರ 9 ತಿಂಗಳ ಒಳಗೆ ಒಂದು 15 ದಿವಸ 20 ದಿವಸ ಇರುವಂತ ತರ್ತೇವೆ. ತಂದ ಮೇಲೆ ಸೆಟ್ ಆಗ್ತದೆ ನಮಗೆ, ಒಂದು 15 ದಿವಸ ನಮ್ಮಲ್ಲಿ ಸಾಕಿ ಆಗುವ ಸೆಟ್ ಆಗ್ತದೆ 1 ತಿಂಗಳ ಒಳಗೆ
2: ವಾತಾವರಣಕ್ಕೆ
0: ಸೆಟ್. ಮತ್ತೆ ಹೊರಗಿಂದ ತರುವ ಯಾವಾಗಲೂ ಆಗಸ್ಟ್ ಇಂದ, ಮಳೆಗಾಲದಲ್ಲಿ ಜೂನ್ ಜುಲೈ ಆಗಸ್ಟ್ ಇಂದ ಜನವರಿ ಒಳಗೆ ತರಬೇಕು.
2: ಯಾಕಂದ್ರೆ
0: ಕಾರಣ ಇಲ್ಲಿ ಬೆವರದು ಜಾಸ್ತಿ, ನಮಗೆ ಇಲ್ಲಿ ಗಾಳಿ ಬಂದ್ರು ಸಹ ಬೆವರ್ತದೆ. ಘಟ್ಟದ ಪ್ರದೇಶ ಈ ಕುಶಾಲನಗರದ ಆಚೆ ತಂಪು ಜಾಸ್ತಿ, ಅಲ್ಲಿ ಬೆವರದಿಲ್ಲ, ದನಗಳಿಗೆ ಬೆವರದಂತಿಲ್ಲ, ಆದ ಕಾರಣ ಎದುರುಸಿರು ಬಿಡ್ತದೆ.
2: ಈಗ ಬಂದ ನಂತರ ಅದು ಕರು ಹಾಕಿತ್ತು, ತದನಂತರ ನೀವು ಏನ್ ಮಾಡ್ತೀರಿ?
0: ಅದು ಮಾಮೂಲಿ ನಾವು ಜಾಗ್ರತೆಯಿಂದ ನೋಡ್ತೇವೆ, ಕ್ಯಾಲ್ಸಿಯಂ ಅದೆಲ್ಲ ಕೊಟ್ಟಿರ್ತೇವೆ, ಸಿರಪ್ಗಳು, ಮತ್ತೆ ನಮಗೆ ಊರ ಹಳ್ಳಿಯ ಮದ್ದುಗಳೆಲ್ಲ ಬೇಕಿತ್ತಾದ್ರೆ. ಅದು ಸಾಮಾನ್ಯ ಸೋವಿನ ಕರುವಲ್ಲಿ ಅಂತ ಸಮಸ್ಯೆಗಳೇನು ಬರುದಿಲ್ಲ, ನಾವು ಚಂದ ಜಾಗ್ರತೆ ನೋಡಿಕೊಂಡ್ರೆ. ಫೀಡ್ ಹಾಗೆ ಒಂದು 4-5 ಕೆಜಿ ಫಸ್ಟ್ ಗೆ ಕೊಡ್ತಾ ಇರ್ತೇವೆ.
2: ಕೆಎಂಎಫ್
0: ಮೈನ್ ಕೊಡುದು, ಕೆಎಂಎಫ್
2: ಅದರಲ್ಲಿ
0: ಎಲ್ಲ ಇದು ಅಂಶ ಒಳಗೊಂಡಿರ್ತದೆ.
2: ಹಿಂಡಿ
0: ಕೆಎಂಎಫ್ ಪೆಲೆಟ್ ಹಿಂಡಿ ಬರ್ತದೆ, ಪ್ರೋಟೀನ್ 20% ಇದೆ ಈಗ ಒಳ್ಳೆ. ಈಗ ಸದ್ಯಕ್ಕೆ ಕೆಎಂಎಫ್ ಹಿಂಡಿ ಒಳ್ಳೆ ಬರ್ತಾ ಉಂಟು, ಪ್ರೋಟೀನ್ ಎಲ್ಲ ಜಾಸ್ತಿ ಮಾಡಿ, ನಾರಿನ ಅಂಶ ಎಲ್ಲವೂ ಸಮತೋಲನ ಆಹಾರದಲ್ಲಿ ಇರ್ತದೆ. ಪ್ಲಸ್ ಅದಕ್ಕೆ ನಾವು ಫೈಬರ್ ಇರಬೇಕು, ಸ್ವಲ್ಪ ಗೋಧಿ ಬೂಸ ಕೊಡ್ತೇವೆ, ಮತ್ತೆ ಜೋಳದ ಬೂಸ, ಅದು ಹಾಲು ಇಳುವರಿಗೆ ಜಾಸ್ತಿ ಆಗ್ತದೆ ಜೋಳದ ಹುಡಿ. ಮತ್ತೆ ಜೋಳದ ಕಡ್ಡಿ ತರಿಸಿ ಸೈಲೇಜ್ ಮಾಡಿ ಕೊಡ್ತೇವೆ, ಮತ್ತೆ ನಮ್ಮ ನೇಪಿಯರ್ ಹುಲ್ಲು ತೋಟದ ಹುಲ್ಲು ಎಲ್ಲ ಮಿಕ್ಸ್ ಹಾಕ್ತೇವೆ. ಖಾಲಿ ಅಲ್ಲಿಂದ ಕಡ್ಡಿ ತಂದು ಮಾಡದಿದ್ರೆ ಅದು ಕಾಸ್ಟ್ಲಿ ಆಗ್ತದೆ ನಮಗೆ, ಟ್ರಾನ್ಸ್ಪೋರ್ಟ್ ಜಾಸ್ತಿ. ಈಗ ಘಟ್ಟದ ಪ್ರದೇಶದಲ್ಲಿ 3 ರೂಪಾಯಿ ಒಂದು ಈ ಕಡ್ಡಿ
1: ಜೋಳದ ಕಡ್ದು ಇಡೀ ಜೋಳ ಇರುವ ಜೋಳ
0: ಸೈಲೇಜ್ ಗೆ ಮಾಡುದಂತದ್ದೇ.
1: ಅದನ್ನ ಇಡೀ ಒಂದು ಲೋರಿ ತಕೊಂಡು ಬರುದು, ಒಂದು ಪಿಕಪ್ ಒಂದು
2: 3-4 ಸಾವಿರ ಟನ್
1: ಬರ್ತದೆ. ಅದನ್ನ ನಾವು ಇಲ್ಲಿ ಮೆಷಿನಿಗೆ ಕೊಟ್ಟು ಹುಡಿ ಮಾಡಿ ಗೋಣಿಯಲ್ಲಿ ತುಂಬಿಸಿ ಮತ್ತೆ ಟರ್ಪಲ್ ನಲ್ಲಿ ಬಂದ್ ಮಾಡಿ
0: ಏರ್
1: ಟೈಟ್ ಮಾಡಿದ್ರೆ ಎಂತ ಆಗುದಿಲ್ಲ, ಒಂದು 2 ತಿಂಗಳಿಗೆಲ್ಲ ಎಂತ ಆಗುದಿಲ್ಲ.
2: ಸರ್, ಇವಾಗ ಆಗತಾನೆ ಕರು ಹಾಕಿದ ದನಗಳಿಗೆ ಕೊಡುವಂತಹ ಅಂಶಗಳಿದ್ದು ಅಥವಾ ಎಲ್ಲ ದನಗಳಿಗೂ ಹಾಗೆ ಕೊಡ್ತೀರಿ? 4 ಕೆಜಿ ಏನು ಮೇವು
0: ಕೊಡ್ತೀರಿ? ಕೊಡ್ತಾ ಇರ್ತೇವೆ ಗಬ್ಬದಲ್ಲಿ ಅಷ್ಟು ಬೇಕಾಗ್ತದೆ. ಮತ್ತೆ ಕರು ಹಾಕಿ 15 ದಿವಸಗಳದ್ದು ಹಾಲು ಇಳುವರಿ ಜಾಸ್ತಿ ಆಗಲಿಕ್ಕೆ ಅದರ ಹೊಟ್ಟೆ ಎಲ್ಲ ಸೆಟ್ ಆಗಿರ್ತದೆ. ಮೊದಲೇ ಫೀಡ್ ಜಾಸ್ತಿ ಕೊಟ್ಟರೆ ಅಜೀರ್ಣ ಎಲ್ಲ ಆಗ್ತದೆ, ಬಾಳಂತಿ ಅಂತ.
2: ಬಾಳಂತಿಗೆ ಬೇರೆ ಯಾವ
0: ಹೋಮ, ಇದು ಒಳ್ಳೆ ಮೆಣಸು ಇದೆಲ್ಲ ಮಿಕ್ಸ್ ಮಾಡಿ, ಹಳ್ಳಿ ಮದ್ದು ಉಂಟಲ್ಲ ಹೋಮ, ಒಳ್ಳೆ ಮೆಣಸು, ಬೆಲ್ಲ,
2: ಜೀರಿಗೆ
0: ಎಲ್ಲ ಮಿಕ್ಸ್ ಮಾಡಿ
1: 3 ದಿವಸ ಅರಿಶಿನ, ಹೋಮ, ಒಳ್ಳೆ ಮೆಣಸು ಮತ್ತೆ ಬೆಲ್ಲ ಹಾಕಿ ಗುದ್ದಿ ಉಂಡೆ ಮಾಡಿ ಕೊಡ್ತೇವೆ.
0: ಕ್ಯಾಲ್ಸಿಯಂ ಸಿರಪ್ ಕೊಡ್ತೇವೆ, ಮತ್ತೆ ಮಾಮೂಲಿ ನಂದಿನಿ ಕ್ಯಾಲ್ಸಿಯಂ ಮಿನರಲ್ ಮಿಕ್ಸ್ಚರ್ ಅದೆಲ್ಲ ಮಾಮೂಲಿ ಕೊಡ್ತೇವೆ.
2: ಈಗ ಕರುವಿಗೆ ಏನು ಎಳೆ ಕರು ಇರುತ್ತಲ್ಲ, ಅದಕ್ಕೆ ಎಷ್ಟು ಹೊತ್ತು ಅದು ಹಾಲು ಕುಡಿಯುವುದು?
0: ಅದು ಹಾಲು ಕೆಚ್ಚಲ ಆಗಿಸುವ ಇದಿಲ್ಲ, ಹಾಲು ಜಾಸ್ತಿ ಇರುವ ಕಾರಣ ಅದಕ್ಕೆ ಜಾಸ್ತಿ ಹೋಗ್ತದೆ, ಅಜೀರ್ಣ ಆಗ್ತದೆ, ಆದ ಕಾರಣ ಲೆಕ್ಕದ ಹಾಲು.
1: ಅದಕ್ಕೆ ಒಮ್ಮೆ ಕೂಡ ಕೆಚ್ಚಲನ್ನ ಆಗಿಸುವುದಿಲ್ಲ, ಕರುವನ್ನ ಆಗಿಸ್ಲಿಕ್ಕೆ ಇಲ್ಲ, ಕರು ಹುಟ್ಟಿದ ಕೂಡಲೇ ಕರುವನ್ನು
0: ನಿಪ್ಪಲಲ್ಲಿ ಹಾಲು ಕೊಡ್ತೇವೆ.
1: ಒಂದು 3 ಲೀಟರ್ ಇದಾಗೆ
0: ಈಗೆಲ್ಲ ಒಳ್ಳೊಳ್ಳೆ ತಳಿ ಕೆಎಂಎಫ್ ಇಂದ ಬರ್ತಾ ಉಂಟು, ಎಬಿಎಸ್ ಅಲ್ಲಿ ಪೈಪರು, ಆರ್ಮಡಾ, ಮತ್ತೆ ಹ್ಯಾಮರ್ ಅಂತ ಹೇಳುವ ತಳಿಗಳು ಒಳ್ಳೊಳ್ಳೆದು. ಫಸ್ಟ್ ಕರುವಲ್ಲಿ 25-30 ಲೀಟರ್ ಕೊಡುವ ಕೆಪಾಸಿಟಿಯ ತಳಿಗಳು, ಹಾಗಾದ ಕಾರಣ ಅದಕ್ಕೆಲ್ಲ ಅದು ಹೊತ್ತಿಗೆ 3 ಲೀಟರ್ ಅಂತ ಜಾಸ್ತಿಯೇ ಬೇಕಾಗ್ತದೆ. 3 ಲೀಟರ್ ಬೆಳಿಗ್ಗೆ ಸಂಜೆ ಕೊಡ್ತೇವೆ,
1: 20 ದಿವಸ
0: ಆಗುವಾಗ ಇದು ಬರ್ತದೆ, ಒಂದು ಕೆಎಂಎಫ್ ಇದು ಕಾಫ್ ಸ್ಟಾರ್ಟರ್ ಬರ್ತದೆ, ಹಾಗೆ ಅದರನ್ನು ಕೊಡ್ತೇವೆ ಕರುಗಳ ಹಿಂಡಿ ಅಂತ
2: ಹೇಳಿ.
0: ಅದು 20 ದಿವಸ ನಂತರ ಒಂದು 100-150 ಗ್ರಾಮ್ ಸ್ಟಾರ್ಟ್.
1: ಫಸ್ಟಿಗೆ 50-55 ಗ್ರಾಮ್ ಹಾಕ್ಬೇಕು, ಅಂದ್ರೆ ಅದಕ್ಕೆ ಹೊಟ್ಟೆಗೆ ಸೂಟ್ ಆಗ್ಬೇಕು, ಹೊಟ್ಟೆಗೆ ಅರಗಿಸ್ಕೊಳ್ಬೇಕಲ್ಲ. ಒಂದು ಹಿಡಿಯಷ್ಟು ಫಸ್ಟಿಗೆ ಆಗ್ತಾ ಇರ್ತವೆ ಹಾಲಿಗೆ, ಮತ್ತೆ ಸ್ವಲ್ಪ ದಿವಸ ಆದ ಹಾಗೆ ಸ್ವಲ್ಪ ಜಾಸ್ತಿ ಮಾಡ್ತಾ ಇರ್ತೇವೆ. ಒಂದು ತಿಂಗಳಾಗುವಾಗ ಮೂರು ಆರು ಲೀಟ್ರ್ ನಾವು ದಿವಸಕ್ಕೆ ಹಾಲು ಕೊಡ್ತೇವಲ್ಲ, ಅದನ್ನು ಕಡಿಮೆ ಮಾಡಿ ಒಂದು ಸ್ವಲ್ಪ ಹಾಲು ಕಡಿಮೆ ಮಾಡಿತ್ತು, ಸ್ವಲ್ಪ ಹಿಂಡಿ ಜಾಸ್ತಿ ಮಾಡಿತ್ತು ಎರಡನೇ ತಿಂಗಳಿಗಾಗುವಾಗ.
0: ಆದ್ರೂ ನಮಗೆ ಅದು ಮೂರು ತಿಂಗಳವರೆಗೆ ಹಾಲು ಕೊಡ್ಬೇಕು, ಒಂದು 20-24 ಸಾವಿರ ರೂಪಾಯಿ ಹಾಲು ಕೊಡ್ಬೇಕಾಗ್ತದೆ ಕರುವಿಗೆ. ಕರು ಸಾಕುದಿದ್ದು ಅಷ್ಟೇ ಅಸಲು ಉಂಟು, 70,000 ರೂಪಾಯಿನ ಮೇಲೆ ಒಂದು ಕರುವಾಗಿ ದನ 2 ವರ್ಷದಲ್ಲಿ ಆದ್ರೆ ಅಷ್ಟು ಅಸಲು ಉಂಟು. 70,000 ರೂಪಾಯಿ ಅಂತೂ ಬೇಕೇ.

0: ಬೇಕು ಕಡಿಮೆ
1: ಸರಿಯಾಗಿ ದನ ಇದು ಆಗ್ಬೇಕು ಅಂತಂದ್ರೆ ಅಂದ್ರೆ ಕರು ಹಾಲು ಕುಡಿದ್ರೆ ಮಾತ್ರ ಅದಷ್ಟು
0: ಕರು ಆಗಿ ಬೆಳೆಗೆ ಬಂದು ಕಬ್ಬನಿತ್ತು ಆಗುವಾಗ
1: ನಾವು ಹಾಗೆ ಚಂದಕ್ಕೆ ಸಾಕಿದ್ರೆ ಒಂದು 10 ತಿಂಗಳು 12 ತಿಂಗಳು ಆಗುವಾಗ ಬೆದೆಗೆ ಬರ್ತದೆ ಅದರ ಗರ್ಭ ಸರಿ ಇದು ಬೆಳೆದಿದೆ ಅಂತ ನೋಡಿ 12-13 ತಿಂಗಳಾಗುವಾಗ ಕೊಡ್ತೇವೆ. ಅಂತೂ 15 ತಿಂಗಳಾಗುವಾಗ ಹೇಗೋ ಬೆದೆಗೆ ಬರ್ತದೆ. 2 ವರ್ಷ ಆಗುವಾಗ ಅದುವೇ ತಾಯಿ
2: ಅಲ್ವಾ. ಈಗ ನೀವು ಮೊದಲ ಬಾರಿ ಏನು ಕರೀತೀರಿ, ಹಾಲು ಕರೀತೀರಿ, ಸಾಮಾನ್ಯವಾಗಿ ಎಷ್ಟು ಲೀಟರ್ ಹಾಲು ಕೊಡ್ತದೆ ಒಂದು ಹೊತ್ತಿಗೆ? ಒಂದು ದನ
0: ಒಂದು ಹೊತ್ತಿಗೆ 12-15 ಲೀಟರ್ ಹಾಲು ಕೊಡ್ತದೆ. ಕರೆಕ್ಟ್. ಈಗ ಘಟ್ಟ ಪ್ರದೇಶದಲ್ಲೆಲ್ಲ ಬೆಳಿಗ್ಗೆ 6 ಗಂಟೆ ಹಾಲು ಕರೆದ್ರೆ ಇಲ್ಲಿ ಸಂಜೆ 6 ಗಂಟೆ, ಇಲ್ಲಿ ಕಲೆಕ್ಷನ್ ಟೈಮ್ ಸ್ವಲ್ಪ ಬೇಗ ಇರ್ತದೆ. ಆ ಕಾರಣ ಬೆಳಿಗ್ಗೆ ಸಂಜೆಗೆ ಸ್ವಲ್ಪ ವ್ಯತ್ಯಾಸ ಬರ್ತದೆ.
2: ಸಾಮಾನ್ಯ ಎಷ್ಟು ಬೆಳಗ್ಗೆ 7 ಗಂಟೆ?
0: ಬೆಳಿಗ್ಗೆ ನಾವು ಇಲ್ಲಿ 6 ಗಂಟೆಗೆ ಕರೆದ್ಬಿಟ್ಟೆ, ಸಂಜೆ 4:45 ಗಂಟೆಗೆ. ಈಗ ಸಂಜೆ ಅದೇ 6 ಗಂಟೆಗೆ ನಾವು ಕರೆದ್ಬಿಟ್ರೆ ಒಂದೇ ರೀತಿ ಹಾಲು ಸಿಗ್ತದೆ. ಆದ ಕಾರಣ ಸಂಜೆ ಹೊತ್ತು ನಮ್ಮ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಸದಾ ಸ್ವಲ್ಪ ಹಾಲು ಕಡಿಮೆ
2: ವ್ಯತ್ಯಾಸ
0: ಇರ್ತದೆ.
2: ಈಗ ನೀವು ಬೆಳಗ್ಗೆ ನಿಮ್ಮ ದಿನಚರಿ ಎಷ್ಟು ಗಂಟೆಗೆ ಆರಂಭಿಸ್ತೀರಿ?
0: ದಿನಚರಿ 5:30 ಅಂದಾಜಿಗೆ ಹೇಳ್ತೇವೆ. ಹಟ್ಟಿ ಎಲ್ಲ ಸಗಣಿ ಎಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿ 6:30 ಆಗುವಾಗ ಹಾಲು ಕರೀಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. 7:30-8 ಗಂಟೆ ಡೈರಿಯಲ್ಲಿ ಕಲೆಕ್ಷನ್ ಟೈಮ್ ನಮಗೆ. ಬೆಳಿಗ್ಗೆ ಹಾಲೆಲ್ಲ ಕೊಟ್ಟು ಬಂದು ಮತ್ತೆ
2: ತಿಂಡಿ
0: ದನಗಳಿಗೆ ಟೈಮ್ ಟು ಟೈಮ್ ಹಾಕ್ತೇವೆ, 2 ಹೊತ್ತು ಬೆಳಿಗ್ಗೆ ಹಾಗೆ ಸಂಜೆ. ನಾವು ಉಪವಾಸ ಇದ್ದು ಸರಿ ದನಕ್ಕೆ ಟೈಮಿಗೆ
2: ಆಗುತ್ತೆ.
0: ಸೌಕರ್ಯ ಬಿಡುವಷ್ಟು ಗುಡ್ಡ ಪ್ರದೇಶ ಆದ ಕಾರಣ ಸ್ವಲ್ಪ ಏರು ತಗ್ಗು ಜಾಸ್ತಿ. ಬಿಟ್ಟು ಸಾಕಿದ್ರೆ ದನಗಳ ಆರೋಗ್ಯ ದೃಷ್ಟಿಯಿಂದ ಕೈಕಾಲು ಗಟ್ಟಿ ಇರ್ತದೆ,
2: ನೋವು
0: ಪ್ರಾಬ್ಲಮ್ ಕಮ್ಮಿ, ಚರ್ಮಕ್ಕೆ ಒಳ್ಳೇದು. ಬಿಸಿಲೆಲ್ಲ ಬಿದ್ರೆ
2: ವಿಟಮಿನ್
0: ಬಿಟ್ಟು ಸಾಕಿದ್ರೆ ಮತ್ತೆ ಒಳ್ಳೇದು. ಇರುವುದರಲ್ಲಿ ನಾವು ಹಾಗೆ ಕಟ್ಟಿ ಹಾಕಿ ಸಾಕ್ತಾ ಇದ್ದೇವೆ.
2: ಈಗ 1.5 ವರ್ಷದಲ್ಲಿ ಬೆದಿಗೆ ಬರುವುದು
0: 12-15 ತಿಂಗಳಲ್ಲಿ ಬರ್ತದೆ.
2: 1 ವರ್ಷದಲ್ಲಿ
0: ಬರ್ತದೆ.
2: ಹಾಗಾಗಿ
0: ಗರ್ಭವರ್ಷ ಬೆಳವಣಿಗೆ ಆಗಿರುತ್ತೆ.
1: 1 ವರ್ಷದಲ್ಲಿ ಹೆಚ್ಚಾಗಿ ಬರ್ತದೆ, 10-11 ತಿಂಗಳಲ್ಲಿ ಬರ್ತದೆ. ಆವಾಗ 1-2 ಟೈಮ್ ಬಿಡ್ತೇವೆ. 12 ತಿಂಗಳಿಗೆ ಆವಾಗ ತಿರುಕೂಡು ಕೂಡ ಹೀಟಿಗೆ ಬಂತು ಅಂತಂದ್ರೆ 12 ತಿಂಗಳಿಂದ 15 ತಿಂಗಳ ಒಳಗೆ ಕೊಡಿಸಿಬಿಡ್ತೇವೆ. ಕರುವಿನ ದೇಹದ ಇದು ನೋಡಿ, ಶರೀರ
2: ರಚನೆ
1: ನೋಡಿ ಕೊಡಿಸ್ತು. ಸಾಧಾರಣ 2 ವರ್ಷ ಅಥವಾ 1 ವರ್ಷ 8 ತಿಂಗಳು 9 ತಿಂಗಳು ಆಗುವಾಗ ಅದು ದನ ಆಗಿ ಬರ್ತದೆ.
0: ಇಂಜೆಕ್ಷನ್ ಇಲ್ಲ, ಜರ್ಸಿ ಕೊಡ್ತೇವೆ ಫಸ್ಟ್ ಇಂಜೆಕ್ಷನ್ ಕೊಡುವಾಗ. ಯಾಕಂದ್ರೆ ಕರುಗಳು ಸಣ್ಣದು ಬರ್ತದೆ ಜರ್ಸಿಯಲ್ಲಿ, ಮತ್ತೆ ಈಗ ABS ಇದು ಬರ್ತದೆ KMF ಇಂದ, ಅದು ಕರುಗಳು ಸೈಜ್ ಸಣ್ಣದಿರ್ತದೆ. HF ಆದ್ರೂ ABS ಸ್ಟಾಕ್ ಇದ್ರೆ ಅದನ್ನು ಕೊಡ್ತೇವೆ, ಇಲ್ಲದಿದ್ರೆ ಜರ್ಸಿ ಕೊಡ್ತೇವೆ. ಯಾಕಂದ್ರೆ ಗಂಡು ಕರು ಆದ್ರೆ ಅದರ ತಲೆ ದೊಡ್ಡದು ಇರ್ತದೆ. ಫಸ್ಟ್ ಕರುವಲ್ಲಿ ಕರು ಹಾಕ್ಲಿಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತದೆ, ಆವಾಗ ಬೇರೆ ಬೇರೆ ಪ್ರಾಬ್ಲಮ್ಗಳು ಬರ್ತದೆ. ಆದ ಕಾರಣ ನಾರ್ಮಲ್ ಆಗಿ ಜರ್ಸಿ ಕೊಟ್ರೆ ಈಸಿಯಾಗಿ ಕರು ಹಾಕಿರ್ತಾರೆ, ನಾರ್ಮಲ್ ಡೆಲಿವರಿ ಆಗ್ತದೆ. ಆದ ಕಾರಣ ಸಮಸ್ಯೆ ಟೆನ್ಷನ್ ಇರುವುದಿಲ್ಲ.
2: HF
0: ಕೊಡಿಸ್ತೇವೆ. ಈಗ ತಾಯಿ ಕರು ಹಾಕಿ 3 ತಿಂಗಳವರೆಗೆ ನಾವು ಹಾಲು ಕರಿತಾ ಇರ್ತೇವೆ. ಈಗ ಒಂದು 25 ಲೀಟರ್ ಹಾಲು ಕೊಡದಿದ್ರೆ 3 ತಿಂಗಳವರೆಗೆ 25 ಲೀಟರ್ ಆಸ್ಪತ್ರೆಯಲ್ಲಿ ಕೊಡ್ತಾ ಇರ್ತೇವೆ. ನೆಕ್ಸ್ಟ್ ಕಡಿಮೆ ಆಗ್ತದೆ, 3 ತಿಂಗಳಿಂದ 4 ತಿಂಗಳಾಗುವ ಪುನಃ ಅದಕ್ಕೆ ಗಬ್ಬಕ್ಕೆ ಇಂಜೆಕ್ಷನ್ ಕೊಡ್ತೇವೆ. ನೆಕ್ಸ್ಟ್ ಅದು 7 ತಿಂಗಳವರೆಗೆ ಕರೀತದೆ ಗಬ್ಬಾಗಿ 7 ತಿಂಗಳಲ್ಲಿ ನಿಲ್ಲಿಸುವಾಗ ನಮಗೆ 10 ಲೀಟರ್ ಹಾಲು ಒಳಗೆ ಬೇಕು. 8-10 ಲೀಟರ್ ಹಾಲು ಅದು ಕೊಡ್ತಾ ಇರಬೇಕು. ಅಂತ ಸಮಯದಲ್ಲಿ ಮಾತ್ರ ಹೈನುಗಾರಿಕೆ ಲಾಭದಾಯಕ. ಅದಕ್ಕೆ ಬೇಕಾಗಿ 20 ಲೀಟರ್ ಮೇಲ್ಪಟ್ಟ ದನಗಳು ಒಳ್ಳೇದು ಅಂತ ಹೇಳುದು. ಯಾಕೆ ಅಂತ ಹೇಳಿದ್ರೆ ಸುರುವಿಗೆ 10 ಲೀಟರ್ ಹಾಲಿದ್ರೆ ಅದು ಗಬ್ಬಾಗಿ ನಿಲ್ಲಿಸ್ಲಿಕ್ಕಾಗುವ 2-3 ಲೀಟರ್ ಹಾಲು ಇರ್ತದೆ. ಅದರ ಖರ್ಚು ಹೋಗುದಿಲ್ಲ. ಲಾಸ್ಟಿಗೆ ಆಗುವಾಗ ಅದರ ಖರ್ಚು ದಿವಸಕ್ಕೆ ದನಕ್ಕೆ ಒಂದು 300 ರೂಪಾಯಿ ಖರ್ಚಿಗೆ ಬೇಕೇ ಬೇಕು. ಆದ ಕಾರಣ ಅದರ ಖರ್ಚು ಲಾಸ್ಟಿಗೆ ಹೋಗುವಲ್ಲಿವರೆಗೆ ಬೇರೆ ದನಗಳೆಲ್ಲ ಕರು ಹಾಕೋದು. ಒಮ್ಮೆ ಈಗ 10 ದನ ಇದ್ರೆ 10 ಒಟ್ಟಿಗೆ ಕರು ಹಾಕುದಿಲ್ಲ. ಆದ ಕಾರಣ ಈಗ 25 ಲೀಟರ್ ಇದ್ರೆ 10 ದನದಲ್ಲಿ 250 ಅಂತ ಲೆಕ್ಕ ಹಾಕ್ಲಿಕ್ಕೆ ಆಗುದಿಲ್ಲ. ಅದರಲ್ಲಿ 10 ಕರಿಯೋದಿದ್ರೆ ಅದರಲ್ಲಿ ಒಂದು
1: 6-7 ಮೊದಲೇ ಈಗ ಈ ತಿಂಗಳು ಒಂದು, ಇನ್ನೆರಡು ತಿಂಗಳಾಗುವಾಗ ಒಂದು, ಮತ್ತೆ 1 ತಿಂಗಳಾಗುವಾಗ ಒಂದು, ಹಾಗೆ ಬದಲಿ ಆಗಿಕೊಂಡಿರ್ತದೆ.
0: 10 ದನ ಇದ್ರೆ ಒಂದು 100 ಲೀಟರ್ ವರೆಗೆ
2: ಸ್ಥಿರ ರೀತಿಯಲ್ಲಿ ಸಾಕ್ತದೆ.
0: ಈಗ ಒಮ್ಮೆಗೆ 10 ದನ ತರದು ಅದು 250 ಲೀಟರ್ ನಾವು ಹಾಲು ಹಾಕಿದ್ ಅಂತ ಇಟ್ಟುಕೊಳ್ಳ, ಆಗ ಒಂದು 3-4 ತಿಂಗಳು ಲಾಸ್ಟಿಗೆ ಡ್ರೈ ಇರ್ತದೆ, ಕೈಯಿಂದ ಹೋಗ್ತದೆ. ಹಾಗೆ
2: ಹೋಗ್ಬಾರ್ದು,
0: ಏಜ್ ಒಂದೇ ರೀತಿ ಹಾಲು ಹೋಗ್ತಾ ಇರ್ಬೇಕು. ಹಾಗಿದ್ರೆ ಮಾತ್ರ ಲಾಭದಾಯಕ. ಒಮ್ಮೆ ತುಂಬಾ ಹಾಲು ಮಾಡುವ ಅಂತ ಹೇಳಿ
2: ಯೋಚಿಸಬೇಕಾಗ್ತದೆ.
0: ಅದೊಂದು ನಾವು ಕ್ಯಾಲೆಂಡರ್ ಸೆಟ್ ಮಾಡ್ಬೇಕಾಗ್ತದೆ. ತಿಂಗಳು ಕರು ಹಾಕುವಾಗ ಅಥವಾ 1.5 ತಿಂಗಳು ಗ್ಯಾಪ್ ಅಲ್ಲಿ ಒಂದು ಕರು ಹಾಕುವಾಗ ಸೆಟ್ ಮಾಡಿ ಇಟ್ರೆ ವರ್ಷ ಇಡೀ 100 ಲೀಟರ್ ಹಾಲು ಆದ್ರೆ ಒಂದೇ ರೀತಿ ಹೋಗ್ತದೆ. ಒಮ್ಮೆಗೆ ಜಾಸ್ತಿ ಆಗುದು, ಮತ್ತೆ ಅವೆಲ್ಲ ಒಮ್ಮೆಗೆ ಡ್ರೈ ಆಗ್ತದೆ. 7 ತಿಂಗಳಾಗುವಾಗ ಒಟ್ಟಿಗೆ ಗಬ್ಬ ಸಿಕ್ಕಿ ನಿಂತ್ರೆ ಅವಾಗ ಅದು ಅವಾಗ 2-3 ತಿಂಗಳು ನಷ್ಟ ಆಗ್ತದೆ. ಏನಿಲ್ಲದಿದ್ರು ದಿವಸಕ್ಕೆ ನಮಗೆ 3,000 ರೂಪಾಯಿ ಖರ್ಚು ಬರ್ತದೆ. 100 ಲೀಟರ್ ಮೇಲೆ ಹಾಲು ಹೋದ್ರೆ ದಿವಸಕ್ಕೆ 1-1.5-2 ಸಾವಿರ ರೂಪಾಯಿ ಉಳಿತಾಯ ಬರ್ತದೆ. ಖರ್ಚು ಎಲ್ಲ ಲೇಬರ್ ಚಾರ್ಜ್ ಎಲ್ಲ ಹೋದ್ರೆ ಅದೇ ನಾವು ಹಾಲು ಕಮ್ಮಿ ಕಮ್ಮಿ ಇದ್ರೆ ಇಲ್ಲಿ ಖರ್ಚದಷ್ಟೇ
2: ನಿಮ್ಮಲ್ಲಿ ಇವಾಗ.

0: ಅಂದ್ರೆ ಇಲ್ಲಿ 14 ಟೋಟಲ್ ಉಂಟು ಅಂತ ಹೇಳಿದ್ರೆ ಅದೇ ದೊಡ್ಡ ದನಗಳೆಷ್ಟು?
1: ದೊಡ್ಡ ದನಗಳಲ್ಲಿ 10 ದನಗಳಿವೆ ದೊಡ್ಡ. ಎಚ್ ಎಫ್ ಅಲ್ಲಿ 6 ಎಚ್ ಎಫ್ ಇದೆ,
0: 4
1: ಜರ್ಸಿಗಳಿದೆ, ಜರ್ಸಿ ಕ್ರಾಸ್ಗಳು, ಒಂದು ಪ್ಯೂರ್ ಜರ್ಸಿ ಇದೆ ಮತ್ತೆ 4 ಜರ್ಸಿ ಕ್ರಾಸ್ ಇದೆ.
0: ಅಂದ್ರೆ ಕ್ರಾಸ್ ಅಂದ್ರೆ
1: ಕ್ರಾಸ್ ಅಂದ್ರೆ ಎಚ್ ಎಫ್ ಗೆ ಕ್ರಾಸ್ ಬಂದು ಎಚ್ ಎಫ್ ದನಕ್ಕೆ ಜರ್ಸಿ
0: ಇಂಜೆಕ್ಷನ್ ಇದು ಅಂತ ಹೇಳಿ.
1: ಅದೇ ಅದೇ ಅದ್ರಲ್ಲ ಈಗ ಸುಮಾರು ಜನರೇಷನ್ ಮುಂದೆ ಹೋಗಿದೆ, ವರ್ಷ 25 ಆಯ್ತಲ್ಲ, ಏನಿದ್ರು ಒಂದು 3-4 ವರ್ಷ ನಮ್ಮಲ್ಲಿ ಇರ್ತದೆ ಹಸುಗಳು. ಮತ್ತೆ ನಾವು ಸೇಲ್ ಮಾಡ್ತೇವೆ, ಯಾಕಂದ್ರೆ 4 ಕರು 5 ಕರು ಆಗುವಾಗ ಕೊಡ್ತೇವೆ. ಕೆಲವು ಸಲ 3ನೇ ಕರುವಲ್ಲಿ ಏನಾದ್ರೂ ಬೇಡ ಅಂತ ಕಂಡ್ರೆ ಇನ್ನೂ ಜಾಸ್ತಿ ಇರಬೇಕು. ಈಗ ಒಂದು 18 ಲೀಟರ್ ಹಾಲಿರುತ್ತೆ, 2ನೇ ಕರುವಲ್ಲಿ 18 ಬಂತು ಸಾಲದು ಇದು ಅಂತೇಳಿ 25 ಲೀಟರ್ಗೆ ಹೋಗ್ಬೇಕು. ಈಗ ನಾನು 20ರ ಕೆಳಗೆ ಇದು ಅಷ್ಟು ಇದು ಮಾಡುದಿಲ್ಲ, ಮೇಂಟೈನ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಖರ್ಚು ನಿಮಗೆ 25 ಲೀಟರ್ ಹಾಲಿಗೆ ಒಂದೇ, 30 ಲೀಟರ್ ಹಾಲಿಗೆ ಒಂದೇ, ಅಷ್ಟೇ ಒಂದು 10-20 ರೂಪಾಯಿ ವ್ಯತ್ಯಾಸ ಅಥವಾ 50 ರೂಪಾಯಿ ಒಳಗೆ. ಮತ್ತೆ ಹುಲ್ಲೆಲ್ಲ ಮಾಮೂಲಿ ಎಲ್ಲ ದನಗಳಿಗೆ ಒಂದು ಕಡಿಮೆ ಸಾಕಾಗುದಿಲ್ಲ. ಆದ ಕಾರಣ ನಾವು ಜಾಸ್ತಿ ಹಾಲಿದು ತಕೊಂಡ್ರೆ ಸಮಸ್ಯೆಗಳು ಬರದಿದ್ರೆ ಸಣ್ಣ ಹಾಲಿದಕ್ಕೂ ಬರ್ತದೆ, ದೊಡ್ಡ ಹಾಲಿದಕ್ಕೂ ಬರ್ತದೆ.
0: ಇವಾಗ ನೀವಂದ್ರೆ ಅದು ಹೇಗೆ ಸರ್, ವರ್ಷ ವರ್ಷ ಹೋದಾಗೆ ಅದ್ರ ಹಾಲಿನ ಇದು ಕಡಿಮೆ ಆಗ್ತದ ಹೇಗೆ?
1: ಹಾಲು ಕಡಿಮೆ ಆಗುದಿಲ್ಲ. ಸುರುವಿನ ಕರುವಲ್ಲಿ 20 ಲೀಟರ್ ಹಾಲಿದ್ರೆ 2ನೇ ಕರುವಲ್ಲಿ 25 ರೂಪಾಯಿ ಸಿಗ್ತದೆ, 3ನೇ ಕರುವಲ್ಲಿ 30 ಲೀಟರ್. ಅದು ಅಷ್ಟು ತಳ್ಳಿ ಇದ್ರೆ ಮಾತ್ರ ವಸುದನಗಳಲ್ಲಿ ಹಾಗೆ ಜಾಸ್ತಿ ಬರುದಿಲ್ಲ. ಈಗ ಸುರುವಲ್ಲಿ 20 ಇದ್ರೆ 2ನೇ 30ರವರೆಗೆ ಬಂದದ್ದು ಉಂಟು ನಮ್ಮಲ್ಲಿ. ಅದು ಆ ತಳ್ಳಿಯ ಮೇಲೆ ಹೊಂದಿಕೊಂಡು ಬರ್ತದೆ. ಕ್ರಾಸ್ ಬ್ರೀಡ್ ಅಲ್ಲಿ ಯಾವತ್ತಿದ್ರು ಅಷ್ಟೇ 20-22 ಈ ರೀತಿಯಲ್ಲಿ ಬರ್ತದೆ.
2: ಬೇಗ ಇಳಿತದೆ ಹಾಲು. ಈಗ ದೊಡ್ಡದನಕ್ಕೂ ಸಣ್ಣದಕ್ಕೂ ವ್ಯತ್ಯಾಸ ಎಂತ ಅಂತಂದ್ರೆ ಜರ್ಸಿ ಮತ್ತು ಎಚ್ ಎಫ್ ಗೆ ಎಚ್ ಎಫ್ ಎವರೇಜ್ ಒಂದೇ ಲೆಕ್ಕ ಹೆಚ್ಚು ಸಮಯ ಹಾಲು ಕೊಡ್ತದೆ. ಜರ್ಸಿ ಅಷ್ಟು ಸಮಯ ಕೊಡುದಿಲ್ಲ. ಈಗ ಒಂದು 1.5-2 ತಿಂಗಳಾಗುವಾಗ ಹಾಲು ಸ್ವಲ್ಪ ಒಂದು 4-3 ಲೀಟರ್ ಅಷ್ಟು ಕಡಿಮೆ ಬರ್ತದೆ. ಇದು ಹಾಗೆ
1: ಲೋಕಲ್ ತಳಿ ಎಚ್ ಎಫ್ ಗೂ ನೋಡುವಾಗ ಹೇಳುವವರು ಹೇಳ್ತಾರೆ ಎಚ್ ಎಫ್ ನಮ್ದು ಅದು ಅಲ್ಲಿಂದ ಎಚ್ ಎಫ್ ಆ ತಳಿಗೆ ಏನಷ್ಟು ರೇಟ್ ಜಾಸ್ತಿ ಅಂತ ಹೇಳ್ತಾರೆ. ಯಾಕಂದ್ರೆ ಎವರೇಜ್ ಹಾಲು ಜಾಸ್ತಿ ಕೊಡ್ತದೆ. ಒಂದೇ ರೀತಿ 3 ತಿಂಗಳು. ಈಗ ನಮ್ಮ ಇಲ್ಲಿ ಎಚ್ ಎಫ್ 15 ದಿವಸ 25 ಲೀಟರ್ ಕೊಟ್ಟಿದೆ, 15 ದಿವಸ ಕಳೆಯುವಾಗ 20 ಲೀಟರ್ ಇಳಿತು. ಹಾಗೆ ಈ ಬ್ರೀಡ್ ಗೆ ಹೋಗುವ ಉದ್ದೇಶ ಅದು. ಆ ರೇಟ್ಗಳಲ್ಲಿ ರೇಟು ಹಾಗೆ 1.5-2 ಲಕ್ಷವರೆಗೆ ನಡೀತದೆ
2: ಒಂದು ದನಕ್ಕೆ. ಈಗ ನಮ್ಮದ ಆಚೆ ಕೊಡಿದ್ದು ತಂದದಲ್ಲ, 1.30-1.40 ಅಷ್ಟೆಲ್ಲ ಕೊಟ್ಟು ತಂದ ದನಗಳು.
0: ಹೌದು ಮೇಡಮ್, ಅಲ್ಲಿ ನಾನು ನೋಡಿದೆ ಇವಾಗ ನಿಮ್ಮ ಹಟ್ಟಿಯಲ್ಲಿ ಒಂದು ವಿಶೇಷ ದನ ನಂಗೆ ಕಂಡಿತ್ತು. ಅಂದ್ರೆ ಸಾಮಾನ್ಯವಾಗಿ ಎಚ್ ಎಫ್ ಅಂದ್ರೆ ಕಪ್ಪು ಬಿಳಿ ಮಿಕ್ಸ್ ಇರುವ ಒಂದು ತಳಿ ಅಲ್ವಾ ಅದು ಬಣ್ಣ. ಆದ್ರೆ ಕೊನೆಯದರಲ್ಲಿ ಅದರ ಮುಖದಲ್ಲಿ ಇಡೀ ಬಿಳಿಯಾಗಿದೆ.
1: ಸ್ವಲ್ಪ ಜರ್ಮನ್ ಬ್ರೀಡ್ ಅಲ್ಲಿ ಹಾಗೆ ವೈಟ್ ಬರ್ತದೆ.
0: ಅದು ಎಲ್ಲಿಂದ ತಂದ್ರಿ ಹೇಗೆ?
1: ಅದು ನಾವು ಮೂಡಬಿದ್ರೆ ಒಬ್ರು ಫಾರ್ಮಿನ ಅವರು ಇದ್ರು, ಅವರಲ್ಲಿ ತಂದಿರೋದು.
0: ಅದೇ ಈಗ ಎಷ್ಟು ಕರು ಆಯ್ತು ಅದಕ್ಕೆ?
1: ಅದು ಫಸ್ಟ್ ಕರು ಇದು. ನೆಕ್ಸ್ಟ್ ಈಗ ಫಸ್ಟ್ ಕರುವಲ್ಲಿ 20 ಲೀಟರ್ ಹಾಲು ಕೊಟ್ಟಿದೆ, 2 ವರ್ಷದ ಕರು ಅದು. ಈಗ ಎರಡಲ್ಲಿ ಉಂಟದು. ನೆಕ್ಸ್ಟ್ ಗೆ ಅದೊಂದು 30 ಲೀಟರ್ ಹಾಲು ಕೊಡುವ ಕೆಪಾಸಿಟಿ ಇದು. ಈಗ ಸುರುಪ್ರಾಯ ಆಗ್ಲಿಲ್ಲ, 2 ವರ್ಷ ಆದಷ್ಟೇ. ನೆಕ್ಸ್ಟ್ ಆಗಿ ಕೊಡುವ
0: ಈ ತಿಂಗಳಾಗಿದ್ರೆ ಎಷ್ಟು? ಒಂದು ಕರು?
1: ಈಗ ಒಂದು ಕರು ಆಯ್ತಷ್ಟೇ. ಈಗ ಎರಡನೇ ಹಬ್ಬದಲ್ಲಿ ಉಂಟು, 5 ತಿಂಗಳ ಹಬ್ಬದಲ್ಲಿ ಉಂಟು.
0: ಇದು ಸಾಮಾನ್ಯ ಎಚ್ ಎಫ್ ಮತ್ತು ಈ ಜರ್ಸಿಗಳಿಗೆ ಬರುವ ಕಾಯಿಲೆ ಹಾಗೇನಾದ್ರೂ
1: ಸರಿಯಾಗಿ ಆಹಾರ ಇದು ಪ್ರೋಟೀನ್ ಅದೆಲ್ಲ ನಾವು ಕೊಟ್ರೆ, ಕ್ಯಾಲ್ಸಿಯಂ ಇದೆಲ್ಲ ಕೊಟ್ಟುಕೊಂಡಿದ್ರೆ ಅಂತ ಕಾಯಿಲೆಗಳೇನು ಬರುದಿಲ್ಲ. ಕಾಯಿಲೆಗಳು ಮತ್ತೆ ಸಣ್ಣ ದನಕ್ಕೂ ಬರ್ತದೆ, ದೊಡ್ಡ ದನಕ್ಕೂ ಬರ್ತದೆ. ಈಗ ಕೈಕಾಲು ಎಳದೆ ಬೀಳ್ತದೆ ಕೆಲವು ದನಗಳು, ಸಣ್ಣ ದನಗಳು ಬೀಳ್ತದೆ, ಕೈಕಾಲು ಸ್ಲಿಪ್ ಆಗುದು. ಅದೆಲ್ಲ ನಾವು ಕ್ಲೀನ್ ಇಟ್ಟುಕೊಳ್ಳೋದಲ್ಲಿ ಹಟ್ಟಿ ಎಲ್ಲ ಕ್ಲೀನ್,
0: ಸ್ನಾನ
1: 2 ಹೊತ್ತು ಮಾಡಿಸ್ತೇವೆ, 2 ಹೊತ್ತು ವಾಶ್ ಮಾಡ್ತೇವೆ. ಹಾಗೆ 4 ಸಲ ಆಗ್ತದೆ ವಾಶ್ ಮಾಡುದು ಹಟ್ಟಿ ಎಲ್ಲ ಕ್ಲೀನ್
2: ಮಾಡುದು.
1: ಬಿಟ್ಟು ಸಾಕುವಲ್ಲಿ ಆ ಸಮಸ್ಯೆಗಳು ಅದೆಲ್ಲ ಸ್ವಲ್ಪ ಕೆಲಸಗಳು ಕಡಿಮೆ. ಮಣ್ಣಲ್ಲಿ ಘಟ್ಟದಲ್ಲಿ ಪ್ರದೇಶದಲ್ಲಿ ಮಣ್ಣಲ್ಲಿ ಬಿಟ್ಟುಕೊಂಡಿರ್ತದೆ, ಅವಲ್ಲಿ ಸ್ನಾನ ಮಾಡಿಸೋದೆಲ್ಲ ಇಲ್ಲ, ಏನಾಗುದಿಲ್ಲ. ಅವರು ಮಣ್ಣಲ್ಲಿ ಅದು ಹೀರಿಕೊಳ್ತದೆ. ನಮ್ಮಲ್ಲಿ ಇಲ್ಲಿ 6 ತಿಂಗಳು ಮಳೆ ಆದ ಕಾರಣ ಹಾಗೆ ಬಿಟ್ಟು ಸಾಕುವಾಗ ಎಲ್ಲ ಕಷ್ಟ. ಹಾಗೆ ನಮಗೆ ಸ್ವಲ್ಪ ದನದ ಖರ್ಚು ಜಾಸ್ತಿ ಬೆಟ್ಟ ಪ್ರದೇಶಕ್ಕಿಂತ. ಈಗ ಮೇವೆಲ್ಲ 3 ರೂಪಾಯಿಗೆ ಸಿಗ್ತದೆ, ನಾವಿಲ್ಲಿ 6-60 ರೂಪಾಯಿ ಸೈಲೇಜ್ ಮಾಡ್ಲಿಕ್ಕೆ ಖರ್ಚು ಬಿಡ್ತದೆ. ತರೋದಿದ್ರೆ 8 ರೂಪಾಯಿ ಬಿಡ್ತದೆ ಸೈಲೇಜ್ಗೆ. ನಮ್ಮಲ್ಲಿ ಹಾಲಿನ ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ.
0: ಇವಾಗ ನೀವು ಮೇವುಗಳನ್ನೆಲ್ಲ ಎಲ್ಲಿಂದ ಅಂದ್ರೆ ಬರೀ ಜೋಳದ ಮೇವುಗಳನ್ನು ಮಾತ್ರವಾ ಅಥವಾ ಬೈಹುಲ್ಲು? ಈ ರೀತಿ
1: ಬೈಹುಲ್ಲು ಈಗ ಹಾಕುದು ಕಡಿಮೆ. ನಾವು ಫೈಬರ್ ಇದೆ, ಜೋಳ ಹಾಕ್ತೇವೆ ಫೈಬರ್ ಗೆ, ಮತ್ತೆ ಗೋಧಿ ಭೂಸ ಹೇಗೆ ಸಾಕಾಗ್ತದೆ. ಈಗ ಸೈಲೇಜ್ ಜೋಳದ ಕಡ್ಡಿ ತಂದು ನಾವೇ ಸೈಲೇಜ್ ಮಾಡ್ತೇವೆ. ನೇಪಿಯರ್ ಇಲ್ಲಿ ಬೆಳಿತೇವೆ, ತೋಟದ ಹುಲ್ಲು ಮಿಕ್ಸ್ ಹಾಕ್ತೇವೆ.
0: ಅದು ತೋಟದಲ್ಲೆಲ್ಲ ನೀವು?
1: ತೋಟದಲ್ಲಿ, ತೆಂಗಿನ ತೋಟದಲ್ಲಿ
0: ಬೆಳೆಸಿದ್ದೇವೆ,
1: 2-3 ಎಕರೆಯಲ್ಲಿ ಬೆಳೆಸಿದ್ದೇವೆ.
0: ವರ್ಷವೂ ಅದನ್ನು ಜಾಸ್ತಿ ಮಾಡ್ತಾ?
1: ಜಾಸ್ತಿ ಮಾಡ್ತಾ, ಅದು ಕಟಾವು ಮಾಡಿದಾಗ ಪುನಃ ಚಿಗರಿ ಬರ್ತದೆ.
2: ತುಂಬಾ ಮಳೆಗೆ ಅದು ಕೊಡ್ತು ಹೋಗ್ತದೆ, ಆವಾಗ ಮತ್ತಿನ ಸತ್ತಿ ನಾವು ಮರು ಅದನ್ನು
0: ನೆಡ್ಬೇಕಾಗತ್ತೆ.
2: 2 ವರ್ಷಕ್ಕೊಮ್ಮೆ ಮರು ನೆಡ್ಬೇಕು. ಮಳೆ ತುಂಬಾ ಇದ್ರೆ ಅದು ಕೊಳಿತದೆ. ಅದ್ರ ನಾವು ಮಳೆಗಾಲ ಕಡ್ದಾಗ

0: ಅದರ ದಂಟಲ್ಲಿ ನೀರು ಕೂತು ಕುಳಿತದೆ, ಹಾಗೆಲ್ಲವೂ ಸಮಸ್ಯೆ ಉಂಟು.
1: ಇದು ಇಷ್ಟು ದನಗಳಿಗೆ ಈಗ ಮನೆಯಲ್ಲಿ ನೀವು ಯಾರೆಲ್ಲ ಇದರಲ್ಲಿ ತೊಡಗಿಸಿಕೊಂಡಿದ್ದೀರಿ? ನೀವಲ್ಲದೆ?
2: ನಾವಲ್ಲದೆ ಕುಟುಂಬದವರೆಲ್ಲರೂ ಸೇರಿ ಮಾಡ್ತೇವೆ. ಅಲ್ಲಿ ಯಾವ ಕೆಲಸಕ್ಕೆ ಯಾರು ಕಮ್ಮಿ ಆಯ್ತು ಅದಕ್ಕೆ ಒಬ್ಬೊಬ್ರು ಸೇರಿಕೊಳ್ತೇವೆ.
0: ಹಟ್ಟಿಯ ಕೆಲಸ ತಂದೆ ಮಗನೇ ಮಾಡುದು.
2: ನಾವು ಹಟ್ಟಿ ಹಾಲು ಕರೆಯುವುದು ನಾವಿಬ್ರು,
0: ಇವರು ಮಿಷನ್ ಹಿಡ್ಕೊಳ್ತಾರೆ. ಅವನು ಆಚೆ ದನದ ಕೆಚ್ಚಲು ತೊಡೆದು ಈ ಮೆಷಿನ್ ನಲ್ಲಿ ಬಂದ ಹಾಲನ್ನು ಸಮಸಿ ಅದಕ್ಕೆ ತಿರುಗ ಇಡುವಾಗ ಅವರು ಅದನ್ನು ಹಿಡ್ಕೊಳ್ಬೇಕಾಗ್ತದೆ. ಒಬ್ರು ಅಲ್ಲಿ ಬೇಕು,
2: ಜಾಗೃತಿ ದೃಷ್ಟಿಯಿಂದ
0: ಎಲ್ಲಿಯಾದ್ರೂ ಅದು ಮೆಷಿನ್ ಗೆ ಒಮ್ಮೆ ಮೆಟ್ಟಿದ್ರೆ 5,000 ಆಗ್ತದೆ ಆ ಒಂದು ಅದರ ಇದು ತುಂಡಾಗಿ ಹೋದ್ರು ಕೂಡ. ಅದು ತುಂಬಾ
2: ಕಾಸ್ಟ್ಲಿ. ತಂದೆ ಜೊತೆಗೆ
0: ತಂದೆ ಮಗ ಹಾಲು ಕರೆಯುದು ತಂದೆ ಮಗನೇ, ಬೇರೆ ಯಾರು ನಾವು ಹೋಗುದಿಲ್ಲ ಅಂದ್ರೆ ಹೋಗುದಿಲ್ಲ ಅಂತ. ಹಂಗಾದ್ರೆ ಇವನು ಪೇಟೆಗೆ ಹೋಗಿರುವಾಗ ಯಾರ್ ಬೇಕಾದ್ರೂ ಹೋಗ್ತೇವೆ, ನಾನು ಹೋಗ್ತೇನೆ, ಸೊಸೆ ಹೋಗ್ತಾಳೆ,
1: ಎಲ್ಲರೂ ನುರಿತವರೆ.
2: ಮತ್ತೆ ಕೆಲಸಕ್ಕೆ 2-3 ಜನ ಹುಲ್ಲಿಗೆಲ್ಲ ಇದ್ದಾರೆ,
0: 2-3 ಜನ ಇದ್ದಾರೆ.
1: ಬೆಳಗಿನ ಕೆಲಸ ನೀವೇ ಮಾಡಿ,
2: ಸಂಜೆ ಕೆಲಸ, ಹಾಗೂ
0: ಹಾಲು ಕರೆಯುವ ಕೆಲಸ ನಾವೇ ಮನೆಯವರು.
2: ಬೆಳಿಗ್ಗೆ ಕ್ಲೀನ್ ಮಾಡುದು, ಸಂಜೆ ಕ್ಲೀನ್ ಮಾಡುದು, ರಾತ್ರಿ 8 ಪುನಃ ಕ್ಲೀನ್ ಮಾಡಿ ಇರ್ತೇವೆ. ಅವಾಗ ಬೆಳಿಗ್ಗೆ ಕ್ಲೀನ್ ಇರ್ತದೆ, ಆರಾಮದಲ್ಲಿ ಖುಷಿಯಿಂದ ಮಲಗ್ತದೆ. ಕ್ಲೀನ್
0: ಮತ್ತೆ ಫ್ಯಾನ್ ಹಾಕಿದ್ದೇವೆ, 4-8 ಫ್ಯಾನ್ ಉಂಟು ಎರಡು ಗಟ್ಟಿಗೂ. ಅಲ್ಲಿ ನೀರು ಹಟ್ಟಿಯಲ್ಲಿ ಬೈಪಣೆಯಲ್ಲಿ 365 ದಿವಸವೂ ನೀರು ತುಂಬಿಕೊಂಡೇ ಇರುದು, ಬೇಕಾಗುವಾಗ ಅವರಿಗೆ ಕುಡಿಲಿಕ್ಕೆ. ಅದಕ್ಕೆ ಹುಲ್ಲು ಕೂಡ ಹಾಕುದು, ನೀರಿನ ಮೇಲೆ ಹುಲ್ಲು ಹಾಕುದು, ಬೈ ಹುಲ್ಲು ಹಾಕುದು ಆದ್ರೂ ನೀರಿನ ಮೇಲೆ ಅದು ನೀರಿಂದಲೇ ತೆಗೆದು ತಿಂತದೆ. ಆವಾಗ ಬೇಕಾದಷ್ಟು ನೀರು, ಮತ್ತೆ ಹೆಚ್ಚು ಈ ಹಾಲಿನಲ್ಲಿ 3/4 ಇರುವುದು ನೀರಿನಂಶ, ಹಾಗಾಗಿ ಎಷ್ಟು ನೀರಿನಂಶ ಹೋಗ್ಬೇಕು ಅಷ್ಟು ನೀರಿನಂಶ ಹೋದ್ರೆ ಮಾತ್ರ ಹೈಯೆಸ್ಟ್ ಹಾಲು ಕೊಡ್ಲಿಕ್ಕೆ ಸಾಧ್ಯ.
2: ನೀರಿಗೆ ಹುಲ್ಲು ಹಾಕಿದ್ರೆ ಹುಲ್ಲಿನಲ್ಲಿರುವ ಏನಾದ್ರು
0: ಮಣ್ಣೆಲ್ಲ ಇದ್ರೆ ನೀರಿನಲ್ಲಿ ಅದು ಅವು ಆಚೆ ಈಚೆ ಎಳೆದು ತಿನ್ನುವಾಗ ಅದು ತೊಳೆದಾಗೂ ಆಗ್ತದೆ, ಕ್ಲೀನ್ ಆದಾಗೂ ಆಗ್ತದೆ, ನೀರು ಸಿಕ್ಕಿದಾಗೂ ಆಗ್ತದೆ, ಮಣ್ಣೆಲ್ಲ ಇದ್ರೆ ಕೆಳಗೆ ನಿಲ್ತದೆ.
1: ಮತ್ತೆ ರಾತ್ರಿ ಆಗುವ ತೊಳೆದು ಬಿಡ್ತೀರಿ,
0: ಮಧ್ಯಾಹ್ನ ತೊಳಿಲಿ.
1: ನಾನು ಬೈಪಣೆಯಲ್ಲಿ ಈಗ ನೀರಲ್ಲಿ ನಡೆದೆ, ಆಗ ನಡೆದಾಗುವಾಗ ಅಂದ್ರೆ ಕುಡಿಯೋ ನೀರಲ್ಲ ಹೇಗೆ ನಡೀಲಿ ಅಂತ ಕೇಳಿದೆ. ಆಗ ಅಮ್ಮ ಹೇಳಿದ್ರು, ಇಲ್ಲ ಅದೀಗ ತೊಳೆದು ಬಿಡ್ಲಿಕ್ಕುಂಟು, ಅವುಗಳು ಬೇಕಷ್ಟು ಕುಡಿದು
0: ಒಂದು 3 ತೊಳೆದು ಹಟ್ಟಿ ಬೈಪಣದ ನೀರು ಬಿಟ್ಟು ಮತ್ತೆ ನೀರು
2: ಹಾಕ್ತೇವೆ.
1: ಈಗ ಹಾಲಿನಲ್ಲಿ ಫ್ಯಾಟಿನ ಅಂಶ ಹೇಳಿದ್ರಿ, ಅದರ ಬಗ್ಗೆ ಸ್ವಲ್ಪ ಹೇಳ್ತೀರಾ?
2: ಫ್ಯಾಟ್ ನಮಗೆ ಟೋಟಲ್ 8-5 SNF ಬಂದ್ರೆ ನಮ್ಮ ಡೈರಿಗೆ ಪಾಸ್ ಆಗ್ತದೆ. ಹಾಗೆ ನಮ್ಮಲ್ಲಿ ಬರ್ತದೆ, ಯಾಕಂದ್ರೆ ಟೋಟಲ್ CLR 29 ಪ್ಲಸ್ ಕರೆಕ್ಟ್ ಲ್ಯಾಕ್ಟೋಮೀಟರ್ ರೀಡಿಂಗ್ ಅಂತ ಬರ್ತದೆ. ಡಿಗ್ರಿ ಮತ್ತು ಟೆಂಪರೇಚರ್ ಸೇರುವಾಗ CLR ಬರುದು. CLR ಮತ್ತು ಫ್ಯಾಟ್ ಸೇರಿ ಆಗುವಾಗ 35 ಬಂದ್ರೆ ಟೋಟಲ್ ಕೌಂಟ್, ಫ್ಯಾಟ್ 3.5 ಹಾಗೆ ಮಿನಿಮಮ್ ಫ್ಯಾಟ್ 3.5-6 ಬೇಕಾಗ್ತದೆ. ಅದರಿಂದ ಜಾಸ್ತಿ ಬರ್ತದೆ ನಮಗೆ. ಬೆಳಿಗ್ಗೆ ಎಲ್ಲ 4-2-4-3 ಬರ್ತದೆ, ಸಂಜೆ 5 ಫ್ಯಾಟ್ ಎಲ್ಲ ಬರ್ತದೆ ಮಿಕ್ಸ್ ಇರುವ ಕಾರಣ. ಹಾಗೆ ಟೋಟಲ್ ನಮಗೆ CLR ಮತ್ತು ಫ್ಯಾಟ್ ಸೇರುವಾಗ 35 ಬಂದ್ರೆ 8-5 SNF ಸಿಗ್ತದೆ. ಹಾಗೆ SNF ಮೇಲೆ ನಮಗೆ ರೇಟು.
1: ಈಗ ಸಾಮಾನ್ಯ ಎಷ್ಟು 1 liter ಎಷ್ಟು ಹಾಲು
2: ಕೊಡ್ತದೆ? 41 ಚಿಲ್ಲರೆ ವರೆಗೆ ಸಿಗ್ತದೆ ನಮಗೆ ಫ್ಯಾಟ್ ಮೇಲೆ ಹೊಂದಿ, ಪ್ಲಸ್ 5 ಬೆಂಬಲ ಬೆಲೆ ಸಿಗ್ತದೆ. 42.5 ಸಿಕ್ಕು ಸಂಜೆ ಹೊತ್ತಿಗೆ ಸಿಗ್ತದೆ. ದಿನ ದಿನ ಅವರು ಲೆಕ್ಕ ಆಗ್ತದೆ. ಈಗ ಆಪ್ ಎಲ್ಲ ಬಂದಿದೆ, ಮನೆಯಲ್ಲೇ ಕೂತು ನಮ್ಮ ಹಾಲಿನ ಫುಲ್ ಡೀಟೇಲ್ ನೋಡ್ಲಿಕ್ಕೆ ಆಗ್ತದೆ. KMF ಆನ್ಲೈನ್ ಅಲ್ಲಿ ಇದೆ ಆಪ್ ಹಾಕಿರೋಳು. ಇವತ್ತಿನ ಹಾಲು ಎಷ್ಟು ಎಷ್ಟು ಕ್ಯಾಲ್ಕುಲೇಷನ್ ಆಗಿದೆ, ತಿಂಗಳ 10 ದಿವಸದೊಮ್ಮೆ ಪೇಮೆಂಟ್, 10 ದಿವಸಕ್ಕೊಮ್ಮೆ ಪೇಮೆಂಟ್ ಮಾಡ್ತಾರೆ, ಕರೆಕ್ಟ್ ಪೇಮೆಂಟ್ ಮಾಡ್ತಾರೆ. 10-12 ದಿವಸ ಲೆಕ್ಕಾಚಾರ ಆಗಿ ಅಕೌಂಟಿಗೆ ಅಮೌಂಟ್ ಬರ್ತದೆ, ಯಾವ ಸಮಸ್ಯೆ ಇಲ್ಲ. ನಮಗೆ ನಮ್ಮದೆಲ್ಲ ಡಿಟೇಲ್ ಅದರಲ್ಲಿ ಹಿಚ್ಚಿ ಸಿಗ್ತದೆ, ಎಲ್ಲ ಎಷ್ಟು ಹಾಲು ಹಾಕಿದ್ದು ಅಂತ ಹೇಳಿ ನಾವು ಅಲ್ಲಿ ಡೈರಿಯಲ್ಲಿ ಹಾಕಿ ಬಂದು ಮನೆಯಲ್ಲಿ ತೆಗೆದು ನೋಡಿದ್ರೆ ಅಲ್ಲಿ ಸಿಗ್ತದೆ.
1: ನಿಮಗೆ ಸಾಮಾನ್ಯ ಒಂದು ತಿಂಗಳಲ್ಲಿ ಖರ್ಚು ಕಳೆದು ಎಷ್ಟು ಆದಾಯ ಬರಬಹುದು?
2: ಖರ್ಚು ಕಳೆದೊಂದು 50,000-45,000 ವರೆಗೆ ಆದಾಯ ಬರಬಹುದು, 100 liter ಎವರೇಜ್ ಹಾಲು ಹಾಕಿದ್ರೆ ನೆಟ್ಟು. ಮತ್ತೆ ಬಾಕಿ ಖರ್ಚು ಇದೆಲ್ಲ ನಮಗೆ ಹಾಲು ಮನೆಗೆ ಯೂಸ್ ಮಾಡಿದ್ದು ಅದೆಲ್ಲ ಲೆಕ್ಕಾಚಾರ ಹಾಕುದಿಲ್ಲ.
0: ನಾವು ಈಗ ಮನೆಗೆ ಒಂದು 5 liter ಹಾಲು ಯಾವಾಗ್ಲೂ ಮನೆಗೆ ಇಟ್ಟುಕೊಳ್ತೇವೆ,
1: ಮಜ್ಜಿಗೆ ಎಲ್ಲ.
2: ಅದೊಂದು 200 ಇದ್ರು 5,000-6,000 ಆಯ್ತಲ್ಲ, ಅದು ಲೆಕ್ಕ. ನಾವು
0: ಗ್ಯಾಸ್
2: ಅದು ಲೆಕ್ಕ ಇಡುದಿಲ್ಲ, ಬಾಕಿ ಗೊಬ್ಬರ ಅದು ಸಹ ಲೆಕ್ಕ ಇಡುದಿಲ್ಲ. ಗೊಬ್ಬರ ಸೇಲ್ ಮಾಡಿದ್ದು ಮಾತ್ರ ಸೇಲ್ ಮಾಡ್ತೇವೆ, ಗ್ಯಾಸಿನವರಿಗೆ ಬೇಕಾದ್ರೆ 1 ಬುಟ್ಟಿಗೆ 50 ಸೇಲ್ ಮಾಡ್ತೇವೆ ಅದು ಮಾತ್ರ. ಅದು ತುಂಬಾ ದೊಡ್ಡ ಲೆಕ್ಕಾಚಾರಕ್ಕೆ ಸಿಗುವಷ್ಟು ಅವರು
1: ಸರಿ ಮಾಡಿ
2: ತೋಟಕ್ಕೆ ಬಿಡ್ತೇವೆ.
0: ಸ್ಲರಿ ಉಂಟು,
2: ಪಂಪಲ್ಲಿ ಸ್ಲರಿ ಬಿಡ್ತೇವೆ,
0: ಗೋಬರ್ ಗ್ಯಾಸ್ ಇಂದ ಹೊರಟ ಸ್ಲರಿಯನ್ನು ತೋಟಕ್ಕೆ ಬಿಡ್ತೇವೆ.
2: ಅದನ್ನೆಲ್ಲ ಲೆಕ್ಕಾಚಾರ ಹಾಕಿದ್ರೆ ಒಂದ್ 25,000 ಎಕ್ಸ್ಟ್ರಾ ಹಿಡಿಬಹುದು, ತಿಂಗಳಿಗೆ ಒಂದ್
1: 75,000 ಸಿಗ್ತದೆ.
2: 10 ದನ ಸಾಕಿ 100 ಲೀಟರ್ ಹಾಲು ಹಾಕಿದ್ರೆ ಒಂದ್ 75,000 ನೆಟ್ಟು ಎಲ್ಲ ಖರ್ಚು ಹಿಡಿದ್ರೆ

0: ಟ್ರೈ
1: ನಿಮ್ದು ಸರಾಸರಿ ಅದು ನೂರಿಂದ ಮೇಲೆ 100 ಲೀಟರ್ ಮೇಲೆ ಹಾಲು ಕೊಡ್ತೀರಿ ಅಲ್ಲ? ನಿಮಗೆ ಅಂದ್ರೆ ಈಗ ಪಶುವೈದ್ಯರಾಗಿ ಇಲ್ಲಿ ಹತ್ತಿರ ಇದ್ದಾರಾ ಹೇಗೆ?
0: ಪಶುವೈದ್ಯರು KMF ನವರು ಇದ್ದಾರೆ, ಅವರು ಹೇಳಿದ ಕೂಡಲೇ ಬರ್ತಾರೆ. ಅಥವಾ ಅವರಿಗೆ ಬೇರೆ ದೂರ ಎಲ್ಲ ಇದ್ರೆ ಎಮರ್ಜೆನ್ಸಿ ಫಸ್ಟ್ ಏಡ್ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ, ತೊಂದರೆ ಇಲ್ಲ, ಒಳ್ಳೆ ಸರ್ವಿಸ್ ಕೊಡ್ತಾರೆ.
1: ನೀವೇನಾದ್ರೂ ಕಲ್ತಿದ್ದೀರಾ ಹೇಗೆ? ಸ್ವಲ್ಪ
0: ಇಲ್ಲ, ನಾನು ಇದು ಈಗ ನೋಡಿ ನೋಡಿ ಕಲ್ತಿದ್ದೇನೆ. ಇಂಜೆಕ್ಷನ್ ಎಲ್ಲ ಎಮರ್ಜೆನ್ಸಿ ಕ್ಯಾಲ್ಸಿಯಂ ಗ್ಲೂಕೋಸ್ ಎಲ್ಲ ಹಾಕ್ತೇನೆ, ಬಾಕಿ ಎಮರ್ಜೆನ್ಸಿ ಟ್ರೀಟ್ಮೆಂಟ್
1: ಮಾಡ್ತೇನೆ.
0: ಫಸ್ಟ್ ಏಡ್ ಯಾವ್ದು?
2: ಫಸ್ಟ್ ಏಡ್ ಎಲ್ಲ ಇರ್ತದೆ. ಹೊಟ್ಟೆ ಉಬ್ಬರಾದ್ರೆ ಇದು ಕೆಲವು ಸತಿ ಎಂತದಿಂದ ಅಂತ ಗೊತ್ತಾಗುದಿಲ್ಲ. ದನಗಳಿಗೆ ಮುಖದಲ್ಲೆಲ್ಲ ಎಲರ್ಜಿ ಆಗಿ ಇಡೀ ಕಜ್ಜಿ ಕಜ್ಜಿನಾಗ ಆಗ್ತದೆ, ಅವಾಗ ಅದಕ್ಕೆ ಎಲರ್ಜಿಗೆ. ಮತ್ತೆ ಇದು ಕ್ಯಾಲ್ಸಿಯಂ ಯಾವಾಗ ಡೌನ್ ಬರ್ತದೆ ಅಂತ ನಮ್ಗೆ ಗೊತ್ತಿಲ್ಲ. ಎಷ್ಟೇ ಚೆನ್ನಾಗಿ ಸಾಕಿದ್ರು ಆವಾಗ. ಮತ್ತೆ ಕೆಚ್ಚಲು ಬಾವು ಎಷ್ಟೇ ಅಷ್ಟು ಇದು ಇದ್ರು ಕೂಡ ಒಮ್ಮೆ ಕೆಚ್ಚಲು ಬಾವು ಬಂದೇ ಬರ್ತದೆ
1: ದನಗಳಿಗೆ. ಹೆಚ್ಚಾಗಿ ಕೆಚ್ಚಲು ಬಾವು
0: ಅದಕ್ಕೆಲ್ಲ
2: ನಮ್ಮ ಹತ್ರ
0: ಫಸ್ಟ್ ಏಡ್ ಇಂಜೆಕ್ಷನ್ ಇರ್ತದೆ. ಅದು ಡಾಕ್ಟರ್ ಬರುವಷ್ಟು ಕಾಯುವಷ್ಟು ಇರುದಿಲ್ಲ. ಈಗಿನ ಬ್ಯಾಕ್ಟೀರಿಯಾಗಳು ಭಯಂಕರ ಫಾಸ್ಟ್ ಇದೆ. ಈಗ ಗೊತ್ತಾಗಿ ಅರ್ಧ ಗಂಟೆಯಲ್ಲಿ ಕೆಚ್ಚಲು ಫುಲ್ ದಪ್ಪ ಆಗಿರ್ತದೆ. ಇನ್ನೊಂದು ಗಂಟೆ ಡಾಕ್ಟರ್ ಬರುವಷ್ಟೊತ್ತಿಗೆ ಕೆಚ್ಚಲು ಡ್ಯಾಮೇಜ್ ಆಗುವಷ್ಟು ಸಿವಿಯರ್ ಆಗಿ ಅಷ್ಟು ಅಟ್ಯಾಕ್ ಆಗ್ತದೆ. ಗೊತ್ತಾದ ಕೂಡಲೇ ಇಮಿಡಿಯೇಟ್ ಇಂಜೆಕ್ಷನ್ ಮಾಡ್ತೇನೆ ನಾನು. ಡಾಕ್ಟರ್ ಹತ್ರ ಕೇಳಿಕೊಂಡು ಮಾಡ್ತೇವೆ,
1: ಸಂಪರ್ಕಿಸಿ
0: ಯಾವ್ದು ಅಂತ ಹೇಳಿ ಹೇಳ್ತಾರೆ. ನಾವು ಇಷ್ಟು ಗೊತ್ತಿರುವ ಕಾರಣ ಅಷ್ಟು ಹೇಳ್ತಾರೆ,
1: ಅನುಭವದಿಂದ ಅಲ್ಲ
0: ಹೇಳ್ತಾರೆ.
2: ಇಂಥ ಇಂಜೆಕ್ಷನ್ ಕೊಡಿ ಅಂತ ಕೂಡಲೇ ಹೇಳ್ತಾರೆ.
0: ಮತ್ತೆ ಬೇಕು ಡಾಕ್ಟರ್
2: ಬರ್ತಾರೆ.
1: ಇವಾಗ ಅಂದ್ರೆ ಕರು ಹಾಕುವ ಸಂದರ್ಭದಲ್ಲಿ ಜೊತೆಗೆ ಬೇಕಿರುತ್ತೆ, ಕೆಲವು ಸಲ ಅದು ಹೊರಗೆ
0: ಬರ್ಲಿಕ್ಕೆ ಕಷ್ಟ ಆಗ್ತದೆ, ಕೈ ಮಡಿಸಿರ್ತದೆ. ಆದ್ರೆ ಸಾಧಾರಣ ನಾವಿರುವ ಮಾಮೂಲಿ ಬರುದಿಲ್ಲ, ನಮಗೆ ಅದು ಅಭ್ಯಾಸ ಆಗಿದೆ. ಈಗ ಮಾಮೂಲಿ ನಾರ್ಮಲ್ ಆಗಿ ಇರ್ತದೆ, 10 ರಲ್ಲಿ 1-2 ಅಥವಾ 25ಕ್ಕೊಂದು ಹೀಗೆ ಸಮಸ್ಯೆಗಳು ಬರುದು. ಹಾಗೆ ಬಂದಾಗ ನಾವು ಮಾಡುವಷ್ಟು ಅನುಭವ ಆಗಿದೆ.
2: ಅವನೇ ತೆಗಿತಾನೆ ಇದು ಆದ್ರೆ. ಕೆಲವು ಸತಿ ಇಲ್ಲಿ ಹತ್ತಿರಲ್ಲಿ ಆದ್ರೂ ಒಮ್ಮೆ ಬನ್ನಿ ಅಣ್ಣ ಅಂತೇಳಿ ಕರೆದ್ರೆ ಎಷ್ಟೋ ಸತಿ ಇಂಜೆಕ್ಷನ್ ಕೊಡ್ತಾನೆ ಅವರಿಗೆ ಔಷಧಿ.
0: ಎಮರ್ಜೆನ್ಸಿ
1: ಸಾಮಾನ್ಯವಾಗಿ ದನಗಳಲ್ಲಿ ಈ ಕೊಂಬು ಮೂಡ್ತದಲ್ಲ, ಇದರ ಬಗ್ಗೆ ಏನ್ ಹೇಳ್ತೀರಿ ಸರ್?
0: ಕೊಂಬು ಇದ್ರೆ ನಮಗೆ
1: ಎಷ್ಟು ದಿನದಲ್ಲಿ ಮೂಡ್ತದೆ? ಹಾಗೆ
0: ಅದು ಕೊಂಬು ಮೂಡುದು 20 ದಿವಸ ನಮಗೆ ಸಿಗ್ತದೆ ಕೈಗೆ.
1: ಯಾವ್ದೆಲ್ಲ
0: ದನಗಳಲ್ಲಿ ಎಲ್ಲ ಕರುಗಳಿಗೆ ಕೊಂಬು ಮೂಡ್ತದೆ, ಮೂಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅವಾಗ 1 ತಿಂಗಳ ಒಳಗಡೆ ನಾವು ಅದನ್ನು ಬಿಸಿ ಮಾಡಿ ಆ ಕೊಂಬು ಬರುವ ಜಾಗವನ್ನು ಸುಡ್ತೇವೆ. ಹಿತ್ತಾಳಿನ ನಮ್ಮ ಹತ್ರ ರೆಡಿ ಮಾಡಿ ಇದೆ, ಅದನ್ನು ಕಾಯಿಸಿ ಇಡ್ತೇವೆ. ಸ್ವಲ್ಪ ನೋವಾಗ್ತದೆ, ಆದ್ರೆ ಮುಂದೆ ಅದಕ್ಕೆ ಸಮಸ್ಯೆ ಇಲ್ಲ. ಬಾಕಿ ಹತ್ರ ದನಗಳು ಕಟ್ಟುದು, ಅವಾಗ ಅದು ಕುತ್ತಿಕೊಳ್ಳುದು ಹಾಯುವಾಗ ಅದು ತಾಗ್ತದೆ, ಇನ್ನೊಂದಕ್ಕೆ ಡ್ಯಾಮೇಜ್ ಆಗ್ತದೆ ಹತ್ರ ಹತ್ರ. ಮತ್ತೆ ನಾವೇ ಹೋಗಿ ಹಾಗೆ ಹಿಂಡಿಡುವಾಗ ಅಥವಾ ಹುಲ್ಲಾಕುವಾಗ ಎಲ್ಲ ನಮಗೆ ತಾಗ್ತದೆ,
1: ಚೂಪಿರ್ತದೆ.
0: ಅದು ಕೊಕ್ಕೆ ಇರ್ತದೆ, ಈಗ ಬೇರೆ ಬೇರೆ ಟೈಪ್ ಬರ್ತದಲ್ಲ. ಆದ ಕಾರಣ
1: ಇದು ಪಾರಂಪರಿಕವಾಗಿ ಬಂದದ್ದ ಅಥವಾ ವೈದ್ಯಕೀಯ ಇದರಿಂದಲೇ? ಇದು
0: ವೈದ್ಯಕೀಯದಿಂದಲೇ ಮೊದಲಿಂದಲೇ ಕೊಂಬು ತೆಗೆಯುವ ಸಿಸ್ಟಮ್ ಉಂಟು. ಈಗ ಕರೆಂಟ್ ಇದು ಮತ್ತೆ ಅದಕ್ಕೆ ಪೌಡರ್ ಎಲ್ಲ ಬರ್ತದಂತೆ, ಅದೆಲ್ಲ ಗೊತ್ತು. ನಾವೇ ಹಳೆ ಕ್ರಮದಲ್ಲಿ ಬಿಸಿ ಮಾಡಿ ಸುಡುವ ಇದು. ಮೊದಲು ನನಗೆ ಗೊತ್ತಿರುವಾಗೆ ಕೊಂಬು ತೆಗಿತಿದ್ದು, ನಾನು ಡಾಕ್ಟರ್ ಎಲ್ಲ ಮಾಡೋದನ್ನು ನೋಡಿ ಕಲ್ತದ್ದು. ಫಸ್ಟ್ ಗೆ ನಮ್ಮಲ್ಲಿ ಮಾಡೋದು ನೋಡಿ ಮತ್ತೆ ನಾನೇನಾದ್ರೂ ತೆಗಿತೇನೆ. ಈಗ ಆಸ್ಪಾಸ್ ಎಲ್ಲ ಕೆಲವರು ಕರೀತಾರೆ, ಸುಮ್ಮನೆ ತೆಗೆದು ಕೊಡಿ ಅಣ್ಣ ಅಂತ. ಈ ಹೋಗಿ ಫ್ರೀ ಆಗಿ ತೆಗೆದು ಕೊಡ್ತೇನೆ.
1: ಅದಕ್ಕೆ ಮತ್ತೆ ಔಷಧಿ ಹಾಕ್ತೀರಾ?
0: ಔಷಧಿ ನಾವು ಬೇವಿನ ಎಣ್ಣೆ ಹಾಕ್ತೇವೆ, ಗಾಯ ಒಣಗಲಿಕ್ಕೆ ಎಣ್ಣೆಯನ್ನು ಅರಿಸಿದ್ರೆ 10-15 ದಿವಸದಲ್ಲಿ ಒಮ್ಮೆ ನೋವಾಗ್ತದೆ, ಕೈಕಾಲೆಲ್ಲ ಕಟ್ಟಿ ಸ್ವಲ್ಪ ಬಿಸಿ. ಒಮ್ಮೆ ಬೇಸರ ಆಗ್ತದೆ, ಒಮ್ಮೆ ನೋವಾಗುವಾಗ
1: ಪುಟ್ಟ ಪುಟ್ಟ ಕರುಗಳನ್ನು ಗಂಭೀರ ಸಮಸ್ಯೆಗೆ ದಾರಿ ಮಾಡಿಕೊಡುದಿಲ್ಲ, ಅದರ ಮೊದಲೇ ನಾವು ಎಚ್ಚೆತ್ಕೊಂಡ್ರೆ ಒಳ್ಳೇದು. ಇವಾಗ ನೀವು ಮೆಷಿನ್ ಹಾಕ್ತೀರಲ್ಲ, ಮೆಷಿನ್ ಹಾಕುವಾಗ ಅದರಲ್ಲಿ ಎಷ್ಟು ಸಮಯ ಕರು ಬಿಡ್ಬೇಕು ಹಾಗೇನಾದ್ರೂ ಉಂಟಾ?
0: 3-5 ನಿಮಿಷದಲ್ಲಿ ಹಾಲು ಖಾಲಿ ಆಗ್ತದೆ. 8 ನಿಮಿಷದಲ್ಲಿ ಯಾವ್ದೋ ಸ್ವಲ್ಪ ಕೆಲವು ಮಳೆ ದಾರೆ ತೂತಿನ ಹೊಂದಿಕೊಂಡು ಬೇಗ ಫಾಸ್ಟ್ ಆಗ್ತದೆ.
2: ದೂರ ದಾರೆ ಆದ್ರೆ ಬೇಗ ಬೇಗ ಹಾಲು ಮುಗಿತದೆ. ಸಪೂರ ದಾರೆ ಆದ್ರೆ
0: 8 ನಿಮಿಷ ಬೇಕಾದ್ರೆ ಮ್ಯಾಕ್ಸಿಮಮ್ 10 ನಿಮಿಷ ಒಳಗೆ ಹಾಲು ಕರೆದಾಗ ಬೇಗ ಹಾಲು ಖಾಲಿ ಆದಷ್ಟು ಈಲ್ಡ್ ಜಾಸ್ತಿ. ಅದು ಬೇಗ ಹಾಲು ಇಳಿಸ್ತದೆ. ಕೈಯಲ್ಲಿ ಕರೆಯುವಾಗ 2 ಕೈಯಲ್ಲಿ ಕರೆಯುವ ಅಭ್ಯಾಸ ಇದ್ದವರಿಗೆ ನಿಧಾನ ಹಾಲು ಹಾಕುದು.
2: ಬೇಗ ಬಾಲ್ದಿಯನ್ನು ಕೆಳಗಿಟ್ಟು 2 ಕೈಯಲ್ಲಿ
1: ಫಸ್ಟ್ಗೆ ಕೈಯಲ್ಲಿ ಕರಿಬೇಕಾಗ್ತದೆ.
0: ಇಲ್ಲ, ಫಸ್ಟ್ ಗೆ ಕರಿಯೋದು ಬೇಡ, ಲಾಸ್ಟ್ ಗೆ ಒಮ್ಮೆ ಕೈಯಲ್ಲಿ ನೋಡ್ತೇವೆ ಇಲ್ಲಿ ಆದ್ರೂ ಉಳಿದಿರಾ ಅಂತ. ಒಂದು 50 ml ಎಲ್ಲ ಉಳಿದಿರ್ತದೆ, ಆದ್ರೆ ಅದು ಕೆಚ್ಚಲು ಬಾವು ಎಲ್ಲ ಬರುವ ಸಮಸ್ಯೆಗಳಿಗಾಗಿ ಮಾಡಿ
1: ಅಷ್ಟು ಉಳಿದ್ರು ಕೆಚ್ಚಲು ಬಾವು ಬರ್ತದೆ.
0: ಅದು ಬರ್ತದೆ, ಕೆಲವು ಬ್ಯಾಕ್ಟೀರಿಯಾ ಅದು ಓಪನ್ ಇರ್ತದೆ, ಒಂದು 5-10 ನಿಮಿಷ ಅದು ಓಪನ್ ಇರ್ತದೆ. ಅದು ಮತ್ತೆ ಬಂದ್ ಆಗ್ತದೆ, ಮಳೆ ತೊಟ್ಟು ಅಂತ ಹೇಳ್ತಾರೆ, ಅದು ಓಪನ್ ಇರ್ತದೆ. ಒಂದು ಲೆಕ್ಕದಲ್ಲಿ 1/2 ಗಂಟೆ ಅದು ನಿಂತುಕೊಂಡೇ ಬೇಕು ಅಂತ ಲೆಕ್ಕ. ಹಾಲು ಕರೆದ ಮೇಲೆ ಮೇವು ಹಾಕಬೇಕು, ಆಮೇಲೆ ನಾವು ಕ್ಲೀನ್ ಆಗಿ ತೊಳೆದು ಬಿಟ್ಟು ಮೇವು ಸ್ವಲ್ಪ ಮತ್ತೆ ಲೇಟ್ ಆಗಿ ಹಾಕ್ತೇವೆ. ಫಸ್ಟ್ ಗೆ ಫೀಡ್ ಕೊಡ್ತೇವೆ, ಆದ ಕಾರಣ ಓಪನ್ ಇದ್ದ ಕೂಡಲೇ ಬ್ಯಾಕ್ಟೀರಿಯಾಗಳ ಒಳಗೆ ಹೋಗುವ ಚಾನ್ಸಸ್ ಜಾಸ್ತಿ, ಮತ್ತೆ ಹಾಲು ಇದ್ರೆ ಅದು ಸಮಸ್ಯೆ ಬರ್ತದೆ. ಆದ ಕಾರಣ ಕ್ಲೀನ್ ಪುನಃ ಒಮ್ಮೆ ಹಿಂಡಿ ನೋಡ್ತೇವೆ.

0: ಮೆಷಿನ್ ಉಂಟು ಸರ್?
1: ಎರಡು ಡಬಲ್ ಬಕೆಟ್ ಇದೆ. ಯೂಸ್ ಮಾಡುದು ಬೇಗ ತರಬೇಕಂದ್ರೆ ಡಬಲ್ ಬಕೆಟ್ ಆಗ್ತದೆ, ಒಂದೇ ಮೆಷಿನ್ ಅಲ್ಲಿ ಎರಡು ಬಕೆಟ್ ಕಳೆಯುವ ಸಿಸ್ಟಮ್ ಅದು.
2: ಒಂದೇ ಯೂಸ್ ಮಾಡುದು,
1: ಒಂದು ಸೈಡ್ ನೋಡಿಕೊಳ್ಳುವಾಗ ಆಗ್ತದೆ, ಮುಕ್ಕಾಲು ಗಂಟೆಯಲ್ಲಿ ಹಾಲು ಕರೆದು ಆಗ್ತದೆ.
0: ಆರಂಭದಲ್ಲಿ ಅದು ಹೇಗೆ ಅದರ ಜೊತೆ ಹೊಂದಿಕೊಳ್ತಾರೆ ದನಗಳು?
1: ಹೊಂದಿಕೊಳ್ಳದು ಫಸ್ಟ್ ಅಭ್ಯಾಸ ಎಲ್ಲ ಸ್ವಲ್ಪ ಕಾಲು ಎತ್ತದು, ಸ್ವಲ್ಪ ಕೀಟ ಉಪದ್ರ ಆಗ್ತದೆ, ಸ್ವಲ್ಪ ಬಳ್ಳಿ ಕಟ್ತಾರೆ ಕಾಲಿಗೆ, ಕಾಲಿ ಎರಡು ಕಾಲಿಗೆ ಎಂಟು ಬರದಾಗ ಬಳ್ಳಿ ಕಟ್ಟಿದ್ರೆ ಅದು ಸುಲಭದಲ್ಲಿ ಏನು ಸಮಸ್ಯೆ ಆಗುದಿಲ್ಲ, ಅಭ್ಯಾಸ ಆಗ್ತದೆ. ಅದಕ್ಕೆ ನಾವು ಕೈಯಲ್ಲಿ ಕರೆದಕ್ಕಿಂತ ಮಿಷನ್ ಅಲ್ಲಿ ಕರೆದ್ರೆ ಸ್ವಲ್ಪ ಆರಾಮ ಆಗ್ತದೆ. ನಾಲ್ಕು ಮಲೆ ಎದ್ದು ನಾಲ್ಕು ತೊಟ್ಟಿದ್ರೆ ಒಮ್ಮೆಗೆ ಹಾಲು ಬರ್ತದೆ, ಬೇಗ ಹಾಲು ಇರ್ಸಿದ್ರೆ ಬೇಗ ಕ್ಲೀನ್ ಆಗ್ತದೆ.
2: ಮತ್ತೆ ಅವುಗಳಿಗೂ ಹಾಲು ತುಂಬಿ ಆಗುವಾಗ ಅವುಗಳಿಗೂ ಕೆಚ್ಚಲು ಭಾರ ಆಗಿರ್ತದೆ, ಅವು ಹಾಲು ಕರೀಲಿಕ್ಕೆ ಬಂದ ಕೂಡಲೇ ಖುಷಿಯಲ್ಲಿ ನಿಂತುಕೊಳ್ತಾರೆ. ಫಸ್ಟಿಗೊಂದು ಕಡೀರಿದ್ದು ಒಂದು ಸ್ವಲ್ಪ ಒಂದು ತಿಂಗಳು ಸ್ವಲ್ಪ ಆಚೆ ಈಚೆ ಕಾಲು ಇದು ಮಾಡ್ತದೆ, ಮತ್ತೆ ಭಾರಿ ಖುಷಿಯಲ್ಲಿ ನಿಂತುಕೊಳ್ತಾರೆ. ಅಂದ್ರೆ ಬೇಗ ಹಾಲು ಕರೆದು
0: ಭಾರ ಎಳೀತದಲ್ಲ. ಸಾಮಾನ್ಯವಾಗಿ ತೆರವು ಹಾಕಿದ ನಂತರ ಅದಕ್ಕೆ ನೀವು ಬಾಟ್ಲಿನಲ್ಲಿ ಹಾಲು ಹಾಕಿ ಫೀಡ್ ಮಾಡ್ತೀರಿ ಅಂತ ಹೇಳ್ತೀರಿ, ಅಂದ್ರೆ ಒಮ್ಮೆಯೂ ಅದನ್ನು ಕೆಚ್ಚಲ್ಗೆ ಇದು ಮಾಡೋದಿಲ್ಲ?
1: ಇಲ್ಲ, ಹಾಗಿಸುವ ಕೆಚ್ಚಲಲ್ಲಿ ಹಾಲು ಕೊಡುವ ಕ್ರಮ ಇಲ್ಲ. ಇದು ಹಾಲು 10 ಲೀಟರ್ ಮೇಲ್ಪಟ್ಟಿರುವ ಕಾರಣ ಅಷ್ಟು ಹಾಲು ಕುಡಿದ್ರೆ ಕರುವಿಗೆ ಅಜೀರ್ಣ ಆಗ್ತದೆ, ಕರು ಸತ್ತು ಹೋಗುವ ಚಾನ್ಸಸ್ ಇರ್ತದೆ. ಲೆಕ್ಕಾಚಾರದ ಹಾಲು ಅದರ ಬಾಡಿ ವೈಟ್ ಗೆ ಹೊಂದಿಕೊಂಡು 2.5-3.5 ಲೀಟರ್ ವರೆಗೆ ಹಾಲು ಕೊಡ್ತೇವೆ. ಯಾಕಂದ್ರೆ ಇದು ಬಾಟ್ಲಿಯಲ್ಲೇ ಕೊಡ್ತೇವೆ, ಮತ್ತೆ ಜಾಸ್ತಿ ಆದ ಹೆಣ್ಣು ಕರುಗಳನ್ನು ನಾವು ಈಗ ಯಾರಾದ್ರೂ ಬೇಕಾದವರಿಗೆ ಸೇಲ್ ಮಾಡ್ತೇವೆ, ಒಂದು ವಾರದಲ್ಲೇ ಕೊಡ್ತೇವೆ ಹಾಲು. ಸರಿ ಕುಡಿಲಿಕ್ಕೆ ಅಭ್ಯಾಸ, 3 ದಿವಸದಲ್ಲಿ ಹಾಲು ಸರಿ ಬಾಟ್ಲಿ ಬಿಟ್ಟು ಬಕೆಟ್ ಅಲ್ಲಿ ಕುಡಿತದೆ.
2: ಕೈ ಬೆರಳನ್ನು 2 ಬೆರಳನ್ನು ಬಾಯಿಗೆ ಹಾಕಿ ಕರುವಿನ ತಲೆಯನ್ನು ಸ್ವಲ್ಪ ಹೀಗೆ ಬಗ್ಗಿಸಿ ಹಾಲಿಗೆ ಮುಟ್ಟಿಸಬೇಕು, ಅದು ಈ ಕೈಯನ್ನೇ ಚೀಪ್ತದೆ. ಚೀಪಿದ ಹಾಗೆ ಕೈಯನ್ನು ಸ್ವಲ್ಪ ಸ್ವಲ್ಪ ಹಿಂದೆ ತೆಕ್ಕೊಂಡ ಕೂಡಲೇ ಬೇರೆ ದನಗಳೆಲ್ಲ ನೀರು ಕುಡಿಯುದಿಲ್ವ, ಅದೇ ತರ ಈ ಹಾಲನ್ನು ಕುಡಿದು ಮುಗಿಸ್ತಾರೆ.
1: ಫೀಡಿಂಗ್ ಬಾಟಲ್ ಎಲ್ಲ ಬರ್ತಾ ಉಂಟು, ಇದು ಹಳೆ ಸಿಸ್ಟಮ್, ಹಳೆ ಸಿಸ್ಟಮ್. ಈಗ ಫೀಡಿಂಗ್ ಬಾಟ್ಲುಗಳಂತ ಬರ್ತದೆ, ಮೆಜರ್ಮೆಂಟ್ ಇರುವುದು ಇಷ್ಟೇ ಕೊಟ್ಟರೆ ಕೆಚ್ಚಲು ಮಲೆಯಲ್ಲಿ ಹಾಲು ಕುಡಿದ ಸಿಸ್ಟಮ್ ಅಲ್ಲೇ ಕುಡಿ, ಅದು ಒಳ್ಳೇದು ನಿಜವಾಗಿ. ಹಾಗೆ ಕುಡಿದ್ರೆ ಯಾಕಂದ್ರೆ ಅದು ಜೊಲ್ಲು ನಾಲಿಗೆ ಎಕ್ಸರ್ಸೈಸ್ ಅದಕ್ಕೆ ಆಗುವಾಗ ಆಗ್ತದೆ ಹಾಲು ಕುಡಿಯುವಾಗ. ಹಾಗೆ ಜಾಸ್ತಿ ಆದ ಕರುಗಳನ್ನು ನಾವು 3-4 ದಿವಸದಲ್ಲಿ ಹಾಲು ಕುಡಿಗೆ ಸ್ಟಾರ್ಟ್ ಆದ ಕೂಡಲೇ ಕೊಡ್ತೇವೆ, ಸೇಲ್ ಮಾಡ್ತೇವೆ. ಯಾರಾದ್ರೂ ಬೇಕಾದವರು ಆಸ್ಪಸ್ ಅಲ್ಲಿ ತಗೊಂಡೋಗ್ತಾರೆ ಒಳ್ಳೆ ತಳಿಯ ಕರುಗಳನ್ನು. ಹಾಗೆ ನಾವು ಮತ್ತೆ 10 ದನಕ್ಕೆ 1-2 ಕರುಗಳನ್ನು ಮಾತ್ರ ಇಟ್ಟುಕೊಳ್ತೇವೆ, ಇಲ್ಲದಿದ್ರೆ ದಿವಸಕ್ಕೆ 6 ಲೀಟರ್ ಹಾಲು ಕೊಡ್ಬೇಕಾಗ್ತದೆ. ಮತ್ತೆ
2: 1 ಕರುವಿಗೆ 6 ಲೀಟರ್ ಆಗುವಾಗ ಈಗ ನಾವು 4 ಕರು ಇಟ್ಟರೆ
1: ದಿವಸಕ್ಕೆ ಕೊಡ್ಲಿಕ್ಕಾಯ್ತು, ಹತ್ತರಲ್ಲಿ ವರ್ಷಕ್ಕೆ 1-2-3 ಕರು ಇಟ್ಟುಕೊಳ್ತೇವೆ.
2: ಈಗ 1-3 ತಿಂಗಳು ಇದಕ್ಕೆ ಹಾಲು ಕೊಡುದು ಮುಗಿದ ಮೇಲೆ ಮತ್ತೊಂದು ಒಳ್ಳೆ ಕರು ಬಂತ, ಆವಾಗ ಅದೊಂದು ಸಾಕ್ತೇವೆ. ಹಾಗೆ ಈಗ 5 ಕರು ಸಾಕ್ತಾ ಇದ್ದೇವೆ, ಅಂದ್ರೆ 1-3 ತಿಂಗಳು, 1-6 ತಿಂಗಳು, 1-8 ತಿಂಗಳು, 1 ಈಗ ಇದು ಬೆಳೆಗೆ ಬರ್ಲಿಕ್ಕೆ ಆಯ್ತು 10-12 ತಿಂಗಳಿದ್ದು. ಹಾಗಾಗುವಾಗ ಗ್ಯಾಪ್ ಉಂಟಲ್ಲ.
0: ಹೌದು ಹೌದು,
2: ತುಂಬಾ ಹಾಲು ಕರುವಿಗೆ ಕೊಡ್ತಾ ಇದ್ರೆ ನಮ್ಗೆ ಲಾಭಾಂಶ ಇಲ್ಲ.
1: 10 ಕರುವನ್ನು ಸಾಕಿದ್ರೆ ಇಲ್ಲಿ ಸುಮಾರು ಖರ್ಚು, 2-3 ಕರು 10 ದನಕ್ಕೆ 1-3 ಕರು ಹೀಗೆ ಸಾಕಬಹುದು. ಹಾಗೆ ಸಾಕಿದ್ರೆ ಎಲ್ಲ ಕರು ಸಾಕಿದ್ರು ನಷ್ಟ ಆಗುದಿಲ್ಲ. ನಮಗೆ ಫಸ್ಟ್ ಗೆ ಹಾಲಿನ ಇದು ಆಗಿ ಪುನಃ ಅದು 2 ವರ್ಷ ನಾವು ಕಾಯ್ಬೇಕು. ಈಗ ಸೇವಿಂಗ್ಸ್ ಮಾಡಿದಾಗ ಪಿಗ್ಮಿ ಕಟ್ತೇವೆ, ಕಟ್ಟಿಗೆ ಹೋಗುದು ಒಮ್ಮೆ ತರಿದ್ರೆ 1 ಲಕ್ಷ ಕೊಡ್ಬೇಕಾಗ್ತದೆ.
0: ನೀವು ಒಂದು ಹೊಸ ತಳಿಯನ್ನೇ ತರ್ತಾ ಇದ್ದೀರಿ, ಉದಾಹರಣೆಗೆ ಚೆಫನೆ ತರುವಾಗ ಫಸ್ಟ್ ಏನು KMF ಅಲ್ಲಿ ರಿಜಿಸ್ಟರ್ ಮಾಡಿಲ್ಲ,
1: ತಂದ ಮೇಲೆ ನಾವು ಕೂಡಲೇ ಡಾಕ್ಟರ್ ಹೇಳಿದ್ರೆ ಅವರು ಬಂದು ಫೋಟೋ ತೆಗೆದು ಟ್ಯಾಗ್ ಎಲ್ಲ ಹಾಕಿ, ಟ್ಯಾಗ್ ಇದ್ರೆ ಟ್ಯಾಗ್
0: ಅದೇ
1: ಟ್ಯಾಗ್
0: ನಂಬರ್ ಇದೆ
1: ಬಾರ್ ಕೋಡ್ ಇದೆ. ಎಲ್ಲಾ ಸಾಧಾರಣ ಎಲ್ಲಾ ಕಡೆ ಟ್ಯಾಗ್ ಇಲ್ಲದ ದನಗಳಿಲ್ಲ, ಟ್ಯಾಗ್ ಇರ್ತದೆ ಕಂಪಲ್ಸರಿ ಮಾಡಿದ್ದಾರೆ. ಇನ್ಶೂರೆನ್ಸ್ ಮಾಡಿ ಕೊಡ್ತಾರೆ, ಮಾಡಿ ಏನಾದ್ರು 15 ಕ್ಲೈಮ್ ಬಂದ್ರೆ, ಏನಾದ್ರು ಡ್ಯಾಮೇಜ್ ಆದ್ರೆ 15 ದಿವಸದಲ್ಲಿ ಅದ ಕ್ಲೈಮ್ ಇನ್ಶೂರೆನ್ಸ್ ಮಾಡಿದ ಕೂಡಲೇ ಸಿಗ್ತದೆ.
0: ಅದು ಯಾವೆಲ್ಲ ರೀತಿಯ ಇದರಲ್ಲಿ ಅದು ಕವರ್ ಆಗ್ತದೆ?
1: ಕವರ್ ದನ ಸತ್ತೋದ್ರೆ ಮಾತ್ರ ಸಿಗುವಂತಹ.
0: ಅದಲ್ಲದೆ KMF ಯಾವ ರೀತಿ ನಿಮಗೆ
1: ಸುಮಾರು ಹೈನುಗಾರಿಕೆ ಕೌಮ್ಯಾಟ್ ಅಂತ ಬರ್ತದೆ, ಅದಕ್ಕೆ ಸಬ್ಸಿಡಿ ಕೊಡ್ತಾರೆ. ಮಿಷನ್ ತೆಗೆದಿದ್ರೆ ಹಾಲು ಕರೆಯುವ ಮಿಷಿನ್ಗೆ 1, ಮತ್ತೆ ಹಟ್ಟಿ ತೊಳೆಯುವ ಮಿಷನ್ಗೆ, ಮತ್ತೆ ಹುಲ್ಲು ನೆಡ್ಲಿಕ್ಕೆ ಸಹಾಯಧನ ಕೊಡ್ತಾರೆ. ಕರು ಸಾಕಣೆ ಒಬ್ಬರಿಗೆ 1 ವರ್ಷಕ್ಕೊಂದು ಕರು ಸಾಕಣೆಗೆ ಕೊಡ್ತಾರೆ, ಮತ್ತೆ ಆ ಕರು ಫೀಡ್ 3 ತಿಂಗಳು ಕೊಡ್ತಾರೆ, 2 ವರ್ಷದೊಳಗೆ ಅದು ಕರು ಹಾಕಿದ್ರೆ ಪುನಃ 1,000 ಪ್ರೋತ್ಸಾಹನ ಅಂತ ಕೊಡ್ತಾರೆ.
2: ಹಾಗೆ ಒಂದು 5 ದನದ ಮಿನಿ ಡೈರಿ ಅಂತ ಮಾಡಿದ್ರೆ
1: ತಿಂಗಳಿಗೆ
2: 10,000
1: ಹಾಗೆ 5 ದನಕ್ಕೆ 50,000 ಫೀಡ್ ಕೊಡ್ತಾರೆ ಫ್ರೀಯಾಗಿ. ಮಿನಿ ಡೈರಿ ಯೋಜನೆ ಅಂತ 5 ದನ ಸಾಕಿ ಮಾಡೋದಿದ್ರೆ, ಮತ್ತೆ ಹೊರ ರಾಜ್ಯದಿಂದ ಹೊರ ಜಿಲ್ಲೆಗಳಿಂದ ತರದಿದ್ರೆ ಸಾಗಾಟ ವೆಚ್ಚ 5,000-5,000, 2 ದನಕ್ಕೆ 10,000 ಕೊಡ್ತಾರೆ.
0: ನೀವು ಇವೆಲ್ಲ ಸವಲತ್ತುಗಳನ್ನು
1: ಪ್ರಯೋಜನ ಪಡ್ಕೊಂಡಿದ್ದೇವೆ. KMF ಅತಿಯಿಂದ ಫುಲ್ ಸಹಕಾರ ಕೊಡ್ತಾರೆ.
0: ನಿಮ್ಮ ಪ್ರಕಾರ ಈಗ ಹೈನು

0: ಮೀನುಗಾರಿಕೆ ಅನ್ನುವುದು ಲಾಭದಾಯಕವಾ, ಏನ್ ಹೇಳಲಿಕ್ಕೆ ಬಯಸ್ತೀರಿ?
1: ಲಾಭದಾಯಕವೇ, ಅದರ ಬಗ್ಗೆ ಸರಿಯಾದ ಮಾಹಿತಿ ತಿಳ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ಲಾಭದಾಯಕ. ಕೆಲವರು ಸಡನ್ ಸ್ಟಾರ್ಟ್ ಮಾಡ್ತಾರೆ, ಸರಿಯಾದ ಮೇವು ಫೀಡ್ ಕೊಡುವುದಿಲ್ಲ, ಆವಾಗ ನಷ್ಟ ಆಗ್ತದೆ. ಅದರ ಮೈಂಟೆನ್ಸ್ ಹೊತ್ತೊತ್ತಿಗೆ ಕೊಡಬೇಕಾದನ್ನು ಕೊಡಲೇಬೇಕು. ಸ್ವಲ್ಪ ಹಾಲು ಕಡಿಮೆ ಹೆಚ್ಚಿಸಿದಲ್ಲಿ ಕಡಿಮೆ ಕೊಟ್ಟಿತು, ವರ್ಕೌಟ್ ಆಗುದಿಲ್ಲ ಅಂತೇಳಿ ಲೆಕ್ಕಾಚಾರ ಮಾಡದೆ ಅವರು ನೋಡಿಕೊಂಡು ಕೊಟ್ರೆ ದನಗಳು ಪುನಃ ವೀಕ್ ಆಗ್ತದೆ, ಗಬ್ಬ ಆಗುದಿಲ್ಲ, ಸಮಸ್ಯೆಗಳು ಬರ್ತದೆ. ಆದ ಕಾರಣ ಕರೆಕ್ಟ್ ನಾವು ಮಾಹಿತಿ ತಿಳ್ಕೊಂಡು ಕೊಟ್ಟುಕೊಂಡು ನಷ್ಟ ಆಗುದಿಲ್ಲ.
0: ಇದುವರೆಗೆ ನಮ್ ಜೊತೆ ಮಾತನಾಡಿದಕ್ಕೆ ಧನ್ಯವಾದಗಳು.
2: ನಮಸ್ತೆ.
1: ಧನ್ಯವಾದ.
3: ಇದುವರೆಗೆ ತೊಡಿಕ್ಕಾನದ ಸಾವಿತ್ರಿ ಮತ್ತು ಶ್ರೀನಿಧಿ ಅವರ ಹೈನುಗಾರಿಕೆಯ ಅನುಭವದ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶಕರು ರಜನಿ ಭಟ್.
4: ಮಳೆಗಾಲದ ಓಟಕ್ಕೆ ಸಿದ್ಧರಿದ್ದೀರಾ?
5: ಚಾಲೆಂಜರ್ಸ್ ಅಥ್ಲೆಟಿಕ್ ಕ್ಲಬ್ ಉಡುಪಿಯ ಸಹಯೋಗದೊಂದಿಗೆ ಸಿಟಿ ಎಜುಕೇಷನ್ ಟ್ರಸ್ಟ್ ಉಡುಪಿ, ವಿದ್ಯಾರತ್ನ ಕಾಲೇಜ್ ಆಫ್ ನರ್ಸಿಂಗ್ ಉಡುಪಿ, ಪೋದಾರ್ ಇಂಟರ್ನ್ಯಾಷನಲ್ ಶಾಲೆ ಉಡುಪಿ ಹಾಗೂ ಉಡುಪಿ ರನ್ನರ್ಸ್ ಕ್ಲಬ್ ಪ್ರಸ್ತುತಪಡಿಸುವ
4: ಮಾನ್ಸೂನ್ ಕ್ರಾಸ್ ಕಂಟ್ರಿ ಮತ್ತು ಮಕ್ಕಳ ಅಥ್ಲೆಟಿಕ್ ಮೀಟ್ 2026
5: ಜೂನ್ 7 ಭಾನುವಾರ ಬೆಳಗ್ಗೆ 6 ಗಂಟೆಗೆ ಉಡುಪಿ ಅಜ್ಜರಕಾಡು ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ
4: ಮಕ್ಕಳಿಗೆ ಸ್ಪ್ರಿಂಟ್ಸ್, ಜಂಪ್ಸ್, ಥ್ರೋಸ್, ರಿಲೇಸ್.
5: 8, 10, 12, 16 ಒಳಗಿನ ವಯಸ್ಸಿನ ಹುಡುಗ ಹುಡುಗಿಯರು, ಪುರುಷ ಮಹಿಳೆಯರಿಗಾಗಿ ಪ್ರತ್ಯೇಕವಾಗಿ 1-10 ಕಿಲೋಮೀಟರ್ ವರೆಗೆ ಸ್ಪರ್ಧೆಗಳು,
4: ಫಿನಿಷರ್ ಮೆಡಲ್, ಇ ಸರ್ಟಿಫಿಕೇಟ್ ಮತ್ತು ನಗದು ಬಹುಮಾನಗಳು.
5: ನೋಂದಣಿಗಾಗಿ ಕರೆ ಮಾಡಿ 9090130867.
3: ಈಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಪೇಟೆ ಧಾರಣೆ. ಹಳೆ ಅಡಿಕೆ ಕ್ವಿಂಟಾಲ್ಗೆ 36,000-54,000 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲ್ಗೆ 30,000-46,000 ರೂಪಾಯಿ, ಕೋಕಾ ಕ್ವಿಂಟಾಲ್ಗೆ 25,000-33,000 ರೂಪಾಯಿ, ಕೊಬ್ಬರಿ ಸ್ಥಳೀಯ ಕ್ವಿಂಟಾಲ್ಗೆ 10,000-16,000 ರೂಪಾಯಿ, ತೆಂಗಿನಕಾಯಿ 1ನೇ ವರ್ಗ 1,000-ಕ್ಕೆ 30,000-40,000 ರೂಪಾಯಿ, ತೆಂಗಿನಕಾಯಿ 2ನೇ ವರ್ಗ 1,000-ಕ್ಕೆ 25,000-35,000 ರೂಪಾಯಿ, ಅಕ್ಕಿ ಸ್ಥಳೀಯ ಗಿರಣಿ ಕ್ವಿಂಟಾಲ್ಗೆ 4,600-5,500 ರೂಪಾಯಿ, ಕಟ್ಟ ಸಾಂಬಾರ್ ಕ್ವಿಂಟಾಲ್ಗೆ 3,500-4,500 ರೂಪಾಯಿ, ಐಆರ್8 ಕ್ವಿಂಟಾಲ್ಗೆ 3,800-4,500 ರೂಪಾಯಿ, ಆಮದು ಭತ್ತ ಕ್ವಿಂಟಾಲ್ಗೆ 2,350-2,550 ರೂಪಾಯಿ, ಆಮದು ಹಳದಿ ಬೆಲ್ಲ ಕ್ವಿಂಟಾಲ್ಗೆ 4,650-5,400 ರೂಪಾಯಿ, ಕೆಂಪು ಬೆಲ್ಲ ಕ್ವಿಂಟಾಲ್ಗೆ 4,500-5,000 ರೂಪಾಯಿ, ಕಪ್ಪು ಬೆಲ್ಲ ಕ್ವಿಂಟಾಲ್ಗೆ 5,000-5,500 ರೂಪಾಯಿ, ಆಮದು ಮೆಣಸು ಕ್ವಿಂಟಾಲ್ಗೆ 17,000-24,000 ರೂಪಾಯಿ, ಕಾಳು ಮೆಣಸು ಕ್ವಿಂಟಾಲ್ಗೆ 13,000-67,500 ರೂಪಾಯಿ, ಬಾಳೆಕಾಯಿ ಮೈಸೂರು ಕ್ವಿಂಟಾಲ್ಗೆ 5,000-6,500 ರೂಪಾಯಿ, ಕದಳಿ ಕ್ವಿಂಟಾಲ್ಗೆ 6,000-7,500 ರೂಪಾಯಿ, ಗಾಳಿ ಕ್ವಿಂಟಾಲ್ಗೆ 6,000-6,500 ರೂಪಾಯಿ, ನೇಂದ್ರ ಬಾಳೆ ಕ್ವಿಂಟಾಲ್ಗೆ 7,000-8,000 ರೂಪಾಯಿ. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಪೇಟೆ ಧಾರಣೆ. ಇಲ್ಲಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

ಆಕಾಶವಾಣಿ ಮಂಗಳೂರು. ಈಗ ಸಮಯ 7:34 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ವಾಣಿ

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪದಗ್ರಹಣ, ಪ್ರಧಾನಿ ಸೇರಿ ಗಣ್ಯರಿಂದ ಅಭಿನಂದನೆ. 10,000 ಕೋಟಿ ರೂಪಾಯಿಗಳ ಎಟಿಎಫ್ ಬೆಲೆ ಸ್ಥಿರೀಕರಣ ನಿಧಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಭಾರತ ಅಮೆರಿಕ ಮಧ್ಯಂತರ ವ್ಯಾಪಾರ ಒಪ್ಪಂದ 99% ಅಂತಿಮ, ಅಮೆರಿಕ ರಾಯಭಾರಿ ಸೆರ್ಗಿಯೋ ಗೋರ್. ದೆಹಲಿಯ ಹೋಟೆಲ್ನಲ್ಲಿ ಬೆಂಕಿ ಅವಘಡ, 17 ವಿದೇಶಿಯರು ಸೇರಿ ಒಟ್ಟು 21 ಮಂದಿ ಸಾವು. ಕುವೈತ್ ಮೇಲೆ ಇರಾನ್ ಡ್ರೋನ್ ದಾಳಿ, ಭಾರತೀಯ ಪ್ರಜೆ ಸಾವು. ವಾರ್ತೆಗಳ ವಿವರ: ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಇಂದು ಅಜ್ಜಯ್ಯನ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಧಿಕಾರ ಮತ್ತು ಗೌಪ್ಯತಾ ವಿಧಿಯನ್ನು ಬೋಧಿಸಿದರು. ನೂತನ ಮುಖ್ಯಮಂತ್ರಿಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ. ಕರ್ನಾಟಕ ಸರ್ಕಾರದೊಂದಿಗೆ ಜನರ ಕಲ್ಯಾಣಕ್ಕಾಗಿ ಕೇಂದ್ರ ಸರ್ಕಾರ ನಿಕಟವಾಗಿ ಕಾರ್ಯನಿರ್ವಹಿಸಲಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ಇದೇ ವೇಳೆ ಉಪಮುಖ್ಯಮಂತ್ರಿಯಾಗಿ ಡಾ ಜಿ ಪರಮೇಶ್ವರ್ ಹಾಗೂ ಸಂಪುಟ ಸಚಿವರಾಗಿ ಕೆಎಚ್ ಮುನಿಯಪ್ಪ, ಕೆಜೆ ಜಾರ್ಜ್, ಎಂಬಿ ಪಾಟೀಲ್, ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ, ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ, ಯುಟಿ ಖಾದರ್, ಈಶ್ವರ್ ಖಂಡ್ರೆ, ಯತೀಂದ್ರ ಸಿದ್ದರಾಮಯ್ಯ, ಭೈರತಿ ಸುರೇಶ್, ಶರಣಪ್ರಕಾಶ್ ಪಾಟೀಲ್ ಪ್ರತಿಜ್ಞಾವಿಧಿ ಸ್ವೀಕರಿಸಿದರು. ಸಮಾರಂಭದಲ್ಲಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು, ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ಹಿರಿಯ ನಾಯಕ ರಾಹುಲ್ ಗಾಂಧಿ, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ, ಕೇರಳ ಮುಖ್ಯಮಂತ್ರಿ ವಿಡಿ ಸತೀಶನ್, ಹಿಮಾಚಲ ಪ್ರದೇಶ ಮುಖ್ಯಮಂತ್ರಿ ಸುಖ್ವಿಂದರ್ ಸಿಂಗ್ ಸುಖು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಭಾರತೀಯ ವಿಮಾನಯಾನ ಸಂಸ್ಥೆಗಳ ದೇಶೀಯ ಮತ್ತು ಅಂತಾರಾಷ್ಟೀಯ ಕಾರ್ಯಾಚರಣೆಗಳಿಗೆ ಬೆಂಬಲ ನೀಡಲು 10,000 ಕೋಟಿ ರೂಪಾಯಿಗಳ ಎಟಿಎಫ್ ಬೆಲೆ ಸ್ಥಿರೀಕರಣ ನಿಧಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಈ ಕುರಿತು ನವದೆಹಲಿಯಲ್ಲಿ ಇಂದು ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಇದು ಸ್ವಾವಲಂಬಿ ನಿಧಿಯಾಗಿದ್ದು ನಿಗದಿತ ಭಾರತೀಯ ವಾಹಕಗಳಿಗೆ ಎಟಿಎಫ್ ಬೆಲೆಗಳನ್ನು ಸ್ಥಿರಗೊಳಿಸಲು ಸಹಾಯ ಮಾಡುತ್ತದೆ. ಈ ನಿರ್ಧಾರವು ವಾಯುಯಾನ ಪರಿಸರ ವ್ಯವಸ್ಥೆಯನ್ನು ಅವಲಂಬಿಸಿರುವಂತಹ 77 ಲಕ್ಷ ಉದ್ಯೋಗಗಳನ್ನು ರಕ್ಷಿಸುತ್ತದೆ ಎಂದು ತಿಳಿಸಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿನ ಬಿಕ್ಕಟ್ಟಿನಿಂದಾಗಿ ಅಂತಾರಾಷ್ಟೀಯ ಎಟಿಎಫ್ ಬೆಲೆಗಳು ಮಾರ್ಚ್ನಲ್ಲಿ ಲೀಟರ್ಗೆ 60.5 ರೂಪಾಯಿಗಳಿಂದ ಈ ವರ್ಷದ ಮೇ ತಿಂಗಳಲ್ಲಿ ಲೀಟರ್ಗೆ 142 ರೂಪಾಯಿಗಳಿಗೆ 2.5 ರಷ್ಟು ಹೆಚ್ಚಾಗಿದೆ. ಭಾರತೀಯ ವಿಮಾನಯಾನ ಸಂಸ್ಥೆಗಳಿಗೆ ಎಟಿಎಫ್ ಬೆಲೆ ಸ್ಥಿರೀಕರಣವನ್ನು ಬೆಂಬಲಿಸಲು ತೈಲ ಮಾರುಕಟ್ಟೆ ಕಂಪನಿಗಳಿಗೆ ಬಡ್ಡಿರಹಿತ ಮುಂಗಡವಾಗಿ 10,000 ಕೋಟಿ ರೂಪಾಯಿಗಳವರೆಗೆ ಒಂದು ಬಾರಿಯ ಬಜೆಟ್ ಬೆಂಬಲವನ್ನು ನೀಡಲಾಗುವುದು ಎಂದು ಅವರು ಮಾಹಿತಿ ನೀಡಿದ್ದಾರೆ. ದೆಹಲಿ ಮತ್ತು ಸುತ್ತಮುತ್ತಲ ಪ್ರದೇಶದಲ್ಲಿ ಹಳೆಯ ಟ್ರಕ್ಗಳು ಮತ್ತು ಬಸ್ಗಳನ್ನು ಬದಲಾಯಿಸಲು ರಾಷ್ಟೀಯ ರಾಜಧಾನಿ ಪ್ರದೇಶ ಯೋಜನಾ ಮಂಡಳಿಗೆ ಬೆಂಬಲ ನೀಡುವ ಯೋಜನೆಯನ್ನು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಇದನ್ನು ದೆಹಲಿ, ಹರಿಯಾಣ, ರಾಜಸ್ಥಾನ ಮತ್ತು ಉತ್ತರ ಪ್ರದೇಶ ಕೇಂದ್ರಾಡಳಿತ ಪ್ರದೇಶಗಳ ಸಹಯೋಗದೊಂದಿಗೆ ಜಾರಿಗೆ ತರಲಾಗುವುದು ಎಂದು ಹೇಳಿದ್ದಾರೆ. 2 ವರ್ಷಗಳ ಈ ಮಹತ್ವದ ಯೋಜನೆಯು ದೆಹಲಿ ಮತ್ತು ಸುತ್ತಮುತ್ತಲ ಪ್ರದೇಶದಲ್ಲಿ ವಾಯು ಮಾಲಿನ್ಯವನ್ನು ಕಡಿಮೆ ಮಾಡುವುದು ಮತ್ತು ಸ್ವಚ್ಛ ಚಲನಶೀಲತೆಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಈ ಯೋಜನೆಯಡಿಯಲ್ಲಿ ಸುಮಾರು 2 ಲಕ್ಷ ಟ್ರಕ್ ಮತ್ತು 16,000 ಬಸ್ಗಳನ್ನು ಬದಲಾವಣೆ ಮಾಡಲಾಗುವುದು ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ರಾಮೇಶ್ವರದಿಂದ ಪರದೀಪ್ವರೆಗೆ ಒಟ್ಟು 163 ಕಿಲೋಮೀಟರ್ಗಳಿಗೂ ಹೆಚ್ಚು ಉದ್ದದ ಹೊಸ ಕರಾವಳಿ ಹೆದ್ದಾರಿ ನಿರ್ಮಾಣಕ್ಕೂ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಯೋಜನೆಯ ಒಟ್ಟು ವೆಚ್ಚ 8,300 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಎಂದು ಅವರು ಮಾಹಿತಿಯನ್ನು ನೀಡಿದ್ದಾರೆ. ಪ್ರಸ್ತಾವಿತ ಭಾರತ ಅಮೆರಿಕ ಮಧ್ಯಂತರ ವ್ಯಾಪಾರ ಒಪ್ಪಂದವು 99% ಅಂತಿಮಗೊಂಡಿದೆ ಎಂದು ಭಾರತ ಅಮೆರಿಕ ರಾಯಭಾರಿ ಸೆರ್ಗಿಯೋ

0: ಗೋರ್ ತಿಳಿಸಿದ್ದಾರೆ. ಮುಂಬೈನಲ್ಲಿ ಇಂದು ನಡೆದಂತಹ ಸಿಟಿ 2026 ಭಾರತ ಸಮ್ಮೇಳನದಲ್ಲಿ ಮಾತನಾಡಿದ ಅವರು, ಮುಂದಿನ ಕೆಲವು ವಾರಗಳಲ್ಲಿ ಒಪ್ಪಂದವನ್ನು ಅಂತಿಮಗೊಳಿಸಬಹುದು ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಮುಖ್ಯ ಸಮಾಲೋಚಕ ಬ್ರೆಂಡನ್ ಲಿಂಚ್ ನೇತೃತ್ವದ ಅಮೆರಿಕ ವ್ಯಾಪಾರ ನಿಯೋಗವು ಪ್ರಸ್ತುತ ನವದೆಹಲಿಯಲ್ಲಿ ವಾಣಿಜ್ಯ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ದರ್ಪಣ್ ಜೈನ್ ನೇತೃತ್ವದ ಭಾರತೀಯ ಸಮಾಲೋಚಕರ ಜೊತೆಗೆ 3 ದಿನಗಳ ಮಾತುಕತೆಯನ್ನು ನಡೆಸುತ್ತಿದೆ. ನಾಳೆ ಅವರು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರನ್ನು ಭೇಟಿ ಮಾಡಲಿದ್ದಾರೆ. ಭಾರತ ಅಮೆರಿಕ ಸಂಬಂಧವು ಆಧುನಿಕ ಕಾಲದ ಅತ್ಯಂತ ಪರಿಣಾಮಕಾರಿ ಪಾಲುದಾರಿಕೆ. ಎರಡೂ ದೇಶಗಳ ನಡುವಿನ ಸಹಕಾರವು ಜಾಗತಿಕ ವ್ಯಾಪಾರ, ತಂತ್ರಜ್ಞಾನ, ಪೂರೈಕೆ ಸರಪಳಿ ಮತ್ತು ಭದ್ರತೆಯ ಭವಿಷ್ಯವನ್ನು ರೂಪಿಸಲು ಸಹಾಯ ಮಾಡುತ್ತದೆ. ಪ್ರಸ್ತಾವಿತ ಒಪ್ಪಂದವು ಎರಡೂ ದೇಶಗಳ ವ್ಯವಹಾರಗಳು ಮತ್ತು ಕಾರ್ಮಿಕರಿಗೆ ನೂತನ ಅವಕಾಶಗಳನ್ನು ಸೃಷ್ಟಿಸುತ್ತದೆ. ಅಮೆರಿಕದಲ್ಲಿ ಬಳಸಲಾಗುವ 40%ಕ್ಕಿಂತ ಹೆಚ್ಚು ಜನರಿಕ್ ಔಷಧಗಳು ಭಾರತದಿಂದಲೇ ಬರುತ್ತವೆ ಎಂದು ಸೆರ್ಗಿಯೋ ಗೋರ್ ಹೇಳಿದ್ದಾರೆ. ದೆಹಲಿಯ ಮಾಳವೀಯ ನಗರದ ಹೋಟೆಲ್ವೊಂದರಲ್ಲಿ ಇಂದು ಸಂಭವಿಸಿದಂತಹ ಬೆಂಕಿ ಅವಘಡದಲ್ಲಿ 17 ವಿದೇಶಿಯರು ಸೇರಿ ಒಟ್ಟು 21 ಜನರು ಸಾವನ್ನಪ್ಪಿದ್ದು 40 ಮಂದಿ ಗಾಯಗೊಂಡಿದ್ದಾರೆ. 8 ಅಗ್ನಿಶಾಮಕ ದಳದವರ ಸಹಾಯದಿಂದ ಬೆಂಕಿಯನ್ನು ನಂದಿಸಲಾಗಿದೆ. ಪೊಲೀಸರು, ಅಗ್ನಿಶಾಮಕ ಸೇವೆಗಳು ಮತ್ತು ಇತರ ತುರ್ತು ಪ್ರತಿಕ್ರಿಯೆ ನೀಡುವವರ ಸಂಘಟಿತ ಪ್ರಯತ್ನಗಳ ಮೂಲಕ 40 ಹೆಚ್ಚು ಜನರನ್ನು ರಕ್ಷಿಸಿ ವೈದ್ಯಕೀಯ ಚಿಕಿತ್ಸೆಗಾಗಿ ಹತ್ತಿರದ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ ಎಂದು ದಕ್ಷಿಣ ದೆಹಲಿಯ ಡಿಸಿಪಿ ಅನಂತ್ ಮಿತ್ತಲ್ ಹೇಳಿದ್ದಾರೆ. ಬೆಂಕಿ ಅವಘಡದಿಂದ ಸಂಭವಿಸಿದಂತಹ ಜೀವಹಾನಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಗಣ್ಯರು ತೀವ್ರ ಸಂತಾಪ ಸೂಚಿಸಿದ್ದಾರೆ. ಪ್ರಧಾನಮಂತ್ರಿಗಳ ರಾಷ್ಟೀಯ ಪರಿಹಾರ ನಿಧಿಯಿಂದ ಮೃತರ ಸಂಬಂಧಿಕರಿಗೆ ತಲಾ 2 ಲಕ್ಷ ರೂಪಾಯಿ ಮತ್ತು ಗಾಯಾಳುಗಳಿಗೆ 50,000 ರೂಪಾಯಿ ಪರಿಹಾರ ನೀಡುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಘೋಷಣೆ ಮಾಡಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕುವೈತ್ನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲೆ ಇಂದು ಮುಂಜಾನೆ ಇರಾನ್ ನಡೆಸಿದ ಡ್ರೋನ್ ದಾಳಿಯಿಂದ ಮುಖ್ಯ ಪ್ರಯಾಣಿಕರ ಟರ್ಮಿನಲ್ಗೆ ಭಾರೀ ಹಾನಿಯಾಗಿದೆ. ದಾಳಿಯಲ್ಲಿ ಭಾರತೀಯ ಪ್ರಜೆಯೊಬ್ಬರು ಸಾವನ್ನಪ್ಪಿದ್ದು ಹಲವು ಜನರು ಗಾಯಗೊಂಡಿದ್ದಾರೆ. ದಾಳಿಯ ಸಮಯದಲ್ಲಿ ಕುವೈತ್ ವಾಯು ರಕ್ಷಣಾ ವ್ಯವಸ್ಥೆಯು ಇರಾನಿನ ಹಲವು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಮತ್ತು ಡ್ರೋನ್ಗಳನ್ನು ತಡೆದಿದೆ. ಚುನಾವಣಾ ಪ್ರಕ್ರಿಯೆಗಳು ಮತ್ತು ಪ್ರಚಾರಗಳಲ್ಲಿ ಮಾಧ್ಯಮಗಳ ಜಾಗತಿಕ ಅತ್ಯುತ್ತಮ ಆಚರಣೆಗಳು ಹಾಗೂ ನಾವೀನ್ಯತೆಗಳ ಕುರಿತು ಚುನಾವಣಾ ಆಯೋಗ ಆಯೋಜನೆ ಮಾಡಿರುವಂತಹ 2 ದಿನಗಳ ಅಂತಾರಾಷ್ಟೀಯ ಸಮ್ಮೇಳನ ಇಂದು ನವದೆಹಲಿಯಲ್ಲಿ ಆರಂಭವಾಗಿದೆ. ಈ ಸಮ್ಮೇಳನದಲ್ಲಿ ಮಾಧ್ಯಮ ಪ್ರಚಾರದ ಪ್ರಮುಖ ಸವಾಲುಗಳಾದಂತಹ ತಪ್ಪು ಮಾಹಿತಿ ಮತ್ತು ಸುಳ್ಳು ಸುದ್ದಿಗಳ ಹರಡುವಿಕೆ, ಕೃತಕ ಬುದ್ದಿಮತ್ತೆ ಆಧಾರಿತ ಡೀಪ್ ಫೇಕ್ ಮತ್ತು ಸಿಂಥೆಟಿಕ್ ಮೀಡಿಯಾ, ಅಪಾರದರ್ಶಕ ಡಿಜಿಟಲ್ ರಾಜಕೀಯ ಜಾಹೀರಾತುಗಳು ಮತ್ತು ಸಾಮಾಜಿಕ ಜಾಲತಾಣಗಳ ನಿಯಂತ್ರಣದ ಕುರಿತು ಚರ್ಚೆಗಳು ನಡೆಯಲಿದೆ. ಸಮ್ಮೇಳನದಲ್ಲಿ ಜಿಲ್ಲಾ ಚುನಾವಣಾಧಿಕಾರಿಗಳು, ಮತದಾರರ ನೋಂದಣಾಧಿಕಾರಿಗಳು, ವಿಷಯ ತಜ್ಞರು, ಶಿಕ್ಷಣ ತಜ್ಞರು, ಸಂಶೋಧಕರು ಮತ್ತು ಮತದಾರರ ಸಾಕ್ಷರತಾ ಕ್ಲಬ್ ಸದಸ್ಯರೂ ಸೇರಿದಂತೆ 480ಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗಿಯಾಗಿದ್ದಾರೆ. ಸಮ್ಮೇಳನದಲ್ಲಿ ಮಾತನಾಡಿದ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್, ದೇಶದ 100 ಕೋಟಿಗೂ ಅಧಿಕ ಮತದಾರರ ಜೊತೆಗೆ ತಡೆರಹಿತ ಸಂಪರ್ಕವನ್ನು ಖಚಿತಪಡಿಸಿಕೊಳ್ಳಲು ಆಯೋಗವು ಬೂತ್ ಮಟ್ಟದ ಅಧಿಕಾರಿಗಳು ಮತ್ತು ಬೂತ್ ಮಟ್ಟದ ಏಜೆಂಟರು ಸೇರಿದಂತೆ ತಳಮಟ್ಟದ ಕ್ಷೇತ್ರ ಕಾರ್ಯಕರ್ತರಿಗೆ ತರಬೇತಿ ನೀಡುತ್ತಿದೆ ಎಂದು ಹೇಳಿದ್ದಾರೆ. ಭಾರತವು ಸೌರಶಕ್ತಿ ಉತ್ಪಾದನೆಯಲ್ಲಿ ಅಮೆರಿಕವನ್ನು ಹಿಂದಿಕ್ಕಿ ವಿಶ್ವದ 2ನೇ ಅತಿದೊಡ್ಡ ಸೌರಶಕ್ತಿ ಮಾರುಕಟ್ಟೆಯಾಗಿ ಹೊರಹೊಮ್ಮಿದೆ ಎಂದು ಕೇಂದ್ರ ನವೀಕರಿಸಬಹುದಾದಂತಹ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು 2025ರ ಅಂಕಿಅಂಶವನ್ನು ನೀಡಿದ್ದು, ಭಾರತ ಕೇವಲ 14 ತಿಂಗಳಲ್ಲಿ ದಾಖಲೆಯ 50 ಗಿಗಾವ್ಯಾಟ್ ಸೌರ ಸಾಮರ್ಥ್ಯವನ್ನು ಒಗ್ಗೂಡಿಸುವ ಮೂಲಕ ಈ ಮಹತ್ವದ ಮೈಲಿಗಲ್ಲನ್ನು ಸಾಧಿಸಿದೆ ಎಂದು ಹೇಳಿದ್ದಾರೆ. ದೇಶದ ಸೌರಶಕ್ತಿ ಬೆಳವಣಿಗೆಯು ಜಾಗತಿಕ ಮಾನದಂಡಗಳನ್ನು ಸ್ಥಾಪಿಸುತ್ತಿದೆ. ಬಲವಾದ ನೀತಿ ಬೆಂಬಲ, ನಾವೀನ್ಯತೆ ಮತ್ತು ವಿಶ್ವ ದರ್ಜೆಯ ಮೂಲಸೌಕರ್ಯದ ಮೂಲಕ ದಾಖಲೆಯ ಪುಟಗಳನ್ನು ಸೇರಿದೆ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತದ ಶುದ್ಧ ಇಂಧನ ವೇಗವಾಗಿ ವರ್ಧಿಸುತ್ತಿದೆ. ಇದು ಇಂಧನ ಭದ್ರತೆಯನ್ನು ಬಲಪಡಿಸುತ್ತಿದೆ, ಸುಸ್ಥಿರ ಅಭಿವೃದ್ಧಿಯನ್ನು ಮುನ್ನಡೆಸುತ್ತಿದೆ ಮತ್ತು ನವೀಕರಿಸಬಹುದಾದಂತಹ ಇಂಧನದಲ್ಲಿ ಜಾಗತಿಕ ನಾಯಕನಾಗಿ ದೇಶದ ಸ್ಥಾನವನ್ನು ಬಲಪಡಿಸುತ್ತಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ನವದೆಹಲಿಯಲ್ಲಿ ಇಂದು ನೇಪಾಳದ ರಾಷ್ಟೀಯ ಸ್ವತಂತ್ರ ಪಕ್ಷದ ಅಧ್ಯಕ್ಷರಾದಂತಹ

0: ಬಿ ಲಾಮಿಚಾನೆ ಅವರನ್ನು ಭೇಟಿಯಾದರು. ಭಾರತದ ನೆರೆಹೊರೆ ಮೊದಲು ನೀತಿಯಡಿಯಲ್ಲಿ ನೇಪಾಳ ಆದ್ಯತೆಯ ಪಾಲುದಾರ ರಾಷ್ಟವಾಗಿದೆ. ಎರಡೂ ದೇಶಗಳ ನಡುವಿನ ವಿಶೇಷ ಮತ್ತು ಬಹುಮುಖಿ ಸಂಬಂಧವನ್ನು ಹೆಚ್ಚಿನ ಎತ್ತರಕ್ಕೆ ಇರಿಸಲು ಭಾರತ ನೇಪಾಳದ ನೂತನ ಸರ್ಕಾರದೊಂದಿಗೆ ಸಹಕರಿಸಲು ಎದುರು ನೋಡುತ್ತಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪದಗ್ರಹಣ, ಪ್ರಧಾನಿ ಸೇರಿ ಗಣ್ಯರಿಂದ ಅಭಿನಂದನೆ. 10,000 ಕೋಟಿ ರೂಪಾಯಿಗಳ ಎಟಿಎಫ್ ಬೆಲೆ ಸ್ಥಿರೀಕರಣ ನಿಧಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಭಾರತ ಅಮೆರಿಕ ಮಧ್ಯಂತರ ವ್ಯಾಪಾರ ಒಪ್ಪಂದ 99% ಅಂತಿಮ, ಅಮೆರಿಕ ರಾಯಭಾರಿ ಸೆರ್ಗಿಯೋ ಕೋರ್. ದೆಹಲಿಯ ಹೋಟೆಲ್ನಲ್ಲಿ ಬೆಂಕಿ ಅವಘಡ, 17 ವಿದೇಶಿಯರು ಸೇರಿ ಒಟ್ಟು 21 ಮಂದಿ ಸಾವು. ಕುವೈತ್ ಮೇಲೆ ಇರಾನ್ ಡ್ರೋನ್ ದಾಳಿ, ಭಾರತೀಯ ಪ್ರಜೆ ಸಾವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಮಂಗಳೂರು. ಈಗ ಹಿಂದಿ ಚಿತ್ರಗೀತೆಗಳು. ಸಾಹಿಬ್ ಚಿತ್ರಕ್ಕಾಗಿ ಬಪ್ಪಿ ಲಹರಿ ಸಂಗೀತ ನೀಡಿ ಎಸ್ ಜಾನಕಿ ಅವರೊಂದಿಗೆ ಹಾಡಿರುವ ಅಂಜಾನ್ ಅವರ ಗೀತೆ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಈಗ ಕೇಳಿ ಸಾಹಿಬ್ ಚಿತ್ರಕ್ಕಾಗಿ ಬಪ್ಪಿ ಲಹರಿ ಸಂಗೀತ ನೀಡಿ ಎಸ್ ಜಾನಕಿ ಅವರೊಂದಿಗೆ ಹಾಡಿರುವ ಅಂಜಾನ್ ಅವರ ಗೀತೆ.

0: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ದೇವದಾಸ್ ಚಿತ್ರಕ್ಕಾಗಿ ಉದಿತ್ ನಾರಾಯಣ್ ಮತ್ತು ಕವಿತಾ ಸುಬ್ರಹ್ಮಣ್ಯಂ ಹಾಡಿರುವ ನಜರತ್ ಬದ್ರ ಅವರ ಗೀತೆ, ಸಂಗೀತ ಇಸ್ಮಾಯಿಲ್ ದರ್ಬಾರ್.

0: ಯನಪೋಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಇದೇ ಬುಧವಾರ ರಾತ್ರಿ 8 ಗಂಟೆಗೆ. ಈ ವಾರ ಪ್ರಸಾರವಾಗಲಿರುವ ಯನಪೋಯ ಆಸ್ಪತ್ರೆ ಆರೋಗ್ಯ ದೀಪ ಕಾರ್ಯಕ್ರಮದಲ್ಲಿ ಸ್ಲೀಪ್ ಆಪ್ನಿಯಾ ಅಥವಾ ಗೊರಕೆ ಈ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಯನಪೋಯ ಮೆಡಿಕಲ್ ಕಾಲೇಜು ಆಸ್ಪತ್ರೆ ದೇರಳಕಟ್ಟೆ ಇಲ್ಲಿನ ಡಾಕ್ಟರ್ ರಾಜೇಶ್. ಕೇಳುಗರು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211999 ಮಂಗಳೂರಿನ STD ಕೋಡ್ ಸಂಖ್ಯೆ 0824 ಅಥವಾ ಮೊಬೈಲ್ ಸಂಖ್ಯೆ 8277038000. ಕೇಳಿ ಯನಪೋಯ ಆಸ್ಪತ್ರೆ ಆರೋಗ್ಯ ದೀಪ ಇಂದು ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಯನಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು.
1: ಕಾರ್ಯಕ್ರಮದ ಕೊನೆಯ ಗೀತೆ ರಾಕ್ ಸ್ಟಾರ್ ಚಿತ್ರದ್ದು. ಹಾಡಿದ ಗಾಯಕ ಜೋಡಿ ಮೋಹಿತ್ ಚೌಹಾನ್ ಮತ್ತು ಸುಜಾನೆ ಡಿಮೆಲ್ಲೋ. ಸಾಹಿತ್ಯ ಇರ್ಷಾದ್ ಕಮಿಲ್, ಸಂಗೀತ AR ರೆಹಮಾನ್.

0: ಹಿಂದಿ ಚಿತ್ರಗೀತೆಗಳ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಮಂಗಳೂರು. ಇದೀಗ ಎನಪೊಯ ಆಸ್ಪತ್ರೆ ಆರೋಗ್ಯ ದೀಪ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನಪೊಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು.
1: ನಿಮ್ಮ ಆರೋಗ್ಯ ನಮ್ಮ ಹೊಣೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಕಳೆದ ಹಲವು ದಶಕಗಳಿಂದ ಆರೋಗ್ಯ ಸೇವೆಯನ್ನು ನೀಡುತ್ತಿರುವ ಕರಾವಳಿ ಕರ್ನಾಟಕದ ಪ್ರಸಿದ್ಧ ಆಸ್ಪತ್ರೆ ಮಂಗಳೂರು ದೇರಳಕಟ್ಟೆಯ ಎನಪೊಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಎಲ್ಲಾ ವಿಭಾಗಗಳಲ್ಲಿ ಪರಿಣಿತ ತಜ್ಞ ವೈದ್ಯರುಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಮಲ್ಟಿ ಸ್ಪೆಷಾಲಿಟಿ ಚಿಕಿತ್ಸಾ ಸೌಲಭ್ಯ ಹೊಂದಿರುವ ಆಸ್ಪತ್ರೆ. ಈ ಆಸ್ಪತ್ರೆಯಲ್ಲಿ 3T, MRI, 128 ಸ್ಲೈ ಸಿಟಿ ಸ್ಕ್ಯಾನ್, ಪೆಟ್ ಸ್ಕ್ಯಾನ್, ಸ್ಪೆಕ್ಟ್ ಫೆಸಿಲಿಟಿ, ರೇಡಿಯೋಥೆರಪಿ, ಕೀಮೋಥೆರಪಿ ಮತ್ತು IVF ಸೆಂಟರ್, ಸ್ಲೀಪ್ ಲ್ಯಾಬ್ ಹಾಗೂ ಆಧುನಿಕ ತಂತ್ರಜ್ಞಾನ ಹೊಂದಿರುವ ರೋಬೋಟಿಕ್ ಶಸ್ತ್ರಚಿಕಿತ್ಸಾ ಸೌಲಭ್ಯ, ಸಿಮ್ಯುಲೇಷನ್ ಲ್ಯಾಬ್, ಸರ್ಕಾರಿ ಮತ್ತು ಖಾಸಗಿ ವಿಮಾ ಯೋಜನೆಗಳೊಂದಿಗೆ ಎನಪೊಯ ಆಸ್ಪತ್ರೆಯ ಎನ್ ಆರೋಗ್ಯ ಕಾರ್ಡ್, ವೈದ್ಯರೊಂದಿಗೆ ಟೆಲಿಮೆಡಿಸಿನ್ ಅಥವಾ ಆನ್ಲೈನ್ ಕನ್ಸಲ್ಟೇಷನ್ ಮತ್ತು ಹೋಮ್ ಕೇರ್ ಸೇವೆಗಳು ಲಭ್ಯ. ಗುಣಮಟ್ಟದ ಮತ್ತು ಮಿತ ದರದ ಆರೋಗ್ಯ ಚಿಕಿತ್ಸೆ ಸೇವೆಗಳಿಗಾಗಿ ಕರ್ನಾಟಕ ಮತ್ತು ಕೇರಳದಾದ್ಯಂತ ಮನೆ ಮಾತಾಗಿರುವ ಏಕೈಕ ಆಸ್ಪತ್ರೆ ನಮ್ಮ ನಿಮ್ಮೆಲ್ಲರ ಎನಪೊಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ. ಸಂಪರ್ಕಿಸಿರಿ 9686985555.
0: ಕೇಳುಗರೆ, ಎನಪೊಯ ಆಸ್ಪತ್ರೆ ಆರೋಗ್ಯ ದೀಪ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಇದೀಗ ಸ್ಲೀಪ್ ಆಪ್ನಿಯಾ ಅಥವಾ ಗೊರಕೆ, ಇದರ ತೊಂದರೆಗಳು ಮತ್ತು ಚಿಕಿತ್ಸೆ, ಈ ವಿಷಯಕ್ಕೆ ಸಂಬಂಧಪಟ್ಟ ನಿಮ್ಮ ನೇರ ದೂರವಾಣಿ ಕರೆಗಳಿಗೆ ಉತ್ತರಿಸಲಿದ್ದಾರೆ ಎನಪೊಯ ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು ಇಲ್ಲಿನ ರೆಸ್ಪಿರೇಟರಿ ಮೆಡಿಸಿನ್ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರಾಜೇಶ್ ವಿ ಅವರು. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಕದ್ರಿ ಮನೋಹರ್. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು ಹೀಗಿದೆ: 2211999, 2222611, ಇನ್ನೊಂದು ಸಂಖ್ಯೆ 2223611, STD ಸಂಖ್ಯೆ 08, ಮೊಬೈಲ್ 8277038000. ಈಗ ನೇರವಾಗಿ ನಮ್ಮ ಸ್ಟುಡಿಯೋದತ್ತ.
2: ನಮ್ಮೆಲ್ಲ ಪ್ರೀತಿಯ ಬಾನುಲಿ ಕೇಳುಗರಿಗೆ ಎನಪೊಯ ಆಸ್ಪತ್ರೆ ಆರೋಗ್ಯ ದೀಪ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ನಮ್ಮ ದೇಹದ ಹಲವು ಪ್ರಮುಖ ಅಂಗಗಳಲ್ಲಿ ಶ್ವಾಸಕೋಶ ಕೂಡ ಒಂದು. ಹಾಗಾಗಿ ಶ್ವಾಸಕೋಶ ಹಾಗೂ ಉಸಿರಾಟದ ಪ್ರಕ್ರಿಯೆಯಲ್ಲಿ ಕಂಡುಬರತಕ್ಕಂಥ ವ್ಯತ್ಯಯಗಳು ಅಂದರೆ ಪ್ರಮುಖವಾಗಿ ನಿದ್ದೆಯಲ್ಲಿ ಗೊರಕೆ ಸಮಸ್ಯೆ ಇರುವವರಿಗೆ ಮಾತ್ರವಲ್ಲ, ಪಕ್ಕದಲ್ಲಿ ಮಲಗಿರುವ ಇತರರಿಗೂ ಗೊರಕೆ ಶಬ್ದ ತೊಂದರೆಯನ್ನು ಉಂಟು ಮಾಡಬಲ್ಲದು. ಅಂದ ಹಾಗೆ ಇವತ್ತಿನ ಎನಪೊಯ ಆರೋಗ್ಯ ದೀಪ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಮನುಷ್ಯನಿಗೆ ಕಾಡುವ ಗೊರಕೆಯ ತೊಂದರೆಗಳು, ಕಾರಣಗಳು ಮತ್ತು ಚಿಕಿತ್ಸಾ ಕ್ರಮದ ಬಗ್ಗೆ ನಿಮ್ಮ ನೇರ ದೂರವಾಣಿ ಕರೆಗಳಿಗೆ ಉತ್ತರಿಸುವವರು ಎನಪೊಯ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು ಇಲ್ಲಿನ ಡಿಪಾರ್ಟ್ಮೆಂಟ್ ಆಫ್ ರೆಸ್ಪಿರೇಟರಿ ಮೆಡಿಸಿನ್ ಇದರ ಪ್ರೊಫೆಸರ್ ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ರಾಜೇಶ್ ವಿ ಅವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ
2: ಡಾಕ್ಟರ್. ಮೊದಲನೇ ಪ್ರಶ್ನೆ ಏನೆಂದರೆ, ಗೊರಕೆ ಮತ್ತು ಸ್ಲೀಪ್ ಆ್ಯಪ್ನಿಯ ಇವೆರಡು ಬೇರೆ ಬೇರೆಯೇ ಅಥವಾ ಒಂದೇ ತೊಂದರೆಯೇ? ಹೇಗೆ?
3: ಗೊರಕೆ ನಮ್ಮ ಎಲ್ಲರಿಗೂ ಗೊತ್ತಿರುವಂಥದ್ದು. ಒಂದು ಸ್ಲೀಪ್ ಆ್ಯಪ್ನಿಯ ಅನ್ನುವ ರೋಗದ ಪ್ರಮುಖ ಲಕ್ಷಣ. ಸೊ ಇವತ್ತು ಗೊರಕೆ ಇದ್ದದ್ದು ಕಾಲಾಂತರದಲ್ಲಿ ಸ್ಲೀಪ್ ಆ್ಯಪ್ನಿಯ ಆಗಿ ದೊಡ್ಡ ಪಡಂಬೂತಾಗಿ ನಿಲ್ಬೋದು ಅಂತ. ಹಾಗೆ ಸೊ ಗೊರಕೆ ಇರುವವರಿಗೆ ಒಂದು 100 ಜನ ನಾವು ತಪಾಸಣೆ ಒಳಪಡಿಸಿ

0: ಸಿದರೆ ಒಂದು 75 ಜನರಿಗೆ ಸ್ಲೀಪ್ ಎಪ್ನಿ ಅನ್ನುವಂಥ ತೊಂದರೆ ಇರ್ತದೆ. ಸ್ಲೀಪ್ ಎಪ್ನಿಯಾದಲ್ಲಿ ಏನಾಗ್ತದೆ ಅಂದರೆ ಗೊರಕೆ ಮುಂದುವರಿದ ಭಾಗ ಅದು. ಗೊರಕೆ ಆಗುವಾಗ ಒಂದು ಸರಳ ಉದಾಹರಣೆ ಹೇಳಬೇಕು ಅಂದರೆ ನಮ್ಮೆಲ್ಲ ಮನೆಗಳಲ್ಲಿ ಗಿಡಕ್ಕೆ ನೀರು ಹಾಕಲಿಕ್ಕೆ ಪೈಪ್ ಉಂಟು. 1 ಇಂಚಿನ ಅಗಲದ ಪೈಪಲ್ಲಿ ನಾವು ನೀರು ಹಾಕುವಾಗ ತುದಿಗೆ ಬೆರಳಿಟ್ಟು ಅದನ್ನು 1/2 ಇಂಚ್ ಮಾಡಿದರೆ ನೀರು ಸರ ಸರ ಸರ ಸರ ಅಂತ ಶಬ್ದ ಮಾಡಿಕೊಂಡು ಹೋಗ್ತದೆ, ಸರಾಗುವಾಗ ಹೋಗೋದಿಲ್ಲ. ಗೊರಕೆ ಹಾಗೆ ಆಗ್ತದೆ. ಉಸಿರಾಟಕ್ಕೆ ನಾವು ನಿದ್ದೆಯಲ್ಲಿ ಮೂಗಿನ ಮೂಲಕ ನಾವು ತಗೊಳ್ಳೋ ಉಸಿರು ಮೂಗಿನ ಮೂಲಕ ಹೋಗಿ ಗಂಟಲಿಗೆ ಹೋಗಿ ಅದು ಗಂಟಲನ್ನು ಹಾದು ಶ್ವಾಸಕೋಶದ ಒಳಗೆ ಹೋಗಬೇಕಾಗ್ತದೆ. ಗಂಟಲಿನ ಭಾಗದಲ್ಲಿ ಅದಕ್ಕೆ ಸರಾಗವಾಗಿ ಓಡಾಡಲಿಕ್ಕೆ ಎಷ್ಟು ಜಾಗ ಬೇಕೋ ಅಷ್ಟು ಜಾಗ ಇಲ್ಲದಿದ್ದಾಗ ಗೊರಕೆ ಬರ್ತದೆ. ನಾವು ಕಲ್ಪನೆ ಮಾಡಿಕೊಂಡ ಹಾಗೆ ಗೊರಕೆ ಅಂದರೆ ಭಾಳ ಸುಖ ನಿದ್ದೆ ಅಂತ ಅಲ್ಲ, ಅಲ್ಲಿ ಶ್ವಾಸ ಒಳಗೆ ಹೋಗಬೇಕಾದ್ರೆ ಒದ್ದಾಡಿಕೊಂಡು ಒದ್ದಾಡಿಕೊಂಡು ಇಕ್ಕಟ್ಟಾದ ಸುರಂಗದಲ್ಲಿ ತೆವಳಿಕೊಂಡು ತೆವಳಿಕೊಂಡು ಹೋದಾಗೆ ಹೋಗ್ತಾ ಇರ್ತದೆ. ಆ ರೀತಿಯಲ್ಲಿ ಆಗ ಗಂಟಲಿನ ಮಾಂಸಖಂಡಗಳೆಲ್ಲ ವೈಬ್ರೇಷನ್ ಆಗಿ ಬರುವಂಥ ಶಬ್ದವೇ ಗೊರಕೆ. ಸೊ ಸ್ಲೀಪ್ ಎಪ್ನಿಯಾದಲ್ಲಿ ಮುಂದುವರೆದು ಏನಾಗ್ತದೆ ಅಂದರೆ ಆ ಗಂಟಲಿನ ದ್ವಾರ ಸಂಪೂರ್ಣ ಮುಚ್ಚಿ ಹೋಗ್ತದೆ. ಕೆಲವು ಸೆಕೆಂಡ್ಗಳ ಕಾಲ ಉಸಿರಾಟವೇ ಇರುವುದಿಲ್ಲ, ಶವದ ಹಾಗೆ ಬಿದ್ದುಕೊಂಡಿರ್ತೇವೆ. ಇದು ಒಂದು ಗೊತ್ತಾಗೋದಿಲ್ಲ ನಮಗೆ ನಿದ್ದೆಲಾಗುವ ಕಾರಣ. ಸೊ ಹಾಗಾಗಿ ಒಂದು 10-15-20 ಸೆಕೆಂಡು ಸಂಪೂರ್ಣ ಉಸಿರೇ ನಿಂತು ಹೋದಾಗ ಆಮ್ಲಜನಕ ದೇಹದಲ್ಲಿ ಕಡಿಮೆ ಆಗಿ ಆಗ ನಮ್ಮ ಬ್ರೈನಿಗೆ ಗೊತ್ತಾಗ್ತದೆ ಆಮ್ಲಜನಕ ಸಿಗ್ತಾ ಇಲ್ಲ ಅಂತ. ಅದು ಒಂದು ಸೂಚನೆ ಕೊಡ್ತದೆ, ಎಚ್ಚರ ಮಾಡ್ತದೆ. ಎಚ್ಚರ ಆಗೋದು ನಮಗೆ ಗೊತ್ತಾಗೋದಿಲ್ಲ. ಗಂಟಲು ಕಟ್ಟಿದ್ದು ಓಪನ್ ಆಗುವಷ್ಟು ಮಟ್ಟಿಗೆ ಎಚ್ಚರ ಆಗ್ತದೆ. ಕೆಲವು ಸೆಕೆಂಡಿನ ಎಷ್ಟೋ ಫ್ರ್ಯಾಕ್ಷನ್ ಅಂದರೆ ಮಿಲಿ ಸೆಕೆಂಡ್ ಅಂತ ಹೇಳ್ತೇವೆ, ಅಷ್ಟು ಸಮಯಕ್ಕೆ ಮಾತ್ರ ಎಚ್ಚರ ಆಗಿ ಗಂಟಲು ಓಪನ್ ಆಗಲಿಕ್ಕೆ ಎಷ್ಟು ಬೇಕೋ ಅಷ್ಟರ ಮಟ್ಟಿಗೆ ಎಚ್ಚರ ಆಗಿ ಮತ್ತೆ ಉಸಿರಾಟ ಸರಾಗ ಆಗ್ತದೆ, ನಿದ್ದೆ ಮುಂದುವರಿತದೆ. ಈ ಥರ ತುಂಬ ಆಗ್ತಾ ಹೋಗ್ತದೆ ನಿದ್ದೆಯಲ್ಲಿ, ಎಷ್ಟೋ ಸಲ ಆಗ್ತಾ ಹೋಗ್ತದೆ. ಹೀಗೆ ಗಂಟಲು ಮುಚ್ಚಿ ಓಪನ್ ಆಗಿ ಮುಚ್ಚಿ ತೆರೆಯೋದು ಮುಚ್ಚಿ ತೆರೆಯೋದನ್ನು ನಾವು ಸ್ಲೀಪ್ ಏಪ್ನಿ ಅಂತ ಹೇಳ್ತೇವೆ. ಏಪ್ನಿ ಅಂದರೆ ಉಸಿರಾಟ ಸ್ತಂಭನ ಅಂತ, ಹೃದಯ ಸ್ತಂಭನ, ಹಾರ್ಟ್ ಅಟ್ಯಾಕ್ ಅಂದರೆ ಹಾರ್ಟ್ ನಿಂತೋದಾಗೆ ಅಂತ ಹೇಳ್ತಾರಲ್ಲ, ಹಾಗೆ ಉಸಿರಾಟ ಸ್ತಂಭನ ಆಗಿರ್ತದೆ.
1: ಮುಂದಿನ ಲಕ್ಷಣವೇ
0: ಮುಂದಿನ ಲಕ್ಷಣ, ಹೌದು. ಸೊ ಗೊರಕೆ ಮುಂದಿನ ಮೆಟ್ಲು ಸ್ಲೀಪ್ ಎಪ್ನಿಯಾ.
1: ಈ ಗೊರಕೆ ಅಂದರೆ ಅದೊಂದು ರೋಗದ ಲಕ್ಷಣವೇ ಅಥವಾ ರೋಗವೇ, ಸಮಸ್ಯೆ ಹೇಗೆ?
0: ಹೌದು, ಅದೇ ಸ್ಲೀಪ್ ಎಪ್ನಿಯಾ ಇರುವಂಥವರಿಗೆ ಪ್ರಮುಖ ಲಕ್ಷಣ ಗೊರಕೆ. ಗೊರಕೆ ಇದೆ ಅಂತಾದರೆ ಸ್ಲೀಪ್ ಎಪ್ನಿಯಾ ಇರುವ ಸಾಧ್ಯತೆ 70-75% ಇದೆ ಅಂತ ತಿಳ್ಕೊಳ್ಬಹುದು.
1: ಡಾಕ್ಟರ್, ಯಾರಿಗೆಲ್ಲ ಈ ಗೊರಕೆ ತೊಂದರೆಗಳು ಬರೋ ಸಾಧ್ಯತೆ ಜಾಸ್ತಿ?
0: ಇದು ಇಂಥವರಿಗೆ ಬರಬೇಕಂತಿಲ್ಲ, ಯಾರಿಗೆ ಬೇಕಾದರೂ ಬರ್ಬೋದು. ಸಣ್ಣ ಮಕ್ಕಳಿಗೆ ಕೂಡ ಬರ್ತದೆ. ಟಾನ್ಸಿಲ್ ಅಂತ ನಾವೇನು ಹೇಳ್ತೇವೆ, ಗಂಟಲ ಬದಿಯಲ್ಲಿರುವಂಥದ್ದು, ಅಂಥದ್ದೇ ಮೂಗಿನ ಹಿಂದೆ ಒಂದು ಟಾನ್ಸಿಲ್ ಇರ್ತದೆ, ಕಾಣೋದಿಲ್ಲ ಅದು. ಅದು ಎಷ್ಟೋ ಮಕ್ಕಳಿಗೆ ದೊಡ್ಡದಾಗಿರ್ತದೆ, ಪದೇ ಪದೇ ಶೀತ ಕೆಮ್ಮು ಇದೆಲ್ಲ ಆಗ್ತಾ ಇರ್ತದೆ. ಅಂಥವರಿಗೆ ಕೂಡ ಅಲ್ಲಿ ಗಾಳಿ ಹೋಗಲಿಕ್ಕೆ ಸಾಧ್ಯವಾಗದೆ ಸ್ಲೀಪ್ ಎಪ್ನಿ ಬರುವ ಚಾನ್ಸ್ ಇರ್ತದೆ. ಸಣ್ಣ ಮಕ್ಕಳಿಂದ ಹಿಡಿದು ಆಬಾಲ ವೃದ್ಧರಾದಿಯಾಗಿ ಯಾರಿಗಾದರೂ ಬರ್ಬೋದು ಅಂತ ಹೇಳಿದೆ. ಹಾಗೆ ಯಾರಿಗೆ ಬೇಕಾದರೂ ಬರ್ಬೋದು. ವಿಶೇಷವಾಗಿ ಬೊಜ್ಜು ಇರೋರಿಗೆ, ಸ್ಥೂಲಕಾಯಿ ಇರುವವರಿಗೆ ಬರುವ ಸಾಧ್ಯತೆ ಜಾಸ್ತಿ. ಯಾಕೆ ಅಂತ ಹೇಳಿದರೆ ಈ ಗಂಟಲಿನ ಭಾಗದಲ್ಲಿ ಫ್ಯಾಟ್ ಇದೇನಿರ್ತದೆ, ಬೊಜ್ಜೇನಿರ್ತದೆ, ಅದು ಜಾಸ್ತಿ ಇದ್ದಾಗ ಎಚ್ಚರದ ಸ್ಥಿತಿಯಲ್ಲಿ ಅಲ್ಲಿ ಗಾಳಿ ಹೋಗಲಿಕ್ಕೆ ಅವಕಾಶ ಕಮ್ಮಿ ಇರ್ತದೆ, ಆ ಜಾಗ ಕಡಿಮೆ ಇರ್ತದೆ. ನಿದ್ದೆಯಲ್ಲಿ ಅದು ಇನ್ನೂ ಸಣ್ಣದಾಗ್ತದೆ. ಹಾಗಾಗಿ ಬೊಜ್ಜಿರುವವರಿಗೆ, ಫ್ಯಾಟ್ ತುಂಬ ಇರುವವರಿಗೆ ಇದು ತುಂಬ ಸುಲಭಕ್ಕೆ ಬರ್ತದೆ ಈ ತೊಂದರೆ.
1: ಡಾಕ್ಟ್ರೆ, ಒಂದು ನಮ್ಮ ಶ್ರೋತೃಗಳು ಕರೆಯಿದೆ, ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ಕಾರ, ಯಾರು ಎಲ್ಲಿಂದ ಹೇಳಿ? ನಿಮ್ದು ಪ್ರಶ್ನೆ ಕ್ಲಿಯರ್ ಆಗಿಲ್ಲ, ನೀವು ಯಾರು ಎಲ್ಲಿಂದ ಅಂತ ಹೇಳಿ, ಪ್ರಶ್ನೆ ಕೇಳಿ ಮತ್ತೆ. ಬಹುಶಃ ಕರೆಯಲ್ಲಿ ತೊಂದರೆ ಇದೆ ಮುಂದೆ. ಡಾಕ್ಟ್ರ್, ಈಗ ಈ ಗೊರಕೆ ಅಂತ ಹೇಳಿದ್ರಲ್ಲ ನಾವು, ಸ್ಲೀಪ್ ಆಪ್ನಿ ಅಂತ ಹೇಳ್ತೀರಿ, ಇದಕ್ಕೆ ಕಾರಣಗಳು ಏನೇನು ಡಾಕ್ಟ್ರೆ?
0: ಸ್ಥೂಲಕಾಯ ಬೊಜ್ಜು ಮೊದಲನೇ ಕಾರಣ. ಬೊಜ್ಜಿಲ್ಲದಿದ್ದವರಿಗೆ ಬರೋದಿಲ್ವಾ ಅಂತ ಅದು ಇನ್ನೊಂದು ಪ್ರಶ್ನೆ. ಬೊಜ್ಜಿಲ್ಲದಿದ್ದವರಿಗೂ ಬರ್ತದೆ. ನಾವು 100 ಜನ ಸ್ಲೀಪ್ ಎಪ್ನೇ ಇರೋರು ನೋಡಿದ್ರೆ ಒಂದು 25-30 ಜನರಿಗೆ ಬೊಜ್ಜು ಇರೋದೇ ಇಲ್ಲ. ಹಾಗಾಗಿ ಎಲ್ಲ ಫಿಟ್ ಆಗಿದ್ದೇನೆ ನಾನು ಅಂತ ಹೇಳೋರಿಗೆ ಕೂಡ ಸ್ಲೀಪ್ ಎಪ್ನೇ ಇರುವ ಸಾಧ್ಯತೆಗಳಿರ್ತದೆ. ಮತ್ತು ಸ್ವಲ್ಪ ಗಂಡಸರಲ್ಲಿ ಹೆಂಗಸರಿಗೆ ಹೋಲಿಸಿದರೆ, ಮಹಿಳೆಯರಿಗೆ ಹೋಲಿಸಿದರೆ ಪುರುಷರಲ್ಲಿ ಜಾಸ್ತಿ, ಸ್ವಲ್ಪ ಜಾಸ್ತಿ. ಮತ್ತು ಕೆಲವರಿಗೆ ಈ ಅಂಗಾಂಗ ರಚನೆ ಏನಿರ್ತದೆ, ಈಗ ಕೆಳ ದವಡೆ ಏನಿರ್ತದೆ, ಮೇಲ್ದವಡೆಗೆ ಸಮ ಇದರಲ್ಲಿ ಇರೋದಿಲ್ಲ, ಒಂದು ಮಟ್ಟದಲ್ಲಿ ಇರೋದೆ. ಕೆಲವರಿಗೆ ನೋಡಿರ್ಬೋದು ಕೆಳಗಿನ ದವಡೆ ಸ್ವಲ್ಪ ಹಿಂದೆ ಇರ್ತದೆ. ಅಂಥವರಿಗೆ ಅದು ನಿದ್ದೆಯಲ್ಲಿ ಇನ್ನೂ ಹಿಂದೆ ಹೋಗ್ತದೆ, ಮಲಗಿದ ಅಂಗಾತ ಮಲಗಿದಾಗ ಇನ್ನೂ ನಿದ್ದೆಯಲ್ಲಿ ಹಿಂದೆ ಹೋಗ್ತದೆ. ಮತ್ತು ಕೆಲವರಿಗೆ ಥೈರಾಯ್ಡ್ ಸಮಸ್ಯೆ ಇರುವವರಿಗೆ ಅಲ್ಲಿ ಹೌದು ನಾಲ್ಗೆಲ್ಲ ದಪ್ಪ ದಪ್ಪ ಇರ್ತದೆ ಅವರಿಗೆಲ್ಲ, ಒಳಗಡೆ ಬಾಯಿ ಒಳಗಡೆ ಇರುವ ಅಂಗಾಂಶಗಳೆಲ್ಲ ದಪ್ಪ ದಪ್ಪ ಇರ್ತದೆ. ಅಂಥವರಿಗೆ

0: ತುಂಬ ಸುಲಭಕ್ಕೆ ಬರ್ತದೆ. ಮತ್ತು ಸ್ವಲ್ಪ ನಿದ್ದೆ ಮಾಡುವ ಬೆಡ್ಗಿಂತ ನಿದ್ದೆಗಿಂತ ಮುಂಚೆ ಸ್ವಲ್ಪ ಆಲ್ಕೋಹಾಲ್ ತಗೊಂಡು ಮಲಗೋವರಿಗೆ ಆಗೆಲ್ಲ ಮಜಲ್ ಎಲ್ಲ ತುಂಬ ರಿಲ್ಯಾಕ್ಸ್ ಆಗಿ ಈ ಥರ ಇದು ಬರ್ತದೆ. ಹೀಗೆ ಹಲವಾರು ಕಾರಣಗಳುಂಟು.
1: ಈಗ ಬಾಯಿ ಓಪನ್ ಮಾಡಿ ಮಲಗ್ತಾರಲ್ಲ ಕೆಲವರು, ಶ್ವಾಸವನ್ನು ಬಾಯಲ್ಲಿ ತಗೊಳ್ಳೋರು ಇರ್ತಾರೆ, ಇವರಿಗೆ ಬರುತ್ತೆ ಅದು ಗೊರಕೆ ಸಮಸ್ಯೆ?
0: ಹಾಂ, ಅಂದರೆ ಬಾಯಿ ಓಪನ್ ಮಾಡಿ ಮಲಗೋದು ಅವರಿಗೆ ಒಂದು ಅಭ್ಯಾಸ ಆಗಿರ್ತದೆ ಅಷ್ಟೇ. ಇದು ಸ್ಲೀಪ್ ಏಪ್ನಿಯಾದಲ್ಲಿ ಸೈಲೆಂಟ್ ಸ್ಲೀಪ್ ಏಪ್ನಿಯಾ ಅಂತ ಉಂಟು. ಅಂದರೆ ನಾನು ಆಗ ಹೇಳಿದ ಹಾಗೆ 100 ಜನರನ್ನು ನಾವು ಸ್ಲೀಪ್ ಏಪ್ನಿ ಇರುವ ರೋಗಿಗಳನ್ನು ಮತ್ತು ಅವರ ಸಿಂಪ್ಟಮ್ಸ್ ಏನೇನಿತ್ತು ಅಂತ ಪುನರ್ವಿಮರ್ಶೆ ಮಾಡಿದರೆ ಅದು 75 ಜನರಿಗೆ ಅಷ್ಟೇ ಗೊರಕೆ ಇರ್ತದೆ, ಇನ್ನು 25 ಜನರಿಗೆ ಗೊರಕೆ ಇರುವುದಿಲ್ಲ. ಅವರಿಗೆ ಗೊರಕೆ ಇಲ್ಲದ ಸೈಲೆಂಟ್ ಸ್ಲೀಪ್ ಏಪ್ನಿ ಅಂತ ಹೇಳ್ತೇವೆ ಅವರಿಗೆ.
1: ಅವರಿಗೆ ಬರುವುದಿಲ್ಲ,
0: ಶಬ್ದ ಬರೋದೇ ಇಲ್ಲ. ಅವ್ರಿಗೆ ಬೇರೆ ಏನೋ ತೊಂದರೆ ಆಗಿ ಅತಿ ಸಣ್ಣ ವಯಸ್ಸಲ್ಲಿ ಕೊಲೆಸ್ಟ್ರಾಲ್ ಬಂತು, ಬಿ ಪಿ ಬಂತು, ಹಾರ್ಟ್ ಅಟ್ಯಾಕ್ ಆಯಿತು, ಸ್ಟ್ರೋಕ್ ಆಯಿತು, ಯಾಕೆ ಆಯಿತು ಅಂತ ಕಾರಣ ಹುಡುಕ್ತಾ ಹೋದಾಗ ಇದು ಉಂಟು ಅಂತ ಗೊತ್ತಾಗಿರ್ತದೆ. ಅಂಥವರಿಗೆ ಹೆಚ್ಚಾಗಿ ಸ್ವಲ್ಪ ಅವರಿಗೆ ಒಂದೇ ಒಂದು ಅವರಿಗೆ ಸಿಂಪ್ಟಮ್ಸ್ ಲಕ್ಷಣ ಏನಂದರೆ ಬೆಳಗ್ಗೆ ಇದ್ದಾಗ ಬಾಯಿ ಒಣಗಿರ್ತದೆ, ಯಾಕೆ ಗೊತ್ತಾಗೋದಿಲ್ಲ. ರಾತ್ರಿಡಿ ಬಾಯಿ ಓಪನ್ ಮಾಡ್ಕೊಂಡು ನಿದ್ದೆ ಮಾಡ್ತಾರೆ ಅವರು, ಅದು ಬೆಳಗ್ಗೆ ಇದ್ದಾಗ ಬಾಯಿ ಒಣಗಾಗಿರ್ತದೆ. ಗೊರಕೆ ಬರ್ತದೆ ಕೇಳಿದ್ರೆ ಇಲ್ಲ, ದಿನ ಇಡೀ ಸುಸ್ತಾಗ್ತದೆ ಅಂತ, ಯಾಕೆ ಗೊತ್ತಾಗೋದಿಲ್ಲ ಸುಸ್ತು. ಮತ್ತೆ ಎಲ್ಲಾದರೂ ಮೊಬೈಲ್ ನೋಡ್ತಾ ಇದ್ದೆ, ಟಿ ವಿ ನೋಡ್ತಾ ಇದ್ದೆ, ಅಲ್ಲಿ ಏನಿದೆ ಬರ್ತದೆ.
1: ಓಕೆ, ಈಗ ಈ ಗೊರಕೆಯ ತೊಂದರೆಗಳ ಆದರೆ ಲಕ್ಷಣಗಳು ಏನೇನು ಇರ್ತದೆ ಡಾಕ್ಟ್ರೆ, ಈ ತೊಂದರೆಗಳ ಲಕ್ಷಣಗಳು?
0: ಹೆಚ್ಚಿನವರು ಯಾರೋ ಹೇಳಿದ್ರಪ್ಪ, ತುಂಬ ಯಾವುದೋ ಫಂಕ್ಷನಿಗೆ ಹೋಗಿದ್ದೆ, ಎಲ್ಲರೂ ನಗಾಡಿದರು ಬೆಳಗ್ಗೆ ಎದ್ದು, ಎಂಥ ಸೌಂಡ್ ಮಾರೆ, ನನಗೆ ಮಲಗಲಿಕ್ಕಾಗಲಿಲ್ಲ, ನಗಾಡಿದರು. ಈ ಥರ ಒಂದು ಸಾಮಾಜಿಕ ಒಂದು ಇರುಸುಮುರುಸಾಗಿ ಕೆಲವರು ಏನಾದ್ರು ಚಿಕಿತ್ಸೆ ಮಾಡಿಸ್ಕೊಳ್ಳುವಂತ ಬರ್ತಾರೆ. ಇನ್ನು ಕೆಲವರಿಗೆ ಹಗಲೊತ್ತಲ್ಲಿ ತುಂಬ ನಿದ್ದೆ ಬರ್ತಿರ್ತದೆ, ಯಾಕೆ ಅಂತ ಗೊತ್ತಾಗೋದಿಲ್ಲ, ಕೂತ್ ಕೂತಲ್ಲಿ ನಿದ್ದೆ, 5 ನಿಮಿಷ ಬಸ್ಸಲ್ಲಿ ಹತ್ತಿದ್ದೆ ತಡ ನಿದ್ದೆ ಬರ್ತದೆ. ಬಸ್ ಡ್ರೈವರ್ಸಿಗೆ ನಿದ್ದೆ ಬಂದು, ಈಗ ಕೆಲವು ಕಡೆ ನೀವು ಓದಿರ್ತೀವಿ ಹಗಲೊತ್ತಿನಲ್ಲಿ ಮುಖಾಮುಖಿ ಡಿಕ್ಕಿ ಅಂತ, ಇದು ಈ ಹಗಲಲ್ಲಿ ಹೇಗೆ ಎದುರು ಬಂದಿದ್ದು ಗೊತ್ತಾಗೋದಿಲ್ಲ ಅಂತ, ಅಷ್ಟು ಅಷ್ಟು ಜೋರಾಗಿ ನಿದ್ದೆ ಬಂದಿರ್ತದೆ. ಫ್ಯಾಕ್ಟ್ರಿಯಲ್ಲಿ ಅದು ಮಷಿನಲ್ಲಿ ಕೈ ಕಳ್ಕೊಂಡ್ರು ನಿದ್ದೆ ಬಂದು, ಜೋಂಪು ಬಂದು ಕೈ ಹೋಯಿತು ಅಂತ, ಈ ಥರದ್ದು ಹಗಲೊತ್ತಲ್ಲಿ ನಿದ್ದೆ ಬರೋದು, ತುಂಬ ಸುಸ್ತಾಗೋದು. ಮತ್ತು ಕೆಲವರಿಗೆ ಬೆಳಗ್ಗೆ ಏಳ್ತಿದ್ದಾಗೆ ಇನ್ನೂ ನಿದ್ದೆ ಸಾಕಾಗಲಿ, ಇನ್ನೊಂದು 1/2 ಗಂಟೆ ಮಲಗುವ, ಲೆಕ್ಕಕ್ಕೆ 8 ತಾಸು ಮಲಗಿರ್ತಾರೆ, 10 ಗಂಟೆ ಕರೆಕ್ಟ್ ಮಲಗಿ 6 ಗಂಟೆಗೆ ಇದ್ದಿರ್ತಾರೆ, ಇನ್ನೂ ಮಲಗುವ ಇನ್ನೂ ಮಲಗುವ, ಚೈತನ್ಯ ಇಲ್ಲ. ಬೆಳಗ್ಗೆ ಇದ್ದಾಗ ಫ್ರೆಶ್ನೆಸ್ ಅಂತ ಏನು ಹೇಳ್ತಾರೆ, ಅನ್ರಿಫ್ರೆಶಿಂಗ್ ಸ್ಲೀಪ್ ಅಂತ, ಚೈತನ್ಯವೇ ಬಂದಿರೋದು, ಇನ್ನೂ ಮಲಗುವ ಇನ್ನೂ ಮಲಗುವ ಅನಿಸ್ತದೆ. ಮತ್ತು ಕೆಲವರಿಗೆ ಬ್ಯಾಂಕು ಇಂಥ ಸ್ವಲ್ಪ ಕ್ರಿಟಿಕಲ್, ಈಗ ತುಂಬ ಕ್ಯಾಲ್ಕುಲೇಷನ್ನು ಈ ಥರ ಅವರಿಗೆ ಸಿಲ್ಲಿ ಸಿಲ್ಲಿ ಮಿಸ್ಟೇಕ್ ಆಗ್ತದೆ, ಯಾಕೆ ಅಂತ ಗೊತ್ತಾಗೋದಿಲ್ಲ, ಇದ್ದವ್ರ ಮೇಲೆಲ್ಲ ರೇಗೋದು, ಹೀಗೆ ಕಾನ್ಸಂಟ್ರೇಷನ್ ಬರೋದಿಲ್ಲ, ಮಕ್ಕಳಿಗೆ ಸ್ಕೂಲಲ್ಲಿ ಪರ್ಫಾರ್ಮೆನ್ಸ್ ಕಡಿಮೆ ಆಗ್ತದೆ, ಈ ಥರದ್ದೆಲ್ಲ ಇದು ಡೈರೆಕ್ಟ್ ಸಿಂಪ್ಟಮ್ಸ್ ಅಂತ ಹೇಳ್ತೇವೆ ನಾವು.
1: ಒಂದು ಕರೆ ಇದೆ ಡಾಕ್ಟರ್, ಸ್ವೀಕರಿಸೋಣ. ಹಲೋ, ಹಲೋ, ಹೇಳಿ, ಮಾತಾಡಿ, ಪ್ರಶ್ನೆ ಕೇಳಿ ಡಾಕ್ಟರ್ ಹತ್ರ. ಗೊತ್ತಾಯ್ತು, ಪ್ರಶ್ನೆ ಕೇಳಿ ಡಾಕ್ಟರ್ ಹತ್ರ.
0: ಗೊರಕೆಗೆ ಹೌದು ಟ್ರೀಟ್ಮೆಂಟ್ ಉಂಟು. ಟ್ರೀಟ್ಮೆಂಟ್ ಅಂದರೆ ಅದು ಬರೀ ಗೊರಕೆನ ಅಥವಾ ನಾವು ಈಗ ಮಾತಾಡ್ತಿರೋ ಸ್ಲೀಪ್ ಏಪ್ನಿ ಅಂತ ಕಂಡುಹಿಡಲಿಕ್ಕೆ ಒಂದು ಟೆಸ್ಟ್ ಇರ್ತದೆ, ನಮ್ಮ ಆಸ್ಪತ್ರೆಯಲ್ಲಿದೆ. ಒಂದು ದಿವಸ ರಾತ್ರಿ ಬಂದು ಅಡ್ಮಿಟ್ ಆಗಬೇಕಾಗ್ತದೆ, ಅದಕ್ಕೆ ಅಂತೆಲ್ಲ ಒಂದು ಪ್ರತ್ಯೇಕ ಒಂದು ರೂಮ್ ಇದೆ, ಅಲ್ಲಿ ಇಡೀ ರಾತ್ರಿ ನಿಮ್ಮ ನಿದ್ದೆ ರೆಕಾರ್ಡ್ ಮಾಡಿ ಬರೀ ಗೊರಕೆ ಇರೋದಾ ಅಥವಾ ಮುಂದೆ ಅದರಿಂದ ಮುಂದುವರೆದು ಉಸಿರಾಟ ನಿಲ್ಲುವಂಥ ಸಮಸ್ಯೆ ಸ್ಲೀಪ್ ಏಪ್ನಿಯ ಉಂಟಾ ಅಂತ ನೋಡಿ ಅದಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಡ್ತೇವೆ. 100% ಗೊರಕೆ ಹೋಗಿಸ್ಬೋದು. ಹೌದು, ದೇರ್ಲಕಟ್ಟೆ. ಹೌದು, ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗ್ತದೆ, ಅದಕ್ಕೆ ಒಂದು ರಾತ್ರಿ ಒಬ್ಬರಿಗೆ ಮಾತ್ರ ಮಾಡ್ಲಿಕ್ಕಾಗೋದು.
2: 6,000
0: ಸಾಧಾರಣ ಬೇರೆ ಎಲ್ಲ ಕಡೆಗಿಂತ ನಮ್ಮಲ್ಲಿ ಅತಿ ಕಡಿಮೆಗೆ ಆಗ್ತದೆ. ಒಂದ್ ದಿನ ಅಂತಲ್ಲ, ನಮ್ಗೆ ಕೆಲಸ ಇರೋದು ರಾತ್ರಿ ಮಾತ್ರ. ನೀವು ಮನೆ ಹತ್ರ ಇದ್ರೆ ಊಟ ಗೀಟ ಎಲ್ಲ ಮಾಡಿಕೊಂಡು ಬಂದು ಅಡ್ಮಿಟ್ ಆಗಿ ವಾರ್ಡ್ ಚಾರ್ಜು, ಅದು ಸ್ಪೆಷಲ್ ವಾರ್ಡ್ ಅದು, ಅದು ಚಾರ್ಜು, ಟೆಸ್ಟ್ ಚಾರ್ಜ್ ಎಲ್ಲ ಸೇರಿ 6,000. ಅದು ಪರಂಗಿಪೇಟೆ. ಹಾಂ, ನೀವು ಆರಾಮಾಗಿ ಬರ್ಬೋದು, ರಾತ್ರಿ ಬಂದರೆ ಆಯಿತು. ಬೆಳಗ್ಗೆ ಒಂದು ನಿಮ್ಮ ನಿದ್ದೆ ಆದ ಕೂಡಲೇ ಟೆಸ್ಟ್ ಮುಗಿದ ಹಾಗೆ ನಾವು ಒಂದು 5-6 ತಾಸು ಬಿಟ್ಟು ಎಲ್ಲ ಡೀಟೇಲ್ ಆಗಿ ನೋಡಿ ಮತ್ತೆ ರಿಪೋರ್ಟ್ ಕೊಡ್ತೇವೆ. ಅದು ಒಂದು ದಿವಸ ನೀವು ಮುಂಚಿತವಾಗಿ ಬಂದು ಅಪಾಯಿಂಟ್ಮೆಂಟ್ ತಗೊಂಡು ಹೋಗ್ಬೇಕು. ಒಂದು ರಾತ್ರಿ ಒಬ್ಬರಿಗೆ ಮಾಡ್ಲಿಕ್ಕೆ ಆಗೋದು. ಅದು ಅದು ನಾವು ಅನೌನ್ಸ್ ಮಾಡ್ತಾ ಇರ್ತೇವೆ, ಅದೊಂದು ವರ್ಷದಲ್ಲಿ ಯಾವುದೋ ಒಂದು 2 ತಿಂಗಳಲ್ಲಿ ಮಾತ್ರ ಇರ್ತದೆ ಅದು, ಆಗ 50% ಡಿಸ್ಕೌಂಟ್ ಕೂಡ ಇರ್ತದೆ. ನೀವು ಅವರ ಮುಖಾಂತರ ವಿಚಾರಿಸ್ಬೋದು ಯಾವಾಗ ಬರ್ತದೆ ಅದಂತ. ಅದು ಬರೋದಿಲ್ಲ, ಅದು ಬರೋದಿಲ್ಲ. ನಮ್ಮದೇ ಹಾಸ್ಪಿಟಲ್ ವತಿಯಿಂದ ಕ್ಯಾಂಪ್ ನಡೆಸುವಾಗ 50% ಡಿಸ್ಕೌಂಟಲ್ಲಿ ಆಗ್ತದೆ.

0: ಅದು ಸೇವಾಂಜಲಿ ಅವರಿಗೆ ಗೊತ್ತಿರ್ತದೆ ಯಾವಾಗ ಆಗ್ತದೆ ಅಂತ. ಅದ್ಯಾವುದು ಆಗುದಿಲ್ಲ, ಇದು ಡಯಾಗ್ನೋಸಿಸ್ ಮಾತ್ರ,
1: ಹೆಚ್ಚುವುದು ಮಾತ್ರ ಅಷ್ಟೇ.
0: ಹೌದೌದು.
1: ಆಯಿತು, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು.
0: ಥ್ಯಾಂಕ್ ಯು.
1: ಮುಂದಿನ ಕರೆ ಇದೆ. ಹಲೋ
2: ಹಲೋ ಸರ್, ನಮಸ್ತೆ.
1: ನಮಸ್ತೆ ಮೇಡಮ್, ಹೇಳಿ, ನಿಮ್ಮ ಹೆಸರು ಊರು ಹೇಳಿ.
2: ನನ್ನ ಹೆಸರು ಅಮ್ಮಣಿ ಅಂತ, ನಾನು ಕಾರ್ಕಳದಿಂದ ಮಾತನಾಡ್ತಿದ್ದೆ.
1: ಪ್ರಶ್ನೆ ಕೇಳಿ ಡಾಕ್ಟರ್.
2: ಡಾಕ್ಟ್ರ್, ನನ್ನ ಎರಡು ಪ್ರಶ್ನೆ ಇದೆ. ಈಗ ಸ್ಲೀಪ್ ಆಪ್ನಿಯ ಇದು ನಮ್ಮ ಮೆಮೊರಿ ಪವರ್ಗೆ ಏನಾದರೂ?
0: ಹೌದೌದು, ಕೊಡ್ತದೆ ಕೊಡ್ತದೆ.
2: ನಮ್ಮ ಏಕಾಗ್ರತೆಗೆ ಮತ್ತೆ ನಮ್ಮ ಒಂದು ಮೂಡಿಗೆ
0: ಖಂಡಿತ
2: ಸಮಸ್ಯೆ ಇದೆ.
0: ಖಂಡಿತ ಸಮಸ್ಯೆ ಕೊಡ್ತದೆ.
2: ಏನಂದ್ರೆ, ಇನ್ನೊಂದು ಪ್ರಶ್ನೆ ಏನು ಗೊತ್ತಾ ಡಾಕ್ಟರ್, ಈ ಗೊರಕೆಗೂ ನಮ್ಮ ಸ್ಲೀಪ್ ಆಪ್ನಿಯಾಗೂ ಡಿಫರೆನ್ಸ್ ಅನ್ನು ಹೇಗೆ ಕಂಡುಕೊಳ್ಳಿಕ್ಕೆ ಆಗುತ್ತೆ?
0: ಅದು ನಿಮಗೆ ಗೊತ್ತಾಗೋದಿಲ್ಲ, ಅದಕ್ಕೆ ಆಸ್ಪತ್ರೆಯಲ್ಲಿ ತಪಾಸಣೆ ಮಾಡಿ ಇದು ಬರೀ ಗೊರಕೆನಾ ಅಥವಾ ಸ್ಲೀಪ್ ಎಪ್ನಿಯಾ ಉಂಟಾ ಅಂತ ನಾವು ಪತ್ತೆ ಹಚ್ಚಬೇಕಾಗ್ತದೆ. ಅದೇ ಕಾರಣಕ್ಕೆ ನಾವು ಟೆಸ್ಟ್ ಮಾಡಿದ್ವಿ. ಇಲ್ಲದಿದ್ರೆ ಗೊರಕೆ ಉಂಟು ಅಂತ ಎಲ್ಲರಿಗೂ ಗೊತ್ತಿರ್ತದೆ.
2: ಹೌದು. ಮತ್ತೆ ಈಗ ಡಾಕ್ಟರ್, ಈಗ ನಾವು ಬಾಯಿಯಿಂದ, ಕೆಲವರು ನೋಡಿ ಬಾಯಿಯಿಂದಲೇ ಗೊರಕೆ ಹೊಡಿತಾ ಇರ್ತಾರಲ್ಲ.
0: ಹೌದು
2: ಹೌದು. ಈಗ ಅದು ಪಕ್ಕದಲ್ಲಿ ಇರುವವರಿಗೆ ಹೆದರಿಕೆ ಆಗ್ತದೆ, ಅದು ಇರಿಟೇಷನ್ ಆಗ್ಬೋದು. ಅವರ ಸಮಸ್ಯೆ ಏನಂತ ಈಗಾಗ್ಲೇ ನಾವು, ಈಗ ನೀವು ಹೇಳಿದ್ರಿ ಅವರ ಕಷ್ಟ ಏನಿದೆ.
0: ಹೌದು.
2: ಅಷ್ಟೊಂದು ಎಫೆಕ್ಟ್ ಆಗುವಾಗ ಅದಕ್ಕೆ ಚಿಕ್ಕಂದಿನಿಂದಲೂ ಏನಾದ್ರೂ ಸಮಸ್ಯೆಯನ್ನು ಕಂಡುಹುಡುಕಿ ಅದಕ್ಕೆ ಪರಿಹಾರ ಮಾಡ್ಕೊಳ್ಳಿಕ್ಕೆ ಆಗಲ್ವಾ?
0: ಅಂದ್ರೆ ಯಾರಿಗೆ, ಅದೇ ನಮ್ಮ ಈಗ ಜನಸಾಮಾನ್ಯರ ಕಲ್ಪನೆ ಏನಿದೆ, ಜನಸಾಮಾನ್ಯರು ಅಂತಲ್ಲ, MBBS ನಾವು ಓದ್ಲಿಕ್ಕೆ ಶುರು ಮಾಡಿ ಕೆಲವು ವರ್ಷ ತನಕ ನಮಗೆ ಗೊತ್ತಿರಲಿಲ್ಲ ಇದೊಂದು ತೊಂದರೆನೇ ಇರ್ಬೋದು ಅಂತ. ಗೊರಕೆ ಅಂದರೆ ಸುಖನಿದ್ದೆ ಅನ್ನೋ ತಪ್ಪು ಕಲ್ಪನೆ ನಾವು ಬಿಟ್ಟರೆ ಅಲ್ಲಿಂದಲೇ ನಿಮಗೆ ಅಂದಾಜಾಗ್ತಾ ಹೋಗ್ತದೆ ಇದು. ಇದಕ್ಕೆ ತಜ್ಞ ವೈದ್ಯರನ್ನು ಕಂಡು ಇದಕ್ಕೆ ಏನಂತ ಪರಿಹಾರ ಕೊಂಡ್ಕೊಳ್ಬೇಕು ಅಂತ. ಗೊರಕೆ ಅಂದರೆ ಸುಖನಿದ್ದೆ ಹೇಳೋ ಕಲ್ಪನೆ ನಾವು ಸ್ವಲ್ಪ ಆದಷ್ಟು ಬದಿಗಿಡಬೇಕಾಗಿದೆ. ಹಾಗೆ
1: ಓಕೆ, ಧನ್ಯವಾದಗಳು ನಿಮಗೆ ಕರೆ ಮಾಡಿದ್ದಕ್ಕೆ ಡಾಕ್ಟ್ರೆ. ಈಗ ನಿದ್ದೆ ನಂತರ ಗೊರಕೆ ಬರ್ತದೆ, ಅದು ಹಗಲಿರ್ಬೋದು ರಾತ್ರಿ ಇರ್ಬೋದು.
0: ಹೌದು, ಯಾವಾಗ ಮಲಗಿದ್ರೆ, ನೈಟ್ ಶಿಫ್ಟಲ್ಲಿ ಕೆಲಸ ಮಾಡೋರಿಗೆ ಮಧ್ಯಾಹ್ನ ಬಂದು ಬೆಳಗ್ಗೆ ಬಂದು ಮಲಗಿದ ಕೂಡಲೇ ಬರ್ತದೆ.
1: ಈಗ ಬಸ್ಸಲ್ಲಿ ಹೋಗುವಾಗ,
0: ಹೌದು,
1: ಟ್ರೈನಲ್ಲಿ ಹೋಗುವಾಗ,
0: ಹೌದು,
1: ಇನ್ನೊಬ್ಬರಿಗೆ ತೊಂದರೆ ಆಗೇ ಆಗುತ್ತೆ.
0: ಹೌದು ಅಲ್ವಾ?
1: ಹೌದು. ಓಕೆ, ಈಗ ಗೊರಕೆಯ ತೊಂದರೆಗಳನ್ನು ನೀವು ಹೇಳಿದರೆ ಆಗ ವೈದ್ಯಕೀಯವಾಗಿ ಹೇಗೆ ಪತ್ತೆ ಹಚ್ಚುತ್ತೀರಿ?
0: ಸ್ಲೀಪ್ ಲ್ಯಾಬ್ ಅಂತ ಇರ್ತದೆ ನಮ್ಮ ಆಸ್ಪತ್ರೆಯಲ್ಲಿದೆ. ಅಲ್ಲಿ ಇದಕ್ಕಾಗಿಯೇ ಒಂದು ರೂಮನ್ನು, ಸ್ಪೆಷಲ್ ವಾರ್ಡಿನ ಒಂದು ರೂಮನ್ನು ಮಾಡಿಟ್ಟಿರ್ತೇವೆ. ಅಲ್ಲಿ ನಿದ್ದೆ ಮಾಡ್ತಾ ಇರುವಾಗ ನಮಗೆ ಕೆಲವೊಂದೆಲ್ಲ ಇದನ್ನು ನೋಡಲಿಕ್ಕೆ ಇರ್ತದೆ. ಈಗ ECG ಮಾಡೋದು ಎಲ್ಲರಿಗೂ ಗೊತ್ತಿದೆ, ಎದೆಗೆ ಒಂದು ಈ ವೈರೆಲ್ಲ ಅಟ್ಯಾಚ್ ಮಾಡಿ ECG ಅಂತ ಮಾಡ್ತಾರೆ. ಅದೇ ಥರ ತಲೆಗೆ ಕೆಲವು ವೈರೆಲ್ಲ ನಾವು ಅಂಟಿಸಿ ಎಷ್ಟು ಗಾಢವಾಗಿ ನಿದ್ದೆ ಬಂದಿದೆ, ಈಗ ಗೊರಕೆ ಬಂದಾಗ ಎಷ್ಟು ಸಲ ನಿದ್ದೆ ತಪ್ಪಿದೆ, ಇದೆಲ್ಲ ನೋಡ್ತೇವೆ. ಹಾಗಂತ ಇಷ್ಟೆಲ್ಲ ತಲೆಗೆ ಹಚ್ಚಿಕೊಂಡಾಗ ಪೇಷಂಟಿಗೆ ನಿದ್ದೆ ಮಾಡಲಿಕ್ಕೆ ತೊಂದರೆ ಆಗ್ತದೆ ಅಂತ ಕೇಳಿದರೆ ಆಗೋದಿಲ್ಲ. ಸಾಧಾರಣ ಸರಿಯಾಗಿ ನಿದ್ದೆ ಮಾಡಿಯೇ ಮಾಡ್ತಾರೆ. ಮನೆಯಲ್ಲಿ ಆದಷ್ಟು ಗಾಢ ನಿದ್ರೆ ಬರದೇ ಇರ್ಬೋದು, ಆದರೂ ನಮಗೆ ರೋಗ ಉಂಟಲ್ಲೋ ಪತ್ತೆ ಹಚ್ಚಲಿಕ್ಕೆ ಎಷ್ಟು ಬೇಕೋ ಅಷ್ಟು ನಮಗೆ ನಿದ್ದೆ ಅಲ್ಲಿ ಸಿಗ್ತದೆ. ಮತ್ತು ಜೊತೆಗೆ ಆಕ್ಸಿಜನ್ನು, ನಾನು ಹೇಳಿದಾಗೆ ಉಸಿರಾಟ ನಿಂತಾಗ ಆಕ್ಸಿಜನ್ ಮಟ್ಟ ಕಡಿಮೆ ಆಗ್ತದೆ. ಎಷ್ಟು ಮಟ್ಟಿಗೆ ಆಯಿತು, ಎಷ್ಟಾಯಿತು, ಇದೆಲ್ಲ ಪೂರ್ತಿ ನಿದ್ದೆಯಲ್ಲಿ ಎಲ್ಲದನ್ನು ರೆಕಾರ್ಡ್ ಮಾಡಿ ಮರುದಿವಸ ನಾವು ಕೂತ್ಕೊಂಡು ಅದನ್ನು ಡೀಟೇಲಾಗಿ ನೋಡಿ ನಮಗೆ ಅದೊಂದು ಕ್ಯಾಲ್ಕುಲೇಷನ್ ಉಂಟು. ಇಷ್ಟು ಸಲ ಒಂದು ತಾಸಲ್ಲಿ ಇಷ್ಟು ಸಲ ಬಂದಾಗ್ತಾ ಇದ್ದರೆ ಫಸ್ಟ್ ಸ್ಟೇಜು, ಒಂದು ತಾಸಲ್ಲಿ ಅದಕ್ಕಿಂತ ಇಷ್ಟು ತನಕ, ಈಗ ಐದರ ತನಕ, ಒಂದು ತಾಸಲ್ಲಿ ಐದು ಸಲ ತನಕ ಉಸಿರಾಟ ನಿಂತು ಸರಿಯಾಗಿದ್ದು ನಮಗೆ ಕಂಡು ಬಂದರೆ ಅದನ್ನು ಓಕೆ ಅಂತ ತಗೊಳ್ಬೋದು, ಸದ್ಯಕ್ಕೇನು ತೊಂದರೆ ಇಲ್ಲ ಅಂತ ತಗೊಳ್ಬೋದು. 15ರ ತನಕ ಒಂದು ತಾಸಲ್ಲಿ ಜಸ್ಟ್ ಒಂದು 2 ಸೆಕೆಂಡ್ ಉಸಿರಾಟ ನಿಂತರೆ ಅದನ್ನು ನಾವು ಕೌಂಟೇ ಮಾಡೋದಿಲ್ಲ, ಮಿನಿಮಮ್ 10 ಸೆಕೆಂಡ್ ನಿಂತರೆ ಅದು 1 ಅಂತ ಕೌಂಟ್ ಮಾಡ್ತೇವೆ. ಈ ಥರ 15ರ ತನಕ ಆಗ್ತಾ ಇದ್ದರೆ ಅದನ್ನು ಸೆಕೆಂಡ್ ಸ್ಟೇಜ್ ಅಂತ ಹೇಳ್ತೇವೆ. 15ರಿಂದ 30ರ ತನಕ, ಅಲ್ಲ 5ರಿಂದ 15ರ ತನಕ ಮೊದಲನೇ ಸ್ಟೇಜ್ ಮೈಲ್ಡ್, 15ರಿಂದ 30 ಸೆಕೆಂಡ್ ಸ್ಟೇಜ್ ಮಾಡ್ರೇಟ್ ಅಂತ ಹೇಳ್ತೀವಿ, 30ರ ಮೇಲೆ ಆದರೆ ಸಿವಿಯರ್ ಅಂತ ಹೇಳ್ತೇವೆ. 100-120 ಆಗಿದ್ದು ನೋಡಿದೆ, ಒಂದು ತಾಸಲ್ಲಿ 120 ಸಲ ಅಂದರೆ ಅರ್ಧರ್ಧ ನಿಮಿಷಕ್ಕೆ ಒಂದೊಂದು ಸಲ ಉಸಿರಾಟ ಬಂದಾಗ್ತಾ ಇರ್ತದೆ.
1: ಡಾಕ್ಟರ್, ಈಗ ಇಷ್ಟೆಲ್ಲ ಮಾತಾಡಿ ಆಯ್ತು ನಾವೀಗ, ಈ ಒಂದು ಗೊರಕೆ ಅಥವಾ ಆ್ಯಪ್ನಿಯಾ ಅಂತ ಹೇಳಿ, ಸ್ಲೀಪ್ ಆ್ಯಪ್ನಿಯಾ, ಇದಕ್ಕೆ ಸೂಕ್ತ ಚಿಕಿತ್ಸೆ ಹೇಗೆ ಮಾಡ್ತೀರಿ ಡಾಕ್ಟ್ರೆ?
0: ಹಾಂ, ಇದರಲ್ಲೂ ನಾವು ಸ್ಲೀಪ್ ಲ್ಯಾಬಲ್ಲಿ ಟೆಸ್ಟ್ ಮಾಡಿ, ನಾನಾಗಲೇ ಹೇಳಿದಾಗೆ 100 ಜನ ಗೊರಕೆ ಹೊಡೆಯೋರಿದ್ದರೆ ಅದರಲ್ಲಿ 75 ಜನರಿಗೆ ಅಷ್ಟೇ ಸ್ಲೀಪ್ ಎಪ್ನಿಯಾ ಇರ್ತದೆ, ಇನ್ನು 25 ಜನರಿಗೆ ಸ್ಲೀಪ್ ಎಪ್ನಿಯಾ ಇರೋದಿಲ್ಲ.
1: ಒಂದು ಕರೆ ಇದೆ, ಸ್ವೀಕರಿಸೋಣ.
0: ಆಯ್ತು.
1: ಹಲೋ, ನಮಸ್ತೆ, ಯಾರು ಮಾತಾಡೋದು ಹೇಳಿ, ಪ್ರಶ್ನೆ ಕೇಳಿ. ಹಲೋ ಹಲೋ, ಪ್ರಶ್ನೆ ಕೇಳಿ. ಹಲೋ, ಮಾತನಾಡಿ, ಆಕಾಶವಾಣಿ ಮಾತನಾಡಿ. ಹಲೋ,
3: ನಮಸ್ಕಾರ.
0: ನಮಸ್ಕಾರ, ಹೇಳಿ.
3: ನಾನು ಮಾತಾಡೋದು ಅನಿಲ ಸರ್.

0: ಆಯ್ತು ಹೇಳಿ.
1: ನಂಗೆ ಇಡೀ ರಾತ್ರಿ ಜ್ವರಕ್ಕೆ ಬರ್ತಾ ಇದೆ ಸರ್.
0: ಹಾಂ, ಮನೆಯಲ್ಲಿ ನಿಮ್ಮದು?
1: ನಮ್ಮ ಮನೆ ಇಲ್ಲಿ ಪಿಲಿಕುಳ.
0: ಪಿಲಿಕುಳ?
1: ಹೌದು ಸರ್.
0: ಹಾಂ, ಅದು ಬಂದು ತಪಾಸಣೆ ಮಾಡಿಸ್ಕೊಳ್ಬೋದು ನೀವು. ಎಷ್ಟು ವರ್ಷ ನಿಮಗೆ?
1: ನಾನು 55 ಸರ್.
0: ಹಾಂ, ಒಂದು ದಿವಸ ನಮ್ಮ ಆಸ್ಪತ್ರೆಗೆ ಬಂದು ದೇರ್ಲಕಟ್ಟೆಯಲ್ಲಿ, ಅದಕ್ಕೊಂದು ಡೇಟ್ ತಗೊಳ್ಬೇಕು ಟೆಸ್ಟ್ ಮಾಡಲಿಕ್ಕೆ.
1: ಆಯ್ತು ಸರ್. ನನ್ನ ಮಗಳಿಗೆ
0: ಹಾಂ,
1: ಇಡೀ ರಾತ್ರಿ ನಿದ್ದೆನೇ ಬರ್ತಾ ಇರೋ ಸರ್.
0: ಅದೆಷ್ಟು ದೊಡ್ಡವರು ಅವರು?
1: ಅವರೀಗ ಸರ್
0: ಅವ್ರನ್ನ ಕರ್ಕೊಂಡು ಬನ್ನಿ, ಇಬ್ಬರನ್ನ ಒಟ್ಟಿಗೆ ನೋಡ್ಬೋದು.
1: ಇದ್ದಾಳೆ.
0: ಹಾಂ ಹಾಂ, ಇಬ್ಬರನ್ನ ಒಟ್ಟಿಗೆ ನೋಡ್ಬೋದು, ಒಂದ್ಸಲ ಬಂದು ಹೋಗಿ.
1: ಆಯ್ತು ಸರ್.
0: ಆಯ್ತು,
2: ಓಕೆ, ಥ್ಯಾಂಕ್ ಯು. ಕರೆ ಮಾಡಿದ್ದಕ್ಕೆ ಧನ್ಯವಾದ ಡಾಕ್ಟರ್. ಮುಂದಿನ ಕರೆ ಸ್ವೀಕರಿಸೋಣ. ಹಲೋ,
3: ಹಲೋ, ನಮಸ್ಕಾರ.
2: ನಮಸ್ಕಾರ, ಹೇಳಿ, ಮಾತನಾಡಿ, ಪ್ರಶ್ನೆ ಕೇಳಿ ಡಾಕ್ಟರ್ ಹತ್ರ.
3: ಉಡುಪಿಯಿಂದ. ಇದು ಗೊರಕೆ ತುಂಬಾ ಇದು ಗಾಢ ನಿದ್ರೆಯಲ್ಲಿ ಗೊರಕೆ ಗೊರಕೆ ಬರ್ತದೆ ಅಲ್ಲ, ನಿದ್ದೆ ಹಿಡಿಯುವಾಗಲೇ ಬರ್ತದೆ.
0: ಯಾವಾಗಲೂ ಯಾವಾಗ ಬೇಕಾದರೂ ಬರ್ಬೋದು. ನಿದ್ದೆ ಗಾಢ ಆಗ್ತಾ ಹೋದಾಗೆ ಗೊರಕೆ ತೀವ್ರತೆನೂ ಜಾಸ್ತಿ ಆಗ್ತಾ ಹೋಗ್ತದೆ.
3: ಕೆಲವೊಮ್ಮೆ ನನಗೆ ನನ್ನ ಗೊರಕೆ ನನಗೆ
0: ಕೇಳಿಸ್ತದೆ. ಹೌದೌದೌದು, ತುಂಬ ಚೆನ್ನಾಗಿ ಹೇಳ್ತಾರೆ. ಕೆಲವರು ಕೇಳಿಸ್ತದೆ, ಅದು ಗೊರಕೆ ಕೇಳ್ಪಟ್ಟು ಎಚ್ಚರ ಆಗೋದು ಇರ್ತದೆ, ಗೊರಕೆ ಬಂತು ಅಂತ. ಹಾಗಾಗ್ತಾ ಉಂಟಾ?
3: ಅಲ್ಲ, ನನಗೆ ನಿದ್ದೆ ಹಿಡಿಯುವಾಗಲೇ ಕೆಲವು
0: ಬರ್ತದೆ. ಬಂದ ತಕ್ಷಣ ನಿಮಗೆ ಸ್ವಲ್ಪ ಸ್ವಲ್ಪ ಎಚ್ಚರಾಗ್ತದೆ, ನೀವು ನೆನ್ಪು ಮಾಡಿಕೊಳ್ಳಿ. ಸ್ವಲ್ಪ ಎಚ್ಚರಾಗ್ತದೆ, ಮತ್ತೆ ಬರ್ತದೆ ನಿದ್ದೆ, ಮತ್ತೆ ಎಚ್ಚರಾಗ್ತದೆ, ಹೀಗೆಲ್ಲ ಆಗ್ತಾ ಇರ್ತದೆ. ಯಾವಾಗ ಬೇಕಾದರೂ ಬರ್ಬೋದು ಅದು.
3: ಹೌದಾ?
0: ಹೌದೌದೌದು. ಅಂದರೆ ಗೊರಕೆ ಉಂಟು ಅಂತ ತುಂಬ ಜನರಿಗೆ ಗೊತ್ತಿರ್ತದೆ. ಗೊರಕೆ ಎಷ್ಟು ಗಂಭೀರ ಇದು ಅಂದರೆ ಅದರದ್ದು ಸಮಸ್ಯೆ ಏನು ಅಂತ ಗೊತ್ತಿರೋದಿಲ್ಲ. ನಮ್ಮ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅದೇ. ಗೊರಕೆ ಈಗ ನಿಮ್ಮ ತಂದೆ ಅಜ್ಜ ಯಾರನ್ನು ಬೇಕಾದ್ರೂ ಕೇಳಿ ನೋಡಿ, ಗೊರಕೆ ಎಲ್ಲರಿಗೂ ಇತ್ತು. ಇದು ಗೊರಕೆ ಹೊಸ್ತಲ್ಲ. ಏನು? ಹೌದೌದು, ಆಗ್ತದೆ. ಅಂದರೆ ಈಗ ನಮಗೆ ನಾವು ಟೆಸ್ಟ್ ಮಾಡುವಾಗ ಬರೀ ಗೊರಕೆ ಉಂಟಾ ಅಥವಾ ನಾವೀಗ ಮಾತ್ರ ಚರ್ಚೆ ಮಾಡಿದ್ದು ಸ್ಲೀಪ್ ಏಪ್ನಿ ಉಂಟಾ ಅಂತ ನೋಡ್ತೇವೆ. ಬರೀ ಗೊರಕೆ ಆದರೆ ಒಂಥರ ಟ್ರೀಟ್ಮೆಂಟು, ಸ್ಲೀಪ್ ಏಪ್ನಿ ಇದ್ದರೆ ಇನ್ನೊಂಥರ ಟ್ರೀಟ್ಮೆಂಟ್ ಬರ್ತದೆ. ಅದಕ್ಕೆ ಗೊರಕೆ ಹೋಗಲಾಡಿಸ್ಬೋದು.
2: ಓಕೆ, ಧನ್ಯವಾದ ಕರೆ ಮಾಡೋದಕ್ಕೆ. ಮುಂದಿನ ಕರೆ ಇದೆ. ಹಲೋ,
4: ಹಲೋ,
2: ನಮಸ್ತೆ, ಯಾರು, ಎಲ್ಲಿಂದ ಹೇಳಿ?
4: ನಾನು ರತ್ನ ಶೆಟ್ಟಿ.
0: ಹಾಂ, ನಮಸ್ಕಾರ, ಹೇಳಿ.
4: ಡಾಕ್ಟರ್ ನಮಸ್ತೆ.
0: ನಮಸ್ಕಾರ.
4: ಅಲ್ಲ, ಏನು ಹೇಳ್ತಾರಲ್ಲ ನೋಡಿ, ತುಂಬಾ ಟಯರ್ಡ್ ಆದ್ರೆ ಅದು ಗೊರಕೆ ಎಲ್ಲ ಬರ್ತದೆ ಅಂತ, ಅದು ಸರಿಯಾ ಡಾಕ್ಟ್ರೆ?
0: ಹೌದೌದು, ತುಂಬಾ ಟಯರ್ಡ್ ಆದಾಗ ನಾವು ಮೈ ಮರೆತು ನಿದ್ದೆ ಮಾಡಿದಾಗ ಗೊರಕೆ ತೀವ್ರತೆ ಜಾಸ್ತಿ ಇರ್ತದೆ. ಬೇರೆ ಹಾಗೆ ಬರೋರಿಗೆ ಈಗ ಅಂದರೆ ಟಯರ್ಡ್ ಇಲ್ಲದಿದ್ದಾಗ ಗೊರಕೆ ಇಲ್ಲ ಅಂತಲ್ಲ, ಗೊರಕೆ ಇರ್ತದೆ, ಸ್ವಲ್ಪ ಅದರದ್ದು ಲೌಡ್ನೆಸ್ ಅಂತ ಏನು ಹೇಳ್ತಾರೆ ಕಡಿಮೆ ಇರ್ತದೆ. ಹೌದು, ತುಂಬ ಸುಸ್ತಾಗಿ ಈಗ ಒಂದು ದಿವಸ ನಿದ್ದೆ ಇಲ್ಲದೆ ಮರುದಿವಸ ಗಾಢ ನಿದ್ರೆ ಬಂದಾಗ ಗೊರಕೆ ತೀವ್ರತೆ ಜಾಸ್ತಿ ಇರ್ತದೆ. ಅದೇ ಥರ ಆಲ್ಕೋಹಾಲ್ ತಗೊಳ್ಳೋರಿಗೂ ಹಾಗೆ. ಆಲ್ಕೋಹಾಲ್ ತಗೊಂಡು ಕೆಲವರಿಗೆ ಇರ್ತದೆ ಬೆಡ್ ನಿದ್ದೆ ಮಾಡೋ ಮುಂಚೆ ಆಲ್ಕೋಹಾಲ್ ಏರಿಸಿ ಮಲಗೋದು ಅಂತ, ಆಗ ಕೂಡ ಅದು ಜಾಸ್ತಿ ಇರ್ತದೆ.
2: ಧನ್ಯವಾದ, ನಿಮಗೂ ಧನ್ಯವಾದ ಕರೆ ಮಾಡಿದ್ದಕ್ಕೆ. ಮತ್ತೊಂದು ಕರೆ ಇದೆ. ಹಲೋ, ಹಲೋ,
5: ಹಲೋ,
0: ಹೇಳಿ ಹೇಳಿ,
2: ಮಾತನಾಡಿ, ಪ್ರಶ್ನೆ ಕೇಳಿ. ಹಲೋ, ಕೇಳ್ತಾ ಇದೆ?
0: ಕೇಳ್ತಾ ಇದೆ, ಹೇಳಿ.
5: ಹರೇ ಕೃಷ್ಣ. ಹಲೋ,
0: ಹೇಳಿ ಹೇಳಿ, ಕೇಳಿಸ್ತಾ ಉಂಟು.
5: ಶಿಶಿ ಗುರು ಗೌರಂಗ ಗದಾಧರ ನಿತ್ಯಾನಂದ ಅದ್ವೈತ ಹರೇ ಕೃಷ್ಣ ರಾಧೆ ರಾಧೆ. ನಮಸ್ಕಾರ, ನಾನು ಪ್ರೇಮ್ ಪ್ರದೀಪ್ ದಾಸ್ ಮಾತಾಡ್ತಿರೋದು. ಶ್ರೀ ಕೃಷ್ಣ ಚೈತನ್ಯ ಜಗನ್ನಾಥ ಪರಶುರಾಮ ಕ್ಷೇತ್ರ ಕಾತ್ಯಾನಿ ಮಂಗಳಂಬಿಕೆ ಮಂಗಳೂರಿಂದ. ವೈದ್ಯ ನಾರಾಯಣ ಹರಿ ಓಂ ನಾರಾಯಣ. ನಮಸ್ಕಾರ ವೈದ್ಯರೇ, ಇದು ಪ್ರಶ್ನೆ ಏನಂದ್ರೆ, ಈಗ ಕೆಲವರು ಹೇಳ್ತಾರೆ ಈ ಅಧ್ಯಯನ ಇದ್ರ ಪ್ರಕಾರ, ಅವರ ಒಬ್ಸರ್ವೇಷನ್ ಪ್ರಕಾರ, ಈ ತಾಮಸಿಕ ಅಭ್ಯಾಸ ಇದ್ದವರಲ್ಲಿ ಇದು ತುಂಬಾ ಜಾಸ್ತಿ, ಅಮಲ್ ಪದಾರ್ಥ ಇಂಥದ್ದು ತಾಮಸಿಕ ಆಹಾರ ಇದೆಲ್ಲ ತಕೊಂಡ್ರೆ ನಾನ್ ವೆಜ್ ಎಲ್ಲ, ಮತ್ತೆ ಸಾತ್ವಿಕ ಅಭ್ಯಾಸ ಇದ್ದಾಗ.
2: ಹಲೋ,
5: ಯೋಗ ಭಜನೆ ಭಕ್ತಿ ಇದು ಮಾಡಿದವರಲ್ಲಿ ಇದರ ಪ್ರಭಾವ ತುಂಬಾ.
2: ಮಾತಾಡಿ ಮಾತಾಡಿ.
0: ಹಲೋ
2: ಡಾಕ್ಟರ್, ಪ್ರಶ್ನೆ
0: ಗೊತ್ತಾಯ್ತು. ಅಂದ್ರೆ ಈಗ ಅದರ ಬಗ್ಗೆನೆ ಮಾತಾಡ್ತಾ ಇತ್ತು ನಾವು, ಅಮಲು ಪದಾರ್ಥ ಆಲ್ಕೋಹಾಲ್ ಇದೆಲ್ಲ ತಗೊಂಡಾಗ ಇದರ ತೀವ್ರತೆ ಜಾಸ್ತಿ ಇರ್ತದೆ. ಅದು ಇಲ್ಲದಿದ್ದವರಲ್ಲಿ ಶ್ರೀರಾಮಚಂದ್ರನ್ ಅಂತವರಿಗೆ ಕೂಡ ಇದು ಇರ್ತದೆ. ನಾನು ಅದೇ ಆವಾಗ ಶುರುವಲ್ಲಿ ಅದೇ ಮಾತಾಡ್ತಿದ್ದು, ಬೊಜ್ಜು ಇದ್ದವರಿಗೆ ಇದು ತುಂಬಾ ಸಲೀಸಾಗಿ ಬರ್ತದೆ. ಇತ್ತು ಅಂದ್ರೆ ಬೊಜ್ಜು ಇಲ್ಲದೆ ತುಂಬಾ ಫಿಟ್ ಆಗಿ ಇದ್ದವರಲ್ಲಿ ಕೂಡ ಬರ್ತದೆ.

0: ತೀವ್ರತೆ ಆ ತರದವರಲ್ಲಿ ಜಾಸ್ತಿ ಇರಬಹುದು. ಹೌದು, ಅಂದ್ರೆ ಅದೇ ನಾವೀಗ ಟೆಸ್ಟ್ ಮಾಡುವಾಗ ನಿಮ್ಗೆ ಗೊರಕೆ ಉಂಟು ಅಂತ ನಮ್ಮ ಹತ್ರ ಬರೋರಿಗೆ ಮೊದಲೇ ಗೊತ್ತಿರ್ತದೆ. ನಾವು ಟೆಸ್ಟ್ ಮಾಡಿ ಈಗ ಬರೀ ಗೊರಕೆಯ ಅಥವಾ ಸ್ಲೀಪ್ ಏಪ್ನಿಯಾವ, ಸ್ಲೀಪ್ ಏಪ್ನಿಯಾದಲ್ಲಿ ಫಸ್ಟ್ ಸ್ಟೇಜ ಸೆಕೆಂಡ ಥರ್ಡ ಅಂತ ನೋಡ್ತೇವೆ. ಫಸ್ಟ್ ಸ್ಟೇಜಲ್ಲಿ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ನೇ ಸಾಕಾಗ್ತದೆ, ಅದು ಅವ್ರಿಗೆ ಬೇರೆ ಏನು ಟ್ರೀಟ್ಮೆಂಟ್ ನಾವು ಹೇಳಲಿಕ್ಕೆ ಹೋಗೋದೇ ಇಲ್ಲ. ತೂಕ ಕಡಿಮೆ ಮಾಡಿ. ಹಾಂ,
1: ಅದರಲ್ಲಿ ಅಂದ್ರೆ ಈಗ ಲೈಫ್ ಸ್ಟೈಲ್ ಈಗ ಸಾತ್ವಿಕ ಭಜನೆ ಕೀರ್ತನೆ ಮಾಡುವಾಗ ಈಗ ನಿದ್ದೆ ಕ್ವಾಲಿಟಿ ಕೂಡ ಇಂಪ್ರೂವ್ ಆಗ್ತದಲ್ಲ, ಆಗ ಆಪ್ನಿ ಸಾಧ್ಯತೆ ಕಡಿಮೆ ಅಲ್ವಾ?
0: ಹಾಗಲ್ಲ, ಹಾಗಲ್ಲ,
1: ಸಾವು ಬರುವ ಸಾಧ್ಯತೆ ಉಂಟ ಸರ್, ಸಾವು ಕೂಡ.
0: ಹೌದೌದು, ನೀವು ಕೇಳಿರ್ತೀರಿ ರಾತ್ರಿ ಮಲಗುವಾಗ ಸುಖವಾಗಿ ಮಲಗಿದ್ರು, ಬೆಳಿಗ್ಗೆ ಹೇಳುವಾಗ ಇಲ್ಲ ಅಂತ. ಅದು ಕೆಲವರಿಗೆ ಏನಾಗಿರ್ತದೆ ಅಂದ್ರೆ ಏಪ್ನಿ ಆದಾಗ ಹೃದಯ ಬಡಿತ ಏರುಪೇರಾಗ್ತದೆ, ಹೃದಯ ಬಡಿತ ಕಾರ್ಡ್ ಸ್ಲೋ ಆಗ್ತದೆ, ಕೆಲವೊಂದು ಅನ್ಯಾಚುರಲ್ ಡೆತ್ಸ್ ನಿದ್ದೆಯಲ್ಲಿ ಆಗೋದು ಕೂಡ ಉಂಟು ಇದರಿಂದಾಗಿ. ಈಗ ನೀವು ಸಾತ್ವಿಕ ಜೀವನ ಇದ್ದಾಗ ಅದು ಹಗಲಲ್ಲಿ, ಅದು ರಾತ್ರಿಯಲ್ಲಿ ನಿದ್ದೆ ಚೆನ್ನಾಗಿ ಬಂದ, ನಿದ್ದೆ ಗಾಢವಾಗಿ ಬಂದಷ್ಟು ಸ್ಲೀಪ್ ಏಪ್ನಿಯಾ ತೊಂದರೆ ಜಾಸ್ತಿ ಆಗ್ತದೆ. ಹಾಗೆ
2: ಓಕೆ, ಧನ್ಯವಾದ ಕರೆ ಮಾಡೋದಕ್ಕೆ ಡಾಕ್ಟ್ರ್. ಮತ್ತೆ ಇನ್ನೊಂದು ಕರೆ ಇದೆ. ಹಲೋ, ನಮಸ್ತೆ. ಹಲೋ,
3: ಹಲೋ, ನಮಸ್ತೆ. ನಾನು ಜಸಂತ ಶಿರ್ವ, ಉಡುಪಿ ಡಿಸ್ಟ್ರಿಕ್ಟ್.
0: ಹಾ ಹೇಳಿ.
3: ನಮಸ್ಕಾರ ಡಾಕ್ಟರ್.
0: ನಮಸ್ಕಾರ
3: ಡಾಕ್ಟರ್. ನಾನು ನೋಡಿದ ಪ್ರಕಾರ ಕೆಲವರು ಮಲಗಲಿಕ್ಕೆ ಹೋದ ತಕ್ಷಣ ಗೊರಕೆ ಹೊಡೆಯುತ್ತಾರೆ.
0: ಹೌದು,
3: ಬರ್ಬೇಕಂತ ಇಲ್ವಾ ಗೊರಕೆ ಹೊಡೆಯುದಕ್ಕೆ?
0: ಇಲ್ಲ ಇಲ್ಲ, ಅವ್ರಿಗೆ ಅಷ್ಟು ಸ್ವಲ್ಪ ಲೈಟ್ ಆಗಿ ನಿದ್ದೆ ಬಂದಿರ್ತದೆ.
3: ಹೌದಾ?
0: ಹ್ಮ್, ಬಂದಿರ್ತದೆ. ಎಚ್ಚರ ಆಗಿದ್ದಾಗ ಗೊರಕೆ ಬರೋದಿಲ್ಲ. ನೀವು ಎಷ್ಟು ಪ್ರಯತ್ನ ಮಾಡಿದ್ರು ಎಚ್ಚರ ಇದ್ದಾಗ ಗೊರಕೆ ಬರೋದಿಲ್ಲ.
3: ಅದೇ ನಾನು ನೋಡ್ತಾ ಇರೋದು, ನಾನು ಎಣಿಸುದು ಡಾಕ್ಟರ್, ಅದು ಹೇಗೆ ಅವರಿಗೆ ನಿದ್ದೆ ಮಾಡ್ಲಿಕ್ಕೆ ಹೋದ ತಕ್ಷಣ ಗೊರಕೆ ಹೊಡೆಯುತ್ತಾರೆ?
0: ಬರ್ತದೆ ಬರ್ತದೆ ಬರ್ತದೆ, ಲೈಟ್ ನಿದ್ದೆ ಬಂದಿರ್ತದೆ ಅಷ್ಟೊತ್ತಿಗೆ.
3: ಮತ್ತೆ ಇನ್ನೊಂದು ಪ್ರಶ್ನೆ, ನಾವು ಸ್ಟ್ರೈಟ್ ಆಗಿ ಮಲಗಿದರೆ ಗೊರಕೆ
0: ಜಾಸ್ತಿ,
3: ಸೈಡ್ ಆಗಿ ಮಲಗಿದರೆ ಗೊರಕೆ ಬರುವುದಿಲ್ಲ ಅಂತ ಕೇಳಿದೆ.
0: ಬರುವುದಿಲ್ಲ ಅಂತಲ್ಲ, ಕಡಿಮೆ
3: ಕಡಿಮೆ ಅಲ್ಲ
0: ಕಡಿಮೆ. ಹೌದು, ಕೌಚಿ ಮಲಗಿದ್ರೆ ಇನ್ನೂ ಕಡಿಮೆ. ನಾವು ಅದೇ ಈಗ ಟೆಸ್ಟ್ ಮಾಡಿ ಫಸ್ಟ್ ಸ್ಟೇಜಲ್ಲಿ ಇದ್ದವರಿಗೆ ಇದು ಈ ಥರದ ಅಡ್ವೈಸ್ ಎಲ್ಲ ಕೊಡ್ತೇವೆ, ಸ್ಟ್ರೈಟ್ ಆಗಿ ಮಲಗುವ ಬದಲು ಒಂದು ಮಗ್ಗಲಲ್ಲಿ ಮಲಗಿ ಇಲ್ಲ ಕೌಚಿ ಮಲಗಿ ಅಂತ. ಸೊ ಹಾಂ, ಅದು ಅತಿ ಕಡಿಮೆ. ಫಸ್ಟ್ ಸ್ಟೇಜಲ್ಲಿ ಇದ್ದವರಿಗೆ ಅದರಿಂದೆಲ್ಲ ಪ್ರಯೋಜನ ಆಗ್ತದೆ, ಸೆಕೆಂಡ್ ಸ್ಟೇಜಲ್ಲಿ ಇದ್ದವರಿಗೆ ಈ ಥರ ಮಾಡಿದರೆ ಏನು ಜಾಸ್ತಿ ಪ್ರಯೋಜನ ಆಗೋದಿಲ್ಲ.
3: ಅದೇ ಡಾಕ್ಟರ್, ನನ್ನ ಸೈಡ್ ಅಲ್ಲಿ ಮಲಗುವವರು ಗೊರಕೆ ಹೊಡೆದರೆ ನಾನು ಹೇಳೋದು ಅವರಿಗೆ ಸೈಡ್ ಆಗಿ ಮಲಗು ಅಂತ.
0: ಹೌದು, ಸ್ವಲ್ಪ ಕಡಿಮೆ ಆಗ್ತದೆ, ಸೈಡ್ ಆಗಿ ಮಲಗಿದ್ರೆ ಕೂಡ ಬರ್ತದೆ, ಅದನ್ನೇ ನಾವು ಟೆಸ್ಟ್ ಅಲ್ಲಿ ನೋಡ್ತೇವೆ. ನಮ್ಗೆ ಯಾವ ಪೊಸಿಷನ್ ಅಲ್ಲಿ ಮಲಗಿದಾಗ ಎಷ್ಟು ಸಲ ಆಯ್ತು ಅಂತ ಪೂರ್ತಿ ಡೀಟೇಲ್ ಸಿಗ್ತದೆ ಅದರಲ್ಲಿ.
2: ಆಯ್ತು, ಧನ್ಯವಾದ ಕರೆ ಮಾಡೋದಕ್ಕೆ ನಿಮಗೆ ಡಾಕ್ಟ್ರಿ. ಸಂಕ್ಷಿಪ್ತವಾಗಿ ಚಿಕಿತ್ಸೆಯ ಬಗ್ಗೆ ಹೇಳಿ.
0: ಚಿಕಿತ್ಸೆ ಫಸ್ಟ್ ಸ್ಟೇಜ್ ಅಲ್ಲಿ ಇದ್ರೆ ತೂಕ ಕಡಿಮೆ ಮಾಡಿ ಅಂತ ಹೇಳಿ, ಅದೊಂದು ಸುಲಭ ಇಲ್ಲ ತೂಕ ಕಡಿಮೆ ಮಾಡೋದು. ತೂಕ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯತೆ ಇದ್ದವರಿಗೆ ತೂಕ ಕಡಿಮೆ ಮಾಡಿ, ಇವತ್ತು ಇಂಜೆಕ್ಷನ್ ಅಲ್ಲಿ ಏನೇನೋ ಬಂದಿದೆ, ಬೇರೆ ವಿಷಯ ಅದು. ತೂಕ ಕಡಿಮೆ ಮಾಡೋದು, ಸರಿಯಾದ ಸಮಯಕ್ಕೆ ನಿದ್ದೆ ಮಾಡೋದು, ಸರಿಯಾದ ಸಮಯಕ್ಕೆ ಹೇಳೋದು. ಯಾಕಂದ್ರೆ ಇವತ್ತು ನಿದ್ದೆಗೆಟ್ಟರೆ ನಾಳೆಗೆ ಗಾಢ ನಿದ್ದೆ ಬರ್ತದೆ, ಜಾಸ್ತಿ ಆಗ್ತದೆ. ಆಲ್ಕೋಹಾಲ್ ಈ ಥರದ ಅಭ್ಯಾಸ ಎಲ್ಲ ಬಿಡಿ, ಮತ್ತು ಅಂಗಾತ ಮಲಗಿ ಮಲಗುವ ಬದಲು ಕೌಚಿ ಮಲಗಿ ಇಲ್ಲ ಮಗ್ಗಲಲ್ಲಿ ಮಲಗಿ ಅಂತ ಹೇಳ್ತೇವೆ. ಇದು ಫಸ್ಟ್ ಸ್ಟೇಜಲ್ಲಿ. ಸೆಕೆಂಡ್ ಸ್ಟೇಜ್ ಥರ್ಡ್ ಸ್ಟೇಜ್ಗೆ ಹೋದಾಗ ಅದಕ್ಕೆ ಡೆಫಿನೆಟ್ ಟ್ರೀಟ್ಮೆಂಟ್ ಅಂತ ಬೇಕಾಗ್ತದೆ, ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಬೇಕಾಗ್ತದೆ. ಅಂದರೆ ನಾವು ಮೆಡಿಕಲ್ ಟ್ರೀಟ್ಮೆಂಟ್, ಸರ್ಜಿಕಲ್ ಟ್ರೀಟ್ಮೆಂಟ್ ಅಂತ ಎರಡು ವಿಭಾಗ ಮಾಡ್ತೇವೆ. ಅದರಲ್ಲಿ ಈ ಬಾಯಿಯ ದವಡೆ ರಚನೆ ಯಾರಿಗೆಲ್ಲ ತೊಂದರೆ ಇದೆ, ಅಥವಾ ಮಕ್ಕಳಲ್ಲಿ ನಾನು ಆ ಟಾನ್ಸಿಲ್ಲದ ತೊಂದರೆ ಏನಂತ ಹೇಳಿದೆ, ಅಥವಾ ಕೆಲವರಿಗೆ ಮೂಗಲ್ಲಿ ಸಣ್ಣ ದುರ್ಮಾಂಸ ಇದ್ದರೆ ಕೂಡ ಇದು ಬರೋ ಸಾಧ್ಯತೆ ಇರ್ತದೆ. ಯಾವುದನ್ನು ಸರ್ಜರಿಯಿಂದ ಒಂದು ಸಲಕ್ಕೆ ಹೋಗಲಾಡಿಸ್ಬೋದು, ಪರ್ಮನೆಂಟ್ ಆಗಿ ಹೋಗಲಾಡಿಸ್ಬೋದು, ಅವರಿಗೆ ಸರ್ಜರಿ ಅಂತ ಹೇಳ್ತೇವೆ. ಕೆಲವು ಸರ್ಜರಿ ಮಾಡಿದರೂ ಕೂಡ ಇದು ಮತ್ತೆ ಎರಡು ಮೂರು ವರ್ಷ ಬಿಟ್ಟು ಪುನಃ ಬರುವ ಸಾಧ್ಯತೆ ಇರ್ತದೆ ಸ್ಲೀಪ್ ಏಪ್ನಿಯ ತೊಂದರೆ. ಬೊಜ್ಜಿದ್ದವರಿಗೆ ಬಾಯಲ್ಲಿ ಗಂಟಲಲ್ಲಿರೋ ಬೊಜ್ಜನ್ನೆಲ್ಲ ತೆಗೆಯುವ ಸರ್ಜರಿ ಕೂಡ ಉಂಟು, ಆದರೆ ತೆಗೆದ್ರೆ ಎರಡು ಮೂರು ವರ್ಷ ಬಿಟ್ಟು ಪುನಃ ಅದು
2: ಬೆಳೀತದೆ,
0: ಬೆಳೆಯುವ ಸಾಧ್ಯತೆ ಇರ್ತದೆ. ಹಾಗಾಗಿ ಯಾರಿಗೆ ಸರ್ಜರಿಯಿಂದ ಒನ್ ಟೈಮ್ ಸೊಲ್ಯೂಷನ್ ಅಂತ ಯಾರಿಗೆ ಕೊಡಲಿಕ್ಕೆ ಆಗೋದಿಲ್ಲ ಅಂಥವರಿಗೆಲ್ಲ ಒಂದು ಸಿಪಾಪ್ ಮಷಿನ್ ಅಂತ ಬರ್ತದೆ. ಎಲ್ಲರಿಗೂ ನೆಬುಲೈಸೇಷನ್ ಮಷಿನ್ ಗೊತ್ತೇ ಇದೆ ಕೋವಿಡ್ ಬಂದ ಮೇಲೆ, ಅದೇ ಥರದ್ದೊಂದು ಅಷ್ಟೇ ಆಗಲದೊಂದು ಪುಟ್ಟದೊಂದು ಮಷಿನ್ ಇರ್ತದೆ. ಅದರಿಂದ ಒಂದು ಪೈಪ್ ಮೂಲಕ ಒಂದು ಮಾಸ್ಕನ್ನು ನಾವು ರಾತ್ರಿ ಮಲಗುವಾಗ, ಅಂದರೆ ರಾತ್ರಿ ಅಂತಲ್ಲ ಯಾವಾಗೆಲ್ಲ ನಿದ್ದೆ ಮಾಡ್ತಾರೆ ಆವಾಗೆಲ್ಲ ಅದನ್ನು ಮಾಸ್ಕನ್ನು ಧರಿಸಿ ಮಲಗಿ ಅಂತ ಹೇಳ್ತೇವೆ. ಆ ಮಷಿನ್ ಏನು ಮಾಡ್ತದೆ, ನಮ್ಮ ಈ ಗಾಳಿಯನ್ನೇ ತಕ್ಕೊಂಡು, ಅದರಲ್ಲೇನು ಔಷಧಿ ಬರೋದಿಲ್ಲ, ಇದೇ ಗಾಳಿಯನ್ನು ಸ್ವಲ್ಪ ಪ್ರೆಷರಲ್ಲಿ ಕೊಡ್ತದೆ. ಪ್ರೆಷರಲ್ಲಿ ಕೊಟ್ಟಾಗ ನಮಗೆ ಇಲ್ಲಿ ಗಂಟಲು ಭಾಗದಲ್ಲಿ ಶ್ವಾಸಕ್ಕೆ ಅಡಚಣೆ ಏನಾಗ್ತದೆ, ಗೊರಕೆ ಏನು ಬರ್ತದೆ, ಅದೊಂದೂ ಆಗೋದಿಲ್ಲ,
2: ಓಪನ್ ಆಗ್ತದೆ,
0: ಓಪನ್ ಆಗ್ತದೆ. ಅದೇ ರಬ್ಬರ್ ಪೈಪಿನ ಎಕ್ಸಾಂಪಲ್ ಹೇಳಿದೆ, ನೀರು ಇಲ್ಲದಿದ್ದ ರಬ್ಬರ್ ಪೈಪ್ ಚಪ್ಪಟೆ ಆಗಿರ್ತದೆ, ನೀರು ಅದರೊಳಗೆ ಹೊಕ್ಕಿದ ಕೂಡಲೇ ರಬ್ಬರ್ ಪೈಪ್ ಓಪನ್ ಆಗ್ತದೆ, ಅದರಲ್ಲಿ ಥಿಯರಿ ಇರೋದು ಅಷ್ಟೇ.
2: ಓಕೆ ಡಾಕ್ಟರ್, ಕೊನೆ ಇನ್ನೊಂದು ಪ್ರಶ್ನೆ, ಗೊರಕೆ ತೊಂದರೆಯನ್ನು ನಿರ್ಲಕ್ಷ್ಯ ಮಾಡಿದರೆ ಭವಿಷ್ಯದಲ್ಲಿ ಏನು ತೊಂದರೆಗಳು ಬರಬಹುದು?
0: ಒಂದು, ಕೆಲವರಿಗೆ ಶುಗರು, ನಾನು ಇನ್ಸುಲಿನ್ 20-30 ಯೂನಿಟ್ ತಗೊಳ್ತಾ ಇದ್ದೇನೆ, ಏನೆಲ್ಲ ಡಯಟ್ ಮಾಡಿ,

0: ಏನಾದರೂ ಕಂಟ್ರೋಲ್ ಆಗೋದಿಲ್ಲ, ಅನ್ಕಂಟ್ರೋಲ್ಡ್ ಶುಗರ್. ಬಿ ಪಿ ಕೂಡ ಹಾಗೆ, 4-5 ಮಾತ್ರ ಆಯಿತು, ಬಿ ಪಿ ಜಾಸ್ತಿಯಾಗಿ ಕಿಡ್ನಿ ಹೋಯಿತು, ಕಣ್ಣು ಹೋಯಿತು, ಬ್ರೈನ್ ಹ್ಯಾಮರೇಜ್ ಆಯಿತು, ಆದರೂ ಬಿ ಪಿ ಕಂಟ್ರೋಲಿಗೆ ಬರ್ತಾಯಿಲ್ಲ, ಯಾಕೆ ಗೊತ್ತಾಗೋದಿಲ್ಲ. ಇದು ಕೆಲವರಿಗೆ 25-30 ವರ್ಷದಲ್ಲಿ ಫ್ಯಾಮಿಲಿಯಲ್ಲಿ ಯಾರಿಗೂ ಇಲ್ಲ, ಶುಗರ್ ಇಲ್ಲ, ಬಿ ಪಿ ಇಲ್ಲ, ಕೊಲೆಸ್ಟ್ರಾಲ್ ಇಲ್ಲ, ಏನೂ ಇಲ್ಲ, 30-33 ವರ್ಷಕ್ಕೆ 3-3 ಹಾರ್ಟ್ ಅಟ್ಯಾಕ್ ಆದವರನ್ನು ಕೂಡ ನೋಡಿದ್ದೇವೆ. ತುಂಬ ಬೇರೆ ಬೇರೆ ಕಾರಣ ಇರ್ತದೆ ಅದಕ್ಕೆ, ಇಲ್ಲ ಅಂತಲ್ಲ, ಇದು ಒಂದು ಪ್ರಮುಖ ಕಾರಣ, ಗೊತ್ತಾಗೋದಿಲ್ಲ.
1: ಓಹೋ,
0: ಇದರ ಬಗ್ಗೆ ಯೋಚನೆ ಮಾಡದಿದ್ದರೆ, ಟ್ರೀಟ್ಮೆಂಟ್ ಕೊಡುವ ಡಾಕ್ಟ್ರು ಇದರ ಬಗ್ಗೆ ಈ ದಿಕ್ಕಲ್ಲಿ ಯೋಚನೆ ಮಾಡದಿದ್ದರೆ ಅದು ಗೋಚರ ಆಗೋದೇ ಇಲ್ಲ. ಹಾಗೆ ಮತ್ತು ಮೇಯ್ನಾಗಿ ಆಗೋದು ಈ ಥರ ಆಕ್ಸಿಡೆಂಟ್ ಆಯಿತು, ಮುಖಾಮುಖಿ ಡಿಕ್ಕಿ ಈ ಥರದ್ದಾಯಿತು, ಶುಗರ್ ಕಂಟ್ರೋಲ್ ಇಲ್ಲ, ಬಿ ಪಿ ಕಂಟ್ರೋಲ್ ಇಲ್ಲ, ಕಿಡ್ನಿ ಹೋಯಿತು, ಬ್ರೈನ್ ಹೆಮರೇಜ್ ಆಯಿತು, ಈ ಥರದ್ದು. ಮತ್ತು ಇನ್ನು ಕೆಲವರಿಗೆ ಮೂಡ್ ಡಿಸ್ಟರ್ಬೆನ್ಸ್ ಬರ್ತದೆ. ಒಬ್ರಿಗೆ ಪ್ರಶ್ನೆ ಕೇಳಿದ್ರು, ಒಳ್ಳೆ ಪ್ರಶ್ನೆ, ಯಾಕೆ ಅಂತ ಗೊತ್ತಾಗೋದಿಲ್ಲ, ದಿನ ಇಡೀ ಸುಸ್ತು ಯಾಕೆ ಅಂತ ಗೊತ್ತಾಗೋದಿಲ್ಲ, ಇದ್ದವ್ರ ಮೇಲೆಲ್ಲ ರೇಗಾಡ್ತಾರೆ, ಹೀಗೆಲ್ಲ ಆಗ್ತದೆ. ಇನ್ನೂ ಮುಂದುವರೆದು ನಪುಂಸಕತೆ, ಮತ್ತು ಕೆಲವರಿಗೆ ಇದೆಲ್ಲ ತೊಂದರೆಗಳಿರ್ತದೆ, ಅವರ ಇದರದ್ದು ಲೈಂಗಿಕ ಸಮಸ್ಯೆಗಳೆಲ್ಲ ಕೆಲವರಿಗೆ ಇರ್ತದೆ, ಅದು ಯಾಕೆ ಅಂತ ಗೊತ್ತಾಗ್ತಾ ಇರೋದಿಲ್ಲ. ಈಗಿನ ರಿಸರ್ಚ್ ಪ್ರಕಾರ ಇದಕ್ಕೂ ಅದಕ್ಕೂ ಲಿಂಕ್ ಉಂಟು ಅಂತಲೂ ಕೂಡ ಬರ್ತಾ ಉಂಟು. ಕೆಲವರಿಗೆ ತಲೆ ತಿರುಗೋದು ಸಮಸ್ಯೆ, ಕಿವಿ ಗುಂಯಿ ಗುಡೋದು ಸಮಸ್ಯೆ, ಈ ಥರದ್ದೆಲ್ಲ ಇರ್ತದೆ. ಈ ಥರದಕ್ಕೆಲ್ಲ ಇದಕ್ಕೂ ಅದಕ್ಕೂ ಕನೆಕ್ಷನ್ ಉಂಟು ಅಂತೆಲ್ಲ ಈಗೆಲ್ಲ ರಿಸರ್ಚ್ ಹೇಳ್ತಾ ಉಂಟು. ಹಾಗೆ ನಿರ್ಲಕ್ಷ್ಯ ಮಾಡಿದರೆ ಮುಂದೆ ಇದು ಇವತ್ತು ಬರೀ ಸ್ಲೀಪ್ ಏಪ್ನಿ ಇದ್ದಿದ್ದು ನಾಳೆ ಇದರಲ್ಲಿ ಯಾವುದಾದ್ರೂ ಒಂದಾಗಿ ನಮಗೆ ಕಾಣಿಸ್ಕೊಳ್ಬೋದು.
1: ಹಲವು ಕಾಯಿಲೆಗಳಿಗೆ ಇದೊಂದು ರಿಸ್ಕ್ ಫ್ಯಾಕ್ಟರ್.
0: ಹೌದು
1: ಅಲ್ವಾ? ಓಕೆ ಡಾಕ್ಟ್ರೆ, ಇದುವರೆಗೆ ಸ್ಲೀಪ್ ಆ್ಯಪ್ನಿಯ ನಿದ್ರಾಹೀನತೆ ಮತ್ತು ಗೊರಕೆ ತೊಂದರೆಗಳು ಮತ್ತು ಪರಿಹಾರ ವಿಧಾನಗಳು ಈ ಕುರಿತು ಶ್ರೋತೃಗಳ ನೇರ ದೂರವಾಣಿ ಕರೆಗಳಿಗೆ ಉತ್ತರಿಸಿದವರು ಹಾಗೂ ಉಪಯುಕ್ತ ಮಾಹಿತಿಯನ್ನು ನೀಡಿದವರು ಯನಪಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ದೇರಲಕಟ್ಟೆ ಇಲ್ಲಿನ ರೆಸ್ಪಿರೇಟರಿ ಮೆಡಿಸಿನ್ ವಿಭಾಗದ ಮುಖ್ಯಸ್ಥರು ಡಾಕ್ಟರ್ ರಾಜೇಶ್ವಿ ಅವರು. ಡಾಕ್ಟ್ರೆ, ನಿಮಗೆ ನಮ್ಮೆಲ್ಲ ಶ್ರೋತೃಗಳ ಪರವಾಗಿ ಹಾಗೂ ನಮ್ಮ ಆಕಾಶವಾಣಿ ಪರವಾಗಿ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು.
2: ಇದುವರೆಗೆ ಯನಪಯ ಆಸ್ಪತ್ರೆ ಆರೋಗ್ಯ ದೀಪ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಕೇಳಿದಿರಿ. ಸ್ಲೀಪ್ ಆ್ಯಪ್ನಿಯ ಅಥವಾ ಗೊರಕೆ ಈ ವಿಚಾರವಾಗಿ ಇಂದು ಭಾಗವಹಿಸಿದ ತಜ್ಞ ವೈದ್ಯರು ಡಾಕ್ಟರ್ ರಾಜೇಶ್ ವಿ, ರೆಸ್ಪಿರೇಟರಿ ಮೆಡಿಸಿನ್ ವಿಭಾಗದ ಮುಖ್ಯಸ್ಥರು, ಯನಪಯ ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಯನಪಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು.
3: ನಿಮ್ಮ ಆರೋಗ್ಯ ನಮ್ಮ ಹೊಣೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಕಳೆದ ಹಲವು ದಶಕಗಳಿಂದ ಆರೋಗ್ಯ ಸೇವೆಯನ್ನು ನೀಡುತ್ತಿರುವ ಕರಾವಳಿ ಕರ್ನಾಟಕದ ಪ್ರಸಿದ್ಧ ಆಸ್ಪತ್ರೆ ಮಂಗಳೂರು ದೇರಳಕಟ್ಟೆಯ ಯನಪಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಎಲ್ಲಾ ವಿಭಾಗಗಳಲ್ಲಿ ಪರಿಣಿತ ತಜ್ಞ ವೈದ್ಯರುಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಮಲ್ಟಿ ಸ್ಪೆಷಾಲಿಟಿ ಚಿಕಿತ್ಸಾ ಸೌಲಭ್ಯ ಹೊಂದಿರುವ ಆಸ್ಪತ್ರೆ. ಈ ಆಸ್ಪತ್ರೆಯಲ್ಲಿ 3T, MRI, 128 ಸ್ಲೈಸ್ ಸಿಟಿ ಸ್ಕ್ಯಾನ್, ಪೆಟ್ ಸ್ಕ್ಯಾನ್, ಸ್ಪೆಕ್ಟ್ ಫೆಸಿಲಿಟಿ, ರೇಡಿಯೋಥೆರಪಿ, ಕೀಮೋಥೆರಪಿ ಮತ್ತು IVF ಸೆಂಟರ್, ಸ್ಲೀಪ್ ಲ್ಯಾಬ್ ಹಾಗೂ ಆಧುನಿಕ ತಂತ್ರಜ್ಞಾನ ಹೊಂದಿರುವ ರೋಬೋಟಿಕ್ ಶಸ್ತ್ರಚಿಕಿತ್ಸಾ ಸೌಲಭ್ಯ, ಸಿಮ್ಯುಲೇಷನ್ ಲ್ಯಾಬ್, ಸರ್ಕಾರಿ ಮತ್ತು ಖಾಸಗಿ ವಿಮಾ ಯೋಜನೆಗಳೊಂದಿಗೆ ಯನಪಯ ಆಸ್ಪತ್ರೆಯ ಎನ್ ಆರೋಗ್ಯ ಕಾರ್ಡ್, ವೈದ್ಯರೊಂದಿಗೆ ಟೆಲಿಮೆಡಿಸಿನ್ ಅಥವಾ ಆನ್ಲೈನ್ ಕನ್ಸಲ್ಟೇಷನ್ ಮತ್ತು ಹೋಮ್ ಕೇರ್ ಸೇವೆಗಳು ಲಭ್ಯ. ಗುಣಮಟ್ಟದ ಮತ್ತು ಮಿತ ದರದ ಆರೋಗ್ಯ ಚಿಕಿತ್ಸೆ ಸೇವೆಗಳಿಗಾಗಿ ಕರ್ನಾಟಕ ಮತ್ತು ಕೇರಳದಾದ್ಯಂತ ಮನೆ ಮಾತಾಗಿರುವ ಏಕೈಕ ಆಸ್ಪತ್ರೆ ನಮ್ಮ ನಿಮ್ಮೆಲ್ಲರ ಯನಪಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ. ಸಂಪರ್ಕಿಸಿರಿ 9686985555.
2: ಕಾರ್ಯಕ್ರಮ ನಡೆಸಿಕೊಟ್ಟವರು ಕದ್ರಿ ಮನೋಹರ್, ತಾಂತ್ರಿಕ ಸಹಕಾರ ಉಮೇಶ್ ಜಾಡಿಮನೆ ಮತ್ತು ಜಿಷಾ. ಆಕಾಶವಾಣಿ ಮಂಗಳೂರು.
4: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
5: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
2: ಹಿಂದಿ ಚಿತ್ರಗೀತೆಗಳು. ಮಿಲೆಂಗೆ ಮಿಲೆಂಗೆ ಈ ಚಿತ್ರಕ್ಕಾಗಿ ಅಲ್ಕಾ ಯಾಜ್ಞಿಕ್ ಮತ್ತು ಸೋನು ನಿಗಮ್ ಹಾಡಿರುವ ಸಮೀರ್ ಅವರ ಗೀತೆ ಇದು. ಸಂಗೀತ ಹೇಮೇಶ್ ರೇಷ್ಮೆಯಾ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
3: ಮುಂದಿನ ಗೀತೆ ಪ್ಯಾರ್ ತೋ ಹೋನಾ ಹೀತಾ ಚಿತ್ರದ್ದು. ಕುಮಾರ್ ಸಾನು ಹಾಡಿರುವ ಈ ಗೀತೆಯ ಸಾಹಿತ್ಯ ವಿನೋದ್ ಮಹೇಂದ್ರ, ಸಂಗೀತ ಜತಿನ್ ಲಲಿತ್.
4: ಶೇಖರ್, ಕ್ಯಾ ತುಮ್ನೆ ಕಭಿ ಕಿಸಿ ಸೆ ಪ್ಯಾರ್ ಕಿಯಾ ಹೈ?
5: ಹಾಂ, ಹೈ ಏಕ್ ಲಡ್ಕಿ, ಬಿಲ್ಕುಲ್ ತುಮ್ಹಾರಿ ಜೈಸಿ, ಬಹುತ್ ಸುಂದರ್, ಬಹುತ್ ಭೋಲಿ ಔರ್ ಥೋಡಿ ಪಾಗಲ್ ಭಿ. ಲೇಕಿನ್ ಮೇರೆ ಪ್ಯಾರ್ ಕಿ ಖಬರ್ ಸಿರ್ಫ್ ಮೇರೆ ದಿಲ್ ಕೋ ಹೈ.
4: ಉಸೆ ಬತಾಯಾ ಕ್ಯೂ ನಹೀ?
5: ಯೇ ಪ್ಯಾರ್ ಭಿ ಅಜೀಬ್ ಚೀಜ್ ಹೈ ಸಂಜನಾ. ಜಹಾಂ ಇಕ್ರಾರ್ ಕಿ ಪೂರಿ ಉಮೀದ್ ಹೋ, ವಹಾಂ ಭಿ ದಿಲ್ ಕಹನೆ ಸೆ ಡರ್ತಾ ಹೈ. ಔರ್ ಮುಝೆ ತೋ ಇನ್ಕಾರ್ ಕಾ ಪೂರಾ ಯಕೀನ್ ಹೈ. ಅಬ್ ತುಮ್ ಹೀ ಕಹೋ, ಉಸೆ ಕೈಸೆ ಬತಾಊಂ? ವೋ ಕಿಸಿ ಔರ್ ಕೋ ಚಾಹತಿ ಹೈ, ಬಹುತ್ ಚಾಹತಿ ಹೈ.

0: both as cabinet ministers. Massive fire in Malviyanagar in Delhi claims 21 lives. And in badminton, India's Ayush Shetty enters second round of Indonesia Open Super 1000. That is all in the news at 9. Good night.
1: ಆಕಾಶವಾಣಿ ಮಂಗಳೂರು. ಆಕಾಶವಾಣಿಯ 90ನೇ ವರ್ಷಾಚರಣೆಯ ಅಂಗವಾಗಿ ನಗರದ ಕುದ್ಮುಲ್ ರಂಗರಾವ್ ಪುರಭವನದಲ್ಲಿ ಇದೇ ಮೇ 25ರಂದು ನಡೆದ ಸ್ವರ ಸಂಭ್ರಮ ಭಾವಗೀತೆ ಹಾಗೂ ಜನಪದ ಗೀತೆಗಳ ಕಾರ್ಯಕ್ರಮದ ಧ್ವನಿಮುದ್ರಣ.
2: ರಾಷ್ಟ್ರೀಯ ಪ್ರಸಾರ ಸೇವೆಯ ಆಕಾಶವಾಣಿಗೆ 90ರ ಸಂಭ್ರಮ. ಆಕಾಶವಾಣಿ ಮಂಗಳೂರು ಕೇಂದ್ರಕ್ಕೆ ಪ್ರಸಾರ ಸೇವೆಯ 50ನೇ ವರ್ಷಾಚರಣೆಯ ಸವಿಸಂಭ್ರಮ. ಈ ಸಂದರ್ಭದಲ್ಲಿ ಆಕಾಶವಾಣಿ ಮಂಗಳೂರು ಕೇಂದ್ರವು ಕಳೆದ ಮೇ 25ರಂದು ಸೋಮವಾರ ಸಂಜೆ ಕನ್ನಡ ಭಾವಗೀತೆ ಮತ್ತು ಜನಪದ ಗೀತೆಗಳ ಗಾಯನ ಕಾರ್ಯಕ್ರಮ ಸ್ವರ ಸಂಭ್ರಮವನ್ನು ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಮಂಗಳೂರಿನ ಕುದ್ಮುಲ್ ರಂಗರಾವ್ ಪುರಭವನದಲ್ಲಿ ಏರ್ಪಡಿಸಿತ್ತು. ಮುಖ್ಯ ಅತಿಥಿಗಳಾಗಿ ಎಕ್ಸ್ಪರ್ಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಮಂಗಳೂರು ಇದರ ಚೇರ್ಮನ್ ನರೇಂದ್ರ ಎಲ್ ನಾಯಕ್ ಭಾಗವಹಿಸಿದ್ದರು. ಆಕಾಶವಾಣಿ ಮಂಗಳೂರು ಕೇಂದ್ರದ ನಿವೃತ್ತ ಹಿರಿಯ ಉದ್ಘೋಷಕರಾದ ಮುದ್ದು ಮೂಡುಬೆಳ್ಳೆ ಅತಿಥಿಗಳಾಗಿ ಪಾಲ್ಗೊಂಡರು. ದೀಪ ಪ್ರಜ್ವಲನೆಯ ಮೂಲಕ ಸಮಾರಂಭಕ್ಕೆ ಚಾಲನೆ ನೀಡಲಾಯಿತು. ಆಕಾಶವಾಣಿ ಮಂಗಳೂರು ಕೇಂದ್ರದ ಇಂಜಿನಿಯರಿಂಗ್ ವಿಭಾಗದ ಉಪನಿರ್ದೇಶಕರಾದ ಕೆಸಿ ಶಿವಪ್ರಕಾಶ್ ಅತಿಥಿ ಗಣ್ಯರನ್ನು ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು.
3: ನಮಸ್ಕಾರ ಆ್ಯಂಡ್ ಅ ವೆರಿ ವಾರ್ಮ್ ವೆಲ್ಕಮ್ ಟು ಎವ್ರಿ ಒನ್ ಗ್ಯಾದರ್ಡ್ ಹಿಯರ್ ಟುಡೇ ಆನ್ ದಿಸ್ ಆಸ್ಪಿಷಿಯಸ್ ಒಕೇಶನ್ ಆಫ್ ಸೆಲೆಬ್ರೇಟಿಂಗ್ 90 ಇಯರ್ಸ್ ಆಫ್ ಆಕಾಶವಾಣಿ. ಲುಕಿಂಗ್ ಅಟ್ ದಿಸ್ ವಂಡರ್ಫುಲ್ ಗ್ಯಾದರಿಂಗ್, ಮೈ ಹರ್ಟ್ ಬೀಟ್ಸ್ ವಿತ್ ಇಮೆನ್ಸ್ ಪ್ರೈಡ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ಟುಡೇ ವಿ ಆರ್ ನಾಟ್ ಸೆಲೆಬ್ರೇಟಿಂಗ್ ಜಸ್ಟ್ ಆ್ಯನಿವರ್ಸರಿ ಆಫ್ ಎ ರೇಡಿಯೋ ಸ್ಟೇಷನ್, ಬಟ್ ವಿ ಆರ್ ಸೆಲೆಬ್ರೇಟಿಂಗ್ ಎ ಮೈಲ್ ಸ್ಟೋನ್ ದಟ್ ಬಿಲಾಂಗ್ಸ್ ಟು ಎವ್ರಿ ಸಿಂಗಲ್ ಸಿಟಿಸನ್ ಆಫ್ ದಿಸ್ ಕಂಟ್ರಿ. We are celebrating 90 years of Agashwani's glorious and a nostalgic journey of broadcasting India's true voice to the nation and to the world.
2: Balika Expert Group of Institutions Mangaluru idara chairman Narendra L Nayak matanadi Akashwani mattu shrotrugala naduvina bandhavyada bagge vivarisidaralade ಆಕಾಶವಾಣಿ ಮಂಗಳೂರು ಕೇಂದ್ರದ ಪ್ರಸಾರವನ್ನು ಆಲಿಸುವುದು ಈಗಲೂ ತಮ್ಮ ದಿನಚರಿಯ ಒಂದು ಭಾಗವೇ ಆಗಿದೆ ಎಂದರು.
4: ಆಕಾಶವಾಣಿಯ ಒಂದು ಏನು ಒಂದು ಅದು ಮೊದಲಿಂದ ಅದರೊಟ್ಟಿಗೆ ಬೆಳೆದು ಬಂದವರಿಗೆ ಮಾತ್ರ ಅದರ ಒಂದು ವೈಭವ ಗೊತ್ತಿರ್ತದೆ. ನನಗನ್ನಿಸ್ತದೆ ಈ ಯುವ ಜನರಲ್ಲಿ ಇದನ್ನು ಇನ್ನೂ ಜನಪ್ರಿಯ ಮಾಡಲಿಕ್ಕೆ ಏನಾದರೂ ಒಂದು ಸೀರಿಯಸ್ ಪ್ರೋಗ್ರಾಮನ್ನು ಈ ನ್ಯಾಷನಲ್ ಲೆವೆಲಲ್ಲಿ ಹಾಕ್ಕೊಳ್ಬೇಕು. ಪ್ರತಿಯೊಂದು ನಿಲಯದಲ್ಲಿ, ಪ್ರತಿಯೊಂದು ಆಕಾಶವಾಣಿ ಬ್ರ್ಯಾಂಚಲ್ಲಿ ಯುವ ಜನರಿಗೆ ಯಾವ ರೀತಿಯಲ್ಲಿ ಇದೊಂದು ಅಟ್ರ್ಯಾಕ್ಷನ್ ಆಗಬಹುದು, ಸೊ ದ್ಯಾಟ್ ಆಕಾಶವಾಣಿ ಮಸ್ಟ್ ಬಿ ಇನ್ ಡಿಮ್ಯಾಂಡ್ ವಿತ್ ದ ಪಬ್ಲಿಕ್. ಯಾಕಂದರೆ ಇನ್ನು ಕೇಳುವವರು ಯುವ ಜನರಿರ್ತಾರೆ. ಸೊ ಅವರಿಗೆ ಪಾಪ್ಯುಲರ್ ಆಗಲಿಕ್ಕೆ ಏನು ಕಾರ್ಯಕ್ರಮ ಮಾಡಬಹುದು, ಇದರ ಬಗ್ಗೆ ಒಂದು ಸೀರಿಯಸ್ ಆಗಿ ನ್ಯಾಷನಲ್ ಲೆವೆಲಲ್ಲಿ ಒಂದು ಚರ್ಚೆ ಆಗಿ ಅದನ್ನು ಒಂದು ಕಾರ್ಯಗತಗೊಳಿಸಿದರೆ ಐ ಥಿಂಕ್ ಆಕಾಶವಾಣಿ ವಿಲ್ ಕಂಪ್ಲೀಟ್ not only 91 years, it will complete at least another 100 years. I wish so.
2: ಬಳಿಕ ಮಾತನಾಡಿದ ಇನ್ನೋರ್ವ ಅತಿಥಿ ಆಕಾಶವಾಣಿ ಮಂಗಳೂರು ಕೇಂದ್ರದ ನಿವೃತ್ತ ಹಿರಿಯ ಉದ್ಘೋಷಕರಾದ ಮುದ್ದು ಮೂಡುಬೆಳ್ಳೆ. ಆಕಾಶವಾಣಿ ತಮ್ಮ ಬದುಕಿನ ಪ್ರಮುಖ ಭಾಗವೇ ಆಗಿದೆ ಎಂದು ನುಡಿದರು.
5: ಇವತ್ತಿನ ಕಾರ್ಯಕ್ರಮ ಒಂದು ಶುಭವಾಗಿ ನಡೆಯಲಿ, ಜನರಿಗೆ ಆಕಾಶವಾಣಿಯ ಮಹತ್ವವನ್ನು ತಿಳಿಸುವ ಬಗ್ಗೆ ನಾನು ಕೂಡ ಆಕಾಶವಾಣಿ ವಾರ್ಷಿಕ ಸಂದರ್ಭಗಳಲ್ಲಿ ಪತ್ರಿಕೆಗೆ ಲೇಖನ ಬರೆಯುವ ಅಥವಾ ಪುಸ್ತಕದಲ್ಲಿ ಬರೆಯುವಂಥ ಕೆಲಸಗಳನ್ನು ಮಾಡಿದ್ದೇನೆ, ಇನ್ನು ಮಾಡ್ತೇನೆ. ನಮ್ಮ ಆಕಾಶವಾಣಿ ಚಿರಯವಾಗಬೇಕು. ಒಳ್ಳೆಯ ಪ್ರತಿಭಾವಂತರು ಇನ್ನಷ್ಟು ಈಗಷ್ಟೇ ಉಳಿದಿದ್ದಾರೆ ಕೆಲವರು, ಅವರಿಂದಾಗಿ ಮತ್ತು ಒಳ್ಳೆಯ ತಾಂತ್ರಿಕ ವರ್ಗದಿಂದಾಗಿ ಒಳ್ಳೆಯ ಕಾರ್ಯಕ್ರಮಗಳು ತಯಾರಾಗ್ತಾ ಇವೆ. ಕೇಳುವಂತಹ ಕಿವಿಗಳು ಹೆಚ್ಚಲಿ. ನಮಸ್ಕಾರ.
2: ಆಕಾಶವಾಣಿ ಮಂಗಳೂರು ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಪಿವಿ ಪ್ರಶಾಂತ್ ಕುಮಾರ್ ಅವರ ವಂದನಾರ್ಪಣೆಯೊಂದಿಗೆ ಸಭಾ ಕಾರ್ಯಕ್ರಮ ಸಂಪನ್ನಗೊಂಡಿತು.
6: ಗುಡ್ ಈವ್ನಿಂಗ್ ಟು ಆಲ್. ಆನ್ ಬಿಹಾಫ್ ಆಫ್ ಆಕಾಶವಾಣಿ ಮಂಗಳೂರು, ಇಟ್ಸ್ ಮೈ ಪ್ರೌಡ್ ಪ್ರಿವಿಲೇಜ್ ಟು ಪ್ರಪೋಸ್ ದಿ ವೋಟ್ ಆಫ್ ಥ್ಯಾಂಕ್ಸ್ ಆನ್ ದಿಸ್ ಮೆಮೊರಬಲ್ ಒಕೇಶನ್ ಆಫ್ ಸ್ವರ ಸಂಭ್ರಮ, ಆರ್ಗನೈಸ್ಡ್ ಇನ್ ಸೆಲೆಬ್ರೇಷನ್ ಆಫ್ ದಿ ಗ್ಲೋರಿಯಸ್ 90 ಇಯರ್ಸ್ ಆಫ್ ಇಂಡಿಯಾಸ್ ನ್ಯಾಷನಲ್ ಬ್ರಾಡ್ಕಾಸ್ಟಿಂಗ್ ಸರ್ವಿಸ್. ವಿ ಎಕ್ಸ್ಟೆಂಡ್ ಅವರ್ ಗ್ರ್ಯಾಟಿಟ್ಯೂಡ್ ಟು ಶ್ರೀ ನರೇಂದ್ರ ಎಲ್ ನಾಯಕ್ ಫಾರ್ ಜಾಯಿನಿಂಗ್ ಅಸ್ ಆ್ಯಂಡ್ ಸಪೋರ್ಟಿಂಗ್ ದಿಸ್ ಕಲ್ಚರಲ್ ಸೆಲೆಬ್ರೇಷನ್. ಥ್ಯಾಂಕ್ ಯು ಸರ್. ಆಲ್ಸೋ ಎ ಸ್ಪೆಷಲ್ ನೋಟ್ ಆಫ್ ಥ್ಯಾಂಕ್ಸ್ ಟು

0: ಶ್ರೀ ಮುದ್ದು ಮುಡುಬೆಲ್ಲೆ, ಅವರ್ ರಿಟೈರ್ಡ್ ಅನೌನ್ಸರ್, ಮೆಂಬರ್ ಆಫ್ ತುಳು ಅಕಾಡೆಮಿ, ಸ್ಟೇಟ್ ಆ್ಯಂಡ್ ನ್ಯಾಷನಲ್ ಅವಾರ್ಡಿ. ಥ್ಯಾಂಕ್ ಯು ಸರ್. ಆ್ಯಂಡ್ ಅಗೇನ್ ಸ್ಪೆಷಲ್ ಥ್ಯಾಂಕ್ಸ್ ಟು ಅವರ್ ಓನ್ ಸ್ಟಾಫ್ ಆರ್ಟಿಸ್ಟ್ ಶ್ರೀ ಉಸ್ತಾದ್ ರಫೀಕ್ ಖಾನ್ ಸರ್. ಅಗೇನ್ ಎ ಸ್ಪೆಷಲ್ ನೋಟ್ ಆಫ್ ಥ್ಯಾಂಕ್ಸ್ ಟು ದಿ ರೆಸ್ಪೆಕ್ಟೆಡ್ ಅಥಾರಿಟೀಸ್ ಆಫ್ ಮ್ಯಾಂಗ್ಳೂರು ಸಿಟಿ ಕಾರ್ಪೊರೇಷನ್ ಫಾರ್ ಜನರಸ್ಲಿ ಸ್ಯಾಂಕ್ಷನಿಂಗ್ ದಿಸ್ ಟೌನ್ ಹಾಲ್ ಫ್ರೀ ಆಫ್ ಕಾಸ್ಟ್ ಫಾರ್ ಕಂಡಕ್ಟಿಂಗ್ ದಿಸ್ ಕನ್ಸರ್ಟ್. ವಿ ಆರ್ ಡೀಪ್ಲಿ ಥ್ಯಾಂಕ್ಫುಲ್ ಟು ಅವರ್ ಟ್ಯಾಲೆಂಟೆಡ್ ಆರ್ಟಿಸ್ಟ್ ಅಲಾಂಗ್ ವಿತ್ ಓಲ್ಡ್ ಅಕಂಪೆನಿಂಗ್ ಮ್ಯೂಸಿಷಿಯನ್ಸ್ ಫಾರ್ ಮೇಕಿಂಗ್ ದಿಸ್ ಈವನಿಂಗ್ ಮ್ಯೂಸಿಕಲಿ ವೈಬ್ರೆಂಟ್ ಆ್ಯಂಡ್ ಮೆಮೊರಬಲ್. ಐ ಆಲ್ಸೋ ಸಿನ್ಸರ್ಲಿ ಥ್ಯಾಂಕ್ಸ್ ಓಲ್ಡ್ ಆಫೀಸರ್ಸ್, ಇಂಜಿನಿಯರ್ಸ್, ಪ್ರೋಗ್ರಾಮ್ ಸ್ಟಾಫ್, ರಿಟೈರ್ಡ್ ಪ್ರೋಗ್ರಾಮ್ ಸ್ಟಾಫ್, ಆರ್ಟಿಸ್ಟ್, ಸ್ಪಾನ್ಸರ್ಸ್, ಮೀಡಿಯಾ ಫ್ರೆಂಡ್ಸ್, ವೆಲ್ ವಿಶರ್ಸ್, ಹೂಸ್ ಡೆಡಿಕೇಟ್ ಎಫರ್ಟ್ಸ್ ಮೇಡ್ ದಿಸ್ ಪ್ರೋಗ್ರಾಮ್ ಎ ಗ್ರ್ಯಾಂಡ್ ಸಕ್ಸಸ್. ಫೈನಲಿ, ಅವರ್ ಹಾರ್ಟ್ಫೆಲ್ಟ್ ಗ್ರ್ಯಾಟಿಟ್ಯೂಡ್ ಗೋಸ್ ಟು ಓಲ್ಡ್ ದ ಬಿಲೋವ್ಡ್ ಲಿಸನರ್ಸ್ ಆ್ಯಂಡ್ ಮ್ಯೂಸಿಕ್ ಲವರ್ಸ್ ಗ್ಯಾದರ್ಡ್ ಹಿಯರ್ ದಿಸ್ ಈವನಿಂಗ್. ಯುವರ್ ಅಫೆಕ್ಷನ್ ಆ್ಯಂಡ್ ಕಂಟಿನ್ಯೂಡ್ ಸಪೋರ್ಟ್ ರಿಮೈನ್ ದ ಟ್ರೂ ಸ್ಟ್ರೆಂಗ್ತ್ ಆಫ್ ಆಕಾಶವಾಣಿ. ಥ್ಯಾಂಕ್ ಯು ಆಲ್. ವಿಶ್ ಯು ಎ ವಂಡರ್ಫುಲ್ ಆ್ಯಂಡ್ ಮೆಲೋಡಿಯಸ್ ಈವನಿಂಗ್ ಎಹೆಡ್.
1: ಸಭಾ ಕಾರ್ಯಕ್ರಮದ ಬಳಿಕ ನಡೆದ ಗೀತೆಗಳ ಗಾಯನ ಸ್ವರ ಸಂಭ್ರಮದಲ್ಲಿ ಆಕಾಶವಾಣಿಯ ಗ್ರೇಡೆಡ್ ಕಲಾವಿದರಾದ ಸಂಗೀತಾ ಬಾಲಚಂದ್ರ, ಮಾಲಿನಿ ಕೇಶವ ಪ್ರಸಾದ್, ರವೀಂದ್ರ ಪ್ರಭು, ಕೀರ್ತನ್ ಹೊಳ್ಳ ಮತ್ತು ಶರಧಿ ಪಾಟೀಲ್ ವಿವಿಧ ಭಾವಗೀತೆ ಮತ್ತು ಜನಪದ ಗೀತೆಗಳನ್ನು ಹಾಡುವ ಮೂಲಕ ಸಂಗೀತದ ರಸಧಾರೆ ಎರೆದು ಆಗಮಿಸಿದ್ದ ಶ್ರೋತೃವೃಂದಕ್ಕೆ ಸಂಭ್ರಮದ ಸವಿಗಳಿಗೆಯೊದಗಿಸಿದರು. ಹಿನ್ನೆಲೆ ಸಂಗೀತದಲ್ಲಿ ಸಮೀರ್ ರಾವ್ ಕೊಳಲು, ಗುರುರಾಜ್ ಎಂಬಿ ಕೀಬೋರ್ಡ್, ಪ್ರಭಾಕರ್ ರಿದಮ್ ಪ್ಯಾಡ್, ರಾಜಗೋಪಾಲ್ ಕೆ ಗಿಟಾರ್ ಹಾಗೂ ರಾಜೇಶ್ ಭಾಗವತ್ ತಬಲಾ ಸಾಥ್ ನೀಡಿ ಸಹಕರಿಸಿದ್ದರು. ಕದ್ರಿ ಮನೋಹರ್ ಮತ್ತು ವಿದ್ಯಾ ಮಹೇಶ್ ಕಾರ್ಯಕ್ರಮ ನಿರೂಪಿಸಿದರು.

ವಂದೇ ಮಾತರಂನಿಂದ ಸ್ವರ ಸಂಭ್ರಮ ಆರಂಭವಾಯಿತು. ಇನ್ನು ನಮ್ಮ ಗೀತಗುಚ್ಛ ಕಾರ್ಯಕ್ರಮ ಮುಂದಿರುತ್ತೆ. ಮೊಟ್ಟ ಮೊದಲನೇದಾಗಿ ಸಾಹಿತಿ ಕುವೆಂಪು ಅವರ ರಚನೆ ಈಗ ಮೂಡಿ ಬರಲಿಕ್ಕಿದೆ. ಮೂಲ ಗಾಯನ ಮೈಸೂರು ಅನಂತಸ್ವಾಮಿ. ಇಳಿದು ಬಾ ತಾಯಿ, ಇಳಿದು ಬಾ.

ಬಂದು ಕಡೆ ಕಾರ್ಯಕ್ರಮದ ಮುಂದಿನ ಹಾಡು ಜಾನಪದ ಶೈಲಿಯ ತತ್ವಪದ ಇದು. ಸೋಜಿಗದ ಸೂಜಿ ಮಲ್ಲಿಗೆ, ಗಾಯಕರು ಸಂಗೀತ ಬಾಲಚಂದ್ರ.

ಮುಂದಿನ ಗೀತೆ ಮುಚ್ಚುಮರೆ ಇಲ್ಲದೆಯೇ, ಕುವೆಂಪು ಅವರ ಸಾಹಿತ್ಯ. ಸಂಗೀತ ನೀಡಿರುವವರು ಮೈಸೂರು ಅನಂತಸ್ವಾಮಿ. ಇಂದಿನ ಈ ವೇದಿಕೆಯಲ್ಲಿ ಹಾಡನ್ನ ಹಾಡಲಿಕ್ಕೆ ಬರ್ತಾ ಇದ್ದಾರೆ ಕೀರ್ತನ್ ಹೊಳ್ಳ.

ಸ್ವರ ಸಂಭ್ರಮ ಕಾರ್ಯಕ್ರಮದ ಮುಂದಿನ ಗೀತೆ ಕವಿ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ಕವನ. ಮೂಲ ಗಾಯಕಿ ರತ್ನಮಾಲ ಪ್ರಕಾಶ್, ಸಂಗೀತ ನೀಡಿದವರು ಬಿ ವಿ ಶ್ರೀನಿವಾಸ್. ಈ ವೇದಿಕೆಯಲ್ಲಿ ಸ್ವರಮಾಧುರ್ಯ ನೀಡುವವರು ಗಾಯಕಿ ಶರದಿ ಪಾಟೀಲ್.

ಮುಂದಿನ ಗೀತೆ ಕನಸು ಚೆಲ್ಲಿವೆ ಗೆಣೆಯ. ಕಾಥಾ ಚಿಕ್ಕಣ್ಣ ಅವರ ಸಾಹಿತ್ಯದ ಈ ಗೀತೆಗೆ ಸಂಗೀತ ನೀಡಿದವರು ಮೈಸೂರು ಅನಂತಸ್ವಾಮಿ. ಇದೀಗ ವೇದಿಕೆಯಲ್ಲೇ ಹಾಡಲಿದ್ದಾರೆ ಗಾಯಕಿ ಮಾಲಿನಿ ಕೇಶವ ಪ್ರಸಾದ್.

ಮುಂದೆ ಸಿ ಅಶ್ವಥ್ ಅವರ ಸಂಗೀತ ನಿರ್ದೇಶನದಲ್ಲಿ ಸುಬ್ರಾಯ ಚೊಕ್ಕಾಡಿಯವರ ಕವನ. ವೇದಿಕೆಯಲ್ಲಿ ಹಾಡುವವರು ಶ್ರೀ ರವೀಂದ್ರ ಪ್ರಭು.

ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದೀಗ ಮೊದಲ ದಿನ ಮೌನ ಕೆಎಸ್ ನರಸಿಂಹಸ್ವಾಮಿಯವರ ರಚನೆ ಇದು. ಸಿ ಅಶ್ವಥ್ ಅವರು ಸಂಗೀತ ನೀಡಿದ್ದಾರೆ. ಇದೀಗ ವೇದಿಕೆಯಲ್ಲಿ ಹಾಡಲಿದ್ದಾರೆ ಗಾಯಕಿ ಮಾಲಿನಿ ಕೇಶವ ಪ್ರಸಾದ್.

ಮುಂದೆ ಕುವೆಂಪು ಅವರ ಕವನ. ಬೃಂದಾವನಕ್ಕೆ ಹಾಲನ್ನು ಮಾರಲು ಹೋಗುವ ಬಾರೆ ಬೇಗ ಸಖಿ. ವೇದಿಕೆಯಲ್ಲಿ ಈಗ ಗಾಯಕಿ ಸಂಗೀತ ಬಾಲಚಂದ್ರ.

ಧನ್ಯವಾದಗಳು. ಮುಂದಿನ ಗೀತೆ ಕೆ ಎಸ್ ನಿಸಾರ್ ಅಹಮದ್ ಸಾಹಿತ್ಯದ ಮತ್ತದೇ ಬೇಸರ ಅದೇ ಸಂಜೆ. ಸಂಗೀತ ಮೈಸೂರು ಅನಂತಸ್ವಾಮಿ. ಇದೀಗ ವೇದಿಕೆಯಲ್ಲಿ ನಿಮ್ಮ ಮುಂದೆ ಗಾಯಕ ಕೀರ್ತನ್ ಹೊಳ್ಳ.

ಧನ್ಯವಾದಗಳು. ಸ್ವರ ಸಂಭ್ರಮದ ಮುಂದಿನ ಗೀತೆ ತವರ ಸುಖದೊಳಗೆನ್ನ ಮರೆತಿಹರು ಎನ್ನದಿರಿ. ಸಾಹಿತ್ಯ ಕೆ ಎಸ್ ನರಸಿಂಹಸ್ವಾಮಿ, ಸಂಗೀತ ಸಿ ಅಶ್ವಥ್, ವೇದಿಕೆಯಲ್ಲಿ ನಿಮ್ಮ ಮುಂದೆ ಗಾಯಕಿ ಶರದಿ.

ಮುಂದಿನ ಗೀತೆ ಸಂಜೆಯ ರಾಗಕ್ಕೆ ಬಾನು ಕೆಂಪೇರಿದೆ. ಈ ಹಾಡನ್ನು ಹಾಡಲು ವೇದಿಕೆಗೆ ಬರುತ್ತಿದ್ದಾರೆ ಗಾಯಕರಾದ ರವೀಂದ್ರ ಪ್ರಭು ಹಾಗೂ ಮಾಲಿನಿ ಕೇಶವ ಪ್ರಸಾದ್. ಸಾಹಿತ್ಯ ಸುಬ್ರಾಯ ಚಕ್ಕಾಡಿ, ಸಂಗೀತ

0: ಈಗ ಕವಿ
1: ಎಚ್ ಎಸ್ ವೆಂಕಟೇಶ ಮೂರ್ತಿಯವರ ರಚನೆ.
0: ಸಂಗೀತ ನೀಡಿ ಹಾಡಿದವರು ಸಿ ಅಶ್ವಥ್. ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೆರೆತರು. ವೇದಿಕೆಯಲ್ಲಿ ಹಾಡಿ ರಂಜನೆ ನೀಡುವವರು ಕೀರ್ತನ್ ಹೊಳ್ಳ ಹಾಗೂ ಸಂಗೀತ ಬಾಲಚಂದ್ರ.

ಮುಂದಕ್ಕೆ ಅಂಬಿಕಾ ತನಯದತ್ತರ ನಾಕು ತಂತಿ ರಚನೆಗೆ ಧ್ವನಿಯಾಗಲಿದ್ದಾರೆ ಶರಧಿ ಪಾಟೀಲ್. ಸಂಗೀತ ನೀಡಿದವರು ಮೈಸೂರು ಅನಂತಸ್ವಾಮಿ.

ಧನ್ಯವಾದಗಳು. ಸ್ವರ ಸಂಭ್ರಮದ ಮುಂದಿನ ಗೀತೆ, ಒಂದಿರುಳು ಕನಸಿನಲ್ಲಿ ನನ್ನವಳ ಕೇಳಿದೆನು ಚಿಂದ ನಿನಗಾವುದೆಂದು. ಪ್ರಣಯ ಗೀತೆ ಕೆ ಎಸ್ ನರಸಿಂಹಸ್ವಾಮಿಯವರ ರಚನೆ, ಸಂಗೀತ ಸಿ ಅಶ್ವಥ್, ವೇದಿಕೆಯಲ್ಲಿ ರವೀಂದ್ರ ಪ್ರಭು ಹಾಗೂ ಸಂಗೀತ ಬಾಲಚಂದ್ರ.

ಮುಂದಿನ ಗೀತೆ ಬಾ ಒಲವೇ. ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ರಚನೆ ಇದು. ಸಂಗೀತ ನೀಡಿದವರು ಮೈಸೂರು ಅನಂತಸ್ವಾಮಿ. ಈ ಹಾಡನ್ನು ಹಾಡಲು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಮಾಲಿನಿ ಕೇಶವ ಪ್ರಸಾದ್.

ಕಲಾಭಿಮಾನಿಗಳೇ, ಸ್ವರ ಸಂಭ್ರಮ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ವಿಶೇಷವಾದ ಮಧುರ ಹಾಡುಗಳ ಸರಣಿ ಈಗ. ಗಾಯಕರು ರವೀಂದ್ರ ಪ್ರಭು.

0: ಸ್ವರ ಸಂಭ್ರಮ. ಇಷ್ಟು ಹೊತ್ತು ನಮ್ಮ ನಿಮ್ಮೆಲ್ಲರನ್ನ ಹಾಡುಗಳ ಮುಖಾಂತರ ರಂಜಿಸಿದ ಗಾಯಕರಿಗೆ ಹಾಗೂ ಸಂಗೀತಗಾರರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ತುಂಬ ಧನ್ಯವಾದಗಳು.
1: ಇದುವರೆಗೆ ಆಕಾಶವಾಣಿಯ 90ನೇ ವರ್ಷಾಚರಣೆಯ ಅಂಗವಾಗಿ ನಗರದ ಕುದ್ಮುಲ್ ರಂಗರಾವ್ ಪುರಭವನದಲ್ಲಿ ಇದೇ ಮೇ 25ರಂದು ನಡೆದ ಸ್ವರ ಸಂಭ್ರಮ ಭಾವಗೀತೆ ಹಾಗೂ ಜನಪದ ಗೀತೆಗಳ ಕಾರ್ಯಕ್ರಮದ ಧ್ವನಿ ಮುದ್ರಣ ಕೇಳಿದಿರಿ. ಧ್ವನಿ ಮುದ್ರಣ ಹಾಗೂ ತಾಂತ್ರಿಕ ಸಹಾಯ ಚಂದ್ರಶೇಖರ್ ಪಾಣಾಜೆ, ಮನೋಜ್ ಕುಮಾರ್, ಉಮೇಶ್ ಅಶೋಕನಗರ ಮತ್ತು ಅನಿಲ್ ಕುಮಾರ್ ರೈ ದೇರ್ಲಾ. ಸಮಗ್ರ ನಿರ್ವಹಣೆ ಉಸ್ತಾದ್ ರಫೀಕ್ ಖಾನ್, ಮೌನೇಶ್ ಕುಮಾರ್ ಚಾವಣಿ ಹಾಗೂ ಲತೀಶ್ ಪಾಲ್ದಾನೆ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದಿಂದ ಮೂಡಿಬಂತು.

0: ನಿಮ್ಮ
1: ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
2: ಈಗ ಒಂದು ಭಾವಗೀತೆ ಬಿ ರಾಜಾರಾಮ ಭಕ್ತ ಅವರ ಧ್ವನಿಯಲ್ಲಿ, ರಚನೆ ವೆಂಕಟರಾಜ ಪುಣ್ಯಚಿತ್ತಾಯ.

0: ಬಿ ರಾಜಾರಾಮ ಭಕ್ತ ಅವರ ಧ್ವನಿಯಲ್ಲಿ ವೆಂಕಟರಾಜ ಪುಣಿಂಚಿತ್ತಾಯ ಅವರ ರಚನೆಯನ್ನು ಆಲಿಸಿದಿರಿ.
1: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಫೀಸು ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಆಕಾಶವಾಣಿ ಮಂಗಳೂರು. ಇನ್ನು ಮುಂದೆ ಕೇಂದ್ರ ಸರ್ಕಾರವು 12 ವರ್ಷ ತುಂಬಿರುವ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದಲ್ಲಿ ಮಧ್ಯಮ ವರ್ಗದ ಕಲ್ಯಾಣ ಕುರಿತ ಕಾರ್ಯಕ್ರಮದ ಧ್ವನಿ ಮುದ್ರಣದ ಪ್ರಸಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ ಪ್ರಸಾರ.